ಪ್ರೀತಿಯ ಚಿನ್ನದ ಮನೆ ಕೇಳುಗರಿಗೆಲ್ಲ ಬೆಳಕಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನದ ಮನೆಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 27ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬನ್ನಿ, ಇದರ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳೂಪ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ನಮ್ಮೂರ ವೈಭವ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:35 ಗೀತ ಸುನಾದ, 8:45 ವಿಶೇಷ ಸಂದರ್ಶನ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನ ಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹೊಸ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತದೆ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರ್ ಅವರು ಪ್ರಸ್ತುತಪಡಿಸುವ ಕರುಣಾಳೋಪ ಬೆಳಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಆಂಜನೇಯನ ವರ್ಣನೆ ಬರ್ತದೆ ಅತ್ಯಂತ ಪ್ರಾಚೀನ ಶ್ಲೋಕದಲ್ಲಿ. ರಾಮಾಯಣ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ಅಂತ. ಅಂದ್ರೆ ರಾಮಾಯಣ ಅನ್ನುವಂಥ ಮಹಾಮಾಲೆಯೊಳಗೆ ರತ್ನದಲ್ಲಿರುವಂತಹ ಆಂಜನೇಯನಿಗೆ ನಮಸ್ಕಾರಗಳು ಅಂತ. ನಿಜವಾಗಿಯೂ ಹನುಮಂತ ಉಜ್ವಲವಾದ ರತ್ನ ಇದ್ದ ಹಾಗೆ, ಭಕ್ತ ಶಿರೋಮಣಿ. ಉಳಿದವ್ರು ಹಾಗೆ ಬರೀ ನಾಮ ಜಪ ಮಾಡ್ಕೊಂಡು ಕೂತ್ಕೊಳ್ಳೋ

ನನ್ನ ಬುದ್ಧಿಯನ್ನ ಬಲವನ್ನ ಬಳಸಿ ತನ್ನ ಯಜಮಾನನಿಗೆ ಸದಾ ಸಹಕಾರಿಯಾಗಿದ್ದವನು. ನನಗೆ ಎಷ್ಟೋ ಸಲ ಅನ್ಕೊಂಡದ್ದುಂಟು, ರಾಮಾಯಣದಲ್ಲಿ ಯಾವ ಪಾತ್ರ ಇಲ್ಲದೆ ಹೋಗಿದ್ರೆ ರಾಮಾಯಣ ಪೂರ್ತಿ ಆಗ್ತಿರಲಿಲ್ಲ ಅಂತ. ನನಗನ್ಸುತ್ತೆ ಯಾವುದ್ಯಾವುದು ಸಣ್ಣ ಸಣ್ಣ ಪಾತ್ರ ಬಿಟ್ಟು ಹೋದ್ರೆ ಇನ್ನು ರಾಮಾಯಣ ಆಗ್ತಿತ್ತೇನೋ. ಆದರೆ ಆಂಜನೇಯ ಇಲ್ಲದೆ ರಾಮಾಯಣ ಆಗೋದೇ ಸಾಧ್ಯ ಇಲ್ಲ ಅನ್ಸುತ್ತೆ, ಊಹಿಸೋಕ್ಕೂ ಸಾಧ್ಯ ಇಲ್ಲ ಹೇಗಾಗ್ತಿತ್ತು ಅಂತ. ಆತ ಬರೀ ರಾಮಭಕ್ತನಾಗಿ ಉಳಿಲಾರ್ದೇನೆ ಭಾರತದ ಜನತೆಯ ದೇವತೆ ಆಗಿದ್ದಾನೆ. ತಾವು ಗಮನಿಸಿ ಸ್ನೇಹಿತರು ಹೇಗಿದೆ ಅಂತ, ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ, ಶ್ರೀರಾಮನ ದೇವಸ್ಥಾನ ಇರಲಿಕ್ಕಿಲ್ಲ. ಇನ್ನೊಂದು ಗಮನಿಸಿದ್ದೀರಾ, ಪ್ರತಿಯೊಂದು ಶ್ರೀರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇರಬೇಕು. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತುರ್ಯಸ್ಯ ತಮ್ಮೊಂದೇ ರಘುನಂದನಂ ಅಂತ ಹೇಳಬೇಕು. ಮುಂದೆ ಆಂಜನೇಯ ಇರಬೇಕು, ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಖಂಡಿತವಾಗೂ ಇರಬೇಕು. ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇರಬೇಕು ಅಂತಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ಶ್ರದ್ಧೆ ಭಕ್ತಿ ಔದಾರ್ಯ ಉತ್ಸಾಹ ಶಕ್ತಿ ಧರ್ಮನಿಷ್ಠೆ ವಿನಯ ಜ್ಞಾನ ಇವೆಲ್ಲ ಗುಣಗಳಲ್ಲಿ ಹನುಮಂತನಿಗೆ ಹನುಮಂತನೇ ಸರಿ. ಇಂಥ ಹನುಮಂತ ಬಾಲ್ಯದಲ್ಲಿ ವಿಪರೀತ ಕಿಡಿಗೇಡಿಯಾಗಿದ್ದಂತೆ. ಕಿಡಿಗೇಡಿ ಅಂದ್ರೆ ಅಸಾಧ್ಯ, ತನ್ನ ಕಪಿಚೇಷ್ಟೇನು ಸುತ್ತರು ಎಲ್ಲ ಹಬ್ಬತಿದ್ದ. ಋಷಿಗಳಿದ್ದರಲ್ಲ ಆಶ್ರಮದಲ್ಲಿ ತುಂಬ ತ್ರಾಸು ಕೊಡ್ತಿದ್ದಂತೆ ಅವ್ರಿಗೆ. ಉತ್ತರಕಾಂಡದಲ್ಲಿ ಒಂದು ವಿವರಣೆ ಬರ್ತದೆ, ಇವನು ಎಷ್ಟು ಕಾಟ ಕೊಡ್ತಿದ್ದ ಋಷಿಗಳಿಗೆ ಅಂದರೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇವನು ಕಾಟ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಮರೆತು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ತಾಯಿ ಅಂಜನಾದೇವಿ ಗಾಬರಿ ಅಲ್ಲ, ಅಮ್ಮ ಮಗನ ಶಕ್ತಿನೇ ಅಡುಗೆ ಹೋಗಲಿ ಅಂದ್ರೆ ಏನು ಮಾಡ್ತಾರೆ ಪಾಪ, ಹೋಗಿ ಮತ್ತೆ ವಿಷಯಗಳು ಬೇಡ್ಕೊಂಡ್ಲಂತೆ, ಅವನು ಉಡಾಳ ಇದ್ದಾನೆ ಗಲಾಟೆ ಮಾಡ್ತಾನೆ ಅಂತ ಕ್ಷಮಿಸ್ಬಿಡಿ ಅವನ್ನ, ಆದರೆ ಶಾಪ ಕೊಡಬೇಡಿ ಅಂತ ಕೇಳ್ಕೊಂಡ್ರು. ಋಷಿಗಳು ಹೇಳಿದ್ರಂತೆ ಹಾಗೆ ಆಗಲಮ್ಮ, ಈ ಹಾಗೆ ಇರಲಿ, ಅವನು ಶಕ್ತಿ ಗೊತ್ತಾಗೋದು ಬೇಡ ಅವನಿಗೆ. ಮುಂದೆ ಯಾರಾದರೂ ಹಿರಿಯರು ನಿನ್ನೊಳಗೆ ಇಂಥ ಅಪಾರವಾದ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಅವನ ಶಕ್ತಿ ಮರಳಿ ಬಿಡ್ತದೆ ಅಂದ್ರಂತೆ. ಹೀಗಾಗಿ ಏನಾಯ್ತು ಗೊತ್ತಾ, ಪಾಪ ಹನುಮಂತ ಅಸಾಮಾನ್ಯ ಶಕ್ತಿವಂತನಾಗಿದ್ದರೂ ಆದ್ರೆ ತನಗೆ ಗೊತ್ತಿರಲಾರ್ದೇನೆ ಸುಗ್ರೀವ ಹಿಂದೆ ಅಲ್ಲಿತ ಇದ್ದ ಅವನ ಗುರು ರಾಜ ಅಂತ ಒಪ್ಕೊಂಡ್ರು. ಅವನ ಮನಸ್ಸು ಮಾಡಿದ್ರೆ ವಾಲಿಯನ್ನು ನಿಗ್ರಹ ಮಾಡಬಹುದಾಗಿತ್ತು, ಅವನು ಎತ್ತಿ ಹಾಕಬಹುದಾಗಿತ್ತು ಅವನು. ಆದ್ರೆ ಅವನ ಶಕ್ತಿ ಸ್ಮರಣೆನೇ ಇಲ್ಲಲ್ಲ, ತನ್ನ ಶಕ್ತಿ ಇರೋದು ಹಂಗೆ ಇದ್ದ. ಸಮುದ್ರ ಹಾರೋ ಪ್ರಸಂಗ ಬಂತು, ಲಂಕೆಗೆ ಹಾರಿ ಹೋಗ್ಬೇಕು ಅಂತ. ಎಲ್ಲರೂ ಹೇಳಿದಂತೆ ನಮ್ಗಾಗಲ್ಲ ನಮ್ಗಾಗಲ್ಲ, ನಾನು ಇಷ್ಟ ಹಾರ್ತೀನಿ ಜಾಸ್ತಿ ಆಗೋಲ್ಲ ಅಂದ್ರು. ಇವನು ಹಾಗೆ ಅಂದ, ನನ್ನ ಕಡೆಯಿಂದ ಹಾರೋಕ್ಕಾಗಲ್ಲ ಅಂದ. ಆಗ ಅಲ್ಲಿ ಕೂತಿದ್ದನಲ್ಲ ಜಾಂಬು ಅಂತ, ಎಲ್ಲರಲ್ಲಿ ಹಿರಿಯಾದಂಥ ಜಾಂಬು ಅಂತ ಕರಡಿ, ಅವನು ಹೇಳ್ದ, ಆಂಜನೇಯ ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲಯ್ಯ, ಅಸಾಧ್ಯ ಶಕ್ತಿ ನಿಂದು ಅಂತ ಹಿಂದಿಂದೆಲ್ಲ ನೆನಪು ಮಾಡಿ ಋಷಿಗಳನ್ನು ಶಾಪ ಕೊಟ್ಟಿದ್ರು, ಆ ಶಾಪ ಮುಕ್ತಿ ಆಯಿತು. ಯಾವಾಗ ನಿನ್ನ ಶಕ್ತಿ ಅರಿವಾಯ್ತೋ ನೀನು ಗೊತ್ತಿಲ್ಲದಂಥ ಅಪಾರವಾದ ಶಕ್ತಿ ಮೇಲೆ ಬರ್ತದೆ ಅಂತ ಉತ್ತೇಜನ ಮಾಡಿ ಅವನ ಶಕ್ತಿಯನ್ನು ಹೇಳ್ದ. ಆಗ ಎದ್ದ ನೋಡಿ ಆಂಜನೇಯ, ಹೋಗಿ ನಿಂತ್ಕೊಂಡ ಬೆಟ್ಟದ ಮೇಲೆ, ದೇಹ ಬೆಳೆಸಿದ, ಬೆಳೀತು ಎಷ್ಟೋ ಯೋಜನೆ ಬೆಳೆದ್ಬಿಡ್ತು, ಎತ್ತಿ ಬಾಲವನ್ನೆಲ್ಲ ಕಪ್ಪಳಿಸಿದ, ವಿವರ್ಧತ ಮಹಾಬಲಹ ಅಂತ ಹೇಳಿ ಗರ್ಜನೆ ಮಾಡಿದ. 100 ಯೋಜನೆಯನ್ನು 1000 ಯೋಜನೆ ಸಮುದ್ರ ಹಾರ್ತೀನಿ ಅಂತ ಹೇಳ್ದ. ಟಕ್ ಅಂತ ಹಾರಿ ಸೀತೆಯನ್ನು ಕಂಡು ಲಂಕೆ ಸುಟ್ಟುಬಿಟ್ಟು ಕಾರ್ಯ ಸಾಧನೆ ಮಾಡಿಕೊಂಡು ವಾಪಸ್ ಬಂದ. ಈ ಕತೆ ನನಗೆ ಯಾಕೆ ನೆನಪಾಯಿತು, ಈ ಕತೆ ಕೇಳಿದಾಗಲೆಲ್ಲ ನಮ್ಮ ತರುಣ ತರುಣಿಯರ ನೆನಪಾಗ್ತದೆ ನನಗೆ. ಈ ಮಕ್ಕಳಲ್ಲಿ ಅಸಾಧ್ಯವಾದಂಥ ಶಕ್ತಿ ಇದೆ, ಅಪಾರವಾದ ಶಕ್ತಿ ಇದೆ. ಯಾವ ಸಾಧನೆಯನ್ನಾದರೂ ಮಾಡೇ ಮಾಡ್ತಾರೆ ಅವರು, ಯಾವ್ಯಾವುದೋ ಕಾರಣಗಳಿದ್ದ. ನಾವು ಅವ್ರ ಬಾಲ್ಯದೊಳಗೆ ಶ್ರದ್ಧೆಯನ್ನು ಆತ್ಮವಿಶ್ವಾಸವನ್ನು ಉತ್ಸಾಹವನ್ನು ತುಂಬಲಿಲ್ಲ. ಮತ್ತೊಬ್ಬರ ಜೀವನ ತೋರಿಸಿ ನೀನು ಅವರಂಗಾಗು ಅಂತ ಹೇಳಿ ಮತ್ತೊಬ್ಬರಂಗೆ ಆಗೋಕೆ ಹೇಳಿದ್ವಿ ಹೊರತಾಗಿ ನಿನ್ನ ಶಕ್ತಿಯನ್ನು ಬೆಳೆಸ್ಕೊ ಅಂತ ಹೇಳಿಲ್ಲ. ನಮ್ಮ ಪೂರ್ವಾಗ್ರಹಗಳನ್ನು ಅವ್ರ ಮೇಲೆ ಹೇರಿ ಆ ಪ್ರಚಂಡ ಶಕ್ತಿ ಹೊರಗೆ ಬರಲಾರ್ದಂಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ನಾವೇನು ಮಾಡಬೇಕಾಗಾದ್ರೆ, ನಾವು ಹಿರಿಯರು ಜಾಂಬುವಂತರಾಗಬೇಕು. ಬರೀ ತಗೊಂಡ್ರೆ ಅಯ್ಯೋ ಅವ್ರಿಗೇನು ಗೊತ್ತು, ಪಾಪ ಏನು ಗೊತ್ತಿಲ್ಲ, ಏನಿಲ್ಲ ಗೊತ್ತಿಲ್ಲ ಅಂತ ಹೀಯಾಳಿಸೋದನ್ನು ಬಿಟ್ಟು, ಅವರಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸೋದನ್ನು ಬಿಟ್ಟು ಅವರಲ್ಲಿರುವಂಥ ಶಕ್ತಿಯನ್ನು ಪ್ರಚೋದನೆ ಮಾಡಿದ್ದಾದರೆ ಅತ್ಯದ್ಭುತ ಸಾಧನೆಗಳಾಗ್ತವೆ, ನಮ್ಮ ದೇಶ ಸಮೃದ್ಧ ಆಗ್ತದೆ. ಹಾಗಾಗಲಿ ಅನ್ನೋದೇ ಅಪೇಕ್ಷೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾ ಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆ ಚರ್ಚೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಧಾನ ಪರಿಷತ್ ಸದಸ್ಯರೊಂದಿಗೆ ನಡೆಸಿದ ಸಮಾಲೋಚನೆ ವೇಳೆ ರಾಜ್ಯದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ಜೊತೆಗೆ ರಾಜ್ಯ ಸರ್ಕಾರದಿಂದ

0: ಲಭ್ಯವಿರುವ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಅವರು ಸದಸ್ಯರಿಗೆ ಮಾಹಿತಿ ನೀಡಿದರು. ಈಗಾಗಲೇ 27 ಜಿಲ್ಲೆಗಳ ವಿಧಾನಸಭೆ ಸದಸ್ಯರ ಜೊತೆ ಮುಖ್ಯಮಂತ್ರಿ ಅವರು ಸಮಾಲೋಚನೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಬೆಳೆ ಹಾನಿ ಕುರಿತಂತೆ ರಾಜ್ಯದ 102 ತಾಲೂಕುಗಳ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಬಂದಿದ್ದು, ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬರ ಘೋಷಣೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿಯೂ ಆಗಿರುವ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಬರ ಘೋಷಣೆ ಮಾಡಲಾಗುತ್ತಿದ್ದು, ಪ್ರತಿ ವಾರ ಬರ ಪರಿಸ್ಥಿತಿಯ ಪರಿಶೀಲನೆ ನಡೆಸಲಾಗುವುದು ಎಂದರು. ರಸ್ತೆ ಬದಿ ವಾಹನ ನಿಲುಗಡೆಗೆ ಶುಲ್ಕ ವಿಧಿಸುವ ಕುರಿತ ಚರ್ಚೆಗಳು ನಡೆಯುತ್ತಿದ್ದು, ನಂತರ ಅಂತಿಮ ತೀರ್ಮಾನ ತಿಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಸುಮಾರು 70,000 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ನಾಶವಾಗಿದ್ದು, ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಪರಪರಿಸ್ಥಿತಿ ಹಾಗೂ ಬೆಳೆಹಾನಿ ಕುರಿತು ಅಧ್ಯಯನ ನಡೆಸಿ ಮುಖ್ಯಮಂತ್ರಿ ಅವರಿಗೆ ವರದಿ ಸಲ್ಲಿಸಲಾಗಿದೆ. ಜಿಲ್ಲೆಯಲ್ಲಿ ಕೇವಲ 38% ಬಿತ್ತನೆಯಾಗಿದ್ದರೂ ಅದು ಬಿಳಿಸುಳಿ ರೋಗದಿಂದ ನಾಶವಾಗಿದೆ. ರೈತರ ಸಂಕಷ್ಟವನ್ನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗಿದೆ ಎಂದರು. ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು, ರೈತರಿಗೆ ಬೆಳೆ ವಿಮೆ ನೀಡದಿದ್ದರೆ ಸುಪ್ರೀಂಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಸಚಿವರು ಹೇಳಿದರು. ಜಪಾನ್ ಟೂಲ್ಸ್ ಪಾರ್ಕ್ ಮಾದರಿಯಲ್ಲೇ ಕೊರಿಯಾ ದೇಶದ ಕಂಪನಿಗಳ ಸಲುವಾಗಿ ರಾಜ್ಯದಲ್ಲಿ ಪ್ರತ್ಯೇಕ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ ದಕ್ಷಿಣ ಕೊರಿಯಾ ಮೂಲದ ಡಿಎನ್ ಸೊಲ್ಯೂಷನ್ಸ್ ಕಂಪನಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಒಟ್ಟಾರೆ ಮಷಿನ್ ಟೂಲ್ಸ್ ತಯಾರಿಕಾ ವಲಯಕ್ಕೆ ರಾಜ್ಯವು 52% ಕೊಡುಗೆ ನೀಡುತ್ತಿದೆ. ರಾಜ್ಯ ಸೇವಾಧಾರಿತ ಆರ್ಥಿಕತೆಯಿಂದ ಉತ್ಪಾದನೆ ಆಧಾರಿತ ಆರ್ಥಿಕತೆಯಾಗಿ ರೂಪಾಂತರಗೊಳ್ಳುತ್ತಿರುವ ಸಂಕ್ರಮಣಾವಸ್ಥೆಯಲ್ಲಿದ್ದು, ತಯಾರಿಕಾ ವಲಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಆಟೋಮೊಬೈಲ್, ಹೆವಿ ಇಂಜಿನಿಯರಿಂಗ್, ಏರೋಸ್ಪೇಸ್, ರಕ್ಷಣಾದ್ಯಮ, ಪ್ರಿಸಿಷನ್ ತಯಾರಿಕೆಗಳನ್ನೊಳಗೊಂಡ ಮಷಿನ್ ಟೂಲ್ಸ್ಗಳ ಬಂಡವಾಳ ಹೂಡಿಕೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದರು. ರಾಸಾಯನಿಕ ಸಿಂಪಡಿಸಿ ತರಕಾರಿಗಳು ತಾಜಾ ಕಾಣುವಂತೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನ್ಲೈನ್ ಮೂಲಕ ಮಾರಾಟ ಮಾಡಲಾಗುವ ತರಕಾರಿಗಳು ತಾಜಾ ಕಾಣುವಂತೆ ಮಾಡಲು ಅವುಗಳಿಗೆ ರಾಸಾಯನಿಕ ಸಿಂಪಡಿಸಲಾಗುತ್ತಿದೆ ಎಂಬ ಗಂಭೀರ ದೂರುಗಳು ಕೇಳಿಬಂದಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದರು. ಇತ್ತೀಚೆಗೆ ಹೋಟೆಲ್ಗಳ ಮೇಲೆ ನಡೆದ ಅಧಿಕಾರಿಗಳ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಪರಿಶೀಲನೆ ವೇಳೆ ಅನೇಕ ಲೋಪದೋಷಗಳು ಕಂಡುಬಂದಿವೆ. ಆಹಾರ ಸುರಕ್ಷತೆ ಕಾಯ್ದುಕೊಳ್ಳುವ ಕುರಿತು ಮತ್ತು ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವ ಬಗ್ಗೆ ವಿಸ್ತೃತ ಯೋಜನೆ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಕರಡು ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆ ಮಲೆನಾಡಿನ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯಲ್ಲೇ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸುವ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿರುವುದರಿಂದ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದರು. ರಾಜ್ಯದ 1576 ಗ್ರಾಮಗಳ ವ್ಯಾಪ್ತಿಯ 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಕರಡು ಅಧಿಸೂಚನೆಯಲ್ಲಿ ಗುರುತಿಸಲಾಗಿದೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿರುವುದರಿಂದ ಮಲೆನಾಡಿನ ರೈತರಲ್ಲಿ ಆತಂಕ ಮೂಡಿದೆ. ಆದರೆ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಮಧು ಬಂಗಾರಪ್ಪ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರುಣೆ, ಸಮಾನತೆ, ಸಾಮರಸ್ಯದಂತಹ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದ ಇಸ್ಲಾಂನ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದನ್ನು ರಾಜ್ಯದ ವಿವಿಧೆಡೆ ನಿನ್ನೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲೀದ್ ಪಾರಾಯಣ ನಡೆಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನೆನಪಿನಲ್ಲಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ್ ಬಾಂಧವರು ಭಕ್ತಿ, ಶ್ರದ್ಧೆ ಹಾಗೂ ಸೌಹಾರ್ದತೆಯಿಂದ ಆಚರಿಸಿದರು. ನಗರದ ಪ್ರಮುಖ ಮಸೀದಿಗಳು ಮತ್ತು ಬಡಾವಣೆಗಳನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಪ್ರವಾದಿಗಳ ಸಂದೇಶಗಳ ಪಠಣ ಜರುಗಿದವು. ಕೋಲಾರ ನಗರದಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಂಗಳೂರು ರಸ್ತೆಯ ಶಾಹಿ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಪವಿತ್ರ ಕುರಾನ್ ಪಠಣ ಮಾಡಲಾಯಿತು. ಜೊತೆಗೆ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ಮೆರವಣಿಗೆ ನಡೆಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು. ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಅವರ 1501 ಜನ್ಮದಿನದ ಸ್ಮರಣಾರ್ಥ ಪವಿತ್ರ ಹಬ್ಬ ಈದ್ ಮಿಲಾದನ್ನು ಹೊಸಪೇಟೆಯಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ರಾಜ್ಯದ ವಿವಿಧ ಜಿಲ್ಲೆ, ತಾಲ್ಲೂಕು, ಗ್ರಾಮೀಣ ಪ್ರದೇಶಗಳಲ್ಲೂ ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ವರದಿಗಳು ಬಂದಿವೆ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನ ನಾಳೆ. ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಸಾಲಿನ ಕ್ರೀಡಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಕ್ರೀಡಾ ಇಲಾಖೆ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಇಂದು ಬೆಳಿಗ್ಗೆ 11:00 ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವ ಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ದೇಶದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ವಿದ್ಯಾರ್ಥಿಗಳು ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಐಐಟಿ, ಐಐಎಂ, ಏಮ್ಸ್ ಸೇರಿದಂತೆ ದೇಶದಾದ್ಯಂತ 1500 ವಿವಿಧ ಕಾಲೇಜು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆ ದಸರಾ ಗಜಪಡೆಗೆ ಕಾಡಿನಿಂದ ನಾಡಿಗೆ ಆಗಮಿಸಲು ಅಧಿಕೃತ ಚಾಲನೆ ದೊರೆತಿದ್ದು, ವೀರನ ಹೊಸಹಳ್ಳಿಯಿಂದ ಮೈಸೂರು ನಗರಕ್ಕೆ ಆಗಮಿಸಿದ ಮೊದಲ ಹಂತದ ಗಜಪಡೆಗೆ ಸಾಂಪ್ರದಾಯಿಕ ಹಾಗೂ ವಿಜೃಂಭಣೆಯಿಂದ ಸ್ವಾಗತ ಕೋರಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆ ಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ, ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 119 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥ

0: ಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಬಹಿರಂತರಗಳು ಒಂದು,
4: ಬಹಿರಂತರಗಳು ಒಂದು,
3: ಭೂತ ಭವ್ಯಗಳು ಒಂದು,
4: ಭೂತ ಭವ್ಯಗಳೊಂದು,
3: ಇಹ ಪರಂಗಳು ಒಂದು,
4: ಇಹಂ ಪರಂಗಳ ಒಂದು,
3: ಚೈತನ್ಯ ಒಂದು,
4: ಚೈತನ್ಯ ಒಂದು,
3: ಬಹುಪಾತ್ರ ನಾಟಕದಿ,
4: ಬಹುಪಾತ್ರ ನಾಟಕದಿ,
3: ಮಾಯೆ ಶತವೇಷಗಳ,
4: ಮಾಯೆ ಶತವೇಷಗಳ,
3: ವಹಿಸಲೀವಳು ಪತಿಗೆ ಮಂಕುತಿಮ್ಮ,
4: ವಹಿಸಲೀವಳು ಪತಿಗೆ ಮಂಕುತಿಮ್ಮ.
2: ಸೊ ನಾವು 133ನೆಯ ಮುಕ್ತಕದಲ್ಲಿದ್ದೀವಿ. ಕಳೆದ ಮುಕ್ತಕಗಳಲ್ಲಿ ಬಹಳ ಸುಂದರವಾದಂಥ ರೀತಿಯಲ್ಲಿ ಅನೇಕ ವಸ್ತುಗಳನ್ನು ನಾವು ನೋಡ್ತೀವಿ, ಅದರಲ್ಲಿ ಏಕತೆ ಇದೆ ಅನ್ನೋದನ್ನು ನೋಡ್ತಾ ಬಂದ್ವಿ. ಜೀವಿಗಳು ಅನೇಕ ಆದರೂ ಕೂಡ ಆ ಜೀವಿಗಳು ಉಪಯೋಗಿಸುವಂಥ ಪ್ರಕೃತಿಯಲ್ಲಿರುವಂತಹ ಎಲ್ಲ ಸೌಕರ್ಯಗಳು ಸಂಪನ್ಮೂಲಗಳು ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ನಾವು ಯಾವುದೇ ಅನುಭವಕ್ಕೆ ಎರಡು ಮುಖ್ಯವಾದಂಥ ಸಾಪೇಕ್ಷತಾ ವಿಚಾರಗಳನ್ನು ಮಾಡ್ತೀವಿ ಅಂತ ನಾನು ಕಳೆದ ಸರ್ತಿ ಕೂಡ ಹೇಳಿದ್ದೆ. ಒಂದು ದೇಶ, ಇನ್ನೊಂದು ಕಾಲ, ಸ್ಪೇಸ್ ಅಂಡ್ ಟೈಮ್, ಇವು ಎಲ್ಲ ಒಂದೇ ಅನ್ನೋದನ್ನು ಕಳೆದ ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದೇನು? ಬಹಿಹಿ ಅಂದರೆ ಆಚೆ ಇರೋವಂಥದ್ದು, ಅಂತರ್ ಒಳಗಡೆ ಇರೋವಂಥದ್ದು. ನಮಗೆ ಅದು ಹೊರಗಡೆ ಮತ್ತು ಒಳಗಡೆ ಅನ್ನುವಂಥ ಭೇದವಾಗಿ ಕಾಣಿಸುತ್ತೆ. ಅದು ನನ್ನ ಶರೀರ, ನನ್ನ ದೇಹ ಅನ್ನುವಂಥದ್ದು, ಮತ್ತು ಉಳಿದ ಪ್ರಪಂಚ ಅನ್ನುವಂಥದ್ದಾಗ್ಬೋದು. ನನ್ನ ಮನಸ್ಸು ಬುದ್ಧಿಗಳು ಮತ್ತು ನನ್ನ ದೇಹ ಅನ್ನುವಂಥ ಭಾವನೆಯಾಗ್ಬೋದು. ಅಥವಾ ಅದಕ್ಕಿಂತ ಸ್ಥೂಲವಾಗಿ ನಾನು ನನ್ನ ಮನೆಯವರು ಮತ್ತು ನನ್ನ ಮನೆಯವರು ಅಲ್ಲದೇ ಇರೋವಂಥವ್ರು, ನನ್ನವರು ನನ್ನವರು ಅಲ್ಲದೇ ಇರೋವಂಥವ್ರು ಅಂತಾಗ್ಬೋದು. ನನ್ನ ಹಳ್ಳಿಯವರು ಬೇರೆ ಹಳ್ಳಿಯವರು, ನನ್ನ ರಾಜ್ಯದವರು ಬೇರೆ ರಾಜ್ಯ. ಸೊ ಹೀಗೆ ನಾವು ಅದೆಷ್ಟೋ ರೀತಿಯಲ್ಲಿ ನಾನು ಬೇರೆ ನೀನು ಬೇರೆ ಅನ್ನೋಂಥದ್ದನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆ ಎಲ್ಲ ಭೇದಗಳೂ ಕೂಡ, ಹೊರಗೆ ಒಳಗೆಗಳು ಕೂಡ ಒಂದೇ ಅನ್ನೋದು ನಾವು ಇದುವರೆಗೂ ನೋಡಿದ್ವಿ. ಅದು ದೇಶದ ಒಂದು ಪರಿಗಣನೆಯಲ್ಲಿ, ಆದರೆ ಕಾಲದ ಪರಿಗಣನೆಯು ಕೂಡ ನಾವು ನೋಡಿದ್ವಿ. ಅದೆಷ್ಟೋ ವರ್ಷಗಳಿಂದ ಒಂದೇ ರೀತಿಯ ಒಂದು ಪರಂಪರೆ ಮುಂದುವರಿತಾ ಬರ್ತಾ ಇದೆ. ಹಳೆದು ಹೊಸತುಗಳು ಒಂದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತಾ ಇದೆ, ಒಂದಕ್ಕೊಂದು ಬೆಸೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನೋಡಿದ್ವಲ್ಲ. ಸೊ ಅದರ ಅರ್ಥ ಏನಪ್ಪ ಅಂದರೆ, ಭೂತ ಅಂದರೆ ಈಗಾಗಲೇ ಕಳೆದು ಹೋಗಿರುವಂಥದ್ದು, ಭೂತಕಾಲ. ಭವ್ಯ ಯಾವುದು ಆಗುತ್ತೋ ಮುಂದೆ ಅದು. ಸೊ ಹಿಂದೆ ಆಗಿರೋವಂಥದ್ದು ಮುಂದೆ ಆಗಬೇಕಾಗಿರುವಂಥದ್ದು, ಅವೆರಡರಲ್ಲೂ ಸಾಮ್ಯತೆ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಹೇಗೆ ವಿಶ್ವ ಚಿರ ಪುರಾತನ ನಿತ್ಯ ನೂತನ, ಇದನ್ನು ನಾವು ನೋಡಿದ್ವಿ. ಸೊ ಹಾಗೆ ನಾವು ನಮ್ಮ ಸಾಧಾರಣವಾದಂಥ ಬುದ್ಧಿಶಕ್ತಿಗೆ ಎಟುಕಿಸೋ ಹಾಗೆ ಮಾಡಿಕೊಳ್ಳುವಂಥ ಭೇದಗಳು ಈ ದೇಶ ಕಾಲಗಳಲ್ಲಿ, ಈ ದೇಶ ಕಾಲಗಳಲ್ಲಿ ಕಾಣಿಸುವಂತಹ ಒಂದು ವೈವಿಧ್ಯ ಅಥವಾ ಭಿನ್ನತೆ ಏನಿದೆಯೋ ಅದು ಕೇವಲ ಕಾಣಿಕೆ, ಬರೀ ತೋರಿಕೆ. ಮೂಲದಲ್ಲಿ ನಾವು ನೋಡಿದಾಗ ಆ ಭೇದಗಳು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಅಟ್ಲೀಸ್ಟ್ ಆ ವಿಷಯಗಳನ್ನು ನಾವು ಕೇಳಿದ್ವಿ. ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಅನ್ನೋದು ನಿಧಾನವಾಗಿ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಈ ಭೇದಗಳನ್ನು ಇಟ್ಕೊಂಡೇ ನಾವು ಜೀವನವನ್ನು ಮಾಡ್ತೀವಿ. ಬಹಿ ಮತ್ತು ಅಂತರ್, ಆಚೆ ಮತ್ತು ಒಳಗೆ. ಸೊ ಈ ಎರಡು ಒಂದು ರೀತಿ ಇದು, ಇವತ್ತು ನಾಳೆ ಅಥವಾ ನಿನ್ನೆ ಮತ್ತು ನಾಳೆಗಳು, ಇವುಗಳನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡೇ ನಾವು ನಮ್ಮ ಎಲ್ಲ ಜೀವನದ ವ್ಯವಹಾರಗಳನ್ನು ನಾವು ಮಾಡ್ತೀವಿ. ಇದು ದ್ವಂದ್ವ, ಒಳ ಹೊರ ಇದು ಎರಡಿದೆ, ಹಳೆಯದು ಹೊಸದು ಅಥವಾ ಕಳೆದು ಹೋಗಿರೋವಂಥದ್ದು ಮುಂದೆ ಬರುವಂಥದ್ದು, ಅದು ದ್ವಂದ್ವ. ಸೊ ಈ

ಎರಡು ದೇಶದ್ದು, ಈ ಎರಡು ಕಾಲದ್ದು, ಈ ಎರಡೆರಡೇ ಅಂತ ನಮಗೆ ಕಾಣಿಸಿದ್ರು ಕೂಡ ನಿತ್ಯ ಜೀವನದಲ್ಲಿ ಅದು ನಮಗೆ ಕಂಡು ಬರುವಂಥದ್ದು ಎರಡಾಗಿ ಅಲ್ಲ, ಸಹಸ್ರಾರು ರೂಪಗಳಲ್ಲಿ ಅದು ನಮಗೆ ಕಂಡು ಬರುತ್ತೆ. ನಮ್ಮ ನಿತ್ಯ ಜೀವನದ ವ್ಯವಹಾರದಲ್ಲಿ ನಾವು ನೋಡಿದಾಗ ಕಳೆದು ಹೋಗಿರುವಂಥ ಯಾವುದೇ ಘಟನೆಯನ್ನು ನಾವು ಆ ದೇಶಕ್ಕೆ ನಾವು ಅಥವಾ ಆ ಜಾಗಕ್ಕೆ ನಾವು ಹೊಂದಿಸ್ಕೊಳ್ತಾ ಬರ್ತೀವಿ. ಅದರಲ್ಲಿ ಅದೆಷ್ಟೋ ರೀತಿಯಲ್ಲಿ ಅದು ನಮ್ಮ ಅನುಭವಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಚಳಿಯದೆ ನಿಂತು ಹೋಗಿರುತ್ತೆ. ಬಹುಶಃ ನಾನು ಯಾವುದೋ ಮೈಸೂರಿಗೆ ಹೋಗಿದ್ದೆ ಅನ್ನೋಂಥದ್ದು ಇರ್ಬೋದು, ಯಾವಾಗ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ ಅನ್ನುವಂಥದ್ದು ದ್ವಂದ್ವದಲ್ಲಿರಲ್ಲ, ಈಗ ಅನೇಕ ರೀತಿಯಲ್ಲಿರುತ್ತೆ. ಯಾಕೆ ಪ್ರತಿಯೊಂದು ಅನುಭವವೂ ಕೂಡ ಈ ಎರಡು ದ್ವಂದ್ವಗಳ ಆಧಾರದ ಮೇಲೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ಸೊ ಹಾಗೆ ಆ ಪರಿಣಾಮದ ಅನುಭವದ ರೀತಿಯಲ್ಲೇ ನಾನು ಜೀವನವನ್ನು ರೂಪಿಸ್ಕೊಳ್ತಾ ಬರ್ತೀನಿ. ಸೊ ಆಗ ನನ್ನ ಜೀವನದಲ್ಲಿ ನಾನು ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟ ಕೆಲಸ ಮಾಡ್ತೀನಿ. ಯಾಕೆ? ಈ ದ್ವಂದ್ವಗಳ ಆಧಾರಿತವಾಗಿ ನಾನು ಜೀವನವನ್ನು ನಡೆಸ್ತಾ ಇರೋದರಿಂದ ನನಗೆ ಚೆನ್ನಾಗಾಯಿತು ಅಂತನ್ನುವಾಗ ನಾನು ಒಳ್ಳೆ ರೀತಿಯಲ್ಲಿರ್ತೀನಿ, ನನಗೇನೋ ಕೆಡಕು ಬಂದಂಗೆ ಆಯಿತು ಅಂತಂದಾಗ ನಾನು ಕೆಟ್ಟವನಾಗ್ತೀನಿ. ನಾನೇ ಸಂದರ್ಭ ಅನುಸಾರವಾಗಿ ಒಳ್ಳೆಯದನ್ನು ಮಾಡ್ತೀನಿ, ಕೆಟ್ಟದ್ದನ್ನು ಮಾಡ್ತೀನಿ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಒಳ್ಳೆ ಕೆಲಸ ಮಾಡಿದ್ರೆ ಅದು ಧರ್ಮದ ಕೆಲಸನಪ್ಪ, ನಿನಗೆ ಪುಣ್ಯ ಬರುತ್ತೆ, ನೀನು ಕೆಟ್ಟ ಕೆಲಸ ಮಾಡಿದ್ರೆ ಅದು ಪಾಪ ಅಲ್ವಾ, ಸೊ ಆ ಪಾಪ ನಿನಗೆ ಬಂದು ಅಂಟ್ಕೊಳ್ಳುತ್ತೆ, ಪುಣ್ಯ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಪಾಪ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀನಿ. ಇಲ್ಲಿ ನಾನು ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ. ಸೊ ಈಗ ತಿರ್ಗಾ ಎರಡು ದ್ವಂದ್ವ ಬಂತು, ಇಲ್ಲಿರುವಂಥದ್ದು ಇಹ, ಇಲ್ಲಿ ಬಿಟ್ಟ ಮೇಲೆ ಪರ, ಆ ಪರಕ್ಕೆ ಹೋಗಬೇಕಾದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಥವಾ ನರಕಕ್ಕೆ ಹೋಗ್ತೀನಿ. ಇಲ್ಲಿ ಈ ದ್ವಂದ್ವವನ್ನು ನಾವು ನೋಡಿದಾಗ, ಈ ದ್ವಂದ್ವ ಎಲ್ಲಿಂದ ಬಂತು? ನಮ್ಮ ದೇಶ ಕಾಲಗಳ ಪರಿಗಣನೆಯಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳಿಂದ ಇಹ ಮತ್ತು ಪರದ ದ್ವಂದ್ವ ಬಂತು. ಮೂಲಭೂತವಾಗಿ ನಾವು ನೋಡಿದಾಗ ದೇಶದಲ್ಲಿ ಅಂತರ್ ಬಹಿ ಎರಡರಲ್ಲೂ ಇರುವಂತಹ ಚೈತನ್ಯ ಒಂದೇ, ಆ ಚೈತನ್ಯದಲ್ಲಿ ವ್ಯತ್ಯಾಸ ಆಗಿಲ್ಲ. ಕಾಲದ ಪರಿಗಣನೆಯಲ್ಲಿ ನೋಡಿದರೆ ನಿನ್ನೆ ಇದ್ದದ್ದೇ ನಾಳೆಯೂ ಇರುವಂತಹ ಚೈತನ್ಯ, ಆ ವಿಶ್ವ ಜೀವನ ಲಹರಿ ಅನಾದಿ ಕಾಲದಿಂದ ಪಸರಿಸುತ್ತಿದೆ, ಹರಿತಾ ಇದೆ ಅಂತ ನಾವು ನೋಡಿದ್ವಿ. ಸೊ ಚೈತನ್ಯ ಒಂದೇ, ಮೂಲಭೂತವಾದಂತಹ ದೇಶ ಕಾಲಗಳಲ್ಲಿ ಒಂದೇ ಚೈತನ್ಯ ಇದೆ ಅನ್ನೋದಾದರೆ ಇಹ ಪರದಲ್ಲೂ ಕೂಡ ಒಂದೇ ಚೈತನ್ಯ ಇರಬೇಕು. ಇಹದಲ್ಲಿ ಬೇರೆ, ಪರದಲ್ಲಿ ಬೇರೆ ಚೈತನ್ಯ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಕಾಣುವಂಥ ದ್ವಂದ್ವಗಳು ಏನಿದೆ, ಆ ದ್ವಂದ್ವಗಳು ಪ್ರಕಟವಾಗುವಂತಹ ನಾನಾತ್ವ ಬಹುತ್ವಗಳೇನಿದೆಯೋ ಅವೆಲ್ಲದರಲ್ಲೂ ಕೂಡ ಇರೋಂಥ ಚೈತನ್ಯ ಒಂದೇ. ಇದು ಹೇಗೆ ಅಂತಂದರೆ, ಇದು ನಾಟಕದ ಒಂದು ಉದಾಹರಣೆಯನ್ನು ಡಿ ವಿ ಜಿಯವರಲ್ಲಿ ಭಾಳ ಚೆನ್ನಾಗಿ ಕೊಡ್ತಾರೆ. ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಾದರೂ ನಾಟಕವನ್ನು ಮಾಡೇ ಇರ್ತೀವಿ, ಟೀಚರ್ಸ್ದು ಬಲವಂತಕ್ಕಾದರೂ ಸ್ಟೇಜ್ ಹತ್ತಬೇಕು ಅಂಥೇಳಿ ಏನೋ ಒಂದು ನಾಟಕ ಮಾಡಿಸಿರ್ತಾರೆ. ಸೊ ನನಗೆ ಈ ಥರ ನಾಟಕ ಮಾಡಿದ ಅನೇಕ ಅನುಭವಗಳಿದೆ. ಕೆಲವು ಸರ್ತಿ ಏನಾಗ್ತಿತ್ತು, ನಾವು ನಾಲ್ಕೈದು ಜನ ಸೇರ್ಕೊಂಡು ನಾಟಕ ಮಾಡ್ತಾ ಇರುವಾಗ ನಾಟಕದ ದಿನ ಯಾರಿಗೋ ಹುಷಾರಿಲ್ಲ, ಯಾವುದೋ ಪಾತ್ರ ಮಾಡಬೇಕಿತ್ತು, ಆ ಪಾತ್ರಧಾರಿಗೆ ಹುಷಾರಿಲ್ಲ, ಅವನು ಬಂದಿಲ್ಲ ಅಂತಂದರೆ ನಾಟಕ ನಿಲ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಿದ್ವಿ, ನಮ್ಮಲ್ಲೇ ಎಲ್ರಿಗೂ ಡೈಲಾಗ್ಗಳು ಚೆನ್ನಾಗಿ ಎಲ್ಲರೂ ಮಾಡ್ತಾ ಮಾಡ್ತಾ ಉರು ಹೊಡೆದ್ಬಿಟ್ಟಿರ್ತಿದ್ವಿ. ಸೊ ನನ್ನ ಪಾತ್ರದ ಜೊತೆಗೆ ನಾನು ಅವನ ಪಾತ್ರವನ್ನು ಮಾಡ್ತಾ ಇದ್ದೆ. ಹಾಗೆ ಬಹುಶಃ ನಿನಗೂ ಇದೇ ಅನುಭವ ಆಗಿರುತ್ತೆ, ಎಲ್ರಿಗೂ ಇದೇ ಥರದ ಸಣ್ಣ ಸಣ್ಣದ ಅನುಭವ ಆಗಿರುತ್ತೆ. ಈಗ ಸಿನಿಮಾಗಳು ನೋಡ್ತೀವಿ, ಸಿನಿಮಾಗಳಲ್ಲಿ ಒಂದೇ ಸಿನಿಮಾದಲ್ಲಿ ಯಾವ ನಾಯಕ ದ್ವಿಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ, ಡಬಲ್ ಆ್ಯಕ್ಟಿಂಗ್, ಒಬ್ಬನೇ ವ್ಯಕ್ತಿ ಆದರೆ ಎರಡು ಪಾತ್ರಗಳಲ್ಲಿ ಮಾಡಿದ್ದಾನೆ. ಇನ್ನೊಂದು ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಂಥದ್ದು ಏಕಪಾತ್ರಾಭಿನಯ ಅಂತ, ಮೋನೋ ಆ್ಯಕ್ಟಿಂಗ್. ಒಂದು ನಾಟಕದ ಸನ್ನಿವೇಶವನ್ನು ನಾನು ಒಬ್ಬನೇ ಬೇರೆ ಬೇರೆ ಪಾತ್ರಗಳನ್ನು ಪ್ರತಿಬಿಂಬಿಸ್ತಾ ಮಾಡ್ತೀನಿ, ಏಕಪಾತ್ರಾಭಿನಯ. ಅದರಲ್ಲಿ ಧ್ವನಿಯ ಬದಲಾವಣೆಯೋ ಜಾಗದ ಬದಲಾವಣೆಯೋ ಏನೋ ಮಾಡಿಕೊಂಡು ನಾನು ಇಲ್ಲಿ ನಿಂತಿದ್ದಾಗ ರಾಜ, ಈ ಕಡೆ ನಿಂತಿದ್ದಾಗ ರಾಣಿ ಅಂತ ಹೇಳ್ತಾ ನಾನೇನೋ ಮಾಡ್ತೀನಿ. ಸೊ ಇದು ನಮಗೆ ಗೊತ್ತು ಅಲ್ವಾ. ಸೊ ಹಾಗೆ ಈ ನಮ್ಮ ಜೀವನದಲ್ಲಿ ಕೂಡ, ನಾವು ನೋಡ್ತಾ ಇರುವಂಥ ಪ್ರಪಂಚದಲ್ಲಿ ಕೂಡ ಪ್ರಕೃತಿ ಪುರುಷನಿಗೆ,

0: ಪ್ರಕೃತಿ ಅಂತ ನಾವು ನೋಡ್ತೀವಿ ಮಾಯೆ. ಆ ಮಾಯೆ ಜಗದೀಶ್ವರನಿಗೆ ಅಂದರೆ ಎಲ್ಲರಲ್ಲೂ ಚಲನೆಯನ್ನು ನೀಡ್ತಾ ಜೀವವನ್ನು ತುಂಬುತ್ತಾ ಇರುವಂತಹ ಆ ಚೈತನ್ಯ ಸ್ವರೂಪಿ ಶಕ್ತಿಗೆ ಮಾಯೆ ಅನೇಕ ಪಾತ್ರಗಳನ್ನು ಕೊಡುತ್ತಂತೆ. ಈಗ ಡೈರೆಕ್ಟರ್ ಒಬ್ಬರು ಇರ್ತಾರೆ ನಾಟಕದಲ್ಲಿ, ಆ ಡೈರೆಕ್ಟರ್ ಹೇಳ್ತಾರೆ ನೀನು ಹೀರೋ ಪಾರ್ಟ್ ಮಾಡು, ನೀನು ವಿಲನ್ ಪಾರ್ಟ್ ಮಾಡು, ನೀನು ಇನ್ನೊಂದು ಪಾರ್ಟ್ ಮಾಡು ಅಂತ. ಅವರಷ್ಟು ಜನ ಬೇರೆ ಬೇರೆಯವರು ಅಂತ ನಮಗೆ ಕಾಣಿಸ್ತಾ ಇದ್ದಾರೆ, ಅವರಷ್ಟು ಜನ ಇರಲಿಲ್ಲಪ್ಪ. ಆವಾಗ ಡೈರೆಕ್ಟರ್ ಏನು ಹೇಳ್ತಾರೆ, ಇರೋ ಒಬ್ಬನಿಗೇನೆ ನೀನು ಇಲ್ಲಿ ನಿಂತ್ಕೊಂಡಾಗ ಹೀರೋ ಆಗು, ಈ ಕಡೆ ನಿಂತ್ಕೊಂಡಾಗ ನೀನು ವಿಲನ್ ಆಗು, ಆ ಕಡೆ ನಿಂತ್ಕೊಂಡಾಗ ನೀನು ಹೀರೋ ತಾಯಿ, ಏನೋ ಒಂದು ಈ ಥರ ಹೇಳ್ತಾ ಹೋಗ್ತಾರಲ್ಲ. ಸೊ ಡೈರೆಕ್ಟರ್ ಏನು ಮಾಡಿದ್ರು, ಪಾತ್ರಧಾರಿಗೆ ಬೇರೆ ಬೇರೆ ಪಾತ್ರಗಳನ್ನು ಅಲಾಟ್ ಮಾಡಿದ್ರು, ಇಲ್ಲಿ ನಿಂತ್ಕೊಂಡ್ರೆ ಹೀಗೆ ಹೀಗೆ ಹೀಗೆ. ಹಾಗೆ ನಮ್ಮ ವಿಶ್ವದ ಒಂದು ಪ್ರಕ್ರಿಯೆಯಲ್ಲಿ ಮಾಯೆ ಅಂದರೆ ಪ್ರಕೃತಿ ಪುರುಷನಿಗೆ, ಪತಿಗೆ, ತನ್ನ ಪತಿಗೆ ಅನೇಕ ಪಾತ್ರಗಳನ್ನು ವಹಿಸ್ತಾಳಂತೆ. ನೀನು ಇಲ್ಲಿದ್ದಾಗ ಮನುಷ್ಯನಾಗು, ಇಲ್ಲಿದ್ದಾಗ ಕಲ್ಬಂಡೆಯಾಗು, ಇನ್ನೊಂದು ಕಡೆ ಅಲ್ಲಿ ನೀನು ಮರದ ರೂಪದಲ್ಲಿರು. ಆದರೆ ಎಲ್ಲ ಕಡೆಯೂ ಇರೋಂಥದ್ದು ಒಬ್ಬನೇ, ಆ ಏಕಪಾತ್ರಾಭಿನಯ ನಡೀತಾ ಇದೆ ಈ ವಿಶ್ವದಲ್ಲಿ. ಸೊ ಹಾಗೆ ಇಡೀ ವಿಶ್ವವನ್ನು ಚೈತನ್ಯ ಒಂದೇ ಅಂತ ನಾವು ನೋಡೋದಕ್ಕೆ ಸಾಧ್ಯವ? ಬಹುತ್ವದಲ್ಲಿ ಏಕತ್ವವನ್ನು ಕಾಣೋದಕ್ಕೆ ಸಾಧ್ಯವ? ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವ? ಅದನ್ನು ನಾವು ಮಾಡಿಕೊಳ್ಬೇಕು ಅನ್ನೋಂಥದ್ದು ಈ ಮುಕ್ತಕದ ಒಂದು ಮುಖ್ಯ ಉದ್ದೇಶ. ಆ ಬಹುತ್ವ ನಾನಾತ್ವಗಳಿಂದ ಏಕತ್ವದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಆದಾಗ ನಮ್ಮೆಲ್ಲರ ಜೀವನ ಖಂಡಿತ ಸುಖಮಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 119 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣವೇನು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಕೇದಾರನಾಥವು ಹಿಮಾಲಯದ ಮಡಿಲಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದುದು. ಪರಶಿವನು ಈ ಅತ್ಯಂತ ದುರ್ಗಮವಾದ ಹಾಗೂ ಹಿಮದಿಂದ ಆವೃತವಾದ ಜಾಗದಲ್ಲಿಯೇ ಏಕೆ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದನು ಎಂಬುದಕ್ಕೆ ಶಿವ ಪುರಾಣದ ಕೋಟಿರುದ್ರ ಸಂಹಿತೆಯಲ್ಲಿ ಸುಂದರವಾದ ಕಥೆಯಿದೆ. ಇದರ ಜೊತೆಗೆ ಪಾಂಡವರಿಗೆ ಸಂಬಂಧಿಸಿದ ಮತ್ತೊಂದು ಪ್ರಚಲಿತ ಪೌರಾಣಿಕ ಹಿನ್ನೆಲೆಯೂ ಇದೆ. ಶಿವಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ವಿಷ್ಣುವಿನ ಅವತಾರಗಳಾದ ನರ ಮತ್ತು ನಾರಾಯಣ ಎಂಬ ಋಷಿಗಳು ಬದ್ರಿಕಾಶ್ರಮದಲ್ಲಿ ತೀವ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ಅವರು ಹಿಮಾಲಯದ ಈ ಪವಿತ್ರ ಪರಿಸರದಲ್ಲಿ ಮಣ್ಣಿನಿಂದ ಮಾಡಿದ ಶಿವಲಿಂಗವನ್ನು ಪ್ರತಿದಿನ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಿದ್ದರು. ಆದರೆ ನಿರಂತರ ಹಾಗೂ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿದ ಪರಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ದರ್ಶನ ನೀಡುತ್ತಾನೆ. ಪರಮೇಶ್ವರನು ನರನಾರಾಯಣರನ್ನು ಕುರಿತು, ನಿಮ್ಮ ತಪಸ್ಸಿಗೆ ನಾನು ಪ್ರಸನ್ನನಾಗಿದ್ದೇನೆ, ನಿಮಗೆ ಬೇಕಾದ ವರವನ್ನು ಕೇಳಿ ಎಂದು ಹೇಳುತ್ತಾನೆ. ಆಗ ಆ ಇಬ್ಬರು ಋಷಿಗಳು ತಮಗಾಗಿ ಏನನ್ನು ಕೇಳದೆ, ಹೇ ಪ್ರಭು, ಭವಿಷ್ಯದಲ್ಲಿ ಮಾನವ ಕುಲದ ಉದ್ಧಾರಕ್ಕಾಗಿ ಮತ್ತು ಭಕ್ತರ ರಕ್ಷಣೆಗಾಗಿ ನೀನು ಈ ಪವಿತ್ರವಾದ ಕೇದಾರ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಅವರ ನಿಸ್ವಾರ್ಥ ಕೋರಿಕೆ

ಬೇಡಿಕೆಯನ್ನು ಮನ್ನಿಸಿದ ಕರುಣಾಮಯ ಶಿವನು ಭಕ್ತರ ಪಾಪಗಳನ್ನು ನಾಶ ಮಾಡಲು ಮತ್ತು ಅವರ ಇಷ್ಟಾರ್ಥಗಳನ್ನು ಈಡೇರಿಸಲು ಹಿಮಾಲಯದ ಆ ಬೆಟ್ಟಗಳ ನಡುವೆ ಕೇದಾರೇಶ್ವರ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗವಾಗಿ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸುತ್ತಾನೆ. ಕೇದಾರನಾಥದ ಹುಗಮದ ಬಗ್ಗೆ ಮಹಾಭಾರತದ ಯುದ್ಧದ ನಂತರದ ಘಟನೆಗಳೊಂದಿಗೆ ಬೆಸೆದುಕೊಂಡಿರುವ ಮತ್ತೊಂದು ಕಥೆಯೂ ಇದೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರಿಗೆ ತಮ್ಮದೇ ಗುರು ಹಿರಿಯರನ್ನು ಹಾಗೂ ಸೋದರರನ್ನು ಕೊಂದ ಗೋತ್ರ ಹತ್ಯೆ ಮತ್ತು ಬ್ರಹ್ಮಹತ್ಯೆ ದೋಷ ಕಾಣತೊಡಗುತ್ತದೆ. ಈ ಪಾಪದಿಂದ ಮುಕ್ತರಾಗಲು ಋಷಿ ವೇದವ್ಯಾಸರು ಶಿವನ ಆಶೀರ್ವಾದ ಪಡೆಯುವಂತೆ ಸಲಹೆ ನೀಡುತ್ತಾರೆ. ಪಾಂಡವರು ಶಿವನನ್ನು ಹುಡುಕಿಕೊಂಡು ಮೊದಲು ಕಾಶಿಗೆ ಹೋಗುತ್ತಾರೆ. ಆದರೆ ಯುದ್ಧದಲ್ಲಿ ಪಾಂಡವರು ಮಾಡಿದ ರಕ್ತಪಾತದಿಂದ ಕೋಪಗೊಂಡಿದ್ದ ಶಿವನು ಅವರಿಗೆ ಸುಲಭವಾಗಿ ದರ್ಶನ ನೀಡಬಾರದೆಂದು ನಿರ್ಧರಿಸಿ ಕಾಶಿಯಿಂದ ಹಿಮಾಲಯದ ಗುಪ್ತ ಕಾಶಿಗೆ ಬಂದು ಅಡಗಿಕೊಳ್ಳುತ್ತಾನೆ. ಪಾಂಡವರು ಛಲಬಿಡದೆ ಅಲ್ಲಿಗೂ ಬಂದಾಗ ಶಿವನು ಒಂದು ಗೂಳಿಯ ರೂಪವನ್ನು ತಾಳಿ ಅಲ್ಲಿ ಮೇಯುತ್ತಿದ್ದ ಇತರ ಪ್ರಾಣಿಗಳ ಗುಂಪಿನಲ್ಲಿ ಸೇರಿಕೊಳ್ಳುತ್ತಾನೆ. ಇದನ್ನು ಅರಿತ ಭೀಮನು ಬೃಹತ್ ರೂಪವನ್ನು ತಾಳಿ ಎರಡು ಬೆಟ್ಟಗಳ ಮೇಲೆ ಕಾಲಿಟ್ಟು ನಿಲ್ಲುತ್ತಾನೆ. ಇತರ ಪ್ರಾಣಿಗಳು ಅವನ ಕಾಲುಗಳ ಕೆಳಗೆ ಹಾದು ಹೋದರೂ ದೈವಿ ಸ್ವರೂಪದ ಗೂಳಿಯು ಆ ರೀತಿ ಹೋಗಲು ನಿರಾಕರಿಸುತ್ತದೆ. ಭೀಮನು ಆ ಗೂಳಿಯನ್ನು ಹಿಡಿಯಲು ಮುಂದಾದಾಗ ಅದು ಭೂಮಿಯೊಳಗೆ ಮರೆಯಾಗಲು ಪ್ರಾರಂಭಿಸುತ್ತದೆ. ಆಗ ಭೀಮನು ತನ್ನ ಸರ್ವಶಕ್ತಿಯನ್ನು ಬಳಸಿ ಗೂಳಿಯ ಹಿಂಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಪಾಂಡವರ ಈ ದೃಢವಾದ ಭಕ್ತಿ ಪಶ್ಚಾತ್ತಾಪ ಮತ್ತು ಛಲವನ್ನು ಕಂಡು ಪ್ರಸನ್ನನಾದ ಪರಶಿವನು ಅವರಿಗೆ ದರ್ಶನ ನೀಡಿ ಪಾಪಮುಕ್ತರನ್ನಾಗಿ ಮಾಡುತ್ತಾನೆ. ಭೂಮಿಯೊಳಗೆ ಉಳಿದ ಗೂಳಿಯ ಡುಬ್ಬದ ಆಕಾರವೇ ಕೇದಾರನಾಥದಲ್ಲಿ ಶಿವಲಿಂಗದ ರೂಪದಲ್ಲಿ ಇಂದಿಗೂ ಪೂಜಿಸಲ್ಪಡುತ್ತದೆ. ಗೂಳಿಯ ಇತರ ಭಾಗಗಳು ಹಿಮಾಲಯದ ಬೇರೆ ಬೇರೆ ನಾಲ್ಕು ಸ್ಥಳಗಳಲ್ಲಿ ಪ್ರಕಟವಾದವು. ತುಂಗನಾಥ, ರುದ್ರನಾಥ, ಮಧ್ಯ ಮಹೇಶ್ವರ ಮತ್ತು ಕಲ್ಲೇಶ್ವರ ಇವುಗಳನ್ನು ಕೇದಾರನಾಥನೊಡನೆ ಸೇರಿಸಿ ಪಂಚಕೇದಾರ ಎಂದು ಕರೆಯಲಾಗುತ್ತದೆ. ಈ ಪೌರಾಣಿಕ ಮಹತ್ವವುಳ್ಳ ಕ್ಷೇತ್ರಗಳನ್ನ ಜೀವನದಲ್ಲಿ ಒಮ್ಮೆಯಾದರೂ ದರ್ಶಿಸುವ ಅವಕಾಶ ಒದಗಿ ಬರಲಿ. ನಿಸ್ವಾರ್ಥ ಭಕ್ತಿಗೆ ಭಗವಂತ ಸದಾ ಹೊಲಿಯುತ್ತಾನೆ. ಆದ್ದರಿಂದ ಯಾವುದೇ ಲಾಭಕ್ಕಾಗಿ ಅಲ್ಲದೆ ಭಗವಂತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಲು ಪ್ರಾರ್ಥನೆ ಮಾಡೋಣ. ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿದಾಗ ನಮಗೆ ಅದರಲ್ಲಿ ಒಂದು ಭಾಗ ಸಿಕ್ಕೇ ಸಿಗುತ್ತದೆ. ಇಂತಹ ಪ್ರಾರ್ಥನೆ ನಮ್ಮದಾಗಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣವೇನು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/8/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಫೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೆರೆ ರಾಷ್ಟ್ರ ನೇಪಾಳದ ಮಧ್ಯಭಾಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಕನಿಷ್ಠ 157 ಜನರು ಮೃತಪಟ್ಟಿದ್ದು 133 ಭಾರತೀಯರು

0: ಸೇರಿದಂತೆ ಸುಮಾರು 750 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಟಿಬೆಟ್ ಪ್ರದೇಶದಲ್ಲಿ ಮುಂಜಾನೆ 8:37 ಸುಮಾರಿಗೆ ಸಂಭವಿಸಿದ ಭೂಕಂಪನದಿಂದಾಗಿ ಹಿಮನದಿ ಸ್ಫೋಟಗೊಂಡು ಭಾರೀ ಬಂಡೆಗಳು ಕುಸಿದು ಲೆಂಡೆ ಹಾಗೂ ಭೋಟೆ ಕೋಶಿ ನದಿಗಳು ಉಕ್ಕಿ ಹರಿದದ್ದೇ ಈ ವಿಕೋಪಕ್ಕೆ ಪ್ರಮುಖ ಕಾರಣ ಎಂದು ನೇಪಾಳ ಸರ್ಕಾರ ತಿಳಿಸಿದೆ. ತ್ರಿಶೂಲಿ ನದಿಯ ಮೂಲಕ ರಭಸವಾಗಿ ನುಗ್ಗಿದ ಕೆಸರು ಮಿಶ್ರಿತ ನೀರು ರಸುವಾ, ನುವಾಕೋಟ್, ಚಿತ್ವಾನ್, ಘೋರ್ಕಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯನ್ನು ಜಲಾವೃತಗೊಳಿಸಿದ್ದು ಸೇತುವೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣ ಧ್ವಂಸಗೊಳಿಸಿದೆ. ಘಟನೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ನೇಪಾಳಕ್ಕೆ ಭಾರತವು ತಕ್ಷಣವೇ ಸ್ಪಂದಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಸಂವಾದ ನಡೆಸಿ ಅಗತ್ಯ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 10 ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು, ಕಂಬಳಿಗಳು ಹಾಗೂ ತುರ್ತು ಔಷಧಗಳನ್ನು ನೇಪಾಳಕ್ಕೆ ರವಾನಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಕನಿಷ್ಠ 50 ಭಾರತೀಯ ಯಾತ್ರಿಕರು ನಾಪತ್ತೆಯಾಗಿದ್ದು ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಹಾಯವಾಣಿ ಸಂಖ್ಯೆಗಳಾದ 9775113 68 ಹಾಗೂ 9779910705000 ಕಾರ್ಯಗತಗೊಳಿಸಿದೆ. ವಿಶ್ವಸಂಸ್ಥೆ ಸೇರಿದಂತೆ ವಿವಿಧ ಜಾಗತಿಕ ಸಂಸ್ಥೆಗಳು ಮತ್ತು ಚೀನಾ ಸರ್ಕಾರವು ರಕ್ಷಣಾ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿದ್ದು ನೇಪಾಳ ಸೇನೆ ಹಾಗೂ ಭದ್ರತಾ ಪಡೆಗಳು ಹಗಲಿರುಳು ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಹಾರ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ನೇಪಾಳದಲ್ಲಿ ಉಂಟಾಗಿರುವ ಪ್ರವಾಹದ ಹಿನ್ನೆಲೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದಾರೆ. ಪ್ರವಾಹದ ಪ್ರಭಾವ ಎದುರಾಗಬಹುದಾದ ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಇರಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ನೇಪಾಳದಲ್ಲಿನ ಸಂಕಷ್ಟದ ಈ ಕಠಿಣ ಗಳಿಗೆಯಲ್ಲಿ ಭಾರತ ಸರ್ಕಾರ ನೇಪಾಳದ ಬೆನ್ನಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ 2026 ನಿಮಿತ್ತ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಯುವಜನರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ, ಸ್ವಯಂ ಸೇವಕತನ, ಫಿಟ್ನೆಸ್ ಹಾಗೂ ರಾಷ್ಟ್ರ ನಿರ್ಮಾಣದ ತತ್ವಗಳನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ದೇಶದ ಕ್ರೀಡಾ ಶಕ್ತಿಯ ಜೊತೆಗೆ ಯುವಜನರ ನೇರ ಸಂವಾದಕ್ಕೆ ಹಾದಿ ಮಾಡಿಕೊಡಲಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾಸಕ್ತ ಯುವಕರು, ಭಾರತದ ಪ್ರಮುಖ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಅಪರೂಪದ ಅವಕಾಶವನ್ನು ಕಲ್ಪಿಸಲಾಗಿದೆ. ಕ್ರೀಡೆ, ಒಲಿಂಪಿಕ್ ಕನಸುಗಳು, ಯುವ ನಾಯಕತ್ವ, ವಿಕಸಿತ ಭಾರತ ಮತ್ತು ನಶಮುಕ್ತ ಯುವ ಎಂಬ 5 ಪ್ರಮುಖ ವಿಷಯಗಳ ಕುರಿತು ಯುವಕರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಾಗದಂತೆ ತಡೆಯಲು ಹಾಗೂ ದರ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ತನ್ನ ಬಫರ್ ದಾಸ್ತಾನಿನಿಂದ ಲಭ್ಯವಿರುವ ಈರುಳ್ಳಿಯನ್ನು ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ. 2025-26 ಸಾಲಿನಲ್ಲಿ ಅಂದಾಜು 307 ಲಕ್ಷ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ಸಾಧ್ಯತೆಯಿದ್ದು ದೇಶೀಯ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ದಾಸ್ತಾನಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಉತ್ತಮ ಉತ್ಪಾದನೆ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಬೆಲೆ ಸ್ಥಿರೀಕರಣ ನಿಧಿಯ ಬಫರ್ ದಾಸ್ತಾನಿಗಾಗಿ 2026-27 ಸಾಲಿನಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ ರಾಬಿ ಈರುಳ್ಳಿ ಖರೀದಿಸುವ ಗುರಿಯನ್ನು ಸರ್ಕಾರ ನಿಗದಿಪಡಿಸಿದೆ. May 15 ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದ್ದು ಈಗಾಗಲೇ 1.21 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಈರುಳ್ಳಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ ಸಫಲ್ ಹಾಗೂ ಕೇಂದ್ರ ಭಂಡಾರದ ಚಿಲ್ಲರೆ ಮಳಿಗೆಗಳು ಮತ್ತು ಸಂಚಾರಿ ವ್ಯಾನ್ಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ಈರುಳ್ಳಿ ಮಾರಾಟ ಮಾಡಲಾಗುವುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಮಹಾರಾಷ್ಟ್ರದ ನಾಸಿಕ್ನಿಂದ ಸುಮಾರು 800 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಹೊತ್ತ ಮೊದಲ ಕಾಂದಾ ಎಕ್ಸ್ಪ್ರೆಸ್ ರೈಲು ದೆಹಲಿಗೆ ಪ್ರಯಾಣಿಸಿದೆ. ರಸ್ತೆ ಸಾರಿಗೆಯ ಮೂಲಕವೂ ದೇಶದ ಪ್ರಮುಖ ಬಳಕೆ ಕೇಂದ್ರಗಳಿಗೆ ಈರುಳ್ಳಿ ಪೂರೈಕೆಯನ್ನು ಚುರುಕುಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಮೆರಿಕದ ಸಾರ್ವಜನಿಕ ಸೌಲಭ್ಯಗಳ ಮೇಲಿನ ಅವಲಂಬನೆಯನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಜಗತ್ತಿನಾದ್ಯಂತ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದೆ. ಅಕ್ರಮ ವಲಸೆ ತಡೆ ಹಾಗೂ ಗ್ರೀನ್ ಕಾರ್ಡ್ ನಿಯಮಗಳನ್ನು ಬಿಗಿಗೊಳಿಸುತ್ತಿರುವ ಹಿಬ್ಬಿನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಅರ್ಜಿದಾರರ ಅರ್ಹತೆಯನ್ನು ಸಮಗ್ರವಾಗಿ ಹಾಗೂ ನಿಖರವಾಗಿ ಮೌಲ್ಯಮಾಪನ ಮಾಡಲು ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಭಾರತೀಯ ತಂತ್ರಜ್ಞರನ್ನು ಒಳಗೊಂಡಂತೆ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳು ವ್ಯಾಪಕವಾಗಿ ಬಳಸುವ H-1B ವೀಸಾ ಅರ್ಜಿ ಶುಲ್ಕವನ್ನು 1,03,265 ಅಮೆರಿಕ ಡಾಲರ್ಗೆ ಏರಿಸಲು ಸರ್ಕಾರ ಪ್ರಸ್ತಾಪಿಸಿದೆ. ಸರ್ಕಾರ ಪ್ರಸ್ತಾಪಿಸಿದ ಮರುದಿನವೇ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ಧತೆಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಚಿವರು ಮೊದಲು ಹರಿಕೃಷ್ಣ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಅಮ್ರೇಲಿ ಜಿಲ್ಲೆಯ ದುದಲಾದಲ್ಲಿ ಹೊಸದಾಗಿ ನಿರ್ಮಿಸಲಾದ ಹೆಟ್ ನೀ ಹವೇಲಿ ಸರೋವರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ಧತೆಗಳನ್ನು ಪರೀಕ್ಷಿಸಲು ಅಹಮದಾಬಾದ್ನ ಸರ್ಕ್ಯೂಟ್ ಹೌಸ್ ಅನೆಕ್ಸ್ನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ ಸಚಿವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಂತರ ಸಚಿವರು ತಲ್ತೇಜ್ನಲ್ಲಿ ಟ್ರೋಕಾ ಫಾರ್ಮಾಸ್ಯುಟಿಕಲ್ಸ್ ಆಯೋಜಿಸಿರುವ ಆರ್ವಿ ಪಟೇಲ್ ಫಾರ್ಮಿನೋವಾ ಪ್ರಶಸ್ತಿ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಗಟ್ಲೋಡಿಯಾ ಕ್ಷೇತ್ರದ ಭೋಪಾಲ್ನಲ್ಲಿ ಲೋಕದರ್ಬಾರ್ನಲ್ಲಿ ಅಲ್ಲಿನ ನಿವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ವೀರ್ ಚೋತ್ರಾನಿ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಶ್ ಓಪನ್ನ ಸೆಮಿಫೈನಲ್ ತಲುಪಿದ್ದಾರೆ. ವೀರ್ ಚೋತ್ರಾನಿ ಕ್ವಾರ್ಟರ್ ಫೈನಲ್ನಲ್ಲಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೆಲವನ್ ಸೆಂಥಿಲ್ ಕುಮಾರ್ ನಿನ್ನೆ ಮಲೇಷ್ಯಾದ ಐನ್ ಯೋ ಯಂಗ್ ಅವರನ್ನು 3-0 ಅಂತರದಿಂದ ಸೋಲಿಸಿದರು. ಇಂದು ಸಂಜೆ ನಡೆಯುವ ಸೆಮಿಫೈನಲ್ನಲ್ಲಿ ಇಬ್ಬರು ಭಾರತೀಯ ಆಟಗಾರರು ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಶ್ ಓಪನ್, ಭಾರತದ ವೀರ್ ಚೋತ್ರಾನಿ, ವೆಲವೆನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
3: ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನಮ್ಮೂರ ವೈಭವ. ಸರಕೂರು ತಾಲೂಕಿನ ಕುರ್ಣಿಗಲ ಹಾಗೂ ಆಲನಹಳ್ಳಿಯ ತೆಂಕಲಯ್ಯ ವಾಸುದೇವ ದೇವಾಲಯದ ಇತಿಹಾಸ ಹಿನ್ನೆಲೆ ಮತ್ತು ಪೂಜಾ ವೈಶಿಷ್ಟ್ಯತೆ ಕುರಿತು ಹಾಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ಅವರು ಹಾಗೂ ಕುರ್ಣಿಗಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುರ್ನೆಗಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ರವರು ಹಾಗೂ ಕುರ್ನೆಗಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
1: ತುಂಬ ಕೂಡ ಸ್ವಾಗತ.
2: ಸ್ವಾಗತ. ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ನಾವು ಬಂದು ಪ್ರಥಮವಾಗಿ ಹೊಸಕೋಟೆಯಲ್ಲಿದ್ದು ಇಲ್ಲಿ ಜಮೀನು ತಗೊಂಡ್ಮೇಲೆ ಹಾಲಿನಹಳ್ಳಿಲಿ ಈಗ ನಾವು ಕೃಷಿ ಮಾಡ್ಕೊಂಡು ಇಲ್ಲಿ ವಾಸಿಸ್ತಾ ಇದ್ದೀವಿ. ನಮಗೆ ಮೇಯ್ನಾಗಿ ಬಂದು ಸದ್ಯಕ್ಕೆ ಪ್ರಾಣಿಗಳ ಹಾವಳಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದು ಬಿಟ್ಟರೆ ರೈಲ್ವೆ ಪ್ಯಾರಿಗೇಡ್ ಆಗಬೇಕು, ಅದು ಬಿಟ್ಟರೆ ಮೇಯ್ನ್ ರೋಡು ಫಸ್ಟು ರೋಡ್ ಆಗಬೇಕು. ರೋಡ್ ಸಾಮಾನ್ಯ ಆಗಿತ್ತು, ಈಗ ಎಲ್ಲ ಅಧೋಗತಿ ಆಗಿದೆ. ಮೇಯ್ನ್ ರೋಡ್ ಆಗಬೇಕು, ಅದು ಬಿಟ್ಟರೆ ವಾಸುದೇವರು. ವಾಸುದೇವರು ಅಂತಂದರೆ 7-3 ಸ್ಥಳದಿಂದ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಇತಿಹಾಸದಿಂದ ಅದು ಹೋಯ್ತಿದ್ರು, ಅಲ್ಲಿ ಜನ ಎಲ್ಲ ಗೊತ್ತೇ ಇಲ್ಲ. ಬಟ್ ಏನಪ್ಪ, ಪುನಃ ಈಗ ಈ ಫಾರೆಸ್ಟ್ ಎಲ್ಲ ಈ ಪ್ಯಾರಿಗೇಡ್ ಎಲ್ಲ ಇದೆಲ್ಲ ಆದಾಗ ಸ್ವಲ್ಪ ಬ್ರೇಕಪ್ ಆಗಿದೆ. ಬ್ರೇಕಪ್ ಅಂದರೆ ಹೋಗ್ಬೇಡಿ ಅನ್ನೋದೊಂದು ಹಿನ್ನೆಲೆ ಇದೆ. ಕೆಲವು ಈಗ ಮುಳ್ಳೂರು ಚಾಮಲಾಪುರ ಆ ಸೈಡಿಂದೆಲ್ಲ ಬಂದು ಒಂದ್ಸರಿ ಫಾರೆಸ್ಟ್ನವರೆಲ್ಲ ಅಲ್ಲಿ ತಡೆ ಮಾಡಿ ಅಲ್ಲೇ ಹಾಕ್ಬಿಟ್ಟು ವಾಪಸ್ ಕಳಿಸಿರೋ ಪ್ರಕರಣಗಳು ಅವೇ ಬಂದವೆ. ಹಂಗಾಗಿ ಅದನ್ನು ಬಿಡಬೇಕು, ಯಾಕಂದ್ರೆ ನಾವು ನಂಬ್ಕೊಂಡಿರೋದೇ ಅದನ್ನು ನಮ್ಗೆ ಯಾವ ತೊಂದರೆನೂ ಇದುವರೆಗೆ ಆಗಿಲ್ಲ. ಹಾಗಾಗಿ ಫಾರೆಸ್ಟ್ನವರು ಕಿರುಕುಳ ಕೊಟ್ಟಾರೆ. ಆಗ ಪುನಃ ಬಂದು ಪುನಃ ನಾವು ಎಸ್ ಎಫ್ ಅವರ ಸಾಹೇಬರೆಲ್ಲ ಭೇಟಿ ಮಾಡಿ ಅವ್ರು ಪುನಃ ಒಂದು ಪ್ಯಾಕೇಜ್ ಮಾಡಿ ಅಂದರೆ ಒಂದು ಸ್ವಲ್ಪ ಜನ ಹೋಗಿ ಅಂತ ಬಿಟ್ಟರು. ಆಗ ಆ ಪದಾರ್ಥಗಳೆಲ್ಲ ಅಲ್ಲೇ ಇಟ್ಬಿಟ್ಟು ಹೊಂಟೋಗಿದ್ರು ಅವರು. ಈ ಥರ ಪ್ರಕರಣಗಳೇ ನಡ್ತಾರೆ, ಅದಾಗೋದು ಬೇಡ. ಈಗ ಕಾಡ್ಗೆ ದನ ಮೇಯ್ಸೋಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಇಲ್ಲ, ಅವ್ರ ಪ್ರಾಣಿ ಬರೋದು ಬೇಡ, ನಾವು ಅಲ್ಲಿ ಹೋಗೋದು ಬೇಡ, ತೊಂದರೆ ಇಲ್ಲ, ಅದೊಂದು ಕಡೆ ಇರಲಿ. ಹಂಗಾಗಿ ಈ ಕಾಡನ್ನವ್ರು ಬಿಗಿ ಮಾಡೋದು ನಮಗೂ ಅನುಕೂಲ, ಅವ್ರಿಗೂ ಅನುಕೂಲ. ನಮ್ಗೆ ಯಾವ ಹಾವಳಿ ಬರಬಾರ್ದು. ಈಗ ಪ್ಯಾರಗಿಡ ಆಗಬೇಕು, ಆಗಿದ್ದ ಜಾಲರಿ ಹಾಕಿ ಮೆಸ್ ಹಾಕ್ಲಿ ಬೇಕಾದ್ರೆ ತೊಂದರೆ ಇಲ್ಲ, ನಾವು ಹೋಗೋದೇ ಬೇಡ ಅದರೊಳಗೆ. ಈಗ ಅವರು ಈ ಕಡೆ ಅವರು ಬರೋದು, ಅವ್ರು ಮಾಮೂಲಿ ಕ್ಯಾಜುವಲಾಗಿ ಓಡಾಡಲಿ ಅಂದರೆ ಈ ದೇವಸ್ಥಾನಕ್ಕೆ ಮಾತ್ರ ಬಿಟ್ಕೊಡ್ಬೇಕು. ಯಾಕಂತಂದರೆ ಅದು ನಮಗೆ ಗೊತ್ತೇ ಇಲ್ಲ, ನಾವು ನಮ್ಮ ಅಪ್ಪದಿರ್ಗೆ ಗೊತ್ತಿಲ್ಲ ಅನ್ಸ್ತದೆ. ಆ ಕಾಲದಿದ್ದೀವಿ ಎಲ್ಲ ಹೋಗಿ ಪೂಜೆ ಮಾಡ್ಕೊಬಂದಿದ್ದು ಸರ್ವೇ ಸಾಮಾನ್ಯ. ಈಗ ಅವರು ನಮ್ಮನ್ನೇನು ಫ್ರೀಯಾಗಿ ಹೋಗಿ ಅನ್ನೋದು ಬೇಡ, ಅವರೇ ಒಂದಷ್ಟು ಜನ ಕರ್ಕೊಂಡು ಅವರು ಬರಲಿ, ಅವರು ಸೆಕ್ಯೂರ್ ಇರಲಿ, ಅವ್ರಿಗೆ ಬಂದು ಜೊತೇಲಿ ತಗೊಂಡೋಗಿ ಪೂಜೆ ಮಾಡಿಸಿ ವಾಪಸ್ ಕಳಿಸ್ಕೊಳ್ಳಿ ಅಂತ ತೊಂದರೆ ಇಲ್ಲ. ಅವರು 1000 ಜನ ಬೇಡ, ಒಂದು ಇದು ಇಂತಿಂಥ ದಿನ ಬನ್ನಿ ಅಂತ ಪ್ಯಾಕೇಜ್ ಮಾಡಲಿ, ಪ್ಯಾಕೇಜ್ ಪ್ರಕಾರ ಒಳಗೆ ಹೋಗೋದಾಗಲಿ. ಅದು ಬಿಟ್ಟರೆ ಕುಡುಗಿ ದೇವಸ್ಥಾನ ಅಂದ್ಬಿಟ್ಟು ಅಲ್ಲೊಂದು ದೇವರು, ಅದನ್ನು ಎಲ್ಲ ಊರಲ್ಲಿ ಮುಗಿದ ಮೇಲೆ ಲಾಸ್ಟಲ್ಲಿ ಆ ದೇವರು ಪೂಜೆ ಮಾಡೋದು. ಯಾಕಂತಂದ್ರೆ ಎಲ್ಲ ಜಾತ್ರೆಗಳು ಆದಮೇಲೆ ಆ ಜಾತ್ರೆ ಮುಗಿದ ಮೇಲೆ ನಮ್ಮ ವ್ಯವಸಾಯ ಕಮೆನ್ಸ್ ಮಾಡೋದಿಲ್ಲಿ. ಅಲ್ಲಿ ಈಗ ಮೂಲ ಸೌಕರ್ಯಗಳು ಕಡಿಮೆ, ಒಂದು ದೇವಸ್ಥಾನದ ಅದು ಚೆನ್ನಾಗಿ ಅದರಿಂದ ಒಂದು ಏನಾಗ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಒಂದು ಜೀವ ನದಿ ಬರುತ್ತೆ ಕೇರಳದಿಂದ. ಆ ನದಿ ಬಂದಾಗ ಯಾವ ಕಾಲದಲ್ಲೂ ಯಾರಿಗೂ ಗೊತ್ತೇ ಇಲ್ಲ, ನೀರು ಫುಲ್ ಡ್ರೈ ಆಗಿರೋದು. ಒಂದ್ಸರಿ ಡ್ರೈ ಆಗಿತ್ತು, ನಾವು ಕಣ್ಣಾರ ನೋಡಿದ ಘಟನೆ ಇದು. ಡ್ರೈ ಆಗಿ ಅವತ್ತು ಮಳೆನೇ ಇಲ್ಲ. ಆ ದೇವರು ಸತ್ಯನ ಏನೋ ಅದು ಭಗವಂತನಿಗೆ ಗೊತ್ತು, ನಾವು ಯಾರು ಹೇಳೋದಲ್ಲ. ಆ ಟೈಮಲ್ಲಿ ಆ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ದೇವ್ರು ಬರ್ತದೆ. ಅದು ಮೂಢನಂಬಿಕೆ ಅನ್ಕೊಂಡು ಅಂತರ ಕೆಲವರು ಅನ್ಕೋಬೋದು, ಕೆಲವರು ನಮ್ಗೆ ವಾಸ್ತು ನೋಡಿರೋ ನಮ್ಗೆ ಗೊತ್ತಿರ್ಬೋದು. ಆ ನೀರು ದೇವ್ರು ಬರಬೇಕು 11 ಗಂಟೆಗೆ, ಅಂದರೆ 9 ಗಂಟೆಲಿ ಆಟೋಮೆಟಿಕ್ ಆಗಿ ಫುಲ್ ಒಳೆ ಬಂತು. ಅದು ನಾವು ಪ್ರಾಮಾಣಿಕವಾಗಿ ನೋಡಿದ ಘಟನೆ ಕೇರಳದಿಂದ. ಫುಲ್ಲು ಡ್ರೈ ಆಗಿ ನೀರೇ ಇಲ್ಲ, ಅದು ಇತಿಹಾಸದಲ್ಲಿ ಆಗಿತ್ತಿಲ್ಲ. ಒಂದ್ಸಲ ನಮ್ಮ ಸಮ್ಮುಖದಲ್ಲಿ ಒಂದು 5-6 ವರ್ಷ ಮೇಲಾಗಿರ್ಬೋದು, ಈಗ 5-6 ವರ್ಷ ಮೇಲಾಗದೆ. ಆ ಟೈಪಲ್ಲಿ ನಾವು ನೀರು ಇತ್ತಿಲ್ಲ. ಇವತ್ತು ದೇವ್ರು ಬಂದರೆ ಏನಪ್ಪ ಮಾಡೋ, ಆ ದೇವ್ರು ನೀರು ಬೀಳಲೇಬೇಕು. 9 ಗಂಟೆಯಲ್ಲಿ ಕರೆಕ್ಟಾಗಿ ನೀರು ಆಟೋಮೆಟಿಕ್ಕಾಗಿ 2 ಕಡೆಯಿಂದ ಬಂತು, ಎಲ್ಲ ಒಂದೇ ಸರಿ ನನ್ನ ದೇವ್ರಿಗೆ ಹೋಗ್ಬೇಕು. ಅದು ಕಡಿಮೆ ಅಂತ ಒಂದು 2 ಗಂಟೆಯಲ್ಲಿ ಜಾತ್ರೆ ನಡೀತದೆ, ಅಂದರೆ ಸಖತ್ತು ಕ್ರೇಜ್ ಇರ್ತದೆ ಅದು, ಆ ಮಟ್ಟಿಗೆ ನಡೀತದೆ. ಹಂಗೆ ಆಗ ಆ ದೇವರು ನೀರು ಬಂತಲ್ಲ, ಅದು ಭಾರಿ ವಿಪರ್ಯಾಸ. ಅದು ನಾವು ನೋಡೋಕ್ಕಾಗಲ್ಲ, ಒಟ್ಟು ಆ ಮಟ್ಟಿಗೆ ಬಂತು. ಅದರಿಂದ ನಾವು ಅದು ನಂಬಲೇಬೇಕು. ಅದು ಬೇರೆ ದಿನ ಬರ್ಬೋದಾಗಿತ್ತು, ಅಲ್ಲ ಹಿಂದಿನ ದಿನ ಬರ್ಬೋದಾಗಿತ್ತು. ಅವತ್ತಿನ ದಿನ ದೇವರು ಬರ್ತಾರೆ ಅಂತಂದಾಗ ಅವರು ಕರೆಕ್ಟಾಗಿ 9 ಗಂಟೆಗೆ ಆಟೋಮೆಟಿಕ್ ಎಲ್ಲ ಪೂಜೆ ಮಾಡ್ಕೊಂಡು ನೀರು ಬಂತು. ಇದು ಪ್ರಕೃತಿ, ಅದು ಅದನ್ನು ನಾವು ಮೆಚ್ಚಬೇಕಾದ. ಆದ್ದರಿಂದ ಅದನ್ನು ನಾವು ಜೀವನ ಥರ ಮಾಡಬೇಕು, ಅದು ನಂಬಿಕೆ ಒರೆಸೋಕ್ಕೊಂದ್ಸಾರಿ ಪೂಜೆ ಮಾಡಬೇಕು. ಅದಕ್ಕೆ ಆ ಕೆಲವು ಮೂಲಸೌಕರ್ಯಗಳು ಕಡಿಮೆ, ಅಲ್ಲಿ ಅಂಗಡಿ ಹಾಕೋರಿಗೆ ಅದಕ್ಕೆ ಇದಕ್ಕೆಲ್ಲ ತೊಂದರೆ ಅದು, ಅದನ್ನೆಲ್ಲ ನೀಟಾಗಿ ಮಾಡಿಸ್ಬೇಕು, ಅದು ಕ್ಲೀನಾಗಿ ಎಲ್ಲ ವಾಸ್ತು ಆಗಬೇಕು, ಸ್ವಲ್ಪ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಅದು ಆ ದೇವಸ್ಥಾನದ ಬಗ್ಗೆ ನಮ್ಮ ತಂದೆ ಹೆಸರು ಅಣ್ಣಯ್ಯಪ್ಪ ಅಂದ್ಬಿಟ್ಟು, ನಾವು ಗಣೇಶ್ ಅಂದ್ಬಿಟ್ಟು ಅಲ್ಲಿಳಿದ್ರು. ನಾವು ಮೂಲತಃ ಹೊಸಕೋಟೆಯವರು. ನಾವು ಇಲ್ಲಿ ಬಂದು ಜಮೀನು ಪರ್ಚೇಸ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಮುಂದೆ 25 ವರ್ಷ ಆಯಿತು ಇಲ್ಲಿ ಬಂದಿದ್ದೀವಿ. ಏನು ತೊಂದರೆ ಇಲ್ಲ ನಮ್ಗೆ, ಆ ಥರದಲ್ಲಿ ಏನು ತೊಂದರೆ ಇಲ್ಲ. ನಾವು ಇಲ್ಲಿ ಹೆಚ್ಚಿನ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಶುಂಠಿ ಮತ್ತು ಕಾಫಿ ಮೆಣಸು ಇವೆಲ್ಲನೂ ಮಾಡಿದ್ದೀವಿ, ಏನು ತೊಂದರೆ ಇಲ್ಲ. ಅದರಲ್ಲೇನು ತೊಂದರೆ ಇಲ್ಲ. ಸದ್ಯಕ್ಕೆ ಆನೆ ಹಾವಳಿ ಇತ್ತು,

ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ

0: ಫಾರೆಸ್ಟ್ ಅವರು ಕೋಪರೇಟ್ ಮಾಡ್ತಾರೆ, ಅದೇನು ಇಲ್ಲ ಇಲ್ಲವೇ ಏನೋ ಅದೇನು ಇಲ್ಲ ಅಂತೇನಿಲ್ಲ, ಅವರು ಕೋಪರೇಟ್ ಮಾಡ್ತಾರೆ. ಇನ್ನು ನಮಗೆ ಸ್ವಲ್ಪ ಇನ್ನು ಹಾಕಿದ ಬೆಳೆನ ಹಾಳು ಮಾಡಬಾರ್ದು ಆ ಟೈಪಲ್ಲಿ ಕೊಟ್ಟಾರೆ, ನಮಗೆಲ್ಲ ಸವಲತ್ತು ಕೊಟ್ಟಾರೆ, ಅವ್ರು ಜೀಪು ಕಳಿಸ್ಕೊಟ್ಟಾರೆ, ಈಗ ಕರೆದಾಗ ಅವರೆಲ್ಲ ಬಂದು ಕೋಪರೇಟ್ ಮಾಡಾರೆ, ಪರಿಹಾರನೂ ಕೊಟ್ಟಾರೆ. ಕೆಲವು ಸಣ್ಣ ಪುಟ್ಟ ಲೇಟ್ ಆಗಿರ್ಬೋದು, ಪರಿಹಾರನೂ ಕೊಟ್ಟರೆ ಅದರಲ್ಲೇನೋ ಪಾಪ ಅವ್ರ ಮೇಲೆ ನಾವು ನಮ್ಮ ಇದಿಲ್ಲ. ಅವರು ನಾವು ನಮ್ಮ ನಮ್ಮ ಕುಟುಂಬದಲ್ಲಿ ಅವರು ಒಬ್ಬರು ಅನ್ನೋ ಲೆಕ್ಕಾಚಾರದಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ, ಏನು ತೊಂದರೆ ಇಲ್ಲ. ಆ ಥರ ಎಲ್ಲ ಕೊಟ್ಟಾರೆ ಫಾರೆಸ್ಟ್ನವರು.
1: ನಮಸ್ಕಾರ, ನನ್ನ ಹೆಸರು ಬಸವಣ್ಣ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮ ತಂದೆ ಕೆ ಎಂ ಮಾದೇವಪ್ಪಂತ ಗೌಡಿಕೆ, ನಮ್ಮದು ಕುರುಡೇಗಲ ವಾಸಿ.
2: ಸರ್, ಮೊದಲನೇದಾಗಿ ಈ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ಅನ್ನೋ ಒಂದು ಹೆಸರು ದೇವರಿಗೆ ಹೇಗೆ ಬಂತು, ಈ ದೇವರ ಒಂದು ಇತಿಹಾಸ ಏನು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ವಾಸುದೇವ ಅಂತಂದರೆ ಮೊದಲು ಅದು ನಮಗೆ ಗೊತ್ತಿಲ್ಲ, ಆ ಕಾಲದಿಂದ ಇದು ವಾಸುದೇವ ಅಂತ ಅವರು ಕರ್ಕೊಂಬಂದಿದ್ರು, ನಾವು ಅದನ್ನು ಕಂಟಿನ್ಯೂ ಮಾಡ್ಕೋಬರ್ತಾ ಇದ್ದೀವಿ ಅಷ್ಟೆ. ಇಲ್ಲಿ ಏನಪ್ಪ ಅಂತಂದರೆ ಮೇಯ್ನಾಗಿ ಈ ದೇವ್ರಿಗೆ ಹೋಗ್ಬೇಕು ಅಂತಂದರೆ ಈ ಯಂಗ್ಸು ಲೇಡೀಸ್ ನೋಡೋಂಗಿಲ್ಲ, ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ನಾವು. ನೈಟ್ ಬಂದು ಇಲ್ಲಿ ವಾಸ ಇದ್ದು ಅವ್ರು ಯಾರನ್ನೂ ನೋಡದಂತೆ ನಾವು ಹೊರಗಡೆ ಮನೆಯಿಂದ ಹೊರಗಡೆ ಮಲಗಿದ್ದು ಅಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ರೂಢಿ ಇತ್ತು. ಅದು ಈಗಲೂ ನಡೀತಾ ಇದೆ. ಈಗಲೂ ಹೊರಗಡೆ ಇದ್ದು ಹೊರಗಡೆ ಅಂತಂದರೆ ಮನೇಲಿ ಮಲಗಂಗೆ ಇಲ್ಲ, ಹೊರಗಡೆ ಅಂತಂದರೆ ಈಗ ಒಂದು ದೇವಸ್ಥಾನ ಆಗಿರ್ಬೋದು ಇಲ್ಲ ಅಂತಂದ್ರೆ ಮರದಾಗ ಒಂದು ಅಡಿಯಲ್ಲಿ ಇರ್ಬೋದು. ಇಲ್ಲಿ ಇವತ್ತು ಅದು ರೂಢಿ ಇಲ್ಲದೆ ಯಾರು ಲೇಡೀಸ್ ನೋಡೋಂಗಿಲ್ಲ, ಅವ್ರ ಮನೆಯವ್ರು ನೋಡೋಂಗಿಲ್ಲ, ಅದೇ ರೂಢಿಲಿ ಬಂದ್ಬಿಟ್ಟಿತ್ತು ಅದು. ಈಗಲೂ ಅಲ್ಲಿ ಆ ದೇವ್ರಿಗೆ ಹೆಂಗಸುಗಳು ಅಲ್ಲಿ ಹೋಗಂಗಿಲ್ಲ, ಹೋಗೋದು ಇಲ್ಲ ಹೋಗಂಗಿಲ್ಲ, ಅಲ್ಲಿಂದ ವಾಪಸ್ ಪ್ರಸಾದ ತರಂಗಿಲ್ಲ. ಆ ಒಂದು ರೂಢಿಲೇ ಇತ್ತು, ಈಗಲೂ ಅದೇ ಪದ್ಧತಿ ಅದ. ಈಗಲೂ ಅದೇ ಪದ್ಧತಿ ಅದ ಅಂತಂದ್ರೆ ಅಲ್ಲೇನಪ್ಪ ಅಂತಂದ್ರೆ ಈ ದೇವ್ರ ನಂಬಿಕೆ ಅಂತಂದ್ರೆ ಅಲ್ಲಿಗೆ ಹೋಗಿದ್ದಕ್ಕೆ ಬಂದಿನಿಗೆ ನಮಗೆ ಮಳೆ ಗ್ಯಾರಂಟಿ ಅನ್ನೋದು ಒಂದು ನಂಬಿಕೆ, ಅದು ಹುಯ್ತಿತ್ತು, ಅದು ನಾವು ಕಣ್ಣಾರು ನೋಡಿದ್ವಿ ಊಟಲ್ಲಿ. ಈಗಲೂ ಸ್ವಲ್ಪ ಮಳೆ ಕಮ್ಮಿ ಆಗದೆ ಅಂದ್ರೆ ಇವತ್ತು ಅದೇ ಪದ್ಧತಿ ಇಲ್ಲದೆ ಹಂಗಿರೋದ್ರಿಂದ ಆ ದೇವ್ರನ್ನ ಎಲ್ಲ ನಂಬಿಕೆ ಬಂದ್ಬಿಟ್ಟಿದ್ವಿ. ಈಗಲೂ ಅಲ್ಲಿಂದ ಏನಪ್ಪ ಅಂತಂದ್ರೆ ನಾವು ಆ ದೇವ್ರಿಗೆ ಆ ದೇವ್ರ ಹೆಸರೇಳಿ ಒಂದು ಪೂಜೆ ಮಾಡಿದ್ರೆ ನಮಗೆ ಯಾವ ಪ್ರಾಣಿ ಹಾನಿ ಆಗಲ್ಲ, ಬೆಳೆ ಹಾನಿ ಆಗಲ್ಲ, ಈ ಥರದ್ದೊಂದು ರೂಢಿಲಿ ಬಂದದೆ. ಅದು ಇದನ್ನ ಇದು ಕಂಟಿನ್ಯೂ ಅದ. ಈಗ ಬೇರೆ ಕಡೆ ಎಲ್ಲ ಭಾಗದಲ್ಲೂ ಬೇರೆ ಕಡೆ ಎಲ್ಲ ಹುಲಿ ತಿಂತು ಅದು ಆನೆ ತುಳಿತು ಅನ್ನೋದೆಲ್ಲ ಪ್ರಕರಣಗಳಿವೆ. ಇದೇ ನಮ್ಮ ಈ ಭಾಗದಲ್ಲಿ ಮಾತ್ರ ಆ ಥರದ್ದು ಏನೂ ನಡೆದೇ ಇಲ್ಲ. ಈಗ ಸಣ್ಣ ಪುಟ್ಟ ಹುಲಿ ತಿಂದ್ರೆ ಬಾಬಾ ಇಲ್ಲ ಅಂತಲ್ಲ, ಅದು ಮಾಮೂಲಿ ಕಾಡು ಹೋದಾಗ ಹುಲಿ ತಿಂದವಾಗ ಬಂದು ಆ ಹುಲಿ ಸರ್ವೇ ಸಾಮಾನ್ಯ, ಅದೇನು ಮಾಡೋಕೆ ಆಯ್ತಾ ಇಲ್ಲ. ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಲ್ಲ, ನಮ್ಮದು ತಪ್ಪಿರುತ್ತೆ ಅವ್ರದ್ದು ತಪ್ಪಿರುತ್ತೆ. ಈ ಪ್ರಾಣಿಗಳ ಮೊದಲು ಒಳಕ್ಕೆ ಬಿಡ್ತಿದ್ರು, ಎಲ್ಲಿಗೆ ಆ ಕಾಡಿನೊಳಕ್ಕೆ ದನಗಳು ಬಿಡ್ತಿದ್ರು. ಆಗ ಆ ಪ್ರಾಣಿಗಳು ಆ ಮೇ ತಿನ್ಕೋತಿದ್ವು, ಎನ್ನ ಒಳಗೆ ತಿಂತಿದ್ವು. ಈಗ ಬಿಡಲ್ಲ, ಆಗ ಒಳಗೆ ಬಂದು ತಿಂತವೆ, ಅದಕ್ಕೆ ಪರ್ಯಾಯ ಏನು ಮಾಡೋಕ್ಕಲ್ಲ, ಹೊಟ್ಟೆ ಪಾಡ್ಗಾಗೆ ಹೊರಕ್ಕೆ ಬರೋದು. ಅದು ಪಾರೆಸ್ಟ್ನವ್ರಿಗೆ ಮಾಡ್ಬೇಕು, ಅದನ್ನು ಅದು ಸಂಬಂಧಪಟ್ಟವ್ರು ನೋಡ್ಕೊಳ್ಳಿ. ಅಂದರೆ ದೇವ್ರು ಮಾತ್ರ ನಮಗೆ ಈಗಲೂ ನಂಬಿಕೆ ಅಂತಂದರೆ ಬೇರೆ ದೇವ್ರಿಗಿಂತ ಕಾಡಲ್ಲಿರೋ ದೇವರು ಭಾರಿ ಕ್ರಿಟಿಕಲ್ ಆಗಿರ್ತವೆ, ಅಂದರೆ ಸತ್ಯ ಸಾಕ್ಷಿಯಾಗಿರ್ತವೆ ಅನ್ನೋ ಲೆಕ್ಕಾಚಾರ ಆ ಟೈಪ್ ಇರೋದ್ರಿಂದ ಅಲ್ಲಿ ಏನು ಕಾಡೊಳಗೂ ಒಂದು ಏನು ದೇವಸ್ಥಾನ ಮಾಡೋಕೆ ಬಿಟ್ಟಿಲ್ಲ. ನಾನು ಕಣ್ಣಾರ ನೋಡಿದ್ದೀನಿ, ದೇವಸ್ಥಾನ ಮಾಡೋಕೆ ಬಿಟ್ಟಿಲ್ಲ, ಒಂದು ಲಿಂಗ ಅದೇ ಬಿಟ್ಟರೆ ಅಂದರೆ ಒಂದು ಗೋಪುರ ಅದೇ. ಅಲ್ಲೆಲ್ಲ ಹಿಂದೆ ಜನ ಇದ್ರು ಅಂತ ಹೇಳ್ತಾರೆ, ಅದು ನಾವು ನೋಡಿಲ್ಲ, ಕೆಲವರು ನೋಡೇ ಇಲ್ಲ. ಆ ದೇವ್ರಿಗೆ ಈಗಲೂ ನಾವು ಎಲ್ಲ ಪೂಜೆ ಮಾಡ್ತಾರೆ, ಆ ಪೂಜೆ ಮಾಡಲೇಬೇಕು ಕಡ್ಡಾಯ. ಅದು ಅದೊಂದು ನಾವು ಏನೇ ಒಂದು ಆರಂಭನ ಕಂಟಿನ್ಯೂ ಮಾಡಬೇಕು, ಒಂದು ವ್ಯವಸಾಯನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಅವ ಫಸ್ಟ್ ಯಾವ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಅಂದರೆ ಯುಗಾದಿ ಆದಮೇಲೆ ಆ ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಅನ್ನೋದೊಂದು ವಾಡಿಕೆ ಆಗಿದೆ. ಆ ವಾಡಿಕೆನ ಕಂಟಿನ್ಯೂ ಮಾಡ್ಕೋಬೇಕು. ಆ ಥರದನ್ನು ಕುಡುಗಿ ಜಾತ್ರೆ ಅಂತೂ ಅಷ್ಟೇ, ಕುಡುಗಿ ಜಾತ್ರೆ ಅದು ಎರಡು ಒಟ್ಟಿಗೆ ಬೀಳ್ತದೆ. ಆ ಕುಡುಗಿ ಜಾತ್ರೆಯನ್ನು ಮುಗಿಸಿಬಿಟ್ಟೆ ವಾಸುದೇವ್ರಿಗೆ ಹೋಗೋದಿಲ್ಲ, ವಾಸುದೇವ್ರಿಗೆ ಹೋಗಿ ಬಂದು ಕುಡುಗಿ ಜಾತ್ರೆ ಮಾಡೋದು, ಅಲ್ಲಿ ಪೂಜೆ ಮಾಡಿ ಬಂದು ಅವ್ರು ಏನೋ ಬಾಂಧವ್ಯ ಅದಕ್ಕೆ. ಹಂಗಾಗಿ ಆ ದೇವಸ್ಥಾನಕ್ಕೆ ಪೂಜೆ ಬಾಂಧವ್ಯ ಅಲ್ಲಿಂದ ಮುಗಿಸ್ಬಿಟ್ಟು ಬಂದು ಇದು ಮುಗಿದ್ರೆ ಇನ್ನು ಬಾಡ್ರು ನಮ್ಮದು. ಇನ್ನು ಬಾಡ್ರು ಅಂತಂದ್ರೆ ಇನ್ನು ಯಾವ ಊರ್ಲು ಜಾತ್ರೆನೇ ಇಲ್ಲ, ಪುನಃ ಗೆಡ್ಡೆ ಸ್ಟಾರ್ಟ್ ಆಗಬೇಕು. ಇನ್ನು ಬೇಲ್ಕುಪ್ಪೆ ಸ್ಟಾರ್ಟ್ ಆದಮೇಲೆ ಕಮೆನ್ಸು, ಫಸ್ಟ್ ಬೇಲ್ಕುಪ್ಪೆ, ಲಾಸ್ಟು ಕುಡುಗಿ ಜಾತ್ರೆ ವಿತ್ತು ನಮ್ಮ ತೆಂಗ್ಲೈನ್ ದೇವಸ್ಥಾನ. ಈ ಥರ ವಾಡಿಕೆ ಇರೋದು. ಹಂಗಾಗಿ ಆ ದೇವರು ಕಡ್ಡಾಯವಾಗಿ ನಮಗೆ ಹೋಗೋಕೆ ಅವಕಾಶ ಮಾಡಿಕೊಡ್ಲೇಬೇಕು ಎಲ್ರಿಗೂ ಅಷ್ಟೇ. ಯಾರಿಗಾದ್ರೂ ಅದ್ರಲ್ಲಿ ಬೇರೆ ಏನೂ ಇಲ್ಲ, ಅಲ್ಲಿ ಹೋಗಿ ಬೇರೆ ಏನೋ ತಕ್ಕ ಬರೋದ, ಇನ್ನೊಂದು ಮಾಡೋದ, ಅನಾಹುತ ಮಾಡೋದು ಯಾವುದೂ ಇಲ್ಲ. ಅದಕ್ಕೆ ನಾವು ಕಡ್ಡಾಯವಾಗಿ ನಾವು ಹೋಗ್ಲೇಬೇಕು.
3: ಈಗ ನಿಮ್ಮ ಒಂದು ಅಪ್ಪವ್ರ ಕಾಲದಲ್ಲಿ ಅಥವಾ ತಾತವ್ರ ಕಾಲದಲ್ಲಿ, ಈಗ ನೀವು ಚಿಕ್ಕವರಾಗಿರ್ತಿದ್ರು, ಅಲ್ಲಿಗೆ ಪೂಜೆಗೆ ಹೋಗ್ತಿದ್ರು ಅದು ಯಾವ ರೀತಿ ಹೋಗ್ತಿದ್ರು?
0: ಆಗ್ಲೂ ಸೇಮ್ ಇದೇ ತರ ಅಂತಂದ್ರೆ, ಈಗ ಅದು ಅವ್ರು ಏನಪ್ಪ ಅಂತಂದ್ರೆ ಆಗ್ಲೂ ಅಷ್ಟೇ ನಾವು ಹೊರಗಡೆಯಿಂದ ಬಂದು ನೈಟು ಯಾರು ಬರೀ ಕಾಲಲ್ಲಿ ಅಂದ್ರೆ ಪಾದರಕ್ಷಣೆ ಹಾಕಂಗಿಲ್ಲ, ಬಂದು ಅಲ್ಲಿ ಹೊರಗಡೆ ಮಲಗಿದ್ದು ಅಲ್ಲಿ ಅಲ್ಲಿ ಬಣ್ಣ ಏನಾಯ್ತು ಪ್ರಸಾದ ಆಯ್ತು ಅದನ್ನ ತಗೊಂಡೋಗಿ ಅವ್ರು ಏನು ಮಾಡ್ಕೊಬತ್ತಿದ್ರು ಅದೇ ಪದ್ಧತಿಯಲ್ಲಿ ಈಗಲೂ ಮಾಡ್ತಾರೆ. ಅದು ಅವರು ಮಾಡ್ತಿದ್ರು, ಅದು ನಾವು ಕೆಲವರು ಈಗಲೂ ವಯಸ್ಸಾದವರೆಲ್ಲ ಹೋಗ್ತಾರೆ ಅಲ್ಲಿಗೆ ನಡ್ಕೊಂಡು. ತಂದೆಯವ್ರ ಕಾಲದ ಇದೇ ಥರ ಅಂತಂದರೆ ಅವರು ನೈಟ್ ಬಂದು ಇಲ್ಲಿ ಆರಟಿದ್ದು ಅವರು ಪೂಜೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅಲ್ಲೇ ನಮ್ಮ ನದಿ ಬರ್ತದೆ ನಮ್ಮ ಬಿರೋಳ್ದು, ಆ ನದಿ ದೇವಸ್ಥಾನದ ಪಕ್ಕದಲ್ಲೇ ಬರೋದು, ಅಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲಿ ಏನಾದ್ರು ನಿತ್ಯಕರ್ಮ ಮುಗಿಸ್ಕೊಂಡು ಆಗ ನಾವು ಬರ್ತಿದ್ವು. ಆ ಟೈಪಲ್ಲಿ ಈಗ ನಾವು ಅದನ್ನ ಕಂಟಿನ್ಯೂ
3: ಮಾಡ್ಕೊಬೋದು.
0: ಆಗ ನಮ್ಗೆ ಅದು ಮಾಡ್ಕೊ ಬಂದಾಗ ನಮಗೊಂಥರ ತೃಪ್ತಿ, ಸಮಾಧಾನ ಇರ್ತಿತ್ತು, ಬೆಳೆ ಹಾಕಿದ್ರೆ ಬೆಳೆ ಚೆನ್ನಾಗಾಗಿತ್ತು, ಈ ಥರ ಬಂದಿದೆ. ಹಂಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಬಿಡ್ತೇವೆ. ಏನು ಅದು ತರಬಾರ್ದು, ಅದೇನೋ ಅಲ್ಲಿಂದ ಲೇಡೀಸ್ ತಿಂತಾರೆ, ಲೇಡೀಸ್ ನೋಡಬಾರ್ದು ಅನ್ನೋ ಒಂದು ವಾಡಿಕೆ ಇತ್ತಲ್ಲ, ಆ ಉದ್ದೇಶ ಅವ್ರು ಬಂದ್ರೆ ಹೆಂಗಸುಗಳು ತಿನ್ನಬಾರ್ದು ಅನ್ನೋದು ಒಂದು ವಾಡಿಕೆ ಇತ್ತು. ಈಗಲೂ ಯಾರು ತರಲ್ಲ, ಅಲ್ಲಿ ಏನು ಪ್ರಸಾದ ಅಂತಂದ್ರೆ ಬೇರೆ ಏನು ಮಾಡಲ್ಲ, ಈಗ ಪಂಚಮೂರ್ತ ಅದು ಸಣ್ಣ ಪುಟ್ಟದ ಅಭಿಷೇಕ ಮಾಡ್ತಾರೆ, ಅದನ್ನ ಅಲ್ಲೇ ಧೂಪ ಅಂತ ತಗೊಂಡೋಗಿ ಧೂಪ ಎಲ್ಲ ಹಾಕಿ ಮುಗಿಸ್ಬಿಟ್ಟು ಅಲ್ಲೇ ತಿಂದ್ಬಿಟ್ಟು ಅಲ್ಲಿ ಅಲ್ಲಿ ಏನಾದ್ರು

0: ಎಷ್ಟು ಜನ ಹೋಗುತ್ತೆ ಅಷ್ಟು ಜನಕ್ಕೆ ಅವ್ರು ಲಿಮಿಟ್ ಮಾಡಿರ್ತಾರೆ, ಅದು ಮುಗಿಸ್ಕೊಬರ್ತಾರೆ, ಮನೆಗೇನು ತರಂಗಿಲ್ಲ ಅಂತ. ವಾಡಿಕೆ ಅದ, ಅದು ವಾಡಿಕೆ ಈಗಲೂ ಕಂಟಿನ್ಯೂ ಮಾಡ್ಕೊಬಂದಿವಿ. ದೇವರು ಅಂದಮೇಲೆ ಎಲ್ರಿಗೂ ಒಂದು ನಂಬಿಕೆ ಇರ್ತಲ್ಲ, ಆ ನಂಬಿಕೆ ಮೇಲೆ ನಾವು ಭಯ, ಅದರಿಂದಾಗಿ ಅವರು ತರಲ್ಲ, ತರೋದು ಇಲ್ಲ, ಈಗಲೂ ತಂದಿಲ್ಲ, ತರೋದು ಇಲ್ಲ, ಹಂಗಾಗಿ ನಡ್ಕೊ ಬಂದಿದೆ ಅದು.
1: ಜೊತೆಗೆ ಈಗ ಹೆಂಗಸರು ಹೋಗ್ಬಾರ್ದು ಅಥವಾ ಹೆಂಗಸರು ಪ್ರಸಾದನೂ ಕೂಡ ನೋಡಬಾರ್ದು ಅನ್ನೋದು ಏನ್ ಕಾರಣ?
0: ಅದು ಹಿಂದಲ ಅವ್ರು ಏನ್ ಮಾಡ್ಕೊ ಬಂದ್ರೆ ಅದು ಅದು ಕೆಲವು ದೇವಸ್ಥಾನವೇ ಇಲ್ಲಿ ಕೊಂಗಳಿ ಮಲ್ಲಪ್ಪ ಅಂತ ಶೇಮ್ ಅದು ಹಂಗೆ ಕೇಸು, ಅದು ಅದಂಡಾಗ ಅದು ಊರು ಒಳಗೆ ಅದು ಹಂಗಾದ್ರೂ ಯಾರು ಲೇಡೀಸ್ ಹೋಗಲ್ಲ. ಅದೇನು ಅವ್ರು ಹೋದಾಗ ಹಿಂದೆ ಹಿಂದೆ ಯಾವ್ದೋ ಕಾಲದಲ್ಲಿ ಹೆಂಗಸು ಹೋದಾಗ ಅವರು ಕಲ್ಲಾಗ್ಬಿಟ್ಟಿದ್ರಂತೆ. ಅದು ಒಂದು ವಾಡಿಕೆ, ಅದು ನಾವು ನೋಡಿಲ್ಲ, ಬೇರೆಯವ್ರು ನೋಡಿರೋದು, ಬೇರೆಯವ್ರು ಆಗಿರೋದು ಹೇಳೋದು. ಅಲ್ಲೆಲ್ಲ ಬಾಡ್ರದೆ, ಅದು ಇವರು ಜೀವಂತವಾಗದೆ, ಅದು ತಮಿಳ್ನಾಡು ಬಾಡ್ರು ಮತ್ತು ಕರ್ನಾಟಕ ತಮಿಳ್ನಾಡು ಬಾಡ್ರದ ಕೊಂಗಳಿ ಮಲ್ಲಪ್ಪ ಅಲ್ಲಿಗೂ ಹೆಂಗಸರು ಹೋಗಂಗಿಲ್ಲ ಅಂದ್ರೆ ಅದು ಡೇ ಟೈಮ್ ಹೋಗೋದೇ ಅಂತ ತೊಂದರೆ ಇಲ್ಲ, ಅಲ್ಲೆಲ್ಲ ಹೋಗ್ತಾರೆ. ಇದು ಹಂಗೆ ಅದಕ್ಕಿಂತ ಇಷ್ಟ, ಇದು ಕಾಡು ಒಳಗಿರೋ ದೇವರು, ಇದು ಕಾಡು ಒಳಗಿರೋ ದೇವರು. ಆ ಕಾಲದಿಂದ ಹಂಗೆ ಬಂದಲ್ಲ, ಆ ಉದ್ದೇಶಕ್ಕೆ ಈಗಲೂ ಹಿಂಗೆ ಆಗೋದೇನೋ ಅನ್ನೋ ಲೆಕ್ಕಾಚಾರವೋ, ಇದು ನಾವು ಮೂಢನಂಬಿಕೆ ಅನ್ಕೋಬೇಕೋ ಇಲ್ಲ ಇಲ್ಲ ಸರಿ ಅನ್ಕೋಬೋದು, ಅದು ಅದು ಅವ್ರಿಗೆ ಬಿಟ್ಟದು. ಹಂಗಾಗಿ ಆ ಅದನ್ನೇ ವಾಡಿಕೆ ಅದಲ್ಲ, ಆ ವಾಡಿಕೆನೆ ಕಂಟಿನ್ಯೂ ಮಾಡ್ಕೊಬಂದಿರೋದು ಅಷ್ಟೇ. ದೇವರು ಅಂದರೆ ಎಲ್ರಿಗೂ ಭಯ ಇರ್ತಲ್ಲ, ಭಯ ಇರೋದ್ರಿಂದ ಆ ಥರ ನಾವು ವಾಡಿಕೆ ಆಗಿದೆ. ಅದರಿಂದ ಅದೇ ಪದ್ಧತಿಲಿ ನಡ್ಕೊಬಂದಿದೆ. ಈಗ ಅಂತಂದು ಕಮ್ಮಿ ಆಯ್ತದೆ, ಅದು ಕಮ್ಮಿ ಆಗೋದು ಬೇಡ. ಯಾಕಂದರೆ ನಾವು ಈಗ ಪುನಃ ಏನಿತ್ತು ಅದೇ ಸುಮ್ಮನೆ ಜನ ಬದಲಾವಣೆ ಆಗಿರ್ಬೋದು, ಇನ್ನು ಬೇರೆದೆಲ್ಲ ಅದೇ ಇರ್ತದೆ, ವಾಸ್ತು ದೇವ್ರು ಬದಲಾಗಲ್ಲ, ಅದು ಅನ್ನೋ ಲೆಕ್ಕಾಚಾರ ನಮ್ಮದು ಅಷ್ಟೇ. ಅದೇ ಈಗ ಜನ ಏ ಅದೇನಾದದು ನಮ್ಗೆ ತೊಂದರೆ ಆಗೋದ ಅಂತ ಪ್ರಶ್ನೆ ಮಾಡೋ ಜನನು ಉಟ್ಕೊಂಡದೆ, ಅದು
1: ಉಟ್ಕೊಳ್ಳೋದು
0: ಅದಾಗದ್ ಬೇಡ. ಈಗ ಏನಾಗದ, ಅಪ್ಪ ಅಪ್ಪನೇ ಅಮ್ಮ ಅಮ್ಮನೇ ಮಗ ಮಕ್ಕಳೇ, ಅದು ಅದು ಹಂಗೆ ಇರಬೇಕು. ದೇವರು ದೇವರಾಗಿ ಇರಲಿ, ನಾವು ನಾವಾಗಿ ಇರೋದು ಅನ್ನೋ ಲೆಕ್ಕಾಚಾರ ನನ್ನ ಒಂದು ಒಪಿನಿಯನ್.
2: ಈಗ ನಮ್ಗೆ ಗೊತ್ತಿರಂಗೆ ಅಂದರೆ ಹಿಂದಿಂದೆ ನಮ್ಮ ತಾತ ಮುತ್ತಾತ ಆಗಲಿ ಅದು ಪದ್ಧತಿ ನಮ್ಮನೇಲಿ ಇರೋದು. ಈಗ ಸ್ವಲ್ಪ ಸತ್ಕೆ ಪತ್ಕೆ ಅದು ಬಾಡ ಅದು ಅದೇನಿರ್ಬೋದು ಕೊಡೋ ವಸ್ತುಗಳೆಲ್ಲ ನಮ್ಮನೇಲಿ ಇರೋದು. ನಮ್ಮ ತಾತ ಆದಮೇಲೆ ಅವ್ರ ತಾತ, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ, ಅಪ್ಪ ಆದಮೇಲೆ ಈಗ ನಮಗೆ ಬಂದಿದೆ. ಹೆಚ್ಚು ಕಮ್ಮಿ ಒಂದು 200 ವರ್ಷದಿಂದ ನಮ್ಮನೇಲಿ ಇದೆ ಅದು. ಅದು ನಮ್ಗೆ ಗೊತ್ತಿರೋದು ಇಷ್ಟೇ ಅಂದರೆ ಅವ್ರು ಏನು ಮಾಡ್ಕೋಬತ್ತೀವಿ ಇಲ್ಲಿಂದೆ ಮೂಲಧಾರ, ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಮುಂದೆ ಈಗ ಜನಗಳಿಗೆ ಹೇಳಲ್ಲ, ನಮ್ಮ ಗಣೇಶ ಅಣ್ಣ ಹೇಳಿದ್ರು ಈ ಜನಗಳಿಂದ ಕೆಲವು ತೊಂದರೆ ಆಯ್ತವ ಅವ್ರು ಬಂದು, ಕೆಲವು ನಿಜ ಅದು. ಈಗ ಅದು ಅದೇನು ಮಾಡ್ಬಿಟ್ರದು ಇದೇನು ಮಾಡ್ಬಿಡೋದು ಅಂತ ಮಾಡ್ತಾರೆ, ಅಲ್ಲಲ್ಲೇ ಅನುಭವಿಸ್ತಾರೆ ಅವರು. ಅವ್ರು ನಮ್ಗೆ ತೆಂಕ್ಲೇನೇ ಆಗಲಿ, ನಮ್ಮಲ್ಲಿ ಪೂಜೆ ನಮ್ಮ ಆರಾಮನ ಪೂಜೆ ನಮ್ಮನೇಲೇ ಇರೋದು, ನಾವು ಮಾಡ್ತೀವಿ. ಅವತ್ತಿಗೆ ವಿಷಯ ಮಾಡೋ ಹೊತ್ತಿಗೆ ಏನು ತೊಂದರೆ ಕೊಡ್ತಾರೆ ಅದು ಮಾಡ್ತಾರೆ, ಅವರೆಲ್ಲ ಅನುಭವಿಸ್ಬಿಟ್ರೆ ಅವ್ರ ಹೆಸರುಗಳಿಗಿಲ್ಲ ನಾವು. ಅದು ಅನುಭವ ಬರ್ತದ ಅಲ್ಲಲ್ಲೇ, ಮೂರು ತಿಂಗಳಿಗೆ ಕೊಡ್ತಾ ಅದ. ಯಾರ ಬಂದು ಮಾಡಿದ್ರು ತಡೆದ್ರು ಹೋದ್ರು ಅವರು ಕಣ್ಣಾರು ನೋಡ್ತಾ ಇರ್ತೀವಿ. ಈಗೇನಂದ್ರೆ ಇದು ವಾಡಿಕೆ ಬಂದ್ಬಿಟ್ಟು ಈ ಕಟ್ಟುನಿಟ್ಟಾಗಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಅದು ನಮ್ಮ ಗ್ರಾಮಕ್ಕೆ ಅಕ್ಕಪಕ್ಕದ ಹಳ್ಳಿಗೆಲ್ಲ ಒಳ್ಳೇದು. ಇವತ್ತು ಯಾವನ ಬರ್ಬೋದು ಆ ದೇವ್ರು ನನ್ನೇನ್ ಮಾಡ್ಬಿಡುದು ನಾನೇನ್ ಮಾಡ್ಬಿಡುದು ಅಂತ ಹೋಗ್ಬೋದು. ಅದು ಹೇಳ್ಕೊಳ್ಳೋದೇ ಅದು ಮಾಡಿ ತೋರಿಸ್ತದ, ಮಾಡಿ ತೋರಿಸಿ ಇವ್ರು ಕೆಲವ್ರು ಬುದ್ಧಿ ಕಲಿತೇ ಇಲ್ಲ. ನಾವು ಹೇಳಷ್ಟು ಹೇಳ್ತೀವಿ, ಅದನ್ನ ನೀವೇ ಮಾಡ್ಬೇಕಂತಾರ. ನಾವು ನೀವು ಮಾಡಿಯಪ್ಪ ಅಂದ್ಬಿಟ್ರೆ ನಮ್ಗೆ ಏನಾರ ತೊಂದರೆಗಳಾಯ್ತಾವ, ಯಾಕಂದ್ರೆ ನಾವು ಮಾಡೋ ಪೂಜೆಗಳು ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿಂದ ನಮ್ಮ ಅಪ್ಪಾಜಿ ಕಾಲದಿಂದ ನಮ್ಮ ತಾತನ ಕಾಲದಿಂದ ಏನು ನಡೀತಿತ್ತು ಅದನ್ನು ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾರು ದೇವ್ರು ಮಾಡ್ಬೇಕು ಅವರೇ ಮಾಡ್ಬೇಕು, ಬೇರೆಯವ್ರು ಬಂದ್ರೆ ಅದಾಗೋದಿಲ್ಲ. ಈಗ 200 ವರ್ಷ 200 ವರ್ಷ ಮೇಲೆ ಅನ್ಕೊಳ್ಳಿ, ನಮ್ಮ ತಾತ ಅವ್ರ ತಾತ ಅವರೆಲ್ಲ ಯಾಕಂದ್ರೆ 4 ತಲೆಮಾರದಿಂದ ಆಟ್ಲಿಂದ ಇದಿರೋದು. ಹಿಂದೆ ಅಲ್ಲಿ ಊರಿತ್ತಂತೆ, ಈಗಲೂ ಎಲ್ಲ ಅಲ್ಲಿ ಬಸವ ಮೇಲೆ ಗುಡ್ಡಪಟ್ಟುಗಳೆಲ್ಲ ದೇವಸ್ಥಾನಗಳೆಲ್ಲ ಚಪ್ಪಡಿ ಗಿಪ್ಪಡಿ ಎಲ್ಲ ಹಂಗೆ ಇದ್ದಾವೆ. ಈ ಪರೇಶ್ನವ್ರು ದಾರಿ ಕೊಡಲ್ಲ. ಈಗ ಮೊದಲು ಹೋಗಿ ನಾವೆಲ್ಲ ನೋಡಿದ್ವಿ, ದಿನ ಮೀಸಕ್ಕೆ ಹೋಗ್ತಿದ್ದೋ ನೋಡ್ತಿದ್ದೋ, ಅವು ಅದೆಲ್ಲ ಚೆನ್ನಾಗಿದೆ. ಈಗೇಂದ್ರೆ ಎಲ್ಲೇ ನೋಡಿ, ಈಗ ನಮ್ಮ ಪಕ್ಕದ ಗ್ರಾಮದಲ್ಲಿ ಹುಲಿ ತಿಂದಿದೆ, ನಮ್ಮಿಲ್ಲಿ ಒಂದು ಆನ ತುಳಿದ ಒಂದು ಹುಲಿ ತಿಂದಿರೋದ, ಏನಿಲ್ಲ, ದೇವ್ರು ಸಾಕಾರ ಹಂಗಿದೆ. ಬೆಳಿಗ್ಗೆ ಹೇಳ್ತು ಅವ್ರು ಅವ್ನ ಹೆಸರು ಹೇಳ್ಬಿಟ್ರೆ ನಮ್ಗೇನು ಆಗಲ್ಲ. ಈಗ ಗಣೇಶ ಅಣ್ಣ ಅವ್ರು ಹೇಳಿದ್ರು ನೀರು ಇತ್ತಿಲ್ಲ, ನಾವು ಹಾಲಿ ತರ್ಬೇಕಾದ್ರೆ ನೀರಿತ್ತಿಲ್ಲ, ಅವ 10:00 11 ಗಂಟೆ ಕರೆಕ್ಟಿಗೆ ಒಂದು ದಿನ ಮಳೆಯಲ್ಲೇ ಬೇಸಿಗೆ ನೀವು ಒಳ ತುಂಬ ನೀರು ಬಂದ್ಬಿಡ್ತು, ಆಟೋಮೆಟಿಕ್ ಬಂದ್ಬಿಡ್ತು. ಅದು ಇವತ್ತಿಗೆ ನಮ್ಮ ಮದುವಾದ ವರ್ಷ ಅದು ಹಂಗಾದ್ದು. ಈಗ ಅದನ್ನು ನೆನೆಸ್ಕೊಂಡ್ರೆ ನಮ್ಮ ರಾಮ ಸುಳ್ಳು ಅಂತಿದೆ. ಈ ಜನಗಳು ಏನಂತಾರೆ, ಇವ್ರು ಸುಳ್ಳು ಹೇಳ್ತಾರೆ ಅಲ್ಲಿ ಹೋಗಿ ಹೇಳಿ ದೇವ್ರು ನೋಡ್ಕೊತ. ನಾವು ಯಾಕಾದ್ರ ಬಗ್ಗೆ ಚರ್ಚೆ ಮಾಡಿ ದೇವ್ರ ಅವ್ರದ ಇಲ್ಲ ಅದು ಸೆಕೆಂಡ್ರಿ ಅದು. ಈಗ ನಮ್ಗೇನಂದ್ರೆ ಈಗ ನಮ್ಗೆ ಈ ಮೂಲಾಧಾರ ಇಲ್ಲಿ ಪಾರೆಸ್ಟ್ನವರು ನಮ್ಗೊಂದು ಅವಕಾಶ ಮಾಡ್ಕೊಡ್ಬೇಕು ವರ್ಷಕ್ಕೊಂದ್ಸಾರಿ. ಅವರು ಒಂದು 500 ಜನ ಬರತೋಕೆ ನಮ್ಮ ಗಣೇಶ ಹೇಳಿದ್ರು ಶಿಫ್ಟ್ ಆಗ್ಬಿಟ್ಕೊಳ್ಳಿ, ಒಂದು ವಾರ 200 ಜನ ಹೋಗಿ, ಇನ್ನೊಂದು ವಾರ 200 ಜನ ಶಿಫ್ಟ್ ಜೊತೆಲಿ ಅವರೇ ಕರ್ಕೊಂಡು ಹೋಗಿ. ಈ ವರ್ಷ ಹಂಗೆ ಮಾಡಿಕೊಟ್ರು, ಎಮ್ ಎಲ್ ಎ ಅವ್ರು ಫೋನ್ ಮಾಡಿ ಹರ್ಷವರ್ಧನ್ ಎಮ್ ಎಲ್ ಎ ಅವರು ಒಂದು ಅವಕಾಶ ಮಾಡಿಕೊಟ್ರು ಹೇಳಿ ನೆಕ್ಸ್ಟ್ ಕ್ಯಾನ್ಸಲ್ ಆಗಿ ತಿರ್ಗ ನೆಕ್ಸ್ಟ್ ವಾರ ಬಂದಿದ್ದು ಹೋದ್ರು. ಅದೇ ರೀತಿ ಮುಂದುವರ್ಕೊಂಡು ಹೋಗಲಿ, ನಮಗೊಂದು ಅವಕಾಶ ಕೊಡಲಿ, ಆ ದೇವ್ರ ಬಾಡ ಭಾಗ್ಯ ನಮಗೂ ಸಿಕ್ಕಲಿ. ಇಲ್ಲಿ ಈಗ ವಯಸ್ಸು ಚಿಕ್ಕದವರು ನಮಗೊಂದು ಎಳ್ಳೆ ಕೊಟ್ಟಿದ್ದಾರೆ, ಈ ಗ್ರಾಮದಲ್ಲಿ ನೀವು ಮಾಡ್ಕೊಂಡು ಹೋಗಪ್ಪ ನಿಮ್ಮ ಅಪ್ಪಾಜಿ ಅಲ್ಲಿ ಬಿಡಬೇಡಿ ಅಂತ ದೇವರು ನಮಗೊಂದು ಒಳ್ಳೇದು ಮಾಡ್ಕೊಬಂದಿದ್ದಾನೆ. ನಾವು 4 ಜನಕ್ಕೆ ನಮ್ಮ ಕೈಲಿ ಸಹಾಯ ಮಾಡ್ಕೊಂಡು ಮಾಡ್ಕೊಂಡ್ವಿ. ಪೂಜೆ ಮಾಡೋರು ಅಂದರೆ ಹಿಂದೆ ನಮ್ಮಿಲ್ಲಿ ನಮ್ಮ ಪಕ್ಕದ ಮನೆಯವರೇ ಬುದ್ಧಿವರು ಅಂತಿದ್ರು, ಈಗ ಅವರು ತೀರೋಗ್ಬಿಟ್ರು. ಅವ್ರು ತೀರೋದ್ಮೇಲೆ ಅವ್ರ ಕುಟುಂಬದಲ್ಲಿ ಯಾರೂ ಬೇಡ ಅಂದ್ಬಿಟ್ಟು ಅವ್ರ ಹಳ್ಳಿಯಿಂದೇ ಕರ್ಕೊಂಡೋಗಿ ಅವರು ಸಿಟಿಲಿದ್ದಾರೆ, ಅವ್ರನ್ನೂ ಕರ್ಕೊಂಡ್ಬಂದ್ಬಿಡ್ತೀವಿ. ಹೋಗೋದು ಮಾರನೆ ಅರಳಿ ಮಲೆಯನ್ನು ಕರಿತೀವಿ. ಹಿಂದೆ ಏನು ನಡೀತಿದ್ದು ಪದ್ಧತಿ ಅವಶ್ಯಕ, ಹೋಗಿ ನಾವು ಸರ್ಗುರ್ಲಿ ಅದಕ್ಕೆ ಏನು ವಸ್ತುಗಳು ಬೇಕೆಲ್ಲ ತಗೊಂಡು ಹೋಗ್ತೀವಿ. ಹೋಗಿ ಅಲ್ಲಿ ಅಲ್ಲೂ ಸ್ನಾನ ಮಾಡ್ತೀವಿ, ಪ್ರತಿಯೊಬ್ಬರು ಸ್ನಾನ ಮಾಡೋಕೆ ಇಲ್ಲಿ ಮಾಡ್ಕೊಂಡ್ವಿ. ಸ್ನಾನ ಮಾಡ್ಕೊಂಡು ಸುತ್ತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್

ಮಾಡಿ ಅಲ್ಲಿ ಕೊಂಡ ಹಾಕ್ಬಿಟ್ಟು ಆ ಕೊಂಡ ಆದ್ಮೇಲೆ ಅಭಿಷೇಕ ಒಳೆಯಿಂದ ಅಲ್ಲೂ ಆಲಾರಿ ಕಣಿಗೆ ತಗೋಗಿ ಅಭಿಷೇಕ ಪೂಜೆ ಮಾಡಿಬಿಟ್ಟು ಧೂಪ ಹಾಕ್ಬಿಟ್ಟು ಕೆಳಗೆ ಇಳಿದ್ಬಿಡ್ತೀವಿ. ಅಲ್ಲೇನು ಫಲಾರ ಮಾಡ್ತೀವಿ ಅದು ತಿನ್ಕೊಂಡು ನೀನು ನೋಡ್ಕೊಂಡು ಒಳ್ಳೆ ಒಳ್ಳೇದು ಅಲ್ಲಿ ಮುಂದೆ ಕಟ್ಟು ಏನು ತೊಂದರೆ ಕೊಡ್ಬಿಟ್ಟು ಹೇಳ್ಬಿಟ್ಟು ಹತ್ತೀವಿ. ಅಲ್ಲಾದ್ಮೇಲೆ ನೆಕ್ಸ್ಟು ನಮ್ಮ ಗ್ರಾಮದ ಮಾರಮ್ಮಂದು ಹುಡುಗಿ ಮಾರಮ್ಮನದು ನಮ್ಮಲ್ಲಿ ಇರೋದು ನಾವೇ ಮಾಡೋದು ಅದ್ನಿವಿ ಅದು ಅದು ಎರಡು ಅಣ್ಣ ತಂಗಿ ಅಂತಂತಾರೆ ಜನ ಅದು ಹುಡುಗನ ಮಾರಿ. ಈಗ ನಮ್ಮ ಗ್ರಾಮದವ್ರು ಏನು ಮಾಡ್ರು

0: ಹುಡುಗನ ಮಾರಿ ಅದು, ಹುಡುಗಿ ಮಾರಿ ಕುಡುಗಿ ಮಾರಿ ಅಂತ ಇಟ್ಕೊಬಿಟ್ರೆ ಹೆಸರು ಹಾಡ್ಕ ಆಗ್ಬಿಡದ. ಇವೆರಡು ಇರೋದ್ರಿಂದ ನಮಗೆ ಯಾವ ತೊಂದರೆಯೂ ಇರಲ್ಲ. ಓ ಯಾವುದೇ ರೋಗ ಬರಲಿ, ಒಂದು ಕೊರೋನೆ ಬರಲಿ, ಏನಿಲ್ಲ ಏನಿಲ್ಲ, ಮಾರಮ್ಮನೇ ಜಡರ ಅಂತ ಬರ್ತಾರೆ, ಅದನ್ನ ತರ ಒಂದೇ ಜನ ಪೂಜೆ ಮಾಡಿದ್ರೆ ಸಾಕು, ಒಂದು ಒಳ್ಳೆ ಅದೊಂದು ನಂಬಿಕೆ ಚೆನ್ನಾಗಿದೆ. ಆ ನಂಬಿಕೆ ಇದ್ರೂ ಜನಗಳು ಅದನ್ನ ಉಳಿಸ್ಕತ್ತೇ ಇಲ್ಲ. ಕೆಲವರು ಪಾಪ ಇಲ್ಲವರು ಇಲ್ಲಿ ಒಂದು ಕಡೆ ಬರ್ತಾವ್ರೆ, ಈಗ ಬಂದಿರೋ ಪೀಳಿಗೆಗಳು ಜನಗಳು ನಾನೇನು ಮಾಡ್ಬಿಡು ನಾನೇನು ಮಾಡ್ಬಿಡು ಅಂತ ಮಾಡ್ತಾವ್ರೆ. ಅದು ಕಣ್ಣು ಮುಂದೆ ತೋರಿಸ್ತಾ ಅವ್ರನ್ನ ನಾವು ಹೆಸರು ಹೇಳ್ಬಿಡ್ದು ಮಾಡೋ ಅನುಭವ ಮಾಡ್ತಾವ್ರ ಅವರು. ಹ್ಞೂ, ಈ ರೀತಿ ಹೋಗಿ ನಮಗೊಂದು ಅವಕಾಶ ಕೊಡ್ರ, ಈ ಅವಕಾಶಕ್ಕೆ ನಮ್ಮ ಪಾರೇಶ್ನವರು ನಮಗೊಂದು ಒಳ್ಳೇದು ಮಾಡಿಕೊಡ್ಬೇಕು. ಬಂದ ಜನಗಳಿಗೆ ಒಂದು ಒಳ್ಳೇದು ಮಾಡಿ, ಸರಿ ಕಣ್ಣ ಹೋಗಿದ್ದು ನಮ್ಗೆ ಒಳ್ಳೇದಾಯ್ತು ಅನ್ನೋದು ಭಾವನೆ ಜನಗಳಲ್ಲೂ ಬರಬೇಕು, ಪಾರೇಶ್ನವ್ರು ಉಳಿಸ್ಬೇಕು ಅದನ್ನು.
1: ಸರ್, ಅಲ್ಲಿ ಒಂದು ದೇವರ ಒಂದು ಮೂರ್ತಿ ಇದೆ ಅಂತ ಹೇಳಿದ್ರಿ, ಒಂದು ಲಿಂಗದ ರೂಪದ ಒಂದು ಮೂರ್ತಿ ಇದೆ, ಮತ್ತೆ ಒಂದು ಚಾವಣಿ ಇದೆ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ಇನ್ನೆಲ್ಲ ಅಂಶಗಳನ್ನ ಅಲ್ಲಿ ನಾವು ಗಮನಿಸಬಹುದು. ಮೂರ್ತಿ ವಿಶೇಷವಾಗಿ ಯಾವ ರೀತಿಯಾಗಿದೆ, ಅದನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಏನಾದರೂ ಮಾತಾಡೋದಾದ್ರೆ.
2: ಒಂದು 4 ಅಡಿ ಹತ್ತದಲ್ಲಿ ಗೋಪುರ, 4 ಅಡಿ ಹೈಟ್ಗೆ ಒಂದು ಮರದ ಪೋಲ್ ಹಾಕಿ ಒಂದು ಚಪ್ರ ಹಾಕಿರೋದು ಕಾಣ್ತಾ ಇದೆ ಅಲ್ಲಿ. ಅಂದ್ರೆ ಹಿಂದೆ ಹೆಂಗಿತ್ತು ಅಂತ ನಾವು ನೋಡಿಲ್ಲ, ಇವಾಗ ಇವತ್ತು ನೆಕ್ ಮೂಮೆಂಟಲ್ಲಿ ಏನದ ಅದು ಗೊತ್ತು, ಅದು ಮಾತ್ರ ಹೇಳ್ಬೋದು ಅಷ್ಟೇ. ಅಲ್ಲಿ ಒಂದು ಲಿಂಗ, ಲಿಂಗ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಒಂದು 3 ಅಡಿ ಲೆಕ್ಕ ಇರ್ಬೋದು, ಅದು 3 ಅಡಿ ಲೆಕ್ಕ ಅದೇ. ಆ ಟೈಪಲ್ಲಿ ಲಿಂಗ ಅದೇ, ಅದು ಬಿಸಿಲು ಬಂದರೆ ಒಣಗುತ್ತೆ, ಮಳೆ ಬಂದರೆ ನೆನೀತದೆ, ಆ ಟೈಪ್ ಅದೇ. ಸ್ವಲ್ಪ ಹೆಚ್ಚಿಗೆ ಒಂದು 50 ಅಡಿ ಪಾತಲ್ಲಿ ಅದು ಗೋಪುರ ಟೈಪಲ್ಲಿ ಅದೇ, ಆ ಕಂಬನೂ ಹಂಗೆ ನಿಂತವೆ. ಅಲ್ಲಿ ಬಿಸಿಲು ಬಂದರೆ ಒಣಗುತ್ತದೆ, ಮಳೆ ಬಂದರೆ ನೆನೀತದೆ, ಅದೇ ಮಟ್ಟಕ್ಕದೆ ಇವತ್ತು. ಅದನ್ನು ನಾವು ಹೋಗಿ ಸಣ್ಣದಾಗ ಒಂಗ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಲ್ಲೇ ಕಾಡಲ್ಲಿ ಒಂದು ಸಣ್ಣ ಪುಟ್ಟ ಒಂಗ ಸೊಪ್ಪು ಹಾಕ್ಬಿಟ್ಟು ಅದ್ರ ಮುಂದೆ ಧೂಪ ಅಂದ್ಬಿಟ್ಟು ಸುತ್ತ ಎಲ್ಲ ಹಾಕಿ ಕ್ಲೀನ್ ಮಾಡಿ ಅಲ್ಲಿ ವರ್ಷಕ್ಕೊಂದು ಸಾರಿ ಅದನ್ನು ನಾವು ಪೂಜೆ ಮಾಡ್ಕೊ ಪೂಜೆ ಮಾಡ್ಬಿಟ್ಟು ಬರ್ತೀವಿ. ಈಗ ಅದನ್ನು ಬೇರೆ ಥರದಲ್ಲಿ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಒಂದೇ ದಿನದಲ್ಲಿ ಮಾಡೋ ಅಂಥ ಜನವ್ರೆ ಮತ್ತು ನಮ್ಮ ರೈತರು ಸಾಕಷ್ಟು ಮಾಡೋಕ್ಕವ್ರೆ ಅಂದ್ರೆ ಫಾರೆಸ್ಟವ್ರು ಅನುಮತಿ ಕೊಡಲ್ಲ, ಅಲ್ಲಿ ಕೇಳೋಕ್ಕಾಗೋದಿಲ್ಲ, ಅದು ಟಫ್ ಕೆಲಸ ಅದು. ಅದು ನಾವು ಅದು ಏನದ ಅದನ್ನು ಮಾಡ್ಕೋತೀವಿ ಅಷ್ಟೇ. ನಾವು ಮುಂದುವರೆದು ಅದನ್ನು ಊರೊಳಗಿದ್ರೆ ಅದೇನೋ ಬೇರೆ ಥರ ಮಾಡ್ಬೋದಿತ್ತು. ಇವತ್ತು ಏನೋ ಕೊಟ್ಟು ಖರ್ಚು ಮಾಡ್ಬಿಟ್ಟು ಮಾಡೋ ಅಂಥ ಜನಗಳು ಅವ್ರ ಸಹಾಯ ಮಾಡೋಂಥ ಜನವ್ರ ಜಾಗ ಕೊಟ್ಟು ಇಲ್ಲೂ ಮಾಡ್ಬೋದು, ಅದನ್ನು ಇಲ್ಲಿಗೆ ತರಂಗಿಲ್ಲ, ನಾವು ಅನ್ಕೋಬೇಕು ಹೊತ್ತು ಅದು ಇಲ್ಲಿ ತರಂಗಿಲ್ಲ, ಅದು ಇಲ್ಲಿ ಹೆಂಗದ ಅದನ್ನೇ ಮುಂದುವರ್ಸ್ಕೋರು ಸರ್. ಈ ಫಾರೆಸ್ಟ್ನವ್ರನ್ನ ಈಗ ನಾವು ಮಾಡ್ತೀವಿ ಅಂತ ಒಂದೇ ದಿನದಲ್ಲಿ ಮಾಡೋ ಅಂಥ ಜನವು ಅವರೇ ನಮ್ಮ ತಪ್ಪು, ಏನು ಬೇಕಾದ್ರು ಒಬ್ಬೊಬ್ರು 1 ರೂಪಾಯಿ ಹಾಕಿದ್ರು ಅದು ಕೆಲಸ ಮಾಡ್ಬೋದು. ಆದರೆ ಫಾರೆಸ್ಟ್ನವ್ರಲ್ಲಿ ಅದು ರಿಸ್ಟ್ರಿಕ್ಷನ್ ಅಂತ ಇರ್ತಲ್ಲ, ಹಂಗಾಗಿ ಅಲ್ಲಿಗೆ ಜಾಗ ಕೊಡೋಲ್ಲ ಅವರು. ಈಗ ಇರೋದೇ ಬೇಲ್ಕುಪ್ಪ ದೇವಸ್ಥಾನನೇ ಕೊಟ್ಟಿರೋ ಜಾಗನೇ ವಾಪಸ್ ತಗೊಂಡ್ರೆ ಅಂಥದ್ರಲ್ಲಿ ನಮ್ಗೆ ಅಲ್ಲಿ ಕೊಡಕ್ಕೆ ಬರೋಲ್ಲ. ನಮ್ಗೇನಪ್ಪ ಅಂದ್ರೆ ಇರೋದ್ರಲ್ಲಿ ಅದನ್ನ ವರ್ಷಕ್ಕೊಂದು ಸಾರಿ ಪೂಜೆ ಮಾಡ್ಬೋದು, ಇದು ವಾಸ್ತವ. ಅವಕಾಶ
3: ಮಾಡ್ಕೊಡ್ಬೇಕು,
2: ಬಿಡ್ತಾರೆ ಈಗ. ಅದು ಅಂದ್ರೆ ಮೊದಲೆಲ್ಲ ಆರಾಮಾಗಿ ಹೋಯ್ಚಿದ್ದು, ಈಗೇನಪ್ಪ ಅಂತಂದ್ರೆ ನಾವು ಹೋಗ್ಬೇಕು ಅಂತ ಅಲ್ಲಿ ಹೋದಾಗ ಅವ್ರನ್ನ ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ತಗೊಳ್ಳೋ ತೊಂದರೆ ಇಲ್ಲ. ಈಗ ಅವ್ರನ್ನ ಕೇಳ್ಬಿಟ್ಟು ಹೋಗೋದು ಅಲ್ಲಿ. ಮುಳ್ಳೂರು ಚಾಮಲಾಪುರದವ್ರು ಬಂದಾಗ ಒಂದು 500 ಜನ ಬಂದ್ಬಿಟ್ಟವರು, ಅವರು ಪಾಪ 1000 ಗಟ್ಟಲೆ ಸಾಮಾನು ಮತ್ತು ಕಾಯಿ ಹಣ್ಣು ಎಲ್ಲ ತಗೊಂಡಿದ್ರು. ಫಾರೆಸ್ಟಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೋಗ್ಬೇಕಾದ ಟೈಮಲ್ಲಿ ಅವ್ರು ಅಲ್ಲಿ ಹೋದಾಗ ಅವ್ರು ಬಂದು ಅವರು ಒಂದು 20-30 ಜನ ಬಂದ್ಬಿಟ್ಟು ಅವ್ರು ಮೇಲಧಿಕಾರಿಗಳು ಇರ್ತಾರಲ್ಲ, ಅವ್ರು ಬಿಡಬೇಡಿ ಅಂತ ಅಷ್ಟು ಜನ ಬಿಡೋಂಗಿಲ್ಲ, ಹೋಗೋಂಗಿಲ್ಲ, ರೂಲ್ಸ್ ಇಲ್ಲ ಅನ್ನೋ ಲೆಕ್ಕಾಚಾರ ಬಂದಾಗ ಆ ಗಡಿ ಬಾರ್ಡ್ರದಲ್ಲ ಟ್ರೆಂಚು PPT ಮಾಡ್ರು, IPT ಹಾಕಿ ಇಟ್ಬಿಟ್ಟು ಅವ್ರು ಎಲ್ಲರೂ ವಾಪಸ್ ಕಳಿಸ್ಬಿಟ್ರು. ಆಗ ತುಂಬ ನೋವಾಯಿತು ನಮಗೆ, ಪಾಪ ಅವ್ರು ಏನು ಬೇರೆ ಏನು ಕೇಳೋ, ಮರ ಕೇಳ್ತಾ ಇಲ್ಲ, ಇನ್ನೊಂದು ಕೇಳ್ತಾ ಇಲ್ಲ, ಅರಣ್ಯದಲ್ಲಿ ಏನೋ ಒಂದು ವಸ್ತು ಕೇಳ್ತಾ ಇಲ್ಲ. ಅವರು ನಾವು ಪೂಜೆ ಮಾಡೋಕ್ಕೆ ಅವಕಾಶ ಮಾಡ್ಕೊಡಿ, ಕಂಪ್ಲೀಟ್ ಗುಡ್ಲೇ ಇಲ್ಲ ಸರ್, ನಾವು ಕನ್ನಡ ನೋಡಿದ್ರೆ ಗುಡ್ಲಿಲ್ಲ ಅಂತಂದಾಗ ಅವರು ಪುನಃ ಲೆಕ್ಕ ಹಾಕಲಿ ಅವ್ರಿಗೆ ವಾಪಸ್ ಹುಟ್ಟಿದ್ರು. ಆ ಪದಾರ್ಥಗಳೆಲ್ಲ ನೀನೇ ನೋಡ್ಕಪ್ಪ ಅಂತ ಬಾರ್ಡರ್ಲ್ಲಿ ಹಾಕ್ಬಿಟ್ಟುಂಟದ್ರು. ಆಗ ಪುನಃ ಅವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಪರ್ಮಿಷನ್ ತಗೊಂಡ್ಬಂದು ಆಗ ಪುನಃ ಇನ್ನೊಂದು ಮತ್ತೆ ನೆಕ್ಸ್ಟ್ ರೌಂಡ್ ಇನ್ನೊಂದು ರೌಂಡ್ ಬಂದು ಅವ್ರು ಹೋಗಿ ಪೂಜೆ ಮಾಡ್ಕೊಂಡು ಹೋದ್ರು. ಫಾರೆಸ್ಟ್ ಅವ್ರ ಜೊತೆಲೇ ಹೋದ್ರು ಮಾಡ್ರು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು. ಆ ಥರ ತೊಂದರೆ ಕೊಡೋದು ಬೇಡ, ಯಾಕಂತಂದ್ರೆ ಮಾಡ್ಕೊ ಬಂದ್ಬಿಟ್ಟಾರೆ ಆ ಕಾಲದಿಂದ ಮಾಡ್ಕೊಬಂದಾರಲ್ವಾ. ಈಗ ಅಪ್ಪ ಯಾರೂ ಆಗಲಿ ಅವರು ಪಾಪ ಅವ್ರ ಮನಸ್ಸು ಸಂತೋಷಕ್ಕೆ ಅವ್ರು ಬರ್ತಾರೆ. ಈಗ ಅವ್ರು ಪೂಜೆ ಮಾಡಬೇಕು, ಪೂಜೆ ಮಾಡೋಕ್ಕೆ ಹೋಗ್ಬೇಡ ಅನ್ನೋದು. ಇವ್ರದ್ದೇನೋ ಒಂದು ಇದು ಇತಿಹಾಸ ಇದೆ, ಆ ಇತಿಹಾಸದಲ್ಲಿ ಅವ್ರು ಬರ್ತಾರೆ. ಅವರೆಲ್ಲ ಒಂದು ಮೈಸೂರಲ್ಲಿ ಇರ್ತಾರೆ, ಅವರು ಸಾಕಷ್ಟು ವಿಚಾರವಂತರು ಅರಸ್ತವ್ರು ಅಂದ್ಬಿಟ್ಟು ಅವ್ರು ಬಂದು 1000 ಜನಕ್ಕೆ ಅನ್ನ ಹಾಕಿ ಅವ್ರ ಜೊತೆಲಿ ಕರ್ಕೊಬರ್ತಾರೆ. ಅವರೆಲ್ಲ ತಿಳ್ಕೊಂಡೇ ಬಂದಿರ್ತಾರೆ, ಅವ್ರೇನು ಬೇರೆ ಥರ ಇಲ್ಲ ಅವ್ರ ಇದ್ರ ಮೇಲೆ. ಅವರು ಪ್ರತಿ ವರ್ಷ ಅವ್ರು ಬರೋದೇ ಒಂದು 20 ವರ್ಷ ಅವ್ರು ಬಂದು ಇಲ್ಲೆಲ್ಲ ಅವ್ರು ಬರಬೇಕು ಅಂತಂದರೆ ನಮ್ಮ ಭಾಗದಲ್ಲ ನಾವು ಖುಷಿ ಪಡ್ತೀವಿ, ಯಾಕೆ ಪಡ್ತೀವಿ ಅಂತಂದ್ರೆ ಅವರೆಲ್ಲ ಬಂದಾಗ ನಮಗೆ ಮಳೆ ಹೋಗ್ತದೆ ಅನ್ನೋ ಒಂದು ನಂಬಿಕೆ, ಅದು ಸತ್ಯ. ಅವ್ರು ಬಂದಾಗ 4 ಅಡಿ ಮಳೆ ಹಾಕ್ಲೇಬೇಕು, ಮುಂದೆ ಒಂದು ತಿಂಗಳಾನ್ಗಟ್ಟಲೆ ಮಳೆ ಇಲ್ಲ ಅಂತಂದ್ವಿ. ಅರಸ್ನವ್ರು ಇವತ್ತು ಒಂದು 100 ಜನ ಬಂದಾರ ಅಂತಂದರೆ ನಮಗೊಂಥರ ಖುಷಿ ಇಲ್ಲಿ, ಇವತ್ತು ಮಳೆ ಗ್ಯಾರಂಟಿ ನಮಗೆ ಅನ್ನೋದೊಂದು ವಾಡಿಕೆ. ಅದು ಆಗಿರೋದು ಸತ್ಯ, ಅದರ ನಡ್ಕೊಬಂದಿದೆ. ಅಂದರೆ ಮೊದಲೆಲ್ಲ ಜೋರಾಗಿ ಹೋಗಿತ್ತು, ಈಗ ಮಳೆ ಕಮ್ಮಿ ಆಗದ ಅದರಿಂದ ಕಮ್ಮಿ ಆಗೋದದ, ಅದು ವಿಪರ್ಯಾಸ ಮತ್ತು ಅವು ಇವತ್ತು ನಡೆದದ ಅದು. ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಂಡು. ದೇವ್ರು ಅದ ಕಾಣ್ತಾ ಇಲ್ಲ, ಈಗ ಜನ ಸ್ವಲ್ಪ ಬೇರೆ ಬೇರೆ ಥರದಲ್ಲೆಲ್ಲ ಇರೋದ್ರಿಂದ ದೇವ್ರು ಅವನ ದೇವ್ರು ಇಲ್ಲದೆ ಈಗ ನಮ್ಮ ಅಪ್ಪ ಅಮ್ಮ ಹೆಂಗೆ ಇದ್ದು ಹೋದ್ರು ಅಂದರೆ ದೇವರು ಇದ್ದೋಗೋಣ ಅನ್ನೋ ಲೆಕ್ಕಾಚಾರ ನಮ್ಮದು. ದೇವ್ರು ನಮ್ಮ ಕಣ್ಣು ಕಾಣ್ತಾ ಇಲ್ಲ,

0: ಇದ್ದವ್ರು ಇಲ್ಲಿ ಅವನ ಮನಸ್ಸಲ್ಲಿದ್ರೆ ಅದೇ ದೇವರು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು ಅಷ್ಟೇ.
1: ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಪೂಜೆ ಆಗಿರ್ಬೋದು, ಉತ್ಸವ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಎಷ್ಟು ಪ್ರಸಿದ್ಧವಾಗಿರುತ್ತೆ, ಜೊತೆಗೆ ಯಾವ ದಿನಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಈ ಒಂದು ಜಾತ್ರೆ ಮತ್ತು ಉತ್ಸವಗಳು ನಡೆಯುತ್ತವೆ ಅದ್ರ ಬಗ್ಗೆ ಹೇಳೋದಾದ್ರೆ
0: ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಯುಗಾದಿ ಟೈಮು, ಯುಗಾದಿ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿನೋ, ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಬೀಳ್ತದೆ. ಅದು ಫಸ್ಟ್ ಆರಂಭ ಅಂತಂದ್ರೆ ಮಾರ್ಚ್ ತಿಂಗಳು ಲಾಸ್ಟ್ ಮುಗೀತು ಅಂತಂದ್ರೆ ಯುಗಾದಿ ಹಬ್ಬ ಯಾವಾಗ ಬೀಳ್ತದೆ, ಅದಾದ ಒಂದು ಸೋಮವಾರ ಅಂತ ಬರ್ತದೆ. ಯುಗಾದಿ ಹಬ್ಬ ಯಾವ ವಾರದ ಬೀಳು, ಸೋಮವಾರ ಬಿದ್ದರೆ ಅವತ್ತಿಗೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೊಂದು ವಾಡಿಕೆ. ಅಲ್ಲಿ ಊರ್ಲಿ ಗ್ರಾಮಸ್ಥರು ಇರ್ತಾರೆ, ಹಿಂದಿನ ನಂಬಿಕೆ. ಈಗ ಊರ್ಲಿ ಯಜಮಾನರು ಅಂತ ಗುಡಿಗೌಡರು ಅಂತ ಇರ್ತಾರೆ, ಅವ್ರಿಗೆ ಅವ್ರ ಗಮನಕ್ಕೆ ತಂದಾಗ ಅವ್ರು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಮನೆಗೆ ಇಷ್ಟು ಅಂದ್ಬಿಟ್ಟು ಒಂದು ಏನೋ ಒಂದು ಕಾಣಿಕೆ ಅಂತಂದರೆ ಆ ಕಾಣಿಕೆ ರೂಪದಲ್ಲಿ ಅಂತಂದ್ರೆ ಅಲ್ಲಿಗೇನು ಖರ್ಚಾಯ್ತದೆ, ಈಗ ಒಂದು 10,000 ಆಯ್ತದೆ ಅಂತಂದ್ರೆ ಮನೆಗೆ ಒಂದು 1,000 ಅಂತ ಹಾಕೊಂಡು ಫಸ್ಟ್ ಹೋಗಿ ಅದಕ್ಕೆ ಧೂಪ ಮತ್ತು ಬಾಳೆಹಣ್ಣು ಅದು ಇದು ಅಂದ್ಬಿಟ್ಟು ತಗೊಂಡ್ಬಿಟ್ಟು ಅವ್ರು ಹಾಕೊಂಡು ಮನೆಗೆಲ್ಲ ಹೇಳ್ತಾರೆ. ಅವರು ಹೇಳಿದಾಗ ಒಬ್ಬರು ಗುಡಿಗೌಡರು ಅಂತ ಅವ್ರು ಹೇಳ್ತಾರೆ ಇಂಥ ದಿನ ಹೋಗ್ಬೇಕು ಅಂತ. ಅವ್ರೊಂದು ಮೀಟಿಂಗ್ ಮಾಡ್ತಾರೆ, ಫಸ್ಟು ಮೀಟಿಂಗ್ ಮಾಡಿಬಿಟ್ಟು ಆ ಮೀಟಿಂಗಿನ ದಿನಕ್ಕೆ ಅವರು ಹೇಳಿದಾಗ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಒಂದು ವಾಡಿಕೆ. ಅದು ಆರಂಭ ನಾವು ಬೆಳೆ ಹಾಕ ಸ್ಟಾರ್ಟಿಂಗಲ್ಲಿ, ಅಂದರೆ ಇನ್ನು ಬೆಳೆ ಒಂದು ತಿಂಗಳದ ಅಂದಾಗ ಆಗಲೇ ಇಲ್ಲಿ ಪ್ರಿಪೇರ್ ಆಗ್ಬೇಕು ನಾವು. ಆ ಪ್ರಿಪೇರ್ ಆದಾಗ ಮಾತ್ರ ಹೋಗೋಕ್ಕೆ ಸಾಧ್ಯ, ಬೇರೆ ಕಡೆ ಬೇರೆ ದಿನದಲ್ಲಿ ಏನು ಹೋಗಲ್ಲ, ಯಾರು ಹೋಗೋದಿಲ್ಲ ಅಲ್ಲಿ. ಈಗ ಬೇರೆ ದಿನದಲ್ಲಿ ನಾವು ಬೇಕಾದ ದಿನ ಹೋಗ್ಬೋದು ಅಂತೇನಿಲ್ಲ ಅಲ್ಲಿಗ. ಅದಕ್ಕೊಂದು ವಾಡಿಕೆ ಇದೆ ಅಂದರೆ ಯುಗಾದಿ ಹಬ್ಬ ಆದ ಒಂದಿನ ಆಗ್ಬೋದು, ಎರಡು ದಿನ ಆಗ್ಬೋದು, ಸೋಮವಾರ ಬೀಳಬೇಕು. ಆ ಸೋಮವಾರ ದಿನ ಹೋಗ್ಬೇಕು ಅನ್ನೋದೊಂದು ಇದು. ಪುನಃ ಅಲ್ಲಿಂದ ಹೋಗಿ ಬಾಳ ಕೈಯಲ್ಲಿ ಹಾಕ್ಬಿಟ್ಟು ಪುನಃ ಶನಿವಾರ ಅಲ್ಲಿಗೆ ಹೋಗ್ಬೇಕು. ಮಾಮೂಲಿ ಶನಿವಾರನೇ ಅದು 7-3 ತಲಿಂದ ಬಂದಿರೋದಂಗೆ, ಸೋಮವಾರ ಬಾಳ ಕೈಗೆ ಹೋಗ್ಬೇಕು, ಶನಿವಾರ ಪೂಜೆ ಮಾಡಬೇಕು ಅನ್ನೋದೊಂದು ಒಂದು ಇದು. ಅದೇ ನಿಟ್ಟಿನಲ್ಲಿ ಬಂದಿದೆ ಅದನ್ನ ಅದು ಈಗಲೂ ಹಾಗೆ ನೋಡಿದ್ವಿ. ಬೇರೆ ದಿನದಲ್ಲಿ ಜಾತ್ರೆಯಿಂದ ಇದು ಮಾಡೋದು ಏನಿಲ್ಲ, ಅಲ್ಲಿ ಪೂಜೆ ಮಾಡಿದ್ಮೇಲೆ ಮಂಗಳವಾರ ಸೋಮವಾರ ದಿನ ಬಾಳ ಕೈಗೆ ಹೋಗ್ಬೇಕು, ಶನಿವಾರ ದಿನ ಪೂಜೆ ಮಾಡಬೇಕು, ಅಲ್ಲಿ ಮಂಗಳವಾರ ದಿನ ಮಾರಿಯಬ್ಬ ಮಾಡಬೇಕು. ಇದು ಒಂದು ಟೈಮ್ ಟೇಬಲ್ ಪಟ್ಟಿ, ಅದು ಆ ಪಟ್ಟಿ ಟೈಪಲ್ಲೇ ಬಂದಿರೋದು. ಇವತ್ತು ಅದೇ ನಡೀತಾರದು, ಆ ಟೈಮ್ ಟೇಬಲ್ ಚೇಂಜ್ ಆಗಿಲ್ಲ, ಆಗೋದು ಇಲ್ಲ. ಇದು ನಮ್ಮ ಇದು, ಅವು ಬೇರೆಯವ್ರು ಬಂದರು ಅಷ್ಟೇ ಆ ಟೈಮಲ್ಲೇ ಬರೋದು. ಈಗ ಯುಗಾದಿ ಟೈಮಲ್ಲೇ ಬರೋದು, ಯಾವ ಜನ ಬಂದ್ರು ಆ ಯುಗಾದಿ ಟೈಮಲ್ಲೇ, ಆಗ ಬ್ಯಾಸ್ಗೆ ಸಮ್ಮರ್ ಟೈಮಲ್ಲಿ ಏನು ಇರೋಲ್ಲ, ಆ ಟೈಮಲ್ಲಿ ಹೋಗ್ರು. ಇನ್ನು ಬೇರೆ ಟೈಮಲ್ಲೆಲ್ಲ ಅವ್ರು ಖುಷಿ ಬಗ್ಗೆ ಅವರು ಇದು ಮಾಡ್ತಾರೆ. ಬೇರೆ ದಿನ ಅವಕಾಶವೂ ಇಲ್ಲ, ಹೋಗ್ಬೋದು ಅವಕಾಶ ಇರ್ತದೆ ಅಂತಂದ್ರೆ ನಾವು ಯಾರು ಕೇಳಲ್ಲ, ಹೋಗಂಗೆ ಇಲ್ಲ ಆ ಟೈಮಲ್ಲಿ ಮಾತ್ರ ಸಾಧ್ಯ. ಇನ್ನು ಬರೇ ಇನ್ನು ಪುನಃ 12 ತಿಂಗಳು ಕಳೆದ ಮೇಲೆ ಆ ಪ್ರಕ್ರಿಯೆ ನಡೆದು ಅಲ್ಲಿಗಂಟ ಯಾರು ಹೋಗಲ್ಲ, ಅಲ್ಲಿಗೆ ಯಾರು ಮಧ್ಯ ಹೋಗಿ ತೊಂದರೆ ಕೊಡೋದು ಇನ್ನೊಂದು ಮಾಡೋದು ಅದ್ಯಾವುದು ಇಲ್ಲ. ಅಷ್ಟು ಇಲ್ಲ ಇಲ್ಲ ಇಲ್ಲ ಇಲ್ಲ ಅದೇ ಬೇರೆ. ಅವರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಬರ್ತಾರೆ ಆ ಉಗಾದಿ ಟೈಮಲ್ಲೇ. ಇವ್ರು ಅಲ್ಲಿ ಹೋಗಾರ ಅಂತಂದ್ರೆ ಮುತ್ತಿಗೆ ಉಂಡಿ ಆಗಿರ್ಬೋದು, ಚನ್ನಗುಂಡಿ ಆಗಿರ್ಬೋದು, ಎತ್ತಗೈ ಬಿಂಕೋಡಿ ಈ ಭಾಗ ಇರಲಿ ಮುಳಿಯೂರು ಭಾಗ ಮುಳ್ಳೂರು ಭಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಲ್ರೌಂಡ್ ನಮ್ಮ ತಾಲೂಕಲ್ಲಿ 60 ತಾಲೂಕಿ ಹೋಗ್ತಾರೆ. ಅವರೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡ್ಕೊತಾರೆ ಅಂದ್ರೆ ಅವ್ರು ಹೋಗ್ಬೇಕಾರ ಅಲ್ಲಿಗೆ, ಇಲ್ಲ ಬುಧವಾರ ಹೋಗ್ಬೇಕು ಇಲ್ಲ ಶನಿವಾರ ಹೋಗ್ಬೇಕು, ಎರಡೇ ದಿನ ಟೈಮ್ ಆದ್ರೆ ಅಲ್ಲಿ ಹೋಗೋದು, ಇಲ್ಲ ಬುಧವಾರ ಹೋಗ್ತಾರೆ ಪೂಜೆಗೆ ಇಲ್ಲ ಶನಿವಾರ ಹೋಗ್ತಾರೆ. ಅದರಲ್ಲಿ ಈ ವಾರ ನಾವು ಹೋದ್ರೆ ನೆಕ್ಸ್ಟ್ ವಾರ ಹೋಗ್ತಾರೆ. ಆ ಬುಧವಾರ ಶನಿವಾರನೇ ಒಂದು ತಿಂಗಳ ಗಂಟೆ ಆಗ್ಬೋದು ಅದು, ಈ ಒಂದು ತಿಂಗಳಲ್ಲಿ ಆಯ್ತು ಒಂದು ಗ್ಯಾಪ್ ಮಧ್ಯ ಮಧ್ಯೆ ಹೋದ್ರೆ ಈ ವಾರ ಒಂದು ಒಬ್ರು ಹೋದ್ರೆ ನೆಕ್ಸ್ಟ್ ವಾರ ಒಬ್ರು, ಶನಿವಾರ ಒಬ್ರು ಹೋದ್ರೆ ಬುಧವಾರ ಒಬ್ರು. ಈ ಥರ ಊರ್ಲಿ ಅವ್ರು ಜಾಸ್ತಿ ಬರೋದು ಮುಳ್ಳೂರು ಚಾಮಲಾಪುರದವ್ರೆ ಜಾಸ್ತಿ ಬಿಟ್ಟು ಇಲ್ಲಿ ಅಷ್ಟೇನು ಕ್ರೌಡ್ ಇರಲ್ಲ, 100 ಜನ ಒಂದು 50 ಜನ ಇಷ್ಟರಲ್ಲೇ ರಫ್ತು, ಒಂದು ಮನೆಗೆ ಒಬ್ರು ಅಂತ ಅವ್ರಿಗೆ ನಿಕಟವಾಗಿ ಹೋಯ್ತವ್ರೆ. ಹಂಗಾಗಿ ಆ ಥರ ಹೋಯ್ತಾರೆ ಆ ಭಾಳ ಆ ತಿಂಗಳು ಬಿಟ್ಟು ಇನ್ನು ಪುನಃ ಇನ್ನು ಬರೋ ಒಂದು ವರ್ಷಕ್ಕಂಟ ಅವ್ರು ಯಾರೂ ಬರಲ್ಲ. ಏನು
2: ಇಲ್ಲಿ ಏನಾಗಿದೆ ಅಂದರೆ ಫಸ್ಟು ನಮ್ಮ ರೈತರಿಗೆ ಬರೋದು ಹೊಸ ವರ್ಷ ಅಂದರೆ ಯುಗಾದಿ, ರೈತರಿಗೆ ಯುಗಾದಿಲಿ ಯುಗಾದಿಗೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಪೂಜೆ ನಮ್ಮದೇ ಅಲ್ಲಿಗೆ ವಾಸಂದಯ್ಯ ತೆಂಕ್ಲೆ ಅಂತ ಏನು ಹೇಳ್ತೀವಿ, ಫಸ್ಟು ಪೂಜೆ ನಮ್ಮದಾದಮೇಲೆ ಇನ್ನು ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಬರೋದು. ಅದು ಮಾಡಿ ಒಂದು ವಾರಕ್ಕೆ ಇಲ್ಲಿ ಮಾರಮ್ಮನ ಪೂಜೆ ಐತೆ ಚೆನ್ನಾಗತ್ತೆ, ಅದಾದಮೇಲೆ ಇನ್ನೇನು ತೊಂದರೆ ಮಳೆ ಗ್ಯಾರಂಟಿ ಎಲ್ಲಿಲ್ಲ ಅಂದ್ರಿ. ಆವಾಗ ಏನು ಮಾಡ್ತಾರೆ ನಾವೆಲ್ಲ ಏನೇನು ಬೇಕು ಮಾಡಿಬಿಟ್ಟು ಇಲ್ಲಿ 2 ದಿನ ಮಾರಮ್ಮ ಇರ್ತದೆ, ಅವಳಿಗೆ ಏನು ಪೂಜೆ ಮಾಡೋಕೆ ದೋರಿಸ್ಬಿಟ್ಟು ಅಲ್ಲಿಗೆ ಏನೆಲ್ಲ ಮಾಡಿಬಿಟ್ಟು ಎತ್ತಿ ಮಾಡೋಕೆ ಒಳ್ಳೇದಾಯ್ತದೆ. ಈಗ ಅದಾದಮೇಲೆ ಒಂದು ಇವ್ರು ಬರೋದು ಆದ್ರಿ ಮಳೆ ಹೊತ್ತಿಗೆ ಅಲ್ವಾ, ನಮ್ಮ ಅರ್ಸ್ನವರು ಅಂತೀವಲ್ಲ ಅವರು ಬರೋದು, ನಾವು ಪೂಜೆ ಮಾಡಿ ಒಂದು 3 ತಿಂಗಳ ಮೇಲೆ ಅವ್ರು ಬರೋದು. ಅವ್ರದ್ದೇ ಒಂದು ಸ್ಟೆಪ್ಪು, ನಮ್ಮದೇ ಒಂದು ಸ್ಟೆಪ್ಪು. ಇಲ್ಲಿ ನಮ್ಮ ಸ್ಟೆಪ್ ಏನಾಯ್ತು ಅಂದರೆ ನಮ್ಮ ಕುರುಣೇಗಾಲ, ಇಲ್ಲಿ ಆಚೆ ಶಿವಪುರ, ಮುತ್ಕೋಂಡಿ, ಹೊಸಕೋಟೆ, ಕಾಡುಬೇವರು, ಇವರು ಹೇಳೋದಿಲ್ಲ ಗಣೇಶ ಹೇಳಿದಾಗ ಒಂದೊಂದು ವಾರ ಒಂದೊಂದು ವಾರ ಒಬ್ಬೊಬ್ಬರು ಹಿಂದಿನಿಂದ ಏನು ನಡ್ಕೋ. ಮೊದಲೆಲ್ಲ ಜೊತೆಲಿ ಹೋಗಿ ಮಾಡ್ತಿದ್ರು, ಹಿಂದೆ ಜನ ಕಮ್ಮಿ ಇತ್ತು, ಹಿಂದೆ ಕೇರಳಕ್ಕೆ ಹೋಗಿ ಬಾಳೆಕಾಯ ತಗೊಂಡ್ಬಂದು ಅಲ್ಲೇ ಗುಳಿಗೆ ಹಾಕ್ಬಿಟ್ಟು ಮಾಡ್ತಿದ್ರು. ಇವಾಗ ಏನು ಮಾಡ್ತಾರೆ ಅಂದರೆ ಈ ನಡೆಯವ್ರು ಯಾರ ಮಾಡೋರು ಅವರು ಅಕ್ಕಪಕ್ಕದ ಗ್ರಾಮರು ಯಾರು ಬಾಳೆಕೆ ತರೋಕ್ಕೋಗಲ್ಲ. ಹಿಂದ್ಲು ಪದ್ಧತಿ ನಡ್ಕೋ ಬರ್ತಾ ಇರೋದು ನಮ್ಮ ಕುರುಣೇಗಾಲ ಆಳಳ್ಳಿ ಗ್ರಾಮದಲ್ಲಿ. ಇಂದ ನಮ್ಮ ತಾತ ನಮ್ಮ ಅವ್ರ ಯಾರೇ ಆಗಲಿ ಬಾಳೆಕಾಯಿ ಕೇರಳಕ್ಕೆ ಹೋಗಿ ಅಲ್ಲೇನು ಧೂಪನೂ ನಾವು ಅಲ್ಲೇ ಧೂಪ ಮರದಲ್ಲೇ ಸಿಗ್ತ ಕಾಡಲೇ ಧೂಪ ಮರದಲ್ಲಿ ಸಿಗ್ತಾ ಆ ಧೂಪ ತಗೋಗಿ ಗುಳಿಗೆ ಹಾಕ್ಬಿಟ್ಟು ಅದನ್ನು ಮಾಡ್ಕೊಬಂದು ಅಲ್ಲಿ ಮಾಡ್ಕೊಬಂದು ಪೂಜೆ ಮಾಡ್ಕೊಂಡು ಬಂದಮೇಲೆ ಇಲ್ಲೆಲ್ಲ ಒಳ್ಳೇದಾಗುತ್ತೆ. ಅದನ್ನು ಇಷ್ಟು ನಮ್ಮ ಕಣ್ಣೆದುರು ನಡೆದಿರೋ ಘಟನೆಗಳಿವು. ಇನ್ನು ಮುಂದೆ ಏನಾದ್ರೂ ಈ ಪರೇಶ್ನವ್ರು ಹೆಂಗೆ ಅವಕಾಶ ಮಾಡ್ಕೊಡೋ ಅದ್ರ ಮೇಲೆ ನಾವು ಮುಂದುವರಿಬೇಕಾಗುತ್ತೆ.
1: ಸರ್, ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಬರುವಂತಹ ಭಕ್ತರಿಗೆ ಏನಾದರೂ ಅನ್ನ ಸಂತರ್ಪಣೆ ಆಗಿರ್ಬೋದು, ಪ್ರಸಾದ ವಿತರಣೆ ಆಗಿರ್ಬೋದು, ಅಥವಾ ಇತರೆ ಏನಾದರೂ ಸೇವಾ ಕಾರ್ಯಕ್ರಮಗಳು ನಡೆಯುತ್ತವೆ ಆ ದಿನಗಳಲ್ಲಿ, ಅದರ ಬಗ್ಗೆ ಹೇಳೋದಾದ್ರೆ?
0: ಹುಡುಗಿ ಜಾತ್ರೆಯಲ್ಲಿ ಕೆಲವು ಸೇವಾರ್ಥದಾರರು ಅಂತ ಇರ್ತಾರೆ,

0: ಗ್ರಾಮದಿಂದ ಕೆಲವು ಗುಡಿಗೌಡರ ಮನೆಯಲ್ಲಿ ಒಂದಷ್ಟು ಜನ ಬಂದವರಿಗೆಲ್ಲ ಅವರು ಮಾಡ್ತಾರೆ, ಅಂದರೆ ಅದ್ದೂರಿ ಏನಲ್ಲ, ಮುಂದೆ ಮಿಡ್ಲಾಗಿ ಅಲ್ಲಿ ಕುಡುಗಿ ಜಾತ್ರೆಯಲ್ಲಿ ಕೆಲವರು ಕೆಲವು ಆರ್ಕೆ ಅದು ಇದು ಇರ್ತಾರಲ್ಲ, ಅವರು ಕೆಲವರು ಮಾಡೋದು ಉಂಟು, ಈಗಲೂ ಮಾಡ್ಬೋದು, ಮುಂದೇನು ಮಾಡ್ತಾರೆ. ಹಾಗೇನಪ್ಪ ಅಲ್ಲೇ ಒಂದಷ್ಟು ರೋಡ್ ಜಾಸ್ತಿ ಆಯ್ತದೆ, ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಲ್ಲೂ ಕೆಲವು ದಾನಿಗಳು ಇರ್ತಾರಲ್ಲ, ಅವರು ಆರ್ಕೆ ಪರ್ಕೆ ಇರ್ತಾರಲ್ಲ, ಅವರೆಲ್ಲ ಮಾಡೋದುಂಟು ಮಾಡ್ತಾರೆ. ಅದರಲ್ಲಿ ಕಡಿಮೆ ಅಂತಂದರೆ ಮಂಗಳವಾರ ಅಂತಂದರೆ ಬುಧವಾರ ಗುರುವಾರ ಮೂರು ದಿನ ಇರ್ತದೆ, ಅಂದರೆ ಮಂಗಳವಾರನೇ ಮೇಯ್ನು. ಆ ಮಂಗಳವಾರನೇ ಒಂದೇ ದಿನದಲ್ಲಿ ಎಲ್ಲ ತಂದು ಮುಗಿದು ಒಂದೇ ದಿನದಲ್ಲಿ ಮುಗಿಸ್ತಾರೆ. ಕೆಲವು ಒಂದು ಗಂಟೆಗಟ್ಟಲೆ ಕಾರ್ಯಕ್ರಮ ಆದರೂ ಸಾಕಾಗಷ್ಟು ಜನ ಬರ್ತಾರೆ, ಒಂದೇ ಗಂಟೆಯಲ್ಲಿ ಮುಗೀತದೆ. ಅಲ್ಲಿ ಸೌಲತ್ಗಳು ಕಡಿಮೆ, ಮಳೆ ಟೈಮ್ ಸಮ ಮುಂಗಾರು ಮಳೆ ಇರ್ತದಲ್ಲ, ಮಳೆ ಆಯ್ತು ಅಂದ್ಬಿಟ್ಟು ಆ ಒಂದೇ ದಿನದಲ್ಲಿ ಮುಗೀತದೆ ಅದು. ಅದೆಲ್ಲ ಒಂದೇ ದಿನದಲ್ಲಿ ಆಯ್ತು. ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಈ ದೇವರು ಎಷ್ಟು ಪ್ರಬಲ ಅನ್ನೋದಕ್ಕೆ ಈಗ ಬೇರೆ ಬೇರೆ ಕಡೆಯಲ್ಲಿ ನೋಡ್ತೀವಿ. ಈಗ ಬೆಳೆ ಇಲ್ಲ ಸರಿ, ಕಂಪ್ಲೀಟ್ ಇಲ್ಲ, ಒಂದು ಏನೂ ಇಲ್ಲ ಸರಿ, ಏನು ಮಾಡೋಕ್ಕಾಗಿಲ್ಲ ಅಂತ ನಮಗೆ ಇವತ್ತು ಆ ಸಹಕಾರದಿಂದ 50% ಅವ್ರಿಗೆ ಗ್ಯಾರಂಟಿ. ಅದರಲ್ಲೇನು ತೊಂದರೆ ಇಲ್ಲ, ನಾವು ಹಾಕಿದ ಬೆಳೆ ಏನು ಮೋಸ ಆಗಿಲ್ಲ. ಕೆಲವರು ಇರ್ಬೋದು, ಕೆಲವರು ಏನೋ ಬೇರೆ ಥರದಲ್ಲಾಗಿರ್ಬೋದು, ಕ್ರಿಮಿಕೀಟ ಇರ್ಬೋದು ಆ ಥರದ್ದು ಜಾಸ್ತಿ ಆಗಿರ್ಬೋದು ಇರ್ಬೋದು, ಅದು ಬಿಟ್ಟರೆ ಬೇರೆ ಥರದಲ್ಲಿ ತೊಂದರೆ ಇಲ್ಲ. ಈಗ ನಾವು ನಾವೇ ಬೆಳೆದಿದ್ದೀವಿ ಇಲ್ಲಿ, ನಾವು ಈ ಬಾರ್ಡ್ರಲ್ಲಿ ಇದ್ರೂ ಕೂಡ ನಮಗೇನೋ ಆ ಥರ ಕಂಪ್ಲೀಟ್ ಇಲ್ಲ ಸತಿ, ಏನೂ ಇಲ್ಲ, ಏನಪ್ಪ ಮಾಡೋದು ಅನ್ನೋ ಪರಿಸ್ಥಿತಿಗೆ ಇನ್ನೂ ಬಂದಿಲ್ಲ ನಾವು. ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ವಸತಿ ಇದೇ ಮೇನ್, ಇದು ಅದು ನಂಬಿಕೆ ಮೇಲೆ ನಾವು ಬರ್ತಾ ಇದ್ದೀವಿ. ಇವತ್ತು ನಿಜವಾಗ್ಲು ದೇವ್ರು ಅವನ ಅನ್ನೋದಕ್ಕೆ ನಾವೇ ಸಾಕ್ಷಿ. ಯಾಕಂತಂದ್ರೆ ಇಲ್ಲ ಅಂದ್ಬೋದು ಕೆಲವು ನಾನೇ ನೋಡಿದ್ದೀನಿ, ಈ ಕೆಲವು ಭಾಗದಲ್ಲೆಲ್ಲ ಏನೂ ಬೆಳೆಯೋಕ್ಕಾಗಿಲ್ಲ ಸತಿ, ಮಳೆನೇ ಬಿದ್ದಿಲ್ಲ. ಆದರೂ ನಮಗೆ ಮಳೆ 50% ಮಳೆ ಊದೇ ಹೋಗುತ್ತದೆ. ಈಗ ನಾವು 100% ಇತ್ತು, 100% ಅನಾಹುತ ಆಗಿರೋದು ಉಂಟು, ನಮಗೆ ಜಾಸ್ತಿ ಜ್ವರ ಮಳೆ ಬಿದ್ದಿರೋದು ಉಂಟು. ಅದಕ್ಕೂ ದೇವ್ರ ಹೊಣೆ ಅಲ್ಲ, ಅಂದರೆ ಅದು ಪ್ರಕೃತಿ ಕೋಪ, ಅದು ಬಿದ್ದದೆ. ಸಾಕಾಗಷ್ಟು ಒಂದ್ಸರಿ ಒಳೆ ಬಂದು ಸಾಕಾಗಷ್ಟು ಅನಾಹುತನೂ ಆಗದೆ, ಅದನ್ನ ನಾವು ಏನು ಬೇಕಾದ್ರೂ ಅನ್ಕೋಬೋದು. ಅಂತಂದರೆ ಮಳೆ ಅಂತೂ ಇಲ್ಲ ಸರಿ, ಕಂಪ್ಲೀಟ್ ಇಲ್ಲ ಅನ್ನೋ ಥರ ಇಲ್ಲ. ನಮಗೆ 50% ಬದುಕು, ನಾವು ಬೇಜಾನದ ಆಸೆಗಳು ಬೇಜಾನದ, ಅವಕ್ಕೆಲ್ಲ ಹೊಣೆ ಆಗೋಕ್ಕಾಗಲ್ಲ. ಬದುಕಕ್ಕಂತೂ ತೊಂದರೆ ಇಲ್ಲ, ಇಲ್ಲಿ ಆ ಮಟ್ಟಿಗೆ ಬದುಕಿದ್ದೀವಿ. ಬದುಕಬೇಕು ಅಂತಂದರೆ ನಮ್ಮ ದೇವರೇ ಕಾರಣ ಅನ್ನೋದು ಲೆಕ್ಕಾಚಾರ. ಹುಡುಗಿ ಮಾರಮ್ಮ ಆಗಿರ್ಬೋದು, ಇಲ್ಲ ವಾಸುದೇವ ಆಗಿರ್ಬೋದು, ಮಹದೇಶ್ವರ, ನಾವು ಮೇನ್ ಮಹದೇಶ್ವರ ಅಂತ ಫಸ್ಟ್ ಇದು ಮಾಡ್ತಿದ್ದು ಬೆಳಕುಂಡ ಮಹದೇಶ್ವರನು. ಅದು ನಮಗೆ ಇಂಪಾರ್ಟೆಂಟೆ, ಮನದೇವರು ಅನ್ಕೊಂತಾರೆ. ಇವೇನು ಮನದೇವರಲ್ಲ, ಇವು ಹುಡುಗಿ ಮಾರಮ್ಮ ಮತ್ತು ಗ್ರಾಮ ದೇವತೆ, ಇವು ಮನದೇವರಲ್ಲ. ಮನದೇವರು ಅಂದರೆ ಮಹದೇಶ್ವರ, ಮಹದೇಶ್ವರ, ಶ್ರೀಕಂಠೇಶ್ವರ ಮತ್ತು ಗೋಪಾಲ ಸ್ವಾಮಿ ಈ ಥರ ನೋಡ್ರೆ, ಅವರು ಮನದೇವರು ಅಂತಂತಾರೆ. ಅವಕ್ಕೂ ಹೋಯ್ತಾರೆ ಅಂದರೆ ಅವಕ್ಕೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ವರ್ಷದಲ್ಲಿ 365 ದಿನ ಯಾವಾಗ ಬೇಕಾದ್ರೂ ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಆ ಥರ ಏನಿಲ್ಲ, ಇದು ವರ್ಷದಲ್ಲಿ ಒಂದೇ ಸಾರಿ. ಇದು ಅಷ್ಟು ಕ್ರಿಟಿಕಲ್ ಆಗದೆ ಅಂದ್ರೆ ನಾನು ಹೇಳ್ದಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ಇಲ್ಲ ಕಣಪ್ಪ ಬೆಳೆ, ಕಂಪ್ಲೀಟ್ ಸರ್ವನಾಶ ಆಗೋಯ್ತು ಅನ್ನೋ ಮಟ್ಟಿಗೆ ಈ ದೇವರುಗಳು ನಮ್ಮ ಬಿಟ್ಕೊಟ್ಟಿಲ್ಲ. ಇದೇ ಮೇನ್ ಆರೋಗ್ಯದಲ್ಲಿ ಅದಾಗಿರ್ಬೋದು, ನಿಜ ಅದು. ಈಗ ಕೆಲವು ಈ ಏನೋ ಹೇಳ್ತಾರೆ ಈ ಎಂಥದ ಜಡಾರ ಅಂತ ಬರ್ತದೆ ಕುಡುಗಿ ಮಾರಿ, ಅದಕ್ಕೆ ಒಂದು ಇವ್ರ ಮನೆಯಲ್ಲೇ ಪೂಜೆ, ನಮ್ಮ ಗುಡಿಗೌಡರ ಮನೆಯಲ್ಲೇ ಪೂಜೆ ಮಾಡೋದು. ಅಲ್ಲಿ ಬಂದು ಒಂದು ಪೂಜೆ ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗಲ್ಲ. ಹೇಳ್ಬೇಕು ಅಂತಂದರೆ ನಾವು ಈಗ ಜಾಸ್ತಿ ಡಾಕ್ಟ್ರೇ ನಂಬ್ಕೊಂಡಿರೋದು, ಆದರೂ ಈ ದೇವ್ರು ಬಂದಾಗ ಒಂದು ಎಳ್ಳೆ ತಗೊಂಡ್ಬಿಟ್ಟು ಸೊ ಅವರು ಅದನ್ನ ಒಂದು ಸಂಬಂಧಪಟ್ಟ ಇಕ್ಕೊಂಡಿಲ್ಲವೇನೋತ್ತಿಗೆ ಮತ್ತು ದೇವರು ಮನೆಯಲ್ಲವ ಅವ್ರು ದೇವಸ್ಥಾನಕ್ಕೆ ಹೋಗಲ್ಲ, ಇಲ್ಲೇ ಬಂದು ಇಲ್ಲೇ ಮನೆಯಲ್ಲಿ ಪೂಜೆ ಮಾಡಿಸ್ಕೊಳ್ತಾರೆ. ಒಂದೇ ದಿನದಲ್ಲಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಇದಾಯ್ತದೆ. ಈಗ ಹಾಸ್ಪಿಟ್ಲಿಗೆ ಹೋಗ್ತಿದ್ರು, ಮೊದಲಿಗೆಲ್ಲ ಹಾಸ್ಪಿಟ್ಲೇ ಮೇಯ್ನು, ಇವ್ರು ಯಾರು ನಂಬೋದೇ ಇಲ್ಲ. ಏನಾರು ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈಗ ಅದು ಈಗಲೂ ವಾಡಿಕೆ ಅದೇ, ಅದು ವೀಡಿಯೋ ಸಮೇತ ಕೊಡ್ತೀವಿ ಬೇಕಾದ್ರೆ ನಾವು ಬಂದು ಇಲ್ಲಿ ಪೂಜೆ ಮಾಡ್ತು ಅಂತಂದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ನಿರ್ಮೂಲ ಆಯ್ತದೆ. ಇದು ಮೇಯ್ನ್.
1: ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಮತ್ತು ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ಇನ್ನೂ ಸಂದೇಶ ಅಂತೇನಿಲ್ಲ, ನಮಗೂ ಈ ಥರ ನಡೀತದೆ, ನೀವು ಬನ್ನಿ ಕೈ ಜೋಡಿಸಿ. ಹೆಚ್ಚಿನ ಮಟ್ಟದಲ್ಲಿ ನಾವು ಇದನ್ನ ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾವು ಈ ವರ್ಷ ಇರ್ತೀವಿ, ಮುಂದೆ ವರ್ಷ ಹೋಗ್ತೀವಿ, ಇನ್ನೊಂದು 4 ವರ್ಷ ಹೋಗ್ತೀವಿ, ನಾವು ಸಹಿತ ನಮ್ಮ ಮಕ್ಕಳಿಗೂ ಇದನ್ನ ಹಳೆ ಪದ್ಧತಿನ ಹೋಗ್ಲಿಸಬೇಡ. ಯಾಕಂತಂದ್ರೆ ಹಿಂದೆ ಏನಿತ್ತು ಅದು ಇವತ್ತು ಕಂಟಿನ್ಯೂ ಇರಲಿ. ಇರ್ಬೋದು ಬೇರೆ ಬೇರೆ ಚೇಂಜ್ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಇರೋದು, ಅದೇ ಸೂರ್ಯ, ಅದೇ ಭೂಮಿ, ಅದೇ ಇದು, ಅದೇ ದೇವರು. ಜನ ಬದಲಾವಣೆ ಜಾಸ್ತಿ ಆಗದೆ, ಅದಾಗದು ಬೇಡ. ಅದ್ರ ಜೊತೆಗೆ ಇದು ಇರಲಿ, ಬದಲಾವಣೆ ಆಗಲ್ಬೇಡ, ಅದು ಬದಲಾವಣೆ ಆಗೋಲ್ಲ. ಈಗ ಸೈಂಟಿಸ್ಟ್ ಏನು ಮುಂದುವರಿತೆ ಅಷ್ಟು ನಾವು ಮುಂದುವರಿಕೆ ಹೋಗೋದ, ಅದು ಇದನ್ನು ಬಿಡೋದು ಬೇಡ. ಇದಕ್ಕೂ ನಾವು ಒತ್ಕೊಂಡು ಮಾಡ್ಕೊ ಹೋಗಲಿ. ನಾವು ಸತ್ತೋಯ್ತೀವಿ, ಆದರೆ ದೇವ್ರು ಹಂಗೆ ಇರ್ತದೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆ ನಂಬಿಕೆನೂ ಒಂದು ಇರಲಿ ಅನ್ನೋದೊಂದು ನಂಬಿಕೆ.
2: ಈಗ ಎಲ್ಲರೂ ಕೇಳಿದ್ದೀರಿ, ನಾನು ಹೇಳಿದ್ದೀನಿ, ಮುಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಪಾರೇಶ್ನವರು ಅವಕಾಶ ಮಾಡಿಕೊಟ್ರೆ ನಮ್ಮ ಇಡೀ ನಮ್ಮ ಗ್ರಾಮಗಳಾಗಿರ್ಬೋದು ಅಕ್ಕಪಕ್ಕ ಗ್ರಾಮದ ಒಂದು ಒಳ್ಳೇದಾಗಲಿ ಅಂತ ಭಾವಿಸ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ.
1: ಸರ್, ಈ ಒಂದು ಕುರ್ನೆಗಾಲ ಮತ್ತು ಆಳ್ನಳ್ಳಿಯ ಒಂದು ಭಾಗದಲ್ಲಿರುವಂತಹ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ದೇವರು ತಮಗೆ ಒಂದು ಮಳೆಯಲ್ಲಾಗಿರ್ಬೋದು, ಒಂದು ಬೇಸಾಯ ವ್ಯವಸ್ಥೆಯಲ್ಲಾಗಿರ್ಬೋದು, ಜೊತೆಗೆ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು ಎಷ್ಟು ಸಹಕಾರಿಯಾಗಿದೆ, ಜೊತೆಗೆ ದೇವರ ಜೊತೆಗೆ ನಿಮ್ಮ ಒಂದು ನಂಬಿಕೆ ಎಷ್ಟು ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇಷ್ಟು ಸಹ ಇಷ್ಟು ಸಮಯ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ, ಜೊತೆಗೆ ದೇವರ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಹ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ವಿಷಯಗಳನ್ನ ನಮಗೆ ಮತ್ತು ನಮ್ಮ ಕೇಳುವವರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
2: ಧನ್ಯವಾದಗಳು. ತಮ್ಮ ಕೂಡ ಧನ್ಯವಾದಗಳು.

ಪ್ರಿಯ ಕೇಳುವರೆ, ಇದುವರೆಗೂ ಸರಗೂರು ತಾಲೂಕಿನ ಕುರ್ನೆಗಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಇತಿಹಾಸದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಇತಿಹಾಸದ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದ.

ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಕೂರು ತಾಲೂಕಿನ ಕುರ್ನಿಗಲ ಹಾಗೂ ಆಲನಹಳ್ಳಿಯ ತೆಂಕಲ್ಲಿಯ ವಾಸುದೇವ ದೇವಾಲಯದ ಇತಿಹಾಸ, ಹಿನ್ನೆಲೆ ಮತ್ತು ಪೂಜಾ ವೈಶಿಷ್ಟ್ಯತೆ ಕುರಿತು ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀತಾ ಗಣೇಶ್ ರವರು ಹಾಗೂ ಕುರ್ನಿಗಲ ಗ್ರಾಮದ ನಿವಾಸಿಗರಾದ ಶ್ರೀತಾ ಬಸವಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ವರ್ಷಾ ಎಚ್ಎನ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರು ಹಾಗೂ ಕುಟುಂಬ ವರ್ಗದವರು. ಆದೇವರು ವರ್ಷಾರವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 48 ರೂಪಾಯಿ, ಹುಣಸೆಹಣ್ಣು 48 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 11 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 1 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಬಂತು ನೋಡಿ ಗೊಬ್ಬರದ ಗುಳಿಕೆ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಧುನಿಕ ಜಗತ್ತಿನ ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಬಳಕೆ ಬಹಳ ಅನಿವಾರ್ಯವಾಗಿದೆ. ದಿನಬಳಕೆಯ ವಸ್ತುಗಳ ಪ್ಯಾಕಿಂಗ್ನಿಂದ ಹಿಡಿದು ಕಾರುಗಳ ಭಾಗಗಳವರೆಗೆ ಪ್ಲಾಸ್ಟಿಕ್ನ ಬಳಕೆಯನ್ನು ಪ್ರಮುಖವಾಗಿಸಿದೆ. ಇದರ ಬಾಳಿಕೆ ಮತ್ತು ಕಡಿಮೆ ವೆಚ್ಚವು ಅದನ್ನು ಪ್ರತಿಯೊಂದು ವಲಯದಲ್ಲೂ ಅನಿವಾರ್ಯವಾಗಿಸಿದೆ. ಆದರೆ ಹೀಗೆ ಬಳಕೆಯಾದ ಪ್ಲಾಸ್ಟಿಕ್ ಭೂಮಿಯ ಮೇಲಿಂದ ಅಡಿದು ಹೋಗಲು

ನೂರಾರು ವರ್ಷಗಳು ಬೇಕಾಗುತ್ತವೆ. ನಮ್ಮ ಸುತ್ತಮುತ್ತಲಿನ ಮಾತ್ರವಲ್ಲದೆ ನದಿ ಸಾಗರಗಳಲ್ಲೂ ಶೇಖರಣೆಯಾಗುತ್ತಿರುವ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ತೀವ್ರ ಹಾನಿ ಉಂಟಾಗುತ್ತಿದೆ. ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಕಷ್ಟ. ಅದರಲ್ಲೂ ಗ್ಲಾಸ್ ಫೈಬರ್ ಅಥವಾ ಕಾರ್ಬನ್ ಫೈಬರ್ನಂತಹ ಕೃತಕ ಎಲೆಗಳಿಂದ ಬಲಪಡಿಸಿದ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಅತ್ಯಂತ ಕಷ್ಟಕರ. ಈ ಸಮಸ್ಯೆಗೆ ಸುಸ್ಥಿರ ಪರಿಹಾರವನ್ನು ಕಂಡುಕೊಳ್ಳಲು ಮುಂಬೈ ಇಂಡಿಯನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ IIT ಮುಂಬೈ ಸಂಶೋಧಕರು ಮುಂದಾಗಿದ್ದಾರೆ. ಪ್ರೊಫೆಸರ್ ಅಪರ್ಣಾ ಸಿಂಗ್ ಅವರ ವಿದ್ಯಾರ್ಥಿನಿ ನಿತಿನ್ ಕುಮಾರ್ ಆರ್ಯಾರವರು ಮತ್ತು ಅವರ ತಂಡವು ನಮ್ಮ ಸುತ್ತಮುತ್ತಲ ಸುಲಭವಾಗಿ ಸಿಗುವ ಕಾಡು ಹುಲ್ಲು ಮತ್ತು ಕೃಷಿ ತ್ಯಾಜ್ಯವನ್ನು ಸಾಮಾನ್ಯ ಪ್ಲಾಸ್ಟಿಕ್ನೊಂದಿಗೆ ಸಂಯೋಜಿಸಿ ಹೊಸ ಪರಿಸರ ಸ್ನೇಹಿ ಮಿಶ್ರತಳಿ ಅಂದರೆ ಕಾಂಪೋಸಿಟ್ ವಸ್ತುವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೈಸರ್ಗಿಕ ನಾರುಗಳನ್ನು ಪ್ಲಾಸ್ಟಿಕ್ನ ಜೊತೆ ಬೆರೆಸುವುದರಿಂದ ಪ್ಲಾಸ್ಟಿಕ್ನಲ್ಲಿ ಜೈವಿಕವಾಗಿ ಕೊಳೆಯುವ ಅಂಶ ಹೆಚ್ಚಾಗುತ್ತದೆ. ಈ ನಾರುಗಳು ಕೃತಕ ಪ್ಲಾಸ್ಟಿಕ್ಗಿಂತ ಕಡಿಮೆ ವೆಚ್ಚದಾಗಿದ್ದು ವಸ್ತುವಿನ ಗಡಸುತನ ಮತ್ತು ಬಾಳಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎನ್ನುತ್ತಾರೆ ಪ್ರೊಫೆಸರ್ ಅಪರ್ಣಾ ಸಿಂಗ್ ರವರು. ಸಾಮಾನ್ಯವಾಗಿ ಸೆಣಬು ಅಥವಾ ಸೆಣಬಿನಂತಹ ವಾಣಿಜ್ಯ ನಾರುಗಳ ಮೇಲೆ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಆದರೆ IIT ಮುಂಬೈ ತಂಡವು ಸ್ಥಳೀಯವಾಗಿ ಹಾಗೂ ಮುಕ್ತವಾಗಿ ಸಿಗುವ ಸಾಧಾರಣವಾಗಿ ಗಮನಿಸದ ದರ್ಬೆ ಅಥವಾ ಮಂಜು ಹುಲ್ಲು ಮತ್ತು ಗರಿಕೆ ಹುಲ್ಲುಗಳನ್ನು ಬಳಸಿಕೊಂಡು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲೂ ಗರಿಕೆ ಮತ್ತು ವಿವಿಧ ಬಗೆಯ ಹುಲ್ಲುಗಳು ಹೇರಳವಾಗಿ ಸಿಗುವುದರಿಂದ ಈ ತಂತ್ರಜ್ಞಾನವು ನಮ್ಮ ರಾಜ್ಯಕ್ಕೂ ಪ್ರಸ್ತುತವೆನಿಸಿದೆ. ಸಾಮಾನ್ಯವಾಗಿ ನೈಸರ್ಗಿಕ ನಾರುಗಳು ನೀರಿನಲ್ಲಿ ಸುಲಭವಾಗಿ ಕರಗುವ ಅಥವಾ ನೀರನ್ನು ಆಕರ್ಷಿಸುವ ಗುಣವನ್ನು ಅಂದರೆ ಹೈಡ್ರೋಫಿಲಿಕ್ ಹೊಂದಿರುತ್ತವೆ. ಆದರೆ ಪ್ಲಾಸ್ಟಿಕ್ ನೀರನ್ನು ವಿಕರ್ಷಿಸುತ್ತದೆ ಅಂದರೆ ಹೈಡ್ರೋಫೋಬಿಕ್. ಇವೆರಡನ್ನು ಒಂದಕ್ಕೊಂದು ಅಂಟುವಂತೆ ಮಾಡುವುದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿತ್ತು. ಇದಕ್ಕಾಗಿ ಹಿಂದೆ ವಿಷಕಾರಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿತ್ತು. ಆದರೆ IIT ಮುಂಬೈ ತಂಡವು ಯಾವುದೇ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸದೆ ಅತ್ಯಂತ ಸರಳ ಹಾಗೂ ಸುಲಭ ವಿಧಾನಗಳ ಮೂಲಕ ಹುಲ್ಲಿನ ನಾರುಗಳನ್ನು ಪ್ಲಾಸ್ಟಿಕ್ನೊಂದಿಗೆ ಬಲವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಗರಿಕೆ ಹುಲ್ಲನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಿಂದ ಶುದ್ಧೀಕರಿಸಿ ಪ್ಲಾಸ್ಟಿಕ್ನೊಂದಿಗೆ ಸೇರಿಸಿದಾಗ ಅದು ಅತ್ಯಂತ ದೃಢವಾದ ವಸ್ತುವಾಗಿ ಬದಲಾಗುತ್ತದೆ. ಪ್ರೊಫೆಸರ್ ಸಿಂಗ್ ರವರ ತಂಡವು ಮಂಜು ಹುಲ್ಲಿನ ನಾರುಗಳನ್ನು ಬಟ್ಟೆಯಿಂದ ನೇಯ್ದು ಎಪಾಕ್ಸಿ ರೆಸಿನ್ ಜೊತೆ ಸೇರಿಸಿ ನಿರ್ವಾತ ಹದಗೊಳಿಸುವಿಕೆ ಅಂದರೆ ವ್ಯಾಕ್ಯೂಮ್ ಆಕ್ಸಿಡೈಡ್ ಮೋಲ್ಡಿಂಗ್ ತಂತ್ರಜ್ಞಾನದ ಮೂಲಕ ಅತ್ಯಂತ ಗಟ್ಟಿಮುಟ್ಟಾದ ವಸ್ತುವನ್ನು ತಯಾರಿಸಿದ. ಇದು ಕೃತಕ ಗ್ಲಾಸ್ ಫೈಬರ್ಗಿಂತ ಶೇಕಡ 40% ಹೆಚ್ಚು ಶಕ್ತಿಯನ್ನು ಹೊಂದಿದ್ದು ಕೈಗಾರಿಕಾ ಬಳಕೆಗೆ ಸೂಕ್ತವಾಗಿದೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಜಾಗತಿಕವಾಗಿ ಜನಪ್ರಿಯವಾಗುತ್ತಿರುವ 3D ಪ್ರಿಂಟಿಂಗ್ ತಂತ್ರಜ್ಞಾನದಲ್ಲೂ ಈ ಹುಲ್ಲು ಆಧಾರಿತ ಪ್ಲಾಸ್ಟಿಕ್ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ. ಸಾಮಾನ್ಯವಾಗಿ HDPE ಪ್ಲಾಸ್ಟಿಕ್ ಅನ್ನು ಬಳಸಿ 3D ಪ್ರಿಂಟಿಂಗ್ ಮಾಡುವಾಗ ಪ್ಲಾಸ್ಟಿಕ್ ತಂಪಾಗುತ್ತಿದ್ದಂತೆ ಮುದುರಿಕೊಳ್ಳುವುದು ಅಥವಾ ಆಕಾರ ಕಳೆದುಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿತ್ತು. ಆದರೆ ಹುಲ್ಲಿನ ನಾರುಗಳನ್ನು ಕಾಯಿಸಿದಾಗ ಪ್ಲಾಸ್ಟಿಕ್ನಂತೆ ಹಿಗ್ಗುವುದಿಲ್ಲ ಅಥವಾ ಕುಗ್ಗುವುದಿಲ್ಲ. ಹೀಗಾಗಿ ಪ್ಲಾಸ್ಟಿಕ್ನಲ್ಲಿ ಶೇಕಡ 5-40% ಮಂಜು ಹುಲ್ಲಿನ ನಾರನ್ನು ಬೆರೆಸಿ ಫಿಲ್ಮಿಟ್ ಅನ್ನು ಅಂದರೆ 3D ಪ್ರಿಂಟಿಂಗ್ಗೆ ಬಳಸುವ ಕಚ್ಚಾ ದಾರ ತಯಾರಿಸಿದಾಗ ಪ್ಲಾಸ್ಟಿಕ್ ರೂಪ ಕೆಡದಿ ನಿಖರವಾದ ಆಕಾರದಲ್ಲಿ ಪ್ರಿಂಟ್ ಆಗುತ್ತದೆ. ಈ ನೂತನ ಪರಿಸರ ಸ್ನೇಹಿ ವಸ್ತುವಿನಿಂದ ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳಾಗಲಿವೆ. ವಾಹನ ತಯಾರಿಕಾ ಕ್ಷೇತ್ರದಲ್ಲಿ ಇಂಧನ ಟ್ಯಾಂಕುಗಳು, ಕಾರಿನ ಡ್ಯಾಶ್ಬೋರ್ಡ್ ಮತ್ತು ಬಂಪರ್ಗಳನ್ನು ಹಗುರವಾದ ಹಾಗೂ ದೃಢವಾದ ಈ ಹುಲ್ಲಿನ ಪ್ಲಾಸ್ಟಿಕ್ನಿಂದ ತಯಾರಿಸಬಹುದು. ಇದು ಕಾರಿನ ತೂಕವನ್ನು ತಗ್ಗಿಸಿ ಇಂಧನ ಉಳಿತಾಯಕ್ಕೂ ನೆರವಾಗುತ್ತದೆ. ಗೃಹ ಬಳಕೆಯಲ್ಲಿ ಬದುಕುವ ಗೆದ್ದಲು ಹಿಡಿಯದ ಮತ್ತು ತೇವಾಂಶಕ್ಕೆ ಹಾಳಾಗದ ಪರಿಸರ ಸ್ನೇಹಿ ಬೋಟ್ಗಳು, ತಾತ್ಕಾಲಿಕ ನಿರ್ಮಾಣ ಸಾಮಗ್ರಿಗಳು ಹಾಗೂ ಮೇಜು ಕುರ್ಚಿಗಳಂತಹ ಪೀಠೋಪಕರಣಗಳನ್ನು ಇದರಿಂದ ತಯಾರಿಸಬಹುದು. ಕರ್ನಾಟಕದ ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ತೇವಾಂಶದಿಂದ ಮರದ ಪೀಠೋಪಕರಣಗಳು ಹಾಳಾಗುವ ಸಮಸ್ಯೆಗೆ ಇದು ಅತ್ಯುತ್ತಮ ಪರ್ಯಾಯವಾಗಿದೆ. ಜೊತೆಗೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ತಟ್ಟೆಗಳು, ಬಟ್ಟಲುಗಳು ಹಾಗೂ ಪ್ಯಾಕಿಂಗ್ ಸಾಮಗ್ರಿಗಳ ಜಾಗದಲ್ಲೂ ಈ ಜೈವಿಕ ಪ್ಲಾಸ್ಟಿಕ್ ಅನ್ನು ಬಳಸಬಹುದು. ಇಂತಹ ಹುಲ್ಲುಗಳನ್ನು ಬಳಸಿಕೊಂಡು ಬಲವಾದ, ಕಡಿಮೆ ವೆಚ್ಚದಲ್ಲಿ ಮತ್ತು ಪುನರ್ಬಳಕೆ ಮಾಡಬಹುದಾದ ಪ್ಲಾಸ್ಟಿಕ್ ಅನ್ನು ತಯಾರಿಸುವುದು ಪರಿಸರ ರಕ್ಷಣೆಯಲ್ಲೊಂದು ಭರವಸೆಯ ಹೆಜ್ಜೆಯಾಗಿದೆ.

0: ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂದು ನೋಡಿ ಗೊಬ್ಬರದ ಕುಡಿಕೆ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ಅಕಾಲಿಕ ಮಳೆಗೆ

0: फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಪ್ರೀತಿಯ ಜನಪನೆ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 48 ರೂಪಾಯಿ, ಹುಣಸೆಹಣ್ಣು 48 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 11 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 1 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರೂ ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ, ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿಯಾಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ, ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ, ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ, ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ, ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೇ ಶ್ಲೋಕ ಇಂತಿದೆ.

ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ

ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನ ಜಾರಿ ಮಾಡಲಾರುವು. ಅಂದ್ರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನ ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದ್ರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ತೆಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು. ಓಂ ತತ್ಸತ್. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು.

ಅಲ್ಲಿಗೆ ಅಕ್ಷರ ಪರಬ್ರಹ್ಮ ಯೋಗ ಎಂಬುವಂತಹ 8ನೆಯ ಅಧ್ಯಾಯ ಇಂದಿಗೆ ಸಂಪನ್ನವಾಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯಣದ ಒಂದು ಮಹತ್ವವನ್ನ, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಮಾತುಗಳನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಬೇಕು, ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಏನಾಗುತ್ತೆ, ಸಾಯುಜ್ಯ ಅಥವಾ ಮರಣ ಎಂಬುವಂಥದ್ದು ನಾವು ಬರೆದಿಟ್ಟುಕೊಂಡು ಹೋಗುವಂಥದ್ದಲ್ಲ, ಆದರೆ ಯಾವ ಸಮಯದಲ್ಲಿ ಆದರೆ ಭಗವಂತ ಯಾವ ಸಮಯಕ್ಕೆ ನಮಗೆ ಅದನ್ನು ನಿಗದಿ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಗೋಚರವಾಗುತ್ತೆ. ಆ ಮೂಲಕ ಬದುಕನ್ನು ನಾವು ಹೇಗೆ ಬದುಕಬೇಕು, ಆ ಮೂಲಕ ಭಗವಂತ ನಮಗೆ ಹೇಗೆ ವಿಧಿಯನ್ನು ಬರೆದಿಡ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು ಶ್ಲೋಕದ ಮೂಲಕ ತಿಳಿಯುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಂಡು ಮುಂದೆ 9ನೆಯ ಅಧ್ಯಾಯ ಆಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಜನ ವಿದ್ಯೆ ಅಂದರೆ ಪರಾಕ್ರಮದ ವಿದ್ಯೆ ಮೂಲಕ ಗುಪ್ತವಾಗಿರುವಂಥ ಹಲವಾರು ವಿಚಾರಗಳನ್ನು, ಬದುಕಿನ ವಿಚಾರಗಳನ್ನು ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಮೂಲ ತತ್ವವನ್ನು ನಾವು ತಿಳಿದುಕೊಂಡು ಅದರಂತೆ ಬದುಕನ್ನು ಬಾಳೋಣ ಮತ್ತು ಆ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ, ಆ ಮೂಲಕ ಭಗವಂತನಿಗೆ ಶರಣಾಗೋಣ.

0: ಕೇಳುಗರೆ, ಇದುವರೆಗೂ ಗೀತ ಸುನಾದ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನ್ನದ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕ್ರಮ ಕುರಿತು ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು, ಲೇಖಕರು ಹಾಗೂ ಪರಿಸರ ತಜ್ಞರಾದ ಶ್ರೀಯುತ ಸಂಜಯ್ ಗುಬ್ಬೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಕೆಳಗರೆ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇರುವವರು ಕರ್ನಾಟಕದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ವಿಜ್ಞಾನಿಗಳು, ಲೇಖಕರು ಮತ್ತು ಪರಿಸರ ತಜ್ಞರು, ಹುಲಿ, ಚಿರತೆ ಹಾಗೂ ಇತರೆ ವನ್ಯಜೀವಿಗಳ ಸಂರಕ್ಷಣೆ, ಮಾನವ ವನ್ಯಜೀವಿ ಸಂಘರ್ಷ ನಿವಾರಣೆಗೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರುವಂತಹವರು ಶ್ರೀ ಸಂಜಯ್ ಗುಬ್ಬೀರವರು. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ. ನಂಗೂ ಇಲ್ಲಿ ಬಂದದಕ್ಕೆ ಬಹಳ ಸಂತೋಷ ಆಗಿದೆ ಸರ್.

0: ಸುತ್ತಮುತ್ತಿನ ಕೇಳುವರ ಜೊತೆಗೆ ಮಾತಾಡೋದಕ್ಕೂ ಬಹಳ ಸಂತೋಷ,
1: ಬಹಳ ಸಂತೋಷ ಆಗ್ತದೆ ಸರ್. ಯಾಕಂದ್ರೆ ಇವತ್ತು ತಾವು ನಮ್ಮ ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತಾನೆ ಕೂಡ ತಿಳ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಈ ಒಂದು ತಾಲೂಕಿನಲ್ಲಿ ತಮ್ಮಿಂದ ಮಾಹಿತಿ ಬಹಳ ಮುಖ್ಯ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ನಾವು ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ಸಾಕಷ್ಟು ನಮ್ಮ ಎರಡು ತಾಲೂಕುಗಳಲ್ಲಿ ಸಾವು ನೋವುಗಳು ಆಗಿದೆ. ಈ ಸಂದರ್ಭದಲ್ಲಿ ಜನಗಳು ಹೇಗೆ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ಬಂದಿರತಕ್ಕಂಥದ್ದು ಬಹಳ ಖುಷಿ ವಿಚಾರ ಸರ್. ಸರ್, ಮೊದಲನೇದಾಗಿ ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅಂತಂದ್ರೆ ಏನು, ಇದು ಯಾಕೆ ಹೆಚ್ಚಾಗ್ತಾ ಇದೆ ಸರ್?
0: ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅನ್ನೋದು ಹೊಸ ವಿಚಾರ ಅಲ್ಲ. ಯಾವಾಗಿಂದ ಮಾನವ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ, ಜಾನುವಾರುಗಳ ಸಾಕಣೆ ಪ್ರಾರಂಭ ಮಾಡ್ದ, ಅವಾಗಿಂದನು ಈ ಸಂಘರ್ಷ ಇದ್ದದ್ದೇ. ಅಂದ್ರೆ ಮಾನವ ಬೆಳೆಯುವಂತ ಬೆಳೆಗಳಿಗೆ ವನ್ಯಜೀವಿಗಳು ಆಕರ್ಷಿತವಾಗಿ ಬರ್ತದೆ, ಅದೇ ತರ ಮಾನವ ಪಾಲಿಸುವಂತ ಜಾನುವಾರುಗಳಿಗೆ ಹುಲಿ, ಚಿರತೆ, ಇನ್ನಿತರ ಮಾಂಸಾಹಾರಿ ಪ್ರಾಣಿಗಳು ಆಕರ್ಷಿತವಾಗಿ ಬರ್ತದೆ. ಹಾಗಾಗಿ ಈ ಸಂಘರ್ಷ ಯಾವಾಗಿನ ತನಕ ವನ್ಯಜೀವಿಗಳು ಇರ್ತದೆ ಜೊತೆಗೆ ಮಾನವರು ಇರ್ತಾರೆ ಅಲ್ಲಿ ತನಕ ಇದ್ದಿದ್ದೇ ಇದು ಹೊಸ ವಿಚಾರ ಏನಲ್ಲ ಈ ಸಂಘರ್ಷ. ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಬಹಳ ಹಲವಾರು ಕಾರಣಗಳಿರುತ್ತೆ, ಒಂದೇ ಕಾರಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಮನುಷ್ಯನ ಜನಸಂಖ್ಯೆ ಜಾಸ್ತಿ ಆಗಿದೆ, ಹಾಗಾಗಿ ವನ್ಯಜೀವಿಗಳ ಆವಾಸ ಸ್ಥಾನ ಕುಗ್ಗುತ್ತಾ ಇದೆ. ಕೆಲವು ವನ್ಯಜೀವಿಗಳು ಅವುಗಳ ಆವಾಸ ಸ್ಥಾನ ಇಲ್ದಿದ್ರು ಸಹ ಮಾನವ ನಿರ್ಮಿತ ಆವಾಸ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯತೆ ಆಗುತ್ತೆ. ಉದಾಹರಣೆಗೆ ಕಬ್ಬಿನ ಗದ್ದೆಯಲ್ಲಿ ಹುಲಿಗಳಿರ್ತದೆ, ಜೋಳದ ತೋಟಗಳ ಹೊಲಗಳಲ್ಲಿ ಚಿರತೆಗಳಿರ್ತದೆ, ಅಥವಾ ಜೋಳದ ಹೊಲಗಳಲ್ಲಿ ಹಂದಿಗಳಿರ್ತದೆ. ಆ ಹಂದಿಗಳನ್ನ ಬೇಟೆ ಆಡ್ಲಿಕ್ಕೆ ಹುಲಿಗಳು ಬರ್ತದೆ. ಮತ್ತೆ ನಿಮಗೆ ಗೊತ್ತಿರೋ ಹಂಗೆ ಇತ್ತೀಚಿನ ದಿನಗಳಲ್ಲಿ ಸರಗೂರು ಸುತ್ತಮುತ್ತ ಸುಮಾರು 25-30 ಹುಲಿಗಳು ರೈತರ ಜಮೀನುಗಳಲ್ಲಿ ಅಥವಾ ಬೀಳ್ಬಿಟ್ಟಿರುವಂತ ಜಮೀನುಗಳಲ್ಲಿ ಬಂದು ಸೇರ್ಕೊಂಡಿದೆ ಹುಲಿಗಳು. ಹಾಗಾಗಿ ಇದು ಒಂದು, ಯಾವಾಗ ಮಾನವನಿಗೆ ಅದರಿಂದ ಪರಿಣಾಮ ಬೀರುತ್ತೆ ಅಂದ್ರೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ, ಅವಾಗ ಮಾನವನ ದೃಷ್ಟಿಕೋನದಲ್ಲಿ ಸಂಘರ್ಷ ಆಗುತ್ತೆ. ಅದೇ ತರ ಮಾನವನಿಂದ ವನ್ಯಜೀವಿಗಳಿಗೆ ಯಾವಾಗ ನಕಾರಾತ್ಮಕ ಪರಿಣಾಮ ಬೀಳುತ್ತೆ ಅವಾಗ ವನ್ಯಜೀವಿಗಳ ದೃಷ್ಟಿಕೋನದಿಂದ ಅದು ಸಂಘರ್ಷ ಆಗುತ್ತೆ. ಇದನ್ನು ಎರಡನ್ನು ಒಟ್ಟು ಕೂಡಿಸಿದ್ರೆ ಮಾನವ ವನ್ಯಜೀವಿ ಸಂಘರ್ಷ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ಪ್ರಾಣಿಗಳ ಇರುವಿಕೆಯೇ ಒಂದು ಸಂಘರ್ಷ ಅನ್ನೋ ತರ ಭಾವನೆ ಬಂದ್ಬಿಟ್ಟಿದೆ. ಅಂದ್ರೆ ಮುಂಚೆ ಯಾರ ಹತ್ರನೂ ಸಿಸಿ ಟಿವಿ ಇರ್ತಿರ್ಲಿಲ್ಲ, ಈಗ ಹಳ್ಳಿ ಕಡೆ ತುಂಬಾ ಜನರ ಮನೆಯಲ್ಲಿ ಸಿಸಿ ಟಿವಿ ಇದೆ. ಆ ಸಿಸಿ ಟಿವಿ ಮುಂದೆ ಒಂದು ಕರಡಿನೋ ಚಿರತೆನೋ ಆನೆನೋ ಹೋದ್ರೆ ಓ ಆನೆ ಬಂತು ಚಿರತೆ ಬಂತು ಅಂತ ಅದನ್ನ ವಾಟ್ಸ್ಆಪ್ ನಲ್ಲಿ ಎಲ್ಲರಿಗೂ ಕಳಿಸ್ಬಿಡ್ತಾರೆ, ಅದು ದೊಡ್ಡ ಸುದ್ದಿ ಆಗುತ್ತೆ. ಆ ಚಿರತೆ ಆನೆ ಅಥವಾ ಹುಲಿ ಮುಂಚೆನೂ ಅಲ್ಲೇ ಓಡಾಡ್ತಾ ಇತ್ತು, ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ, ರಾತ್ರಿ ಹೊತ್ತು ಓಡಾಡ್ತಿತ್ತು. ಈಗ ಸಿಸಿ ಟಿವಿ ಇರೋದ್ರಿಂದ ಎಲ್ಲರೂ ಅದನ್ನ ದಾಖಲೆಯನ್ನ ನೋಡಿ ಅದನ್ನ ಸಂಘರ್ಷ ಅನ್ಕೋತಾರೆ. ಹಾಗಾಗಿ ಪ್ರಾಣಿ ಇರೋದೇ ಸಂಘರ್ಷ ಅಲ್ಲ. ಯಾವಾಗ ನಕಾರಾತ್ಮಕ ಪರಿಣಾಮ ಬೀಳುತ್ತೆ, ಬೆಳೆ ಹಾನಿ ಆಗುತ್ತೆ, ಜಾನುವಾರು ನಷ್ಟ ಆಗುತ್ತೆ, ಅಪರೂಪಕ್ಕೆ ಮನುಷ್ಯನ ಮೇಲೆ ದಾಳಿ ಮಾಡಿದಾಗ ಅದು ಸಂಘರ್ಷ.
1: ಸರಿಗ, ಕರ್ನಾಟಕದಲ್ಲಿ ಯಾವ ಯಾವ ಒಂದು ವನ್ಯಜೀವಿಗಳೊಂದಿಗೆ ಈ ಒಂದು ಮಾನವ ಸಂಘರ್ಷ ಹೆಚ್ಚು ಕಂಡು ಬರುತ್ತೆ ಸರ್?
0: ಅದು ನಾವ್ ಎಲ್ಲಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸರಗೂರಿನ ಸುತ್ತಮುತ್ತ ಆದ್ರೆ ಚಿರತೆ, ಆನೆ, ಕಾಡಂದಿ, ಜಿಂಕೆ, ಕಡವೆ ಇಂಥ ಪ್ರಾಣಿಗಳಿಂದ, ಮಂಗ ಇಂಥ ಪ್ರಾಣಿಗಳಿಂದ ಜನ ಸಂಘರ್ಷ ಅಂತ ಕರೀತಾರೆ, ಮತ್ತು ಪರಿಣಾಮನೂ ಆಗುತ್ತೆ. ಕೆಲವು ಕಡೆ ಹಾವಿಂದ ಸಂಘರ್ಷ ಹೆಚ್ಚಾಗುತ್ತೆ. ನಗರವಾಸಿಗಳ ಬಗ್ಗೆ ಕೇಳಿದ್ರೆ ನಗರದಲ್ಲಿ ಮಂಗಗಳಿಂದ ಸಂಘರ್ಷ ಆಗುತ್ತೆ, ಪಾರಿವಾಳದಿಂದ ಸಂಘರ್ಷ ಆಗುತ್ತೆ. ಹಾಗಾಗಿ ನೀವು ಎಲ್ಲಿದ್ದೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ ಯಾವ ಪ್ರಾಣಿಯಿಂದ ಸಂಘರ್ಷ ಆಗ್ತಾ ಇದೆ ಅಂತ. ನಾನು ಸರಗೂರಿನ ಮಟ್ಟಕ್ಕೆ ಮಾತಾಡೋದಾದ್ರೆ ನಾನು ಹೇಳಿದಾಗೆ ಹೆಚ್ಚಾಗಿ ಕಾಡಹಂದಿ, ಜಿಂಕೆ, ಕಡವೆ, ಆನೆ, ಹುಲಿ, ಚಿರತೆ, ಬಹುಶಃ ತಕ್ಕ ಒಂದ್ ಸ್ವಲ್ಪ ಮಟ್ಟಿಗೆ ಕರಡಿಗಳಿಂದ ಸಂಘರ್ಷ ಆಗ್ತಾ ಇದೆ.
1: ಸರ್, ತಾವು ಹೇಳಿದಂಗೆ ನಿಜವಾಗ್ಲೂ ಸರಗೂರು ಮತ್ತೆ ಕೋಟೆ ಸುತ್ತಮುತ್ತ ಭಾಗಗಳಲ್ಲಿ ತಾವು ಹೇಳಿದಂಗೆ ಹುಲಿ ಇರ್ಬೋದು, ಚಿರತೆ, ಕರಡಿ, ಆನೆಗಳು, ಇವುಗಳ ಜೊತೆ ಹೆಚ್ಚಿನ ಸಂಘರ್ಷಗಳು ಆಗುತ್ತೆ ಅಂತಾನೆ ಕೂಡ ಹೇಳ್ಬೋದು. ಅದೇ ರೀತಿ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಈ ಪ್ರಮುಖವಾಗಿ ಏನೇನು ಕಾರಣಗಳಿರ್ಬೋದು ಸರ್?
0: ಒಂದು, ಮಾನವನ ಜನಸಂಖ್ಯೆ ಜಾಸ್ತಿ ಆದಾಗೆ ವನ್ಯಜೀವಿಗಳ ಆವಾಸ ಸ್ಥಾನದ ಮೇಲೆ ಒತ್ತಡನೂ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದಲ್ಲಿ ಬಂಡೀಪುರ, ನಾಗರಹೊಳೆ ಅಂತ ಪ್ರದೇಶಗಳು ಇರೋದು ಕೇವಲ 5% ಮಾತ್ರ. ಆ ಭಾಗದಲ್ಲಿ ಈ ವನ್ಯಜೀವಿಗಳು ಹೆಚ್ಚಾಗಿ ಜೀವನ ನಡೆಸ್ತಾ ಇದ್ದಾರೆ. ಹುಲಿ ಇರ್ಬೋದು, ಆನೆ ಇರ್ಬೋದು, ಇಂಥ ಪ್ರಾಣಿಗಳು. ಆ 5%ಕ್ಕಿಂತ ಹೆಚ್ಚಿನ ಭಾಗದಲ್ಲಿ ನಾವು ಮನುಷ್ಯರು ಉಪಯೋಗಿಸ್ತಾ ಇದ್ದೀವಿ. ಆ 5% ಭಾಗದಲ್ಲೂ ಸಹ ಮನುಷ್ಯರು ಇದ್ದಾರೆ, ಇಲ್ಲ ಅಂತಿಲ್ಲ. ಮತ್ತೆ ಅಲ್ಲಿಯೂ ಹೆದ್ದಾರಿಗಳಿದಾವೆ, ಅಲ್ಲೂ ಹಲವಾರು ತರದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದಾವೆ. ಹಾಗಾಗಿ ಒಂದು, ಜನಸಂಖ್ಯೆ ಹೆಚ್ಚಾದಂಗೆ ಪ್ರಾಣಿಗಳ ಆವಾಸ ಸ್ಥಾನ ಕುಗ್ಗದಾಗ ನಮ್ಗೆ ಅದೊಂಥರ ಸಂಘರ್ಷದ ಒಂದು ಸಂಕೀರ್ಣವಾದ ಒಂದು ಪ್ರದೇಶ ಆಗ್ತದೆ ಆ ಭಾಗಗಳು, ಎಲ್ಲಿ ವನ್ಯಜೀವಿಗಳು ಇದಾವೆ, ಮಾನವನು ಇದಾವೆ. ಹಾಗಾಗಿ ಆವಾಸ ಸ್ಥಾನದ ಕುಗ್ಗುವಿಕೆ, ಜನರ ಜನಸಂಖ್ಯೆ ಹೆಚ್ಚಳ, ಅಥವಾ ವನ್ಯಜೀವಿಗಳ ಆಹಾರವಾದ ಪ್ರಾಣಿಗಳನ್ನ ನಾವು ಆಕ್ರಮಿಸಿಕೊಂಡಾಗ ಬೇಟೆ ಆಡಿದಾಗ, ಉದಾಹರಣೆಗೆ ಚಿರತೆ ಅಥವಾ ಹುಲಿ, ಅವುಗಳ ಬಲಿಪ್ರಾಣಿಗಳ ಬೇಟೆ ಆಡಿದಾಗ ಅವುಗಳಿಗೆ ಆಹಾರ ಕಡಿಮೆ ಆಗಿ

0: ಜಾನುವಾರುಗಳತ್ತ ಬರುವ ಸಾಧ್ಯತೆಯೂ ಇದೆ. ಅದರೊಟ್ಟಿಗೆ ಕೆಲವು ಪ್ರದೇಶಗಳಲ್ಲಿ, ಬಂಡೀಪುರದಂತಹ ಪ್ರದೇಶಗಳಲ್ಲಿ ಕೆಲವು ವನ್ಯಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಅವುಗಳ ಆವಾಸ ಸ್ಥಾನ ಅಥವಾ ನೈಸರ್ಗಿಕ ಆವಾಸ ಸ್ಥಾನ ಹಿಗ್ಗಿಲ್ಲ. ಈಗ ಉದಾಹರಣೆಗೆ ಬಂಡೀಪುರದಲ್ಲಿ 1972 20 ಹುಲಿ ಅಂತ ಇತ್ತು ಅಂತ ಹೇಳ್ತಾರೆ. ಇವತ್ತು ಬಂಡೀಪುರದಲ್ಲಿ 150 ಹುಲಿ ಇದೆ. ಆದ್ರೆ ನನ್ನ ದೃಷ್ಟಿಕೋನದಲ್ಲಿ ಬಂಡೀಪುರದ ಹುಲಿಯ ಪಾರಿಸರಿಕ ಧಾರಣಾ ಶಕ್ತಿ, ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಅದಕ್ಕೆ ಈಕೊಲಾಜಿಕಲ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಅಂತ, ಹಂಗಂದ್ರೆ ಏನರ್ಥ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಎಷ್ಟು ಹುಲಿ ಇರ್ಬೋದು ಅನ್ನೋದಕ್ಕೆ ನಾವು ಪಾರಿಸರಿಕ ಧಾರಣಾ ಶಕ್ತಿ ಅಂತ ಹೇಳ್ತೀವಿ. ಬಂಡೀಪುರದ ಪಾರಿಸರಿಕ ಧಾರಣಾ ಶಕ್ತಿ ನನ್ನ ಪ್ರಕಾರ 70-80 ಹುಲಿಗಳಷ್ಟೇ. ಆದ್ರೆ ನಾವು ಅಲ್ಲಿ 150 ಹುಲಿಗಳನ್ನ ತುರುಕಿದ್ದೀವಿ. ಈಗ ಅಷ್ಟೊಂದು ಹುಲಿಗಳಾದ್ಮೇಲೆ ಅವುಗಳ ಆವಾಸ ಸ್ಥಾನ ಹಿಗ್ಗಿಲ್ದ ಮೇಲೆ ಎಲ್ಲಿ ಹೋಗ್ತದೆ ಆ ಹುಲಿಗಳು? ಆ ಹುಲಿಗಳು ನೈಸರ್ಗಿಕವಾಗಿ ಕಾಡಿನ ಆಚೆ ಇರುವಂತ ಕೆಲವು ಅನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಈಗ ಕೆಲವು ರೈತರು ಜಮೀನುಗಳನ್ನ ಬೀಳ್ಬಿಟ್ಟಿರ್ತಾರೆ, ಅಲ್ಲಿ ಬಂದು ಸೇರ್ಕೊಳ್ತವೆ. ಕೆಲವು ಕಡೆ ಕ್ವಾರಿಗಳಾಗಿ ಅದನ್ನು ಬೀಳ್ಬಿಟ್ಟಿರ್ತಾರೆ, ಅಲ್ಲಿ ಬಂದು ಸೇರ್ಕೊಳ್ತವೆ. ಅಥವಾ ನಾವು ಹೊಲಗಳಲ್ಲಿ ಜೋಳ ಹಾಕಿರ್ತೀವಿ ಅನ್ಕೊಳ್ಳಿ, ಅದು 3-4 ತಿಂಗಳಿಗೆ ಹುಲಿಗೆ ಒಂದು ಒಳ್ಳೆ ಆವಾಸ ಸ್ಥಾನ ಆಗಿರುತ್ತೆ, ಯಾಕಂದ್ರೆ ಅಲ್ಲಿ ಕಾಡಂದಿ ಬಂದು ಸೇರ್ಕೊಂಡಿರುತ್ತೆ, ಅದನ್ನ ಹುಡುಕೊಂಡು ಹುಲಿಗಳು ಬರ್ತದೆ. ಹಾಗಾಗಿ ನಮಗೆ ಮೂಲಭೂತವಾಗಿ ನಾವು ನೋಡ್ಬೇಕಾಗಿರೋದು ಬಂಡೀಪುರದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿ ಅಥವಾ ನಾಗರಹೊಳೆಯಲ್ಲಿ ಹೆಚ್ಚಾಗಿ ಅವು ಆಚೆ ಕಡೆ ಬಂದು ಅನೈಸರ್ಗಿಕ ಪ್ರದೇಶಗಳಲ್ಲಿ ಸೇರ್ಕೊಳ್ತಾ ಇದೆ. ಇದು ಕೂಡ ಒಂದು ಮುಖ್ಯವಾದ ಕಾರಣ.
1: ಸರ್, ಇದ್ರ ಜೊತೆಗೆ ತಾವು ಹೇಳಿದಂಗೆ ಅರಣ್ಯ ನಾಶ ಇರ್ಬೋದು ಅಥವಾ ಈ ಒಂದು ಜೀವ ವೈವಿಧ್ಯತೆ ಒಂದು ಕುಸಿತದಿಂದ ಒಂದು ಕೂಡ ಈ ಒಂದು ಸಂಘರ್ಷ ಹೆಚ್ಚಾಗ ಸಾಧ್ಯತೆಗಳಿರುತ್ತಾ ಹೇಗೆ ಸರ್?
0: ಇಲ್ಲ, ಈ ಸಂಘರ್ಷ ಆಗೋದು ಯಾವ ಪ್ರಾಣಿಗಳಲ್ಲಿ ಅಂದ್ರೆ ಅವುಗಳ ಸಂಖ್ಯೆ ಜಾಸ್ತಿ ಇರೋ ಪ್ರಾಣಿಗಳು, ಆನೆ ಇರ್ಬೋದು ಹುಲಿ ಇರ್ಬೋದು. ನಾನೇ ನೋಡಿದಾಗ ನಾನು 1975 ಈ ಪ್ರದೇಶಕ್ಕೆ ಬರ್ತಾ ಇದ್ದೀನಿ, ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಅವಾಗ ಈ ತರ ಸಂಘರ್ಷ ಇರ್ಲಿಲ್ಲ. ಮತ್ತೆ ಆನೆಗಳ ಸಂಖ್ಯೆನೂ ಇಷ್ಟು ಹೆಚ್ಚಿರ್ಲಿಲ್ಲ. ಅವಾಗ ಏನಾಗೋದು, ಬೇಸಿಗೆ ಸಮಯಗಳಲ್ಲಿ ಪ್ರಾಣಿಗಳು ಅದರಲ್ಲೂ ಆನೆಗಳು ನಾಗರಹೊಳೆಯ ಉತ್ತರ ಪ್ರದೇಶದಿಂದ ಬಂಡೀಪುರದ ಈಶಾನ್ಯ ಪ್ರದೇಶದಿಂದ ಎಲ್ಲ ಕಬಿನಿ ಹಿನ್ನೀರಿಗೆ ಬರೋವು, ಕಬಿನಿ ಹಿನ್ನೀರಿಗೆ. ಹಾಗಾಗಿ ಬೇಸಿಗೆಗಾಲದಲ್ಲಿ ನೀವು ಕಬಿನಿ ಹಿನ್ನೀರಿಗೆ ಹೋದ್ರೆ, ಅಂತರ್ಸಂತೆ ಕಡೆ ಎಲ್ಲ ಹೋದ್ರೆ, ಒಂದೇ ಸಂಜೆಯಲ್ಲಿ 300-400 ಆನೆ ಕಾಣೋದು. ಇವತ್ತು 400 ಆನೆ ಕಾಣೋದಿಲ್ಲ, 10-20-30-40 ಆನೆಗಳು ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ಮುಂಚೆ ಬೇಸಿಗೆಗಾಲದಲ್ಲೆಲ್ಲ ಕಬಿ ನೀರಿಗೆ ನೀರು ಹುಡ್ಕೊಂಡು ಬರೋದು. ಈಗ ಅರಣ್ಯದಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ 1 ಚದರ ಕಿಲೋಮೀಟರ್ಗೆ 2-2 ಕೆರೆ ತೋಡಿದ್ದಾರೆ, 2-2 ಕೆರೆ ತೋಡಿದ್ದಾರೆ. ಅಂದ್ರೆ ಅರಣ್ಯದ ಎಲ್ಲಾ ಭಾಗಗಳಲ್ಲಿ ವರ್ಷ ಪೂರ್ತಿ ನೀರು ಸಿಗ್ತದೆ. ಒಂದು ಕೆರೆ ತೋಡೋದು, ಇನ್ನೊಂದು ಅಥವಾ ಬೋರ್ವೆಲ್ ಹಾಕಿ ಅದನ್ನ ಸೋಲಾರ್ ಇಂದ ಆಚೆ ಎತ್ತಿ ಕೆರೆಗಳಿಗೆ ತುಂಬಿಸೋದು. ಅಂದ್ರೆ ವರ್ಷ ಪೂರ್ತಿ ಅಲ್ಲಿ ನೀರು ಸಿಗ್ತಾ ಇದೆ ಕೆರೆಗಳಲ್ಲಿ, ಕಾಡಿನ ಎಲ್ಲಾ ಭಾಗಗಳಲ್ಲಿ. ಹಿಂದೆ ಏನಾಗೋದು, ಆತರ ಬೇಸಿಗೆಗಾಲದಲ್ಲಿ ವಲಸೆ ಬರ್ತಾ ಇದ್ವು ಪ್ರಾಣಿಗಳು, ಎಲ್ಲಿ ಕಬಿನಿ ಹಿನ್ನೀರಿಗೆ. ವಲಸೆ ಬರುವಾಗ ಕೆಲವು ಅನಾರೋಗ್ಯದಿಂದ ಇರೋ ಪ್ರಾಣಿಗಳು, ಚಿಕ್ಕ ಮರಿಗಳು ಆ ವಲಸೆ ಸಮಯದಲ್ಲಿ ಸತ್ತೋಗೋದು ಒತ್ತಡದಿಂದ. ಅಂದ್ರೆ ನೀರು ಕಡಿಮೆ ಇರೋದು ಅಥವಾ ಆಹಾರ ಕಡಿಮೆ ಇರೋ ಒತ್ತಡದಿಂದ ಸತ್ತೋಗೋದು, ಅದಕ್ಕೆ ನೈಸರ್ಗಿಕ ಮೃತ್ಯುತೆ ಅಂತ ನಾವು ಕರಿತೀವಿ, ಮೃತ್ಯತೆ ಅಂತ ಕರಿತೀವಿ. ಅಂದ್ರೆ ಒಂದು ಜೀವ ಹುಟ್ಟದ ಮೇಲೆ ಅದು ಸಾಯಲೇಬೇಕು, ಹಲವಾರು ಕಾರಣಗಳಿಗೆ ಹಲವಾರು ವಯಸ್ಸಿನಲ್ಲಿ ಸಾಯ್ತದದು. ಹಾಗಾಗಿ ಆ ನೈಸರ್ಗಿಕ ಮೃತ್ಯತೆಯನ್ನು ನಾವು ಇವಾಗ ಕಡಿಮೆ ಮಾಡಿದೀವಿ. ಎಲ್ಲಾ ಕಡೆನು ನೀರು ಕೊಡೋದು ಎಲ್ಲಾ ಪ್ರಾಣಿಗಳಿಗೆ, ಇದು ಜಿಂಕೆಗಳು ಹೆಚ್ಚಾಗ್ಲಿ ಹುಲಿಗಳಿಗೋಸ್ಕರ ಅಂತ ಅದು ಕಾಡನ್ನ ಕಡಿದು ಅದನ್ನು ಹುಲ್ಲುಗಾವಲಾಗಿ ಮಾರ್ಪಾಡು ಮಾಡೋದು. ಅವಾಗ ಏನಾಗ್ತದೆ, ಜಿಂಕೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಜಿಂಕೆ ಸಂಖ್ಯೆ ಜಾಸ್ತಿ ಆದಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹುಲಿಗಳಿಗೆ ನೀರುನು ಇದೆ, ಜಿಂಕೆನೂ ಇದೆ. ಅವುಗಳ ಮರಿಗಳು ಈ ಆಹಾರ ಮತ್ತು ನೀರಿನ ಕೊರತೆಯಿಂದ ಸಾಯೋದಿಲ್ಲ, ಮೃತ್ಯತೆ ಇಲ್ಲ. ಆದ್ರೆ ಕಾಡಿನ ಪ್ರದೇಶ ಹಿಗ್ತಾ ಇಲ್ಲ, ಕುಗ್ಗುತ್ತಾ ಇದೆ. ಕಾಡಿನ ಪ್ರದೇಶ ಹಿಗ್ಗಿಲ್ಲ, ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ ತಕ್ಷಣ ವನ್ಯಜೀವಿಗಳು ಆಚೆ ಕಡೆ ಬಂದೇ ಬರುತ್ತೆ. ಹಾಗಾಗಿ ನಾವು ಹೇಗೆ ಕಾಡನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದು ಇದೆಯೋ ಅದು ಬಹಳ ಮುಖ್ಯ. ನಾವು ವನ್ಯಜೀವಿ ಸಂಘರ್ಷವನ್ನ ಕಡಿಮೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆನೆಗಳ ಸಂಖ್ಯೆ ಮೃತ್ಯತೆ ಇಲ್ದಲೇನೆ, ಆ ಬೇಸಿಗೆಗಾಲದಲ್ಲಿ ಅದಕ್ಕೆ ನೀರಿಲ್ದಲೆ ಆಹಾರ ಇಲ್ದಲೆ ಸಾಯ್ತಾ ಇದ್ದದ್ದು ಇವಾಗ ತಡೆದಿದ್ದೀವಿ. ಅದರಿಂದ ಅವುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸಂಖ್ಯೆ ಜಾಸ್ತಿ ಆದ್ಮೇಲೆ ಏನ್ ಮಾಡ್ತಾವೋ, ಆಚೆ ಬರ್ತಾರೆ, ಆಚೆ ಬಂದೇ ಬರ್ತಾವೆ. ಜನರಲ್ ಒಂದು ತಪ್ಪು ಅಭಿಪ್ರಾಯ ಅಂದ್ರೆ ಕಾಡಿನಲ್ಲಿ ಬೇಸಿಗೆ ಸಮಯದಲ್ಲಿ ನೀರಿಲ್ಲ ಮೇವಿಲ್ಲ ಅದಕ್ಕೆ ಆಚೆ ಬರ್ತವೆ ಅನ್ಕೊಳ್ಳೋದವೆ, ಅದು ತಪ್ಪು. ಕಾಡಿನಲ್ಲಿ ಖಂಡಿತ ನೀರಿದೆ, ಕಾಡಿನಲ್ಲಿ ಅದಕ್ಕೆ ಬೇಕಾದಂತ ಹಲವಾರು ಮೇವಿನ ಸಸ್ಯ ವರ್ಗಗಳಿದಾವೆ. ಹಾಗಾಗಿ ನಾವು ಅವುಗಳಿಗೆ ಹೆಚ್ಚು ನೀರು ಕೊಡೋದು, ಹೆಚ್ಚು ಕೆರೆ ತೋಡೋದು, ಚೆಕ್ ಡ್ಯಾಮ್ ಮಾಡೋದು ಇದನ್ನೆಲ್ಲ ನಿಲ್ಲಿಸಲೇಬೇಕು. ಇವತ್ತಿಂದ ಅದನ್ನ ಪ್ರಾರಂಭ ಮಾಡಿ ಆನೆಗಳಿಗೆ ಆಗ್ಲಿ ಹುಲಿಗಳಿಗೆ ಆಗಿ ನೈಸರ್ಗಿಕ ಮೃತ್ಯತೆಯನ್ನು ಹೆಚ್ಚಿಸಿದ್ರೆ ಅವಾಗ ಅವುಗಳ ಸಂಖ್ಯೆ ಸಾಧಾರಣ ಧಾರಣಾ ಶಕ್ತಿಯ ಮಟ್ಟಕ್ಕೆ ಬಂದು ನಮಗೆ ಸಂಘರ್ಷ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಸಂಘರ್ಷ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಮುಖ್ಯ ಕಾರಣ ನಾವು ವನ್ಯಜೀವಿ ಆವಾಸ ಸ್ಥಾನಗಳನ್ನ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇರೋದು.
1: ಸರಿ, ಈಗ ತಾವು ಹೇಳಿದಂಗೆ ಈಗ ಒಂದು ವೇಳೆ ಈಗ ವನ್ಯಜೀವಿಗಳು ಗ್ರಾಮ ಅಥವಾ ಈ ಒಂದು ಕೃಷಿ ಜಮೀನುಗಳಿಗೆ ಬಂದಾಗ ಸಾರ್ವಜನಿಕರು ಮೊದಲು ಏನ್ ಮಾಡ್ಬೇಕು ಸರ್?
0: ಮೊದಲು ಅಂತ ಹೇಳಿದ್ರೆ

0: ನಾವು ಅವುಗಳ ವನ್ಯಜೀವಿಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ಕೊಳ್ಬೇಕು ಸಂಘರ್ಷ ಆಗದ ಹಾಗೆ. ಅಂದ್ರೆ ಇವಾಗ ನಾನು ಮೇಕೆ ಕಾಯ್ತಿದ್ದೆ, ಕುರಿ ಕಾಯ್ತಿದ್ದೆ, ದನ ಕಾಯ್ತಿದ್ದೆ, ಒಂದ್ ಚಿರತೆ ಬಂದು ಇಳಿತು ಅನ್ಕೊಳ್ಳಿ, ಮಧ್ಯ ಪ್ರವೇಶಿಸಬಾರ್ದು. ಯಾಕೆಂದ್ರೆ ಚಿರತೆ ಹಿಡ್ದೇ ಹಿಡಿಯುತ್ತೆ, ಅದೇ ನಮ್ಗಿಂತ ಹೆಚ್ಚು ಶಕ್ತಿಶಾಲಿ ಪ್ರಾಣಿ. ನಾವು ಮಧ್ಯದಲ್ಲಿ ಮೇಕೆ ಬಿಡಿಸ್ಲಿಕ್ಕೆ ಹೋದ್ರೆ ನಮ್ಗೂ ಗಾಯ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಯ್ತು, ಮೇಕೆನ ಹಿಡಿತಾ ಇಟ್ಕೊಂಡು ಹೋಗೋದಕ್ಕೆ ಬಿಟ್ಬಿಡಿ, ಅವಕಾಶ ಮಾಡಿಕೊಡಿ. ಅದನ್ನ ಅರಣ್ಯ ಇಲಾಖೆಯಲ್ಲಿ ನೀವು ಪರಿಹಾರ ತಗೊಳ್ಳೋದು ಮುಖ್ಯ ಆಗುತ್ತೆ. ಆದ್ರೆ ನಾವು ಅದ್ರ ಮಧ್ಯೆ ಹೋದ್ರೆ ನಮ್ಗೂ ಗಾಯ ಸಾವು ನೋವುಗಳಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ಎರಡನೇ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ನಮ್ಗೆ ಆನೆ ಆಗ್ಲಿ, ಹುಲಿ ಆಗ್ಲಿ, ಚಿರತೆ ಆಗ್ಲಿ ನಮ್ಮ ಹೊಲಗದ್ದೆಗಳಲ್ಲಿ ಕಂಡ್ರೆ ಅದ್ರ ಹತ್ರ ಹೋಗ್ಬಾರ್ದು. ಎಷ್ಟೊಂದ್ಸಲ ನಮ್ಮ ಆಸಕ್ತಿ ಕೌತುಕತೆಯಿಂದ ಹತ್ರ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಮೊಬೈಲ್ ಅಲ್ಲಿ ಫೋಟೋ ತೆಗಿಯಕ್ಕೆ ವಿಡಿಯೋ ತೆಗಿಯಕ್ ಹೋಗ್ತಾರೆ, ಅವಾಗ ಸಾವು ನೋವು ಆಗ್ತದೆ. ಅದು ಎರಡನೇದು ನಿಲ್ಲಿಸ್ಬೇಕು. ಮೂರನೇದು ಸುಳ್ಳು ಸುದ್ದಿ ಹಬ್ಬೋದನ್ನು ನಿಲ್ಲಿಸ್ಬೇಕು. ನಾನು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ತೆಗೆದ್ನಾ, ತೆಗೆದ ತಕ್ಷಣ ವಾಟ್ಸ್ಆಪ್ ಹಾಕ್ತೀನಿ, ಹತ್ತಾರು ಹಳ್ಳಿಗಳಿಗೆ ಕಳಿಸ್ತಾರೆ, ಆ ಹತ್ತಾರು ಹಳ್ಳಿಯವರನ್ನು ಅಲ್ಲಿ ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಹುಲಿಗೆ ಗಾಬರಿ ಆಗಿ ಅದನ್ನು ಯಾರ ಮೇಲೂ ಎರಗುತ್ತೆ. ಯಾಕಂದ್ರೆ ನಾವೆಲ್ಲ ಹುಲಿ ಒಂದು ಪೊದಲಿದ್ರೆ ಸುತ್ತ ಸೇರ್ಕೊಳ್ತೀವಿ. ಈಗ ನಮ್ಗೇನೆ ಕಾಡಿನ ಮಧ್ಯೆ ಹತ್ತು ಹುಲಿಗಳ ಮಧ್ಯೆ ನನ್ನೊಬ್ಬನ ಹಾಕಿದ್ರೆ ನನಗೆ ಎಷ್ಟು ಗಾಬರಿ ಆಗಿರುತ್ತೆ, ಅದೇ ತರ ಹುಲಿಗೂ ನೂರಾರು ಜನ ಸೇರಿದಾಗ ಅದಕ್ಕೆ ಗಾಬರಿ ಆಗಿರುತ್ತೆ. ಎಷ್ಟೋ ಸಲ ನಾವು ವಿಡಿಯೋದಲ್ಲಿ ನೋಡ್ತಿರ್ತೀನಿ, ಹುಲಿ ಯಾರ್ದೋ ಜಮೀನಿಗೆ ಬಂದಿರುತ್ತೆ, ಅದನ್ನ ಓಡ್ಸಕ್ಕೆ ಹತ್ತಾರು ಜನ ಅದರಿಂದ ಓ ಅಂತ ಕಿರ್ಚ್ಕೊಂಡು ಹೋಗ್ತಿರ್ತಾರೆ. ಅರಣ್ಯ ಇಲಾಖೆಗೂ ಕೆಲಸ ಮಾಡಕ್ ಬಿಡುದಿಲ್ಲ. ಅಂತ ಸಮಯದಲ್ಲಿ ಹುಲಿಗಳು ತಿರುಗಿ ಅಥವಾ ಆನೆಗಳು ತಿರುಗಿ ಜನರಿಗೆ ಸಾವು ನೋವಾಗಿರೋದು ಸಾಕಷ್ಟು ಸಮಯ ಆಗುತ್ತೆ. ಹಾಗಾಗಿ ಜನ ಗುಂಪಿನಲ್ಲಿ ಹುಲಿ, ಚಿರತೆ, ಆನೆಗಳು ಬಂದಿರೋ ಪ್ರದೇಶಕ್ಕೆ ಹೋಗಲೇಬಾರದು. ಹೋದ್ರೆ ಖಂಡಿತ ಸಾವು ನೋವಾಗುತ್ತೆ. ಅದನ್ನ ಆಮೇಲೆ ನಾವು ಬೇರೆಯವ್ರ ಮೇಲೆ ದೂರೋದು, ಪ್ರಾಣಿಗಳ ಮೇಲೆ ದೂರೋದು ಅವಶ್ಯಕತೆ ಇಲ್ಲ.
1: ಖಂಡಿತ.
0: ನಾಲ್ಕನೇ ವಿಚಾರ ಅಂತ ಹೇಳಿದ್ರೆ ಈಗ ಪ್ರಾಣಿಗಳು ಏನಕ್ಕೆ ಬರುತ್ತೆ, ಬೆಳೆ ಇಲ್ಲ ನಮ್ಮ ಜಾನುವಾರು ತಿನ್ನಕ್ಕೆ. ಬೆಳೆ ಮತ್ತು ಜಾನುವಾರನ್ನ ನಾವು ರಕ್ಷಣೆ ಮಾಡ್ಕೊಳ್ಳೇಬೇಕು. ಈಗ ಒಂದು ಟೇಬಲ್ ಮೇಲೆ ನಾವು ಬೆಲ್ಲ ಇಟ್ಬಿಟ್ಟು ಇರುವೆ ಬರಬೇಡಿ ಅಂದ್ರೆ ಬರಕ್ ಆಗೋದಿಲ್ಲ, ಇರುವೆ ಬಂದೇ ಬರುತ್ತೆ. ಅದಕ್ಕೆ ನಾವು ಬೆಲ್ಲನ ಡಬ್ಬದಲ್ಲಿ ಹಾಕಿಡ್ಬೇಕು ಇರುವೆ ಬರದಂಗೆ. ಅದೇ ತರ ನಮ್ಮ ಜಾನುವಾರು ರಕ್ಷಣೆನು ಬಹಳ ಮುಖ್ಯ ಆಗುತ್ತೆ. ಕೊಟ್ಟಿಗೆಯಲ್ಲಿ ಸರಿಯಾದ ಕೊಟ್ಟಿಗೆಯಲ್ಲಿ ಕಟ್ಟಬೇಕು, ರಾತ್ರಿ ಹೊತ್ತು ಕೊಟ್ಟಿಗೆ ಒಳಗನೆ ಹಾಕ್ಬೇಕು. ಆದಷ್ಟು ಕೊಟ್ಟಿಗೆ ಆಚೆ ಕಡೆ ಒಂದು ದೀಪ, ಒಂಚೂರು ಗಲಾಟೆ ಮಾಡೋ ಹಂಗೆ ಏನಾದ್ರು ಹಾಡುಗಳು ಹಾಕೋದು, ರೇಡಿಯೋ ಹಾಕೋದನ್ನು ಮಾಡಿದ್ರೆ ಅಲ್ಲಿಗೆ ಹುಲಿ, ಚಿರತೆ ಅಂತ ಪ್ರಾಣಿಗಳು ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ಹಲವು ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ವಿಧಾನಗಳಿಂದ ನಾವು ಸಂಘರ್ಷವನ್ನು ಕಡಿಮೆ ಮಾಡಬೇಕು.
1: ಸರಿಗೆ ತಾವು ಹೇಳ್ದಂಗೆ ನಾವು ಯಾವ ರೀತಿ ಒಂದು ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ಅದೇ ರೀತಿ ಈಗ ಕಾಡು ಪ್ರಾಣಿಗಳನ್ನ ಕಂಡಾಗ ನಮ್ಮ ಜನರು ಮಾಡ್ತಕ್ಕಂತ ಒಂದು ತಪ್ಪುಗಳು ಏನು?
0: ಅದನ್ನ ಮುಂಚೆ ಹೇಳಿದಾಗೆ, ಒಂದು ಅವುಗಳಲ್ಲಿ ಫೋಟೋ ತೆಗಿಯಕ್ ಹೋಗೋದು ನಿಲ್ಸ್ಬೇಕು. ಫೋಟೋ ಇಲ್ದಿದ್ರು ಅದನ್ನ ಕೌತುಕತೆಯಿಂದ ನೋಡಕ್ ಹತ್ರದಿಂದ ನೋಡ್ಬೇಕು, ಅದೇನಾಯ್ತು ಕಣ್ಲ ನೋಡೋಣ ಹೋಗೋಣ ಅನ್ನೋದು ನಾವು ನಿಲ್ಸ್ಬೇಕು. ಅದೇ ಅಲ್ಲಿ ಹೋದ್ರೆ ಖಂಡಿತ ಗಾಯ ಆಗೋದು, ಸಾವು ನೋವುಗಳಾಗೋದೇ ಆಗುತ್ತೆ. ಅದಾದ ನಂತರ ಅದು ಹಿಡಿದ್ರೆ, ನಾನು ಮುಂಚೆ ಹೇಳಿದಾಗ ಜಾನುವಾರು ಹಿಡಿದ್ರೆ ಬಿಟ್ಬಿಡಿ, ಅದನ್ನ ಮಧ್ಯಕ್ಕೆ ಹೋಗ್ಬೇಡಿ. ಮಧ್ಯಕ್ಕೆ ಹೋದ್ರೆ ನಮ್ಗೇನೆ ತೊಂದರೆ ಹೆಚ್ಚಾಗೋದು. ಆಮೇಲೆ ಅರಣ್ಯ ಇಲಾಖೆಯಿಂದ ಪರಿಹಾರ ತಗೊಳ್ಳೋಣ. ಅದು ಪರಿಹಾರ ಕೊಡೋದು ಕಡಿಮೆ ಇದೆ, ತಡನೂ ಮಾಡ್ತಾರೆ, ಅದು ಬೇರೆ ವಿಚಾರ. ಆದ್ರೆ ನಮ್ಮ ಜೀವಕ್ಕಿಂತ ಹೆಚ್ಚು ಬೆಲೆ ಇಲ್ಲ, ಹಾಗಾಗಿ ಮಧ್ಯದಲ್ಲಿ ಹೋಗಿ ತಡೆಯಲಿಕ್ಕೆ ಪ್ರಯತ್ನ ಪಡಬೇಡಿ. ಮತ್ತೆ ಕಾಡೊಳಗಡೆ ಹೋದ್ರೆ, ಜಾನುವಾರು ಬಿಟ್ಕೊಂಡು ಹೋದ್ರೆ ನೀವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಕಾಡೊಳಗಡೆ ಹುಲಿ ಇದೆ ಅಂತ ಗೊತ್ತು, ಚಿರತೆ ಇದೆ ಅಂತ ಗೊತ್ತೇ ಗೊತ್ತಿದೆ. ಅಲ್ಲಿ ನಾವು ಜಾನುವಾರು ತಗೊಂಡು ಹೋದಾಗ ಅವುಗಳಿಗೆ ಆಕರ್ಷಿತವಾಗಿ ವನ್ಯಜೀವಿಗಳು ಬಂದೇ ಬರುತ್ತೆ. ಹಾಗಾಗಿ ನಾವು ಬಹಳ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೋಬೇಕು. ನಂತರ ರಾತ್ರಿ ನೀರು ಕಟ್ಟಕ್ ಹೋಗ್ತೀವಿ ಜಮೀನ್ಗೆ, ಕಬ್ಬಿನ ಗದ್ದೆಗೋ ಜೋಳಗೋ ತೋಟಕ್ಕೋ ನೀರು ಕಟ್ಟಕ್ ಹೋಗುವಾಗ ಒಬ್ಬೊಬ್ರೆ ಹೋಗ್ಬಾರ್ದು. ಎಷ್ಟೊಂದ್ ಕಡೆ ಪಾಪ ರಾತ್ರಿ ಮಾತ್ರ ಬರೋದು ವಿದ್ಯುತ್ ಶಕ್ತಿ, ತ್ರೀ ಫೇಸ್ ಕರೆಂಟ್ ಬರೋದು ರಾತ್ರಿ ಮಾತ್ರ, ಏನೋ ಬಾವಿ ಲೈನ್ ಬರೋದು ರಾತ್ರಿ ಹೊತ್ತು ಮಾತ್ರ. ಹಂಗಾಗಿ ರಾತ್ರಿ ಹೋಗ್ಬೇಕಾದ್ರೆ ಸದ್ದು ಮಾಡ್ಕೊಂಡು ಅಥವಾ ಜನರೊಟ್ಟಿಗೆ ಮಾತಾಡ್ಕೊಂಡು ಇಬ್ರು ಮೂವರು ಮಾತಾಡ್ಕೊಂಡು ಹೋದ್ರೆ ಯಾವುದೇ ವನ್ಯಜೀವಿ ಇದ್ರು ಯಾರೋ ಬರ್ತಾ ಇದಾರೆ ಅಂತ ಬಿಟ್ಟು ದೂರ ಹೋಗುತ್ತೆ. ಆದ್ರೆ ಹೆಚ್ಚು ನಮ್ಮಲ್ಲಿ ಸ್ಥಿತಿವಂತರಿದ್ರೆ ಸ್ವಲ್ಪ ನಮ್ಮ ಮೋಟರ್ ಆನ್ ಮಾಡೋದ್ನ ಮೊಬೈಲ್ ಅಲ್ಲೇ ಆನ್ ಮಾಡೋದು. ಇವಾಗ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ, ನಾವು ಮನೆಯಲ್ಲೇ ಕುತ್ಕೊಂಡು ಇವತ್ ರಾತ್ರಿದು ನಮ್ದು ಮೋಟರ್ ಆನ್ ಮಾಡ್ಕೊಳ್ಳೋದು, ಏನೋ ಮೊಬೈಲ್ ಸಿಮ್ ಕಾರ್ಡ್ ಉಪಯೋಗಿಸಿ ಅಂತ ಅಳವಡಿಕೆಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು, ಹುಲಿ ಆಗ್ಲಿ, ಚಿರತೆ ಆಗ್ಲಿ ಮಾಂಸಾಹಾರಿ ಪ್ರಾಣಿ, ಅದು ಮಾಂಸ ತಿನ್ನೋದು ಬಿಡೋದಿಲ್ಲ. ಅದಕ್ಕೆ ಮಾಂಸ ತಿನ್ಬೇಡಪ್ಪ ನೀನ್ ಸಸ್ಯಹಾರಿ ಆಗು ಅಂತ ಹೇಳಿದ್ರೆ ಅದು ಬಿಡೋದಿಲ್ಲ. ಹಂಗಾಗಿ ಏನಾದ್ರೂ ಬದಲಾವಣೆ ತಂದ್ಕೊಳ್ಬೇಕು ಅಂದ್ರೆ ನಮ್ಮಿಂದ ಬದಲಾವಣೆ ತಂದ್ಕೊಂಡು ನಮ್ಮ ಸುರಕ್ಷತೆಗೆ ನಮ್ಮಲ್ಲಿ ಬದಲಾವಣೆ ತರ್ಕೊಳ್ಬೇಕಾಗುತ್ತೆ.
1: ಸರಿ, ಇದ್ರ ಜೊತೆಗೆ ಈಗ ಈ ಒಂದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಗೆ ಆ ಒಂದು ಸಂರಕ್ಷಣೆಯಲ್ಲಿ ಯಾವ ರೀತಿ ಭಾಗವಹಿಸಬಹುದು, ಯಾವ ತರ ಒಂದು ಅವೇರ್ನೆಸ್ ನ ಮೂಡಿಸಬಹುದು ಸರ್? ಅವರು
0: ಹೆಚ್ಚಿನ ಎನ್ ಜಿ ಒಗಳು ಏನು ಸರ್ಕಾರೇತರ ಸಂಸ್ಥೆಗಳಿದಾವಲ್ಲ, ಅದರಲ್ಲೂ ಈ ವನ್ಯಜೀವಿಗಳ ಮೇಲೆ ಕೆಲಸ ಮಾಡೋರು ಎಲ್ಲರೂ ನಗರ ಪ್ರದೇಶಗಳಲ್ಲೇ ಮಾಡೋದು, ದುರಾದೃಷ್ಟವಶಾತ್. ಹಾಗಾಗಿ ಈ ಸಂಸ್ಥೆಗಳು ವನ್ಯಜೀವಿಗಳ ಬಗ್ಗೆ ಪರಿಣಿತರು, ತಜ್ಞರು ಯಾರ್ಯಾರು ಇದ್ದಾರೆ ಅವರೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ವನ್ಯಜೀವಿಗಳ ಸಂಘರ್ಷ ಎಲ್ಲಿದೆ ಅಲ್ಲಿ ಕೆಲಸ ಮಾಡಬೇಕು. ಮೊದಲಾಗಿ ಅವರು ಅರಿವು ಮೂಡಿಸ್ಬೇಕು. ಹೇಗೆ ಅರಿವು? ಇವತ್ತು ನಾನು ಬೆಳಗ್ಗೆ ಪ್ರಗತಿ ಶಾಲೆಯಲ್ಲಿ ಮಕ್ಕಳೊಟ್ಟಿಗೆ ಮಾತಾಡ್ತಿದ್ದೆ, ಅವ್ರದ್ದು ಎಲ್ಲರದು ಇದೆ ಪ್ರಶ್ನೆ, ಏನ್ ಮಾಡ್ತಾರೆ?

ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು ಅಂತ ಕೇಳಕ್ ಪ್ರಶ್ನೆ ಕೇಳಕ್ಕೆ ಯಾರು ಇಲ್ದಿದ್ರೆ ಉತ್ತರ ಕೇಳ್ಕೊಳ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇದೆ. ಆದ್ರೆ ಯಾರನ್ನ ಕೇಳೋದು? ಅವರು ಈ ಎನ್ ಜಿ ಒಗಳೆಲ್ಲ ಹೋಗಿ ಸಿಟಿಗಳಲ್ಲಿ ಸೇರ್ಕೊಂಡ್ಬಿಟ್ಟವ್ರೆ, ಆನೆಗಳ ಬಗ್ಗೆ, ಹುಲಿಗಳ ಬಗ್ಗೆ, ಚಿರತೆಗಳ ಬಗ್ಗೆ, ಕರಡಿಗಳ ಬಗ್ಗೆ ಎಲ್ಲಾ ಸಿಟಿಲಿ ದೊಡ್ಡ ಭಾಷಣ ಮಾಡ್ತಾರೆ. ಸಿಟಿಲಿ ಮಾಡಿ ಏನ್ ಪ್ರಯೋಜನ? ಇಲ್ಲಿ ಬರ್ಬೇಕು, ನಮ್ಮ ರೈತರೊಟ್ಟಿಗೆ ಸಂವಾದ ಮಾಡ್ಬೇಕು. ರೈತರು ಬೈತಾರೆ ನಮ್ಗೆ ಇಷ್ಟವಿಲ್ಲದ ಪ್ರಶ್ನೆಗಳು ಕೇಳ್ತಾರೆ, ಅಲ್ಲೇ ನಡೆಯೋದು ನಿಜವಾದ ವನ್ಯಜೀವಿ ಸಂರಕ್ಷಣೆ.

0: ಪ್ರಕೃತಿ ಮಾಹಿತಿ ಕೇಂದ್ರ ಅಂತ ಪ್ರಾರಂಭ ಮಾಡಿದ್ವಿ. ಅದು ಏನಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ, ಬೇರೆ ಕಡೆ ಎಲ್ಲ ಪ್ರಕೃತಿ ಮಾಹಿತಿ ಕೇಂದ್ರಗಳು ನೀವು ನೋಡಿದ್ರೆ ಪ್ರವಾಸೋದ್ಯಮ ಎಲ್ಲಿ ನಡೆಯುತ್ತೆ ಅಲ್ಲಿರುತ್ತೆ. ಆದ್ರೆ ಸಿಟಿಯಿಂದ ಪ್ರವಾಸೋದ್ಯಮಕ್ಕೆ ಬರ್ತಾರೆ, ಸಫಾರಿಗೆ ಹೋಗಿ ಬರ್ತಾರೆ, ಅಲ್ಲಿರುತ್ತೆ ಪ್ರಕೃತಿ ಮಾಹಿತಿ ಕೇಂದ್ರ. ಆದ್ರೆ ಪ್ರತಿ ರಾತ್ರಿ ಅವನ ಜಮೀನಿನಲ್ಲಿ ಆನೆ ಬಂದು ಬೆಳೆ ತಿನ್ನುತ್ತೆ, ಆ ರೈತನ ಜಮೀನಿನಲ್ಲಿ ಕಾಡಂದಿ ಬಂದು ಬೆಳೆ ತಿನ್ನುತ್ತೆ, ಅವನ ಕೊಟ್ಟಿಗೆಗೆ ಬಂದು ಹುಲಿ ಚಿರತೆ ಜಾನುವಾರು ತಿನ್ನುತ್ತೆ. ಅಂತ ಜನರಿಗೆ ಪ್ರಕೃತಿ ಮಾಹಿತಿ ಕೇಂದ್ರ ಎಲ್ಲಾದ್ರೂ ನೋಡಿದ್ರೆ ಇಲ್ಲ, ಯಾರು ಮಾಡೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಹನೂರು ತಾಲೂಕಿನಲ್ಲಿ ಕೆಂಚೈನ್ ದೊಡ್ಡಿ ಅಂತ ಒಂದು ಊರಿನಲ್ಲಿ ಪ್ರಕೃತಿ ಮಾಹಿತಿ ಕೇಂದ್ರ ಮಾಡಿದ್ವಿ. ಅಲ್ಲೆಲ್ಲ ಕಾಡಂಚಿನ ಮಕ್ಕಳನ್ನೇ ಬರೋದು, ಪ್ರತಿ ದಿವಸ ಒಂದು ಶಾಲೆಗೆ ಬಸ್ ಕಳಿಸಿ ಬಸ್ ನಲ್ಲಿ ಮಕ್ಕಳು ಬಂದು ಒಂದು ದಿವಸದ ಕಾಲ ನಮ್ಮೊಟ್ಟಿಗೆ ಸೇರಿ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ತನಕ ನಾನು ಬಹಳ ಸಂತೋಷದಿಂದ ಹೇಳಬಲ್ಲೆ, 20,000 ಗಾರ್ಡನ್ಸಿನ ಮಕ್ಕಳು ಬಂದಿದ್ದಾರೆ ಕಳೆದ 8 ವರ್ಷದಲ್ಲಿ. ಅವರಿಗೆ ನಾವೇ ಶಾಲೆ ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ, ಮಧ್ಯಾಹ್ನದ ಆಹಾರದ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಸರಗೂರು ತಾಲೂಕು ಎಸ್ಟಿ ಕೋಟೆ ತಾಲೂಕಿಂದನೂ ಮಕ್ಕಳು ಬರ್ತಾರೆ ಅಲ್ಲಿಗೆ. ಅಂತ ಹೆಚ್ಚು ಹೆಚ್ಚು ಪ್ರಕೃತಿ ಮಾಹಿತಿ ಕೇಂದ್ರಗಳು ಕಾಡಂಚಿನಲ್ಲಿ ಆಗ್ಬೇಕು, ಅವರಿಗೆ ಅಲ್ಲಿ ಅರಿವು ಮೂಡಿಸ್ಬೇಕು. ನಾವು ಏನಕ್ ಬೇಕು, ಏನಕ್ ಬೇಡ, ಬಂದಾಗ ಸಂಘರ್ಷ ಆದಾಗ ಹೇಗೆ ನಿಭಾಯಿಸಬೇಕು, ಈ ವಿಚಾರಗಳನ್ನ ಮಾಡೋದು ನಮ್ಮ ದೊಡ್ಡ ಜವಾಬ್ದಾರಿ, ಸರ್ಕಾರೇತರ ಸಂಸ್ಥೆಗಳು, ಅರಣ್ಯ ಇಲಾಖೆ.
1: ಖಂಡಿತ ಸರ್, ಖಂಡಿತ ಸರ್. ತಾವು ಹೇಳಿದಂಗೆ ನಮ್ಮ ಈ ಭಾಗದಲ್ಲಿ ತುಂಬಾ ಜಾಗೃತಿಯ ಒಂದು ಮಾಹಿತಿ ತುಂಬಾ ಬೇಕಿದೆ ಸರ್. ಯಾಕಂದ್ರೆ ನಾವು ಕಳೆದ ವರ್ಷ ನಾವು ನೋಡಿ ಒಂದು ತಿಂಗಳಲ್ಲೇ ಕೂಡ 4 ಹುಲಿ ದಾಳಿಯಿಂದ 4 ಘಟನೆಗಳು ಕೂಡ ಆಯ್ತು.
0: ಹೌದು,
1: ಆ ಸಂದರ್ಭದಲ್ಲಿ ಜನಗಳಿಗೆ ತುಂಬಾ ಜಾಗೃತಿ ಅವಶ್ಯಕತೆ ತುಂಬಾ ಇದೆ ಅಂತಾನೆ ಕೂಡ ಹೇಳ್ಬೋದು ಸರ್. ಸರ್, ಇದ್ರ ಜೊತೆಗೆ ಈಗ ಮಾನವ ಮತ್ತು ವನ್ಯಜೀವಿಗಳು ಒಂದು ಸಹಬಾಳ್ವೆಯಿಂದ ಬದುಕಲು ಒಂದು ಯಾವ ರೀತಿಯ ಒಂದು ಯೋಜನೆಗಳಿರ್ಬೋದು ಅಥವಾ ಜಾಗೃತಿ ಕಾರ್ಯಕ್ರಮಗಳು ಸರ್ಕಾರ ಅಥವಾ ಅರಣ್ಯ ಇಲಾಖೆ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್.
0: ಅರಣ್ಯ ಇಲಾಖೆ ಬಗ್ಗೆ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅದು ಅರಣ್ಯ ಅಧಿಕಾರಿಗಳೇ ಹೇಳ್ಬೇಕು. ಆದ್ರೆ ಸಹಬಾಳ್ವೆ ಅನ್ನೋದು ಬೇಕಾಗಿದೆ, ಸಹಬಾಳ್ವೆ ಅನ್ನೋದು ಬೇಕಾಗಿದೆ. ಯಾಕಂದ್ರೆ ವನ್ಯಜೀವಿಗಳನ್ನ ನಾವು ಇಲ್ಲಿಂದ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾವೆ, ಹೋಗಕ್ಕಾಗಲ್ಲ. ಅವುಗಳನ್ನ ಹಿಡಿದು ಸ್ಥಳಾಂತರ ಮಾಡಿ ಅಂತ ಹೆಚ್ಚಿನ ರೈತರು ಯಾವಾಗ್ಲೂ ಕೇಳ್ತಾರೆ. ಆದ್ರೆ ಸ್ಥಳಾಂತರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಸಂಘರ್ಷ ಹೆಚ್ಚಾಗುತ್ತೆ. ಇಲ್ಲಿಂದ ಇಲ್ಲಿರೋ ಪ್ರಾಣಿನ ತಗೊಂಡೋಗಿ ಬೇರೆ ಪ್ರದೇಶಕ್ಕೆ ಬಿಟ್ರೆ ಆ ಪ್ರಾಣಿ ಇದೇ ಜಾಗಕ್ಕೆ ವಾಪಸ್ ಬರಂಗೆ ಮರಕ್ಕೆ ಹೋಗುತ್ತೆ, ಪ್ರಯತ್ನ ಪಡುತ್ತೆ. ಈಗ ಸರಗೂರಿನವ್ರು, ನಾವು ಸರಗೂರಿನವ್ರು ಅನ್ಕೊಳ್ಳಿ, ನೀವು ಕೋಟೆಯವರು ಅನ್ಕೊಳ್ಳಿ, ಕೋಟೆಯಿಂದ ಕರ್ಕೊಂಡೋಗಿ ಯಾವ್ದೋ ಬೇರೆ ರಾಜ್ಯಕ್ಕೆ ಬಿಟ್ಬಿಟ್ರೆ ಅವ್ರು ಕೋಟೆಗೆ ಬರಕ್ ಪ್ರಯತ್ನ ಪಡ್ತಾರೆ. ಅದೇ ತರ ವನ್ಯಜೀವಿಗಳು ಕೂಡ. ನಾನು ಹಿಂದೆ ಈ ಚಿರತೆಗಳಿಗೆ ರೇಡಿಯೋ ಕಾಲರ್ ಅಂತ ಹಾಕ್ತಾ ಇದ್ದೆ. ಅಂದ್ರೆ ಪ್ರಾಣಿಗಳನ್ನ, ಈ ಚಿರತೆ ತೊಂದರೆ ಕೊಡುವಂತ ಚಿರತೆಗಳನ್ನ ಹಿಡಿದು ಸ್ಥಳಾಂತರ ಮಾಡ್ತಾರಲ್ಲ, ಅಂತ ಸಮಯದಲ್ಲಿ ಸರಗೂರ ಹತ್ರ ಒಂದು ಚಿರತೆ ಹಿಡಿದ್ಬಿಟ್ಟು ಪಿರಿಯಾಪಟ್ಟಣಕ್ಕೆ ಸ್ಥಳಾಂತರ ಮಾಡಿದ್ರು. ಅದಕ್ಕೆ ನಾನು ರೇಡಿಯೋ ಕಾಲರ್ ಹಾಕಿದ್ದೆ. ಅದು ಚಿರತೆ ಕಾಡೊಳಗೆ ಬಿಟ್ಟಿದ್ರು ಒಂದೇ ದಿವಸದಲ್ಲಿ ಆಚೆ ಬಂದ್ಬಿಟ್ಟು 2 ತಿಂಗಳೊಳಗಡೆ ಸರಗೂರ ಹತ್ರ ವಾಪಸ್ ಬಂದಿತ್ತು. ಹಂಗಾಗಿ ಸ್ಥಳಾಂತರ ಮಾಡೋದು ಖಂಡಿತ ಅದೊಂದು ಉತ್ತರ ಅಲ್ಲ, ಸಂಘರ್ಷ ಹೆಚ್ಚಾಗುತ್ತೆ. ಯಾಕಂದ್ರೆ ಆ ಪ್ರಾಣಿ ಗೊತ್ತಿಲ್ಲದ ಜಾಗದಿಂದ ಗೊತ್ತಿರೋ ಜಾಗಕ್ಕೆ ವಾಪಸ್ ಬರೋ ಮಾರ್ಗದಲ್ಲಿ ಸಂಘರ್ಷ ಮಾಡ್ತಾವ್ರು. ಹೊಸ ಜಾಗದಲ್ಲಿ ಅದಕ್ಕೆ ನೀರೆಲ್ಲಿದೆ ಗೊತ್ತಿರೋದಿಲ್ಲ, ಎಲ್ಲಿ ಆಹಾರ ಸಿಗುತ್ತೆ ಅಂತ ಗೊತ್ತಿರಲ್ಲ. ಈಗ ನಮ್ಮನ್ನು ಕರ್ಕೊಂಡೋಗಿ ಎಲ್ಲೋ ಕಾಶ್ಮೀರಕ್ಕೋ ಅಸ್ಸಾಂ ಬಿಟ್ರೆ ಏನಾಗುತ್ತೆ, ನಮ್ಗೇನು ಗೊತ್ತಿರಲ್ಲ, ಭಾಷೆ ಗೊತ್ತಿರಲ್ಲ, ಸಂಸ್ಕೃತಿ ಗೊತ್ತಿರಲ್ಲ, ಅಲ್ಲಿರೋ ಆಹಾರ ಗೊತ್ತಿರಲ್ಲ, ಸಂಘರ್ಷ ಆಗುತ್ತೆ. ಅದೇ ತರ ಈ ಪ್ರಾಣಿಗಳು, ನಾವು ಸ್ಥಳಾಂತರ ಮಾಡೋದನ್ನ ಕಡಿಮೆ ಮಾಡಲೇಬೇಕು. ತೀರಾ ಅನಿವಾರ್ಯವಾದ ವಿಚಾರಗಳ ಸಂದರ್ಭಗಳಲ್ಲಿ ಮಾತ್ರ ಪ್ರಾಣಿಗಳನ್ನ ಹಿಡಿದು ಸ್ಥಳಾಂತರ ಮಾಡಬೇಕು ಹೊರತು, ಅಥವಾ ಪುನರ್ವಸತಿ ಕೇಂದ್ರ ತಗೊಂಡೋಗಬೇಕು ಹೊರತು, ಸ್ಥಳಾಂತರ ಮಾಡಿದ್ರೆ ಸಂಘರ್ಷ ಇನ್ನೂ ಹೆಚ್ಚಾಗುತ್ತೆ. ಇದು ಬಹಳ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿತ್ತು. ಅದಾದ್ಮೇಲೆ ನಾವು ಸಹಬಾಳ್ವೆ ಹೇಗೆ ಮಾಡಬೇಕು, ನಮಗೆ ನಷ್ಟ ಕಡಿಮೆ ಮಾಡ್ಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ಅರಣ್ಯ ಇಲಾಖೆಯ ಬೆಂಬಲದಲ್ಲಿ, ಸರ್ಕಾರದ ಬೆಂಬಲದಲ್ಲಿ, ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಇನ್ನೂ ಹೆಚ್ಚಿನ ಗಮನ ಕೊಡಬೇಕು. ಈಗ ಉದಾಹರಣೆಗೆ ಇವತ್ತು ಅರಣ್ಯ ಇಲಾಖೆಯ ಉಪ ವಲಯ ಅರಣ್ಯ ಅಧಿಕಾರಿ ಒಬ್ರು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮ ಸರಗೂರು ವಲಯದಲ್ಲಿ 8 ಗಾರ್ಡ್ಗಳಿಗೆ ಪೋಸ್ಟ್ ಇದೆ, 8 ಗಾರ್ಡ್ಗಳು, 8ರಲ್ಲಿ ಇರೋದೇ 2 ಅಂತೆ, ಇನ್ನು 6 ಜನ ಇಲ್ಲ, ಖಾಲಿ ಇದೆ. ಯಾಕೆಂದ್ರೆ ಇಲ್ಲಿ ಸಂಘರ್ಷ ಹೆಚ್ಚು ಅಂತ ಯಾರು ಬರೋದಿಲ್ಲ. ಈಗ ಆ 2 ಹೆಂಗೆ ನಿಭಾಯಿಸ್ತಾರೆ ಹೇಳಿ, ಸರಗೂರು ತಾಲೂಕು ಪೂರ್ತಿ ನಿಭಾಯಿಸ್ಬೇಕು ಅಂದ್ರೆ ಅವ್ರು ಹೆಂಗ್ ನಿಭಾಯಿಸಬೇಕಾಗತ್ತೆ. ಹಾಗಾಗಿ ಅವ್ರ ದೃಷ್ಟಿಕೋನದಲ್ಲೂ ನಾವು ನೋಡ್ಬೇಕು, ಯಾವಾಗ್ಲೂ ದೂರದೊಂದೇ ಅಲ್ಲ. ಹೌದು, ಅವರಲ್ಲೂ ತಪ್ಪಿರುತ್ತೆ, ಸರಿ ತಪ್ಪುಗಳಿರ್ತವೆ, ಒಪ್ಪು ತಪ್ಪುಗಳಿರ್ತದೆ. ಆದ್ರೆ ಅವ್ರ ದೃಷ್ಟಿಕೋನದಲ್ಲೂ ನೋಡಿದಾಗ 2ರಲ್ಲಿ 2 ಗಾರ್ಡ್ ಇಟ್ಕೊಂಡು ಏನ್ ಸಂಘರ್ಷ ನಿಭಾಯಿಸ್ತಾರೆ. 4 ಉಪ ವಲಯ ಅರಣ್ಯಾಧಿಕಾರಿಗಳು ಇರ್ಬೇಕು ಸರಗೂರಲ್ಲಿ, ಇರೋದೇ 2 ಅಂತೆ. ಗಾರ್ಡ್ಗಳು 8ರಲ್ಲಿ 2 ಇದ್ದಾರೆ, ಉಪ ವಲಯ ಅರಣ್ಯಾಧಿಕಾರಿಗಳಲ್ಲಿ 4ರಲ್ಲಿ 2 ಇದ್ದಾರೆ. ಅವ್ರು ಏನ್ ನಿಭಾಯಿಸ್ತಾರೆ ಸಂಘರ್ಷನ? ಇದನ್ನ ನಾವು ನಮ್ಮ ಸರ್ಕಾರದ ಮೇಲೆ, ನಮ್ಮ MLAಗಳ ಮೂಲಕ ಒತ್ತಡ ಹಾಕ್ಬೇಕು. ಈಗ ನಾವು ಗಾರ್ಡ್ಗಳಿಗೆ, DRF ಉಪ ವಲಯ ಅರಣ್ಯಾಧಿಕಾರಿಗಳಿಗೆ, ವಲಯ ಅರಣ್ಯಾಧಿಕಾರಿಗಳಿಗೆ ಬೈದೇನು ಪ್ರಯೋಜನ ಇಲ್ಲ. ನಮ್ಮ ಮನೆ ಮುಂದೆ ಓಟ್ ಕೇಳಕ್ಕೆ ನಮ್ಮ MLA ಬರ್ತಾರಲ್ಲ, ಅವತ್ತು ಹೇಳ್ಬೇಕು ನಂಗೆ ಸಂಘರ್ಷ ಕಡಿಮೆ ಮಾಡಿ, ಅಲ್ಲಿ ನೋಡಿ 8 ಗಾರ್ಡ್ ಇರೋ ಜಾಗದಲ್ಲಿ 2 ಇದ್ದಾರೆ, ಯಾಕೆ 8 ಹಾಕ್ಸಿಲ್ಲ ಅಂತ. ನಾವು ಅದನ್ನ ಕೇಳೋದಿಲ್ಲ, ದೇವಸ್ಥಾನಕ್ಕೆ ದುಡ್ಡು ಕೊಡಿ ಅಣ್ಣ, ಮದುವೆಗೆ ದುಡ್ಡು ಕೊಡಿ ಅಣ್ಣ, ಇದನ್ನ ಕೇಳ್ತೀವಿ ನಾವು ದುರಾದೃಷ್ಟವಶ. ನಾವು ಅದನ್ನ ಯೋಚನೆ ಮಾಡಬೇಕು. ನಮ್ಮ ಏನು ಜನರ ಒಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ, MLAಗಳಿರ್ಬೋದು, MPಗಳಿರ್ಬೋದು, ಅವರನ್ನ ನಾವು ಒತ್ತಡ ಹಾಕಿ ಅವರು

0: ಸರ್ಕಾರದಲ್ಲಿ ನೀತಿ ನಿಯಮಗಳನ್ನ ಬದಲಾವಣೆ ಮಾಡೋದೇ ಹೊರತು ಈ ವಲಯ ಅರಣ್ಯಾಧಿಕಾರಿ ಅಲ್ಲ. ಈಗ ನಮ್ಮ ಮೇಕೆ ಇಟ್ಕೊಂಡೋದ್ರೆ, ಕುರಿ ಇಟ್ಕೊಂಡೋದ್ರೆ, ದನ ಇಟ್ಕೊಂಡೋದ್ರೆ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರ ನಿರ್ಧಾರ ಮಾಡೋದು ವಿಧಾನಸೌಧದಲ್ಲಿ. ಅದನ್ನ ನಮ್ಮ MLA MPಗಳ ಮೂಲಕ ನಾವು ಒತ್ತಡ ಹಾಕ್ಬೇಕೇ ಹೊರತು ಈ ಗಾರ್ಡ್ ಹೊಡೆದು ವಲಯ ಅರಣ್ಯಾಧಿಕಾರಿಗಳಿಗೆ ಹೊಡೆದ್ರೆ ಏನೂ ಬದಲಾವಣೆ ಆಗಲ್ಲ. ಯಾಕಂದ್ರೆ ಅವರು ಕಾರ್ಯನೀತಿಗಳನ್ನ ಬದಲಾವಣೆ
1: ಮಾಡಕ್ಕಾಗಲ್ಲ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಈ ಒಂದು ಪ್ರಕೃತಿ ಮತ್ತು ಈ ಒಂದು ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸತಕ್ಕಂಥ ನಿಟ್ಟಿನಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನ ಹೇಗೆ ಕಡಿಮೆ ಮಾಡಬಹುದು ಎಂಬುದರ ಕುರಿತು ತಮ್ಮ ಸಲಹೆ ಇರಬಹುದು, ತಮ್ಮ ಸಂದೇಶ ಏನು ಸರ್?
0: ಒಂದು, ನಾವೆಲ್ಲರೂ ಸಹಬಾಳ್ವೆಯತ್ತ ಯೋಚನೆ ಮಾಡಲೇಬೇಕಾಗಿದೆ. ಎರಡನೇದು, ಆ ವನ್ಯಜೀವಿಗಳ ಆವಾಸ ಸ್ಥಾನವನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದನ್ನ ಇವತ್ತು ಪ್ರಾರಂಭ ಮಾಡಲೇಬೇಕು. ನಮಗೆ ಬೇರೆ ವಿಚಾರಗಳಲ್ಲಿ ಅದರೊಳಗಡೆ ನಾವೇನು ಕಾಂಪ್ರಮೈಸ್ ಮಾಡಕ್ಕೆ ಆಗೋದಿಲ್ಲ. ನಿರ್ವಹಣೆಯನ್ನ ವೈಜ್ಞಾನಿಕವಾಗಿ ಮಾಡಬೇಕು. ಮೂರನೇದು, ಕೆರೆ ಮಾಡಿ, ಕೆರೆ ತೋಡಿ, ಅದನ್ನ ಮಾಡಿ, ಇದು ಮಾಡಿ ಅಂತ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಹೋದ್ರೆ ಸಂಘರ್ಷ ಜಾಸ್ತಿ ಹೋಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ನಾಲ್ಕನೇದು, ನಮ್ಮ ಜಾನುವಾರು ನಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋದು ನಾವು ಕಲಿಬೇಕು. ನೋಡಿ, ಯಾರಿಗೂ ಇದು ಕಾಡಂಚಿನ ಜನರಿಗೆ ಮಾತ್ರ ಇದೆ ಅಂತಲ್ಲ ತೊಂದರೆಗಳು, ನಗರವಾಸಿಗಳಿಗೂ ತೊಂದರೆ ಇರುತ್ತೆ. ನಗರವಾಸಿಗಳ ತೊಂದರೆಗಳು ಬೇರೆ. ಈಗ ವಾಹನ ಅಪಘಾತಗಳಲ್ಲಿ ವರ್ಷದಲ್ಲಿ 1.5 ಲಕ್ಷ 2 ಲಕ್ಷ ಜನ ಸಾಯ್ತಾರೆ. ಹಂಗಂತ ನಾವು ಹೈವೇಗಳಲ್ಲಿ ವಾಹನ ಓಡಾಡೋದು ನಿಲ್ಸಿದೀವಿ? ನಿಲ್ಸಿಲ್ಲ. ನಾವು ಹೋಗಿ ರಸ್ತೆ ತಡೆ ಮಾಡಿದೀವಿ? ಮಾಡಿಲ್ಲ. ಅದೇ ನಾವು ಸಾಯ್ಬೇಕು ಅಂತಲ್ಲ, ಒಂದು ಜೀವನು ಸಹ ಬಹಳ ಮುಖ್ಯ. ಆದ್ರೆ ನೀವು ನೋಡಿದಾಗ ವನ್ಯಜೀವಿಗಳಿಗೂ ಸ್ಥಾನ ಬೇಕು. ಅವುಗಳನ್ನು ನಮ್ಮ ಭೂಮಿ ಮೇಲೆ ಹುಟ್ಟಿ ಬೆಳೆದಿರೋದು, ವಿಕಸನಗೊಂಡಿರೋದು, ಅವುಗಳಿಗೂ ಅವಕಾಶ ಆಗ್ಬೇಕು. ಮಾನವರಿಗೂ ಅವಕಾಶ ಆಗ್ಬೇಕು. ಇವ್ರಿರ್ಬೇಕು ಅವರಿಲ್ಲ, ಅವ್ರಿರ್ಬೇಕು ಇವ್ರಿಲ್ಲ ಅನ್ನೋ ವಿಚಾರಗಳಲ್ಲ. ಹಾಗಾಗಿ ನೀವು ಗಾರ್ಡನ್ಸ್ನಲ್ಲಿ ಇದ್ದ ತಕ್ಷಣ ನಮಗೆ ತೊಂದರೆ ಜಾಸ್ತಿ, ಸಿಟಿಲಿರೋರು ತೊಂದರೆ ಕಡಿಮೆ ಅಂತ ಅನ್ಕೊಳ್ಬಾರ್ದು. ನಾವು ಸಿಟಿಲಿರೋರ್ಗು ಅವ್ರದೇ ಆದಂತ ತೊಂದರೆಗಳಿರುತ್ತೆ, ಗಾರ್ಡನ್ಸ್ನಲ್ಲಿರೋರ್ಗು ಅವ್ರದೇ ಆದಂತ ತೊಂದರೆಗಳಿರುತ್ತೆ. ಎರಡೂ, ಇವಾಗ ಬೆಂಗಳೂರು ನಗರದ ಟ್ರಾಫಿಕ್ ಅಲ್ಲಿ ಜನ ಸಾಯ್ತಾರೆ ಅಥವಾ ಟ್ರಾಫಿಕ್ ಜಾಸ್ತಿ ಅಂತ ಟ್ರಾಫಿಕ್ ನಿಲ್ಸ್ಬಿಟ್ಟಾರೆ, ಬೆಂಗಳೂರಲ್ಲಿ ನಿಲ್ಸಿಲ್ಲ, ಜನ ಓಡಾಡೇ ಓಡಾಡ್ತಾರೆ. ಅಥವಾ ರಸ್ತೆಗೆ ಇಳಿಯೋದ್ ಬಿಟ್ಟಾರೆ, ಬಿಟ್ಟಿಲ್ಲ. ಸರ್ಗೂರಿಂದ ಬೆಂಗಳೂರಿಗೆ ಹೋಗೋದ್ ಬಿಟ್ಟಾರೆ, ಬಿಟ್ಟಿಲ್ಲ. ಅದೇ ತರ ನಾವು ಕಾಡಂಚಿನಲ್ಲಿರೋರು, ನಾವು ಅದನ್ನ ಅರ್ಥಕೊಂಡು ಸಹಬಾಳ್ವೆಯತ್ತ ನಾವು ದಾಪಕಾಲ ಆಗ್ಬೇಕು.
1: ಸರ್, ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಕೂಡ ತಾವು ತಿಳಿಸ್ತೀರಿ. ಯಾಕಂದ್ರೆ ತಮ್ಮಂತವರ ಒಂದು ತಜ್ಞರಿಂದ ಈ ತರದ ಒಂದು ಮಾಹಿತಿಗಳು ನಮ್ಮ ಸಮುದಾಯಕ್ಕೆ, ನಮ್ಮ ಸಾರ್ವಜನಿಕರಿಗೆ ತುಂಬಾ ಅವಶ್ಯಕ. ಸರ್, ಒಂದು ಉದಾಹರಣೆ ಮೂಲಕ, ಯಾಕಂದ್ರೆ ತಾವು, ನಾನು ಗಮನಿಸಿದಂಗೆ ತಾವು ಕೂಡ ಒಂದು ಚಿರತೆಯ ಒಂದು ಇದರಲ್ಲಿ ಬಚಾವ್ ಆಗಿದ್ರೆ, ಅಂದ್ರೆ ಆ ಒಂದು ಚಿರತೆಯ ಒಂದು ಆ ಅಟ್ಯಾಕ್ ಕೂಡ ತಮ್ಮನ್ನ ಮಾಡಿದ್ರು. ಸೊ ಅದ್ರ ಅನುಭವ ನಾವು ನಮ್ಮ ಕೇಳಿದ್ರಿಗೆ ಹೇಗಾಯ್ತು, ಹೇಗೆ ಅದರಿಂದ ತಾವು ರಕ್ಷಣೆಯನ್ನ ಪಡೆದುಕೊಂಡ್ರಿ? ಸೊ ಇದರಿಂದ ಸಾರ್ವಜನಿಕರಿಗೂ ಕೂಡ ಸ್ವಲ್ಪ ಮಾಹಿತಿ ತಲುಪಬಹುದು. ಯಾಕಂದ್ರೆ ಈ ತರ ಒಂದು ಸಂದರ್ಭದಲ್ಲಿ ಏನಾದ್ರು ಈ ತರ ಚಿರತೆಗಳು ಈ ತರ ಮಾಡಿದಾಗ ನಾವು ಹೇಗೆ ಅದರಿಂದ ನಾವು ತಪ್ಪಿಸ್ಕೊಳ್ಬಹುದು ಅಥವಾ ಬಚಾವ್ ಆಗ್ಬೋದು ಅನ್ನೋದ್ರ ಕುರಿತು ತಮ್ಮ ಸಂದೇಶ ಸರ್?
0: ಬಹಳ ಮುಖ್ಯವಾಗಿ ಧೈರ್ಯವಾಗಿರ್ಬೇಕು. ನಾವು ಎಷ್ಟೊಂದ್ ಕಡೆ ನನಗೆ ತಿಳಿದಾಗೆ ಆನೆಯಿಂದ ಅಥವಾ ಚಿರತೆಯಿಂದ ಗಾಯ ಆಗಿ ಸಾಯೋಕಿನ ಮುಂಚೆನೆ ಅವರು ಹೃದಯಾಘಾತದಿಂದ ಸತ್ತೋಗಿರ್ತಾರೆ, ಗಾಬರಿಯಾಗಿ. ಹಾಗಾಗಿ ಯಾರೂ ಸಾರ್ವಜನಿಕರು ಧೈರ್ಯ ಕಳ್ಕೊಳ್ಬಾರ್ದು ಆ ಸಂದರ್ಭದಲ್ಲಿ, ಕಷ್ಟದ ವಿಚಾರ ಆದ್ರೂ ಧೈರ್ಯ ಪಡ್ಕೊಂಡು ಗಾಬರಿ ಆಗದಿಲ್ದಿದ್ರೆ ನಮಗೆ ಅರ್ಧ ಮುಕ್ಕಾಲು ಭಾಗ ತೊಂದರೆ ಕಡಿಮೆ ಆಗ್ತದೆ. ಯಾಕಂದ್ರೆ ಪ್ರಾಣಿಗಳು ಕೂಡ ನಾಚಿಕೆ ಸ್ವಭಾವದ ಪ್ರಾಣಿಗಳು, ವನ್ಯಜೀವಿಗಳೆಲ್ಲ, ಅವುಗಳನ್ನು ಸಹ ನಮ್ಮನ್ನು ನೋಡಿದ ತಕ್ಷಣ ವಾಪಸ್ ಹೋಗ್ತದೆ. ಒಂದು, ಎರಡನೇದು ಧೈರ್ಯ ಕಳ್ಕೊಳ್ಬಾರ್ದು. ಎರಡನೇದು ಪ್ರಾಣಿಗಳನ್ನ ನೋಡಿದ ತಕ್ಷಣ ಆನೆಗಳನ್ನ ಬಿಟ್ಟು ಬೇರೆ ಪ್ರಾಣಿಗಳು, ಉದಾಹರಣೆಗೆ ಚಿರತೆ ಆಗ್ಲಿ ಹುಲಿ ಆಗ್ಲಿ, ಕಂಡ ತಕ್ಷಣ ನಿಧಾನವಾಗಿ ಗಾಬರಿ ಆಗ್ದಲೆ ಓಡದಲೆ ಹಿಂದಕ್ಕೆ ಬರ್ಬೇಕೇ ಹೊರತು ಓಡಕ್ ಹೋದ್ರೆ ಪ್ರಾಣಿ ವನ್ಯಜೀವಿ ಏನ್ ಅನ್ಕೊಳುತ್ತೆ, ಇದು ಯಾವ್ದೋ ಬಲಿ ಪ್ರಾಣಿ ಇರ್ಬೋದು, ಜಿಂಕೆ ಕಡವೆ ಇರ್ಬೋದು ಅನ್ಕೊಂಡು ನಮ್ಮನ್ನ ಅಟ್ಟಿಸ್ಕೊಂಡ್ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಾಬರಿ ಆಗ್ದಲೆ ನಿಧಾನವಾಗಿ ವಾಪಸ್ ಬರ್ಬೇಕು. ಮತ್ತೆ ನಾನು ಹೇಳಿದ್ನಲ್ಲ, ರಾತ್ರಿ ಹೊತ್ತು ಮೋಟರ್ ಹಾಕ್ಬೇಕಾ, ಇನ್ನೊಬ್ಬರ ಜೊತೆ ಹೋಗಿ, ಒಬ್ಬೊಬ್ಬರೇ ಹೋಗ್ಬಾರ್ದು. ಮತ್ತೆ ಯಾರು ಸಿಕ್ಲಿಲ್ವಾ, ನಮ್ಮ ಮೊಬೈಲ್ ಫೋನ್ ಅಲ್ಲಿ ಒಂದ್ 4 ಹಾಡ್ ಹಾಕೊಂಡು ಅವಾಗ ಪ್ರಾಣಿಗೆ ಯಾರೋ ಬರ್ತಾ ಇದಾರೆ ಅಂತ ತಿಳಿದು ಅದನ್ನು ದಾರಿ ಮಾಡ್ಕೊಳ್ಬಿಡುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಾವು ಹೆಚ್ಚು ಅರಿವು ಮೂಡಿಸಿದಷ್ಟು, ಮತ್ತೆ ಆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳಿದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅರಣ್ಯ ಇಲಾಖೆನೂ ಏನು ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಬಂದ್ರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಜವಾಬ್ದಾರಿ ಅರಣ್ಯ ಇಲಾಖೆ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ, ಸಾರ್ವಜನಿಕರಾಗಿ ನಮ್ಮ ಮೇಲೂ ಅಷ್ಟೇ ಜವಾಬ್ದಾರಿ ಆಗಿದೆ, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ.
1: ಸರ್, ಬಹಳ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಇಷ್ಟೊತ್ತು ನಾವು ಮಾತಾಡಿ. ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಹೇಗೆ ಮುಂಜಾಗ್ರತೆಯನ್ನ ವಹಿಸಬೇಕು, ಅದರ ಸಮುದಾಯ ಅಂದ್ರೆ ಈ ಒಂದು ಕಾಡಂಚಿನ ಪ್ರದೇಶದಲ್ಲಿ ಇರ್ತಕ್ಕಂತ ಒಂದು ಸಮುದಾಯಗಳು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಸಲಹೆ ಸಂದೇಶ ಏನು ಸರ್?
0: ನಾವು ಮುಖ್ಯವಾಗಿ ನಾವು ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ, ಸರ್ಗೂರಂತ ಪ್ರದೇಶಗಳು, ಕೋಟೆ ಅಂತ ಪ್ರದೇಶಗಳು, ಕಾಡಂಚಿನ ಪ್ರದೇಶಗಳು, ನಾವು ಇಲ್ಲಿಂದ ದೂರ ಹೋಗ್ಲಿಕ್ಕಾಗಲ್ಲ, ವನ್ಯಜೀವಿಗಳನ್ನ ಇಲ್ಲಿಂದ ಹೋಗಿ ಅಂತ ಹೇಳಲಿಕ್ಕಾಗುದಿಲ್ಲ. ಹಂಗಾಗಿ ನಾವು ವನ್ಯಜೀವಿಗಳ ಬಗ್ಗೆ ಸ್ವಲ್ಪನಾದರೂ ಅರ್ಥ ಮಾಹಿತಿ ಪಡ್ಕೊಂಡು ಅವುಗಳ ಬಗ್ಗೆ ಗಾಬರಿ ಆಗ್ದಂಗೆ ಸುಳ್ಳು ವದಂತಿಗಳನ್ನ ಹಬ್ಬಿಸ್ದಂಗೆ ಸಹಬಾಳ್ವೆ ಮಾಡೋದು

0: ಬಹಳ ಮುಖ್ಯ ಇದೆ. ಅದು ನನ್ನ ಕೋರಿಕೆ ಮತ್ತು ಮನವಿ ಎಲ್ಲ ಕೇಳಿಬರಲಿ.
1: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನಮಸ್ಕಾರ. ನನಗೂ ಸಹ ಕೂಡ ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ಕೇಳುಗರಿಗೆ ನನ್ನ ಅಭಿನಂದನೆಗಳು. ಮತ್ತೆ ವನ್ಯಜೀವಿಗಳಿಂದ ಅಷ್ಟೊಂದು ತೊಂದರೆ ಆದ್ರೂ ಕೆಲವರಿಗೆ ಅದನ್ನು ಸಹಬಾಳ್ವೆ ಅತ್ತ, ಮತ್ತೆ ಇತ್ತೀಚೆಗೆ ಒಬ್ರು ನೇರಳೆ ಅನ್ನ ಗ್ರಾಮದಲ್ಲೋ ಏನೋ ಒಬ್ರು ರೈತರು ಹೇಳಿದ್ರು, ಅವರ ಕಬ್ಬಿನ ಗದ್ದೆಯಲ್ಲಿ ಎರಡು ಚಿರತೆ ಮರಿಗಳು ಸಿಕ್ಕಿದೆ, ಆದ್ರೆ ನಾನು ಅದನ್ನು ಇಟ್ಕೊಂಡು ಹೋಗ್ಬೇಡಿ, ಚಿರತೆನೂ ಇಟ್ಕೊಂಡು ಹೋಗ್ಬೇಡಿ, ಅಲ್ಲೇ ಇರ್ಲಿ, ಪಾಪ ಮರಿಗಳನ್ನ ನೀವು ಇಟ್ಕೊಂಡು ಹೋದ್ರೆ ತಾಯಿ ಪರಿತಪಿಸುತ್ತೆ ಅಂತ ಹೇಳಿ, ಮರಿಗಳು ಅಲ್ಲೇ ಇರ್ಲಿ, ನಾನ್ ಬೇಕಾದ್ರೆ ಒಂದ್ ಎರಡು ದಿವಸ ಆದ್ಮೇಲೆ ಕಬ್ಬು ಕಟಾವ್ ಮಾಡ್ಕೋತೀನಿ, ಅಷ್ಟೊಳಗೆ ತಾಯಿ ತಗೊಂಡೋಗುತ್ತೆ ಅಂತ ಒಂದು ಮಾಧ್ಯಮಗಳಲ್ಲಿ ಹೇಳಿದ್ರು ಅವರು, ವ್ಯಕ್ತಿಯ ಹೆಸರು ಮರ್ತ್ಬಿಟ್ಟೆ. ಮತ್ತೆ ಅವ್ರು ತುಂಬಾ ಚೆನ್ನಾಗಿ ಇನ್ನೊಂದು ಹೇಳಿದ್ರು, ಚಿರತೆ ಬಂದ ಮೇಲೆ ನನ್ನ ಕಬ್ಬಿಗೆ ಕಾಡು ಹಂದಿಯ ದಾಳಿ ಕಡಿಮೆ ಆಯ್ತು, ಹಂಗಾಗಿ ಚಿರತೆಯಿಂದ ನನಗೆ ಇಳುವರಿ ಜಾಸ್ತಿ ಆಯ್ತು ಅಂತ ಅವರು ಹೆಸರು ಮಾಡ್ತಾರೆ. ನಂಗೆ ಬಹಳ ಸಂತೋಷ ಆಯ್ತು ಅವ್ರು ನೋಡಿ. ಅವರು ಸಾಕಷ್ಟು ಅರ್ಥಕೊಂಡು ಮತ್ತೆ ಸಹಬಾಳ್ವೆ ಅಂತ ನಿಜವಾಗ್ಲೂ ದಾಪು ಕಾಲ ಹಾಕೋದು ಅಂತ ವ್ಯಕ್ತಿಗಳು. ಹಾಗಾಗಿ ಎಲ್ಲರೂ ಅವರಂತ ಅವರಿಂದ ಕಲ್ತ್ಕೊಂಡು ನಾವು ಸಹ ಸಹಬಾಳ್ವೆ ಅಂತ ದೃಷ್ಟಿಕೋನವನ್ನ ಹಾಕ್ಬೇಕು ಅಂತ ನಾನು ಕೇಳಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನಿಮಗೂ ಕೂಡ ನನ್ನ ಧನ್ಯವಾದಗಳು ಇಲ್ಲಿ
1: ಆಹ್ವಾನಿಸಿದ. ಪ್ರಿಯ ಕೇಳುಗರೆ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು, ಯಾವ ರೀತಿಯ ಒಂದು ಜಾಗೃತಿಯನ್ನು ವಹಿಸಬೇಕು ಅಂತ ನಮ್ಮ ಜೊತೆ ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕರ್ನಾಟಕದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ವಿಜ್ಞಾನಿಗಳು, ಲೇಖಕರು ಮತ್ತು ಪರಿಸರ ತಜ್ಞರು, ಹಾಗೂ ಹುಲಿ ಮತ್ತು ಚಿರತೆಗೆ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಅಧ್ಯಯನ ಮಾಡಿರ್ತಕ್ಕಂಥ ಸಂಜಯ್ ಗುಬ್ಬಿರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು, ಲೇಖಕರು ಹಾಗೂ ಪರಿಸರ ತಜ್ಞರಾದ ಶ್ರೀಯುತ ಸಂಜಯ್ ಗುಬ್ಬಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 11 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಯಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ.

0: ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ, ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಪುನರ್ವಸತಿ ವೃತ್ತಿಪರ ತರಬೇತಿದಾರರಾದ ಶ್ರೀಯುತಾ ರಂಗನಾಥ್ ನಂಜನಗೂಡರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರಿ, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಾವು ಇವತ್ತು ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಬಗ್ಗೆ ನಮ್ಮ ಸರ್ ಏನು ಸರ್ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಅಂದರೆ ಏನು, ಇದರೊಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್?
1: ಸುಮಾರು 90 ದಶಕ ಆಗಿಂದ ನಮ್ಮ ಜೊತೆ ಅಂಗವಿಕಲತೆ ಇರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಇವತ್ತಿನ ದಿನ ಅಂಗವಿಕಲತೆ ಅನ್ನೋ ಪದವನ್ನು ಬೇರೆ ಬೇರೆ ಪದಗಳಲ್ಲಿ ಬಳಸ್ತಾರೆ. ಇವತ್ತು ವಿಕಲಚೇತನ ಅಂತ ಕರೀತಾರೆ, ಅಥವಾ ಇಂಗ್ಲೀಷ್ನಲ್ಲಿ ಡಿಫರೆಂಟ್ಲಿ ಏಬಲ್ಡ್ ಅಂತ ಕರೀತಾರೆ. ಯಾವುದೇ ಪದ ಕರೆತರೂ

0: ಅದೊಂದು ಸಮುದಾಯ ನಮ್ಮ ಜೊತೆಗಿದೆ. ಆ ಸಮುದಾಯದ ಅಭಿವೃದ್ಧಿ, ಆ ಸಮುದಾಯದ ಏಳಿಗೆ, ಮತ್ತು ಆ ಸಮುದಾಯ ಮುಖ್ಯವಾಹಿನಿಯಲ್ಲಿ ಬೆರೀಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವಾಂಗವಿಕಲ ದಿನಾಚರಣೆ ಮಾಡಬೇಕು ಅನ್ನುವಂಥ ಅಂಶವನ್ನು ವಿಶ್ವಸಂಸ್ಥೆಯವರು ತಂದರು. ಅದಾದ ನಂತರ 1992 ಒಂದು ಇಂಟರ್ನ್ಯಾಷನಲ್ ಕಾನೂನು ಬಂತು. ಆಮೇಲೆ ಅದನ್ನು ಅದಾದ ಮೇಲೆ ನಮ್ಮ ದೇಶದಲ್ಲೂ ಸಹ ಒಂದು ಕಾನೂನು ತರಬೇಕು ಅಂತೇಳಿ 1995 ಅಂಗವಿಕಲರ ಅಧಿನಿಯಮ, ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಕಾನೂನು ಅದು ಬಂತು. ಅದಾದ ನಂತರ ಅದರಲ್ಲಿ ಈ ಹಕ್ಕುಗಳಿಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅನ್ನುವಂಥ ಅಂಶವನ್ನು ಗಮನಿಸಿದಂಥವ್ರು, ಮತ್ತು ಇಡೀ ವಿಶ್ವದ ಮಟ್ಟದಲ್ಲಿ ಅಂಗವಿಕಲರೆಲ್ಲರೂ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಕೇಳ್ಕೊಂಡಿದ್ದೇನಪ್ಪ ಅಂದರೆ ನಮಗೂ ಸಹ ಒಂದು ಒಡಂಬಡಿಕೆ ಕನ್ವೆನ್ಷನ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ 2006 ನಮಗೆ ಒಂದು ಒಡಂಬಡಿಕೆಯನ್ನು ಸಹ ವಿಶ್ವ ಮಟ್ಟದಲ್ಲಿ ಆಯಿತು. ಅದನ್ನು UNCRPD ಪಡಿ ಅಂತೀವಿ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಅಂಗವಿಕಲರ ವಿಶ್ವ ಮಟ್ಟದ ಒಡಂಬಡಿಕೆ ಅದು ಬಂತು. ಅದಾದ ನಂತರ ಇಡೀ ವಿಶ್ವದಲ್ಲಿ ಅದಕ್ಕೆ ಯಾರ್ಯಾರು ಸಿಗ್ನೇಟರಿ ಆಗಿದ್ರು, ಒಪ್ಕೊಂಡಿದ್ರು, ಅದರಲ್ಲಿ ಭಾರತನೂ ಒಂದು. ಅದು 1010 ಕಾಲ ಸಮಯ ತಗೊಂಡು 2016 ಸಮಗ್ರವಾದಂಥ ಹಕ್ಕು ಆಧಾರಿತ ಕಾನೂನನ್ನು ತಂತು. ಇದರಲ್ಲಿ ಸುಮಾರು 17 ಅಧ್ಯಾಯಗಳಿದೆ, ಒಂದು ಅನೆಕ್ಷರ್ ಇದೆ. 17 ಅಧ್ಯಾಯಗಳಲ್ಲಿ ವಿವಿಧ ಹಂತಗಳನ್ನು ಅವನು ಹೇಳ್ಕೊಂಬರ್ತಾನೆ. ಅಂಗವಿಕಲತೆ ಅಂದರೆ ಏನು, ಯಾರು, ಅವರಿಗೆ ಯಾವ್ಯಾವ ಅಧಿಕಾರಿಗಳು ಕೆಲಸ ಮಾಡಬೇಕು, ಅವರ ಶಿಕ್ಷಣ ಹಕ್ಕವನ್ನು ಕುರಿತಾಗಿ, ಉದ್ಯೋಗದ ಹಕ್ಕುಗಳನ್ನು ಕುರಿತಾಗಿ, ಆಮೇಲೆ ಮನೋರಂಜನೆಯ ಹಕ್ಕುಗಳನ್ನು ಕುರಿತಾಗಿ, ಈ ಥರ ಎಲ್ಲವನ್ನು ಹೇಳ್ಕೊಂಬರ್ತಾ. ಅದರಲ್ಲಿ ಅಂಗವಿಕಲತೆ ಎಷ್ಟು ಪ್ರಮಾಣದಲ್ಲಿ ಇದ್ದರೆ ಸೌಲಭ್ಯ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಇದ್ದರೆ ಸೌಲಭ್ಯ ಸಿಗಲ್ಲ, ಅಥವಾ ಹೈ ಸಪೋರ್ಟ್ ನೀಡ್, ತೀವ್ರ ನೆರವಿನ ಅಂಗವಿಕಲರು ಅಂದರೆ ಯಾರು, ಇದನ್ನು ಎಲ್ಲಿ ಪಡಿಬೇಕು, ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಅನೆಕ್ಷರ್ ಅಂತ ಏನು ಹೇಳಿದ್ನಲ್ಲ ನಾನು, ಅದರಲ್ಲಿ ಸುಮಾರು 120 ಅಂಗವಿಕಲತೆಯನ್ನು ಅವರೇ ಹೆಸರಿಸಿದ್ದಾರೆ. ಇನ್ನು 21 ಕ್ಯಾಟಗರಿಯನ್ನು ಯಾರು ಅದನ್ನು ಅಂಗವಿಕಲತೆಯನ್ನು ಪತ್ತೆ ಹಚ್ಚಿ ಒಂದು ಪ್ರಮಾಣೀಕರಿಸ್ತಾರೆ ಅವರ ಒಂದು ಪ್ರಜ್ಞೆಗೆ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಬೇರೆ ಪ್ರಕಾರದ ತೊಂದರೆಗಳಿರುವಂಥ ಜನಗಳು ಅದರೊಳಗೆ ಬರ್ತಾರೆ. ಹಾಗಾಗಿ ಒಟ್ಟಾರೆ 21 ಅಂತ ಅದರಲ್ಲಿ ಉಲ್ಲೇಖ ಇದೆ. ಆದರೆ 20 ಆ ಕಾನೂನಲ್ಲೇ ಯಾವುದು ಅನ್ನೋದನ್ನು ಭಾರಿ ನಿರ್ದಿಷ್ಟವಾಗಿ ಹೆಸರಿಸಿದ್ದಾರೆ. 21 ಯಾರು ದೃಢೀಕರಿಸ್ತಾರೆ ಆ ವೈದ್ಯರ ಗುಂಪಿಗೆ, ಅವರ ಪ್ರಜ್ಞೆಗೆ, ಆ ವ್ಯಕ್ತಿಯ ಒಂದು ಪರಿಸ್ಥಿತಿ, ಅವನ ಬೆಳವಣಿಗೆಗೆ ತೊಂದರೆ ಆಗ್ತಾ ಇದೆ ಅನ್ನೋದೊಂದು ಕಂಡು ಬಂದರೆ ಅದನ್ನು ಹೆಸರಿಸಿ ಅವನಿಗೆ ಪ್ರಮಾಣ ಪತ್ರ ಕೊಡ್ಬೋದು ಅಂತ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಬಂದು ಇವಾಗ ಪೋಲಿಯೋ ಅಂತ ಹೆಸರಿಲ್ಲ ಅದರಲ್ಲಿ, ಪೋಲಿಯೋ ಇದೆ, ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದಿಲ್ಲ ಅದರಲ್ಲಿ, ಬೆನ್ನುಹುರಿ ಅಪಘಾತ ಅದು ಅದರಲ್ಲಿ ಬರುತ್ತೆ, ಆರ್ಥ್ರೈಟಿಸ್ ಅಂತ ಬರುತ್ತೆ, ಅಂಪ್ಯುಟೇಷನ್ ಅಂತ ಬರುತ್ತೆ, ಈ ತರದ್ದು ಬೇಕಾದಷ್ಟು, ಅಬ್ಸೆನ್ಸ್ ಆಫ್ ಲಿಂಬ್ ಇವೆಲ್ಲ ಆ 21 ಕ್ಯಾಟಗರಿ ಒಳಗಡೆ ಇದೆಲ್ಲ ಸೇರಿಕೊಳ್ಳುತ್ತೆ. ಇದನ್ನ ಇಷ್ಟು ಒಟ್ಟಾರೆ ಸರ್ವತೋಮುಖ ಅಂಗವಿಕಲರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಅವನು ಸಮಾಜದಲ್ಲಿ ಸಂಯೋಜಿತವಾಗಿ ಬದುಕಬೇಕು, ಎಲ್ಲರಂತೆ ಬದುಕಬೇಕು, ಅವನಿಗೆ ಸಮಾನ ಅವಕಾಶಗಳು ಸಿಗಬೇಕು, ಯಾವುದೇ ತಾರತಮ್ಯ ಇರಬಾರದು, ಅವನು ಎಲ್ಲ ಸ್ಥಳಗಳಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ಅಡೆತಡೆಗಳು ಇರಬಾರದು ಅಂತ ಒಂದು ಸಮಾಜವನ್ನು, ಸಂಯೋಜಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ 2016 ಬಂದಿರುವಂಥ ಕಾನೂನು ಆ ಅಂಶಗಳನ್ನು ಕುರಿತಾಗಿ ಮಾತಾಡುತ್ತೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ, ಈಗ ತಾವು ಹೇಳ್ತಾ ಇದ್ರಿ 2016 ಈ ಒಂದು ಕಾನೂನು ಏನಿಗೆ ಬಂತು ಅನ್ನೋದ್ರ ಬಗ್ಗೆ. ಈಗ 1995 ಕಾಯ್ದೆಗೆ ಹೋಲಿಸಿದ್ರೆ ಈ ಒಂದು 2016 ಅಧಿನಿಯಮದಲ್ಲಿ ಪ್ರಮುಖವಾಗಿ ಯಾವ್ಯಾವ ಬದಲಾವಣೆಗಳನ್ನ ಮಾಡಲಾಗಿದೆ ಸರ್?
0: ನೋಡಿ, ಸಾಮಾನ್ಯವಾಗಿ ಕಾನೂನಿನ ಹೆಸರಿನಲ್ಲೇ ಹಕ್ಕುಗಳನ್ನು ಅಂತ ಹೇಳಿದೆ. ಈಗ ಸಮಾನ ಅವಕಾಶ ಅಥವಾ ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಅದರಲ್ಲಿ 95 ಕಾನೂನಿನಲ್ಲೇ ಅದು ಹೇಳಿದೆ, ಅದು ಬ್ರಾಕೆಟಲ್ಲಿದೆ. ಅದು ವಸ್ತುಸ್ಥಿತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿತ್ತು, ಅದು ಆಗಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಎರಡನೇದು, ಅದರ 7 ಅಂಗವಿಕಲತೆಯನ್ನು ಮಾತ್ರ ಗುರುತಿಸಿದ್ರು. ಇವತ್ತು ಅದು 3 21 ತರದ ಅಂಗವಿಕಲತೆಯನ್ನು ಗುರುತಿಸಿದ್ದಾರೆ ಆಯ್ತಾ. ಅದ್ರ ಜೊತೆಗೆ ಈ 95 ಇದ್ದಂಥ ಕಾನೂನೆಲ್ಲ ಹೇಗಿದೆಯಪ್ಪ ಅಂದರೆ, ಸ್ಥಳೀಯ ಸರ್ಕಾರಗಳು ಆ ಸರ್ಕಾರದ ಹಣಕಾಸಿನ ಅನುಕೂಲಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬಹುದು ಅಂತ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಆದರೆ ಇವತ್ತು 2016 ಬಂದಿರುವಂಥ ಕಾನೂನಲ್ಲಿ ಅದು ಮ್ಯಾಂಡೇಟರಿ, ಕಡ್ಡಾಯ, ಎಲ್ಲವೂ ಕಡ್ಡಾಯ ಅಂತ ಆಗಿದೆ. ಅದನ್ನು ಸಾಮಾನ್ಯವಾಗಿ ತಜ್ಞರೆಲ್ಲ ಏನು ಹೇಳ್ತಾರೆ ಅಂದರೆ ವೆಲ್ಫೇರ್ ಆ್ಯಕ್ಟ್ ಅಂತಾರೆ 95. ಆದರೆ ಇದನ್ನು ರೈಟ್ ಬೇಸ್ಡ್ ಆ್ಯಕ್ಟ್ ಅಂತ ಕರೀತಾರೆ, ಹಕ್ಕು ಆಧಾರಿತ ನಿಯಮ ಅಂತ 2016 ಕರೀತಾರೆ. ಇದು ಬಹಳ ಮೂಲಭೂತವಾಗಿರುವಂಥ ವ್ಯತ್ಯಾಸಗಳು.
1: ಓಕೆ ಸರ್, ಈ ಒಂದು ಅಧಿನಿಯಮದ ಪ್ರಕಾರ ಒಂದು ಈ ಒಂದು ವಿಶೇಷ ಚೇತನ ವ್ಯಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸ್ತಾ ಇದೆ ಸರ್?
0: ನೋಡಿ, ಸರ್ಕಾರದ ನಿಯಮದ ಪ್ರಕಾರ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕರೀತಾರೆ.

0: ಹೇಳ್ತೀವಿ. ಬೆಂಚ್ ಮಾರ್ಕ್ ಡಿಸಬಿಲಿಟಿಲಿ ಏನು ಹೇಳ್ತಾನೆ ಅಂತಂದರೆ 40%, ಅದಕ್ಕಿಂತ ಹೆಚ್ಚು, 40% ಮತ್ತು 40%-ಕ್ಕಿಂತ ಹೆಚ್ಚಿನ ತೊಂದರೆ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ, ಅಂಥ ಅವನನ್ನು ಅಧಿಕೃತವಾಗಿ ಅಂಗವಿಕಲತೆ ಇರುವ ವ್ಯಕ್ತಿ ಅಂತ ಗುರುತಿಸಿ ಅವನಿಗೆ ಸರ್ಕಾರಿ ಸೌಲಭ್ಯಗಳನ್ನು ಎಲ್ಲವನ್ನು ಕೊಡೋದು ಅಂತ ಆಗಿದೆ. ಹಾಗಂತ ಮಾತ್ರಕ್ಕೆ ಅದಕ್ಕಿಂತ ಕಮ್ಮಿ ಇರೋವಂಥ ಅಂಗವಿಕಲತೆಗೆ ಏನೂ ಇಲ್ಲವೇ ಅಂದರೆ ಈ ಹೊಸ ಕಾನೂನಲ್ಲಿ ಅದಕ್ಕೂ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ಪ್ರಮಾಣ ಪತ್ರ ಸಿಗುತ್ತೆ, ಈಗ ನಾವೇನು UDID ಕಾರ್ಡ್ ಅಂತ ಹೇಳ್ತೀವಲ್ಲ ಅದು ಸಿಗುತ್ತೆ. ಆದರೆ ಅವನು ಸೌಲಭ್ಯಗಳಿಗೆ ಅರ್ಹನಲ್ಲ ಅಷ್ಟೇ. ಆದರೆ ಮತ್ತೆ ಅದು ಸಿಕ್ಕಿನ ಏನು ಅರ್ಹತೆ ಇಲ್ಲ ಅಂದ್ರೆ ಏನಪ್ಪಾ ಪ್ರಯೋಜನ ಅಂತಂದ್ರೆ, ಇಲ್ಲಿ ಯಾವ ತರ ಪ್ರಯೋಜನಗಳನ್ನ ಅವ್ರು ಪಡ್ಕೋಬಹುದು ಅಂದ್ರೆ, ಇವಾಗ ಯಾರೋ ಅವರು ಅಂಗವಿಕಲತೆಯನ್ನ ಹೆಸರಿಡಿಸಿ ಅವ್ರನ್ನ ನಿಂದನೆ ಮಾಡ್ತಾರೆ, ಆಗ ಈ UDID ಕಾರ್ಡಿನ ಇಟ್ಕೊಂಡು ಆಧಾರದ ಮೇಲೆ ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ತಗೋಬಹುದು. ಮತ್ತೆ ಬಸ್ಸಲ್ಲಿ ರೈಲಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಅವಾಗ ಅಂಗವಿಕಲರಿಗೆ ಅಂತ ಒಂದು ಮಾಡಿರುವಂತ ಮೀಸಲಾಗಿರುವಂತ ಸ್ಥಾನ ಇರುತ್ತೆ, ಅದನ್ನ ಅವ್ರು ಎದ್ದು ಬಿಟ್ಕೊಡಲ್ಲ. ಅಂತ ಸಂದರ್ಭದಲ್ಲಿ ಈ ಕಾರ್ಡಿನ ಉಪಯೋಗಿಸ್ಕೊಂಡು ಅವರು ಅದನ್ನ
1: ಪಡ್ಕೋಬಹುದು.
0: ಈ ತರದ ಪರ್ಯಾಯವಾದಂತ ಸೌಲಭ್ಯಗಳನ್ನ ಪಡ್ಕೋಬಹುದೇ ಹೊರತು, ಈ ಕೆಲವು ಸೌಲಭ್ಯ ಪೆನ್ಷನ್ ಆಗಿರ್ಬೋದು ಅಂದ್ರೆ ಅದನ್ನ ನಾವು ಮಂತ್ಲಿ ಮೇಂಟೆನೆನ್ಸ್ ಅಲೋಯನ್ಸ್ ಅಂತ ಕರಿತೀವಿ. ಆ ಪೆನ್ಷನ್ ಅನ್ನುವಂತ ಪದ ವಾಡಿಕೆಯಲ್ಲಿ ಬಂದ್ಬಿಟ್ಟಿದೆ, ಅದು ಸರಿಯಲ್ಲ. ಅದು ಮಂತ್ಲಿ ಮೇಂಟೆನೆನ್ಸ್ ಅಲೋಯನ್ಸ್ ಅಂತ, ಮಾಸಿಕ ನಿರ್ವಹಣಾ ಭತ್ಯೆ ಅಂತ ಅವರಿಗೆ ಪ್ರತಿ ತಿಂಗಳು ಇಷ್ಟು ಕೊಡಬೇಕು ಅಂತಿದೆ. ಆ ತರದ ಸೌಲಭ್ಯಗಳು ಸಿಗೋದಿಲ್ಲ. ಅಥವಾ ಕೆಲವು ಸಾಧನ ಸಲಕರಣೆಗಳು ಕೊಡ್ತಾರೆ, ಅದು ಕಿವಿಗೆ ಹಾಕೊಳ್ಳುವಂತ ಹಿಯರಿಂಗ್ ಏಡ್ ಇರ್ಬೋದು, ನಡೆದಾಡಬೇಕಾಗಿರೋ ಕ್ರಚ್ಚು, ಕ್ಯಾಲಿಪರ್, ವೀಲ್ ಚೇರು, ಅಥವಾ ಮೋಟರೈಸ್ ಟ್ರೈಸ್ಕೂಟರ್, ಈ ತರದ್ದೆಲ್ಲ ಏನಿದೆ ಅದರದ್ದು ಅವರಿಗೆ ಯಾರಿಗೆ 40%-ಗಿಂತ ಕಮ್ಮಿ ಇರೋರಿಗೆ ಸಿಗದೇ ಇರ್ಬೋದು. ಜೊತೆಗೆ ಸರ್ಕಾರಿ ಬೇರೆ ಬೇರೆ ಸೌಲಭ್ಯಗಳು, ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಆರ್ಥಿಕ ನೆರವನ್ನು ನೀಡುವಂತಹ ಕೆಲವು ಯೋಜನೆಗಳಾಗಿರ್ಬೋದು, ಇವುಗಳು ಅವರಿಗೆ ದೊರಕದೇ ಇರ್ಬೋದು. ಈತ ಸಣ್ಣ ಪುಟ್ಟದ್ದು ಮತ್ತೆ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಬೇರೆ ತರ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳನ್ನು ಬಿಟ್ಟು ಬೇರೆ ರೀತಿಯ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವರು ಆ ಸರ್ಟಿಫಿಕೇಟ್ನ ಬಳಸ್ಕೊಂಡು ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಬೋದು.
1: ಓಕೆ, ಈಗ ಸರ್ ಈಗ ತಾವು ಹೇಳ್ದಂಗೆ ಈಗ 2016 ಅಧಿನಿಯಮದ ಪ್ರಕಾರ 21 ರೀತಿಯ ಒಂದು ಡಿಸಬಿಲಿಟಿಗಳನ್ನು ನಾವು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ರೀತಿಯ ಒಂದು ವಿಶೇಷತೆಗಳನ್ನು ಗುರುತಿಸಲಾಗಿದೆ ಸರ್?
0: ನೋಡಿ, 21 ಒಂದು ನಾವು 5-6 ಕ್ಯಾಟಗರಿ ಮಾಡ್ಕೊಳ್ಬೋದು. ದೈಹಿಕ ಅಂಗವಿಕಲತೆ ಅನ್ನೋದ್ರಲ್ಲಿ ಒಂದು 5 ಅಂಗವಿಕಲತೆಯನ್ನು ಹೆಸರಿಸ್ತಾರೆ ಅವರು. ಅದರಲ್ಲಿ ಮಾಂಸಖಂಡಗಳ ಕ್ಷೀಣಿಸುವಿಕೆ, ಅದನ್ನು ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅದಾದ್ಮೇಲೆ ಕುಬ್ಜರು ಅಂತ ಕರಿತೀವಿ, ಡ್ವಾಲ್ಫಿಸಮ್ ಅನ್ನೋದು ಬರುತ್ತೆ. ಅದಾದ್ಮೇಲೆ ಅವರಿಗೆ ಆಸಿಡ್ ಅಟ್ಯಾಕ್ ಅಂತ ಇದೆ, ಅದಕ್ಕೆ ಆಸಿಡ್ನ ಎರ್ಚಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಗಾಯಗಳಿಂದ ಅಂಗವಿಕಲತೆ ಬಂದಿರೋರ್ನ ಅದಕ್ಕೆ ನಾವು ಸೇರಿಸ್ಕೋತೀವಿ. ಆಮೇಲೆ ಲೆಪ್ರಸಿ ಅಂತ, ಕುಷ್ಠರೋಗದಿಂದ ನಿವಾರಣೆ ಹೊಂದಿರುವ, ಕುಷ್ಠರೋಗದಿಂದ ಉಂಟಾಗಿರುವಂಥ ಅಂಗವಿಕಲತೆ ಇರುತ್ತೆ, ಅವರನ್ನ ಅದಕ್ಕೆ ಸೇರಿಸ್ಕೊಳ್ತೀವಿ. ಸೊ ಈ ರೀತಿ ಒಂದು 5 ಅಂಗವಿಕಲತೆಗಳು ಆ ಒಂದು ಕಡೆ ದೈಹಿಕ ಅಂಗವಿಕಲತೆಯಲ್ಲಿ ಬರುತ್ತೆ.
1: ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೊಸಬೀದ್ರಳ್ಳಿ. ತಮ್ಮ ಹೆಸರು
2: ಸುರೇಶ್ ಅಂತ ಸರ್.
1: ಸುರೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನಾ ಇದು ಗ್ರಾಮ ಪಂಚಾಯತ್ ಇಲ್ಲಿ ಸರ್ಕಾರದ ಅನುದಾನ ಬರ್ತಲ್ಲ ಅಂಗವಿಕಲರದು, ಅದು ಗ್ರಾಮ ಪಂಚಾಯತ್ ಬರ್ತಿಲ್ಲ ಸರ್, ಬರ್ತೈತಾ?
0: ಅವ್ರ ಹೆಸರು ಏನಂದ್ರು?
1: ಸುರೇಶ್.
0: ಸುರೇಶ್ ಅವರೇ, ಈಗ ಈ ಸಾರಿ 15th ಫೈನಾನ್ಸ್ ಅಂತ ಕರಿತೀವಿ, 15th ಫೈನಾನ್ಸ್, ಅದರಲ್ಲಿ ಬರುವಂತ ಅನುದಾನವನ್ನ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಹೇಗೆ ಬಳಸಬೇಕು ಅಂತ ಒಂದು ಸರ್ಕಾರದ ಗೈಡ್ಲೈನ್ ಇದೆ, ಮಾರ್ಗಸೂಚಿ ಇದೆ. ಅದರ ಪ್ರಕಾರ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆ ಹಣವನ್ನು, ಒಂದು 5% ಹಣವನ್ನು ಅವರು ಅಂಗವಿಕಲ್ಯ ಕಲ್ಯಾಣಕ್ಕೋಸ್ಕರ ಎತ್ತಿಡಬೇಕು ಅಂತದ್ದು ಅದು ನಿಯಮದ ಪ್ರಕಾರ ಹೇಳುತ್ತೆ. ಈ ಸಾರಿ 15th ಫೈನಾನ್ಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸಾರ್ವಜನಿಕ ಕಟ್ಟಡಗಳಲ್ಲಿ, ಸ್ಥಳಗಳಲ್ಲಿ ಅಂಗವಿಕಲರಿಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಆ ಹಣವನ್ನು ಬಳಸಬೇಕು ಅಂತ ಇದೆ. ನೀವು ಕೇಳಿದ್ದು ಪ್ರಶ್ನೆ ಒಳ್ಳೆಯದೇ, ಯಾಕೆಂದರೆ ಮುಂಚೆ ಎಲ್ಲ ಗ್ರಾಮ ಪಂಚಾಯತಿಯಿಂದ 5% ಹಣವನ್ನು ಅಂಗವಿಕಲರಿಗೆ ನೇರವಾಗಿ ಕೊಡ್ತಾಯಿದ್ರು, ಅವ್ರಿಗೆ ಉದ್ಯೋಗ ಮಾಡಲಿಕ್ಕಾಗ್ಬೋದು, ಸಾಧನ ಸಲಕರಣೆ ತಗೊಳಕ್ಕಾಗ್ಬೋದು, ಅಥವಾ ಔಷಧೋಪಚಾರಕ್ಕಾಗ್ಬೋದು, ಈ ಥರ ಇನ್ನಿತರ ಏನೇ ಅವರ ಅವಶ್ಯಕತೆ ಇದೆಯೋ ಅದಕ್ಕೆ ಬಳಸ್ಕೊಳ್ಳಿ ಅಂತ ಕೊಡ್ಬೋದಾಗಿತ್ತು. ಆದರೆ ಈ 15th ಫೈನಾನ್ಸ್ ಇದ್ರ ಪ್ರಕಾರ, ನಿಯಮದ ಪ್ರಕಾರ ಈ ಸಾರಿ ಆ ಥರದ್ದು ಕೊಟ್ಟಿದ್ದು ಅಷ್ಟೊಂದು ಉಪಯೋಗ ಆಗಿಲ್ಲ. ಹಾಗಾಗಿ ಸಾರ್ವಜನಿಕ ಕಟ್ಟಡದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಎಲ್ಲ ಥರದ ಅಂಗವಿಕಲರು ಅದನ್ನು ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ರೀತಿ ಈ ಕ್ರಮವನ್ನು ಸರ್ಕಾರ ತಗೊಂಡಿದೆ. ಹಾಗಾಗಿ ಈಗ ನೇರವಾಗಿ ಫಲಾನುಭವಿಗಳಿಗೆ ಸಿಗೋ ದುಡ್ಡು ಅದು ಇಂಡೈರೆಕ್ಟ್ ಆಗಿ ಅಂಗವಿಕಲರ ಅಭಿವೃದ್ಧಿಗೆ ಉಪಯೋಗ ಆಗ್ತಾ ಇದೆ.
2: ಸರ್, ಈಗ ನಾನು ಬರ್ಕೊಟ್ಟಿದ್ದೀನಿ, ಅವ್ರಿಗೆ ಯಾವ ರೀತಿ ಅನುದಾನ ಬರಲ್ಲ ಇಲ್ಲಿ, ನೀವು
0: ಅದೇ ಅದೇ ನಾನು ಈಗ ಹೇಳದ್ನಲ್ಲ, ಅವರು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತನೋ ಅಥವಾ ಸಮಯ ಇಲ್ಲದೆ ಇರೋದ್ರಿಂದನೋ ಆ ರೀತಿ ಕಾರಣ ಹೇಳ್ತಾ ಇದ್ದಾರೆ.

0: ಈ ಸಾರಿ ಬಂದಿರತಕ್ಕಂಥ ಈ ಅಕಾಡೆಮಿಗೆ ಇದು ಫೈನಾನ್ಷಿಯಲ್ ಇಯರಲ್ಲಿ ಬಂದಿರುವಂಥ ಹಣಗಳು, ಈಗ ನಾನು ಹೇಳಿದ್ನಲ್ಲ, ಇವಾಗ ಒಂದು ಶಾಲೆಗೆ ಹೋಗ್ತೀರಿ, ಆ ಶಾಲೆಯಲ್ಲಿ ರ್ಯಾಂಪ್ ಬೇಕು, ರ್ಯಾಂಪ್ ಇರೋದಿಲ್ಲ, ಅಲ್ಲಿ ರ್ಯಾಂಪ್ ಕಟ್ಟಿಸೋದು ಅಥವಾ ಶಾಲೆಯಲ್ಲಿರುವಂಥ ಶೌಚಾಲಯ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇಲ್ಲದೆ ಇರೋವಂಥ ರೀತಿಯಲ್ಲಿರುತ್ತೆ, ಆ ಶೌಚಾಲಯ ಕಟ್ಟಿಸ್ಕೊಡೋದು, ಅಥವಾ ಪಂಚಾಯಿತಿ ಆಫೀಸ್ ಇರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಯಾವುದಾದ್ರೂ ಕೋರ್ಟು ಕಚೇರಿಗಳಿರ್ಬೋದು, ಈ ಥರ ಯಾರು ಸಾರ್ವಜನಿಕ ಜಾಗಗಳು ಅಂತ ನಾವೇನು ಉಲ್ಲೇಖ ಮಾಡ್ತೀವಿ, ಅಲ್ಲಿ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅಥವಾ ಶೌಚಾಲಯಗಳನ್ನು ಉಪಯೋಗಿಸ್ಲಿಕ್ಕೆ ಇರೋವಂಥ ಏನೋ ಅಡ್ಡಿ ಆತಂಕಗಳೇನಿದೆ ಅದನ್ನು ತೆರವು ಮಾಡಿ ಅವರಿಗೆ ಅನುಕೂಲಕರವಾಗಿರುವಂತಹ ಶೌಚಾಲಯವನ್ನು ಕಟ್ಟಿಸೋಕ್ಕೆ, ಆ ಕಚೇರಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾಗಿರುವಂಥ ರ್ಯಾಂಪು, ವೀಲ್ ಚೇರು ಅದಾಗದೆ ಹೋಗ್ಲಿಕ್ಕೆ ಬರೋಕ್ಕೆ ಆಗೋಂಗೆ ಆ ಥರದ ಕಟ್ಟಡ ವಿನ್ಯಾಸಗಳನ್ನು ಮಾಡಲಿಕ್ಕೋಸ್ಕರ ಬಳಸಿ ಅಂತ ಹೇಳಿರೋದ್ರಿಂದ ನಿಮಗೆ ಪಂಚಾಯಿತಿಯಲ್ಲಿ ನೇರವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಅಥವಾ ವಿಕಲಚೇತನ ವ್ಯಕ್ತಿಗಳಿಗೆ ಅವರು ಹಣವನ್ನು ಕೊಡ್ತಾ ಇಲ್ಲ ಈ ಸಾರಿ ಅಷ್ಟೇ, ಮುಂಚೆ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು 15th ಫೈನಾನ್ಸ್ ಯಾವಾಗ ಆಪರೇಟ್ ಆಗ್ತಾ ಇದೆ ಅಲ್ಲಿಂದ ಈಚೆಗೆ ಆ ಹಣವನ್ನು ಈ ಕೆಲಸಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅದು ನಾ ಈಗ ಆಲ್ರೆಡಿ ಹೇಳಿದಂಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದಾರೆ, ನೇರ ಫಲಾನುಭವಿಗಳಿಗೆ ಕೊಡ್ತಿಲ್ಲ ಅಷ್ಟೇ.
1: ಓಕೆ ಓಕೆ ಓಕೆ ಹಾಂ
2: ಹಾಂ
0: ಅದು ಪೆನ್ಷನ್ ಬರೋದು 5% ಅಲ್ಲ, ಅದು ಪೆನ್ಷನ್ ಬರೋದು ಅದು ಇಲಾಖೆಯಿಂದ ಕೊಡೋದು. ನಾನು ಆಗಲೇ ಹೇಳಿದೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ, 40%ಗಿಂತ ಯಾರಿಗೆ ಹೆಚ್ಚು ಅಂಗವಿಕಲತೆ ಇರುತ್ತೆ ಆ ಥರ ಯು ಡಿ ಐ ಡಿ ಕಾರ್ಡ್ ಯಾರಿಗಿರುತ್ತೆ ಅವರು ಪೆನ್ಷನನ್ನು ತೊಗೊಳಕ್ಕೆ, ಅಂದರೆ ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಮಾಸಿಕ ನಿರ್ವಹಣಾ ಭತ್ಯವನ್ನು ಪಡೀಲಿಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಅಕಸ್ಮಾತ್ ಅದೇನಾದ್ರು ನಿಂತಿದ್ದರೆ, ನಿಮ್ಗೊಂದು 2-3 ತಿಂಗಳಿಂದ ಬಂದಿಲ್ಲ ಅಂದರೆ, ನೀವು ಅದನ್ನು ಸಂಬಂಧಪಟ್ಟ ಇಲಾಖೆಗಳಿದೆ, ನಿಮಗೆ ಸ್ಥಳೀಯವಾಗಿ ನೀವು ಅಂಗನವಾಡಿ ಟೀಚರ್ನ ಕೇಳ್ಬೋದು, ಇಲ್ಲ ಅಂತಂದರೆ ನೀವು ತಾಲೂಕು ಕಚೇರಿ ತಾಲೂಕು ಕೇಂದ್ರಕ್ಕೆ ಬಂದರೆ ಸಿ ಡಿ ಪಿ ಒ ಅಂತ ಇದ್ದಾರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಂತಿದ್ದಾರೆ, ಅವ್ರ ಕಚೇರಿಯಲ್ಲಿ ಹೋಗಿ ವಿಚಾರಿಸಿದ್ರೆ ಅದು ಯಾಕೆ ನಿಂತಿದೆ, ಏನಕ್ಕೆ ಬರ್ತಾ ಇಲ್ಲ ಅನ್ನೋದನ್ನು ನಿಮಗೆ ಮಾಹಿತಿ ಕೊಟ್ಟು ಅದು ಯಾರು ಅದರಲ್ಲಿ ಏನಾದ್ರು ಕುಂದು ಕೊರತೆ ಇದ್ದರೆ ಅದನ್ನು ಬಗೆಹರಿಸ್ಕೊಡ್ತಾರೆ ಅವರು. ಬ್ಯಾಂಕ್ನಲ್ಲಿ ನೇರವಾಗಿ ಅಂಗವಿಕಲರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ, ನೀವು ಸಂಘಗಳನ್ನು ಮಾಡಿಕೊಂಡು ಸಂಘದ ಮುಖಾಂತರ ಬ್ಯಾಂಕ್ನಲ್ಲಿ ಒಂದು ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಏನಾದರೂ ಅವರು ಬ್ಯಾಂಕಿನಲ್ಲಿ ನೀವು ಸಾಲ ತೊಗೊಳೋದಕ್ಕೆ ಅದಕ್ಕೊಂದು ಪ್ರಾವಿಷನ್ ಇದೆ. ಅದಲ್ಲದೆ ಮುದ್ರಾ ಯೋಜನೆ ಅಂತ ಇದೆ, ಅದು ಎಲ್ಲರಿಗೂ ಅನ್ವಯಿಸುವಂಥ ಮುದ್ರಾ ಯೋಜನೆ, ಅದರಲ್ಲಿ ನೀವು ಬ್ಯಾಂಕ್ನಲ್ಲಿ ಸಾಲ ತೊಗೋಬೋದು.
1: ಓಕೆ, ಧನ್ಯವಾದಗಳು ಸುರೇಶ್ ಅವರೇ.
0: ಈಗ ನಾನು ದೈಹಿಕ ಅಂಗವಿಕಲತೆಯಲ್ಲಿ 5 ಪ್ರಕಾರಗಳನ್ನ ಹೇಳಿದೆ, ಅದೇ ತರ ದೃಷ್ಟಿಗೆ ಸಂಬಂಧಪಟ್ಟಂಗೆ 2 ಇದೆ, ಅದು ಒಂದು ಅಂಧತ್ವ ಮತ್ತು ಮಂದ ದೃಷ್ಟಿ ಅಂತ. ಅಂದಮೇಲೆ ಈ ಮಾತು ಮತ್ತು ಕಿವಿ ಕೇಳಿಸ್ಲಿದ್ದಕ್ಕೆ ಅದರಲ್ಲ ಅವರು 3 ಭಾಗ ಮಾಡಿದ್ದಾರೆ. ಒಂದು ಹಾರ್ಡ್ ಆಫ್ ಹಿಯರಿಂಗ್ ಅಂತ ಇದೆ, ಮಂದ ಕಿವಿ, ಕಿವುಡುತನ, ಆಮೇಲೆ ಮಾತು ಮತ್ತು ಭಾಷಾದೋಷ ಅಂತ, ಇದು 3 ಬರುತ್ತೆ. ಅಲ್ಲಿಗೆ 5+5 10 ಆಯಿತು.
1: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋ, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು
3: ಸರ್? ನಮಸ್ಕಾರ, ನಮ್ಮ ಹೆಸರು ವೀರಭದ್ರ ಸ್ವಾಮಿ ಅಂತ.
1: ವೀರಭದ್ರ ಸ್ವಾಮಿ
3: ತಾಲೂಕು ಸರ್ಗೂರಿಂದ, ನಾವು ಚಿತ್ತಮ್ಮ ಒಕ್ಕೂಟದಿಂದ ಉಪಾಧ್ಯಕ್ಷ ಆಗಿನಿ, ಹಾಗೂ ಸರ್ಗೂರ್ಲಿ ಪರಿಸರ ಮೂತ ಪ್ರತಿನಿಧಿ ಆಗಿನಿ.
1: ವೀರಭದ್ರ ಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
3: ಈಗ ನಾವು ಇಲ್ಲಿ ಕಟ್ಟಡ ಕಟ್ಟವರಲ್ಲ ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಡ ಕಟ್ಟವರಲ್ಲ, ಅಲ್ಲಿ ರ್ಯಾಂಪ್ ಇಲ್ಲ, ರ್ಯಾಂಪ್ ಹಾಕಿಲ್ಲ, ಅಂಗವಿಕಲರಿಗೆ ರ್ಯಾಂಪ್ ಹಾಕ್ಬೇಕಾಯ್ತು, ರ್ಯಾಂಪ್ ಹಾಕಿಲ್ಲ, ಅಧಿಕಾರಿಗಳಿಗೆ ಹೋಗಿ ಲೆಟರ್ ಗಿಟ್ಟರೆ ಎಲ್ಲ ಕೊಟ್ಬಿಟ್ಟು ಬಂದು, ಅದೇನೋ ಪ್ರಚಾರ ಮಾಡ್ತಾ ಇಲ್ಲ ಅವರು, ಏನ್ ಹೇಳೋದು ಸರ್?
0: ಈಗ ಒಂದು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ವೀರಭದ್ರಾಚಾರ್ಯ ಅವರೇ, ರ್ಯಾಂಪ್ ಹಾಕಬೇಕು ಅಂತಾನೆ 15ನೇ ಆರ್ಥಿಕ ಯೋಜನೆ ಅಡಿಯಲ್ಲಿರೋದು, 15th ಫೈನಾನ್ಸ್ ಕಾರ್ಯಕ್ರಮದಲ್ಲಿರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ 5% ಹಣವನ್ನು ವ್ಯಯ ಮಾಡಬೇಕು ಅಂತಿದೆ. ಸಂಬಂಧಪಟ್ಟಂಥವ್ರು ಅಂತಂದರೆ ನೀವು ಸದ್ಯಕ್ಕೆ ಇಒ ಅಂತ ಇರ್ತಾರೆ ತಾಲೂಕಲ್ಲಿ, ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಅವರಿಗೆ ಪತ್ರ ಕೊಡಿ, ಅವರು ಏನಾದ್ರು ಹೇಳ್ತೀನಿ ಕೇಳಿ, ಕೇಳಿಸ್ಕೊಳ್ಳಿ, ಅವರಿಂದ ಏನು ನಡೀತಾ ಇಲ್ಲ ಅಂತ ನಿಮ್ಮ ಗಮನಕ್ಕೆ ಬಂದರೆ, ಅವರೇನು ಕ್ರಮ ತಗೋತಾ ಇಲ್ಲ ಅಂತ ಗಮನಕ್ಕೆ ಬಂದರೆ, KSRTC ಬರುವಂಥದ್ದು ನಿಮ್ಮ ಇದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ, ಆ ಕಾರಿಗೆ ಯಾರು ನಿಮ್ಮ ಸ್ಥಳೀಯ ಅಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ಈ ಕಾನೂನಿನ ಪ್ರತಿಯನ್ನು ಇಟ್ಕೊಂಡು ಆ ಕಾನೂನು ಪ್ರತಿಯಲ್ಲಿ ಇಂಥ ಸೆಕ್ಷನ್ನಲ್ಲಿ ಹಿಂಗಿದೆ ಅಂತ ಹೇಳ್ತಾನೆ, ಅಧ್ಯಾಯ 4 ನೀವು ಹೋದರೆ ಅದರಲ್ಲಿ ಸಾರ್ವಜನಿಕ ಸ್ಥಳಗಳು ಅಡೆತಡೆ ರಹಿತವಾಗಿರಬೇಕು ಅಂತ ಒಂದು ಸೆಕ್ಷನ್ ಇದೆ, ಅದನ್ನು ಉಲ್ಲೇಖ ಮಾಡಿ ಅದರದ್ದೊಂದು ಪ್ರತಿಯನ್ನು ಜೆರಾಕ್ಸ್ ಮಾಡಿ ನಿಮ್ಮ ಒಂದು ಮನವಿ ಪತ್ರಕ್ಕೆ ಅಟ್ಯಾಚ್ ಮಾಡಿ ಅದನ್ನು

0: ಸಹ ನೀವು ಸ್ಥಳೀಯ ಕರ್ನಾಟಕ ರಾಜ್ಯ ಸರ್ಕಾರ ಇದು ಸಾರಿಗೆ ಅಧಿಕಾರಿ ಯಾರಿರ್ತಾರೋ ಅವ್ರು ಕೊಡ್ಬೋದು. ಅಲ್ಲೂ ಸಹ ನಿಮಗೆ ಅದು ಅವರು ಕ್ರಮ ತಗೊಳ್ಳಿಲ್ಲ ಅವರು ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು KDP ಮೀಟಿಂಗ್ ಅಂತ ಆಗುತ್ತೆ, ಕರ್ನಾಟಕ ಡೆವಲಪ್ಮೆಂಟ್ ಅಭಿವೃದ್ಧಿಯ ಸಭೆ ನಡೆಯುತ್ತೆ. ಅದರಲ್ಲಿ ಎಲ್ಲ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ, ಅದಕ್ಕೆ ತಹಸೀಲ್ದಾರರು ಅಧ್ಯಕ್ಷರಾಗಿರ್ತಾರೆ. ಆ ಸಭೆಯಲ್ಲಿ ನೀವು ತಹಸೀಲ್ದಾರ ಹತ್ರ ಮುಕ್ತ ಅವಕಾಶ ತಗೊಂಡು ಅಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ಬೋದು. ಈ ರೀತಿ ನಾವು ಮನವಿ ಕೊಟ್ಟಿದ್ದೀವಿ, ಯಾವುದೇ ಥರ ಕ್ರಮಗಳು ಅದಕ್ಕೆ ಜರುಗ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆಯವರು ಅದಕ್ಕೆ ಕ್ರಮ ತಗೊಳ್ಬೇಕು, ಗಮನ ಹರಿಸ್ಬೇಕು ಅಂತ ನೀವು ಕೊಡ್ಬೋದು. ಇದು ಇಲ್ಲೂ ನಡೀದೆ ಹೋದರೆ ನೀವು ಜಿಲ್ಲಾ ಮಟ್ಟದಲ್ಲಿ CEO ಅಂತ ಇರ್ತಾರೆ, ಹಾಂ CEO ಅವ್ರಿಗೂ ಸಹ ಮನವಿ ಪತ್ರವನ್ನು ಕೊಡ್ಬೋದು. ಇವೆಲ್ಲೂ ಆಗದೇ ಇದ್ದರೆ, ಇವರು ಯಾರೂ ಗಮನ ಕೊಡಲಿಲ್ಲ ಅಂದರೆ, ನಿಮಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರು ಅಂತ ಒಬ್ಬರಿದ್ದಾರೆ, ನೀವು ನೇರವಾಗಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರ ಕಚೇರಿಗೆ ನಿಮ್ಮ ಮನವಿ ಪತ್ರವನ್ನು ಪಡೆದ್ರೆ ಅವರು ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತಗೋತಾರೆ. ಯಾಕೆ ಅಂತಂದರೆ, ಅಂಗವಿಕಲರ ಕಾನೂನು 2016 ಅನ್ನೋ ವಿಚಾರ ಏನು ಇವತ್ತು ಮಾತಾಡ್ತಿದ್ದೀವಿ, ಅದರ ಅನುಷ್ಠಾನದ ಜವಾಬ್ದಾರಿ ಇರೋದು ಆ ಆಯುಕ್ತರಿಗೆ, ಅಂಗವಿಕಲರ ಆಯುಕ್ತರಿಗೆ. ಸೊ ಅದರಿಂದ ಇದು ಎಲ್ಲೂ ಸ್ಥಳೀಯವಾಗಿ ಆಗಲಿಲ್ಲ ಅಂತಂದರೆ ನೀವು ನೇರವಾಗಿ ಆಯುಕ್ತರ ಗಮನಕ್ಕೆ ತರಬಹುದು.
1: ಓಕೆ, ಧನ್ಯವಾದಗಳು ವೀರಭದ್ರ ಸ್ವಾಮಿ ಅವರೇ ಕರೆ ಮಾಡಿದ್ರೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು
0: ಅಂಗವಿಕಲತೆ.
1: ಅಂಗವಿಕಲತೆ,
0: ಈಗ ನಾನು 10 ತರದ ಅಂಗವಿಕಲತೆ ಹೇಳಿದೆ. ಅದು ಮುಂದುವರೆದ ಭಾಗ ಏನಾಗುತ್ತೆ ಅಂದ್ರೆ, ಬೌದ್ಧಿಕವಾಗಿ ಅಂದ್ರೆ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತ ಒಂದು 2 ಅಂಗವಿಕಲತೆಯನ್ನ ಉಲ್ಲೇಖ ಮಾಡ್ತಾರೆ. ಅದು ಒಂದು ಏನಂತಂದ್ರೆ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಬೇರೆ ತರ ಕರೀತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಾದ್ರೆ. ಕನ್ನಡದಲ್ಲಿ ಬೌದ್ಧಿಕ ಅಂಗವಿಕಲತೆ ಅಂತ ಕರಿಬಹುದು. ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಬೇಗ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಪದ ಉಪಯೋಗಿಸ್ತಿದ್ದೀನಿ, ಯಾರೋ ಅನ್ಯಥಾ ಭಾವಿಸಬಾರ್ದು. ಅದನ್ನು ಬುದ್ಧಿಮಾಂದ್ಯತೆ ಅಂತ ನಾವು ಕರಿತಾ ಇದ್ವಿ ಮುಂದೆ, ಹಿಂದೆ ಎಲ್ಲ ಅದೇ ಥರ ಕರೀತಿದ್ವಿ ಅದು. ಆಮೇಲೆ ಇನ್ನೊಂದು, ಅದಕ್ಕೆ ಮಾನಸಿಕ ಅಸ್ವಸ್ಥರು ಅಂತ ಬೇರೆ ಬರ್ತಾರೆ ಅವರು. ಇವರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ತಗೊಂಡಿದ್ದಾರೆ. ಇನ್ನು ನಮ್ಮ ಇದು ಬುದ್ಧಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಈ ಕಾಗ್ನೇಟಿವ್ ರಿಲೇಟೆಡ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟದ್ದೊಂದು 2 ಇದನ್ನು ಹೇಳ್ತಾರೆ. ಅದು ಏನಪ್ಪ ಅಂದರೆ, ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ, ಇನ್ನೊಂದು ಆಲ್ಟಿಸಮ್ ಅಂತ. ಒಂದು ಸ್ವಲೀನತೆ, ಆಲ್ಟಿಸಮ್ ಅಂದರೆ ಸ್ವಲೀನತೆ ಅಂತ ಕನ್ನಡದಲ್ಲಿ, ಇನ್ನೊಂದು ನಿರ್ದಿಷ್ಟ ಕಲಿಕಾ ದೋಷ ಅಂತ, ಇದೆರಡನ್ನ ಉಲ್ಲೇಖ ಮಾಡ್ತಾರೆ. ಸೊ ಅಲ್ಲಿಗೆ 14 ಅಂಗವಿಕಲತೆ ಆಯಿತು. ಇನ್ನು 2 ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು, ಕೇಂದ್ರ ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು 2. ಒಂದು ಪಾರ್ಕಿನ್ಸನ್ ಡಿಸೀಸ್ ಅಂತ ನಾವೆಲ್ಲ ಕೇಳಿದ್ದೀವಿ, ವಯಸ್ಸಾದ್ಮೇಲೆ ಬರುತ್ತೆ, ನಾವು 60ಕ್ಕೆ ಅರಳು ಮರಳು ಅಂತ ಹೇಳ್ತೀವಲ್ಲ, ಆ ಥರ ತೊಂದರೆ ಇರುವಂಥವ್ರು. ಇನ್ನೊಂದು ಮಲ್ಟಿಪಲ್ ಸ್ಲಿರೋಸಿಸ್ ಅಂತ, ಅದಕ್ಕೆ ಕನ್ನಡದಲ್ಲಿ ಪದ ಇಲ್ಲ, ನಾವು ಮಲ್ಟಿಪಲ್ ಸ್ಲಿರೋಸಿಸ್ ಅಂತಲೇ ಅನ್ಕೋಬೇಕು. ನರಮಂಡಲದ ಒಳಗಡೆ ಈ ಕರೆಂಟ್ ಶಾಕ್ ಅಂತೀವಿ, ಯಾಕಂದರೆ ಇದನ್ನು ತುಂಬ ಟೆಕ್ನಿಕಲ್ ಆಗಿರೋ ಥರ ಮಾತಾಡಿದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗೋ ಭಾಷೆ ಏನಪ್ಪ ಅಂದರೆ, ಈಗ ಕರೆಂಟ್ ಮುಟ್ಟದ ಶಾಕ್ ಹೊಡೆದಾಗ ನಮ್ಗೆ ಹೆಂಗೆ ನಮ್ಮ ದೇಹದಲ್ಲಿ ಯಾವ ಥರ ಬದಲಾವಣೆಗಳಾಗುತ್ತೋ ಅದೇ ಥರ ಒಳಗಡೆ, ನಾವು ಹೊರಗಡೆ ಕರೆಂಟ್ ಮುಟ್ಟಬೇಕಾಗೇ ಇಲ್ಲ, ಒಳಗಡೆನೆ ನರದ ಮೇಲಿರ್ತಕ್ಕಂಥ ಒಂದು ಕೋಟಿಂಗು, ಅದನ್ನು ಬೇರೆ ಒಂದು ಬೀಟಾ ಸೆಲ್ ಅಂತ ಅದು ತಿಂದ್ಬಿಡುತ್ತೆ, ಆಗ ಅದು ಓಪನ್ ಆಗುತ್ತೆ, ಆಗ ಅದನ್ನು ಅದು 2 ನರಕ್ಕೆ ಟಚ್ ಆದಾಗ ಅಲ್ಲೊಂದು ಥರದ ಶಾಕ್ ಹೊಡೆಯುತ್ತೆ, ಎಲೆಕ್ಟ್ರಿಕ್ ಶಾಕ್ ಥರ. ಅದರಿಂದ ಉಂಟಾಗುವಂಥ ಅಂಗವಿಕಲತೆ ನಾನು ಈ ಗ್ರಾಮಾಂತರ ಪ್ರದೇಶದಲ್ಲಿ ಗುಂಡಪೇಟೆಯಲ್ಲೆಲ್ಲ ಸುಮಾರು ಜನ ನೋಡಿದ್ದೀನಿ. ಸೊ ಅದು ಅದರ ಅದು 2 ಬರುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹೆಸರು ಗಣೇಶ್ ಸರ್. ಏನ್ ಗಣೇಶ್?
1: ಗಣೇಶ್ ಅವ್ರ ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ? ಗ್ರಾಮ
1: ಅಂತರ್ಶಾಂತಿ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ ಕಿವಿ ಏನೋ ಸ್ವಲ್ಪ ಸೋರ್ತಿತ್ತು ಸಂಘದಲ್ಲಿ. ನೀವು ಒಕ್ಕೂಟ ಸಂಘದ ಕಥೆ ಅಂತ ವಿಕಲಚೇತನದು, ನನ್ನ ವಿವೇಕಾನಂದ ಹಾಸ್ಪಿಟಲ್ ಬಂದಿದ್ ಬಂದ್ರು ನನ್ನೆ
1: ಹೇಳಿ,
2: ಗಂಗೋತ್ರಿ ತೋರ್ಸಕಂತ ಸ್ಕ್ಯಾನ್ ಮಾಡ್ಸ್ಕೊಂಬ್ರಿ ಅಂತ ಹೇಳಿದಾರೆ. ಅದು ಬರ್ಕೊಟ್ರದವರು ಪ್ರೈವೇಟ್ ಬರ್ಕೊಟ್ರ ಕರ್ನಾಟಕ ಡಯಾಗ್ನೋಸ್ಟಿಕ್ಗೆ 4,000 ಕೇಳ್ತಾರ. ನಾವು ವಿಕಲಚೇತನರು ಅಂತ ಕೇಳಿ ಏನ್ ಮಾಡೋದು ಹೋಗ್ತಾ ಇಲ್ಲ.
0: ಗಣೇಶ್ ಅವರೇ, ನೀವು ವಿಕಲಚೇತನರು ಅನ್ನೋದಕ್ಕೆ ನಿಮ್ಮ ಹತ್ರ ಅದರ ಪ್ರಮಾಣ ಪತ್ರ ಇದೆಯಾ? ನಾನು ಆಗ್ಲೇ ಹೇಳಿದ್ನಲ್ಲ, UDID ಕಾರ್ಡ್ ಅಂತ ಇದೆಯಾ? ಇದೆಯಾ? ಹಾ, ಇದೆ. ಸೊ ಇದ್ಮೇಲೆ ನಿಮಗೆ ಈಗ ಸರ್ಗೂರಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯನ್ನ ವಿವೇಕಾನಂದ ಕೇಂದ್ರದವರೇ ನಡೆಸ್ತಾ ಇದ್ದಾರೆ. ನೀವು ಅಲ್ಲಿನೂ ಬಂದು ನಿಮ್ಗೆ ಏನಾದ್ರು ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಬೋದು. ಇಲ್ಲ ಅಂದ್ರೆ ಮೈಸೂರಿನಲ್ಲಿ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ, ನಿಮಗೆ ಗೊತ್ತಿರಬೇಕು. ಅಖಿಲ ಭಾರತ ವಾಕ್ಶ್ರವಣ

0: ಸಂಸ್ಥೆ ಅಂತ ಒಂದಿದೆ, ನೀವು ಅಲ್ಲಿಗೆ ನೇರವಾಗಿ ಹೋಗಿ ನಿಮ್ಮ ಕಿವಿ ತೊಂದರೆ ಏನಿದೆ ತೋರಿಸಿದ್ರೆ ನಿಮಗೆ ಅವರು ಸೂಕ್ತವಾದ.
1: ಹಾ, ಗಂಗೋತ್ರಿ ಮೇಡಮ್ ತೋರಿಸಿ ಬರ್ಕೊಟ್ಟಿದ್ದಾರೆ.
0: ಯಾರು ಗಂಗೋತ್ರಿ ಮೇಡಮ್? ಯಾರು ಇಲ್ಲ ಇಲ್ಲ, ನಾನು ಹೇಳೋ ಅಂತ ಜಾಗಕ್ಕೆ ಹೋಗಿ ಅಲ್ಲಿ ಹೆಚ್ಚಿನ ಖರ್ಚನ್ನ ತಗೊಳ್ಳಲ್ಲ ಅವರು. ಮತ್ತೆ ನೀವು BPL ಕಾರ್ಡ್ ಇದ್ರೆ BPL ಕಾರ್ಡು ತಗೊಂಡೋಗಿ, ಅವಾಗ ನಿಮಗೆ ಆ ಎಲ್ಲ ಖರ್ಚುಗಳನ್ನ ಅವರು ಅದನ್ನ ವೇವ್ ಆಫ್ ಮಾಡ್ತಾರೆ. ಅವರು ಸೂಕ್ತವಾಗಿ ನಿಮ್ಮ ಕಿವಿಗೆ ಏನು ತೊಂದರೆ ಇದೆ ಅನ್ನ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಏನನ್ನ ಕೊಡಬೇಕು ಅನ್ನೋದನ್ನ ಅವರು ನಿಮಗೆ ಕೊಡ್ತಾರೆ. ಅಕಸ್ಮಾತ್ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ, ತುಂಬಾ ದುಬಾರಿ ಅಲ್ಲ, ನೀವು ಹೇಳಿದ್ರಲ್ಲ ಈಗ ಅಷ್ಟೊಂದು ದುಬಾರಿ ಅಲ್ಲದೆ ಇದ್ರು, ಯಾಕೆಂದ್ರೆ ಇವತ್ತು ಫ್ರೀ ಫ್ರೀ ಅಂತ ಕೊಟ್ಟು ಅದನ್ನ ಅವರು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ. ಹಾಗಾಗಿ ಯಾವುದನ್ನು ಉಚಿತವಾಗಿ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಅವರು ಒಂದು ಸಣ್ಣ ಪ್ರಮಾಣದ ಒಂದು ಚಾರ್ಜ್ ಮಾಡ್ತಾರೆ. ಅದನ್ನ ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಅವರು ರಸೀತಿ ಎಲ್ಲ ಕೊಡ್ತಾರೆ. ಸೊ ಅದರಿಂದ ಅದನ್ನ ಬಳಸಿದಾಗ ಮಾತ್ರ ನಾವು ದುಡ್ಡು ಕೊಟ್ಟಿದ್ರೆ ಬೆಲೆ ಬರುತ್ತೆ ಅದಕ್ಕೆ ಬಳಸಕ್ಕೆ ಅಂತ. ಆ ದೃಷ್ಟಿಯಿಂದ ಅವರು ಒಂದು ಸ್ವಲ್ಪ ಚಾರ್ಜ್ ಸಣ್ಣ ಪ್ರಮಾಣದ ಚಾರ್ಜ್ ಮಾಡ, ಹೆವಿ ಆಗಲ್ಲ ನಿಮಗೆ, ಹೊರೆ ಆಗಲ್ಲ ಅದು. ಅದಿದೆ, ಇಲ್ಲಾಂದ್ರೆ ಕೆಲವು ಸಮಯ ಉಚಿತವಾಗೂ ಆಗ್ಬೋದು. ನೀವು ಅಲ್ಲಿಗೆ ಹೋದರೆ ಒಳ್ಳೇದು, ಯಾಕಂದ್ರೆ ನಿಮಗೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟವರಾಗಿರೋದ್ರಿಂದ, ನೀವು ಅಲ್ಲೇ ನಿಮ್ಮ ಹತ್ತಿರದಲ್ಲೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇರೋದ್ರಿಂದ ನೀವು ಅಲ್ಲಿಗೆ ಹೋಗ್ಬೋದು. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಹತ್ತಿರದಲ್ಲೇ ಇದೆ, ಅಲ್ಲಿ ಹೋಗಿ ತೋರಿಸಿ, ಅಲ್ಲಿ ಎಲ್ಲವೂ ಕಮ್ಮಿ ಖರ್ಚಲಾಗುತ್ತೆ ಅಥವಾ ಕೆಲವು ಉಚಿತವಾಗಿ ಆಗುತ್ತೆ. ಗಂಗೋತ್ರಿ ಹತ್ರಲ್ಲ, ಗಂಗೋತ್ರಿ ಇದೆಯಲ್ಲ ಬೆಂಗಳೂರು, ಮೈಸೂರು ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಮೈಸೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಆ ಜಾಗಕ್ಕೆ ಗಂಗೋತ್ರಿ ಅಂತ ಕರೀತಾರೆ. ಗಂಗೋತ್ರಿ ಅಂತ ಯಾರು ಇಲ್ಲ, ನನಗೆ ಗೊತ್ತಿರೋಂಗ ಆ ಜಾಗಕ್ಕೆ. ಆದರೂ ಇದು ಅದ್ರ ಪಕ್ಕನೇ ಬರುತ್ತೆ, ಆ ಆಸ್ಪತ್ರೆಗೆ ಹೋಗಿ ಅದೇ ಅದೇ ಅಲ್ಲಿ ಅಲ್ಲಿ ಸ್ಕ್ಯಾನ್ ಏನು ಎಲ್ಲ ಮಾಡೋ ವ್ಯವಸ್ಥೆ ಇರುತ್ತೆ, ಯಾಕೆಂದರೆ ಅದು ರಾಷ್ಟ್ರಮಟ್ಟದ ಸಂಸ್ಥೆ, ಅಲ್ಲಿ ಬೇರೆಯವ್ರಿಗೆ ಯಾರಿಗೂ ಬರ್ಕೊಡೋವಂಥ ವ್ಯವಸ್ಥೆ ಇರೋದಿಲ್ಲ. ನೀವು ಇನ್ನೊಂದು ಸಾರಿ ಹೋಗಿ ಅಥವಾ ಸರ್ಗೂರಿಗೆ ಬಂದು ಇಲ್ಲಿ ಇರೋವಂಥ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅದು ನಿಮ್ಮ ತೊಂದರೆ ಏನಿದೆ ಅಂತ ಅವ್ರು ಒಂದ್ಸರಿ ಗಮನಿಸಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ.
1: ಎಷ್ಟು
0: ವಯಸ್ಸು ನಿಮಗೆ? ಈಗಲೂ ಮಾಡಿ ನೋಡಿ, ಇನ್ನೊಂದ್ಸರಿ ಪರೀಕ್ಷೆ ಮಾಡಿ ಸೂಕ್ತವಾದ ಕ್ರಮ ಆಗ್ಬೋದು ನಿಮಗೆ.
2: ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ದಂಗೆ ನಾವು ಹೇಳೋದಾದ್ರೆ, ಈಗ ತಾವು ಹೇಳಿದ್ರೆ ಈಗ ಸೊ ಯಾವ್ಯಾವ ಒಂದು ವಿಶೇಷ ಚೇತನಗಳನ್ನು ನಾವು
0: ಅದರಲ್ಲಿ, ನನಗೆ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಎರಡು ಹೇಳಿದೆ, ಅದಾದ್ಮೇಲೆ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಒಂದು ಮೂರಿದೆ, ಅದನ್ನ ಹಿಮೋಫೀಲಿಯಾ ಅಂತ ಒಂದು, ತೆಲಸೇಮಿಯಾ ಅಂತ ಒಂದು, ಸಿಕಲ್ಸಿಲ್ಲನಿಮಿಯಾ ಅಂತ ಒಂದು. ಸೊ ಇದು ಮೂರುವೇ ಮನುಷ್ಯನ್ ನೋಡಿದ್ರೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಏನು ಗೊತ್ತಾಗಲ್ಲ, ಆದ್ರೆ ಇದು ಮೂರು ರಕ್ತಕ್ಕೆ ಸಂಬಂಧಪಟ್ಟಂತದ್ದು. ಈಗ ಹಿಮೋಫೀಲಿಯಾ ಅಂತಂದ್ರೆ ಬ್ಲಡ್ ಕಲಾಟ ಆಗಲ್ಲ ಅವನಿಗೆ, ರಕ್ತಸ್ರಾವ ಏನಾದ್ರು ಗಾಯ ಆದ್ರೆ ನಮಗೆಲ್ಲ 30 seconds ಅಥವಾ 50 seconds 20 seconds ಅಲ್ಲಿ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ನಿಮಿಷದಲ್ಲಿ ರಕ್ತ ನಿಂತೋಗ್ಬಿಡುತ್ತೆ, ಸೋರಿಕೆ ಆಗಲ್ಲ. ಆದ್ರೆ ಇಂಥ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಆ ರಕ್ತಸ್ರಾವ ನಿರಂತರವಾಗುತ್ತೆ, ಅದು ನಿಲ್ಲಲ್ಲ. ಇದು ಒಂದು ಕಂಡೀಷನ್. ಸೊ ಹಾಗಾಗಿ ಅದು ಬಹಳ ಭಯಂಕರವಾದ ಕಂಡೀಷನ್. ಆ ರೀತಿ ಏನಾರ ಆಗಿ ರಕ್ತ ಹೋಗ್ತಾ ಇದ್ರೆ, ಯಾರು ರಕ್ತ ಕೊಡಕ್ ಹತ್ರದಲ್ಲಿ ಇಲ್ಲದೆ ಇದ್ರೆ ಆ ಮಗ ಹುಡುಗರ ಆ ವ್ಯಕ್ತಿ ಹೋಗ್ಬಿಡ್ತಾನೆ. ಸೊ ಆ ದೃಷ್ಟಿಯಿಂದ ಎರಡನೇದು ಈಗ ತೆಲಸೇಮಿಯಾ ಅನ್ನೋದು ತುಂಬಾ ಜನಗಳಿಗೆ ಆಗ್ತಾ ಇದೆ. ಈಗ ರಕ್ತದ ಉತ್ಪತ್ತಿ ಆಗೋದಿಲ್ಲ ಅವ್ರಿಗೆ, ನಮ್ಗೆ ಆ ದೃಷ್ಟಿಯಿಂದ ಅವ್ರಿಗೆ ಹೊಸ ರಕ್ತವನ್ನೇ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಅವರ ತೊಂದರೆಗೆ ಅನುಗುಣವಾಗಿ ರಕ್ತವನ್ನು, ಹೊಸ ರಕ್ತವನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಅಷ್ಟು ರಕ್ತ ನಮ್ಮಲ್ಲಿ ಶೇಖರಣೆ ಆಗಬೇಕು, ಅಷ್ಟೊಂದು ಪೇಷಂಟ್ಗೆ ಅದನ್ನು ಕೊಡಬೇಕು, ಅದ್ರ ಪತ್ತೆ ಹಚ್ಚೋ ಕ್ರಮ ಎಲ್ಲ ನಡೀತಾ ಇದೆ. ಅದೊಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಿಕಲ್ ಸೆಲ್ ಅನಿಮಿಯಾ ಅಂತ ಈ ಟ್ರೈಬಲ್ ಏರಿಯಾಗಳಲ್ಲಿ, ಈಗ ನೀವು ಮಾತಾಡ್ತಿರೋದೆಲ್ಲ ಇಲ್ಲಿ ಟ್ರೈಬಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಲೇರಿಯಾ ಕಾಯಿಲೆ ಜಾಸ್ತಿ ಇರುತ್ತೆ. ಅಲ್ಲಿ ಸೊಳ್ಳೆಗಳು ಕಚ್ಚೋದ್ರಿಂದ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರೇನು ಅದು ನಮ್ಮ ರಕ್ತ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಅದು ಪಾಪಿನ್ಸ್ ತರ ಒಂದು ರೌಂಡ್ ಆಗಿರಬೇಕು, ಕೆಂಪು ರಕ್ತ ಕಣ, ಅದು ಈ ಕುಡುಗೋಲ್ ತರ ಶೇಪ್ ತಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗ. ಸೊ ಅದು ಆಗದಾಗ ಅನಿಮಿಕ್ ಆಗ್ಬಿಡ್ತಾರೆ ಅದು ಸೆಲ್ಸ್, ರಕ್ತ ಕೆಂಪು ರಕ್ತ ಕಣ ನಮ್ಮ ದೇಹದಲ್ಲಿ ಸುಮಾರು 120 ದಿನ ಬದುಕಬೇಕು, ಇದು 15 ದಿನ 20 ದಿನಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವರು ಅನಿಮಿಕ್ ಆಗ್ತಾರೆ. ಸೊ ಅಂತದನ್ನು ಸಹ ಈ ಕಾನೂನಲ್ಲಿ ಸೇರಿಸಿದೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಶ್ರೀಧರ್ ಅಂತ ಸರ್, ಬುಲ್ಗುಪ್ಪೆ ಎಲ್ಲ ಕಾಲ್ ಮಾಡಿರೋದು, ಗುಡಿಕೋಟೆ.
2: ಹಾ ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ಅದೇ ಈಗ 2016 ಹ್ಯಾಕ್

0: ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ರು ಸರ್. ಈಗ ನಂದು ಒಂದು ಪ್ರಶ್ನೆ ಏನಂದ್ರೆ, ಈಗ ವಿಶೇಷಚೇತನರಿಗೆ ಈ ಆಕ್ಟ್ ಬಗ್ಗೆ ಎಲ್ಲೂ ಕೂಡ ಅವೇರ್ನೆಸ್ ಇಲ್ಲ ಸರ್, ಅದ್ರ ಬಗ್ಗೆ ಜಾಗೃತಿನೂ ಕೂಡ ಇರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ವ್ಯಕ್ತಿಗಳು ಸಿಗೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಮಕ್ಕಳುಗಳಿಗೆ ತುಂಬಾ ವಂಚಿತರಾಗ್ತಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವಿಶೇಷ ಶಿಕ್ಷಕರುಗಳ ಕೊರತೆ ಕೂಡ ಇದೆ ಇದು. ಮತ್ತೆ ಇನ್ನೊಂದು, ವಿಶೇಷಚೇತನರಿಗೆ ಓಡಾಡೋದಕ್ಕೆ ಸಮಸ್ಯೆಗಳೇನಿದೆ ಅಂದ್ರೆ, ನಾನ್ ನೋಡಿದಾಗೆ ಈಗ ನಮ್ಮ ಕೋಟೆ ತಾಲೂಕಲ್ಲಿ ಇರ್ಬೋದು, ಸ್ಕೂಲ್ ತಾಲೂಕಲ್ಲಿ ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳಲ್ಲಿ ಇರ್ಬೋದು, ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ರ್ಯಾಂಪ್ ವ್ಯವಸ್ಥೆ ಇರಲ್ಲ. ಈಗ ನಾವು ತಾಲೂಕು ಆಫೀಸ್ಗೆ ಹೋಗ್ತೀವಿ ಅಂತಂದ್ರು ಕೂಡ ಅಲ್ಲಿ ಒಂದು ಲಿಫ್ಟ್ ಇಲ್ಲ, ಕೆಲವು ಇಲಾಖೆಗಳೆಲ್ಲ ಮೇಲ್ಗಡೆ ಇದೆ, ಅಲ್ಲಿಗೆ ಹೋಗೋದಿಕ್ಕೆ ಸಮಸ್ಯೆಗಳಾಗ್ತಿದೆ. ನಮ್ಗೆ ಕೆಳ ಹಂತದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕೆಲವು ಇಲಾಖೆಗಳಿದೆ ಏನು ಕಮ್ಯುನಿಕೇಟ್ ಮಾಡೋದಕ್ಕೆ ಯಾರು ಸ್ವಂತ ಅಂತ ವ್ಯಕ್ತಿಗಳು ಕೂಡ ಇರೋದಿಲ್ಲ. ಈ ತರ ಸಮಸ್ಯೆಗಳಿದ್ದಾಗ ನಾವು ಹೇಗೆ ಅದನ್ನ ನಾವು ಬಗೆಹರಿಸ್ಕೋಬಹುದು ಹೇಗೆ ಅಂತ ಒಂದು ಹೇಳ್ತಾ ಇದ್ದೀವಿ.
1: ಒಳ್ಳೆ ಪ್ರಶ್ನೆ ನಿಮ್ದು. ಒಂದು, ಅಂಗವಿಕಲರ ಕಾನೂನಿನ ಬಗ್ಗೆ ಅರಿವು ಬಗ್ಗೆ ಮಾತಾಡಿದಿರಿ. ಈಗ ಈಗ ಈಗ ಏನು ಫೋನಿನ ಕಾರ್ಯಕ್ರಮ ಆಗ್ತಾ ಇದೆ, ಇದು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮನೇ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಶ್ರೋತೃಗಳು ಕೇಳಿದ್ರೆ ಆವಾಗ ಅವರಿಗೆ ಒಂದಷ್ಟು ಪ್ರಮಾಣದ ತಿಳುವಳಿಕೆ ಬರುತ್ತೆ. ಸಂಪೂರ್ಣ ಕಾನೂನಲ್ಲಿರೋ ಎಲ್ಲವನ್ನು ಹೇಳೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಗಂಟೆಯಲ್ಲಿ. ಆದರೆ ಒಂದು ಕಾನೂನಿದೆ, ಅದು ಇಂತಿಂಥ ಅಂಶಗಳನ್ನು ಹೇಳುತ್ತೆ, ಇಂತಿಂಥ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನ್ನೋದು ಒಂದು ಅರಿವು ಮೂಡುತ್ತೆ. ಇನ್ನು ಎರಡನೇದು ಅರಿವು ಹೇಗೆ ಮೂಡಿಸ್ಬೋದು ಅಂತಂದರೆ, ಈ ಸ್ವಯಂ ಸೇವಾ ಸಂಸ್ಥೆಗಳು ನಿಮ್ಮಲ್ಲಿ ಅಂಗವಿಕಲರ ಪುನರ್ವಸತಿ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕಾ ಕಾರ್ಯಕ್ರಮಗಳು ಅಂತ ಮಾಡ್ತಾರೆ. ಅದರಲ್ಲಿ ಬೀದಿ ನಾಟಕಗಳು, ಗೋಡೆ ಬರಹಗಳು, ಪೋಸ್ಟರ್ಗಳು, ಈ ಥರದ್ದನ್ನೆಲ್ಲ ಮಾಡಿ ಅವರಿಗೆ ಈ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ನಡೀತಾ ಇದೆ. ಮತ್ತು ಇನ್ನೊಂದು ಏನಂದರೆ, ಅರಿವು ಎಲ್ಲೋ ಸಿಗುತ್ತೆ ಅಂತಲ್ಲ, ಕೆಲವು ಅಂಗವಿಕಲರು ಪ್ರಯತ್ನ ಮಾಡಿ ಏನಿದೆ ನಮಗೆ ಏನು ಬದಲಾವಣೆಗಳಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ಕಡೆ ಅವರು ಮಾಡಬೇಕು. ಎರಡನೇ ಅಂಶ ನೀವು ಹೇಳಿದ್ರಿ ಶಿಕ್ಷಣ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಅಂಗ ವ್ಯಕ್ತಿಗಳಿಗೂ ಸಹ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ, ಒಳಗೊಂಡ ಶಿಕ್ಷಣ ಅಂತ ಬಂದಿದೆ. ಆ ಒಳಗೊಂಡ ಶಿಕ್ಷಣ ಅಂತ ಎಲ್ಲ ಶಾಲೆಗಳು ನಡೆಯುತ್ತೆ, ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ನಡೆಯುತ್ತೆ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ನಡೆಯುತ್ತೆ, ಮತ್ತು ಖಾಸಗಿ ಶಾಲೆಗಳಲ್ಲೂ ಅದನ್ನು ನಡೆಸಬೇಕು ಅನ್ನೋವಂಥದ್ದು ಸರ್ಕಾರದ ಒಂದು ನಿಯಮದಲ್ಲಿ ಹೇಳಿದೆ. ಹಾಗಾಗಿ ಯಾವುದೇ ಅಂಗವಿಕಲ ಮಗುವನ್ನು ಸಹ ಅಥವಾ ವಿದ್ಯಾರ್ಥಿಯನ್ನೂ ಸಹ ಅವನ ಅಂಗವಿಕಲತೆ ಇದೆ ಅನ್ನೋ ಕಾರಣಕ್ಕೆ ನಾವು ಶಾಲೆಗೆ ಸೇರಿಸೋದಿಲ್ಲ ಅಂತ ಹೇಳೋಂಗಿಲ್ಲ, ಇದು ಮೊದಲು. ಎರಡನೇದು, ಆ ಹುಡುಗನ್ನ ಸೇರಿಸ್ಕೊಂಡ್ಮೇಲೆ, ಅಂಥ ಅಂಗವಿಕಲ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸ್ಕೊಂಡ್ಮೇಲೆ ಆ ವ್ಯಕ್ತಿಗಳಿಗೆ ಪಾಠ ಮಾಡೋ ಅರ್ಹತೆ ಇರತಕ್ಕಂಥ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು. ಈಗ ಆಲ್ರೆಡಿ ಸರ್ಕಾರ ಆ ಕೆಲಸವನ್ನು 1990 ಸರ್ವಶಿಕ್ಷಾ ಅಭಿಯಾನ, ಜಿಲ್ಲಾ ಇದು DPEP ಕಾರ್ಯಕ್ರಮ, ಆಮೇಲೆ ಇವಾಗ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಈ ಥರದ್ದೆಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಕರನ್ನು ಅಂಗವಿಕಲ ವ್ಯಕ್ತಿಗಳಿಗೆ ಯಾವ ರೀತಿ ಪಾಠ ಬೋಧನಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಬೋಧನೆ ಹೇಗೆ ಮಾಡಬೇಕು, ಕಲಿಕೆಯನ್ನು ಹೆಂಗೆ ಕಳಿಸ್ಬೇಕು, ಬೋಧನಾ ಸಾಮಗ್ರಿಗಳನ್ನು ಹೆಂಗೆ ತಯಾರು ಮಾಡಬೇಕು, ಇದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತರಬೇತಿಗಳು ನಡೀತಾ ಇದೆ. ಮತ್ತು ಸರ್ಕಾರದಲ್ಲೂ ಆ ಥರ ತರಬೇತಿ ಹೊಂದಿದಂಥ ಶಿಕ್ಷಕರನ್ನು ಪ್ರತಿ ಶಾಲೆಗೂ ಅಪಾಯಿಂಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇದ್ರ ಜೊತೆಗೆ ಅವರನ್ನು ಏನೋ ಈ ಕಾಂಟ್ರಾಕ್ಟ್ ಮೇಲೂ ಸಹ BERTs ಅಂತ ತೊಗೊಳ್ಳೋದು, ಈ ಥರ ಎಲ್ಲ ತೊಗೊಂಡು ಸಹ ಅಂಗವಿಕಲರಿಗೆ ಅನುಕೂಲ ಆಗಲಿ ಶಿಕ್ಷಣದಲ್ಲಿ ಅನ್ನೋ ವ್ಯವಸ್ಥೆನೂ ಸರ್ಕಾರ ಮಾಡ್ತಿದೆ. ಅದನ್ನು ನಾವೆಲ್ಲರೂ ಬಳಸ್ಕೊಳ್ಬೇಕಾಗಿರೋದು ನಮ್ಮ ಕಡೆಯೂ ಇದೆ. ಸರ್ಕಾರ ಒಂದು ಕಡೆ ಮಾಡಿದ್ರೆ ಅದರ ಫಲಾನುಭವಿಗಳು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗಿರೋದು ಒಂದಿದೆ. ಈಗ ಒಂದು ಅರ್ಧ ಗಂಟೆ ಹಿಂದೆ ನಾನು ಸಿಬ್ಬಂದಿ ತರಬೇತಿಯನ್ನು ಕೊಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಶಾಲೆಗೆ ಅಡ್ಮಿಷನ್ ಆಗುತ್ತೆ ಆದರೆ ಆ ಮಕ್ಕಳುಗಳು ಶಾಲೆಗೆ ಹೋಗೋದಿಲ್ಲ ಅಂತ. ಸೊ ಈ ಥರ ಆದಾಗ ನೀವು ಹೇಳ್ದಂಗೆ ಅಂತರ ಜಾಸ್ತಿ ಆಗುತ್ತೆ. ನಮ್ಮ ಅಂಗವಿಕಲ ವ್ಯಕ್ತಿ ಮಕ್ಕಳುಗಳು, ವಿಕಲಚೇತನ ವ್ಯಕ್ತಿಗಳು ಹೆಚ್ಚಿನ ವಿದ್ಯಾಭ್ಯಾಸಗಳು ಮಾಡೋಕ್ಕಾಗಲ್ಲ, ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆಯೋಕ್ಕಾಗಲ್ಲ, ಅದು ವಾಸ್ತವ. ಸೊ ಅದಕ್ಕೆ ನಾವು ಇಬ್ಬರೂ ಕೈ ಜೋಡಿಸ್ಬೇಕು. ಸರ್ಕಾರ ಅಂತ ಹೇಳಿ ಸರ್ಕಾರದ ಮೇಲೆ ಹಾಕೋಂಗಿಲ್ಲ, ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಿದಾಗ, ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲವೂ ಸೇರಿ ಕೆಲಸ ಮಾಡಿದಾಗ ಖಂಡಿತ ಶಿಕ್ಷಣದಲ್ಲಿ ನಾವು ಒಂದು ಒಳ್ಳೆಯ ಬದಲಾವಣೆಯನ್ನು ತರ್ಬೋದು. ಈಗ ಸಾರ್ವಜನಿಕ ಕಟ್ಟಡಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಆಗಬೇಕು, ಶೌಚಾಲಯದಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇರುವಂಥ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಕಾನೂನಲ್ಲಿ ಹೇಳಿದೆ. ಅದಕ್ಕೆ ಈಗ ನಾನು ಮುಂಚೆನೆ ಮಾತಾಡ್ದಂಗೆ 15th ಫೈನಾನ್ಸಲ್ಲಿ ಬರುವಂಥ ಹಣದಲ್ಲಿ ಸ್ಥಳೀಯ ಸರ್ಕಾರಗಳು ಅದನ್ನು ಖರ್ಚು ಮಾಡ್ತಾ ಇದೆ.
2: ಓಕೆ, ಬೇರೆ ಪ್ರಶ್ನೆ ಆಯ್ತಾ ಶ್ರೀಧರ್ ಅವರೇ?
0: ಶಿಕ್ಷಕರ ಕೊರತೆ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಇರೋದೇ ಇಲ್ವಲ್ಲ ಸರ್?
1: ಅದೇ, ಈಗ ಶಿಕ್ಷಕರ ಕೊರತೆ ಯಾಕಾಗಿದೆ ಅಂದ್ರೆ ಅದು ಇದಕ್ಕೆ ಸಂಬಂಧಪಡದೇ ಇದ್ದಿದ್ದು, ಆದ್ರೂ ಒಂದು ಮಾತು ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವಂಥದ್ದು ನಾವು ಒಬ್ಬರು ಒಂದು ಜವಾಬ್ದಾರಿಯುತವಾದ ಏನೋ ಪ್ರಜೆಗಳಾಗಿ ನಾವು ಸರ್ಕಾರಿ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಅದು ಗ್ರಾಮಾಂತರ ಪ್ರದೇಶದಲ್ಲ, ನಗರ ಪ್ರದೇಶದಲ್ಲ, ಎಲ್ಲ ಕಡೆಯೂ ಆಗಿದೆ. ಈಗ ನಿಮಗೆಲ್ಲೂ ಅಷ್ಟೇ, ಪ್ರೈವೇಟ್ ಸ್ಕೂಲ್ಗಳು ಬಂದಿದೆ, ನಿಮ್ಮ ಮಕ್ಕಳನ್ನೆಲ್ಲ ನೀವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀರ. ಅದು ನಿಂತು ಯಾವಾಗ ನಾವೆಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀವಿ ಆವಾಗ ಎಲ್ಲ ಸ್ಟ್ರೆಂತ್

0: ಜಾಸ್ತಿ ಆಗುತ್ತೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆವಾಗ ಸರ್ಕಾರ ಶಾಲೆಗಳನ್ನು ಮುಚ್ಚಲ್ಲ. ಅಂತ ಹೊಸ ಹೊಸ ಇದು ರಿಟೈರ್ಡ್ ಆದಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದು ಶಿಕ್ಷಕರನ್ನು ನೇಮಕಾತಿ ಮಾಡುತ್ತೆ. ಈಗ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿ ಶಾಲೆಗಳನ್ನು ತೆಗೆದು ಮಕ್ಕಳೇ ಬರದೇ ಇದ್ದರೆ ಏನು ಮಾಡೋದು? ಈಗ ನೀವೇ ಹೋಗಿ ನೋಡಿ, ಅಂಗನವಾಡಿಯಲ್ಲಿ ಹಿಂದೆ 30, 40, 50 ಮಕ್ಕಳಿರ್ತಿದ್ರು, ಇವತ್ತು 15, 20, 5, 10 ಬಂದ್ಬಿಟ್ಟಿದೆ. ನಿಮ್ಮ ಸರ್ಕಾರಿ ಶಾಲೆಗಳಿಗೆ ಹೋದರೆ 1-5 ಒಂದೇ ರೂಮಲ್ಲಿ ನಡೀತಾ ಇರುತ್ತೆ. ಯಾಕೆಂದರೆ 1 3 ಮಕ್ಕಳು, 2 ಒಂದು 4 ಮಕ್ಕಳು, 5 3 ಮಕ್ಕಳು ಈ ಥರ ಇರ್ತಾರೆ. ಇದು ತಪ್ಪ್ಯಾರ್ದು ಅಂತಂದರೆ ನಮ್ಮದೇ. ಆಮೇಲೆ ಈಗ ಅವರು ನೇಮಕಾತಿ ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೊಂಡಿರುವಂಥ ಶಿಕ್ಷಕರು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಅಂಥ ಶಿಕ್ಷಕರನ್ನು ಹಾಕಿದ್ದಾರೆ. ಈಗ ಬೇರೆ ನೀವು ಶಾಲೆಗಳಿಗೆ ಹೋದರೆ ನೋಡ್ಬೋದು, ಯಾಕಂದರೆ ನಾನು ನಿಕಟವಾಗಿ ಶಿಕ್ಷಣ ಇಲಾಖೆ ಜೊತೆ ಕೆಲಸ ಮಾಡೋದ್ರಿಂದ ಅದು ಅದರ ಪರಿಚಯ ನನಗಿದೆ. ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ನೇಮಕಾತಿಯಿಂದ ಆಗಿಲ್ಲ ಅಂಥ ಕಡೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಶಿಕ್ಷಕರನ್ನು ತಗೊಂಡು ಮಕ್ಕಳಿಗೆ ಬೋಧನೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವರನ್ನು ನೇಮಿಸಿದ್ದಾರೆ. ಆದರೆ ನೀವು ಹೇಳ್ದಂಗೆ 100 ಕಮ್ಮಿ ಆಗಿದೆಯಾ? ಇಲ್ಲ, ಅದರದ್ದು ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಗೆ ನಾವು ಸಾರ್ವಜನಿಕರು ಸ್ವಲ್ಪ ಕಾರಣ ಅಂತ ನನ್ನ ಅನಿಸಿಕೆ ಅಷ್ಟೇ.
1: ಈಗ ಮಕ್ಕಳ ಶಿಕ್ಷಣದಲ್ಲಿ ಕೂಡ ಅರಿವು ಮೂಡಿಸೋದಕ್ಕೆ ಪಠ್ಯಕ್ರಮದಲ್ಲಿ ವಿಶೇಷತೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಗಳೇನಾದ್ರೂ ಆಡ್ ಮಾಡಬಹುದು ಸರ್?
0: ಈಗ ಕೆಲವು ಪುಸ್ತಕಗಳಲ್ಲಿ ಕನ್ನಡದ
1: ಬೇಸಿಕಲಿ ಈಗ ಸರ್ ಬೆಳೆಯುವಂತ ಮಕ್ಕಳಲ್ಲಿ ವಿಶೇಷತನದ ಬಗ್ಗೆ ಇರ್ಬೋದು, ಹಿರಿಯ ನಾಗರಿಕರ ಬಗ್ಗೆ ಇರ್ಬೋದು, ಫಸ್ಟ್ ಅವ್ರಿಗೆ ಅರಿವು ಬಂತು ಅಂದ್ರೆ ಅವ್ರ ಫ್ಯೂಚರ್ ಅಲ್ಲಿ ಆ ಮಕ್ಕಳ ಜೊತೆ ಬೆರೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು.
0: ನಿಜ, ಖಂಡಿತ ಮಾರಲ್ ಎಜುಕೇಶನ್ ಅಂತ ಒಂದು ಒಂದು ವಿಭಾಗ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ರಮಗಳಲ್ಲಿ ಸೂಕ್ತವಾದ ಕ್ರಮಗಳು ಇಡಬೇಕು. ಅಂಗವಿಕಲರು ಮಾಡಿರೋ ಸಾಧನೆಗಳನ್ನು ಉಲ್ಲೇಖ ಮಾಡುವಂಥ ಪಾಠಗಳು ಇಡಬೇಕು ಅನ್ನೋಂಥದ್ದು ಒಂದು ಭಾಗ ಇದೆ. ಅದನ್ನು DACRTಯವರು NCERTಯವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ರಾಜ್ಯ ಮಟ್ಟದಲ್ಲಿ ಸಿಲೆಬಸ್ಸನ್ನ ಅಥವಾ ಪಠ್ಯವನ್ನು ರಚನೆ ಮಾಡುವಂಥ ಸಮಿತಿಯವರು ಅದರ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು. ಆ ಕಡೆ ಸ್ಥಳೀಯ ಅಂಗವಿಕಲರ ಒಕ್ಕೂಟಗಳು, ಸಂಘಗಳು ಅದರ ಕಡೆ ಒಂದಷ್ಟು, ಈ ನಾನು ಈಗ ಹೇಳಿದ್ನಲ್ಲ ಆ ವಿಚಾರ ಕುರಿತು ಶಿಕ್ಷಣ ಸಚಿವರಿಗೆ ನೀವು ಬರೆದಾಗ ಮುಂದೆ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಾಗ, ಪಠ್ಯಕ್ರಮದಲ್ಲಿ ಪಾಠವನ್ನು ಇಡುವಾಗ ಈ ಥರದವರು ಇವರು ಇಂಥ ವ್ಯಕ್ತಿಗಳ ಪಾಠಗಳನ್ನು ಇಡ್ತಾರೆ. ನಮ್ಮ ದೇಶದಲ್ಲಿ ಆ ಥರ ಸಾಧನೆ ಮಾಡಿರುವಂಥ ಬೇಕಾದಷ್ಟು ಅಂಗವಿಕಲರಿದ್ದಾರೆ, ತೊಂದರೆ ಇರುವಂಥವ್ರು. ಮಾಲ್ತಿ ಹೋಲ್ಡನಿಂದ ಹಿಡಿದು ಇವತ್ತಿನ ಕ್ರಿಕೆಟರ್ ಒಬ್ಬರು ಇದ್ರಲ್ಲ, ಅವ್ರ ಹೆಸರು ಶೇಖರ್ ನಾಯಕ್ ತನಕನೂ ಬೇಕಾದಷ್ಟು ಜನ ಇದೆ. ಇವತ್ತು ಕಾಮನ್ವೆಲ್ತಲ್ಲಿ ಬೇಕಾದಷ್ಟು ಪ್ರಶಸ್ತಿಗಳನ್ನು ಅಂಗವಿಕಲ ಕ್ರೀಡಾಪಟುಗಳು ಗೆದ್ದಿದ್ದಾರೆ. ಇವರ ಪಾಠಗಳನ್ನು, ಇವರ ಸಾಧನೆಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ತಂದಾಗ ಖಂಡಿತ ನೀವು ಹೇಳ್ದಂಗೆ ಮಕ್ಕಳಿಗೆ ಅಂಗವಿಕಲತೆ ಇರುವಂಥ ಅಥವಾ ವಿಕಲಚೇತನ ವ್ಯಕ್ತಿಗಳ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಮತ್ತು ವಿಕಲಚೇತನ ವ್ಯಕ್ತಿಗಳು ಸಹ ಅವರನ್ನು ಮಾಡಲಾಗಿಟ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ. ನೀವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಹೆಚ್ಚಿನ ಅಧಿಕಾರದಲ್ಲಿರತಕ್ಕಂಥವ್ರ ಗಮನಕ್ಕೆ ತನ್ನಿ. ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಕೊಡಿ, ಹೆಚ್ಚು ಹೆಚ್ಚು ಪಾಠಗಳನ್ನು ಅಂಗವಿಕಲರ ಸಾಧನೆ ಮಾಡಿರ್ತಕ್ಕಂಥ ಅಂಗವಿಕಲರ ವಿಚಾರ, ಅವ್ರ ಬದುಕು, ಅವ್ರ ಜೀವನ, ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ರು ಮನವೊಲಿಸ್ಬೋದು. ಅದು ಬಂದರೆ ನೀವು ಹೇಳ್ದಂಗೆ ಆ ಕೊರತೆ ನೀಗುತ್ತೆ.
2: ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿದ್ರಿ, ಅಂದರೆ ವಿಶೇಷ ಚೇತನರಿಗೆ ಏನೇ ಒಂದು 2016 ಒಂದು ಅಧಿನಿಯಮದಲ್ಲಿ ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಈಗ ಅದೇ ರೀತಿ ಉದ್ಯೋಗ ಮತ್ತು ಒಂದು ಸರ್ಕಾರಿ ನೇಮಕಾತಿಯಲ್ಲಿ ಈ ಒಂದು ಅಧಿನಿಯಮದ ಅಡಿಯಲ್ಲಿ ಯಾವ ಒಂದು ಮೀಸಲಾತಿ ಮತ್ತು ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ, ನಮಸ್ಕಾರ ಸರ್. ನಾನು ಹುಣಸಕೊಪ್ಪೆಯಿಂದ, ನಾನು ಎಲ್ಜಿ ಕೋಟೆ ಒಕ್ಕೂಟದ ಅಧ್ಯಕ್ಷ.
2: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಾಗರಾಜ್ ಅವರೇ.
3: ನಾಗರಾಜ್ ಅಂತ.
2: ಹೇಳಿ ಹೇಳಿ ತಮ್ಮ ಪ್ರಶ್ನೆ.
3: ಸರ್, ಅಧಿಕಾರಿಗಳು ವಿಶೇಷಚೇತನರು ಹೋದಾಗ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ. ಕೆಲವು ರೆಕಾರ್ಡ್ಗಳು ಬೇಕು ಅಂತ ಹೋದಾಗ ನನ್ಗೆ ಒಂದು ದೃಢೀಕರಣ ಪತ್ರ ಕೊಡಿ ಅಂತ, ವಾಸಸ್ಥಳ ದೃಢೀಕರಣ ಪತ್ರನ 10 ಕೊಡಿ ಅಂತ ಹೋದಾಗ ಅವ್ನು ಕೊಡೋದು 5 ಅಲ್ಲಿ ನನ್ನ ಆಧಾರ್ ಕಾರ್ಡ್ ನಲ್ಲಿ 12 ಇದೆ, ಅವ್ನು ಕೊಡೋದು 5. ಅದು ಅನ್ವೇರಿಗೆ ಆಗ್ಲೂ ಏನ್ ಮಾಡಿದ್ರು ಬರೀ ಸೇವಕಾಸಿನಿ ಮಾಡ್ತಾರೆ. ಆ ದಿಕ್ಕಿನಲ್ಲಿ ನಾನು ಜಗಳಾಡಕ್ಕ ಸ್ವಲ್ಪ ಹಿಂದೇಟ್ ಹಾಕ್ತಿ. ಇವ್ನ ಜೊತೆಲಿ ಏನು ಜಗಳಾಡೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಈ ತರ ಅಧಿಕಾರಿಗಳಲ್ಲೇ ಈ ತರ ವ್ಯತ್ಯಾಸ ಆದಾಗ ಯಾವ ರೂಪನು ಸಾಧನೆ ಮಾಡ್ಕೊಳಕ್ ಆಗ್ತಾ ಇಲ್ಲ.
0: ಅಲ್ಲ, ಈಗ
3: ಅಧಿಕಾರಿಗಳಲ್ಲೇ
0: ಇಲ್ಲ, ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಈಗ ನಿಮಗೆ 5 ಕೊಟ್ಟಿವು, ಬೇರೆಯವ್ರಿಗೆ ಹೆಚ್ಚಿನ ವರ್ಷ ಕೊಟ್ಟಿರೋ ಉದಾಹರಣೆ ಯಾವ್ದಾರು ಇದೆಯಾ?
3: ಕೊಟ್ಟಿದ್ದಾರೆ.
0: ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಕೊಡ್ಲಿಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆಯಾ ನಿಮ್ಗೆ?

0: ಅವ್ರಿಗೆ ಯಾಕೆ ಜಾಸ್ತಿ ಕೊಟ್ಟರು ನಿಮಗೆ?
1: ಹಾ
0: ಈಗ ಬೇರೆಯವ್ರಿಗೆ ಜಾಸ್ತಿ ವರ್ಷಕ್ಕೆ ಕೊಟ್ಟು ದೃಢೀಕರಪಟ್ಟ, ನಿಮಗೆ ಕಮ್ಮಿ ವರ್ಷಕ್ಕೆ ಕೊಟ್ಟರು, ಐದೇ ವರ್ಷಕ್ಕೆ ಕೊಟ್ಟರು ಅಂದರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ, ಗೊತ್ತಾಗಿದೆಯಾ ನಿಮಗೆ?
1: ಇಲ್ಲ ಅದು ತಿಳಿಯಲ್ಲ. ಏನಪ್ಪ ಯಾಕೆ ಹಿಂಗ ಕೊಟ್ಟಿದೆ ಅಂತಂದ್ರೆ ನಿಮ್ಗೆ ಬಂದಿರೋದೇ ಹಂಗ.
0: ಸೊ ಈ ಒಂದು ಈಗ ನೀವು ಹೇಳಿದಂಥ ಈ ಸಮಸ್ಯೆಯನ್ನು ನಾವು ಈ ಫೋನಿನ ಕಾರ್ಯಕ್ರಮದಲ್ಲಿ ಪರಿಹಾರ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಯಾವ ಅಧಿಕಾರಿ ಯಾವ ಕಾರಣದಿಂದ ಅದಷ್ಟು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾವು ಏನೇನೋ ಮಾತಾಡಲಿಕ್ಕೆ ಕಷ್ಟ. ಆದರೆ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದರೆ ನಿಮಗೆ ಒಂದು ಕಾನೂನಿದೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ, ಮಾಹಿತಿ ಹಕ್ಕು ಕಾಯಿದೆ ಅಂತ ಒಂದಿದೆ. ಆ ಕಾಯಿದೆಯಲ್ಲಿ ನನಗೆ ಯಾತಕ್ಕೆ ನೀವು ಈ ರೀತಿ ಕೊಡ್ತಾ ಇದ್ದೀರಿ, ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿ ನೀವು ಒಂದು ಪತ್ರವನ್ನು ಆ ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಈ ಮಾಹಿತಿ ಹಕ್ಕು ಅಧಿಕಾರಿಗೆ ಕೊಡ್ಬೋದು. ಆವಾಗ ನಿಮಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೊಡ್ತಾರೆ. ಆ ಕಾರಣ ಏನು ಅನ್ನೋದು ಗೊತ್ತಾದರೆ ಆವಾಗ ನಾವು ಮುಂದಿನ ಕ್ರಮ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಇಲ್ಲದೆ ಸುಮ್ಮನೆ ಈಗ ನಾವು ಈಗ ಮಾತಾಡಿದ್ವಲ್ಲ ಫೋನಲ್ಲಿ, ಈಗ ಅದ್ರ ಮೇಲೆ ನಾವು ಯಾವ ಅಧಿಕಾರಿಗಳ ಮೇಲೆ ಆಗಲಿ ಏನಾಗಲಿ ಏನೋ ಹೇಳೋಕ್ಕಾಗಲ್ಲ. ಯಾಕೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತ ದಾಖಲೆಗಳನ್ನು ನೋಡದೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಅಲ್ಲ ಅಧಿಕಾರಿಗಳಲ್ಲಿ ಚೆನ್ನಾಗಿ ಈಗ ಸರ್ ಐದು ಬೆರಳು ಒಂದೇ ಸಮ ಇರಲ್ಲ. ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಟ್ಟದೇ ಅಂದರೆ ಈ ಥರ ಸ್ವಭಾವದಲ್ಲಿ ವ್ಯತ್ಯಾಸ ಇರೋವಂಥ ಅಧಿಕಾರಿಗಳು ಇರ್ತಾರೆ. ನಾವು ಹೇಗೆ ಅಂತಂದರೆ ನಾವು ಅವ್ರ ಜೊತೆ ಯಾವ ಥರ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಇದನ್ನು ಇದು ವಿಷಯನೇ ಬೇರೆ ಆಗುತ್ತೆ. ಅವರು ಅಧಿಕಾರಿಗಳು ಸ್ವಭಾವ ಬೇರೆ, ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂದರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆದರೆ ಬೇರೆ ಆಡಳಿತಾತ್ಮಕವಾದಂಥ ಸಮಸ್ಯೆಗಳೇನಾರು ಇದ್ದರೆ ಅದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಉತ್ತರ ಕೊಡೋಣ.
1: ಮತ್ತೆ ಸಾರ್ವಜನಿಕರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವಿಶೇಷೇತನ ಕಂಡ್ರೆ ಸ್ವಲ್ಪ ಅಸಾಧ್ಯವಾಗಿ ಇರ್ತಾರೆ. ಅವರು ಸ್ವಲ್ಪ ಕರುಣೆ ತೋರಿದಾಗ ಗೌರವ ಸಿಗುತ್ತಾ, ಮತ್ತೆ ಅವ್ರಿಗೂ ಗೌರವ ಒಂದು ರಕ್ಷಣೆ
0: ಖಂಡಿತ ಖಂಡಿತ.
1: ಅಧಿಕಾರಿಗಳಲ್ಲಿ ಆ ರೀತಿ ರಕ್ಷಣೆ ಕೊಟ್ಟಾಗ ಸ್ವಲ್ಪ ಧೈರ್ಯ ಬರ್ತದೆ, ಅವರು
0: ನಾನು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇಬ್ರಿಗೂ ಮನವಿ ಮಾಡ್ತೀನಿ. ಅಂಗವಿಕಲರ ಪರವಾಗಿ ದಯವಿಟ್ಟು ಅಂಗವಿಕಲತೆ ಇರತಕ್ಕಂಥ ವ್ಯಕ್ತಿಗಳು ಸಹಾಯ ಕೇಳಿ ನಿಮ್ಮ ಹತ್ರ ಬಂದಾಗ ದಯವಿಟ್ಟು ತಾತ್ಸಾರ ಮಾಡಬೇಡಿ. ಅವ್ರನ್ನ ಮನುಷ್ಯರು ಅಂತ ನೋಡಿ, ಅವ್ರಿಗೆ ನಿಮ್ಮ ಕೈಲಾದಂಥ ಯಾವ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಹಾಯ ಮಾಡ್ಬೋದು. ನಾನು ಕಾನೂನನ್ನು ವೈಲೇಟ್ ಮಾಡಿ ಉಲ್ಲಂಘಿಸಿ ಮಾಡಿ ಅಂತ ಹೇಳ್ತಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ಏನು ಸಹಾಯ ಸಲ್ಕಾರ ಮಾರ್ಗದರ್ಶನ ಕೊಡ್ಬೋದು ಅದನ್ನು ಮಾನವೀಯ ದೃಷ್ಟಿಯಲ್ಲಿ ಕೊಡಿ ಅಂತ ಈ ಮಾಧ್ಯಮದ ಮುಖಾಂತರ ಅವರಿಬ್ಬರೂ ಕೇಳ್ಕೊಳ್ತೀನಿ. ನಿಮ್ಮ ಪರವಾಗಿ ನಾ ಕೇಳ್ಕೊಳ್ತೀನಿ.
2: ಧನ್ಯವಾದಗಳು. ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾನು ಮೊದಲೇ ಕೇಳ್ದಂಗೆ ಈ ಒಂದು 2016 ಅಧಿನಿಯಮದ ಪ್ರಕಾರ ಉದ್ಯೋಗ ಮತ್ತು ಸರ್ಕಾರ ನೇಮಕಾತಿ
0: ಈಗ ಏನು ಮಾಡಿದೆ ಅಂದರೆ, ಸರ್ಕಾರ ಅಂಗವಿಕಲರೂ ಸಹ ಉದ್ಯೋಗಾವಕಾಶದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈಗ ನಮ್ಮದು ಕೇಂದ್ರ ಸರ್ಕಾರದ ಒಂದು ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಸಾಕಷ್ಟು ಥರದ ತರಬೇತಿಗಳನ್ನು ಕೊಡುವಂಥ ವ್ಯವಸ್ಥೆಗಳಿದೆ. ಸೊ ಒಂದು ಸಾರಿ ಉದ್ಯೋಗ ಹೇಗೆ ಮಾಡಬೇಕು, ಅದಕ್ಕೇನೆ ಇವಾಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನು ಬಂದಿದೆ 2020-ರಲ್ಲಿ, ಅದು ಸಾಕಷ್ಟು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಿದೆ. ಇವೆಲ್ಲವೂ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ನಾಳೆ ದಿನ ವ್ಯಕ್ತಿ ಅವನು ಉತ್ಪಾದನೆ ಮಾಡುವಂಥ ಉತ್ಪಾದಕ ವ್ಯಕ್ತಿ ಆಗಬೇಕು. ಸಮಾಜಕ್ಕೆ ಅವನು ಅವನಿಂದ ಹೊರೆ ಆಗಬಾರ್ದು, ಅವನು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಇದನ್ನ ಮಾಡಿದ್ದಾರೆ. ಇನ್ನು ಎರಡನೇ ಅಂಶ ಏನಂದ್ರೆ, ಸರ್ಕಾರಿ ಉದ್ಯೋಗದಲ್ಲಿ ಅವರಿಗೆ 4% ಅಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮೀಸಲಾತಿಯನ್ನು ಯಾಕೆ ಫಿಲಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಈಗ ನೋಡಿ ಈಗ VRWO MRW URW ಅಂತ ಇದೆ, ಈಗ ನಿಮಗೆ ನಿಮಗೆ ಗೊತ್ತಿರಬೇಕು ಅಲ್ಲ. ಅವ್ರು ಅಷ್ಟು ಜನ ಕೆಲಸನ ಬೇರೆ ಯಾರಿಗೂ ಕೊಡಲ್ಲ, ಫುಲ್ 100-100 ಮೀಸಲಾತಿ ಅದು ಅಂಗವಿಕಲರಿಗೆ. ಸೊ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಹಂತದ ಅಂಗವಿಕಲರನ್ನು ಉದ್ಯೋಗಸ್ಥರನ್ನಾಗಿ ಮಾಡುವಂಥ ಕೆಲಸ ನಡೆಯಿದೆ. ಎರಡನೇದು ಅದನ್ನು ಬಿಟ್ಟು ಈಗ ಫಸ್ಟ್ ಡಿವಿಜನ್ ಕ್ಲರ್ಕು, ಸೆಕೆಂಡ್ ಡಿವಿಜನ್ ಕ್ಲರ್ಕು, A ಗ್ರೇಡ್ B ಗ್ರೇಡ್ ಅಥವಾ C ಗ್ರೇಡ್ ಅಂತ ಏನು ಉದ್ಯೋಗಾವಕಾಶಗಳಿದೆ, ಇದರ ಎಲ್ಲದರಲ್ಲೂ 4% ಮೀಸಲಾತಿಯನ್ನು ಕಾನೂನು ಪ್ರಕಾರ ಕೊಟ್ಟಿದೆ. ನಮ್ಮಲ್ಲಿ ಇಲ್ಲಿ ಕೊಂದು ತೊರತೆ ಆಗ್ತಾ ಇರೋದೇನಪ್ಪ ಅಂದರೆ, ಆ ಹುದ್ದೆಗೆ ಬೇಕಾಗಿರೋಂಥದ್ದಂಥ ವಿದ್ಯಾರ್ಹತೆಯನ್ನು ಹೊಂದಿದಂಥ ಅಂಗವಿಕಲರನ್ನು ನಾವು ಒದಗಿಸೋಕ್ಕಾಗ್ತಾ ಇಲ್ಲ. ಅದು ನಮ್ಮ ಅಲ್ಲಿರುವಂಥ ಒಂದು ನ್ಯೂನ್ಯತೆ, ನಾವು ಅದನ್ನು ಸರಿಪಡಿಸ್ಕೋಬೇಕು. ಅದು ಯಾಕೆ ಸರಿಪಡಿಸ್ಕೋಬೇಕಾಗುತ್ತೆ ಅಂದರೆ, ಹೆಚ್ಚೆಚ್ಚು ಅಂಗವಿಕಲದ ವ್ಯಕ್ತಿಗಳು ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡಿ ಹೊಸ ಹೊಸ ತರಬೇತಿಗಳನ್ನು ಪಡ್ಕೊಂಡಾಗ ಅವರು ಸಹ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು, ಮತ್ತು ಅವರು ಅವದೇ ಸಮುದಾಯದ ಅಂಗವಿಕಲರು ಯಾರು ನಾಳೆ ಬಂದರೆ ಅವ್ರಿಗೆ ಸಹಾಯ ಮಾಡ್ಬೋದು. ಈಗ ಯಾರೋ ಹೇಳಿದ್ರು

0: ಅಧಿಕಾರಿಗಳು ಸರಿಯಾಗಿ ಟ್ರೀಟ್ ಮಾಡಲ್ಲ ನಮ್ನ ಅಂತ. ಅಂಗವಿಕಲನೇ ಒಬ್ಬ ಅಧಿಕಾರಿ ಆಗಿ ಕೂತ್ಕೊಂಡ್ರೆ
1: ಖಂಡಿತ
0: ನಾನೇ ದಿನ ಬರೋ ಅಂಗವಿಕಲನ ಅವ್ನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಳ್ತಾನೆ. ಆ ಮಟ್ಟಕ್ಕೆ ಏರುವಂತ ಸ್ಥಿತಿಯನ್ನ ಇಡೀ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರಿಕೊಂಡು, ನಾನೀಗ ನಾನು ಮಾತಾಡ್ತಿರೋ ನಾನು ಸೇರಿಕೊಂಡು, ಸಂಘ ಸಂಸ್ಥೆಗಳು ಸೇರಿಕೊಂಡು, ಬರೀ ಅಂಗವಿಕಲ ಕೆಲಸ ಮಾಡ್ತವ್ರ ಸಂಘ ಸಂಸ್ಥೆ ಅಂತ ನಾನು ಹೇಳ್ತಿಲ್ಲ, ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಸಹ ಅಂಗವಿಕಲರ ಸಮಸ್ಯೆಯನ್ನು ಅಡ್ರೆಸ್

0: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು?
0: ಸರ್ ನಮಸ್ತೆ, ನನ್ನ ಹೆಸರು ಅಂಕಾಚಾರ್ಯ ಅಂತ ಮಾತಾಡ್ತಾ ಇರೋದು, ಫ್ರಮ್ ಮಡಿಕೇರಿಯಿಂದ ಕಾಲ್ ಮಾಡ್ತಾ ಇರೋದು.
1: ಸರ್ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
0: ಸರ್ ನಂಗೊಂದು ಸಜೆಷನ್ ಬೇಕಾಗಿತ್ತು. ನಾವು ಈಗ ಕೊಡಗು ಜಿಲ್ಲೆಯಲ್ಲಿ ಕೆಲವು ಜನಕ್ಕೆ ನಾವು ಆಲ್ರೆಡಿ ನಾವು ಒಂದು ವೃತ್ತಿಪರ ತರಬೇತಿ ಅಂದ್ರೆ ಪೆನಲ್ ಆಗಿರ್ಬೋದು, ಪೋರ್ಟ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ಸ್ಪೈಸಿಸ್ ಆಗಿರ್ಬೋದು, ಈ ತರ ತರಬೇತಿನ ಕೊಟ್ಟಿ ಕೊಟ್ಟಾಗಿದೆ. ಮತ್ತೆ ಈಗ ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಕೂಡ ಸಿದ್ಧರಿದ್ದಾರೆ. ಸೊ ಮಾರ್ಕೆಟಿಂಗ್ ನಮ್ ಕಂಪೇರ್ಡ್ ಟು ಬೇರೆ ಜಿಯೋಗ್ರಫಿಗೆ ನೋಡಿದಾಗ ಮಡಿಕೇರಿ ಭಿನ್ನವಾಗಿದೆ. ಅದೇ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಸಜೆಷನ್ ಏನಾದರೂ ಸಿಗ್ಬಹುದಾ ಅಂತ ಸರ್, ಸ್ಟ್ರಾಟಜಿ ಏನಾದರೂ ಸಿಗ್ಬಹುದಾ ಅಂತ.
2: ಇದು ಭಾರಿ ಒಳ್ಳೆ ಪ್ರಶ್ನೆ. ನಾವು ಒಂದು ನಿಮಗೆ ಒಂದು ಅನುಭವದ ಮುಖಾಂತರ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಈ ಜೇನು ಕೃಷಿ ಅಂತ ಮಾಡ್ತಾ ಇದ್ವಿ ನಾವು ಹಿಂದೆ ಒಂದು CBR ಕಾರ್ಯಕ್ರಮದಲ್ಲಿ, ಅದನ್ನು ನಾವು ಡಾಬರ್ಗೆ ಟೈಅಪ್ ಮಾಡಿಕೊಂಡ್ವಿ. ಈ ಡಾಬರ್ ಅವರು ಬಂದು ಹಳ್ಳಿಯಲ್ಲಿ ಅವರೇ ಬಾಕ್ಸ್ ಇಟ್ಟು ಸರ್ಕಾರದ ಅನುದಾನದಲ್ಲೂ ಸಹ ಈ ಜೇನು ಕೃಷಿ ಮಾಡೋದಕ್ಕೆ ಬಾಕ್ಸ್ ಕೊಡ್ತಾರಲ್ಲ ಅದು ಕೊಡ್ತಿದ್ರು. ಅಲ್ಲಿ ಶೇಖರಣೆ ಆದಂಥ ಜೇನನ್ನು ಒಬ್ಬ ರೆಪ್ರೆಸೆಂಟೇಟಿವ್ ಬಂದು ಡಾಬರಿಂದನೇ ತೊಗೊಂಡೋಗ್ತಿದ್ದ, ಅವನು ಬೆಲೆ ಕೊಡ್ತಿದ್ದ. ಇದು ಒನ್ ವೇ ಆಫ್ ಮಾರ್ಕೆಟಿಂಗ್. ಅದೇ ಥರ ಲಿಚ್ಚಡ್ ಪಾಪಡ್, ಈ ಹಪ್ಪಳಗಳನ್ನು ಮಾಡಿ ಲಿಚ್ಚಡ್ ಪಾಪಡ್ ಅವ್ರು ಮೆಟೀರಿಯಲ್ ಕೊಡ್ತಿದ್ರು, ಅದನ್ನು ಅವ್ರಿಗೆ ಕೊಡ್ತಿದ್ವು. ಹಾಗೆ ಊದುಗಡ್ಡಿಯನ್ನು ಮಾಡೋದು ಇದೆಲ್ಲ ನಡೆದಿದೆ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಬೇಸಸ್ಸಲ್ಲಿ ನಡೆದಿದೆ. ಆದರೆ ಇವತ್ತು ಈಗ ಫೆನಾಯಿಲ್ ಅಂತ ನೀವೇನು ಹೇಳಿದ್ರೆ ಇದನ್ನು ಅಷ್ಟೇ, ನೀವು ಈ ಲೈಝಾಲು ಅಥವಾ ಇನ್ಯಾವುದೋ ಒಂದಷ್ಟು ಕಂಪ್ನಿಗಳಿದೆಲ್ಲ, ಇದರ CEOಗಳನ್ನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ನ ಭೇಟಿ ಮಾಡಿ ಅದರ ಗುಣಮಟ್ಟ ಕಾಯ್ಕೋಬೇಕು. ನಾವು ಯಾವುದೇ ಪದಾರ್ಥ ವ್ಯಾಪಾರದಲ್ಲಿ ಮಾರ್ಕೆಟಿಂಗ್ ಆಗಬೇಕು ಅಂತಂದರೆ ಗುಣಮಟ್ಟ ಬಹಳ ಮುಖ್ಯ. ಅದು ಅದರಲ್ಲಿ ನಾವು ಅಂಗವಿಕಲರು ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಸಿಂಪತಿಗೋಸ್ಕರ ತೊಗೋಬಾರ್ದು ಪ್ರಾಡಕ್ಟ್ನ. ಕಾಂಪಿಟೇಟಿವ್ ಆಗಿಯೇ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು, ಅದು ಯಾರು ಮಾಡಲಿ. ಆ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕ್ವಾಲಿಟಿ. ಆ ಕ್ವಾಲಿಟಿಯನ್ನು ನಾವು ಖಂಡಿತ ಮೇಂಟೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಸಂಬಂಧಪಟ್ಟಂಥ ಇಲಾಖೆಯಿಂದ ಈಗ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅದೇ ಅಲ್ಲಿಂದ ಬಂದು ಕ್ವಾಲಿಟಿ ಚೆಕ್ ಮಾಡಿ ಅವ್ರದ್ದು ISI ಮಾರ್ಕೋ ಏನೋ ಇದೆ ಕೊಡೋದು, ಅದನ್ನು ನಾವು ತೊಗೊಂಡಂಥ ಸಂದರ್ಭದಲ್ಲಿ ನಮ್ಮ ಖಂಡಿತ ನಾವೇ ಒಂದು ನಮ್ಮದೇ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ನಾವು ಮಾರಾಟ ಮಾಡ್ಬೋದು. ಅದಕ್ಕೆ ಒಂದಷ್ಟು ಶ್ರಮಗಳಾಗುತ್ತೆ. ಸಂಘಟಿತವಾಗಿ ಈಗ ನೀವು ಹೇಳಿದ್ದೆಲ್ಲ ಸಂಘಟನೆಯಿಂದ ಮಾಡಿಸ್ತಾ ಇದ್ದೀವಿ ತರಬೇತಿಯಿಂದ. ಈಗ ನಿಮ್ಮ ಫೆಡರೇಷನ್ನು ಆ ಜವಾಬ್ದಾರಿಯನ್ನು ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಲೈಸೆನ್ಸು ಮತ್ತು ಅದಕ್ಕೆ ಬೇಕಾಗಿರುವಂಥ ಪ್ರಮಾಣ ಪತ್ರಗಳು, ಅಧಿಕೃತವಾದಂಥ ಸರ್ಟಿಫಿಕೇಷನ್ ಎಲ್ಲ ತೊಗೊಂಡು ಆ ಪ್ರಮಾಣದಲ್ಲಿ ನೀವು ಮಿಕ್ಸಿಂಗ್ ಎಲ್ಲ ಮಾಡಿ ಫೆನಾಯಿಲ್ ಮಾಡಿದ್ರೆ ಮಾರ್ಕೆಟಿಂಗ್ ಏನಂಥ ಸಮಸ್ಯೆ ಆಗಲ್ಲ. ಈಗ ಯಾಕೆಂದರೆ ನಮಗೆ ಎಲ್ಲ ಹಳ್ಳಿಗಳಲ್ಲಿ ವೀಕ್ಲಿ ಮಾರ್ಕೆಟಿಂಗ್ ಅಂತ ಇದೆ, ಸಂತೆ ಅಂತ ನಡೆಯುತ್ತೆ. ಅಂಥ ಜಾಗದಲ್ಲಿ ಪ್ರಾಡಕ್ಟ್ ಗುಣಮಟ್ಟ ಚೆನ್ನಾಗಿದ್ದರೆ ಖಂಡಿತ ತೊಗೋತಾರೆ, ಅದೊಂದು ವ್ಯವಸ್ಥೆ ಮಾಡ್ಬೋದು. ಇಲ್ಲ ಅಂದರೆ ನೀವು ನೇರವಾಗಿ ಈ ನಾನೀಗ ಎರಡು ಮೂರು ಕಂಪ್ನಿ ಹೇಳಿದೆ, ಈಗ ಮ್ಯಾನುಫ್ಯಾ ಇದು ಯಾರು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರೋವಂಥ ಕಮರ್ಷಿಯಲ್ ಫೆನಾಯಿಲ್ ಮಾಡ್ತಾ ಇರೋವಂಥ ಕಂಪ್ನಿ ಇದೆ, ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಅವ್ರ ಕಡೆಯಿಂದ ರಾ ಮೆಟೀರಿಯಲ್ ಅವರೇ ಕೊಡ್ತಾರೆ, ಅದು ಮಾಡಿ ನಾವು ರಿಟರ್ನ್ ಅವ್ರಿಗೆ ಕೊಡೋದು, ನಾವು ಲೇಬರ್ ಕಾಸ್ಟ್ ನಮಗೆ ಕೊಡ್ತಾರೆ. ಆ ಥರದ್ದು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಆಗುತ್ತೆ. ಏನಾಗುತ್ತೆ ಅಂದರೆ ನಮಗೆಲ್ಲರಿಗೂ ಏನಿದೆ ಅಂದರೆ ಗ್ರಾಹಕಂಗೆ ಬ್ರ್ಯಾಂಡೆಡ್ ಭಾರಿ ಇಷ್ಟ. ಆ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಬೇಕು. ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ಒಂದು ಇದು ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇದೆ. ಸೊ ಅದಕ್ಕೆ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು. ಇವಾಗ ನೋಡಿ, ಯಾರು ಮಿನರಲ್ ವಾಟರ್ ಕುಡಿ ಅಂತ ಕೇಳಲ್ಲ, ಬಿಸ್ಲರಿ ವಾಟರ್ ಕುಡಿ ಅಂತಾರೆ. ಬಿಸ್ಲರಿ ಅನ್ನೋದು ಕಂಪ್ನಿ, ಅದು ಬ್ರ್ಯಾಂಡ್ ಮಾಡಿದೆ. ಅದೇ ಥರ ಟೂತ್ಪೇಸ್ಟ್ ಕೇಳಿದ್ರೆ ಕಾಲ್ಗೇಟ್ ಕೊಡ್ರಿ ಅಂತಾರೆ. ಕಾಲ್ಗೇಟ್ ಅನ್ನೋದು ಕಂಪ್ನಿ ಹೆಸರು, ಅಥವಾ ಟೂತ್ಪೇಸ್ಟ್ ಅಂತ ಕೇಳಬೇಕು ಹಂಗೆ ಕೇಳ. ಹಂಗಾಗಿ ಈ ರೀತಿಯ ಜರಾಕ್ಸ್ ಅಂತ ಭಾರಿ ಉದಾಹರಣೆ ಅಂದರೆ ಜರಾಕ್ಸು. ಜರಾಕ್ಸ್ ಅನ್ನೋದೊಂದು ಆ ಕಂಪ್ನಿಯ ಹೆಸರು, ಅದು ಎಷ್ಟು ಬ್ರ್ಯಾಂಡ್ ಆಗಿಬಿಟ್ಟಿದೆ ಅಂತಂದರೆ ನೀವು ಯಾರ ಹತ್ರ ಕೆನಾನು ಯಾರಿಗೆ ಹೋಗಿ ಜರಾಕ್ಸ್ ಅಂತಲೇ ಕೇಳ್ತಾರೆ. ಅದಕ್ಕೆ ಕಾಪಿಯಿಂಗ್ ಮಿಷನ್ ಅಂತ ಅದ್ರ ಹೆಸರು, ಆದರೆ ಜರಾಕ್ಸ್ ಅಂತ ಕೇಳ್ತೀವಿ ನಾವು. ಆ ರೀತಿ ನಮ್ಮ ಉತ್ಪನ್ನಗಳಿಗೂ ಸಹ ನಾವೊಂದು ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ನಮ್ಮದೇ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೋಬೋದು, ನಾವೇ ಕೋಆಪರೇಟಿವ್ ಸೊಸೈಟಿಲಿ ಈ ಥರ ಪ್ರಾಡಕ್ಟ್ಗಳಿಟ್ಟಲು ಮಾರ್ಬೋದು. ಅದಕ್ಕೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ ಜಿಲ್ಲಾವಾರು ಒಂದು ಮಾರಾಟ ಮಳಿಗೆ ಅಂತ ಮಾಡಿದ್ದಾರೆ. ನೀವು ಮಾಡಿದ ಪ್ರಾಡಕ್ಟನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು, ಅಲ್ಲಿ ಇಡ್ಬೋದು. ಸೇಲ್ಸ್ ಆದಮೇಲೆ ನಿಮಗೆ ಅವರು ಒಂದು ಕಮಿಷನ್ ಏನೋ ಇದೆ ಅದನ್ನು ತೊಗೊಂಡು ಉಳಿದ ದುಡ್ಡನ್ನು ಯಾರು ಉತ್ಪಾದಕ ಇರ್ತಾನೆ ಅವನು ಕೊಡ್ತಾರೆ. ಈ ವ್ಯವಸ್ಥೆಗಳಿದೆ, ಸೊ ನೀವು ಆ ಪ್ರಯತ್ನವನ್ನು ಮಾಡ್ಬೋದು. ಇದೇ ನನ್ನ ಈ ತಕ್ಷಣಕ್ಕೆ ನನಗೆ ಹೊಲಿತಾ ಇರೋ ಸಲಹೆ.
0: ಥ್ಯಾಂಕ್ ಯು ಸರ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಸರ್ಕಾರಿ ಹುದ್ದೆಗದ ಒಂದು ಮೀಸಲಾತಿ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ.
2: ಈಗ ಏನಾಗುತ್ತೆ, ಈಗ ಈ ಹುದ್ದೆಗಳಿಗೆ ನಮ್ಮ ಅಂಗವಿಕಲರು ಸೇರಿಸ್ಬೇಕು, ಅವ್ರು ಹೋಗಬೇಕು ಅಂತಂದಾಗ ನಮಗೆ ಅರ್ಹತೆ ಕೊರತೆ ಬಂದ್ಬಿಡುತ್ತೆ. ಹಾಗಾಗಿ ಸರ್ಕಾರದಲ್ಲಿ ಇನ್ನೂ ಒಂದಿದೆ ಬ್ಯಾಕ್ಲಾಗ್ ಅಂತ ಹೇಳ್ತಾರೆ. ಆ ಹುದ್ದೆಗಳನ್ನು 2 ವರ್ಷದ ತನಕ ತಡೆ ಹಿಡಿದು 2 ವರ್ಷದ ನಂತರವೂ ಆ ಹುದ್ದೆಗೆ ಸೂಕ್ತವಾದಂಥ ಯಾರು ವ್ಯಕ್ತಿ ಸಿಗಲಿಲ್ಲ ಅಂದಾಗ ಬೇರೆ ವ್ಯಕ್ತಿ ಕೊಡಬೇಕು ಅನ್ನೋದೊಂದು ಕಾನೂನಲ್ಲಿ ಹೇಳಿದ್ದಾನೆ. ಅದು ಸಮರ್ಪಕವಾಗಿ ಆಗಬೇಕು. ಆ ದಿಶೆಯಲ್ಲಿ ಅಂಗವಿಕಲರು, ಕುಟುಂಬದವರು, ಸಮಾಜ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಈ ಬೇರೆಯವರೆಲ್ಲ ಯಾವ ರೀತಿ ಉನ್ನತ ಹುದ್ದೆ

0: ಗಳು ಎಲ್ಲ ಹೋಗ್ತಾರೆ, ಅದೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ. ಯಾಕೆಂದ್ರೆ ಈಗ ಎಜುಕೇಶನ್ ಅಲ್ಲಿ ಮೀಸಲಾತಿ ಇದೆ, ಸೊ ಅದರಲ್ಲಿನೂ ಸಹ ಇಂಜಿನಿಯರಿಂಗು, ಮೆಡಿಕಲ್ಲು, ಲಾಯರು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಇಂಥ ಪೋಸ್ಟ್ಗಳಲ್ಲಿ ಹೋಗುವಾಗ ಅಲ್ಲೂ ಸಹ ಮೀಸಲಾತಿಯನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ವ್ಯವಸ್ಥೆ ಇರೋದ್ರಿಂದ ನಮ್ಮ ಅಂಗವಿಕಲರು ವಿಕಲಚೇತನ ವ್ಯಕ್ತಿಗಳು ಸಹ ಸೋಂಬೇರ್ತನ ಅನ್ನೋದನ್ನ ಮಾಡದೆ ಅವರು ಸಹ ವಿದ್ಯಾವಂತರಾಗಿ ಸೊ ಮುಖ್ಯವಾಹಿನಿಯ ಸಮುದಾಯದ ಜೊತೆ ತಮ್ಮ ಒಂದು ಸ್ಪರ್ಧಾತ್ಮಕ ಹೋರಾಟವನ್ನು ನಡೆಸಿದ್ರೆ ಖಂಡಿತ ಅವರು ಉದ್ಯೋಗದಲ್ಲಿ ಯಾರು ಹಿಂದೆ ಉಳಿಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಾಗರಾಜ್ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಅಭಿಪ್ರಾಯ
0: ಇಲ್ಲ, ಎಜುಕೇಶನ್ ಅನ್ನ ಯಾವುದೇ ಕಾರಣಕ್ಕೆ ಚುರುಕಿರ್ಲಿ ಚುರುಕಿಲ್ದೆ ಇರಲಿ, ಚುರುಕಿಲ್ದೆ ಇರೋನ್ನ ಚುರುಕು ಮಾಡಬೇಕು ಅನ್ನೋದಕ್ಕೆ ಶಿಕ್ಷಣ ಇರೋದು. ಸೊ ಶಿಕ್ಷಣ ಅನ್ನೋಂತ ಅಧ್ಯಾಯ ಏನ್ ಹೇಳುತ್ತೆ, ಮೂರನೇ ಅಧ್ಯಾಯ ಅಂಗವಿಕಲರ ಕಾನೂನು 2016, ಪ್ರತಿಯೊಂದು ಮಗುವಿಗೂ ಸಹ ಯಾವುದೇ ತಾರತಮ್ಯವನ್ನು ಮಾಡದೆ ಆಯಿತಾ ಅವನಿಗೆ ಶಿಕ್ಷಣವನ್ನು ಒದಗಿಸ್ಬೇಕು ಅಂಥೇಳಿ ನಮ್ಮ ಸಂವಿಧಾನದಲ್ಲೂ ಹೇಳಿದೆ. ನಮ್ಮ ಕೈ ಅಂಗವೇ ಇದು, ನಾವೇನು ವಿಕಲಚೇತನ ಕಾಯ್ದೆ ಅಂತ ಏನು ಹೇಳ್ತೀವಲ್ಲ, ಅದರಲ್ಲೂ ಆ ಮಾತು ಹೇಳಿದೆ. ಸೊ ಆದ್ರಿಂದ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಬೇಕಿಲ್ಲ. ಕಾನೂನು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಶಿಕ್ಷಣದ ಅವಕಾಶ ಮಾಡಿಕೊಟ್ಟಿದೆ. ಆದರೆ ನಮಗೆ ಇಲ್ಲಿರೋವಂಥ ಕೊರತೆ ಏನಪ್ಪ ಅಂತಂದರೆ, ನಮ್ಮ ಅಂಗವಿಕಲ ವ್ಯಕ್ತಿಗಳನ್ನು ಶಾಲೆಗೆ ಕಡ್ಡಾಯವಾಗಿ ಕಳಿಸೋದು, ಅವರು ಸ್ವಲ್ಪ ವಿದ್ಯಾವಂತರಾಗುವಂಗೆ ನೋಡ್ಕೊಳ್ಳೋದು ಸಮಾಜದ ಮತ್ತು ಕುಟುಂಬದ ಜವಾಬ್ದಾರಿ. ಅವೆರಡೂ ಸರಿಯಾಗಿ ನಿರ್ವಹಣೆ ಆದರೆ ಖಂಡಿತ ಅಂಗವಿಕಲರು ಸಹ ಎಲ್ಲರಂತೆ ಓದ್ತಾರೆ, ಅವ್ರಿಗೆ ಸಾಮರ್ಥ್ಯ ಇದೆ. ಯಾವುದೋ ಕೈಯೋ ಕಣ್ಣೋ ಕಾಲೋ ಯಾವುದೋ ಕಾರಣದಿಂದ ಇಲ್ಲದೇ ಹೋದರೂ ಸಹ ದೇವರು ಎಲ್ ನೂರಕ್ಕೆ ನೂರು ನಮ್ಮನ್ನು ಅಪ್ರಯೋಜಕರಾಗಿ ಅಂತೂ ಮಾಡಿಲ್ಲ. ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನಂದೇ ಆದಂಥ ಎಷ್ಟೋ ಜನ ನೋಡಿ ನೀವೇ, ಕಾಲಿಲ್ಲ ಕೈ ಇರಲ್ಲ, ಕಾಲಲ್ಲಿ ಚಿತ್ರ ಬರೀತಾರೆ, ಎರಡು ಕಾಲು ಕೈ ಇಲ್ಲದೇ ಇರೋರು ಬಾಯಲ್ಲಿ ಬ್ರಷ್ ಇಟ್ಕೊಂಡು ಬರೀತಾರೆ. ಸೊ ಹೀಗೆ ಆಮೇಲೆ ನಾವು ಇವಾಗ ಏನಾಗಿದೆ ಅಂದರೆ NYS ಅಂತ ಬಂದಿದೆ, ಓಪನ್ ಸ್ಕೂಲ್ ಅಂತ ಬಂದಿದೆ. ಅದರಲ್ಲಿ ಆ ಅಂಗವಿಕಲರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಓದ್ಬೋದು. ಅದರಲ್ಲಿ ಒಂದು 250 ಬೇರೆ ಬೇರೆ ವಿಧದ ಸಬ್ಜೆಕ್ಟ್ಸ್ ಇದೆ, ಆ ಸಬ್ಜೆಕ್ಟನ್ನು ತೊಗೋಬೇಕು. ಹೇಗೆ ಈಗ ನಾವು ಈ ಮಾಮೂಲಿ ಸ್ಕೂಲ್ಗೆ ಹೋಗಿ ಓದಬೇಕು ಅಂತಲೂ ಇಲ್ಲ, ಅವರು ಮನೆ ಪಾಠ ಮಾಡಿಸ್ಕೊಂಡು ಆ ನ್ಯಾಷನಲ್ ಓಪನ್ ಸ್ಕೂಲಲ್ಲಿರುವಂಥ ಸಬ್ಜೆಕ್ಟ್ಸ್ಗಳನ್ನು ತೊಗೊಂಡು ಸುಲಭವಾಗಿ ಅವರು ವಿದ್ಯಾಭ್ಯಾಸ ಮಾಡ್ಬೋದು, ಅವಕಾಶ ಎಲ್ಲ ಮಾಡಿಕೊಟ್ಟಿದೆ. ಇವಾಗ ಒಂದೇನಪ್ಪ ಅಂದರೆ ಆ ಅವಕಾಶಗಳನ್ನು ಬಳಸ್ಕೊಳ್ಳೋಂಥ ವ್ಯಕ್ತಿಗಳು ಈಗ ನಮಗೆ ಬೇಕಾಗಿದೆ ಅಷ್ಟೇ. ಇವಾಗ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ,
1: ನಾಗರಾಜ್
0: ಅವರೇ, ಈಗ ಕುದುರೆನ ನೀರನ್ನ ಹತ್ತಿರದವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡಿಯೋದು ಯಾರು ಕುಡಿಬೇಕು? ನಮ್ ಕರ್ತವ್ಯ. ಹಾಗೇನೆ ಅದು ನನಗಾದ್ರು ಅನ್ವಯಿಸೋದೆ, ವಿಕಲಚೇತನೂ ಅನ್ವಯಿಸೋದೆ. ಎಲ್ಲ ಸೌಲಭ್ಯಗಳು ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡುವಷ್ಟು ಮಾಡಿದೆ, ಅದನ್ನು ಬಳಸ್ಕೊಂಡು ನನ್ನ ಜೀವನ ನಾನು ರೂಪಿಸ್ಕೋಬೇಕಾಗಿರೋದು ನನ್ನ ಕೈಲಿದೆ ಅಷ್ಟೇ. ನೋಡಿ ನೋಡಿ ನಾಗರಾಜ್ ಎಲ್ಲದರಲ್ಲೂ ಮುಂದೆ ಬರ್ತಾರೆ ಆಯ್ತಾ. ನಾವು ಅವ್ರಿಗೆ ತೋರಿಸ್ಬೇಕಾಗಿರೋದು ಕರುಣೆ ಸಿಂಪತಿ ಅಥವಾ ಅಲ್ಲ, ಸಹಾನುಭೂತಿ ಅಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರನ್ನ ಪ್ರೋತ್ಸಾಹಿಸ್ಬೇಕು, ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅದಾದ್ರೆ ಖಂಡಿತ ಅವ್ರು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾರೆ. ಅಲ್ಲಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಯಾವುದೇ ರಿಯಾಯಿತಿ ಇರಲ್ಲ ನೋಡಿ. ಬರೆಯಲಿಕ್ಕೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ ಆಯ್ತಾ, ನೀವು ಬರೆಯೋಕ್ಕಾಗಲ್ಲ, ನಿಮ್ಮ ಕೈ ಸರಿ ಇರಲ್ಲ, ನೀವು ಹೇಳ್ಬೋದು, ಬರೆಯೋರಿಗೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ. ನಾನು ಹೇಳಿದ್ದು ರಿಯಾಯಿತಿ ಏನಪ್ಪ ಅಂದರೆ ಮೀಸಲಾತಿ ಅಂತ ನಾನು ಹೇಳಿದ್ದು. ಇವಾಗ ಅಂಗವಿಕಲರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂಥೇಳಿ ಆ ಒಂದು 4% ಅಷ್ಟು ಮೀಸಲಾತಿಯನ್ನು ಅವರಿಗೆ ಉದ್ಯೋಗದಲ್ಲಿ ಎಲ್ಲ ಉದ್ಯೋಗದಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆಯನ್ನು ನಾನು ಗಳಿಸ್ಕೋಬೇಕಷ್ಟೇ ಅಷ್ಟೇ. ಏನು ಏನ ಅಲ್ಲಲ್ಲ ಸರ್ಕಾರ ಅಲ್ಲಲ್ಲ ಸರ್, ಸರ್ಕಾರ ಸ್ಕೂಲ್ ತೆಗೆದಿದೆ, ಸರ್ಕಾರ ಶಿಕ್ಷಕರ ನೇಮಕ ಮಾಡಿದೆ, ಅದೆಲ್ಲ ಕೊಡ್ತಾ ಇದೆ ಸರ್ಕಾರ, ನಾನು ಸರ್ಕಾರದ ಮೇಲೆ ಆಪಂದನೆ ಮಾಡಲ್ಲ, ಆದರೆ ಅದನ್ನು ಆ ಕೊಡ್ತಾ ಇರೋವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಳೋವಂಥ ಫಲಾನುಭವಿ ಶಾಲೆಗೆ ಹೋಗಬೇಕು. ತಂದೆ ತಾಯಿಗಳು ಅನ್ನೋ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ. ನೀವು ಅಂಗವಿಕಲರ ಮಕ್ಕಳು ಅಂತಲೇ ಅಲ್ಲ, ಬೇರೆ ಚೆನ್ನಾಗಿರೋ ಅಂಗವಿಕಲತೆ ಇಲ್ಲದೇ ಇರೋವಂಥ ಮಕ್ಕಳುಗಳು

0: ಎಷ್ಟೋ ಕುಟುಂಬಗಳು ಶಾಲೆಗೆ ಕಳಿಸ್ತಿಲ್ಲ ಇವತ್ತು, ಅದು ನಮ್ಮ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಮಗುನ ಅಥವಾ ವಿಕಲಚೇತನ ವಿದ್ಯಾರ್ಥಿಯನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಒಂದು ಹೊಣೆಗಾರಿಕೆ ಇರಬೇಕು. ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗಳು ವಿದ್ಯಾವಂತೆ ಆಗಬೇಕು, ನಾನು ಅವಳದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಬೇಕು. ಈ ಥರದ್ದು ತಂದೆ ತಾಯಿಗಳು ಬಂದಾಗ ಖಂಡಿತ ಮಕ್ಕಳು ಬೆಳೀತಾರೆ, ಏನು ತೊಂದರೆ ಇಲ್ಲ.
1: ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಹೇಳ್ತಿದ್ದಂಗೆ ಈಗ ಈ ಒಂದು ವಿಶೇಷ ಚೇತನರ ಒಂದು ಜೀವನದಲ್ಲಿ ಈಗ ಈ ಒಂದು ಪುನರ್ವಸತಿ ವೃತ್ತಿಪರ ತಜ್ಞರ ಅವರ ಒಂದು ಪಾತ್ರ ಏನು ಸರ್?
0: ನೋಡಿ, ಸಾಮಾನ್ಯ ಬೇಕಾದಷ್ಟು ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸು ಇದ್ದಾರೆ. ಅದು ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ. ಈಗ ನಾನು ನಾನ್ ಟೆಕ್ನಿಕಲ್ ಪ್ರೊಫೆಷನ್, ನಾನು ಯಾವುದೇ ಫಿಸಿಯೋಥೆರಪಿ ಸ್ಪೀಚ್ ಥೆರಪಿಸ್ಟು ಅಥವಾ ಆಕ್ಯುಪೇಷನ್ ಥೆರಪಿಸ್ಟ್ ಅಲ್ಲ ನಾನು, ಆಯಿತಾ? ಅದ್ರ ಜವಾಬ್ದಾರಿ ಅವ್ರಿಗಿದೆ. ಈಗ ಬಂದಂಥವ್ರಿಗೆ ಉದ್ಯೋಗ ಮಾಡಬೇಕು, ಆಕ್ಯುಪೇಷನಲ್ ಥೆರಪಿ ಏನು ಬೇಕಾಗುತ್ತೆ ಅವನಿಗೆ, ಕೆಲಸ ಮಾಡ್ಕೊಂಡು ಏನೇನು ಮಾರ್ಪಾಟು ಮಾಡಬೇಕಾಗತ್ತೆ, ಇದನ್ನೆಲ್ಲ ಅವರು ಆ ತಜ್ಞರು ನೋಡಬೇಕು. ಮತ್ತು ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಇದೆಲ್ಲ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಟೀಮ್ ಇವರೆಲ್ಲ ಇದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು, ಸ್ಪೆಷಲಿಸ್ಟ್ ಇವರೆಲ್ಲ ಒಂದು ಟೀಮು. ಇವರು ಟೆಕ್ನಿಕಲ್ ಜನಗಳು. ಈಗ ನನ್ನಂಥವ್ರು ಏನಪ್ಪ ಅಂತಂದರೆ, ಅಂಗವಿಕಲರಿಗೆ ಸಮಸ್ಯೆಯನ್ನು ಪರಿಚಯ ಮಾಡಿಸೋದು, ಅಂಗವಿಕಲರ ಹಕ್ಕುಗಳಲ್ಲಿ ಏನು ಹೆಣ್ಣು ಹೇಳಿದೆ, ಉಲ್ಲೇಖ ಮಾಡಿದೆ ಅನ್ನೋದು ಪರಿಚಯ ಮಾಡಿಸೋದು, ಅವರಿಗೆ ಯಾವ್ಯಾವುದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ತರಬೇತಿ ಕೊಡೋದು, ಜಾಗೃತಿ ಮೂಡಿಸೋದು, ಜನಜಾಗೃತಿಯನ್ನು ಮೂಡಿಸೋದು, ಸಮಾಜಕ್ಕೆ ಇದ್ರ ಬಗ್ಗೆ ಅರಿವು ಕೊಡೋದು, ಅಂಥ ವ್ಯಕ್ತಿಗಳಿಗೆ ತರಬೇತಿ ಕೊಡೋದು, ಶಿಕ್ಷಕರಿಗೆ ತರಬೇತಿ ಕೊಡೋದು, ಈ ಥರ ಕೆಲಸಗಳು ನಾವು ಮಾಡೋದು. ಅಂದರೆ ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸ್ ಅಂದರೆ ಎರಡು, ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್. ನಾನ್ ಟೆಕ್ನಿಕಲ್ ಏನನ್ನು ಹೇಳ್ತಾರೆ ಸಾಮಾನ್ಯವಾಗಿ ಅಂತಂದರೆ, ಈ ಸಾಫ್ಟ್ವೇರ್ ಈಗ ಎಷ್ಟೋ ಕೇಳಿದ್ರು, ಜನ ನಮ್ಮನ್ನು ತಾತ್ಸಾರದಿಂದ ನೋಡ್ತಾರೆ, ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ, ನಮ್ಗೆ ಇದು ಕೊಡೋಲ್ಲ ಅವಕಾಶ. ಈ ಥರದ ವಿಚಾರಗಳ ಕುರಿತಾಗಿ ನಾವು ಏನು ಬದಲಾವಣೆ ಮಾಡಬೇಕು, ಏನು ತರಬೇಕು, ಅದಕ್ಕೆ ಕಾನೂನು ರೀತಿ ಯಾವ ಥರ ಕ್ರಮ ತಗೊಳ್ಬೇಕು, ಇದನ್ನೆಲ್ಲ ನಮ್ಮಂಥವ್ರು ಹೇಳ್ಕೊಡ್ತಾರೆ. ಆ ಥರನೂ ತುಂಬ ಜನ ಇದ್ದಾರೆ. ಈ ರೀತಿ ಟೆಕ್ನಿಕಲ್ ಪ್ರೊಫೆಷನಲ್ಸ್ ತುಂಬ ಜನ ಇದ್ದಾರೆ. ಇವೆರಡೂ ಸಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ರೆ, ಅಂಗ ವಿಕಲಚೇತನ ವ್ಯಕ್ತಿಗೆ ಸಿಕ್ಕಿದ್ರೆ, ಅವಾಗ ಅವನು ಮುಂದುವರಿಕೆ ಅನುಕೂಲ ಆಗುತ್ತೆ ಅಂತ. ಇದು ಮೇಯ್ನಾಗಿ ಅದೇ ಅವ್ರ ರೋಲು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ರೇಷ್ಮೆ ಅಂತ ಸರ್.
1: ರೇಷ್ಮೆ ಅವರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ಸೋಮವಾರಪೇಟೆ ಸರ್, ಕೊಡಗು.
1: ಹಾಂ ಹೇಳಿ ತಮ್ಮ ಪ್ರಶ್ನೆ ಏನಂತ?
2: ಇದು ಅನಿಮೆ ಬಗ್ಗೆ ಸರ್.
1: ಅನಿಮೆಯ ಬಗ್ಗೆನಾ? ಹಾಂ ಹೇಳಿ.
2: ನನ್ನ ಮಕ್ಕಳಿಗೆ ಅನಿಮೆ ಇದೆ, ಸಿಕಲ್ ಸೆಲ್ ಬೇಟ ಕ್ಯಾಲಸಿಮೆ ಅಂತ. ಗವರ್ನಮೆಂಟ್ ಕಡೆಯಿಂದ ಯಾವ ರೀತಿ ಫೆಸಿಲಿಟಿ ಸಿಗ್ಬೋದು ಸರ್?
0: ಈಗ ಅನಿಮಿಯಾ ಬೇರೆ ತೆಲಸೇಮಿಯಾ ಬೇರೆ, ನಿಮ್ಮ ಮಗುಗೆ ತೆಲಸೇಮಿಯಾ ಇದೆ ಅಂತ ನಾನು ಅನ್ಕೋತೀನಿ. ಅದೇ ಈಗ ನಿಮ್ಗೆ ಎಷ್ಟು ದಿನಕ್ಕೊಂದ್ಸರಿ ರಕ್ತ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ? ಮೂರು ತಿಂಗಳಿಗೆ ಒಂದು ಆ ಮಗುಗೆ ಆ ಬ್ಲಡ್ ಗ್ರೂಪಿನ ರಕ್ತವನ್ನು ಕೊಡಬೇಕು. ಅದಕ್ಕೆ ಬೇಕಾದಷ್ಟು ಬ್ಲಡ್ ಬ್ಯಾಂಕ್ಗಳು, ಸರ್ಕಾರಿ ಬ್ಲಡ್ ಬ್ಯಾಂಕ್ಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ಬ್ಲಡ್ ಬ್ಯಾಂಕ್ಗಳು ಈ ಕಾರಣಕ್ಕೋಸ್ಕರನೇ ಪ್ರತಿ ವಾರ ಪ್ರತಿ ದಿನ ರಕ್ತದಾನ ಶಿಬಿರಗಳನ್ನು ಮಾಡಿ ಈ ರೀತಿ ಅವಶ್ಯಕತೆ ಇರೋರಿಗೆ ರಕ್ತ ಬೇಕು ಅಂಥೇಳಿ ಸಂಗ್ರಹನ ಮಾಡ್ತಾ ಇದೆ. ಆಯಿತಾ? ಆಮೇಲೆ ಇದನ್ನು ತುಂಬ ಕಮ್ಮಿ ಬೆಲೆಯಲ್ಲಿ, ಬೆಲೆ ಹೆಚ್ಚಾಗಾದ್ರೂ ಕೆಲವು ಕಡೆ ಫ್ರೀಯಾಗಿ ಕೊಡ್ತಾರೆ. ಇವಾಗ ಫ್ರೀಯಾಗಿ ಸಿಗಲ್ಲ ಅಂಥೇಳಿ ಅದನ್ನು ಒಂದು ಸ್ವಲ್ಪ ನಾಮಿನಲ್ ಚಾರ್ಜಸ್ಸನ್ನು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಸರ್ಕಾರ ಇವರಿಗೆ ಉಚಿತವಾದಂಥ ನೆರವನ್ನು ಕೊಡಬೇಕು ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಸೋಸಿಯೇಷನೇ ಮಾಡ್ಕೊಂಡಿದ್ದಾರೆ, ತೆಲ್ಸೇಮಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅವರು ಯಾರ್ಯಾರಿಗೆ ಯಾವ್ಯಾವ ಥರದ ರಕ್ತ ಬೇಕು ಮತ್ತು ಔಷಧೀಯ ನೆರವು ಏನೇನು ಬೇಕು ಅಂತ ಒಂದನ್ನು ಸುಲಭ ಬೆಲೆಯಲ್ಲಿ, ಕೈಗೆಟುವ ಬೆಲೆಯಲ್ಲಿ ದೊರಕಬೇಕು ಅನ್ನೋವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ನೀವು ಕೇಳ್ತಿರೋದು ಮೂರು ತಿಂಗಳಿಗೂ ರಕ್ತ ಕೊಡಬೇಕು, ಅದಕ್ಕೆ ಖರ್ಚಾಗ್ತಿದೆ ಅಂತಂದರೆ, ನೀವು ಸ್ಥಳೀಯ ಸರ್ಕಾರಗಳನ್ನು ಅಧಿಕಾರಿಗಳನ್ನು ಭೇಟಿ ಮಾಡಿ, ಮತ್ತು ಸರ್ಕಾರ ಇದು ತಾಲೂಕು ಮೆಡಿಕಲ್ ಅಧಿಕಾರಿ ಇರ್ತಾರೆ, ತಾಲೂಕು ಮೆಡಿಕಲ್ ಆಫೀಸರು ಅಥವಾ ಜಿಲ್ಲಾ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವರನ್ನು ಭೇಟಿ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ತೋರಿಸಿ ಈ ಮಗುಗೆ ಈ ರೀತಿ ರಕ್ತದ ಅವಶ್ಯಕತೆ ಇದೆ, ನನ್ನ ಕೈಯಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಕೊಡೋಕ್ಕಾಗೋದಿಲ್ಲ ಅನ್ನೋವಂಥದ್ದನ್ನು ನೀವು ಗಮನಕ್ಕೆ ತಂದರೆ, ಅವರು ಮಗುಗೆ ಬೇಕಾಗಿರೋ ರಕ್ತದ ವ್ಯವಸ್ಥೆನ ಖಂಡಿತ ಮಾಡ್ತಾರೆ. ಆ ವ್ಯವಸ್ಥೆ ಇದೆ.
2: ನಾನು ತುಂಬಾ ಕಡೆ ಮಾತಾಡಿದ್ದೀನಿ ಸರ್, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಡೆ ಮಾತಾಡಿದ್ದೀನಿ. ನನ್ನ ಮಕ್ಕಳಿಗೆ ಗ್ಲುಕೋಸ್ ರೆಡ್ ಬ್ಲಡ್ ಬೇಕು, ಅದು ಇಲ್ಲೆಲ್ಲೂ ಅವೈಲಬಲ್ ಇಲ್ಲ ಸರ್, ಮೈಸೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅವೈಲಬಲ್ ಇಲ್ಲ.
0: ಓ, ರೇರ್ ಕೇಸ್ ಹಂಗಾದ್ರೆ.
2: ಹೌದು ಸರ್.
0: ಸೊ ಮೈಸೂರಲ್ಲಿ ಎಲ್ಲಿ ಸಿಗ್ತಾ ಇದೆ?
2: ಮೈಸೂರು ಪ್ರೈವೇಟ್ ಸರ್, ನಾರಾಯಣ.
0: ಆ ಗ್ರೂಪಿನ ಬ್ಲಡ್ ಎಲ್ಲೂ ಫ್ರೀಯಾಗಿ ಸಿಗ್ತಾ ಇಲ್ವಾ ಅಥವಾ ಸರ್ಕಾರಿ ಇದ್ರಲ್ಲಿ ಸಿಗ್ತಾ ಇಲ್ವಾ?
2: ಬಟ್ ಅವರಿಗೆ ಗ್ಲುಕೋಸ್ ಬೇಕು.
0: ಅದನ್ನ ವ್ಯವಸ್ಥೆ ಮಾಡ್ಬೋದಲ್ಲ ನೀವು. ಒಂದ್ಸರಿ ಏನಕ್ಕೂ ವಿವೇಕಾನಂದ ಯೂತ್ ಮೂಮೆಂಟ್ ಅವ್ರು ನಡೆಸುವಂತ ಈ ಆಸ್ಪತ್ರೆ ಸರ್ಗೂರಲ್ಲಿ ಇದೆಯಲ್ಲ, ಅಲ್ಲಿ ಬಂದು ಒಂದ್ಸರಿ ಡಾಕ್ಟರ್ ಸೀತಾರಾಮ್ ಅಂತ

0: ಇದ್ದಾರೆ, ಅವ್ರನ್ನ ಒಂದ್ಸಾರಿ ಸಂಪರ್ಕ ಮಾಡಿ ಆಮೇಲೆ ಎಲ್ಲ ಮೆಡಿಕಲ್ ರಿಪೋರ್ಟ್ ತಗೊಂಡ್ ಬನ್ನಿ, ತಗೊಂಡ್ ಬಂದು ಸಂಪರ್ಕ ಮಾಡಿ ಅದಕ್ಕೆ ವೈದ್ಯಕೀಯವಾಗಿ ಏನು ಸಹಾಯ ಮಾಡಬೇಕು, ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡ್ತಾರಮ್ಮ.
1: ಓಕೆ, ಧನ್ಯವಾದಗಳು. ಸರಿ, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ, ಈಗ ಒಂದು ವೇಳೆ ಈಗ ವಿಶೇಷ ಚೇತನರ ಹಕ್ಕುಗಳಲ್ಲಿ ಏನಾದರೂ ಉಲ್ಲಂಘನೆಯಾದರೆ ಅವರು ಯಾವ ಒಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸರ್?
0: ಒಳ್ಳೆ ಪ್ರಶ್ನೆ. ಅಂಗವಿಕಲರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಅಂಗವಿಕಲರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಥವಾ ಉದ್ಯೋಗಾವಕಾಶಗಳು ಅಥವಾ ಇನ್ನೇನೇ ಅವಕಾಶಗಳನ್ನು ಇತರರು ಪಡಿತಾ ಇದ್ರೆ ಅದಕ್ಕೆ ಕಾನೂನಿನಲ್ಲಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ 17ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾರೆ. ದಂಡ ಮತ್ತು ಇದನ್ನು ಪೆನಾಲ್ಟಿ ಅಂತ ಹಾಕಿದ್ದಾರೆ, ಅದರಲ್ಲಿ ಶಿಕ್ಷೆ ಅಂತ ಇದೆ. ಅದರಲ್ಲಿ ಇವಾಗ ಯಾರೊಬ್ಬರು ಸುಳ್ಳು ಮಾಹಿತಿ ಕೊಟ್ಟು UDID ಕಾರ್ಡ್ ಪಡ್ಕೊಂಡು ಪೆನ್ಷನ್ ತಗೊಳ್ತಾ ಇದ್ರೆ ಅದನ್ನ ನೀವು ದಾಖಲೆ ಸಹಿತ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾದಂತ ಒಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂತವರು ಸ್ಥಳೀಯವಾಗಿ CDPO ಅವ್ರು ಬರ್ತಾರೆ, ಇಲ್ಲಾಂದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು, ಅದು ಬೆಸ್ಟ್. ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಗಮನಕ್ಕೆ ತಂದ್ರೆ ಆಗ ಅವರು ಕಾನೂನು ರೀತಿ ಸೂಕ್ತ ಕ್ರಮವನ್ನು ತಗೋತಾರೆ. ಇದು ಎಷ್ಟು ಮಟ್ಟಿಗೆ ಹೇಳಿದ್ದಾನೆ ಅಂತಂದ್ರೆ, ಈ UDID ಕಾರ್ಡ್ ಕೊಡುವಾಗ ಬೇರೆ ಏನೋ ಒಂದು ಆಮಿಷದಿಂದನೋ ಇನ್ನೊಂದ್ರೇನೋ ಸುಳ್ಳು ಪರ್ಸೆಂಟೇಜ್ ಹಾಕೋದಾಗ್ಲಿ ಅಥವಾ ಸುಳ್ಳು ಸರ್ಟಿಫಿಕೇಟ್ ಕೊಡೋದಾಗ್ಲಿ ಮಾಡಿದ್ರೆ ಅಂತ ವ್ಯಕ್ತಿಗಳನ್ನ ಸಿಕ್ಕಿದಾಗ ಯಾರು ಸರ್ಟಿಫಿಕೇಟ್ ಕೊಟ್ಟರು ಡಾಕ್ಟ್ರು ಅವರು ಸಹ ಕೆಲಸವನ್ನು ಕಳ್ಕೋಬೇಕಾಗತ್ತೆ. ಸೊ ಈ ಎಚ್ಚರಿಕೆ ಇರಬೇಕು, ಸರ್ಟಿಫೈಡ್ ಮಾಡ್ತಾ ಇದ್ದೀವಿ ಏನೋ ಒಂದು ಬರೆದು ಕೊಡ್ಬೋದಲ್ಲ, ಅದು ಪ್ರಾಮಾಣಿಕವಾಗಿ ಆ ಸರ್ಟಿಫಿಕೇಟನ್ನು ಸರಿಯಾಗಿ ಮಾಡಿ ಕೊಡಬೇಕು. ಇಲ್ಲದೆ ಹೋದರೆ ನಾನೇ ನೋಡಿರೋ ಹಂಗೆ ಎಷ್ಟೋ ಜನ ಇವತ್ತು ಪೆನ್ಷನ್ ತೊಗೊಳ್ತಾ ಇದ್ದಾರೆ, ಅಂಗವಿಕಲರ ಮಾಸಾಶನಗಳನ್ನು ತೊಗೊಳ್ತಾ ಇದ್ದಾರೆ, ಎಷ್ಟೋ ಜನ ಸರ್ಕಾರಿ ಉದ್ಯೋಗಗಳನ್ನ ಅಂಗವಿಕಲತನೇ ಇಲ್ಲ, ಅವ್ರಿಗೆ ಪ್ರಮಾಣ ಇಲ್ಲವೇ ಇಲ್ಲ, ಅವ್ರು ತೊಗೊಳ್ತಾ ಇದ್ದಾರೆ. ಇದು ಒಂದೆರಡು ಕಡೆ ನೋಡಿದ್ದೀನಿ. ಆದರೆ ಇದನ್ನು ನಾವು ಹೇಗೆ ಪ್ರೂವ್ ಮಾಡೋದು ಅಂತಂದಾಗ ನಮಗೆ ಆ ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕು. ಆ ಎವಿಡೆನ್ಸ್ನ ಕಲೆ ಹಾಕಿ ನಾವು ಎಲ್ಲವನ್ನು ಒದಗಿಸ್ಕೊಟ್ರೆ ಖಂಡಿತವಾಗಿ ಯಾವ ವ್ಯಕ್ತಿ ಅಂಗವಿಕಲರ ಸೌಲಭ್ಯವನ್ನು ವಂಚನೆ ಮಾಡಿ ತಗೋತಾ ಇದ್ದಾನೆ, ಮತ್ತೆ ಆ ವ್ಯಕ್ತಿಗೆ ಯಾರು ದೃಢೀಕರಣ ಪತ್ರ ಕೊಟ್ಟರು ಇಬ್ಬರಿಗೂ ಶಿಕ್ಷೆ ಆಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಈ ಒಂದು ಪುನರ್ವಸತಿ ಸೇವೆಗಳನ್ನು ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಪ್ರಮುಖವಾದ ಒಂದು ಸವಾಲುಗಳಾಗ್ತಾ ಇದೆ ಸರ್?
0: ಒಂದು ದೊಡ್ಡ ಸವಾಲು ಗ್ರಾಮಾಂತರ ಪ್ರದೇಶದಲ್ಲಿ ಅಂತಂದರೆ ಅಂಗವಿಕಲತೆ ಯಾವುದಿದೆ, ಎಷ್ಟು ಜನ ಇದ್ದಾರೆ ಅಂತ ಗುರುತಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈ ಸಾರಿ ಲಾಸ್ಟ್ ಇಯರ್ ಸೆನ್ಸಸ್ಸಲ್ಲೂ 2011 ಸೆನ್ಸಸ್ಸಲ್ಲಿ ಮಾಡಿದಾಗ ನಮಗೆ 2.13 ಏನೋ ಪರ್ಸೆಂಟೇಜ್ ಸಿಕ್ಕಿತ್ತು. ಅವಾಗ ನಾವು 7 ಥರದ ಅಂಗವಿಕಲತೆ ಮಾತ್ರ ಇಟ್ಟಿದ್ವಿ. ಆಮೇಲೆ ಆ ಸೆನ್ಸಸ್ಸಲ್ಲೂ ಸೇರಿಸಿದ್ರು, ಯಾರಾದರೂ ಅಂಗವಿಕಲತೆ ಇದ್ದರೆ ದಯವಿಟ್ಟು ಹೇಳಿ ಅಂತ. ಸೊ ನಮ್ಮ ಜನ ಏನಾಗುತ್ತೆ ಅಂದರೆ ಈ ಸಾಮಾಜಿಕ ಹೆದರ್ಕೊಂಡು ಅವ್ರು ನಮ್ಮ ಮನೇಲಿ ಅಂಗವಿಕಲ ಮಗು ಇದೆ ಅಂತ ಹೇಳೋದೇ ಇಲ್ಲ.
1: ಹೌದು,
0: ಇದು ದೊಡ್ಡ ಕೊರತೆ, ಇದು ದೊಡ್ಡ ಸವಾಲು. ಇದು ಈಗ ಈಗ ನೆಕ್ಸ್ಟ್ ಇಯರ್ ಸೆನ್ಸಸ್ ಬರ್ತಾ ಇದೆ, 2027 ಸೆನ್ಸಸ್ ಮಾಡಬೇಕು ಅಂತ ಇದ್ದಾರೆ. ಈ ಸೆನ್ಸಸ್ಸಲ್ಲೂ ಸಹ ಒಂದು ದೊಡ್ಡ ಕಾಲಮ್ನ ಅಂಗವಿಕಲತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದಾರೆ. ಆದರೆ ನಾವು ಸಾರ್ವಜನಿಕರು, ನಾವು ಯಾಕೆಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಜಾಸ್ತಿ, ನಮ್ಮಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಆ ಸಂಖ್ಯೆ ಆಧಾರದ ಮೇಲೆ ಯೋಜನೆಗಳೆಲ್ಲ ರೂಪುಗೊಳ್ಳೋದು. ನಮ್ಮ ಅಂಗವಿಕಲರ ಸಂಖ್ಯೆನೆ ನಾವು ಎಲ್ಲೂ ರೆಕಾರ್ಡ್ ಮಾಡದೆ ಹೋದ್ರೆ ಸರ್ಕಾರಗಳು ನಿಯಮಗಳನ್ನು ರೂಪಿಸೋಕಾಗೋದಿಲ್ಲ. ಈಗ ನಮ್ದು ನೀತಿ ಆಯೋಗ ಇದೆ, ನೀತಿ ಆಯೋಗ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ರೂಪಿಸಬೇಕು, ಅದಕ್ಕೆ ತಗೊಂಬಂದಂತ ವ್ಯವಸ್ಥೆಗಳನ್ನು ಕೊಡಬೇಕು ಅಂದ್ರೆ ನಂಬರ್ ಕೇಳ್ತಾರೆ ಫಸ್ಟ್, ಎಷ್ಟು ಸಂಖ್ಯೆ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ, ಅದ್ರ ಮೇಲೆ ಅನುದಾನವನ್ನ ಅವರು ಡಿವೈಡ್ ಮಾಡ್ತಾರೆ. ನಮ್ಮಲ್ಲಿ ಸಂಖ್ಯೆನೇ ಸಿಗದೆ ಇದ್ರೆ ಏನ್ ಮಾಡೋದು? ಇದು ಒಂದು, ಇದು ಗ್ರಾಮಾಂತರ ಪ್ರದೇಶದಲ್ಲಿ ಆಗ್ಬೇಕಾಗಿದೆ. ಫಸ್ಟ್ ಅವರನ್ನ ಗುರುತಿಸೋದಾಗಬೇಕು, ಗುರುತಿಸಬೇಕು, ರೆಕಾರ್ಡ್ ಆಗ್ಬೇಕು, ಅವರು ಇದಾರೆ ಅನ್ನೋದು ರೆಕಾರ್ಡ್ ಆಗ್ಬೇಕು. ಆಮೇಲೆ ಈಗ ಎಷ್ಟೋ ಸಂಸ್ಥೆಗಳು ಅಂಗವಿಕಲರಿಗೋಸ್ಕರ ಸ್ಥಳೀಯವಾಗಿ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಅಡಿಯಲ್ಲಿ ಗುರುತಿಸೋದು, ಪತ್ತೆ ಹಚ್ಚೋದು, ನೆರವು ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಅವರು ಸಹ ಒಂದಷ್ಟು ಡಾಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನ ಸರ್ಕಾರದ ಡಾಟಾಬೇಸ್ಗೂ, ಲೋಕಲ್ ಸರ್ಕಾರದಲ್ಲಿರೋ ಡಾಟಾಬೇಸ್ಗೂ, ಇವರು ಗುರುತಿಸಿರೋ ಡಾಟಾಬೇಸ್ಗೂ ಒಂದಷ್ಟು ಸಾರಿ ಕೂತ್ಕೊಂಡು ಸಂವಾದಗಳನ್ನು ಮಾಡಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಇಷ್ಟು ಜನ ಇದ್ದಾರೆ, ಈ ಜನ ನೀವು ಗುರುತಿಸಿಲ್ಲ, ಈ ಜನ ನಾವು ಗುರುತಿಸಿದೀವಿ ಅನ್ನೋದು ಹೇಳಿ ಅದಕ್ಕೆ UDID ಕಾರ್ಡ್ಗಳನ್ನು ಮಾಡಿಸಿರುವಂತ UDID ನಂಬರ್ಗಳನ್ನು ಹಾಕಿ ಆಧಾರ್ ನಂಬರ್ ಅಂತ ಎಲ್ಲ ಮಾಡ್ತೀವಿ. ಆ ರೀತಿ ಆಧಾರ್ ಪ್ಲಸ್ UDID ಎರಡೂ ಅವ್ರಿಗೆ ರಿಜಿಸ್ಟರ್ ಆಗಿ ಅದನ್ನು KOC ಅಂತೆಲ್ಲ ಮಾಡ್ತಿರಲ್ಲ, ಆ ಥರ ಎಲ್ಲರೂ ಒಂದ್ ಕಡೆ ಆಗಿ ಅದು ದಾಖಲಾದ್ರೆ ಅವಾಗ ನಮಗೆ ನಿರ್ದಿಷ್ಟವಾದ ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಆಧಾರದ ಮೇಲೆ ನಮ್ಮೆಲ್ಲ ಸೌಲಭ್ಯಗಳು, ಎಲ್ಲ ಅನುಕೂಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದು ಆಗಬೇಕು.
1: ಸರ್, ಹಾಗೇನೆ ಈ ಒಂದು ಅಧಿನಿಯಮದಲ್ಲಿ ಈ ವಿಶೇಷ ಚೇತನ

0: ಮಹಿಳೆಯರು ಮತ್ತು ಮಕ್ಕಳಿಗೆ ಏನಾದರೂ ಈ ವಿಶೇಷ ರಕ್ಷಣೆಗಳನ್ನೇನಾದರೂ ನೀಡಲಾಗಿದೆ ಅಥವಾ ಹೇಗೆ ಸರ್?
1: ಖಂಡಿತ ಯು ಎನ್ ಸಿ ಆರ್ ಪಿಯಲ್ಲಿ ಡಿಸೆಬಿಲಿಟಿ ಇರೋ ಒಂದು ಅಂಗವಿಕ ಚೈಲ್ಡ್ ವಿತ್ ಡಿಸೆಬಿಲಿಟಿ, ವಿಮೆನ್ ವಿತ್ ಡಿಸೆಬಿಲಿಟಿ ಅನ್ನುವಂಥ ಸಪರೇಟ್ ಸಪರೇಟ್ ಅಧ್ಯಾಯವನ್ನೇ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ನಮ್ಮ ಅಂಗವಿಕಲರ ಕಾನೂನು 2016ರಲ್ಲೂ ಸಹ ಅಂಗವಿಕಲ ಮಕ್ಕಳು ಅಂಗವಿಕಲ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಆ ಮಕ್ಕಳನ್ನು ಬೇರೆ ಮಕ್ಕಳುಗಳಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಅದೇ ಥರ ಸಾಮಾನ್ಯ ಈಗ ನೋಡಿ ಮಹಿಳೆಯರಿಗೆ ಅಂತ ಮಹಿಳಾ ಸಂಘಗಳು ಅದೆಲ್ಲ ಇದೆ, ಆದರೆ ಅಲ್ಲಿ ಅಂಗವಿಕಲ ಮಕ್ಕಳು ಮಹಿಳೆಯರನ್ನ ಸೇರಿಸ್ಕೊಳ್ಳೋದಿಲ್ಲ, ಅಥವಾ ಅಂಗವಿಕಲ ಮಹಿಳೆಯರು ನನಗೆ ಹಿಂಗಿದ್ದೀನಲ್ಲ ಅಂತ ಇವರೇ ಹೋಗೋದಿಲ್ಲ, ಎರಡೂ ಆಗ್ತಾ ಇದೆ. ಸೊ ಹಾಗಂಗಿಲ್ಲ, ಎಲ್ಲ ಸಾರ್ವಜನಿಕ ಸಂಘಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಹ ಅಂಗವಿಕಲರನ್ನ ಸೇರಿಸ್ಕೊಳ್ಳೇಬೇಕು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಕಾನೂನಲ್ಲಿ ಹೇಳಿದೆ. ಅದು ಏನಾಗ್ತಿದ್ಯಪ್ಪ ಅಂತಂದ್ರೆ ನಮ್ಮ ಕಡೆಯಿಂದ ಅಂದ್ರೆ ಯಾವ ಫಲಾನುಭವಿ ಕಡೆಯಿಂದ ಸೂಕ್ತವಾದಂತಹ ರೆಸ್ಪಾನ್ಸ್ ಪ್ರತಿಕ್ರಿಯೆ ಇಲ್ಲದೆ ಇರೋದ್ರಿಂದ ಸಮಾಜನೂ ಸಹ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ದನಿ ಎತ್ತದೆ ನಮ್ಮ ಕಡೆ ಗಮನ ಹರಿಸಲ್ಲ, ಹಾಗಾಗಿ ನಮಗೆ ಈ ಪ್ರಶ್ನೆಗಳು ಆಗಿಂದಾಗೆ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಕಾನೂನಲ್ಲಿ ವೆರಿ ಸ್ಪಷ್ಟವಾಗಿ ಹೇಳಿದೆ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಹಿರಿಯರು. ಅದಕ್ಕೋಸ್ಕರನೇ ಇಲಾಖೆ ಹೆಸರನ್ನು ಏನು ಸೇರಿಸಿದ್ದಾನೆ ಅಂತಂದರೆ ಈ ಇದು ಯಾವ ಮಂತ್ರಿಮಂಡಲ ಅಡಿಯಲ್ಲಿ ಬರುತ್ತೆ ಅಂದರೆ ಮಹಿಳೆ ಮತ್ತು ಮಕ್ಕಳು ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಜೊತೆಗೆ ಇಲಾಖೆ ಹೆಸರು ಏನು ಕೊಟ್ಟಿದ್ದಾನೆ ಅಂದರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತಲೇ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಅವರನ್ನು ಬಿಟ್ಟಿಲ್ಲ. ಬಟ್ ಏನಪ್ಪ ಆಗುತ್ತೆ ಅಂದರೆ ಈ ಅನುಷ್ಠಾನ ಅನ್ನೋದೇ ನಮ್ಮದು ದೊಡ್ಡ ಸಮಸ್ಯೆ. ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ದೊಡ್ಡ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇದರ ಅನುಷ್ಠಾನದ ಕಡೆ ಗಮನವನ್ನು ಸ್ವಲ್ಪ ಹೆಚ್ಚಾಗಿ ಸರ್ಕಾರ ಮತ್ತು ಸಾರ್ವಜನಿಕರು ನಾನಾಗಲೇ ಹೇಳ್ದಂಗೆ ನಾನು ಅದಕ್ಕೆ ಯಾಕೆ ಹೇಳ್ತೀನಿ ಮಾತನಾದರೆ ನಮ್ಮಲ್ಲಿ ಒಂದು ಪಾಲಿಸಿ ಇದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಹಂಗೆ ಅಂದರೆ ಸರ್ಕಾರ ಮತ್ತು ಸಾರ್ವಜನಿಕ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡಿದಾಗ ಈ ಎಲ್ಲದಕ್ಕೂ ಪರಿಹಾರ ಖಂಡಿತ ಸಿಗುತ್ತೆ. ಎಲ್ಲೂ ಸಹ ಮಕ್ಕಳಿಗೆ ಆಗಲಿ ಮಹಿಳೆಯರಿಗಾಗಲಿ ತಾರತಮ್ಯ ಮಾಡಿಲ್ಲ. ಈಗ ನೀವು ಒಂದು ಉದಾಹರಣೆ ಕೊಡಬೇಕು ಅಂದರೆ ನಿಮಗೆ ಕೂಲಿ ಕೆಲಸ ಅಂತ ಇದೆಯಲ್ಲ, ಕೂಲಿ ಕೆಲಸಗಳು ಹೆಣ್ಣಾಳಿಗೆ ಬೇರೆ ಗಂಡಾಳಿಗೆ ಬೇರೆ ಅಂತ ಇದೆ ಕೂಲಿ ನಮ್ಮಲ್ಲಿ. ಆದರೆ ನಮ್ಮಲ್ಲಿ ವಿಬಿಜಿ ರಾಮ್ಜಿ ಅಂತ ಏನು ಒಂದು ಯೋಜನೆ ಇದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ, ಅದರಲ್ಲಿ ಸ್ಪಷ್ಟವಾಗಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣಿಗೆ ಹೆಣ್ಣಾಳು ಗಂಡಾಳಿಗೆ ಭೇದ ಭಾವ ಮಾಡದೆ ಒಂದೇ ಪ್ರಮಾಣದ ಕೂಲಿಯನ್ನು ಕೊಡಬೇಕು ಅಂತ ಮಾಡಿದ್ದಾರೆ. ಆಯ್ತಾ, ಆ ಥರ ಅಂಗವಿಕಲತೆ ಇರತಕ್ಕಂಥ ಮಕ್ಕಳನ್ನ ಹೊಂದಿರುವಂಥ ತಂದೆ ತಾಯಿಗಳಿಗೆ ಆದ್ಯತೆ ಕೊಟ್ಟು ಕೆಲಸ ಕೊಡಬೇಕು ಅಂತ ಎಲ್ಲ ಇದರಲ್ಲಿದೆ. ಸೊ ಅದರಿಂದ ಅದನ್ನು ನಾವು ಬಳಸ್ಕೋಬೇಕು. ಯಾರೋ ಒಬ್ಬರು ಏನೋ ಕಾರಣಕ್ಕೆ ತಾತ್ಸಾರವಾಗಿ ಏನೋ ಮಾತಾಡಿ ಕಳಿಸ್ಬಿಡ್ಬೋದು, ಆದರೆ ನಾವು ಬಿಡಬಾರ್ದು. ಅದಕ್ಕೋಸ್ಕರನೇ ಸ್ಥಳೀಯವಾಗಿ ಅಂಗವಿಕಲರ ಸ್ವಸಹಾಯ ಸಂಘಗಳು ಅಂಗವಿಕಲರ ಒಕ್ಕೂಟಗಳು ಇವು ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಈ ರೀತಿಯಾದಂಥ ಅನುಷ್ಠಾನದ ಹಂತದಲ್ಲಿರುವಂಥ ತಾರತಮ್ಯಗಳನ್ನ ಹೋಗಿಸ್ಬೋದು, ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುತ್ತೆ.
0: ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀನಿ ಸರ್. ಸರ್, ಈ ಒಂದು ಏನು 2016ರ ಒಂದು ಅಧಿನಿಯಮದ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಏನಾದರೂ ಈ ಒಂದು ವಿಷಯ
1: ಅದೇ
0: ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅವ್ರಗಳಿಗೆ ಏನಾದರೂ ಅಡೆತಡೆಗಳು ಮಾಡಿದಾಗ ಹೇಗೆ ಯಾವ ಥರ ಅವರು ದೂರುಗಳನ್ನು ಸಲ್ಲಿಸ್ಬೋದು ಸರ್?
1: ಈಗ ಅಂಗವಿಕಲರನ್ನು ಅಂದರೆ ವಿಕಲಚೇತರರನ್ನು ಅವ್ರಿಗಿರುವಂಥ ತೊಂದರೆಯನ್ನು ಆಧಾರವಾಗಿಟ್ಕೊಂಡು ಯಾವುದೇ ರೀತಿಯಲ್ಲಿ ಅವನಿಗೆ ಹೀಯಾಳಿಸಿದರೆ, ಅವನಿಗೆ ಮನನೋಯಿಸಿದರೆ, ಅಥವಾ ಸಮಾಜದಲ್ಲಿ ಅವನನ್ನು ತಾತ್ಸಾರವಾಗಿ ಅವನನ್ನು ನೋಡುವಂಥ ಸನ್ನಿವೇಶಗಳನ್ನು ಮಾಡಿದರೆ ಅಂತ ಮಾಡಿದಂಥ ವ್ಯಕ್ತಿಗೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡ್ಬೋದು. ಆಯಿತಾ, ಈಗ ಹೇಗೆ ದಲಿತರನ್ನು ಅವರ ಜಾತಿಯಿಂದ ಹಿಡಿದು ಬೈದರೆ ಹೇಗೆ ಅವರಿಗೆ ಬೇಲೆ ಇಲ್ಲದೆ ಇರೋಂಥ ಅರೆಸ್ಟ್ ಮಾಡ್ತಾರಲ್ಲ, ಅದೇ ಥರ ಅಂಗವಿಕಲರಿಗೂ ಸಹ ಈ ರೀತಿಯಾದಂಥ ಹಿಂಸೆ, ನೋವು, ಅವ್ರ ಮೇಲಿನ ದೌರ್ಜನ್ಯ, ಈ ಥರದ ಶೋಷಣೆ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಕಾನೂನು ಅಪ್ಲೈ ಆಗುತ್ತೆ. ಅದ್ರ ಜೊತೆಗೆ ಕಾನೂನು ಏನು ಹೇಳುತ್ತೆ ಅಂದರೆ ಅವರಿಗೆ ಫ್ರೀ ಲೀಗಲ್ ಏಡ್ ಅಂತಂದರೆ ಉಚಿತ ಕಾನೂನು ನೆರವನ್ನು ಕೊಡಬೇಕು ಅಂತ ಕಾನೂನು ಹೇಳಿದೆ. ಆ ರೀತಿಯಾದ ತೊಂದರೆಗೆ ಒಳಪಟ್ಟಂಥ ಅಂಗವಿಕಲರು ಯಾವುದೇ ಥರದ ಹಣಕಾಸಿನ ವೆಚ್ಚವಿಲ್ಲದೆ ಸ್ಥಳೀಯ ನ್ಯಾಯಾಲಯಗಳಿಗೆ ಹೋಗಿ ಸ್ಥಳೀಯ ನ್ಯಾಯಾಧೀಶರನ್ನು ಭೇಟಿ ಮಾಡಿ ಅವರಿಗೆ ಅರ್ಜಿಯನ್ನು ಕೊಟ್ಟರೆ ಸರ್ಕಾರನೇ ಅವರಿಗೆ ಲಾಯರ್ನ ನೇಮಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಇದ್ರ ಜೊತೆಗೆ ನಮ್ಮ ನಾನೇನು ಹೇಳಿದೆ ರಾಜ್ಯ ಅಂಗವಿಕಲರ ಆಯುಕ್ತರೇನಿದ್ದಾರೆ ಅವರು ಅಂಗವಿಕಲರ ಎಲ್ಲ ಕುಂದು ಕೊರತೆಗಳನ್ನು ಸಹ ಅವರು ಬಗೆಹರಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿ ಕೂಟಿ ಅವ್ರಿಗೆ ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿದ್ದಾರೆ. ಅವರು ಕೋರ್ಟ್ ಕಂಟೆಂಟ್ ಮಾಡ್ತಾರೆ, ಅವ್ರು ಕೋರ್ಟ್ ಕಂಟೆಂಟ್ ಅವರೇ ಲಾಯರ್ ಸರ್ ಕೋರ್ಟ್ ಅಲ್ಲ, ಅವರು ಅವರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ

0: ಅಂತ ವಕೀಲರುಗಳು ಇರ್ತಾರೆ, ಅವರು ಕೋರ್ಟ್ ಕಂಡಕ್ಟ್ ಮಾಡಿ ಆ ವ್ಯಕ್ತಿಗಾಗಿರೋ ಅನ್ಯಾಯವನ್ನ ಬಗೆಹರಿಸ್ತಾರೆ. ಜೊತೆಗೆ ಅಂಗವಿಕಲ, ನಾನಾಗ್ಲೇ ಹೇಳಿದಂಗೆ, ಅಂಗವಿಕಲತೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಅಂಗವಿಕಲ ಸೌಲಭ್ಯಗಳನ್ನು ತಗೊಂಡು ಅಂಗವಿಕಲರ ಅವ್ರಿಗೆ ಸಿಗಬೇಕಾಗಿರುವಂತಹ ಅವಕಾಶಗಳನ್ನ ವಂಚನೆಯಿಂದ ಇವ್ರು ಪಡೆದಿದ್ರೆ ಅದಕ್ಕೂ ಸಹ ಕಾನೂನಲ್ಲಿ 2 ವರ್ಷ ಕಠಿಣ ಸಜೆ ಇದೆ, ಸುಮಾರು 5 ಲಕ್ಷದವರೆಗೂ ದಂಡ ಹಾಕಬೇಕು ಅಂತ ಇದೆ. ಸೊ ಈ ಎಲ್ಲ ಕ್ರಮಗಳನ್ನು ಸಹ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಪ್ಪ ದುರಾದೃಷ್ಟ ಅಂತಂದ್ರೆ, ಇದನ್ನ ಯಾರು ಹೊರಗಡೆ ಹೇಳ್ಕೊಳ್ತಾನೂ ಇಲ್ಲ, ಅದು ಈಚೆಗೂ ಬರ್ತಾ ಇಲ್ಲ ಅಷ್ಟೇ ಹೊರತು ಕಾನೂನಲ್ಲಿ ಇದಕ್ಕೆ ಪನಿಷ್ಮೆಂಟ್ ಮತ್ತೆ ಪೆನಾಲ್ಟಿ ಎರಡೂ ಇದೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಅಥವಾ ಪ್ರಮುಖವಾಗಿ ಈ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಆತ್ಮವಿಶ್ವಾಸದಿಂದ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ತಮ್ಮ ಸಲಹೆಗಳು ಅಥವಾ ಸಂದೇಶಗಳೇನು ಸರ್?
0: ಸಲಹೆ ಸಂದೇಶ ಅಂತಹ ಸುಮಾರು ಆಗತ್ತೆ, ದೊಡ್ಡ ದೊಡ್ಡ ಕೊಡ್ತಾರೆ. ಏನಪ್ಪ ಅಂತಂದ್ರೆ, ನನ್ನ ಜೀವನ ನನ್ನದು.
1: ಹೌದು.
0: ಅದರಿಂದ ಪ್ರತಿಯೊಬ್ಬ ಅಂಗವಿಕಲ ಮಿತ್ರರಿಗೂ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯದೆ, ನಿಮಗೆ ಏನಾಗಬೇಕು ಅನ್ನೋಂಥ ಮನಸ್ಸಿನಲ್ಲಿ ಭಾವನೆ ಸಂಕಲ್ಪ ಬರುತ್ತೆ, ಆ ಸಂಕಲ್ಪದ ಕಡೆಗೆ ನಿಮ್ಮ ಗುರಿಯನ್ನು ಇಟ್ಕೊಂಡು ಅದ್ರ ಕಡೆಗೆ ಪರಿಶ್ರಮವನ್ನು ಪಟ್ಟರೆ, ಶ್ರಮ ಹಾಕಿದರೆ, ನಿಮಗೆ ಕೈ ಹಿಡಿಯುವಂಥ 10 ಕೈಗಳು ಇವತ್ತಿದೆ. ಒಂದು ಕಾಲದಲ್ಲಿ ಇರಲಿಲ್ಲ, 10 ಕೈಗಳಿದೆ. ಸರ್ಕಾರದಿಂದ ಹಿಡಿದು ಸಾರ್ವಜನಿಕ ಮಟ್ಟದಲ್ಲಿ, ಸಂಘ ಸಂಸ್ಥೆ ಮಟ್ಟದಲ್ಲಿ ಇದೆ. ನನಗೆ ಕುಟುಂಬದಿಂದ ನೆರವು ಸಿಗಲಿಲ್ಲ, ನನಗೆ ಇನ್ಯಾರೋ ಅಕ್ಕಪಕ್ಕದವ್ರು ಹಿಂಗೆ ಅಂದ್ಬಿಟ್ರು, ಎಲ್ಲ ಇದ್ದೇ ಇದೆ. ಯಾವತ್ತೂ ಒಬ್ಬ ವ್ಯಕ್ತಿ ಮೇಲೆ ಬರಬೇಕು ಅಂತಂದ್ರೆ ಫಸ್ಟು ಅವನಿಗೆ ಅವಮಾನ, ಅದಾದ್ಮೇಲೆ ಅನುಮಾನ, ಅದಾದ್ಮೇಲೆ ಸನ್ಮಾನ. ಸೊ ಹಾಗೆ ಈ 3 ಹಂತಗಳನ್ನು ನಾವು ಮೀಡಿದ ಮೇಲೇ ಸನ್ಮಾನ ಸಿಗೋದು ನಮಗೆ. ಆದರೆ ಅವಮಾನ ಆಯಿತು ಅಂದ ತಕ್ಷಣ ನಾವು ಕುಗ್ಗಬೇಕಾಗಿಲ್ಲ, ಅನುಮಾನ ಪಟ್ಟರು ಅನ್ನೋದು ಬೇಕಾಗಿಲ್ಲ, ಹಿಂಜರಿ ಬೇಕಾಗಿಲ್ಲ. ನಮ್ಮ ಗುರಿಯನ್ನು ಇಟ್ಕೊಂಡು ನಾವು ನಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ 1-2 ದಿನ ತಡ ಆಗ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಸನ್ಮಾನ ಸಿಕ್ಕೇ ಸಿಗುತ್ತೆ. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ಅಂಗವಿಕಲ ಬಂಧುಗಳು ಕೆಲಸ ಮಾಡಲಿ ಅನ್ನೋವಂಥದ್ದನ್ನ ನಾನು ಅವರಿಗೆ ಸಲಹೆನೂ ಅಲ್ಲ, ಸೂಚನೆಯೂ ಅಲ್ಲ, ಮನವಿ ಅಂತ ಅನ್ಕೋಬೋದು.
1: ಓಕೆ, ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಈ ಒಂದು ವಿಶೇಷ ಚೇತನರಿಗೆ ಏನೇನು ಒಂದು ಸೌಲಭ್ಯಗಳು ಅಥವಾ ಹಕ್ಕುಗಳಿದೆ, ಅದನ್ನು ಅವ್ರು ಹೇಗೆ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ಈ ಒಂದು ಸೇವೆಗಳನ್ನು ಅವರು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರೆ, ಅದರ ಜೊತೆಗೆ ಸಾಕಷ್ಟು ಕಾರ್ಯಗಳಿಗೂ ಕೂಡ ತಾವು ಉತ್ತರವನ್ನು ತಾವು ನೀಡಿದ್ದೀರಾ. ಹಾಗಾಗಿ ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳು ಮತ್ತು ಈ ಒಂದು ಮಾಹಿತಿಯನ್ನು ತಾವು ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ, ನಮ್ಮ ವಿಶೇಷ ಚೇತನ ಬಂಧುಗಳ ಪರವಾಗಿ ತಮಗೆ ತುಂಬುರುದಿನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನನಗೂ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಮತ್ತು ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತದ ಅಧಿಕಾರಿಗಳಿಗೆ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಶ್ರೋತೃಗಳು ತುಂಬ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮತ್ತು ಕೆಲವರು ಕೇಳದೇನು ಸಹ ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಿದ್ದಾರೆ, ಪ್ರಶ್ನೆಗಳು ಕೇಳದೇ ಇದ್ರೂ ಕಾರ್ಯಕ್ರಮದ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಂತ ಎಲ್ಲರಿಗೂ ಸಹ ನಾನು ಸಹ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.

ಕೇಳುಗ್ರೆ. ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಪುನರ್ವಸತಿ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೂಡು ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗ್ರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 11 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಯಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/8/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಶ್ರೀ

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಗೋಪಾಲ ಬಾಲ ಕೃಷ್ಣ.

0: ಕೃಷ್ಣ ಗೋಪಾಲ ಬಾಲ ಕೃಷ್ಣ ನಂದ ನಂದನ ಭಕ್ತ ಚಂದನ ಗಾನಲೋಲ ಕೃಷ್ಣ ಗಾನಲೋಲ ಕೃಷ್ಣ ಸುಂದರ ವದನ ಸರೋಜ ನಯನ ರಾಧ ಪ್ರಿಯ ಕೃಷ್ಣ ಯಾದವ ಕೃಷ್ಣ ಯಶೋಧ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಗೋಪಾಲ ಬಾಲ ಕೃಷ್ಣ ನಂದ ನಂದನ ಭಕ್ತ ಚಂದನ ಗಾನಲೋಲ ಕೃಷ್ಣ ಗಾನಲೋಲ ಕೃಷ್ಣ.
1: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ಫುಟ್ಬಾಲ್ ಆಟದ ಪಿತಾಮಹ ನಾಗೇಂದ್ರ ಪ್ರಸಾದ್ ಸರ್ವಾಧಿಕಾರಿಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಭಾರತೀಯ ಫುಟ್ಬಾಲ್ ಸುನಿಲ್ ಛೆಟ್ರಿ ಮತ್ತು ಚೈಮ್ ಬಟಿಯಾರವರಂತಹ ತಾರೆಯನ್ನು ಸೃಷ್ಟಿಸುವ ಬಹಳ ಹಿಂದೆಯೇ ಒಬ್ಬ ಪ್ರವರ್ತಕ ವ್ಯಕ್ತಿ ದೇಶದಲ್ಲಿ ಆಟವನ್ನು ಜನಪ್ರಿಯಗೊಳಿಸಲು ಸಹಾಯ ಮಾಡಿದರು. 2026 ಫಿಫಾ ವಿಶ್ವಕಪ್ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನು ಆಕರ್ಷಿಸುವುದರಿಂದ ಫುಟ್ಬಾಲ್ ಇತಿಹಾಸದ ಬಗ್ಗೆ ಆಸಕ್ತಿಯು ಬೆಳೆದಿದೆ. ಭಾರತ ಎಂದಿಗೂ ಪಂದ್ಯಾವಳಿಯಲ್ಲಿ ಆಡಿಲ್ಲವಾದರೂ ದೇಶವು ಹಲವಾರು ಪ್ರವರ್ತಕರಿಂದ ರೂಪುಗೊಂಡ ಶ್ರೀಮಂತ ಫುಟ್ಬಾಲ್ ಪರಂಪರೆಯನ್ನು ಹೊಂದಿದೆ. ಅವರಲ್ಲಿ ಒಂದು ಹೆಸರು ಎಲ್ಲಕ್ಕಿಂತ ಹೆಚ್ಚಾಗಿ ಸದ್ದು ಕಾಣುತ್ತಿದೆ. ಅದೇ ನಾಗೇಂದ್ರ ಪ್ರಸಾದ್ ಸರ್ವಾಧಿಕಾರಿ. ಅವರನ್ನು ಭಾರತೀಯ ಫುಟ್ಬಾಲ್ನ ಪಿತಾಮಹ ಎಂದು ವ್ಯಾಪಕವಾಗಿ ಪರಿಚಯಿಸಲಾಗುತ್ತದೆ. 1869 ಆಗಸ್ಟ್ 27 ಕೋಲ್ಕತ್ತಾದಲ್ಲಿ ಜನಿಸಿದರು. ಬ್ರಿಟಿಷ್ ಸೈನಿಕರು ಮತ್ತು ಅಧಿಕಾರಿಗಳು ಫುಟ್ಬಾಲ್ ಆಡುತ್ತಿದ್ದ ಸಮಯದಲ್ಲಿ ಬ್ರಿಟಿಷ್ ಹುಡುಗರ ಗುಂಪೊಂದು ಆಡುವುದನ್ನು ನೋಡಿದ ನಂತರ ಅವರು ಕ್ರೀಡೆಯ ಬಗ್ಗೆ ಆಕರ್ಷಿತರಾದರು. ಅವರು ತ್ಯಜಿಸಿದ ಫುಟ್ಬಾಲ್ ಅನ್ನು ಎತ್ತಿಕೊಂಡು ಶೀಘ್ರದಲ್ಲಿ ಭಾರತೀಯ ಯುವ ನೌಕರರಿಗೆ ಆಟವನ್ನು ಪರಿಚಯಿಸಲು ಪ್ರಾರಂಭಿಸಿದರು. ಬಂಗಾಳದಲ್ಲಿ ಫುಟ್ಬಾಲ್ ಕ್ಲಬ್ಗಳನ್ನು ಸ್ಥಾಪಿಸುವಲ್ಲಿ ಸರ್ವಾಧಿಕಾರಿ ಪ್ರಮುಖ ಪಾತ್ರವನ್ನು ವಹಿಸಿದರು. 1887 ಅವರು ಭಾರತದ ಆರಂಭಿಕ ಫುಟ್ಬಾಲ್ ತಂಡಗಳಲ್ಲಿ ಒಂದಾದ ಬಾಲಕರ ಕ್ಲಬ್ ಅನ್ನು ಸ್ಥಾಪಿಸಲು ಸಹಾಯ ಮಾಡಿದರು. ನಂತರ ಅವರು ಹಲವಾರು ಇತರೆ ಕ್ಲಬ್ಗಳೊಂದಿಗೆ ಸಂಬಂಧವನ್ನು ಹೊಂದಿದರು. ವಸಾಹತು ಶಾಹಿ ಯುಗದಲ್ಲಿ ಭಾರತೀಯರಲ್ಲಿ ಕ್ರೀಡೆಯನ್ನು ಹರಡಲು ಸಹಾಯ ಮಾಡಿದರು. ಭಾರತೀಯ ಫುಟ್ಬಾಲ್ನ ತೊಟ್ಟಿಲು ಎಂದು ಕರೆಯಲ್ಪಡುವ ಕೋಲ್ಕತ್ತಾದಲ್ಲಿ ಈ ಕ್ರೀಡೆಯು ಮೊದಲು ಜನಪ್ರೀತಿಯನ್ನು ಗಳಿಸಿತು. ಶಾಲೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಈ ಆಟವನ್ನು ಕೈಗೆತ್ತಿಕೊಳ್ಳುವಂತೆ ಪ್ರೋತ್ಸಾಹಿಸಲು ಸರ್ವಾಧಿಕಾರಿಯೇ ಅವಿಶ್ರಾಂತವಾಗಿ ಶ್ರಮಿಸಿದರು. ಅವರ ಪ್ರಯತ್ನಗಳು ಫುಟ್ಬಾಲ್ ಗಣ್ಯ ಬ್ರಿಟಿಷ್ ವಲಯಗಳನ್ನು ಮೀರಿ ಬೆಳೆಯಲು ಮತ್ತು ಭಾರತೀಯರಿಗೆ ಸುಲಭವಾಗಿ ಸಿಗಲು ಸಹಾಯ ಮಾಡಿತು. ಯುವಕರಲ್ಲಿ ಫುಟ್ಬಾಲನ್ನು ಉತ್ತೇಜಿಸುವುದರ ಜೊತೆಗೆ ಸರ್ವಾಧಿಕಾರಿ ಪಂದ್ಯಗಳು ಮತ್ತು ಕ್ಲಬ್ಗಳನ್ನು ಆಯೋಜಿಸುವಲ್ಲಿಯೂ ತೊಡಗಿಸಿಕೊಂಡಿದ್ದರು. ಬಂಗಾಳದಲ್ಲಿ ಸರಿಯಾದ ಫುಟ್ಬಾಲ್ ರಚನೆಯ ಅಭಿವೃದ್ಧಿಗೆ ಅವರು ಕೊಡುಗೆಗಳನ್ನು ನೀಡಿದರು. ಇದು ನಂತರ ಭಾರತದ ಪ್ರಬಲ ಫುಟ್ಬಾಲ್ ಪ್ರದೇಶಗಳಲ್ಲಿ ಒಂದಾಯಿತು, ಅಂದರೆ ಕಾಮನ್ವೆಲ್ತ್. ಸರ್ವಾಧಿಕಾರಿಯವರು ಭಾರತೀಯ ಫುಟ್ಬಾಲ್ ಅಸೋಸಿಯೇಷನ್ನಲ್ಲಿ ಪ್ರಮುಖ ಆಡಳಿತಾತ್ಮಕ ಪಾತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು. ಅವರ ಕೊಡುಗೆಗಳು ಆಟದ ಅಡಿಪಾಯವನ್ನು ಬಲಪಡಿಸಲು ಸಹಾಯ ಮಾಡಿದವು ಮತ್ತು ದೇಶದಲ್ಲಿ ಫುಟ್ಬಾಲ್ ಪ್ರವರ್ಧಮಾನಕ್ಕೆ ಬರುವಂತೆ ನೋಡಿಕೊಂಡರು. ನಾಗೇಂದ್ರ ಪ್ರಸಾದ್ ಸರ್ವಾಧಿಕಾರಿಯವರ ಪ್ರವರ್ತಕ ಪ್ರಯತ್ನಗಳಿಂದಾಗಿ ಅವರನ್ನು ಭಾರತೀಯ ಫುಟ್ಬಾಲ್ ಪಿತಾಮಹ ಎಂದು ಸ್ಮರಿಸಲಾಗುತ್ತದೆ. ಅವರ ಕೆಲಸವು 1951 ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಪ್ರಸಿದ್ಧ ಗೆಲುವು ಮತ್ತು 1950 ಮತ್ತು 1950 ದಶಕಗಳಲ್ಲಿ ಭಾರತೀಯ ಫುಟ್ಬಾಲ್ನ ಸುವರ್ಣಯುಗ ಸೇರಿದಂತೆ ಭವಿಷ್ಯ ಸಾಧನೆಗೆ ಅಡಿಪಾಯ ಆಗಿತ್ತು. ಸರ್ವಾಧಿಕಾರಿಯವರು ಭಾರತೀಯ ಫುಟ್ಬಾಲ್ನ ಪಿತಾಮಹ ಎಂದು ಪರಿಗಣಿಸಲಾಗಿದ್ದರೂ ಹಲವಾರು ಆಟಗಾರರು ಮತ್ತು ತರಬೇತುದಾರರು ಅವರ ಪರಂಪರೆಯನ್ನು ಮುಂದುವರೆಸಿದ್ದಾರೆ. ಸೈಲಿನ್ಸ್ಮನ್ನ ಪಿಕೆ ಬ್ಯಾನರ್ಜಿ, ಚುನಿ ಗೋಪಾಸ್ವಾಮಿ, ಬೈಚುಂಗ್ ಬುಟಿಯಾ ಮತ್ತು ಸುನಿಲ್ ಛೆಟ್ರಿರವರಂತಹ ಐಕಾನ್ಗಳು ಭಾರತೀಯ ಫುಟ್ಬಾಲ್ನನ್ನು ರೂಪಿಸುವಲ್ಲಿ ಮತ್ತು ಪೀಳಿಗೆ

ಅಭಿಮಾನಿಗಳಿಗೆ ಸ್ಫೂರ್ತಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟದು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ಫುಟ್ಬಾಲ್ ಪಿತಾಮಹ ನಾಗೇಂದ್ರ ಪ್ರಸಾದ್ ಸರ್ವಾಧಿಕಾರಿಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ದಿನದಿನೇ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 48 ರೂಪಾಯಿ, ಪೆನ್ಸಿಲ್ ಬೀನಿಸ್ 53 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 16 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 13 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
6: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 118 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ರಾಮನ ಉಚ್ಛ್ವಾಸವು ಅಲೆದಿರದೆ ರಾವಣನೆಡೆಗೆ
5: ರಾಮನು ದಶಕಂಠನ
4: ಎಲ್ಲರನು ಉಸಿರಿರನೆ
5: ರಾಮರಾವಣರ
4: ಉಸಿರ್ಗಳು ಇಂದು ನಮ್ಮೊಳಗಿರವೆ
3: ಭೂಮಿಯಲ್ಲಿ ಪೊಸತೇನೋ ಮಂಕುತಿಮ್ಮ. ಸೊ ಕಳೆದ ಸರ್ತಿ ನಾವು ನೋಡಿದ ಉಸಿರಿನ ಉದಾಹರಣೆಯನ್ನೇ ಈಗ ಮುಂದಕ್ಕೆ ತಗೊಂಡೋಗಿ ಈಗ 132 ಈ ಮುಕ್ತಕದಲ್ಲಿ ಬಹಳ ಮುಖ್ಯವಾದಂಥ ಒಂದು ಡೈರೆಕ್ಟ್ ಪಾಠವನ್ನು ನಮಗೆ DVJ ಕೊಡ್ತಾ ಇದ್ದಾರೆ. ರಾಮ ರಾವಣರು ನಮಗೆ ಗೊತ್ತು, ಬದ್ಧವೈರಿಗಳು. ರಾಮನ ಅವತಾರ ಆಗಿದ್ದೇ ರಾವಣನ ಸಾಯಿಸಕ್ಕೆ ಅಂತ ನಾವು

ನೋಡ್ತೀವಿ. ರಾಮರಾವಣರ ಯುದ್ಧ ಅದೊಂದು, ಅದು ಹೆಂಗಿತ್ತಪ್ಪ ಅಂತಂದರೆ ರಾವಣ ಯುದ್ಧಕ್ಕೆ ಯಾವುದಕ್ಕೂ ಹೋಲ್ಸೋಕ್ಕೆ ಆಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ. ಸೊ ಅಷ್ಟು ಒಂದು ರೀತಿಯ ನಮ್ಮ ಜನಮಾನಸದಲ್ಲಿ ನಿಂತುಬಿಟ್ಟಿರೋವಂಥ ಆಪೋಸಿಟ್ ಪೋಲ್ಸ್ ಅಂತ ಹೇಳ್ಬೋದು. ಒಂದು ಪೂರ್ವ ಧ್ರುವವಾದರೆ ಒಂದು ಪಶ್ಚಿಮ ಧ್ರುವ ಅಂತ. ಸೊ ಹಾಗೆ ಇವನ್ನೆಲ್ಲ ಒಳ್ಳೆಯದು ಇವನಾದರೆ ಎಲ್ಲ ಕೆಟ್ಟದ್ದು ಅವನು ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಬಿಂಬಿತವಾಗಿದೆ. ಆದರೆ ಸ್ವಾರಸ್ಯಕರವಾದಂಥ ಅಂಶ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ, ರಾಮನ ಉಚ್ಛ್ವಾಸ, ರಾಮ ಉಸಿರಾಡ್ತಾ ಇದ್ದ, ಅವನು ಅಯೋಧ್ಯೆಯಲ್ಲಾದರೂ ಇರಲಿ ಅಥವಾ ವನವಾಸದಲ್ಲಿ ಎಲ್ಲಾದರೂ ಓಡಾಡ್ತಾ ಇರಲಿ, ಅವನು ಉಸಿರಾಡ್ತಾ ಇದ್ದ, ಒಳಗೆ ತೊಗೋತಿದ್ದ, ಹೊರಗೆ ತೊಗೋತಾ ಇದ್ದ. ಆ ಹೊರಗೆ ಬಿಟ್ಟಂತಹ ಗಾಳಿ ವಾಯುಮಂಡಲದಲ್ಲಿ ಸೇರ್ಕೊಳ್ತಾ ಇತ್ತು. ಆ ವಾಯುಮಂಡಲ ಕಂಟಿನ್ಯೂಸ್ ಆಗಿದೆ, ಇಡೀ ಭೂಮಿಯನ್ನು ಸುತ್ತುವರೆದಿದೆ ಅದು. ಸೊ ಅಯೋಧ್ಯೆ ಅನ್ನೋಂಥದ್ದೇನು ಅದು ಸೀಮಿತವಾದಂಥ ಜಾಗವಲ್ಲ. ಸೊ ಅಲ್ಲಿಂದ ವಾಯುಮಂಡಲ ಮುಂದುವರ್ಕೊಂಡೇನೆ ಲಂಕೆಯವರೆಗೂ ಹೋಗಿದ್ದಿದ್ದು. ಸೊ ಹಾಗಾಗಿ ಗಾಳಿ ಬೀಸ್ತು ಅಂತಂದರೆ ಬಹುಶಃ ಅಲ್ಲಿಂದ ಲಂಕೆಯವರೆಗೂ ಅದೇ ಗಾಳಿ ಬರ್ತಾ ಇತ್ತು. ಸೊ ರಾಮನ ಉಸಿರು ರಾವಣನೆಡೆಗೆ ತಾನಾಗೆ ಹೋಗ್ತಾ ಇತ್ತು. ಈಗ ರಾಮ ಒಳಗೆ ತಗೋತಾ ಇದ್ನಲ್ಲ ಉಸಿರು, ಅದರಲ್ಲಿ ಬಹುಶಃ ರಾವಣನ ಉಸಿರು ಖಂಡಿತ ಇತ್ತೇನೋ, ಯಾಕೆ ಅದು ಗಾಳಿ ರಿವರ್ಸ್ ಬರುತ್ತೆ. ಸೊ ರಾವಣ ಉಸಿರಾಡ್ತಾ ಇದ್ದ ಅವನು, ಹೊರಗಡೆ ಬಿಟ್ಟಂಥ ಉಸಿರು ಗಾಳಿಯಲ್ಲಿ ಸೇರ್ಕೊಳ್ತಾ ಇತ್ತು, ವಾಯು ಒಂದು ತನ್ನ ಚಲನೆಯಲ್ಲಿ ಆ ಉಸಿರನ್ನು ರಾಮನ ಕಡೆಗೆ ತಗೊಂಬರ್ತಾ ಇತ್ತು. ರಾಮ ಅದನ್ನು ಉಸಿರಾಡ್ದ, ರಾವಣ ಇದನ್ನು ಉಸಿರಾಡ್ದ ಅಲ್ವಾ. ಸೊ ರಾಮ ರಾವಣರು ಒಂದು ರೀತಿಯಲ್ಲಿ ವೈರಿ ಅಂತ ಪ್ರತಿಬಿಂಬಿತರಾಗಿದ್ದರೂ ಕೂಡ ಪರಸ್ಪರರು ಪರಸ್ಪರರ ಉಸಿರುಗಳನ್ನು ತಾವು ಕೂಡ ಆಡ್ತಾ ಇದ್ರು. ಹಾಗೆಯೇ ರಾಮ ರಾವಣರು ಉಸಿರಿದ್ದ ಗಾಳಿ ಇವತ್ತಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾವು ಈಗ ಒಂದು ಎರಡು ಮೂರು ಮುಕ್ತಕದ ಹಿಂದೆ ಅಷ್ಟೇ ನೋಡಿದ್ವಿ, ಪಂಚಭೂತಗಳು ಅನಾದಿ ಕಾಲದಿಂದಲೂ ಇವಾಗಿನವರೆಗೂ ಮುಂದುವರ್ಕೊಂಡೇ ಬರ್ತಾ ಇವೆ, ಅದನ್ನೇ ನಾವು ಕೂಡ ಉಸಿರಾಡ್ತಾ ಇದ್ದೀವಿ. ಸೊ ರಾಮ ರಾವಣರು ಉಸಿರಾಡಿದಂಥ ಗಾಳಿಯನ್ನು ನಾವು ಕೂಡ ಇವಾಗ ಉಸಿರಾಡ್ತಾ ಇದ್ದೀವಿ, ಯಾಕೆ ಅದು ನಮ್ಮೊಳಗೆ ಬರ್ತಾ ಇದೆ. ನಾನು ಉಸಿರಾಡ್ತಿರೋದ್ರಿಂದಲೇ ನಾನು ಜೀವಂತವಾಗಿರೋದು ಅಂತ. ಇಲ್ಲಿ ಉಸಿರು ಅನ್ನೋದನ್ನು ನಾವು ಸಾಂಕೇತಿಕವಾಗಿ ತಗೊಳ್ಬಹುದು. ಸೊ ನನ್ನ ಉಸಿರು ಹೊರಗಡೆ ಬರ್ತಾ ಇದೆ, ಅದನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಾ ಇದ್ದಾರೆ ಅನ್ನೋದು ನೇರವಾದಂಥ ಅರ್ಥ. ಆದರೆ ಈ ಉಸಿರನ್ನು ನಾವು ಜೀವಕ್ಕೆ ಜೀವನಕ್ಕೆ ಒಂದು ರೀತಿಯಲ್ಲಿ ಹೋಲಿಸೋದಕ್ಕೆ ಸಾಧ್ಯವಾದರೆ, ನಮಗೆ ಉಸಿರು ಹೇಗೆ ಶೇರ್ಡ್ ಒಂದು ಕಮಾಡಿಟಿ ಅಂತ ಹೇಳ್ತಾ ಇದ್ದೀವೋ, ಗಾಳಿ ಅನ್ನುವಂಥದ್ದು ಅದು ಶೇರ್ಡ್ ಕಮಾಡಿಟಿ. ನಾನು ಉಸಿರಾಡಿ ಹೊರಗಡೆ ಬಿಟ್ಟಂಥ ಗಾಳಿಯನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಿದ್ದಾರೆ, ಅವರು ಉಸಿರಾಡಿದ ಗಾಳಿಯನ್ನೇ ನಾನು ಉಸಿರಾಡ್ತಾ ಇದ್ದೀನಿ. ಸೊ ಪರಸ್ಪರರಲ್ಲಿ ಒಂದು ರೀತಿಯ ಶೇರಿಂಗ್ ಆಯಿತು. ಸೊ ಆ ಶೇರಿಂಗ್ ಸ್ಪಿರಿಟ್ ಏನಿದೆ, ಆ ಶೇರಿಂಗ್ ಕಾನ್ಸೆಪ್ಟ್ ಏನಿದೆ, ಅದು ಇಲ್ಲಿ ಉಸಿರು ಅಂತ ಕೊಟ್ಟಿರೋವಂಥದ್ದನ್ನು ನಾವು ಜೀವನದ ಬೇರೆ ಬೇರೆ ಆಯಾಮಗಳಿಗೆ ನಾವು ಅನ್ವಯ ಮಾಡಿಕೊಳ್ಬಹುದು. ರಾಮ ರಾವಣರು ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ಹೊರಹಾಕಿದ್ದಾರೆ. ಅವರ ಕಥೆಯಲ್ಲಿ ರಾಮ ಹೆಂಗಿದ್ದ ಅಂತ ನಮಗೆ ಗೊತ್ತು, ರಾವಣ ಹೆಂಗಿದ್ದ ಅಂತ ನಮಗೆ ಗೊತ್ತು. ರಾಮನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ರಾವಣನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ಅವು ನಮ್ಮೊಳಗೆ ಇವೆ ಅಂತಂದರೆ, ನಾವು ಆ ಒಂದು ಪಾಠಗಳನ್ನು, ರಾಮ ಕಲಿತಂಥ ಪಾಠ, ರಾವಣ ಕಲಿತಂಥ ಜೀವನದ ಪಾಠ, ಅದೂ ಕೂಡ ನಮ್ಮೊಳಗೆ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಸಾಂಕೇತಿಕವನ್ನು ನಾವು ತಗೊಳ್ಬಹುದು. ಕೇವಲ ಉಸಿರು ಗಾಳಿ ಅನ್ನೋದಲ್ಲದೆ, ಸೊ ರಾಮನ ಜೀವನ ತತ್ವಗಳೇನಿದ್ವೋ ಅವು ನನ್ನೊಳಗೆ ಇವೆ, ರಾವಣನ ಜೀವನ ತತ್ವಗಳು ಏನಿದ್ವೋ ಅವು ಕೂಡ ನನ್ನೊಳಗೆ ಸೇರಿಕೊಂಡಿವೆ. ಈಗ ರಾಮ ರಾವಣರ ಜೀವನದಿಂದ ನಾವು ಕೆಲವು ಪಾಠಗಳನ್ನು ನಾವು ಕಲಿಬಹುದು. ಸೊ ಅವರು ಕಲಿತಂಥ ಪಾಠಗಳು ನಮ್ಮ ಪಾಠಗಳು ಕೂಡ ಆಗಬಲ್ಲವು. ಸೊ ಹಾಗೆ ಹೇಗೆ ನಾವು ಅವರು ಉಸಿರಾಡಿದ ಗಾಳಿಯನ್ನೇ ತಗೊಂಡು ಹೊರಗಡೆ ಬಿಡ್ತಾ ಇದ್ದೀವೋ, ಹಾಗೆಯೇ ಅವರು ಕಲಿತಂಥ ಪಾಠಗಳು, ಅವರು ಕಲಿಸಿದಂಥ ಪಾಠಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಸೊ ಇದನ್ನು ನಾವು ನೋಡ್ಕೊಳ್ಬೇಕು. ಸೊ ಹಾಗೆ ಭೂಮಿಯಲ್ಲಿ ಹೊಸತೇನು, ಹೊಸದೇನು, ಅದು ಕೇವಲ ಭೌತಿಕವಾಗಿ ನಮಗೆ ಕಾಣುವಂಥ ಗಾಳಿ ನೀರು ಅಥವಾ ಭೂಮಿ ಅಷ್ಟೇ ಅಲ್ಲದೆ, ಭಾವನಾತ್ಮಕವಾಗಿಯೂ ಕೂಡ, ಮೌಲ್ಯಾಧಾರಿತವಾಗಿಯೂ ಕೂಡ ನಾವು ನೋಡಿದಾಗ ರಾಮನು ನಡೆದಂತಹ ಜೀವನದ ಪಥ ನಮಗೆ ಗೊತ್ತು, ಅದನ್ನು ನಾವು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ. ರಾವಣ ಆಚರಿಸಿದಂತಹ ಕೆಲವು ಜೀವನ ಪಥಗಳು ನಮಗೆ ಗೊತ್ತು, ಅದರಿಂದ ದೂರ ಇರಬೇಕು ಅನ್ನೋಂಥ ಪಾಠವನ್ನು ನಾವು ಕಲಿತ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಿಂದಾದಂಥವರ ಅನುಭವಗಳನ್ನು ನಾವು ನಮ್ಮದಾಗಿಸ್ಕೊಂಡ್ರೆ ತಿರ್ಗಾ ಹೊಸದಾಗಿ ನಾವು ಅದೇ ರೀತಿಯಲ್ಲಿ ನಡೆದು ಅದೇ ಥರ ತಲೆ ತಗಲಿಸ್ಕೊಂಡು ಬುದ್ಧಿ ಕಲಿಯುವಂಥದ್ದು ಬೇಕಾಗಿಲ್ಲ. ಗೋಡೆ ಗಟ್ಟಿಯಾಗಿದೆಯಾ ಅಂತ ನೋಡೋಕ್ಕೆ ತಲೆ ಒಡೆದ್ರೆ ಮಾತ್ರ ಗೊತ್ತಾಗುತ್ತಾ ಅಂತಂದರೆ ಹಾಗೇನಿಲ್ಲ. ತಲೆ ತಚ್ಚಿಸ್ಕೊಂಡವ್ರು ಯಾರಾದರೂ ನಮ್ಗೆ ಹೇಳಿ ನೋಡಪ್ಪ ಅಲ್ಲಿ ಗೋಡೆ ಗಟ್ಟಿ

0: ಇದೆ, ಅಲ್ಲಿ ತಲೆ ಚಚ್ಕೋಬೇಡ ಅಂತಂದರೆ ನಮಗೆ ಬುದ್ಧಿ ಬರಬೇಕು. ಯಾಕೆ ಈ ಥರದ ಅನುಭವಗಳು ಹೊಸದು ಅಂತಲ್ಲ, ಎಲ್ರಿಗೂ ಒಂದೇ ರೀತಿಯಲ್ಲಿ ಆಗುವಂಥದ್ದು, ಮತ್ತು ಅದು ಪುರಾತನ ಕಾಲದಿಂದ ನಡೆದು ಬಂದಿರುವಂಥದ್ದು. ಸೊ ಹಾಗೆ ಜೀವನದ ಮೌಲ್ಯಗಳು ಕೂಡ ನಮಗೆ ಅನೇಕ ವ್ಯಕ್ತಿಗಳ ಜೀವನ ಪಾಠದಿಂದ ತಿಳಿದು ಬರ್ತವೆ. ಅವು ನಮ್ಮೊಳಗೆ ಇವೆ, ಆ ಥರದ ಜೀವನ ಮೌಲ್ಯಗಳ ವಿಚಾರಗಳು ನಮ್ಮೊಳಗೆ ಅಡಕವಾಗಿವೆ. ಅಡಕವಾಗಿರುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಅವು ಕೂಡ ನಮ್ಮವೇ ಅನ್ನುವಂಥ ಭಾವನೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಆಗ ಹೇಗೆ ರಾಮರಾವಣರು ಬದ್ಧ ವೈರಿಗಳಾದರೂ ಒಂದು ಹಂಚಿಕೊಂಡು ಜೀವನವನ್ನು ನಡೆಸಿದಂತಹ ಮೌಲ್ಯಗಳಿದ್ವೋ, ಹಾಗೆ ರಾಮನ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ, ರಾವಣ ಕಲಿತ ಪಾಠಗಳನ್ನು ನಮ್ದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ, ಅದರ ಮೂಲಕ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಮೂಲಭೂತವಾಗಿ ವಿಶ್ವದಲ್ಲಿರುವಂತಹ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು, ಸಂಪನ್ಮೂಲಗಳು ಯಾರೊಬ್ಬರ ಸ್ವತ್ತು ಅಲ್ಲ, ಅದು ಎಲ್ಲರಿಗೂ ಸೇರಿರುವಂಥದ್ದು. ಅದಕ್ಕೆ ಯಾವ ತಾರತಮ್ಯವೂ ಇಲ್ಲ. ಅದಕ್ಕೆ ತಾರತಮ್ಯ ಇದ್ದಿದ್ರೆ ರಾವಣ ನೀನು ಕೆಟ್ಟವನು, ನಾನು ನಿನ್ನ ಹತ್ರ ಬರಲ್ಲ ಅನ್ಬೇಕಿತ್ತು ಗಾಳಿ, ಅದನ್ನಲಿಲ್ಲ. ಅದು ರಾಮನಿಂದ ರಾವಣನ ಕಡೆಗೆ ಹೋಯಿತು. ರಾವಣವು ಬಿಟ್ಟಂತ ಉಸಿರು ನಾನು ಕೆಟ್ಟವನಿಂದ ಬರ್ತಾ ಇದ್ದೀನಪ್ಪ, ನಾನು ಆ ಕಡೆಗೆ ಹೋಗಲ್ಲ ಅಂತ ಹೇಳಲಿಲ್ಲ, ಅದು ರಾಮನ ಕಡೆಗೆ ಬಂತು. ಸೊ ಹಾಗೆ ಒಳಿತು ಕೆಡಕುಗಳು, ಸರಿ ತಪ್ಪುಗಳು, ನನ್ನದು ನಿನ್ನವುಗಳು, ನಾವು ಮಾಡಿಕೊಂಡಂಥ ಕೆಲವು ರೀತಿಯ ಭೇದಗಳು, ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಆ ಥರದ ಪೂರ್ಣತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾವು ನಮಗಾಗಿ ಕಟ್ಕೊಂಡಿರೋಂಥ, ನಮ್ಮ ಸುತ್ತೂರು ಕಟ್ಕೊಂಡಿರೋಂಥ ಗೋಡೆಗಳನ್ನು ಓಡ್ಕೊಳ್ಬೇಕು. ನನ್ನದೇ ಸರಿ, ನನ್ನದೇ ಇದು, ನಿನ್ನದನ್ನು ಬಿಟ್ಟು ನಾನು ಹೊಸದಾಗೇನೋ ಕಟ್ಕೊಳ್ತೀನಿ, ನಿನ್ನ ವಿಚಾರ ನಿನ್ನ ಇಟ್ಕೋ, ನಾನು ಹೊಸದಾಗೇನೋ ಮಾಡ್ಕೋತೀನಿ ಅನ್ನೋಂಥ ಒಂದು ಮನೋಭಾವ ಏನಿರುತ್ತೆ, ಅದನ್ನು ಸ್ವಲ್ಪ ನಾವು ಪ್ರಶ್ನಿಸ್ಕೊಂಡು ಹಳೆಯದನ್ನು ಇಟ್ಕೊಂಡು ಹೊಸ ವಿಚಾರಗಳನ್ನು ನಮ್ದಾಗಿಸ್ಕೊಳ್ತಾ ಹೋದಾಗ ನಮಗೆ ಪ್ರಪಂಚ ಬೇರೆ ರೀತಿಯಲ್ಲೇ ಕಾಣಿಸೋದಕ್ಕೆ ಸಾಧ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 118 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 27ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಕೇಳುತ್ತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಅರಣ್ಯದಂಚಿನ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಪೂಜೆಯೊಂದಿಗೆ ದಸರಾ ಗಜಪಯಣ. ಅರಮನೆ ನಗರಿಯಲ್ಲಿ ದಸರಾ ಆನೆಗಳು ರಿಲ್ಯಾಕ್ಸ್. ಸಂಭ್ರಮದಿಂದ ಸ್ವಾಗತಿಸಿದ ಸಾಂಸ್ಕೃತಿಕ ನಗರಿಯ ಜನತೆ. ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿದೆ ಗಜಪಡೆ. ರಾಜ್ಯದ 102 ತಾಲೂಕುಗಳಲ್ಲಿ ಬರ, ಮುಂದಿನ ಸಂಪುಟ ಸಭೆಯಲ್ಲಿ ಘೋಷಣೆ. ಕೊಡಗಲ್ಲಿ ಮೋಡ ಬಿತ್ತನೆ ಮಾಡಲ. ಇಂದು ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದ. ಪ್ರಮುಖಾಂಶಗಳ ವಿವರಣೆ: ಅರಣ್ಯ ತಂಚಿನ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಪೂಜೆಯೊಂದಿಗೆ ದಸರಾ ಗಜಪಯಣ. ವೀರನ ಹೊಸಹಳ್ಳಿ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಗಜಪಡೆಯ ಮೊದಲ ತಂಡದ 6 ಆನೆಗಳಿಗೆ ಹುಣಸೂರು ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ವೀರನ ಹೊಸಹಳ್ಳಿ ಗೇಟ್ ಬಳಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಈ ಮೂಲಕ ದಸರಾಗೆ ಮುನ್ನುಡಿಯಾಗಿ ಬರೆಯುವಂತೆ ಗಜಪಯಣಕ್ಕೆ ವರ್ಣರಂಜಿತ ಚಾಲನೆ ನೀಡಲಾಯಿತು. ಪ್ರಸಕ್ತ ಸಾಲಿನ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ 12 ಆನೆಗಳಲ್ಲಿ ಮೊದಲ ತಂಡ 9 ಆನೆಗಳಿಗೆ ಬುಧವಾರ ಬೆಳಿಗ್ಗೆ 10-28 ಒಳಗೆ ಸಲ್ಲುವ

ಯುವ ತುಲಾ ಲಗ್ನದಲ್ಲಿ ಪೂಜೆ ನೆರವೇರಿಸಲಾಯಿತು. ಅರ್ಚಕ ಎಸ್ವಿ ಪ್ರಹ್ಲಾದ್ ರಾವ್ ನೇತೃತ್ವದಲ್ಲಿ ನಡೆದ ಗಜಪಡೆಯ ಪೂಜಾ ಕಾರ್ಯಕ್ರಮದಲ್ಲಿ ಆನೆಗಳಿಗೆ ಪಾದ ತೊಳೆದು ಅರಿಶಿಣ ಕುಂಕುಮ ಅಕ್ಷತೆ ಇಟ್ಟು ಹಣೆ ಮೇಲೆ ಓಂಕಾರ ಬರೆಯಲಾಯಿತು. ಬಳಿಕ ಗಣಪತಿ ಪೂಜೆ, ವನದೇವತೆ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಆನೆಗಳಿಗೆ 21 ಬಗೆಯ ತಿಂಡಿ ತಿನಿಸು, ವಿವಿಧ ಬಗೆಯ ಹಣ್ಣು ಬೆಲ್ಲ ಕಬ್ಬು ನೀಡಿ ಮಂತ್ರಪುಷ್ಪದೊಂದಿಗೆ ಪೂಜೆ ಸಲ್ಲಿಸಲಾಯಿತು. ಅರಮನೆ ನಗರಿಯಲ್ಲಿ ದಸರಾ ಆನೆಗಳು ರಿಲ್ಯಾಕ್ಸ್. ಸಂಭ್ರಮದಿಂದ ಸ್ವಾಗತಿಸಿದ ಸಾಂಸ್ಕೃತಿಕ ನಗರಿಯ ಜನತೆ. ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿದೆ ಗಜಪಡೆ. ಮೈಸೂರು. ಮೈಸೂರು ದಸರಾ ಮಹೋತ್ಸವದ ಕೇಂದ್ರ ಬಿಂದುವಾಗಿರುವ ಗಜಪಡೆ ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಮೈಸೂರಿನ ಜನರಲ್ಲಿ ಸಂಭ್ರಮ ಮನೆ ಮಾಡಿದೆ. ಅರಣ್ಯದಿಂದ ಅರಮನೆ ನಗರಿಯತ್ತ ಸಾಗುವ ಗಜಪಡೆಯನ್ನು ಕಣ್ತುಂಬಿಸಿಕೊಳ್ಳಲು ದಾರಿಯುದ್ದಕ್ಕೂ ಜನರು ಮುಗಿಬಿದ್ದರು. ಅರಣ್ಯ ಭವನದತ್ತ ಸಾಗಿದ್ದ 9 ಆನೆಗಳನ್ನು ಕಾಣಲು ರಸ್ತೆಯುದ್ದಕ್ಕೂ ಜನರು ಕಾತರದಿಂದ ಕಾದು ನಿಂತಿದ್ದರು. ಗಜಪಡೆಯ ಕಣ್ತುಂಬಿಕೊಳ್ಳುತ್ತಿದ್ದಂತೆ ಕೆಲವರ ಮುಖದಲ್ಲಿ ಅಚ್ಚರಿ, ಮತ್ತಷ್ಟು ಮಂದಿಯಲ್ಲಿ ಸಂಭ್ರಮ, ಮಕ್ಕಳಲ್ಲಿ ಕುತೂಹಲ ಕಂಡುಬಂತು. ಹುಣಸೂರು ರಸ್ತೆ ಮೂಲಕ ಮೈಸೂರು ನಗರಕ್ಕೆ ಪ್ರವೇಶ ಪಡೆದ ಆನೆಗಳನ್ನು ಹೊತ್ತ ಲಾರಿಗಳು ರಸ್ತೆಗಳಲ್ಲಿ ಸಾಗುತ್ತಿದ್ದಂತೆ ಅವುಗಳನ್ನು ನೋಡಲು ಜನರ ದಂಡೆ ರಸ್ತೆಗಳ ಇಕ್ಕೆಲೆಗಳಲ್ಲಿ ನೆರೆದಿತ್ತು. ಕೃಷ್ಣರಾಜ ಬುಲೆವಾರ್ಡ್ ರಸ್ತೆ ಮೂಲಕ ಅಶೋಕಪುರಂನಲ್ಲಿರುವ ಅರಣ್ಯ ಇಲಾಖೆಯ ಅರಣ್ಯ ಭವನ ಆವರಣ ತಲುಪಿದ್ದಂತೆ ಇಲ್ಲಿಯೂ ನೆರೆದಿದ್ದ ಜನಸಮೂಹವು ಆನೆಗಳನ್ನು ನೋಡಿ ಸಂಭ್ರಮಿಸಿತು. ರಾಜ್ಯದ 102 ತಾಲೂಕುಗಳಲ್ಲಿ ಬರ, ಮುಂದಿನ ಸಂಪುಟ ಸಭೆಯಲ್ಲಿ ಘೋಷಣೆ. ಕಂದಾಯ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ, ಬೆಂಗಳೂರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆದಿದ್ದು 102 ತಾಲೂಕುಗಳ ವಾಸ್ತವ ವರದಿ ತಲುಪಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬರ ಘೋಷಣೆ ಮಾಡುತ್ತೇವೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಹೊಂದಿರುವ ಡಾಕ್ಟರ್ ಜಿ ಪರಮೇಶ್ವರ್ ಇಂದಿಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಬರ ಘೋಷಿಸುತ್ತೇವೆ, ಪ್ರತಿ ವಾರವೂ ಬರ ಪರಿಶೀಲನೆ ನಡೆಸುತ್ತೇವೆ ಎಂದರು. ಬುಡಕಟ್ಟು ಸಂಸ್ಕೃತಿ ಉಳಿವಿಗೆ ಎಲ್ಲರ ಸಹಕಾರ ಅಗತ್ಯ. ಮೈಸೂರು. ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಉಳಿವಿಗೆ ಹೆಚ್ಚಿನ ಅನುದಾನ ಹಾಗೂ ಎಲ್ಲರ ಸಹಕಾರ ಅತ್ಯಗತ್ಯ ಎಂದು ಕೇಂದ್ರ ಬುಡಕಟ್ಟು ಸಮುದಾಯಗಳ ಮಂತ್ರಾಲಯದ ನಿರ್ದೇಶಕಿ ದೀಪಾಲಿ ಮರ್ಸಿಕರ್ ಅಭಿಪ್ರಾಯಪಟ್ಟರು. ಮೈಸೂರಿನ ಸದರನ್ ಸ್ಟಾಲ್ ಹೋಟೆಲ್ನಲ್ಲಿ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ, ಭಾರತ ಸರ್ಕಾರ, ಭಾರತೀಯ ಭಾಷಾ ಸಂಸ್ಥಾನ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ವತಿಯಿಂದ ಆಯೋಜಿಸಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಹಾಗೂ ನಿರ್ವಹಣೆ ಕುರಿತು ಮಾತನಾಡಿದರು. ಕೊಡಗಲ್ಲಿ ಮೋಡ ಬಿತ್ತನೆ ಮಾಡಲ್ಲ. ಮಡಿಕೇರಿ, ಕುಶಾಲನಗರ. ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡಲ್ಲ, ಅದರ ಅಗತ್ಯವೂ ಜಿಲ್ಲೆಗೆ ಇಲ್ಲ ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಮಂತರ್ಗೌಡ ಕೊಡಗು ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡಿಲ್ಲ, ಮಾಡುವ ಅಗತ್ಯವೂ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಚೆಲುವರಾಯಸ್ವಾಮಿ ಅವರನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಪೊನ್ನಣ್ಣ ಹಾಗೂ ನಾನು ಭೇಟಿ ಮಾಡಿ ಮೋಡ ಬಿತ್ತನೆ ಕೊಡಗು ಜಿಲ್ಲೆಗೆ ಅವಶ್ಯಕತೆ ಇಲ್ಲ ಎಂದು ಮನವರಿಕೆ ಮಾಡಿಕೊಟ್ಟಿದ್ದೇವೆ, ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಎಂದು ಸುದ್ದಿಗಾರರೊಂದಿಗೆ ಹೇಳಿದರು. ಇಂದು ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದ, ನವದೆಹಲಿ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸರ್ಕಾರದ ಯುವ ಸಬಲೀಕರಣ ಪ್ರಯತ್ನಗಳ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವಾದ ಖೇಲೋ ಇಂಡಿಯಾ ಸಂವಾದದ ಮೂಲಕ ದೇಶಾದ್ಯಂತ ವಿದ್ಯಾರ್ಥಿಗಳು ಮತ್ತು ಯುವಜನರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕ್ರೀಡೆ ಯುವ ನೇತೃತ್ವ ಮತ್ತು ನಾಗರಿಕ ಭಾಗವಹಿಸುವಿಕೆಯನ್ನು ಕೇಂದ್ರವಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮೇರಾ ಯುವ ಭಾರತ ಆಯೋಜಿಸಿರುವ ಈ ಸಂವಾದ ಕಾರ್ಯಕ್ರಮವು ಬೆಳಿಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ನಡೆಯಲಿದ್ದು ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯೂ ತಲಾ 2 ಕಾಲೇಜುಗಳ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮೋದಿ ಸಂವಾದ ನಡೆಸುವ ನಿರೀಕ್ಷೆ ಇದೆ. ಅಮೃತ ವಾಹಿನಿ. ಜೊತೆಗಿರಲು ಗಟ್ಟಿಯಾದ ಭರವಸೆ ಬೇಕು, ದೂರಾಗಲು ಚಿಕ್ಕದಾದ ಸಂಶಯ ಸಾಕು. ಇದುವರೆಗೂ ಪತ್ರಿಕಾ ಮಾಹಿತಿ ಪ್ರಸಾರವಾಯಿತು. ಮತ್ತೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಪತ್ರಿಕಾ ಮಾಹಿತಿ ಪ್ರಸಾರವಾಗಲಿದೆ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/8/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಹಾಗೂ ಗಂಟಲು ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 53 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 16 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 13 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಹೈರ್ಗೆ ಗ್ರಾಮದ ಶ್ರೀಮತಿ ಪೂಜಾರವರು ತಮ್ಮ 23ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು ಪತಿಯಾದ ಮಂಜುರವರು, ಮಕ್ಕಳಾದ ಅಮೂಲ್ಯ ಹಾಗೂ ಧನುಷ್ರವರು, ತಂದೆ ಚಂದ್ರರವರು, ತಾಯಿ ಮಂಜುಳರವರು, ತಂಗಿಯಾದ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿರವರು. ಇವರು ಯತೀಶ್ನ ಪೋಷಕರಾಗಿದ್ದು, ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಯತೀಶ್ ಆದ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಅವರ ಪಾತ್ರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್.
3: ನನ್ನ ಹೆಸರು ಲೀಲಾವತಿ, ನನ್ನ ಮಗು ಹೆಸರು ಯತೀಶ್, ನಾವು ಅಣ್ಣೂರು. ನನ್ನ ಮಗು ತುಂಬಾ ಯಾರಿಗೂ ನೋಡಕ್ಕಾಗದಿರೋ ಸ್ಥಿತಿಲಿದ್ದ ಅವನು ತುಂಬಾ. ಅವಾಗ ನಮಗೆ ಭಯ ಆಯ್ತಿತ್ತು ಅವನ್ನ ನೋಡಿದ್ರೆ. ಆ ಥರ ಸ್ಥಿತಿಲಿದ್ದವನ್ನ ನಾವು ಏನು ಜನ ಎಲ್ಲ ನೋಡಿದವರಲ್ಲ, ಬಂದು ನೋಡಿದವರಲ್ಲ, ಇವನು ಉಳ್ಕೋತಾನ, ಸತ್ತೋಯ್ತದೆ ಸತ್ತೋಯ್ತದೆ ಅನ್ನೋರು. ಆ ಸ್ಥಿತಿಲಿದ್ದ ಮಗುನ ಇವತ್ತು 25 ವರ್ಷದ ತನಕ

0: ಬೆಳೆಸಿದೀನಿ, ಇಷ್ಟು ಕಷ್ಟಪಟ್ಟಿದ್ದೀನಿ ನಾನು, ಅದು ನನಗೆ ಮಾತ್ರ ಗೊತ್ತು. ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ನನಗೆ ನಮ್ಮ ಯಜಮಾನ್ರಿಗೆ ಮಾತ್ರ ಗೊತ್ತು. ಅದು ಬೇರೆಯವ್ರು ಏನೋ ಅನ್ಕೋಬೋದು, ನಾವು ಶ್ರಮ ಪಟ್ಟಿರೋದು ನಮಗೆ ಗೊತ್ತು. ಮಾಡಿದ್ದೀನಿ, ಇಷ್ಟು ತಂದು ನಿಲ್ಲಿಸಿದ್ದೀನಿ. ಅದು ವಿವೇಕಾನಂದದವರು ಬಂದು ನಮಗೆ ತುಂಬ ಮಾಹಿತಿ ಕೊಟ್ಟರು, ಈ ಥರ ಮಾಡಿ ಮಗುನ ಕರ್ಕೊಬನ್ನಿ, ನಮ್ಮ ಇದಕ್ಕೆ ಸಂಸ್ಥೆ ಕೋಚಿಂಗ್ ಕೊಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಕರ್ಕೊಂಡೋದ್ರೆ ನಮಗೆ ತುಂಬ ಕಷ್ಟ ಆಯ್ತಿತ್ತು. ಕರ್ಕೊಂಡೋಗಿ ನಮ್ಮ ಹತ್ರ ಗಾಡಿ ಇರಲಿಲ್ಲ, ನಮ್ಗೆ ತುಂಬ ಸಮಸ್ಯೆ ಮನೆಯಲ್ಲಿ, ಓಡಾಡೋಕ್ಕಾಗಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು, ಅದರಿಂದ ತುಂಬ ಕಷ್ಟ ಆಯ್ತಿತ್ತು. ಅಂದ್ರೂ ಕರ್ಕೊಂಡು ಹೋದ್ರು ನಮ್ಮ ಮನೆಯವರು ಕಷ್ಟಪಟ್ಟು ಕರ್ಕೊಂಡೋಗಿ ಅವ್ನು ಎತ್ಕೊಂಡು ಓಡಾಡೋಕ್ಕೆ ಕಷ್ಟ, ಅವ್ನು ಕತ್ತೆ ನಿಲ್ತಿರ್ಲಿಲ್ಲ. ಆ ಸ್ಥಿತಿಲಿ ನಾವು ಕರ್ಕೊಂಡೋಗಿ ಅವನ್ನ ಅಲ್ಲಿ ಸಂಸ್ಥೆಲಿ ಅವರೆಲ್ಲ ಹೇಳಿದ್ರು, ಈ ಥರ ಮಾಡಿದ್ದ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ, ಆಮೇಲೆ ಇದು ಆಯಿಲ್ ಮಸಾಜ್ ಎಲ್ಲ ಮಾಡಿಸಿ ಕೆಂಚನಹಳ್ಳಿಗೆಲ್ಲ ಕರ್ಕೊಂಡೋಗಿ ನಮ್ಮನ್ನ ಅಲ್ಲಲ್ಲೇ ಇಟ್ಕೊಂಡು ಊಟ ತಿಂಡಿ ಕೊಟ್ಕೊಂಡು ಅವ್ರನ್ನೆಲ್ಲ ನೋಡಿಕೊಂಡು ನಮಗೂ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಕೊಂಡು ಹೇಳ್ಕೊಡೋರು. ಆ ಮೇಡಮ್ ಹೇಳಿದ್ರೆ ನಮಗೆ ನಿಜವಾಗ್ಲೂ ಖುಷಿಯಾಗೋದು, ಅವ್ರು ಮಾತಾಡೋದನ್ನ ಕೇಳಿ ನಮಗೆ ಏನೋ ಒಂಥರ, ನಮ್ಮದೇ ದೊಡ್ಡದಲ್ಲ ಬೇರೆ ಮಕ್ಕಳನ್ನ ನೋಡಿದಾಗ ನನ್ನ ಮಗನೇ ಖುಷಿ ಚೆನ್ನಾಗವನೆ ಅನ್ನೋ ಥರ ಆಗೋದು ನನ್ನ ಮನಸ್ಸಿಗೆ. ಹಂಗೆ ಅನ್ಕೊಂಡು ಅನ್ಕೊಂಡು ಎಷ್ಟೋ ಖುಷಿಪಟ್ಟೆ. ಅಲ್ಲಿಂದ ರಾಮೇಶ್ವರ ಪೂರ್ಣಿಮಾ ಮೇಡಮ್ಮು, ದೀಪಶ್ರೀ ಮೇಡಮ್ಮು ಮೈಸೂರು ಕರ್ಕೊಂಡೋದ್ರು, ಎಲ್ಲರೂ ಟೆಂಪ ಮಾಡಿಕೊಂಡು ಅಲ್ಲಿ ಯಾವುದು ಸಚ್ಚಿದಾನಂದ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಅಲ್ಲಿಂದ ಅಲ್ಲೆಲ್ಲ ನೋಡಿಬಿಟ್ಟು ನಿಜ ನನ್ನ ಮಗನೇ ಚೆನ್ನಾಗವನೆ ಅನ್ಕೊಂಡು ಬಂದೆ. ನಾನು ಜಾಂಡಿಸ್ ಆಗಿದ್ದೆ ಆಯಿತು ನನ್ನ ಮಗನಿಗೆ, ತುಂಬ ಹಳದಿ ಕಲರ್ ಇದ್ದ ಅವನು, ಅದರಿಂದನೇ ಅವ್ನು ಸತ್ತೋಯ್ತಾನೆ ಅನ್ಕೊಂಡಿದ್ರು. ನರ ವೀಕ್ ಅಷ್ಟುಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರು ಹಾಸ್ಪಿಟ್ಲ್ಗಳಲ್ಲಿ, ತುಂಬ ಸುತ್ತು ಅಲ್ದೋ ನಾವು. ಅವಾಗ ನಾವೇ ನಿರ್ಧಾರ ಮಾಡ್ಬಿಟ್ಟು ಆಪ್ರೇಷನ್ ಏನು ಬೇಡಿ, ಇವನಿಗೆ ಆಪ್ರೇಷನ್ ಮಾಡ್ಸೋಕ್ಕೆ ಹೋಗ್ಬೇಡಿ, ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು. ಅವನ್ನ ಆಪ್ರೇಷನ್ ಮಾಡಿ ನೀವೇ ಹಾಳು ಮಾಡ್ತೀರಾ ಅಂತ. ಅದರಿಂದನೇ ನಾವು ಮಾಡಿಸ್ತಿರೋದೇ ಒಳ್ಳೇದಾಯ್ತು ಅನಿಸುತ್ತೆ. ಇವಾಗ ಮಾಡಿಸಿದ್ರೆ ಅವನು ನಾವೇ ಹಾಳು ಮಾಡ್ತಿದ್ದೋ, ಮಾಡಿಸ್ತಾ ಇರೋದ್ರಿಂದ ಅವನು ಚೆನ್ನಾಗಿ ಅವ್ನ ಪಾಡ್ಗ ಅವ್ನು ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಟೈಮ್ಗೆ ಅವ್ನು ಮಾತಾಡದೇ ಇರ್ಬೋದು, ಅವನು ಬಾಯಲ್ಲಿ ಸನ್ನೆಯಲ್ಲಿ ಎಲ್ಲನೂ ನಮಗೆ ಆನ್ಸರ್ ಮಾಡ್ತಾನೆ, ನಾವು ಕೇಳಿದ ಪ್ರಶ್ನೆಗೆಲ್ಲ ಅವ್ನು ಆನ್ಸರ್ ಮಾಡ್ತಾನೆ. ನಮ್ಮ ಇದು ನಾವು ಜಾಸ್ತಿ ಅವನ್ನ ಮಾತಾಡಿಸ್ತಾ ಇರ್ತೀವಿ, ಜಾಸ್ತಿ ಅವನ ಕಡೆ ಗಮನ ವಹಿಸ್ತಾ ಇರ್ತೀವಿ. ಅವನ ಬಟ್ಟೆ ಅವನು ಒಂಚೂರು ಬಟ್ಟೆ ಗಲೀಜಾಗಿಲ್ಲ, ಅವನಿಗೊಂಚೂರು ಜ್ಯುವೆಲ್ಲರಿ ಹೆಂಗಿಲ್ಲ, ಅವನ ಉಗ್ರಲ್ಲಿ ಒಂದು ಉಗುರು ಬೆಳೆದಿದ್ರು ತಕ್ಷಣ ಕಟ್ ಮಾಡ್ತೀವಿ, ಅವನ ಕೂದಲು ಒಂಚೂರು ಬೆಳ್ಕೊಂಡ ತಕ್ಷಣ ಪಟ್ಟಂತ ಅವನಿಗೆ ಒಂದು ಏನೇ ಆದರೂ ಒಂದು ಸಡನ್ ಆಗಿ ಅವನ ಕಡೆ ಗಮನಿಸ್ತೀವಿ. ಬೇರೆ ಕೆಲಸ ನಾವು ಬೇರೆಯವ್ರು ಅಂತಾರೆ, ಎಲ್ಲರ ಥರ ಇವ್ರು ಸಂಪಾದನೆ ಮಾಡಿಲ್ಲ, ಎಲ್ಲರ ಥರ ಇವರು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಏನು ಮಾಡಿಲ್ಲ, ಇವ್ರು ಸಪ್ರೇಟ್ ಆದರು ಬೇರೆ ಅಂತ ಕೊಟ್ಟರು, ಬೇರೆ ಅಂತ ಕೊಟ್ರು ನಮ್ಮ ಫ್ಯಾಮಿಲಿ ವಿಚಾರಲ್ಲಿ ತುಂಬ ನಮ್ಮ ಸಮಸ್ಯೆ. ಅದರಲ್ಲೂ ನಮಗೆ ಅಂತ ಏನೂ ಇಲ್ಲ, ಅದರಲ್ಲಿ ಇವರು ಏನು ಮಾಡಲಿಲ್ಲ ಸಂಪಾದನೆನ, ಗಂಡ ಹೆಂಡತಿ ಅಂತ ಅನ್ನೋ ನಮ್ಮನ್ನ ಆಡ್ಕೊಂಡವ್ರೆ ಜನ, ಆಡ್ಕೊಂಡ್ರು ಪರವಾಗಿಲ್ಲ, ನಾವು ನಮ್ಮ ಮಕ್ಕಳನ್ನ ಎತ್ಬಿಟ್ಟಿವಿ, ಅವ್ರನ್ನ ಬೀದಿಗೆ ಬಿಡಂಗಿಲ್ಲ ನಾವು. ಬೇರೆಯವರು ದಯವಿಟ್ಟು ನಾನು ಹೇಳೋದು ಏನಂದ್ರೆ, ನಾವು ಈ ಥರ ನೋಡ್ಕೊಂಡಿದ್ದೆ ಬೇರೆಯವ್ರು ಅದೇ ಥರ ನೋಡ್ಕೊಳ್ಳಿ ಮಕ್ಕಳ, ಈ ಥರ ಮಕ್ಕಳು ದೇವ್ರ ಥರ ನಮ್ಮ ಮನೇಲಿರೋದು. ನಾನು ಬೇರೆಯವ್ರಿಗೆ ಹೇಳೋದೇನಂದ್ರೆ, ದೇವರೇ ನಮ್ಮ ಮಕ್ಕಳ ರೂಪದಲ್ಲಿ ನನ್ನ ಮನೇಲಿ ಇದ್ದಾನೆ ಅಂದ್ಬಿಟ್ಟೆ ನಾನು ಫಸ್ಟ್ ನಾನು ಸ್ನಾನ ಮಾಡೋ ಮುಂಚೆ ನನ್ನ ಮಗನ ಸ್ನಾನ ಮಾಡ್ತೇನೆ ನಾನು ಮಾಡೋದು. ಯಾವತ್ತೂ ಅಷ್ಟೇ ನಾನು ದೇವ್ರ ಪೂಜೆ ಮಾಡ್ಬೇಕು, ನಾನು ಗುರುವಾರ ಮಾಡ್ತೀನಿ ಶನಿವಾರ ಮಾಡ್ತೀನಿ, ಅವತ್ತಿನ ದಿನ ನಾನು ಫಸ್ಟ್ ನನ್ನ ಮಗನ ಸ್ನಾನ ಮಾಡಿಸೇ ನಾನು ಮಾಡೋದು. ಅವನು ಹೋಗಿ ದೇವ್ರ ಮನೆ ಮುಂದೆ ಕೈ ಮುಗಿಯಂಗೆ ಆಗವನೇ. ಈಗ ಫಸ್ಟ್ ಅವನು ಚಾಪೆ ಹಾಕಿ ಮಲಗಿಸ್ತಿದ್ದೆ ಮನೇಲಿ, ಎನಿ ಟೈಮ್ ಅವನು ಚಾಪೆ ಹಾಕಿ ಮಲಗಿಸ್ದಂಗೆ ಇರ್ತಿದ್ದೊ. ದಾಟ್ಕೊಂಡು ತಿರ್ಗವ್ರೆ ಎಷ್ಟು ಅವನ್ನ ಬೇರೆಯವರು ದಾಟ್ಕೊಂಡು ತಿರ್ಗವ್ರೆ ನಮ್ಮ ಮುಂದೆ ಜನ ಜಾಸ್ತಿ ಇದ್ದಾಗ ಮನೇಲಿ. ನಾನು ಅಡುಗೆ ಮಾಡೋ ತನಕ ನಮ್ಮ ಯಜಮಾನ್ರು ಅವನ್ನೇ ಎತ್ಕೊಂಡಿರೋರು, ನಾನು ಅಡುಗೆ ಮಾಡಿ ಅವ್ರಿಗೆ ಊಟ ಕೊಟ್ಮೇಲೆ ಇವನ್ನ ಎತ್ಕೊಂಡು ಆದಮೇಲೆ ಅವ್ರು ಹೋಗಿ ಆರು ಕಟ್ಕೊಂಡು ಹೊಲ ಹುತ್ತವ್ರೆ. ಹೊಲ ಹುತ್ತಿ ವ್ಯವಸಾಯ ಮಾಡ್ಕೊಂಡು ತಿಂದಿದ್ದೀವಿ ನಾವು, ಅಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ಬೇರೆಯವ್ರು ಆಡ್ಕೊಂಡು ಪರವಾಗಿಲ್ಲ, ದೇವ್ರನ್ನ ಹಂಗೆ ನನ್ನ ಮಗ ಅವನೇ ನಾನು ಸಾಕನ್ನ ಅನ್ಕೊಂಡಿದ್ದೀನಿ ನಾನು ಅಷ್ಟೇಯ. ಆ ಥರದಲ್ಲಿ ಎರಡನೇ ಮಗನ ಪ್ರೆಗ್ನೆಂಟ್ ಆದಾಗಲೂ ನನಗೆ ಇವನ್ನ ಎತ್ಕೊಂಡು ಅನ್ನ ಊಟ ಮಾಡ್ಸೋಕ್ಕಾಯ್ತಿರ್ಲಿಲ್ಲ ನನಗೆ, ಅವನ್ನ ಹೊಟ್ಟೆಲಿ ಇಟ್ಕೊಂಡು ಇವನ್ನ ಇಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ಬೇಕಿತ್ತು. ಅವಾಗ ತುಂಬ ಕಷ್ಟ ಅಂದ್ರೂ ನಾನು ಇದು ಮಾಡಲಿಲ್ಲ, ಶ್ರಮ ಪಟ್ಟೆ, ದೇವರೇ ನಂಗೆ ಶಕ್ತಿ ಕೊಟ್ಟಿದ್ದೇನೋ. ಆದರೂ ಪರವಾಗಿಲ್ಲ, ನನ್ನ ಮಗನ ಚಿಕ್ಕೋ ನನ್ನ ಮಗುನ ಥರನೇ, 6 ತಿಂಗಳು ಮಗು ಥರ ಇದ್ದ ಇವನು, 2 ವರ್ಷದ ಮಗುನು 6 ತಿಂಗಳು ಮಗು ಥರ ಇದ್ದ. ಆಗ ನೋಡಿಕೊಂಡೆ, ತುಂಬ ಕಷ್ಟಪಟ್ಟೆ, ಇಷ್ಟು ಇದು ಮಾಡಿದ್ದೀನಿ ನನ್ನ ಶ್ರಮದಿಂದ, ನನ್ನ ಮನೆಯವ್ರ ಶ್ರಮದಿಂದ ಇಷ್ಟಕ್ಕೆ ತಂದು ನಿಲ್ಲಿಸಿದ್ದೀನಿ.
1: ಅಂದರೆ ನಿಮ್ಮ ಮಗ ಒಂದು ದೇವರ ಪ್ರತಿರೂಪ, ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆಗೆ ಸತತವಾಗಿ ಪರಿಶ್ರಮ ಈಗಲೂ ಪಡ್ತಾ ಇದ್ರ, ಆ ಪರಿಶ್ರಮದಲ್ಲೂ ಆ ಖುಷಿ ಅನ್ನೋದು ಎದ್ದು ಕಾಣಿಸ್ತಿದೆ ಅಂತ ಹೇಳ್ತಿದ್ರಿ.
0: ನಾನೇನು ಖುಷಿ ಪಡ್ತೀನಿ ಅಂದರೆ, ನನ್ನ ಮಗನೇ ದೇವರೇ ನನ್ನ ಮಗನ ರೂಪದಲ್ಲಿ ನನ್ನ ಮನೇಲಿ ಇರೋದು, ಬೇರೆಯನ್ನು ದೇವ್ರು ಮಾಡೋದಲ್ಲ. ನನ್ನ ಮಗನ ಫಸ್ಟು ನಾನು ಚೆನ್ನಾಗಿ ನೋಡಿಕೊಂಡ್ರೆ ದೇವ್ರು ನನ್ನ ಆರೋಗ್ಯ, ನನಗೆ ಆರೋಗ್ಯ ಕೆಟ್ಟೈತೆ ಆಗಲೇ, ಈಗ ಆಲ್ರೆಡಿ ಟೆನ್ಷನ್ ಮಾಡ್ಕೊಂಡು ಜಾಸ್ತಿ ನನಗೆ ಆರೋಗ್ಯ ಕೆಟ್ಟೈತೆ ಟೆನ್ಷನಿಂದ. ಅಂದರೆ ಏನಂದರೆ, ಇವನ್ ಬಗ್ಗೆ ಚಿಂತೆ ಮಾಡೋದು ಒಂದು ಕಡೆ, ಟೆನ್ಷನ್ ಮಾಡೋದು ಅಂದ್ಬಿಟ್ಟು ನನ್ನ ಆರೋಗ್ಯನೂ ಕೆಡಿಸ್ಕೊಂಡಿದ್ದೀನಿ. ನಾನು ಹುಷಾರಿಲ್ಲ ಅಂತ ಮಲಗಿದ್ದೀನಿ ಅಂದ್ರೂ ನಾನು ಎದ್ದ ಅವ್ನಿಗೆ ಅಡುಗೆ ಮಾಡಿ ಊಟ ಮಾಡಿಸೇ ಮಲಗಬೇಕು. ನನ್ಗೆ ಎಷ್ಟೇ ಸುಸ್ತಾಗೈತೆ ಅಂತಂದ್ರು

0: ಫಸ್ಟ್ ಅವ್ನ್ಗೆ ಅಡುಗೆ ಮಾಡ ಅವ್ನ್ ಊಟ ಕುಡ್ದೆ ಮಲಗರೆ ಅವ್ನ ಹಸ್ಕೊಂಡ್ ಮಲಿಕೋತಾನೆ. ಆಗ ನನ್ಗೇನು ಇದ್ರೇನು ಬರಲ್ಲ ಸಂಕಟ. ಆ ತರ ಸಂಕಟ ಪಡೋ ಅಂತ ಕೆಲಸ ಮಾಡ್ಕೋಬಾರ್ದು ಅನ್ಬಿಟ್ಟು ಏನೇ ಕಷ್ಟ ಆಗ್ಲಿ ನನ್ಗೆ ಬೇರೆಯವ್ರ ತೊಂದ್ರೆ ಕೊಡಲ್ಲ. ನಾನು ಬೇರೆಯವ್ರ ಮನೇಲಿ ನಾನು ಒಂದಿನೂ ಬಿಟ್ಟಿಲ್ಲ. ನಮ್ಮ ಅಕ್ಕ ತಂಗಿ 4 ಜನ ಇದ್ದೀವಿ, ಯಾರ ಮನೇಲೂ ನಾನು ಬಿಡಕ್ ಇಷ್ಟಪಟ್ಟಿಲ್ಲ. ನಮ್ಮ ಅಣ್ಣಂದಿರಿ ಬ್ರುಜ ಅವರೇ, ಅಕ್ಕ ತಂಗಿರವರೇ, ನಮ್ಮ ಅಮ್ಮ ಐತೆ. ನಮ್ಮ ಅಮ್ಮನ ನನ್ಗೆ ಏನಾರು ಹುಷಾರಿಲ್ಲ, ನಮ್ಮ ಅಮ್ಮನೇ ಕರ್ಕೊಂಬಂದಿ ಇಲ್ಲಿ ಇರ್ಸ್ಕೊಂಡೇ. ನಾನು ಬೇರೆಯವ್ರ ಮನೆ ನನ್ನ ಮಗನ್ ಬಿಟ್ಟಿಲ್ಲ. ನನ್ನ ಮಗನಿಗೆ ನನ್ನ ಮನೆ ಅಷ್ಟು ಫ್ರೀ ಎಲ್ಲೂ ಇಲ್ಲ, ಎಲ್ಲೂ ಸಿಗಲ್ಲ ಅವ್ನಿಗೆ. ಎಷ್ಟೇ RCC ಮನೆ ಟೈಲ್ಸ್ ಮನೆನೇ ಆಗ್ಲಿ, ಅವನಿಗೆ ನನ್ನ ಮನೆ ಅಷ್ಟು ಫ್ರೀ ಅನ್ನು ಎಲ್ಲೂ ಇಲ್ಲ ಅವನಿಗೆ. ಆ ತರ ನಿನ್ನ ಬಿಟ್ರೆ ಎಲ್ಲೂ ಇರಲ್ಲ ಅಂತಾನೆ ಅವನು.
1: ಅಂದ್ರೆ ನಿಮ್ಮ ಮನೆಯ ವಾತಾವರಣಕ್ಕೆ ಅವರು ತುಂಬಾ ಹೊಂದ್ಕೊಂಡಿದ್ದಾರೆ. ಮನೇಲಿ ಯಾರ್ಯಾರು ಇದ್ರಿ ಮೇಡಮ್ ನೀವು?
0: ನಮ್ಮ ಯಜಮಾನ್ರು, ನಾನು, ನನ್ನ ಚಿಕ್ಕ ಮಗ, ಇವನು, ಇಬ್ರು, 4 ಜನ.
1: ಈಗ ಎತ್ತಿಸ್ಕಿ ಎಷ್ಟು ವರ್ಷ?
0: 24 ವರ್ಷ ತುಂಬಿ 25ನೇ ವರ್ಷ ಈಗ.
1: ಯಾವಾಗ್ಲಿಂದ ಈ ಸಮಸ್ಯೆ ಅವರಿಗೆ ಪ್ರಾರಂಭ ಆಯ್ತು?
0: ಅವನಿಗೆ ಹುಟ್ಟದಾಗ್ಲೇ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಹುಟ್ಟದಾಗ ಅವನಿಗೆ ಜಾಂಡಿಸ್ ಆಗಿದ್ದಾಯ್ತು ಅಷ್ಟೇ, ಅದೊಂದೇ ಸಮಸ್ಯೆ ಆಗಿದ್ದು. ಅದರಿಂದಾನೇ ಅವನು ಫುಲ್ ಅವನ ಆಕ್ಟಿವಿಟಿ ಏನೂ ಇಲ್ಲ. 3 ತಿಂಗಳ ಆದ್ಮೇಲೆ ಮಕ್ಕಳು ಏನೋ ಚೇಂಜಸ್ ಕಾಣ್ತವೆ, ಅದು ಇಲ್ಲ. 6 ತಿಂಗಳ ಆದ್ಮೇಲೆ ಚೇಂಜಸ್ ಇರ್ತದೆ, ಅದು ಇಲ್ಲ. 9 ತಿಂಗಳು, 10 ತಿಂಗಳು, 1 ವರ್ಷ ನೋಡ್ದು, 1 ವರ್ಷ ತನಕ ನಾವು ಮಗು ಈ ತರ ಆಯ್ತದೆ ಅಂತ ಗೊತ್ತೇ ಇಲ್ಲ. ಆಮೇಲೆ ಅವನು ಕತ್ತೆಲ್ಲ ಫುಲ್ಲು ನಿಲ್ತಾನೆ ಇರ್ಲಿಲ್ವಲ್ಲ, ಅವಾಗ ನಮ್ಗೆ ಗೊತ್ತಾಗಿದ್ವಿ ಕತ್ತಿ ತರ ನಿಲ್ತಾನೆ ಇಲ್ವಲ್ಲ ಅನ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಕೆ ಮಗುಗೆ ನರಗಳು ವೀಕ್ ಆಗೈತೆ ಅಂದ್ರು. ಜಾಂಡಿಸಿಂದ ಮೈಂಡ್ ಅಟ್ಯಾಕ್ ಆಗಿ ನರಗಳು ವೀಕ್ ಆಗೈತೆ, ನೀವು ಆ ಆಪರೇಷನ್ ಮಾಡಿಸ್ಬೇಡಿ, ಅವ್ನು ನೀವೇ ಹಾಳು ಮಾಡ್ತೀರಿ ಅಂದ್ರಲ್ಲ, ಅದರಿಂದ ನಾವು ಸುಮ್ಮನಾಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ತೋ ತುಂಬಾ ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಆಗ್ಲಿ ಅವನ್ಗೆ ಅನ್ಬಿಟ್ಟು ನರಗಳು ಸ್ವಲ್ಪ ಸ್ಟ್ರೆಂತ್ ಆಗ್ಲಿ ಅಂತ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೋ ಅಂದ್ರೆ ಆಪರೇಷನ್ ಏನು ತಲೆಗೆಡ್ಸ್ಕೊಳ್ಳಿಲ್ಲ. ಟ್ರೀಟ್ಮೆಂಟ್ ಕೊಡಿಸಿ ಒಂದು 6 ವರ್ಷ 7 ವರ್ಷ ತನಕ ಮಲಗ್ದಂಗೆ ಇದ್ದ. ಆಮೇಲೆ ಸ್ವಲ್ಪ ನಾವೇ ಕೂರಿಸಿದ್ರೆ ಹಿಂಗೆ ಕೂತ್ಕೊಳ್ಳೋನು, ನಾವು ಕೈ ಕಾಲಲ್ಲಿ ಎಕ್ಸಸೈಸ್ ಮಾಡಿಸಿ ಪ್ರಯತ್ನ ಪಟ್ಟು ಕೂರಿಸಿದ್ರೆ ಕೂತ್ಕೊಳ್ಳೋನು. ಆಮೇಲೆ ಸ್ವಲ್ಪ ಎದ್ದು ನಿಂತ್ಕೊಳ್ಳೋ ಅವ ಹಿಂಗೆ ಇಳಿಸಿದ್ರೆ ಗೋಡೆ ಒರೆಸಿ ನಿಂತ್ಕೋತಿದ್ದ. ಆಮೇಲೆ ಎದ್ದು ನಿಲ್ಲಿಸಿದ್ರೆ ಸ್ವಲ್ಪ ನಿಂತ್ಕೊಂಡ. ಕೂರಿಸ್ದಾಗ ಅವನು ಎಷ್ಟು ತ್ಯಾವದವನೇ ಅಂದರೆ ಮೇಡಮ್, ನನಗೆ ಅದು ನೆನೆಸ್ಕೊಂಡ್ರೆ ಈಗಲೂ ಕಣ್ಣೀರು ಬರುತ್ತೆ. ನನಗೆ ಬೀದಿಲೆಲ್ಲ ತೆಗೊಂಡು ಹೋಗೋನೆ, ಬೇರೆ ಮಕ್ಕಳು ಆಟ ಆಡ್ತಾ ಇರುವಾಗ ನಾನು ಹೋಗ್ಬೇಕು ಆ ಜಾಗಕ್ಕೆ ಅಂತ. ಇವನಿಗೆ ನಿಕ್ಕರ್ ಎಷ್ಟು ಚೆನ್ನಾಗಿರೋ ನಿಕ್ಕರ್ ಎಲ್ಲ ಹಾಕಿದ್ರು ಅವನು ತೆವ್ಕೊಂಡು ಹೊರಟೋಗನು ಬೀದಿಲಿ. ಆ ಕಡೆ ಈ ಕಡೆ ಎಲ್ಲ ಆಟ ಆಡ್ತವ್ರೆ, ಅಲ್ಲಿಗೆಲ್ಲ ಹೋಗೋದು ತೆವ್ಕೊಂಡು ಬೀದಿಲೆಲ್ಲ. ಆಗ ನನಗೆ ಸಂಕಟ, ನನ್ನ ಮಗನ ಬಟ್ಟೆ ಎಲ್ಲ ಹರಿದೋಯ್ತು, ತ್ಯಾವ ಮಣ್ಣು ಮಣ್ಣಾಯ್ತು ತ್ಯಾ ಅಂತೂ ನನ್ಗೆ ಬೇಜಾರ ಇಲ್ಲ. ಒಗೆಯೂನಿ ಅಷ್ಟು ಗಲೀಜ್ ಮಾಡ್ಕೊಳ್ಳಿ, ಆಕ್ಷಣ ಬಿಚ್ಚೋದು ಒಗೆಯೋದು ತಕ್ಷಣ ಎಲ್ಲ ಮಾಡೀನಿ. ಅಂದ್ರೆ ಆಟ ಆಡೋಕೆ ಆಸೆ ಅವನಿಗೆ, ಮಕ್ಳ ಜೊತೆ ಎಲ್ಲ ಆಡ್ಬೇಕು ನಾನು ಅಂತ ಆಸೆ. ಹೋಗೋದು ತೆವ್ಕೊಂಡು ಬಟ್ಟೆ ಗಲೀಜ್ ಮಾಡೋದು ಎಲ್ಲ ಅನ್ನೋರು ಬಂದರು. ಟೈರಲ್ಲಿ ಹೊಲಿಸ್ಬಿಡಿ, ಹರಿದಂಗೆ ಗೋಣಿ ಚೀಲದಲ್ಲಿ ಹೊಲಿಸ್ಬಿಡಿ, ಏನು ಹೊಲಿಸ್ಲಿಲ್ಲ ನಮ್ಮನೆಯವ್ರು. ಅವನು ಎಷ್ಟು ಅರಿತಾನೆ ಅರಿಲಿ ಅವನ ಬಟ್ಟೆ, ಅವನು ಎಷ್ಟು ಚಡ್ಡಿ ಅರಿತಾನೆ ಅರಿಲಿ, ನಾ ಥರ ಅವನು ಅರ್ಧಾಕ್ಲಿ ಬಿಡು, ಹೋಗ್ಲಿ ಆಟ ಆಡ್ಲಿ ಅವನು ಅಂತ. ಆಮೇಲೆ ಎದ್ದು ಸ್ವಲ್ಪ ನಿಂತ್ಕೊಂಡ. ಆಮೇಲೆ ನಡಿಯಕ್ಕಾದ ಹಂಗೆ ಸ್ವಲ್ಪ, ಈಗ ಅಲ್ಲಿಗೂ ಕರ್ಕೊಂಡೋಗಿ ಶುರು ಮಾಡಿದ್ವಲ್ಲ ನಾವು, ಆಗ ಸ್ವಲ್ಪ ಅವನು ಸ್ವಲ್ಪ ಆಕ್ಟಿವ್ ಆದ. ಸ್ಟೇಜ್ ಮೇಲೆ ನಾನು ಡ್ಯಾನ್ಸ್ ಮಾಡಬೇಕು, ಎಲ್ಲರನ್ನೂ ನೋಡಿದಾಗ ನಾನು ಅದು ಮಾಡಬೇಕು ಇದು ಮಾಡಿ ಒಸಿ ಆಸೆ ಎಲ್ಲ ಅವನಿಗೆ. ಫಸ್ಟ್ ಹೇಳೇನು, ನಾನು ಡ್ಯಾನ್ಸ್ ಮಾಡಬೇಕಲ್ಲಿ, ಹೇಳು ಅವ್ರಿಗೆ, ಹೇಳು ಅವ್ರಿಗೆ ಅಂತ. ತಡಿ ಪೂರ್ಣಿಮಾ ಮೇಡಮ್ಗೆ ಹೇಳ್ತೀನಿ ಡ್ಯಾನ್ಸ್ ಮಾಡಿಸ್ತಾರ ಕೇಳ್ತೀನಿ ಫಸ್ಟು ಅಂದ್ರೆ, ಇಲ್ಲ ಹೇಳು ಹೇಳು ಡ್ಯಾನ್ಸ್ ಮಾಡ್ಬೇಕು ನಾನು ಹೇಳು ಅಂತ ಹಿಂಸೆ ಕೊಡೋದು ನನಗೆ. ಆಯ್ತು ಮಾಡಿಸ ನಮ್ಮ ರಮೇಶ್ ಸರ್ ಖುಷಿ ಪಡೋರಾಗ ಮಾಡಿಸಿ ಡ್ಯಾನ್ಸ್ ಮಾಡಿಸಿ ಹೇಳ್ತಾ ಮಾಡಿಸಿ ಖುಷಿ ಪಡಲಿ ಅವನು. ಅವನು ಖುಷಿ ಪಡೋದೇ ಅವ್ರಿಗೆ ಇಷ್ಟ ಅಲ್ವಾ, ಅವರಿಗೋಸ್ಕರನೇ ಅವ್ರ ಕೆಲಸ ಮಾಡೋದು, ಅವ್ರನ್ನ ಖುಷಿ ಪಡೋದೇ ಅವ್ನು ಅವ್ರಿಗೆ ಇಷ್ಟ. ಹಂಗೆ ಮಾಡ್ತೀವಿ ಅನ್ನೋ ಮಕ್ಕಳನ್ನ ತುಂಬಾ ಇಷ್ಟಪಟ್ಟು ಮಾಡಿಸ್ತೀವಿ ನಾವು ಅಂತ ಅಲ್ಲಿ ಮೈಸೂರು ಕರ್ಕೊಂಡು ಹೋಗಿದ್ರಲ್ಲ ಅವ್ರ ಹತ್ರನು ಮಾತಾಡಿಸಿದ್ರು ನನ್ನ ಹತ್ರ, ಇವರಿಷ್ಟು ಇದು ಮಾಡೋರು ನೋಡಿ ಎಷ್ಟು ಆಕ್ಟಿವ್ ಆಗವನೇ ಹುಡುಗ, ಆ ಥರ ಮಾಡಬೇಕು ಬೇರೆ ಪೇರೆಂಟ್ಸುನು, ಆ ಥರನೇ ಮಾಡಬೇಕು ಇವ್ರ ಥರನೇ ಮಾಡಿ, ಈ ಥರ ಮಕ್ಕಳನ್ನ ಯಾರು ದೂರ ತಳ್ಳಬೇಡಿ ಆ ಥರ ಮಕ್ಕಳು ಅಂದ್ಬಿಟ್ಟು. ಆಮೇಲೆ ಬಂದಾಗ ಫಸ್ಟ್ ಮಕ್ಕಳನ್ನ, ಮಕ್ಕಳು ಯಾರೇ ಇರಲಿ ಯಾರೇ ಬರಲಿ, ಫಸ್ಟ್ ಅವ್ರನ್ನ ಮಾತಾಡಿಸ್ಬೇಕು ಮನೇಲಿ. ಅವ್ರು ಹೊರಗಡೆ ಇದ್ರೆ ಫಸ್ಟ್ ಅವ್ರನ್ನ ಮಾತಾಡಿಸಿ ಒಳಗೆ ಬರಬೇಕು, ಇವ್ರನ್ನೇನ್ ಮಾತಾಡ್ಸೋದು ಅಂತ ಯಾರೋ ಹೊರಗಡೆ ಹೋಗ್ಬಾರದು ಒಳಗಡೆಗೆ ಸುಮ್ಮನೆ. ಫಸ್ಟ್ ಅವ್ರು ನಾನು ಯಾರೇ ಬಂದ್ರು ಹಂಗೆ ಹೇಳೋದು, ನನ್ನ ಮಗ ಇರ್ತಾನೆ ಹೊರಗಡೆ ಅವನ್ನೇ ಕೇಳಿ ಎಲ್ಲಾನು ಹೇಳ್ತಾನೆ ಆನ್ಸರ್ ಮಾಡ್ತಾನೆ ಅಂತಾನೆ ಹೇಳೋದು. ಅವನೇ ಆನ್ಸರ್ ಮಾಡ್ತಾನೆ ನಿಮ್ಗೆ, ನಮ್ಮ ಅಮ್ಮ ಒಳಗೈತೆ ಹೊಲಕ್ಕೆ ಹೋಗೈತೆ ಬೇರೆ ಕಡೆ ಇದೆ ಏನೇ ಇದ್ರು ಅವನೇ ಹೇಳ್ತಾನೆ, ಅವನೇ ಆನ್ಸರ್ ಮಾಡ್ತಾನೆ. ನೀವು ಫಸ್ಟ್ ಬಂದ್ರೆ ನಾನು ಇಲ್ದ್ರೆ ನನ್ನ ಮಗ ಇರ್ತಾನೆ ಬಾಗ್ಲಲ್ಲಿ ಅವನ್ನ ಕೇಳಿ ಅಂತೀನಿ, ಫಸ್ಟ್ ಎಲ್ಲಾನು ಅವನೇ ಆನ್ಸರ್ ಮಾಡ್ತಾನೆ. ಅದ್ನ ಹೇಳ್ತೀನಿ ನಾನು ಯಾರಿಗಾದ್ರು ಫಸ್ಟ್ ಬಂದು ಅವನ್ನೇ ಕೇಳ್ತಾರೆ, ಯಾರಾದ್ರು ಹೇಳ್ಬಿಟ್ಟಿದ್ದೀನಲ್ಲ ಯಾರ್ಯಾದ್ರು ಬಂದ್ರು ಅವನ್ನೇ ಮಾತಾಡ್ಸೋದು ಫಸ್ಟ್ ಕೇಳೋದು. ಆ ಥರ ಇರ್ಬೇಕು, ಯಾರೇ ಪೇರೆಂಟ್ಸ್ ಆಗಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಯಾರು ಬಂದ್ರು ಅವನ್ನೇನು ಮಾತಾಡಿಸ್ಬೇಕು, ಅವ್ನಿಗೆ ಗೊತ್ತಿಲ್ಲ ಏನು ಅನ್ನೋ ಥರ, ಅವಳೇ ಆಗಲಿ ಹುಡುಗಿನೇ ಆಗಲಿ ಹುಡುಗ ಆಗಲಿ ಅವ್ರಿಗೇನು ಗೊತ್ತು ಅವ್ರನ್ನೇನು ಮಾತಾಡ್ಸೋದು ಅಂದ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಡ್ಬಾರ್ದು. ಫಸ್ಟ್ ಅವ್ರನ್ನ ಮಾತಾಡಿಸ್ಬೇಕು, ಆಗ ಅವ್ರಿಗೆ ಖುಷಿ ಆಯ್ತದೆ ನಮ್ಮನ್ನ ಮಾತಾಡ್ಸಿದ್ರು ಯಾರೇ ಆಗ್ಲಿ ಅವ್ರನ್ನ ನಾವು ಪರಿಚಯ ಮಾಡ್ಕೋಬೇಕು, ಅವ್ರ ಬುದ್ಧಿ ಇರ್ತದೋ ಇರೋದಿಲ್ವೋ ನಾವೊಂದ್ಸಲ ಮಾತಾಡ್ಸಿ ನೋಡ್ಬೇಕು ಅವ್ರನ್ನ. ಇವನು ಬ್ರಿಲಿಯಂಟ್ ಮಾತಾಡಿಸ್ತಕ್ಷ

0: ನಾ ಪಟ್ ಅಂತ ಹೇಳ್ತಾನೆ, ಆನ್ಸರ್ ಮಾಡ್ತಾನೆ, ನಮ್ಮಅಮ್ಮ ಇಲ್ಲೋಗದೆ ಅಲ್ಲೋಗದೆ ಇಲ್ಲದೆ ಇಲ್ಲದೆ ಅಂತಾನೆ ಹೇಳ್ತಾನೆ. ಬೇರೆಯವರು ಮಕ್ಕಳು ಹಂಗಿರಲ್ಲ, ಕೆಲವು ಎಲ್ಲ ಹಂಗಿರಕ್ಕಿಲ್ಲ, ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ, ಕಿವಿ ಕೇಳಿಸ್ತಾ ಇರೋ ಮಕ್ಕಳು ಇರ್ತಾರೆ, ಎಲ್ಲ ತರದ ಮಕ್ಕಳು ನೋಡಿ ನಿಜವಾಗ್ಲು ನಮ್ ಕಳ್ಳಿ ಕಿತ್ಕೊಳಂಗಾಗೈತೆ ಗೊತ್ತಾ. ನನಗೆ ಎಷ್ಟು ಸಂಕಟ ಆಗೈತೆ ಅಂದ್ರೆ, ವಿವೇಕಾನಂದದಲ್ಲಿ ಹೋದಾಗ ನನ್ ಮಗನೇ ಚೆನ್ನಾಗವನ ಗಣಪ್ಪ ಅನ್ಕ ಬಂದಿದ್ದೀನಿ ನಾನು ಎಷ್ಟೋ ಸಲ ಬೇರೆ ಮಕ್ಕಳನ್ನೆಲ್ಲ ನೋಡಿದಾಗ. ಅವ್ರಿಗೆ ಹೇಳೋದು ನಾನು, ಯಾರು ಆ ಥರ ಬೇಜಾರು ಮಾಡಬೇಡಿ, ಎಲ್ಲ ಅವರೋ ಮಕ್ಕಳು ಮಕ್ಕಳೇ, ದೇವ್ರ ಮಕ್ಕಳು ಅವರು ಅನ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ, ಇರೋ ತನಕ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ, ಖುಷಿ ಪಡಿ, ಅವರು ದೇವರು ನಮ್ಮ ಮನೇಲಿ ಅದೇ ದೇವರು ಅಂತ ಖುಷಿ ಪಡಿ, ಅದನ್ನೇ ಹೇಳೋದು ನಾನು ಅಷ್ಟೇ ಅಷ್ಟೇ.
1: ಅಂದರೆ ನಿಮ್ಮ ಮಗನ ಬೌದ್ಧಿಕ ಶಕ್ತಿ ತುಂಬ ಅತ್ಯುತ್ತಮವಾಗಿದೆ, ಈ ನಿಟ್ಟಿನಲ್ಲಿ ಅವರು ನಿಮಗೆ ಕೆಲವೊಂದು ಸೂಚನೆಗಳು ಕೊಡೋ ಮೂಲಕ ನಿಮ್ಮ ಒಂದು ಪ್ರತಿಫಲಕ್ಕೆ ಶ್ರಮ ಅನ್ನೋದು ಸಿಗ್ತಾ ಇದೆ.
0: ನನ್ನ ಮಗ ಮನೇಲಿ ಇಲ್ಲ ಅಂದರೆ ನನಗೆ ಒಂದಿನೂ ಇರೋಕ್ಕಾಗಲ್ಲ. ನನಗೇನೇ ಹುಷಾರಿಲ್ಲದೆ ಇರ್ಬೋದು, ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ರು ನನಗೆ ಹುಷಾರಿಲ್ಲ ಅಂದ್ರೆ ನನ್ನ ಮಗ ಎಲ್ಲರೂ ಹೋಗ್ಲಿ ನಾಲ್ಕು ದಿನ ಯಾರು ನೋಡ್ಕೊಳ್ಳಿಕನಪ್ಪ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನ್ನ ಮಗನಿಗೆ ಮನೇಲಿ ಇಲ್ಲ ಅಂದ್ರೆ ನನಗೆ ಇರೋಕ್ಕೂ ಆಗಲ್ಲ.
1: ಏನ್ ಶಿಕ್ಷಣ ಪಡ್ಕೊಂಡಿದ್ದಾರೆ ಅವರು?
0: ಸವೇಂದ್ರ ತನಕ ಅಡ್ಮಿಷನ್ ಮಾಡಿದ್ವಿ, ಸ್ವಯಂ ಸೇವಕಿಯ ಮನೆಗೆ ನೇಮಿಸಿದ್ರು. ಬರೀ ಪೂರ್ಣಿಮಾ ಮೇಡಮ್ ರಮೇಶ್ ಸರ್ ಬಂದು ಮಾತಾಡಿ ಸ್ಕೂಲ್ ಕಡೆಯಿಂದ ಸ್ವಯಂ ಸೇವಕಿಯಾಗಿ ಒಂದು ಹುಡುಗಿನ ಅಣ್ಣೂರು ಹುಡುಗಿನ ಇಲ್ಲಿಗೆ ನೇಮಿಸಿದ್ರು, ಬಂದು ಪಾಠ ಮಾಡ್ತಿದ್ದು, ಸ್ಯಾಲ್ರಿ ಕೊಡ್ತಿದ್ರು ಅವರು. ಸ್ವಲ್ಪ ದಿನ ಆದ್ಮೇಲೆ ಅವರು ಬರಲಿಲ್ಲ ಸ್ವಲ್ಪ, ಆಮೇಲೆ ಮಹಾದೇವ್ ಸರ್ ಅಂತಿದ್ರು ಇಲ್ಲಿ, ಇವ್ರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಓಡಾಡ್ತಿದ್ರು. ಇವರೆಲ್ಲ ಮಾತಾಡಿ ತಾಯಿದಿರೇ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಅದೊಂದು ಸ್ವಲ್ಪ ನಾನೇ ಮನೇಲೆ ಮಾಡ್ಕೋತಿದ್ದೆ. ನಾನು ಸ್ವಲ್ಪ ಓದಿದ್ದೀನಲ್ವಾ, ನಾನೇ ಮಾಡ್ಕೋತಿದ್ದೆ ಇವನ್ಗೆ ಕ್ಲಾಸ್, ಅಕ್ಷರ ಪರಿಚಯ ಮಾಡೋದು, ಆಟ ಸಾಮಾನು ಎಲ್ಲ ಕೊಟ್ಟಿದ್ರು ಇದ್ರ ಕಡೆಯಿಂದ. ಪೂರ್ಣಿಮಾ ಅವ್ರು ಕೊಡಿಸಿದ್ರಲ್ವಾ, ಅವೆಲ್ಲ ಆಟ ಆಡಿಸೋದು, ಇದನ್ನ ಗುರುತಿಸು, ಇದು ಇದು ಇದು ಇದು ಅಂತೆಲ್ಲ ಹೇಳ್ಕೊಡೋದು. ಆಮೇಲೆ ಕಾಲು ಇವನು ಸರಿಯಾಗಿ ಆಗ್ತಿರ್ಲಿಲ್ಲ, ಹಿಂಗೆ ಕ್ರಾಸ್ ಮಾಡಿ ಮಾಡಿ ಹಿಂಗೆ ಉಲ್ಟಾ ಮಾಡ್ಕೊಂಡು ಕೂತ್ಕೋತಿದ್ದ. ಇವೆರಡು ಕಾಲನ್ನೂ ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ಳೋನು ಎರಡು ಕಾಲುವೆ. ಅವಾಗ ನಾವು ಜಾಸ್ತಿ ನೆಲದಲ್ಲಿ ಕೂರ್ಸಕ್ಕೆ ಅಭ್ಯಾಸ ಮಾಡಲಿಲ್ಲ. ಅವಾಗ ಅಲ್ಲಿ ಮೇಡಮ್ ಹೇಳಿದ್ರು, ಕಂಚಿನಲ್ಲಿ ಕರ್ಕೊಂಡೋದಾಗ ಅಲ್ಲಿ ಬಂದಿದ್ರಲ್ವ ಮೇಡಮ್ ಬೇರೆಯವರು, ನಮಗೆ ಕೋಚಿಂಗ್ ಕೊಡ್ತಿದ್ರಲ್ಲ ಹಿಂಗೆ ಪೇರೆಂಟ್ಸ್ಗಳಿಗೆ, ಅವಾಗ ಅವ್ರು ಹೇಳಿದ್ರು ಈ ಥರ ಕಾಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ನಿಗೆ ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ನೀವು ಅಂತ. ಅವನು ಅದನ್ನ ಅರ್ಥ ಮಾಡ್ಕೊಬಿಟ್ಟ, ಈ ಥರ ಆಗಾಗ್ಬಿಡುತ್ತೆ, ಈ ಥರ ಆದಾಗ ಇಲ್ಲಿ ಕುಂಡಿ ಈ ಸೈಡ್ ಸೈಡು ಇದ ಸೈಡ್ ಕ್ರಾಸ್ ಆಗ್ಬಿಡ್ತದೆ ಇಲ್ಲಿ ಮೂಳೆ, ಅವಾಗ ಆಪ್ರೇಷನ್ ಮಾಡಬೇಕಾಯ್ತದೆ, ನಿಂಗೆ ಎತ್ತಿಸಿ ನೋಡು ನೀನು ಅಂತ ಹೇಳಿದ್ರು ಅವರು. ಅಷ್ಟೇ ಅರ್ಥ ಮಾಡ್ಕೊಂಡ ಅವನು, ಮಾಡ್ಕೊಂಡಾದ್ಮೇಲೆ ಅವಾಗಿಂದ ಈ ಥರ ಕೂರೋದೇ ಇಲ್ಲ, ಈಗ ಚೇರ್ ಮೇಲೆ ಕೂರ್ತಾನೆ, ಇಲ್ಲಾಂದ್ರೆ ಮಂಚದ ಮೇಲೆ ಕೂರ್ತಾನೆ, ಕೆಳಗಡೆ ಕೂತ್ರುನು ಒಂದ್ ಕಾಲು ನೀಡ್ತಾನೆ, ಒಂದ್ ಕಾಲು ಮರ್ಚ್ಕೋತಾನೆ, ಆತರ ಮಾಡ್ಕೊಂಡು ಕೂರ್ತಾವ್ನೆ. ಈಗ ಆ ಚಿಕ್ಚರ್ ತಗೊಂಡಿರೋದು ಆ ಉದ್ದೇಶಕ್ಕೆ ಊಟ ಮಾಡ್ಸಕ್ಕೆ, ಅದು ಕೂರಿಸ್ತೀವಿ ಅದ್ರಲ್ಲಿ, ನಾವ್ ಇದ್ರಲ್ಲಿ ಕೂತ್ಕೊಂಡು ಊಟ ಮಾಡಿಸ್ತೀವಿ. ಯಾಕೆಂದ್ರೆ ಕೆಳಗಡೆ ಕೂದ್ರೆ ಅವ್ನು ಕಾಲು ಮಡ್ಚ್ಕೊಬಿಡ್ತಾನೆ, ಅದ್ರಿಂದ ಅವನು ಅದ್ರಲ್ಲಿ ಕೂತ್ಕೊಂಡು ನಾವು ಇದ್ರಲ್ಲಿ ಕೂತ್ಕೊಂಡು ಊಟ ಮಾಡಿಸೋದು ಅವನ್ಗೆ.
1: ಮೇಡಮ್, ಈಗ ಅವರ ಬೆಳವಣಿಗೆ ಹಂತ ಹಂತವಾಗಿ ಏಕ್ ಸಾಕ್ತಿತ್ತು, ಈಗ 25 ವರ್ಷ ಅಂತ ಹೇಳಿದ್ರಿ, 1 ವರ್ಷದಲ್ಲಿದ್ದಾಗ್ಲೇ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರಿ, ಹಂತ ಹಂತವಾಗಿ ಅವ್ರ ಪರಿಸ್ಥಿತಿ ಹೇಗಿತ್ತು, ಅವ್ರ ಬೆಳವಣಿಗೆ ಹೇಗಿತ್ತು?
0: ಅದೇ ಹಂತವಾಗಿ ಅಂದ್ರೆ 1 ವರ್ಷಕ್ಕೆ ಅವ್ನು ಸ್ವಲ್ಪ ಅದೇ ಕೂತ್ಕೊಳ್ಳು ಇಲ್ಲ, ಮಲಿಕೊಂಡಂಗೆ ಇದ್ದ, ಆ ಕಡೆ ಈ ಕಡೆ ಜಿಗಿತಾನೆ ಇರ್ಲಿಲ್ಲ. 1 ವರ್ಷದಲ್ಲಿ ನಮ್ಗೆ ಗೊತ್ತಾದಾಗ ಅವ್ನು ಆ ಕಡೆ ಈ ಕಡೆ ಜಿಗಿತಾನು ಇರ್ಲಿಲ್ಲ, ಏನೂ ಇಲ್ಲ, ರೆಸ್ಪಾನ್ಸೇ ಇಲ್ಲ ನಮ್ಮ ಕಡೆ. ಅವ್ನು ನಮ್ಮ ಕಡೆ ನೋಡ್ತಾನು ಇರ್ಲಿಲ್ಲ, ನಮಗೆ ಕೈ ಕಾಲು ಆಡಿಸಿ ನಮ್ಗೇನು ಬೇಕು ಬೇಡಗಳು ಏನು ಹೇಳ್ತಿರ್ಲಿಲ್ಲ ಅವನು. ಅದೇನು ನಮ್ಗೆ ಗೊತ್ತೇ ಆಯ್ತಿರಿ, ಸುಮ್ಮನೆ ನಮ್ಮ ಇಷ್ಟ ಬಂದು ನಮ್ಮ ಟೈಮ್ ಊಟ ಮಾಡಿಸ್ಬೇಕು, ಅವ್ನಿಗೇನು ತಿನ್ನಿಸ್ಬೇಕು ಅದನ್ನ ತಿನ್ನಿಸ್ಬೇಕು, ಅವ್ನಿಗೇನು ಕುಡಿಸ್ಬೇಕು ಅದು ಕುಡಿಸ್ಬೇಕು, ಅದು ಮಾತ್ರ ನಮ್ಗೆ ಗೊತ್ತಿತ್ತು. ಇವನೇನು ನಮ್ಗೆ ರೆಸ್ಪಾನ್ಸೇ ಮಾಡ್ತಿರ್ಲಿಲ್ವಲ್ಲ, ಇದು ಬೇಕು ಇದು ಬೇಡ ಅಂತ, ಅದೇನು ಇಲ್ಲ. 2 ವರ್ಷ ಆದರೂ ಇಲ್ಲ, 5 ವರ್ಷ ಆದರೂ ಇಲ್ಲ, ಎಲ್ಲ ನಾವೇ ಮಾಡಿರೋದು ನಾವು ಅರ್ಥ ಮಾಡಿಕೊಂಡು, ಅದೇ ಹೇಳಿದ್ನಲ್ಲ ವ್ಯವಸಾಯ ಮಾಡೋರು ನಾವು, ವ್ಯವಸಾಯ ಮಾಡೋ ಕಡೆ ಗಮನ ಬಿಟ್ಬಿಟ್ಟು, ಏನಾದರೂ ಆಗಲಿ ಫಸ್ಟ್ ನನ್ನ ಮಗನ ನೋಡ್ಬೇಕು, ನನ್ನ ಮಗ ಚೆನ್ನಾಗಾಗ್ಬೇಕು, ಈ ಭ್ರಮೇಲಿ ಇದ್ದೋ ನಾವು ಗಂಡ ಹೆಂಡತಿ.
1: ಅಂದ್ರೆ ಇವರೇ ಹಿರಿ ಮಗ.
0: ಇವನೇ ದೊಡ್ಡ ಮಗ, ಇವನೊಂದು ಇದನ್ನ ಮಾಡ್ಬೇಕು ಫಸ್ಟ್, ನಾವು ನಡಿಯೋ ತರ ಮಾಡ್ಬೇಕು ಅನ್ನೋ ಭ್ರಮೇಲೆ ಬದುಕ್ತೇವೆ ನಾವು 5 ವರ್ಷದ ತನಕ. ಅದಾದ್ರೂ ಇವನ್ ನಡೀಲಿಲ್ಲ, 5 ವರ್ಷ ಆದ್ರೂ ನಡೀಲಿಲ್ಲ. 5 ವರ್ಷದಲ್ಲಿ ಇನ್ನೊಂದು ಪಾಪ ಆದ, ಅವನು ನೋಡ್ಕೊಂಡು ಜೊತೆಗೆ ಇವನು ನೋಡ್ಕೊಂಡು ವ್ಯವಸಾಯದ ಕಡೆ ಗಮನನೆ ಬಿಟ್ಟು, ನಮ್ಗೆ ಆದಾಯ ಮಾಡಕ್ಕೆ ಆಗ್ಲಿಲ್ಲ, ಸಾಲನು ಕೊಟ್ಟಿದ್ರು ಬೇರೆ ಆದಾಗ, ಅದ್ರಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಆಗೋಯ್ತಾಗ, ಅದರಿಂದ ನಾವ್ ಇನ್ನೂ ಚೇತರಿಸ್ಕೊಳಕ್ ಆಗಿಲ್ಲ. ಇವನ್ ಕಡೆನೆ ಜಾಸ್ತಿ ಇದಾಯ್ತಲ್ವಾ, ಆಮೇಲೆ ಅವನ್ನ ಸಾಕ್ಬೇಕು ಇವನ್ನ ಸಾಕ್ಬೇಕು, ಸಂಪಾದನೆ ಮಾಡ್ಲೇಬೇಕು. ಇವನ್ಗೆ ತುಂಬಾ ಖರ್ಚು ಬೀಳ್ತದೆ, ಇವನ್ ಕಡೆ ಒಂದ್ ಕಡೆ ಹಾಸ್ಪಿಟ್ಲ್ ಕರ್ಕೊಂಡು ಕರ್ಕೊಂಡು ತಿರ್ಗ್ಬೇಕು, ಅದಕ್ಕೆ ದುಡ್ಡು ಬೇಕು, ಎಲ್ಲ ತುಂಬಾ ಖರ್ಚು ಬೀಳ್ತದೆ. ಇವನ್ಗೆ ಮಾಡದ, ನಾವೇ ತಿನ್ನಕ್ ಮಾಡ್ಕೊಳ್ಳೋದ, ಅವನ್ನೇ ಸಾಕದ. ಈಗ ಅವನ್ನ ಕಾನ್ವೆಂಟಿಗೆ ಸೇರಿಸ್ಬೇಡ್ವಾ, ಈಗ ಅವನು 3 ವರ್ಷ ಆದ್ಮೇಲೆ ಅವನ್ ಕಾನ್ವೆಂಟಿಗೆ ಸೇರಿಸ್ಬೇಕು. ಇವನೇನೋ ಈ ತರ ಅದ, ಅವನ್ನಾದ್ರೂ ಒಂದು ಎಜುಕೇಶನ್ ಕೊಡಿಸ್ಬೇಡ್ವಾ, ಆ ತರ ಇದು ನಮ್ಗೆ. ಅವನು ದೇವ್ರು ಬೇಡಿದೀನಿ, ಚೆನ್ನಾಗಾರು ಕೊಡಪ್ಪ ದೇವ್ರೆ, ಇನ್ನೊಬ್ಬನಾರವೆ ಇನ್ನೊಂದು ಗಂಡ ಮಗು ಕೊಡು ಚೆನ್ನಾಗಿ ಕೊಡು ಅಂತ. ಅವನ್ನ ಚೆನ್ನಾಗಿ ಕೊಟ್ಟನಲ್ವ, ಅವನ್ನಾರು ಚೆನ್ನಾಗಿ ಸಾಕ್ಬೇಕು ಓದಿಸ್ಬೇಕು, ಅದಕ್ಕೋಸ್ಕರ ಕಷ್ಟಪಟ್ಟು ಇಷ್ಟು ತನಕ.

0: ನಾನು ಓದಿಸಿದ್ದೀನಿ, ಅವನು ಇಂಜಿನಿಯರ್ ಓದಿಸಿದ್ದೀನಿ ಇಲ್ಲಿ ತನಕ, ಇಂಜಿನಿಯರ್ ಮುಗ್ದದೆ. ಇವನ್ ಇಪ್ಪತ್ತೈದು ವರ್ಷ ಸಾಕಿದ್ದೀನಿ, ಇಷ್ಟು 7 ವರ್ಷಕ್ಕಾದೆ ಇವನು ಎದ್ದು ಕೂರ್ತಾನೆ ಅಂತ. ಎದ್ದು ಕೂತ, ಅಷ್ಟು ಶ್ರಮ ಪಟ್ಟು ನಾವು, ನಮ್ಮ ಶ್ರಮದಿಂದ, ನಾವ್ ನಮ್ಮ ಆರೈಕೆಯಿಂದ ಎದ್ದು ಕೂತ. ಕೂತ್ಕೊಳ್ಳಂಗಾಗಿ ನಡೀತಿರ್ಲಿಲ್ಲ ಅವಾಗ, ನಾವು ವಿವೇಕಾನಂದ ಕರ್ಕೊಂಡು ಹೋಯ್ತಿದ್ದಕ್ಕೆ ನಡೀತಿರ್ಲಿಲ್ಲ, ಕೂತ್ಕೋತಿದ್ದು. ಅಲ್ಲಿ ಕರ್ಕೊಂಡೋದ್ಮೇಲೆ ಅವರು ಈ ತರ ಎಲ್ಲ ಮಾಡಿಸಿ, ಎಕ್ಸಸೈಜ್ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಎಕ್ಸಸೈಜು ಕ್ಯಾಂಪ್ಗೆ, ಅವಾಗ ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು ಮನೇಲೂ ಈ ಥರನೇ ಮಾಡಿ, ಕರ್ಕೊಬನ್ನಿ ಕರ್ಕೊಬನ್ನಿ, ತುಂಬ ದೂರ ಕರ್ಕೊಂಡೋಗಕ್ಕಾಗಲ್ಲ, ಸರ್ಗುರ್ಗಿ ಇವರು ವ್ಯವಸಾಯ ಮಾಡಬೇಕು, ಕರ್ಕೊಂಡೋಗಕ್ಕಾಗಲ್ಲ, ನನ್ನ ಎತ್ಕೊಂಡು ಬಸ್ಸಲ್ಲಿ ಹೋಗೋಕ್ಕೂ ಆಗಲ್ಲ ನನಗೆ. ಅದರಿಂದ ನಾವು ಕರ್ಕೊಂಡೋಗಲಿಲ್ಲ, ಮನೇಲೇ ಪ್ರಯತ್ನ ಮಾಡಿದೆ, ಮಾಡಿ ಮಾಡಿ ಸುಮಾರು ಒಂದು 10 ವರ್ಷಕ್ಕೆ ಇವನು ಸುಮಾರಾಗಿ ನಡೆಯಂಗಾದ. ಇಲ್ಲಿಂದ ಆಚೆಗೆ ಒಂದು ಸ್ವಲ್ಪ ಮೆಲ್ಲೆ ನಡೆಯಂಗೆ, ಎಷ್ಟು ಸಲ ಬಿದ್ದವನೇ ಅಂದರೆ ಅವನ ತಲೆಯಲ್ಲಿರೋ ಗಾಯದ ಗುರುತುಗಳು ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟೈತೆ ಅವನ ತಲೆ ಒಳಗಡೆ. ಬಿದ್ದಾಗೆಲ್ಲ ಸಂಕಟ ಪಟ್ಟಿದ್ದೀನಿ, ಯಾಕಪ್ಪ ದೇವ್ರೆ ಈ ತರ ಎಲ್ಲ ಕಷ್ಟ ಕೊಡ್ತೀವಿ, ನನಗೆ ಕೊಟ್ಟಿದೀಯೋ ಬೇರೆಯವ್ರಿಗೆಲ್ಲ ಕೊಟ್ಟಿದೀಯೋ ದೇವ್ರೇ ಅಂತೆಲ್ಲ ದೇವ್ರಿಗೆಲ್ಲ ಬೈದಿದ್ದೀನಿ. ನಾನೇ ಇರಬಾರ್ದು, ಇವನ್ನೂ ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಡ್ಬೇಕು ಅನ್ಸ್ಬಿಟ್ಟದೆ ಎಷ್ಟೋ ಸಲ. ಬೇರೆ ಟೈಮಲ್ಲಿ ನನಗೇನೋ ಅನಿಸಿಲ್ಲ, ನನ್ನ ಮಗ ದೇವ್ರು ಅಂದ್ಕೊಂಡು ಮಾಡಿದ್ದೀನಿ. ರಕ್ತ ಸುರಿಸುವಾಗ ಅವನ್ನ ಚೆನ್ನಾಗಿಟ್ಟಿಲ್ಲ ಅಲ್ವಾ, ಅವನ್ ಪಾಡ್ಗೆ ಅವ್ನ ಕೆಲಸ ಮಾಡ್ಕೊಂಡಿರಂಗ್ ಶಕ್ತಿ ಕೊಡಪ್ಪ ದೇವ್ರೇ, ಯಾಕಿಂಗ್ ರಕ್ತ ಎಲ್ಲ ಸುರಿಸ್ತೀಯ ನಮ್ಮ ಮುಂದೆ, ಅದನ್ನು ನೋಡ್ಬೇಕಾ ನಾನು ಅಂತೆಲ್ಲ ಕಣ್ಣೀರ್ ಬಿಟ್ಟಿದ್ದೀನಿ ನಾನು ಎಷ್ಟೋ ಸಲ. ಹಂಗ್ ಮಾಡಿ ಮಾಡಿ ಇವಾಗ ಬೀಳೋದಿಲ್ಲ, ಏನಿಲ್ಲ, ಅವ್ನ ಪಾಡ್ಗೊನ್ ಹೋಯ್ತಾನೋ ಅಷ್ಟೊಂದು ಹೋಯ್ತಾನೆ, ಅವ್ನ ಕೆಲಸ ಮಾಡ್ಕೋತಾನೆ. ನಾವ್ ಇಲ್ದೇ ಇದ್ರು ಹೇಳ್ಬಿಟ್ಟಿದೀವಿ, ಬಾಗ್ಲಾಕು ವಾಶ್ರೂಮ್ ಹೋಗು, ಇಲ್ಲೇ ಪಕ್ಕದಲ್ಲಿ ವೇಸ್ಟ್ ಏನ್ ಮಾಡಿಸಿದೀವಿ, ಅವ್ನು ಹೆಂಗ್ ಬೇಕಂಗ್ ವ್ಯವಸ್ಥೆ ಮಾಡಿಸಿದೀವಿ, ಹೋಗ್ಬಿಟ್ಟು ನೀನ್ ಕೆಲಸ ಮುಗಿಸ್ಕೋ. ನಾವು ಹಂತಗಳೇನು ಮಾಡಿಸಿಲ್ಲ, ಎಲ್ಲೂ ಅಷ್ಟೇ ಒಂದೇ ಮಟ್ಟ ನಮ್ಮ ಮನೆ ಲೆವೆಲ್ಲು. ನಾವಿಲ್ಲ ಅಂದ್ರೆ ಡೋರ್ ಹಾಕೋ, ಅದನ್ನು ಮಾಡ್ಕೋತಾನೆ. ನಮ್ಗೆ ಗೊತ್ತಿರೋರು ಯಾರು ಬಂದು ಏನಾರು ಕೂಗ್ದಾಗ ನಿನ್ಗೆ ಕಿಟಕಿಲಿ ನೋಡು, ನಮ್ಮವ್ರು ಇವ್ರು ಅಂತ ಗೊತ್ತಾದಾಗ ನೋಡ್ಬಿಟ್ಟು ಬಾಗ್ಲು ತೆಗಿ, ನಮ್ಮವ್ರು ಅಲ್ಲ ಇವ್ರು ಅಂತ ಅಂದಾಗ ಬಾಗ್ಲು ತೆಗಿಬೇಡ, ನಾವು ಜಮೀನಲ್ಲಿ ಕೆಲಸ ಮಾಡುವಾಗ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡ ಅವನವನೀಗ ಆತರ ಎಲ್ಲ ಅರ್ಥ ಮಾಡ್ಕೊಂಡು ಹೆಂಗ್ ಬೇಕಂಗ್ ಬದಲಾವಣೆಗಳು ಬದಲಾವಣೆಗಳು ದಿನ ದಿನ ವರ್ಷ ವರ್ಷದಲ್ಲಿ ಅವನ ಬದಲಾವಣೆಗಳು ಚೇಂಜ್ ಆಯ್ತು. ನಾವು ಜಾಸ್ತಿ ಅವನ ಕಡೆ ಗಮನ ವಹಿಸ್ತೋ, ಜಾಸ್ತಿ ಅವನ್ನ ಮಾತಾಡ್ಸಿದ್ವಲ್ಲ, ತಿಳಿಸಿ ತಿಳಿಸಿ ಎಲ್ಲಾನು ಹೇಳ್ಕೊಟ್ಟ ನೋಡಿ, ಅದರಿಂದ ಅವನಿಗೆ ತುಂಬಾ ಅವನು ಬ್ರಿಲಿಯಂಟ್ ಆಗ್ಬಿಟ್ಟ, ನಮ್ಗಿಂತನು ಬ್ರಿಲಿಯಂಟ್ ಆಗ್ಬಿಟ್ಟ ಅವನೀಗ. ಅವ್ನ್ ಫೋನ್ ಯೂಸ್ ಮಾಡೋದು, ಅವ್ನ್ ಟಿವಿ ಹಾಕೊಂಡು ನೋಡೋದು, ಆ ಟಿವಿಲಿ ಏನಾದ್ರು ಆದ್ರೆ ಪಟ್ಟಂತ ಅದನ್ನ ಸರಿ ಮಾಡೋದು, ರಿಮೋಟ್ ತಗೊಂಡು ಮತ್ತೆ ಫೋನ್ ಅಲ್ಲಿ ಏನ್ ಮಾಡ್ಬೇಕಾದ್ರು ಮಾಡೋದು, ಏನೇ ಒಂದ್ ಬುಕ್ ಮಾಡ್ಬೇಕಾದ್ರು ಪಟ್ಟಂತ ಫೋನ್ ಅಲ್ಲಿ ಬುಕ್ ಮಾಡ್ತಾನೆ, ಆರ್ಡರ್ ಮಾಡ್ಬೇಕಾರೆ ಅವೆಲ್ಲ ತಲೆ ಓಡ್ತೈತೆ. ಅವನ್ಗೆ ಕೈಯಲ್ಲಿ ಕೆಲಸ ಮಾಡಕ್ ಆಗಲ್ಲ ಅನ್ನೋದೇ ನನಗೆ ಚಿಂತೆ. ಅವನೇನಾರು ಮಾಡ್ತೀನಿ ಅಂತ ಕೈಯಲ್ಲಿ ಒಂದು ಗ್ರಿಪ್ ಇದ್ರೆ ಹೇಳಿ ಅವ್ನ್ ಏನಾರು ಕೆಲಸ ಮಾಡಿಸೇ ಮಾಡಿಸ್ತಿದ್ದೆ. ನನ್ಗ ಅದ ಆಸೆ. ಅವನು ಅವನ್ ಏನ್ ಹೇಳ್ತಾನ ಗೊತ್ತಾ, ಈಗ ನೀನ್ ಇರೋ ತನಕ ನನ್ನ ನೋಡ್ಕೋತೀ, ನೀನ್ ಇಲ್ಲ ಅಂದ್ರೆ ನನ್ ಯಾರು ನೋಡ್ಕೋತಾರೆ ಅಂತಾನೆ.
1: ಅಂದ್ರೆ ಅವ್ರು ಸನ್ನೆ ಮೂಲಕ ಕೆಲವೊಂದು ಸೂಚನೆಗಳನ್ನ ಈಗ್ಲೂ ಕೊಡ್ತಾ ಇದಾರೆ ನಿಮ್ಗೆ?
0: ಈಗ್ಲೂ ಅವನು ನೀನ್ ಇರೋ ತನಕ ನಾನ್ ನೋಡ್ಕೋತಿ, ಆಮೇಲೆ ಯಾರು ನೋಡ್ಕೋತಾರ ನನ್ನ? ತಮಯ್ಯ ಅವನ ಹೆಂಡತಿ ಕರ್ಕೊಂಡು ಹೋಯ್ತಾನೆ ಬೆಂಗಳೂರಿಗೆ ಅವನ್ ಕೆಲ್ಸಕ್ಕೆ ಹೋದ್ರೆ, ನನ್ನ ಯಾರು ನೋಡ್ಕೋತಾರೆ ಅಂತ. ಆಗ ನಾನಿಲ್ಲ ಅಂದ್ರೆ ನಿನ್ನೆ ಏನೋ ಆಯ್ತದೆ ಬುಡುಮಗ್ನಾಗ, ಖುಷಿ ಪಡಿಸೋದ ಅವನ್ನ ಏನಂದ್ರೆ ಬೇಜಾರ್ ಮಾಡ್ಸಲ್ಲ ನಾನು, ನೀನು ಸತ್ತೋಗ್ಬಿಡು ನಾನು ಸತ್ತೋಗ್ಬಿಡದ ಈಗ್ಲೇ ಸತ್ತೋಗ್ಬಿಡದ ಅಂತ ಅನ್ನಲ್ಲ ನಾನು, ಖುಷಿ ಪಡಿಸ್ತೀನಿ. ನಾನಿರೋ ತನಕ ನಾನ್ ಚೆನ್ನಾಗಿ ಇಡ್ತಾನೆ ದೇವ್ರು. ಯಾಕೆ ಹೇಳು, ನೀನು ದೇವ್ರ ತರ ನನ್ ಮನೇಲಿ ಇದೀಯಾ, ಅದಕ್ಕೆ ನಿನ್ನ ನೋಡಕ್ಕೆ ದೇವ್ರು ನನ್ನ ಚೆನ್ನಾಗಿ ಇಡ್ತೇ ಇರ್ತಾನೆ. ಆಮೇಲೆ ನಾನಿಲ್ಲ ಅಂದಾಗ ನಿಂದೇನೋ ಆಯ್ತದೆ, ಅಷ್ಟೊತ್ತು ನಿನ್ಗೂ ವಯಸ್ಸಾಯ್ತದೆ, ಅವಾಗ ಏನೋ ಆಯ್ತದೆ ಬಿಡು ಮಗನೇ. ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ ಅದ್ರ ಬಗ್ಗೆ ಎಲ್ಲ? ಈಗಲೇ ಮೂರ್ ಟೈಮ್ ಊಟ ಮಾಡು, ಚೆನ್ನಾಗಿರು, ನಾನ್ ಚೆನ್ನಾಗಿ ನೋಡ್ಕೊಂಡಿವ್ನಿತಾನೆ, ಖುಷಿಯಾಗಿರು ಅಷ್ಟೇ. ನಿಂಗೇನ್ ಬೇಕು? ನಿನ್ಗೆ ನಾ ಕರೆಂಟ್ ಇರಕ್ಕಿಲ್ಲ ಮನೇಲಿ, ನಮ್ದು ಒಂಟಿ ಮನೆ, ಯಾರು ಬರಲ್ಲ ಮನೆ ಹತ್ರ, ಬೇಜಾರಾಯ್ತದೆ ನನ್ ಮಗನ ಅಂತ ಯು ಪಿ ಎಸ್ ಹಾಕ್ಸಿದೀನಿ ಅದಕ್ಕೋಸ್ಕರ, ಟಿವಿ ನೋಡ್ಲಿ, ನನ್ ಮಗ ನಾನ್ ಕೆಲಸ ಮಾಡ್ತಾ ಇರ್ತೀನಿ ಹೊರಗಡೆ, ಬೇಜಾರಾಯ್ತಂದ್ರೆ ಯು ಪಿ ಎಸ್ ಹಾಕ್ಸಿದೀನಿ ಅದಕ್ಕೋಸ್ಕರ, ಮೊಬೈಲ್ ತಗೊಟ್ಟಿದ್ದೀನಿ ಟಚ್ ಫೋನೇ ಬೇಕು ನಿನ್ಗೆ ಅಂತ, ಟಚ್ ಫೋನೇ ತಗೊಟ್ಟಿದ್ದೀನಿ, ಯೂಸ್ ಮಾಡ್ಕೋ. ಬೇಜಾರ್ ಕಳ್ದಾಗ, ಬೇಜಾರಾದಾಗ ಕ್ರಿಕೆಟ್ ಬ್ಯಾಟ್ ಬಾಲ್ ಇರ್ತದೆ ಆಚೆ, ಆ ಕೂತ್ಕೊಂಡು ಆಟ ಆಡು, ಒಂದ್ ಸ್ವಲ್ಪ ಹೊತ್ತು ಗಾರೆ ಹಾಕ್ಸಿದೀನಿ, ಸೀಟ್ ಹಾಕ್ಸಿದೀನಿ, ಬಿಸಿಲಲ್ಲಿ ಆಟ ಆಡ್ತಾನೆ ನನ್ ಮಗ ಅಂತ, ಆಟ ಆಡು ಸ್ವಲ್ಪ ಹೊತ್ತು, ಹೊರಗಡೆ ಬೀದಿಗೆ ಹೋಗ್ಬೇಡ, ಮಣ್ಣಲ್ಲೆಲ್ಲ ಇಲ್ಲೇ ಗಾರೆ ಮೇಲೆ ಆಟ ಆಡ, ಅದಕ್ಕೋಸ್ಕರನೇ ಗಾರೆ ಹಾಕ್ಸಿದ್ದು, ಅದಕ್ಕೋಸ್ಕರನೇ ಸೀಟ್ ಹಾಕ್ಸಿದ್ದು. ಮನೆಯೊಳಗೆ ಕೂತೆ ಅವ್ನಿಗೆ ಬೇಜಾರಾಗದ್ ಬೇಡ, ಅವನ್ಗೆ ಮೈಂಡ್ ಫ್ರೀ ಆಗ್ಬೇಕು, ಹೊರಗಡೆ ಹೋಗಿ ಆಟ ಆಡು, ಯಾರು ಇರಲ್ಲ ಮನೆ ಹತ್ರ. ನಾನು ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇದ್ದಾಗ ನೀನು ಆಟ ಆಡು ಇಲ್ಲಿ, ನನ್ನ ಕೂಗು, ಏನಾರು ಬತ್ತು ಮನೆ ಹತ್ರ, ಒಂದು ಆವೇ ಬರ್ಬೋದು, ಒಂದು ಹುಳನೇ ಬರ್ಬೋದು, ಅವಾಗ ಕೂಗು. ಹೂ ಅಂದ್ರೆ ನನ್ಗೆ ಪಟ್ಟಂತ ಗೊತ್ತಾಗೋಯ್ತದೆ, ಇಲ್ಲೇ ಕೆಲಸ ಮಾಡ್ತಾ ಇರ್ತೀನಿ ನಾನು, ಈಗ ಹೋಗ್ತಾ ನನ್ನ ಮಗ ಅಂತ ಪಟ್ಟಂತ ಬರ್ತೀನಿ. ಹಂಗೆ ಮಾಡ್ತೇನೆ, ಬೆಕ್ಕಿರ್ತದೆ ಬೆಕ್ಕು ಮನೇಲಿ, ಏನಾರು ಇದಾರು ಬೆಕ್ಕು ಸೌಂಡ್ ಮಾಡ್ತದೆ, ನಾಯಿ ಸೌಂಡ್ ಮಾಡ್ತದೆ, ಒಂದು ಹಾವು ಬರಲಿ, ಒಂದು ಚೇಳು ಬರಲಿ ಸೌಂಡ್ ಮಾಡ್ತವೆ ಅವು. ಒಂದು ಹುಳ ಬಂದ್ರು ನಾವು ಪತ್ತೆ ಮಾಡ್ತೇವೆ, ಇದು ಬೆಕ್ಕು ನಾಯಿ ಎಲ್ಲ. ಅವನಿದ್ರೆ ಅವನು ಚಾಪೆ ಹಾಕೊಂಡ್ ಅಲ್ಲಿ ಗಾರೆ ಮೇಲೆ ಇಲ್ಲಿ ಕೂತ್ ಮಲಗಿ ಬೇಜಾರಾದ ಚಾಪೆ ಹಾಕೊಂಡಿರ್ತಾನಲ್ಲಿ, ಜಿಂಬ್ ಹಾಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾನೆ. ಬೆಕ್ಕು ಪಕ್ಕದಲ್ಲೇ ಮಲಗಿರ್ತದೆ, ಒಂದು ಹುಳ ಬಂದ್ರು ಪಟ್ಟಂತ

0: ಆತರ ಅಭ್ಯಾಸ ಮಾಡಿಸಿರೋದು.
1: ಅವರು ಬೆಳವಣಿಗೆ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಮನೆ ವಾತಾವರಣ ಆಗಿರ್ಬೋದು, ಸಾಕು ಪ್ರಾಣಿಗಳಾಗಿರ್ಬೋದು, ನೀವು ನಿಮ್ಮ ಮನೆ ಬದಲಾವಣೆಯನ್ನ ಮಾಡ್ಕೊಂಡ್ರು, ನಿಮ್ಮ ಸಹಕಾರ ಇರ್ಬೋದು ಅವ್ರಿಗೆ ಕಂಪ್ಲೀಟ್ ಆಗಿ ಸಿಕ್ಕಿದೆ ಅಂತ ಈ ಮೂಲಕ ಹೇಳ್ತಿದ್ದೆ.
0: ಅವ್ನು ಒಂದ್ ಹುಳ ಬಂದ್ರು ಬೆಕ್ಕು ಪಟ್ಟಂತ ಕಂಡಿಡಿತೆ, ಆಗ ಅವ್ನು ಸಡನ್ ಆಗಿ ನೋಡ್ತಾನೆ ಹಿಂಗೆ, ನೋಡಿದಾಗ ಹುಳ ಐತೆ ಇಲ್ಲಿ ಅನ್ಬಿಟ್ಟು ಅವ್ನ ಎಚ್ಚರಿಸ್ಕೋಬೇಕು. ಆತರದ ಹಿಂಗ್ ಕಾಡ್ತಾ ಇರ್ತದೆ ಬೆಕ್ಕು. ಹುಳ ಐತೆ, ಒಂದಿನ ಹಾವೇ ಬಂದಿತ್ತು ಮನೆ ಹತ್ರ, ಇವನ್ ಅಲ್ಲೇ ಚಾಪೆ ಹಾಕೊಂಡಿದ್ದಾನೆ, ಅಲ್ಲೇ ಹೂವಿನ ಗಿಡದ ಹತ್ರ ಹಾವೈತೆ. ಬೆಕ್ಕು ಹಿಂಗ ಹಿಂಗ ಆಡಸ ಓಡಸಾಡ್ತಿತ್ತಲ್ಲ, ಅವಾಗ ಏನೋ ಅಂತ ಇವನೇ ಕರೆದವನೇ ತಮ್ಮನ್ನ, ನೋಡು ಬಾಯಿಲಿ ಏನೋ ಬಂದೈತೆ ಅಂತ. ಅವಾಗ ನೋಡಿದ್ರ ಹಾವು. ಆತರ ಎಲ್ಲ ಆದಾಗ ಅವು ಪಕ್ಕದಲ್ಲೇ ಇರ್ತಾವೆ ಇವನ ಹತ್ರ. ಅವ್ ಚೆನ್ನಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟೈತಲ್ಲ, ಇವರು ಇವನ್ ಜೊತೆ ಇಲ್ಲೇ ಇರ್ತಾನಲ್ಲ ಎನಿ ಟೈಮ್, ಅಲ್ಲೇ ಪಕ್ಕದಲ್ಲೇ ಇರ್ತವೆ ಅವು.
1: ಈ ನಿಟ್ಟಲ್ಲಿ ಸಂಸ್ಥೆ ಯಾವಾಗ ಪರಿಚಯ ಆಯ್ತು ನಿಮ್ಗೆ, ಹೇಗ್ ಪರಿಚಯ ಆಯ್ತು ಸಂಸ್ಥೆ?
0: 13 ವರ್ಷ ಆಯ್ತು ನಮ್ಗೆ ಸಂಸ್ಥೆ ಪರಿಚಯ ಆಗಿ. ಇವನ್ಗಾಗ ಎಷ್ಟು 13 ವರ್ಷ ಇರ್ಬೇಕು, ಅವಾಗ ಇವ್ರು ನಮ್ಗೆ ಪರಿಚಯ ಮಾಡ್ಕೊಂಡಿದ್ದು. ಯಾರೋ ಮಾಹಿತಿ ಕೊಟ್ಟಿ ಇವ್ರಿಗೆ, ಇಲ್ಲಿ ಮಗು ಐತೆ ಈ ತರದ ಮಗು ಒಂಟಿ ಮನೆ ಅಂತೇಳಿ ಅವರು ಇಲ್ಲಿಗೆ ನಮ್ಮನ್ನ ಹುಡುಕೊ ಬಂದಿದ್ದು. ನಮ್ಮ ಮನೇನ ಹುಡುಕೊ ಬಂದ್ರೆ ರಮೇಶ್ ಸರ್, ಪೂರ್ಣಿಮಾ ಮೇಡಮ್, ದೀಪಶ್ರೀ ಮೇಡಮ್ ಎಲ್ಲ ಬಂದು ಪರಿಚಯ ಮಾಡಿಕೊಂಡು ನಮ್ಮನ್ನ, ನಮ್ಗೆ ಈ ತರ ಮಾಹಿತಿ ಕೊಟ್ಟು ಈ ತರ ಮಾಡಿ ಹಿಂಗ್ ಇದ್ ಮಾಡಿ ಕರ್ಕೊ ಬನ್ನಿ ಅಂತೆಲ್ಲ ಮಾಹಿತಿ ಕೊಟ್ಟು ಇವರು ಕರ್ಸ್ಕೊಂಡಿದ್ದು ನಮ್ಗೆ. ಅಲ್ಲಿ ತನಕ ನಮಗ್ ಗೊತ್ತಿರ್ಲಿಲ್ಲ.
1: ಈಗೆಲ್ಲ ಸೌಲಭ್ಯಗಳನ್ನ ಅಥವಾ ಸಪೋರ್ಟ್ ಅನ್ನ ಮಾಡ್ತು ಸಂಸ್ಥೆ ನಿಮಗೆ?
0: ಸಪೋರ್ಟ್ ಅಂದ್ರೆ ಅದೇ ಇವನ್ಗೆ ಕಾಲಿಗೆ ಗ್ರಿಪ್ಗೆ ಶೂ ಬೇಕು ಇದ್ ಬೇಕು ಅಂತ ಹೇಳಿದ್ರು, ಅದನ್ನ ಕೊಡ್ಸಿದ್ರು. ಮತ್ತೆ ಇದು ಸೊಂಟದ ಅನ್ಕನ್ವೇ ಇದಿರುತ್ತಲ್ಲ ಅದನ್ನು ಕೊಡ್ಸಿದ್ರು. ನಾವು ಬ್ಯಾಡಿ ಮೇಡಮ್ ಅದು ಸುಮ್ನೆ ಅಂದ್ ಅವ್ನು ಹಾಕಿದ್ರೆ ನಡೆಯಲ್ಲ ಬಿದೋಯ್ತಾನೆ ಅಂದ. ಅವನ್ ಇಚ್ಛೆಯಿಂದ ಅವ್ನು ನಡೆದ್ರೆ ಚೆನ್ನಾಗ್ ನಡೀತಾನೆ, ಅದ್ನ ಹಾಕತ್ತೆ ನಡಿಯಲ್ಲ ಅಂತ. ಆದ್ರೂ ಪರವಾಗಿಲ್ಲ ಪ್ರಯತ್ನ ಪಡಿ ಹಾಕಿ ಅಂದ್ರು. ಇವನೇನ್ ಮಾಡಿದ ಹಾಕಿದ್ರೆ ಹಿಂಗ್ ಬೆಲ್ಟ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಕಾಲ್ ಸ್ಟ್ರೈಟ್ ಇರ್ಲಿ ಅಂತ ಹಾಕಿದ್ರೆ ಬಿಚ್ಚಿ ಬಿಚ್ಚಿ ಮಡ್ಗವನು, ಮಲಗಿಸ್ಬಿಟ್ಟು ಹಾಕಿದ್ರೆ. ಯಾಕೆಂದ್ರೆ ಎದ್ದ ಆಚೆಗೆ ಬರ್ಬೇಕು ಇವನು, ಅದಕ್ಕೆ ಬಿಚ್ಚಿ ಬಿಚ್ಚಿ ಇಡವನು. ಅವಾಗ ಅದ್ ನಾಕ್ಲೇ ಇಲ್ಲ ನಾವು ಬಿಟ್ಬಿಟ್ಟು, ಅವನ ಇಚ್ಛೆಯಿಂದನೇ ನಡೀಲಿ, ಸುಮ್ನೆ ಯಾಕೆ ಅವ್ನಿಗೆ ಶ್ರಮ ಕೊಡೋದು ನಾವು. ಅದೇ ಉದ್ದುದು ಸ್ಪೂನು ಊಟ ಮಾಡಕ್ ಪ್ರಯತ್ನ ಪಡಿಸಿ ಮೇಡಮ್ ನೋಡೋದ, ಹಿಂಗ ಕೈಯಲ್ಲಿ ಅವನೇ ತಗೊಂಡು ತಿನ್ನತ್ತಾರೆ ಹಿಂಗೆ ಸ್ಪೂನ್ ಕೊಟ್ಟು ನೋಡಿ ಅಂತ. ಚೆಲ್ಲಿದ್ರು ಪರವಾಗಿಲ್ಲ ಅನ್ಬಿಟ್ಟು ತಟ್ಟೆನ ಹಾಕಿ ಅನ್ನ ಹಾಕಿ ಎಲ್ಲ ಕೊಟ್ಟು ನೋಡಿದೆ ನಾನು, ತಿನ್ಲಿಲ್ಲ ಅವನು. ಅವನ್ಗೆ ಸ್ಪೂನ್ ಇಟ್ಕೊಳಕ್ಕೆ ಗ್ರಿಪ್ ಇಲ್ಲ ಕೈಯಲ್ಲಿ, ಸ್ಪೂನು ಇಟ್ಕೊಳಕ್ ಕೈಯಲ್ಲಿ ತಿನ್ನಕ್ಕೆ ಅನ್ನ ಬರಲ್ಲ, ಸ್ಪೂನ್ ಇಟ್ಕೊಳಕ್ಕೂ ಗ್ರಿಪ್ ಇಲ್ಲ. ದೋಸೆ ರೊಟ್ಟಿ ಚಪಾತಿ ಎಲ್ಲ ತಿಂತಾನೆ ಸ್ವಲ್ಪ. ಅದು ಈಗ ಪ್ರಯತ್ನ ಪಡಿಸಿ ಅಲ್ಲಿ ಹೇಳಿದ್ರಲ್ವಾ, ಅವಾಗ ನಾನು ಹಿಂಗೆ ಮಾಡ ಸರಿ ಇವನ್ಗೆ ದೋಸೆ ರೊಟ್ಟಿ ಚಪಾತಿ ಎಲ್ಲ ಹಾಕಿ ಹಾಕಿ ಅಭ್ಯಾಸ ಮಾಡ್ಬೇಕು ಇವನ್ಗೆ ಅಂದ್ಬಿಟ್ಟು ಚೆಲ್ಲಿದ್ರು ಪರವಾಗಿಲ್ಲ ನಾನು ಗೋರ್ತೀನಿ ತಿನ್ನಪ್ಪ. ಎಲ್ಲ ಟೈಮಲ್ಲಿ ಯಾರ ಮಗನೆ ತಿನ್ಸೋರು, ನಾನು ಇಲ್ಲ ಅಂದಾಗ ನೀನು ಒಟ್ಟಸ್ಕೊಂಡು ಕೂತ್ಕತಿಯ ಅಂತೆಲ್ಲ ಹೇಳಿ ಹೇಳಿ ತಟ್ಟೆಗ ಕೂಸುವೆ. ಅವನೇನ್ ಮಾಡ್ತಾನೆ, ಬರೀದಾದ್ರೆ ತಿನ್ಕೋತಾನೆ, ಪಲ್ಯ ಏನಾದ್ರೂ ಎಜ್ಜಿದಾಗ ಇಲ್ಲೆಲ್ಲ ತ್ಯಾವ ಆಗ್ಬಿಡ್ತದಲ್ವಾ, ಏನೋ ನಾನು ಗಲೀಜಾಗೋಯ್ತು ಕೈ ಅನ್ನೋ ತರ ಆಗ್ಬಿಡ್ತದೆ ಅವನ್ಗೆ, ನಾನು ತಿನ್ಬಾರ್ದು ಅನ್ಬಿಟ್ಟು ಕೂತ್ಕೊಬಿಡೋದು ಒಂದ್ ಸ್ವಲ್ಪ ತಿನ್ಬಿಟ್ಟು. ಆಮೇಲೆ ಬಂದು ನಾನು ತಿನ್ಸೋದು, ಯಾಕೆಂದ್ರೆ ನಾನು ರೊಟ್ಟಿ ಮಾಡುವಾಗ ಟೈಮ್ ತಗೋತದೆ, ಅವಾಗ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹಾಕೊಡೋದು ತಿಂತಾ ಇರು, ನಾನು ಬಂದು ತಿನ್ನಿಸ್ತೀನಿ ನಿಂಗೆ ಹೊಟ್ಟೆ ತುಂಬಾ ತರ ತಿನ್ನಿಸ್ತೀನಿ ಆಮೇಲೆ ಅಂದಾಗ ಆಯ್ತು ಅನ್ಬಿಟ್ಟು ಒಪ್ಕೊಂಡು ತಿಂತಾನೆ.
1: ಪರಿಚಯಾಗಿ ಸಾಕಷ್ಟು ರೀತಿಯ ಒಂದ್ ಬೆಳವಣಿಗೆ ಸಾಕಾರ ಆಗೋ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ,
0: ಮಾಹಿತಿ ಎಲ್ಲ ಕೊಟ್ರು ನಮ್ಗೆ ಈ ತರ ಮಾಡಿ ಹಿಂಗ್ ನೋಡ್ಕೊಳ್ಳಿ ಈ ತರ ಆಯ್ತಾನೆ ಅಂತ. ಆದ್ರಿಂದ ಅವನು ಸ್ವಲ್ಪ ಇಂಪ್ರೂವ್ ಆದ, ಅದರಿಂದನೇ ಇಂಪ್ರೂವ್ ಆಗಿ ನಮ್ಗೆ ಈಗ ಅವನೇ ಬುದ್ಧಿ ಹೇಳೋ ತರ ಆಗವನು, ಅದೇ ನಮ್ ಖುಷಿ. ಬೇರೆ ಮಕ್ಕಳನ್ನೂ ಅಷ್ಟೇ, ಆತರ ಇರೋ ಮಕ್ಕಳನ್ನ ಯಾರು ನೆಗ್ಲೆಕ್ಟ್ ಮಾಡಬಾರದು, ಕರ್ಕೊಂಡೋಗಿ ಮಾಹಿತಿ ಏನ್ ಕೊಡ್ತಾರ ಅದನ್ನ ಪಡ್ಕೋಬೇಕು. ಕೆಲ್ಸನೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮಕ್ಳಿಗನ್ನ ನಾವು ನಮ್ಗೆ ದೇವ್ರು ಕೊಟ್ಟವನೇ ನಾವು ತಳ್ಳಬಾರದು, ಅವ್ರಿರೋ ತನಕ ನಾವು ಅವ್ರನ್ನ ನೋಡ್ಕೋಬೇಕು, ದೇವ್ರು ನಮ್ಗೆ ಶಕ್ತಿ ಕೊಡ್ತಾನೆ ಅಷ್ಟೇ.
1: ಈಗ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅದ್ ಯಾವ ತರ ಇತ್ತು, ಅವ್ನ ಬೆಳವಣಿಗೆಗೆ ಸಹಕಾರಿ ಆಗ್ತಿತ್ತ ಕ್ಯಾಂಪ್ಗಳು?
0: ಅದೇ ಇದು ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು. ಅದೇ ಕೈ ಕಾಲು ಫ್ರೀ ಇಲ್ದಿರ ಮಕ್ಳು, ಬುದ್ಧಿಮಾನದ ಇರೋ ಮಕ್ಳಿಗೆ ಬೇರೆ, ಅದು ಬೇರೆ ಮಾಹಿತಿ, ಅದಕ್ಕೆ ಬೇರೆ ಮಾಹಿತಿ ಕೊಡಕ್ಕೆ ಅಂತ ಬತ್ತಿದ್ರು ಅಲ್ಲಿ ಕ್ಯಾಂಪ್ ಅಲ್ಲಿ. ಕೂಸ್ ತಿಂಡಿ ಟೈಮ್ ತಿಂಡಿ ಊಟ ಟೈಮ್ ಊಟ ಕೊಡ್ತಿದ್ರು ಪೇರೆಂಟ್ಸ್ ಮಕ್ಳಿಗೆ ಕೊಟ್ಕೊಂಡು, ಅದಕ್ಕೆ ಮಾಹಿತಿ ಕೊಡಕ್ಕೆ ಅಂತಾನೆ ಬತ್ತಿದ್ರು. ಮತ್ತೆ ಕೈ ಕಾಲು ಫ್ರೀ ಇಲ್ದಿರೋ ಮಕ್ಳಿಗೆಲ್ಲ ಆಯಿಲ್ ಮಸಾಜ್, ಬುದ್ಧಿಮಾನ ಇರೋ ಮಕ್ಳಿಗೆಲ್ಲ ಇದು ಮಾಹಿತಿ ಕೊಡೋದು.
1: ಕ್ಯಾಂಪ್ಗಳಿಗೆ ಹೋದಾಗ ನಿಮ್ಗೆ ಹೇಗ್ ಅನ್ನಿಸ್ತಿತ್ತು, ನಿಮ್ಮ ಮನಸ್ಸಿಗೆ?
0: ನಮ್ಗೆ ಅಂದ್ರೆ ಈ ತರನೇ ಇನ್ನೊಂದ್ ವಾರ ಕೊಟ್ಟಿದ್ರೆ ಆಯ್ತಿತ್ತು ಅಂತ. ಯಾಕೆಂದ್ರೆ ನಮ್ಮ ಮಕ್ಳು ಬೇರೆ ಕಡೆ ಇದ್ದಾಗ ವಾತಾವರಣ ಚೇಂಜ್ ಆದಾಗ ಈಗ್ಲೂ ನನ್ ಮಗನ ಕ್ಯಾಂಪ್ ಹೋಗ್ಬೇಕು ಅಂದ್ರೆ ಇಷ್ಟ ಆಯ್ತದೆ. ಯಾಕೆ ಗೊತ್ತಾ, ಅವನ್ಗೆ ಬೇರೆ ಕಡೆ ಇದ್ದಾಗ ನಾನು ಜೊತೆಲಿ ಇರ್ತೀನಲ್ವಾ, ಅವನ್ಗೆ ಅಲ್ಲಿ ಇದ್ದಾಗ ಏನೋ ಒಂಥರ ಖುಷಿ. ಅಲ್ಲಿ ವಾತಾವರಣಕ್ಕೆ ಬದಲಾವಣೆ ಆದಂಗೆ ಅವನ್ಗೆ ಅವ್ರನ್ನೆಲ್ಲ ನೋಡಿದಾಗ ಏನೋ ಒಂಥರ, ನಾನು ಚೆನ್ನಾಗಿವಿ ನಿಮ್ಮ ಮಮ್ಮಿ ಅಂತಾನೆ.
1: ಅಂದ್ರೆ ಅವ್ರಿಗೆ ದೈಹಿಕ ನ್ಯೂನ್ಯತೆ ಬಿಟ್ರೆ ಇನ್ನು ಮಾನಸಿಕವಾಗಿ ಬೌದ್ಧಿಕವಾಗಿ ತುಂಬಾ ಉತ್ತಮವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರನ್ನ ನೋಡಿದ್ರೆ ನಿಮಗೆ ಖುಷಿ ಅನ್ಸುತ್ತೆ.
0: ಬೇರೆ ಮಕ್ಳು ನೋಡಿದಾಗ ಇವನ್ಗೂ ಅಷ್ಟೇ, ಇವನ್ ಅಲ್ಲಿ ನೋಡಿದಾಗ ನಾನೇ ಚೆನ್ನಾಗಿದ್ದೀನಿ, ಅಲ್ಲಿಂದ ಬಂದಾಗ ನಾನು ಅದನ್ನೇ ಹೇಳ್ತೀನಿ.

0: ನಿಜವಾಗ್ಲೂ ನೀವು ಖುಷಿ ಪಡಿಯಕ್ಕ, ನನ್ನ ಮಗ ಜೀವ ಇರೋದೊಂದು ಗೊಂಬೆ ಅನ್ಕೊಂಡಿದೀವಿ ನಾವು ಅಷ್ಟೇ, ಇನ್ನೇನೂ ಅಲ್ಲ. ನಾವು ಕೂಡಿಸಿದ್ರೆ ಇಷ್ಟು ಗಂಜಿ ಕುಡಿತದೆ, ಇಷ್ಟು ಬಿಟ್ರೆ ಏನೂ ಅಲ್ಲ, ಇನ್ನೇನು ಕೇಳಲ್ಲ. ನಾವು ಸಂಜೆ ತನಕ ಏನು ಕೊಡ್ದಿದ್ರು ಏನು ಕೇಳಲ್ಲ ಅಂತ ಅಂದಿದ್ದು. ಆತರ ಆದಾಗ ಹೆಂಗ್ ಮಾಡ್ತಾರ ಅವ್ರು ಅಲ್ವಾ? ನಾವಿಷ್ಟು ಕಷ್ಟಪಟ್ಟಿದೀವಿ ನಿಜವಾಗ್ಲೂ, ಅವ್ರ ಕಷ್ಟಗಳನ್ನ ನೆನ್ಸ್ಕೊಂಡ್ರೆ ಅವ್ರು ಹೆಂಗ್ ಮಾಡ್ತಾರೆ ಪಾಪ? ಅವ್ರೇನು ಕೇಳೋದಿಲ್ಲ,
1: ವಿಭಿನ್ನವಾಗಿರುತ್ತೆ, ತುಂಬಾ ಕಷ್ಟ.
0: ಹೇಳ್ತಾನೆ ಇವನು ಒಳ್ಳೆ ಬಟ್ಟೆ ಬೇಕು ಅಂತಾನೆ, ಒಳ್ಳೆ ಶೂ ಬೇಕು ಅಂತಾನೆ, ಯಾವ್ದು ಬೇಕು ಅದೇ ಕೇಳ್ತಾನ ಅವನು. ಏನು ಬೇಡ ಅನ್ನೋದೇ ಇಲ್ಲ, ನನ್ಗೆ ಇದೇ ಬೇಕು. ಅವನ್ ಮಾತ್ರ ಒಳ್ಳೆ ಬಟ್ಟೆ ತಗೊಂಡ, ತಮ್ಮ ನನಗ್ ಬೇಡವಾ, ನೀನ್ ಎಲ್ಲಿಗೆ ಹೋದಿ ಮಗ್ನೆ, ಮನೆಯಲ್ಲೇ ಇರ್ತಿ, ಸುಮ್ಮನೆ ಚಿಕ್ಕವಾಯ್ತವೆ, ಸುಮ್ನಿರಪ್ಪ ಅಂದ್ರೆ ಇಲ್ಲ ನನಗ್ ಬೇಕು ಅಂದ್ರೆ ಆಯ್ತು ತಗೋಬಾರದ ಬಿಡು. ಅವನಿಗೆ ಮಾಡಿ ನಿನಗ್ ಮಾಡದೇ ಇರಾಗಿಲ್ಲ, ನಿನ್ಗೆ ಫಸ್ಟ್ ಏನ್ ಬೇಕು ಅದು ಫಸ್ಟ್ ಇವನ್ಗೆ, ಆಮೇಲೆ ಅವನ್ಗೆ ಯಾವ್ದೇ ಆದ್ರೂ. ಇವನು ಹಿಂಗ ಅವನೇ ಅಂತ ನಾವ್ ಯಾವ್ದು ಕಡಿಮೆ ಮಾಡಿಲ್ಲ, ಏನ್ ಬೇಕು ಅದನ್ನ ಫಸ್ಟ್ ಇವನ್ಗೆ ಮಾಡಿರೋದು, ಆಮೇಲೆ ಅವನ್ಗೆ.
1: ಅಂದ್ರೆ ಈ ನಿಟ್ಟಿನಲ್ಲಿ ಅವರ ಆದ್ಯತೆಗೂ ಕೂಡ ನೀವು ಮನ್ನಣೆ ಕೊಡ್ತಿದ್ದೀರಿ, ಅವ್ರನ್ನು ಕೂಡ ಉತ್ತಮವಾಗಿ ಉತ್ತಮ ವಾತಾವರಣದಲ್ಲಿ ಕೂಡ ಬೆಳೆಸ್ತಿದ್ದಾರೆ.
0: ನಮ್ಗೆ ಊರಲ್ಲಾಗಿದ್ರು ತುಂಬಾ ಕಷ್ಟ ಆಯ್ತಿತ್ತೇನು, ಬೇರೆ ಜನಗಳು ಮಾತಾಡೋರು ತುಂಬಾ ಇರ್ತಾರೆ. ನಾನು ಹೇಳೋದೇನಂದ್ರೆ, ಈ ತರ ಮಕ್ಕಳಿದ್ದಾಗ ಒಂಟಿ ಮನೆ ಆಗ್ಲಿ ಊರ್ ಮನೆ ಆಗ್ಲಿ ಬೇರೆಯವರು ಮಾತಾಡಕ್ ಹೋಗ್ಬಾರ್ದು, ಅವ್ರನ್ನ ತುಂಬಾ ಚೆನ್ನಾಗಿ ಅವ್ರ ಕಡೆ ಗಮನವಹಿಸಿ ಮಾತಾಡಿಸ್ಬೇಕು. ಊರೊಳಗಡೆನೆ ಆದ್ರೂ ಅವ್ರನ್ನ ನೀನ್ ಕುಂಟ, ನಿನ್ಗೆ 16 ಚೇಷ್ಟೆ, ಅದು ಇದು ಏನು ಅನ್ನಕ್ ಹೋಗ್ಬಾರ್ದು ಅವ್ರಿಗೆ. ಆಗ ಅವ್ರ ಮನ್ಸಿಗೆ ತುಂಬಾ ನೋವಾಯ್ತದೆ, ಅವ್ರು ನಂಬ್ತಾರನೆ ಒಂದ್ ಮನುಷ್ಯರು ಅನ್ನೋ ರೂಪದಲ್ಲಿ ನೋಡ್ಬೇಕು. ಯಾರೇ ಮನುಷ್ಯರಾದ್ರು ಇಬ್ರು ಏನಾರ ಅಂದ್ಬಿಟ್ಟು ನಂಗೆ ಎಷ್ಟು ಸಂಕಟ ಆಯ್ತದೆ ಗೊತ್ತಾ? ಅವನ ಮನ್ಸು ನೋವಾಯ್ತದೆ, ನನಗಾಗದ್ ಹೋಗ್ಲಕ್ ಅವನಿಗೆ ನೋವಾಯ್ತದೆ. ಅವ್ನು ತುಂಬಾ ಬುದ್ಧಿವಂತ, ನಮ್ಗಿಂತ ಬುದ್ಧಿವಂತ, ಯಾಕಂಗ ಅಂತಾರೆ ಇವ್ರಿಗೆ ಅರ್ಥ ಆಗಲ್ವಾ ಅಂತ ಅಂತ ಬೇಜಾರಾಗ್ಬಿಡ್ತದೆ ನನ್ಗೆ.
1: ಈ ನಿಟ್ಟಿನಲ್ಲಿ ಅಂತ ಸಾಮಾಜಿಕ ಸಮಸ್ಯೆಗಳು ಎದುರಾದ್ರು
0: ಇಷ್ಟಪಡೋರು ಅವನ್ನ ಕೇಕ್ ತಗೊಂಬಂದ್ ಕಟ್ ಮಾಡಿಸ್ತಾರೆ ಬರ್ತಡೇಲಿ. ಇವರು ಅವನ್ ಟೆನ್ಶನ್ ಎಲ್ಲಾರ್ದ ಡ್ರಿಂಕ್ಸ್ ಕಲ್ತ್ಕೊಬಿಟ್ಟು ಆರೋಗ್ಯ ಸರಿ ಇಲ್ಲ ಅವ್ರಿಗೂ, ನನಗೂ ಆರೋಗ್ಯ ಸರಿ ಇಲ್ಲ. ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ಅವ್ನ್ ಮಾಡ್ಕೊಳ್ಳೋದ್ರೆ ನಮ್ ಕಲೆಯಕ್ ಮಾಡಿಸ್ಕೋತಿದ್ದ, ಅನ್ಬೇಡಿ ಅಂತ ಎಷ್ಟೋ ಜನ ಕೇಳಿದೀನಿ ನಾನು. ಅವ್ನ್ ಮಾಡ್ಕೊಳ್ಳೋದ್ರೆ ನನ್ನ ಮಾಡಬೇಕಾಯ್ತು. ನಾನು
1: ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಾದ್ರೂ ಅವಕ್ಕೆ ನೀವು ಮನಸ್ಸು ಕೊಡದೆ ಅವನ ಬೆಳವಣಿಗೆಯಲ್ಲಿ ನಿರಂತರವಾಗಿ ಅವ್ರಿಗೆ ಒಂದು ಮನ ಮುಟ್ಟೋ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಹೇಳ್ತಾ ಬರ್ತಾ ಇದ್ರಿ.
0: ಇಷ್ಟ ವಯಸ್ಸಿಗೆ ನನ್ಗೆ ಸಂಬಳ ತಂದು ಕೊಡ್ತಿದ್ದ ನನ್ ಮಗ, ನನಗೆ ದುಡ್ದಾಕ್ತಿದ್ದ, ನಾನ್ ದುಡ್ದ ಅವ್ನ್ ಸಾಕ್ಬೇಕು ಈಗ ಅವ್ನ ಇರೋ ತನಕ. ಅದೇಕಂಗ್ ಅನ್ಕೋತೀರಿ ನೀವು ಮಾಡೋಳ್, ನಾನು ನೀವೇ ಕಂಗ್ ಅನ್ಕೋತೀರಿ ಅಂತ ಎಷ್ಟೋ ಜನಕ್ ಬೈದಿದ್ದೀನಿ ನಾನು. ಹಂಗಂದಾಗ
1: ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ಅವ್ರಿಗೆ?
0: ಸರ್ಕಾರದಿಂದ ಅದೇ ಇದು ಬರುತ್ತಲ್ಲ ಅಷ್ಟೇ, ಇನ್ನೇನಿಲ್ಲ, ಬೇರೆ ಸವಲತ್ತುಗಳು ಏನೂ ಇಲ್ಲ ನಮಗೆ. ಅದೊಂದೇ ಬರ, ಅದು ಸರಿಯಾಗಿ ಬರಲ್ಲ. ಏನು 6 ತಿಂಗಳಿಂದ ಒಂದು ನಿಂತೋಗಿ ಇವಾಗ ಒಂದು ತಿಂಗಳು ಬಂದೈತಿ, ಒಂದು ತಿಂಗಳಲ್ಲ ಅಷ್ಟೇ, ಅದು ಸರಿಯಾಗಿ ಬರಲ್ಲ.
1: ವಿಶೇಷ ಮಕ್ಕಳು ಅಂತಂದ್ರೆ ಕೆಲವರು ಸಾಕ್ದೇನೆ ಅವ್ರನ್ನ ಒಂದು ಮೂಲೆ ಗುಂಪಾಗಿ ಮಾಡ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇನ್ ಹೇಳ್ತೀರಾ ಮೇಡಮ್?
0: ಯಾವತ್ತು ಮಾಡಬೇಡಿ, ಯಾರುವೆ ನಾನು ಹೇಳೋದಾದೆಯ ಆ ತರ ಅಂತೂ ಯಾರು ಮಾಡಬೇಡಿ. ಅವರು ನಮ್ಮ ಹೊಟ್ಟೆಲೆ ಹುಟ್ಟಿರೋದು, ಚೆನ್ನಾಗಿರೋ ಮಕ್ಳು ಹೆಂಗ್ ನಮ್ಮ ಹೊಟ್ಟೆಲಿ ಹುಟ್ಟವ್ರೆ? ನಾವ್ ಎತ್ತಿ 9 ತಿಂಗಳು ಸಾಕಿದೀವಿ, ಅದನ್ನ ನೋವುಪಟ್ಟೆ ತಾನೇ ಎತ್ತಿರೋದು 9 ತಿಂಗಳು. ಈ ಚೆನ್ನಾಗಿರೋ ಮಗುನ ಹೆಂಗ್ ನೋವುಪಟ್ಟೆ ಎತ್ತಿದೀವಿ 9 ತಿಂಗಳು ಹೊಟ್ಟೆಲ್ ಮಾಡಿಕೊಂಡು, ಅದೇ ತರ ತಾನೇ ಇವ್ರನ್ನೂ ಎತ್ತಿವಿ. ಆದ ಇದಕ್ಕೆ ನೋವುಪಟ್ಟಿಲ್ವಾ, ಹಂಗೆ ಎತ್ಬಿಟ್ಟಿದ್ದವ? ಆತರ ಯಾವತ್ತು ಕೇವಲವಾಗಿ ನೋಡ್ಬೇಡಿ. ಅವ್ರಿರೋ ತನಕ ನಮ್ಮ ಪಾಲದು, ದೇವ್ರು ನಮ್ಗ ಕೊಟ್ಟವನೇ, ಅವ್ರಿರೋ ತನಕ ನಮ್ಮ ಪಾಲು. ಭಾರವಾಗಿ ಬೇರೆಯವ್ರ ಹತ್ರ ಬಿಡ್ಬಾರ್ದು, ಅಮ್ಮದಿರೇ ಆಗ್ಲಿ ಅವರು, ಅಕ್ಕ ತಂಗಿರೇ ಆಗ್ಲಿ, ಯಾರ ಹತ್ರನು ಬಿಡ್ಬಾರ್ದು. ಅವ್ರು ಒಂದಲ್ಲ ಒಂದಿನ ಅಂದೇ ಅಂತಾರೆ, ಆತರ ಯಾರು ಬಿಡಕ್ ಹೋಗ್ಬೇಡಿ. ನಮ್ಮ ಮಕ್ಳು ನಮ್ಗೇನೆ, ಮುಂದೆ ಬರೋದು ಯಾರಿಗೂ ಗೊತ್ತಿಲ್ಲ. ಅವ್ರು ಇನ್ನು ನಾವಿರೋ ತನಕ ಇರ್ತಾರ, ವಯಸ್ಸಾಗೋ ತನಕ ಅವ್ರು ಇದ್ರು ಮಾಡೋಣ. ಅವ್ರಿಗೆ ದೇವ್ರ ಹತ್ರ ಶಕ್ತಿ ಕೇಳಿ ಅವ್ರನ್ನ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಬೇರೆಯವ್ರು ಬಂದಾಗ ಫಸ್ಟು ಅವ್ರನ್ನ ಮಾತಾಡಿಸಿ, ಮನೆಯವ್ರ ಹತ್ರ ಮಾತಾಡಕ್ ಮುಂಚೆ ಅವ್ರನ್ನ ಮಾತಾಡಿಸಿ, ಆಮೇಲೆ ಮನೆಯವ್ರನ್ನ ಮಾತಾಡಿಸಿ. ಮೂಲೆ ಗುಂಪು ಮಾಡಬೇಡಿ, ನೀವು ಜಾಸ್ತಿ ಆದಷ್ಟು ಜಾಸ್ತಿ ಅವ್ರ ಹತ್ರ ಮಾತಾಡಿ. ಬೇರೆಯವ್ರ ಹತ್ರ ಮಾತಾಡೋದ್ ಬಿಟ್ರಿ, ಬೇರೆ ಕಡೆ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ, ಇನ್ನೊಬ್ರು ಮನೆ ಹೋಗಿ ಮಾತಾಡ್ಕೊ ಬರಬೇಡಿ ಇವ್ರನ್ನ ಇಲ್ಬಿಟ್ಟು. ಫಸ್ಟ್ ಇವ್ರ ಹತ್ರ ಮಾತಾಡಿ, ಅದನ್ನ ನಾನು ಕೇಳೋದು. ಫಸ್ಟ್ ಮನೇಲಿ ಇರ್ತಾವಲ್ಲ ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಏನು ಬೇಕು ಬೇಡಗಳನ್ನ ಮಾಡಿ ಖುಷಿ ಪಡಿ ಅವ್ರ ಜೊತೆ, ಅವರೇ ಆಕ್ಟಿವ್ ಆಯ್ತಾರೆ.
1: ಚಟುವಟಿಕೆಯಿಂದ ಯಾವಾಗ್ಲೂ ನೋಡ್ಕೊಡ್ತಾ ಇದ್ರೆ ಅವರೇ ಒಂದು ಸಮಾಜದ ಒಂದು ಮುಖ್ಯ ವಾಹಿನಿಗೆ ಬಂದು ಅವರು ಬದಲಾಗೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ.
0: ಕಾಲಲ್ಲಿ ತಗೊಂಡ್ ತಿನ್ನೋರ್ನ ನೋಡಿದೀನಿ ನಾನು, ಕಾಲಲ್ಲಿ ಕೆಲಸ ಮರಗೆಲ್ಸ ಮಾಡೋರ್ನ ನೋಡಿದೀನಿ, ಕಾಲಲ್ಲಿ ಪೇಂಟ್ ಮಾಡೋರ್ ನೋಡಿದೀನಿ, ಕಾಲಲ್ಲಿ ತಗೊಂಡ್ ಮರಗೆಲ್ಸ ಮಾಡೋರ್ ನೋಡಿದೀನಿ, ಕಾಲಲ್ಲಿ ತಗೊಂಡು ಊಟ ಮಾಡಿ ಪೆನ್ನಲ್ಲಿ ತಗೊಂಡ್ ಬರೆಯೋರ್ ನೋಡಿದೀನಿ, ಕೈಯಲ್ಲಿ ಮಾಡೋ ಕೈಯಲ್ಲೊಂದು ಪ್ರಯತ್ನ ಪಟ್ಟಿದ್ರೆ ನನ್ನ ಮಗ ಏನಾದ್ರೂ ಒಂದು ಕೆಲಸ ಮಾಡಿಸಿ ಮಾಡಿಸ್ತಿದ್ದೆ ನಾನು. ಅದೇ ನನ್ಗೆ ಇಷ್ಟ ಆಯ್ತಿರೋದು, ಅವನಿಗೊಂದು ಕೆಲಸ ಮಾಡಿಸ್ಬೇಕು. ಅವ್ನು ಕೂತ್ಕೊಂಡೊಂದು ತೂಕು ಇಲ್ದಿರೋ ಕೆಲಸಗಳೇ ಅವೆ. ಎಡ್ದಕ್ಕೊಂದು ಗ್ರಿಪ್ ಆಗಿದ್ರೆ ಅವನಿಗೆ ಲವಂಗ ಚಕ್ಕೆ ಪ್ಯಾಕ್ ಮಾಡ್ತಾರೆ ನೋಡಿ, ಅದನ್ನ ಮೂಟೆಗಟ್ಟಲೆ ಹಾಕ್ಸ್ಕೊಂಡು ಪ್ಯಾಕ್ ಮಾಡೋ ಅಂತ ಕೆಲಸ ಅವೆ. ಅದನ್ನ ನಾನು ಮಾಡೇ ಮಾಡಿಸ್ತಿದ್ದೆ. ಇವಾಗ್ಲೂ ಹೇಳ್ತಾ ನಾನು, ಅಣ್ಣೂರ್ಲಿ ಅಂಗಡಿ ಇಡು ನೀನು, ನಂಗೆ ಕೂತ್ಕೋತೀನಿ ಅಂಗಡಿ ಮೇಲೆ, ನಂಗೆ ಬೇಜಾರು ಇಲ್ಲಿ.
1: ಅಂದ್ರೆ ಸ್ವ ಉದ್ಯೋಗ ಮಾಡೋ ಒಂದು ಬುದ್ಧಿಶಕ್ತಿನೂ ಕೂಡ ಅವರಲ್ಲಿ ಇದೆ. ಈ ನಿಟ್ಟಿನಲ್ಲಿ ಒಂದು ಮಗು

0: ನೋಡ್ಕೋಬೇಕು ಅಂದ್ರೆ ಮನೆಯವರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾವ ತರ ಸಹಕಾರವನ್ನ ನಿಮಗೆ ಕೊಟ್ರು?
1: ಫ್ಯಾಮಿಲಿಯವರಂತೂ ನಮ್ಗೆ ಸಪೋರ್ಟೇ ಇಲ್ಲ ಯಾರು, ನಾನು ನಮ್ಮ ಮನೆಯವ್ರು ಮಾತ್ರ ಕಷ್ಟಪಟ್ಟಿದೀವಿ ನಿಜವಾಗ್ಲೂ. ನಮ್ಮ ಮನೆಯವರು ಇವನ್ ಟೆನ್ಷನ್ ಇಂದಾನೆ ಅರ್ಧ ಅವರು ಡ್ರಿಂಕ್ಸ್ ಇವಾಗ ಸ್ವಲ್ಪ ಕಲ್ತ್ಕೊಬಿಟ್ರು ಅಷ್ಟು ಬಿಟ್ರೆ ನಾ ಅವ್ನಿಗೆ ಅವ್ರಿಗೆ ಏನ್ ಚಿಂತೆ ಅಂದ್ರೆ ಇವಾಗ್ಲೂ ಅವ್ರು ಡ್ರಿಂಕ್ಸ್ ಮಾಡ್ಕೊಂಬಂದಾಗ ಅಳ್ತಾರ ಒಂದೊಂದ್ಸಲ. ನಾವಿರೋ ತನಕ ನನ್ನ ಮಗು ನೋಡ್ಕೋತೀವಿ, ಆಮೇಲೆ ನನ್ನ ಮಗನ ಪರಿಸ್ಥಿತಿ ಏನು, ಇವಾಗ ನನಗೆ ದುಡ್ದಾಗ್ತಿದ್ದೆ ನನ್ನ ಮಗ ಚೆನ್ನಾಗಿದ್ದೀರಾ ಇಷ್ಟು ವಯಸ್ಸಿಗೆ, ಇವಾಗ ಅವನಿಗೆ ನಾವೇ ದುಡ್ಡು ತೀಸ ಹಾಕ್ಬೇಕಲ್ಲ ಇರೋ ತನಕ ಅಂತ ಅವನ್ನ ಟೆನ್ಷನ್ಗೆ ಅವರು ಈಗ ಒಂದು ಸ್ವಲ್ಪ ಡ್ರಿಂಕ್ಸ್ ಕಲ್ತ್ಕೊಬಿಟ್ರು ಅಷ್ಟು ಬಿಟ್ರೆ. ಮೊದಲು ಅವರು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಮೇಡಮ್ ಅವನ್ನ, ಅವನಿಗೋಸ್ಕರ ನಿನ್ನ ಇಟ್ಕೊಂಡಿವ್ನಿ ಅನ್ನೋರು ನನಗೆ. ನಾನೇ ಒಂದೊಂದ್ಸಲ ರೇಗ್ಬಿಟ್ರೆ ಅವನಿಗೋಸ್ಕರ ನೀನಿರೋದು, ಅವನ್ನ ಚೆನ್ನಾಗಿ ನೋಡ್ಕೊಳಗಿಲ್ಲ ನಿನಗಿಲ್ಲಿ ಜಾಗ ಇಲ್ಲ ಅನ್ನೋರು ಫಸ್ಟ್, ಅಷ್ಟು ಕೇರ್ ಮಾಡೋರು. ಅವನಿಗೋಸ್ಕರ ಅವ್ರು 10 ಗಂಟೆ 11 ಗಂಟೆಯಲ್ಲಿ ಏರ್ ಕಟ್ಕೊಂಡು ಒಲಾವತ್ತವ್ರು. ಗ್ಯಾಸ್ ಇರಲಿಲ್ಲ, ನಾವು ಸಪ್ರೇಟ್ ಆದಾಗ 21 ವರ್ಷ ನಾವು ಸಪ್ರೇಟ್ ಆಗಿ 1 ರೂಪಾಯಿ ದುಡ್ಡು ಉಡ್ಸೋಕ್ಕೂ ನಮ್ಮ ಹತ್ರ ದುಡ್ಡು ಇದಿಲ್ಲ, ಸಾಮರ್ಥ್ಯ ಇಲ್ಲ, ದುಡ್ಡಿನ ವ್ಯವಹಾರನೇ ಗೊತ್ತಿಲ್ಲ ಇವ್ರುಗಳಿಗೆ. ಅಂಥ ಟೈಮಲ್ಲಿ ನಮಗೆ ಸಪ್ರೇಟ್ ಮಾಡಿದಾಗ ದುಡ್ಡು ಇಲ್ಲ ಒಂದು ಕಡೆ, ಇವನು ಹಿಂಗಾದ, ವ್ಯವಸಾಯ ಮಾಡೋಕ್ಕೂ ಕೈ ಬರೋಕ್ಕಿಲ್ಲ, ಇವನು ನೋಡೋದೇ ಆಯ್ತದೆ. ಆಗ ನಾನು ಅಡುಗೆ ಮಾಡಿಕೊಟ್ಮೇಲೆ ಊಟ ಮಾಡ್ಕೊಂಡು ಹೋಗಿ ಒಲವತ್ತವ್ರು. ಆಗ ಅವೆಲ್ಲ ಆಡ್ಕೊಂಡವ್ರೆ, ಫ್ಯಾಮಿಲಿ ಸಪೋರ್ಟ್ ಅಂತ ನಮ್ಗೆ ಯಾರು ಇಲ್ಲ.
2: ಯಜಮಾನರ ಸಪೋರ್ಟಿಂದ ಈ ಒಂದು ಹಂತಕ್ಕೆ ಬೌದ್ಧಿಕ ಶಕ್ತಿ ಬೆಳವಣಿಗೆ ಆಗೋಕೆ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳ ಫಲನೇ ನಿಮ್ಮ ಮಗ ಅಂತ ಹೇಳಿದ್ರೆ ತಪ್ಪಾಗ್ಲದ್ದು. ಒಟ್ಟಾರೆ ನಮ್ಮ ಕೇಳುಗರಿಗೆ, ವಿಶೇಷ ಮಕ್ಕಳ ತಾಯಿಯಾಗಿ, ಇನ್ನೂ ಮಿಕ್ಕದ ವಿಶೇಷ ಚೇತನ ಮಕ್ಕಳ ತಾಯಿಗಳಿಗೆ ನೀವೇನು ಸಂದೇಶವನ್ನ ಹೇಳೋಕೆ ಇಷ್ಟಪಡ್ತೀರ?
1: ಅದೇ ಏನಿಲ್ಲ ಅಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಶಾಪ ಅಂತ ಭಾವಿಸ್ಬೇಡಿ, ಅದು ದೇವ್ರು ಕೊಟ್ಟ ಶಾಪ. ಪೇರೆಂಟ್ಸು ಅಷ್ಟೆಯಾ, ಫ್ಯಾಮಿಲಿಯವರು ಅಷ್ಟೆಯಾ, ಅಯ್ಯೋ ಅವಳೇನು ಮಾಡಿದ್ಲೋ, ಶಾಪ ದೇವ್ರದು, ಏನು ಕರ್ಮ ಮಾಡಿದ್ಲೋ ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ, ಆ ಥರ ಯಾರೂ ಅನ್ಬೇಡಿ ದಯವಿಟ್ಟು. ಅವ್ರಿಗೆ ನೋವಾಯ್ತದೆ, ಅವ್ರು ಅನ್ಬೋದು, ಅನ್ನೋರ್ಗೆ ಅದು ಬರಲ್ಲ, ಏನೇ ಅನ್ಬಿಡ್ತಾರೆ, ಅದು ಮನಸ್ಸಲ್ಲಿ ಎತ್ತಿರೋರಿಗೆ ಅದು ನೋವು ಬರೋದು. ನಾನೇನು ಅಂತ ಕರ್ಮ ಮಾಡಿದೆ ಅದು ನನಗೆ ಇವತ್ತಿಗೂ ನಾಟ್ಕೊಂಡೈತೆ ಮನಸ್ಸಲ್ಲಿ. ಆ ಥರ ಯಾರು, ಯಾವ ಪೇರೆಂಟ್ಸೇ ಆಗಲಿ, ಯಾವ ಫ್ಯಾಮಿಲಿಯವರಾಗಲಿ, ಯಾರು ಅನ್ಬೇಡಿ. ಅದು ಯಾರು ಯಾರು, ಎಂಥ ಕೋಟಿಗಟ್ಟಲೆ ಮಡಗಿರೋರ ಮಕ್ಕಳು ಆಗವ್ರೆ, ಈ ಥರ ಮಕ್ಕಳು ಇದ್ದಾರೆ, ಇಂಥ ಸೆಲೆಬ್ರಿಟಿ ಮಕ್ಕಳು ಇದ್ದಾರೆ, ಕೋಟಿಗಟ್ಟಲೆ ಮಡಗಿರೋರ ಮಕ್ಕಳು ಇದ್ದಾರೆ. ಇಂಥವ್ರು ಗಂಡ ಹೆಂಡತಿ ಇಬ್ಬರು ಡ್ಯೂಟಿಗೆ ಹೋಯ್ತಾರೆ, ಮಕ್ಕಳನ್ನ ನೋಡ್ಕೊಳಕ್ಕಾಗಿರೋಕ್ಕಿಲ್ಲ, ಅವರು ತಗೊಂಡೋಗಿ ಬೇರೆ ಕಡೆ ಇಟ್ಟಿರ್ತಾರೆ, ಟೈಮ್ ಕೊಡೋಕ್ಕಾಗಲ್ಲ, ಅವರು ಬೇರೆ ಕಡೆ ಇದು ಆಶ್ರಮಕ್ಕೆ ಬಿಟ್ಟಿರ್ತಾರೆ ನೋಡ್ಕೊಳಕ್ಕೆ, ಟ್ರಸ್ಟ್ಗಳಿರ್ತಾರೆ ಅಲ್ಲೆಲ್ಲ ಬಿಟ್ಟು ನೋಡ್ತಾವ್ರೆ. ನಮಗೂ ಗೊತ್ತಿದೆ ಆ ವಿಚಾರ ಎಲ್ಲ, ಅಂಥದ್ರಲ್ಲಿ ನಮ್ಮ ಮನೆಯವರು ಇವನ್ನ ಬಿಡಕ್ಕೆ ಬಿಡಲಿಲ್ಲ ಎಲ್ಲೂ. ಅವಾಗ ಇವಾಗ ಅಂತಾರೆ ಎಲ್ಲರೂ, ಬುಡಿ ಎಲ್ಲರೂ ಹೊರಗಡೆ ಬಿಟ್ಟಿದ್ರೆ ನೀವು ಚೆನ್ನಾಗೋನು, ನೀವು ಬೇರೆ ಕಡೆ ಬಿಟ್ಟಿದ್ರೆ ಅವ್ನು ಚೆನ್ನಾಗೋನು. ಅದಕ್ಕೆ ಯಾರು ಆ ಥರ ಅನ್ಕೊಂಡು ಯಾರು ಬಿಡಕ್ಕೆ ಹೋಗ್ಬೇಡಿ. ಪೇರೆಂಟ್ಸ್ಗಳು ಅಷ್ಟೇ, ನೆಂಟರುಗಳು ಅಷ್ಟೇ, ಬಂಧು ಬಳಗದವ್ರು ಅಷ್ಟೇ, ಯಾರು ಅವ್ರನ್ನ ಟೀಕೆ ಮಾಡಬೇಡಿ. ಅವರು ಅವ್ರಾಗ ಅವ್ರು ಮಾಡ್ಕೊಂಡಿಲ್ಲ ಎತ್ತಿಲ್ಲ ಯಾರೇ ಬೇಕು ಅಂತ, ದೇವ್ರು ಕೊಟ್ಟಿರೋ ಪ್ರಸಾದ ಅನ್ಕೊಂಡು ಅವ್ರು ಮಾಡ್ತಾರೆ ಎತ್ತಿರೋರು. ದಯವಿಟ್ಟು ಯಾರು ಆ ಥರ ಅನ್ಬೇಡಿ ಅಂತಲೇ ನಾನು ಹೇಳೋದು.
2: ಅಂದ್ರೆ ವಿಶೇಷ ಚೇತನ ಒಂದು ಸಮಸ್ಯೆ, ಒಂದು ದೇವರವರ, ಒಂದು ದೇವರ ಮಗು ಇದ್ದಂತೆ ಆ ಮಕ್ಕಳ ನಗುವಿನಲ್ಲಿ ನಮ್ಮ ಒಂದು ಬೆಳವಣಿಗೆ ಆಗಿರ್ಬೋದು, ಜೀವನ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಖುಷಿ ಖುಷಿಯಾಗಿ ಜೀವನವನ್ನ ಸಾಗಿಸೋದು ಈ ನಿಟ್ಟಿನಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ರು.
1: ನಾನು ಏನೇ ಕೆಲಸ ಇರ್ಲಿ ನಾನು 1/2 ಗಂಟೆ ಅವನಿಗೆ ಟೈಮ್ ಕೊಟ್ಬಿಡ್ತೀನಿ ಊಟಕ್ಕೆ. ನಿಧಾನಕ್ಕೆ ಅವ್ನು ಹೆಂಗ್ ಬೇಕಂಗ್ ಕಾಳು ತಿನ್ಸಿ, ಅವ್ನ ತರಕಾರಿ ತಿನ್ಸಿ, ಅವ್ನ ಅಗದಿ 1/2 ಗಂಟೆ ಕೂತು ಒಂದೇ ಅವಸರ ತಿನ್ಸಕ್ಕೂ ಹೋಗಲ್ಲ ನಾನು. ಅವ್ನ ಅಗದು ತಿಂದು ಅನ್ನ ಕಾಳು ಎಲ್ಲ ತಿಂದು ಅವನು ನುಂಗಿ ಊಟ ಮಾಡೋ ಗಂಟನು ನಾನು ನಿಧಾನಕ್ಕೆ ಊಟ ಮಾಡಿಸ್ತೀನಿ.
2: ಹೀಗೆ ನಿಮ್ಮ ಮಗನ ಒಂದು ಕಾಳಜಿ ಹೀಗೆ ಮುಂದುವರಿಲಿ, ಅವನ ಬೆಳವಣಿಗೆ ಇನ್ನೂ ಶೀಘ್ರಗತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ ಜೊತೆ ಇಷ್ಟು ತಮ್ಮ ಮಗನ ಒಂದು ಬೆಳವಣಿಗೆ ಮತ್ತು ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ಇಷ್ಟು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕುಟ್ಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿ ಅವರು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ.

0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೇ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು HDKOTE ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
0: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ರೈತನ ಹೆಗಲ ಮೇಲೆ 50 kg ರಸಗೊಬ್ಬರದ ಚೀಲ. ಹೊಲದ ಬದುವನ್ನ ಏರ ತೊಡಗುತ್ತಿದ್ದಂತೆ ಅವನ ಹೆಜ್ಜೆ ಮತ್ತಷ್ಟು ಭಾರವಾಗುತ್ತದೆ. ಒಂದು ಕೈಯಿಂದ ಚೀಲವನ್ನ ಸರಿಪಡಿಸಿಕೊಳ್ಳುತ್ತಾ ಮತ್ತೊಂದು ಕೈಯಿಂದ ಹಣೆಯ ಬೆವರನ್ನ ಒರೆಸಿಕೊಳ್ಳುತ್ತಾ ಮುಂದೆ ಸಾಗುತ್ತಾನೆ. 1 ಎಕರೆಗೆ 2-3 ಚೀಲ ಗೊಬ್ಬರ ಬೇಕಾದರೆ ಅದನ್ನ ಹೊಲಕ್ಕೆ ತಲುಪಿಸುವುದೇ ದೊಡ್ಡ ಸಾಹಸ. ಗೊಬ್ಬರದ ಬೆಲೆ ಏರಿಕೆ, ಸಮಯಕ್ಕೆ ಸರಿಯಾಗಿ ಸಿಗದ ಕೊರತೆ, ಸಾಗಾಣಿಕೆಯ ತೊಂದರೆ, ಇವೆಲ್ಲವೂ ರೈತನ ಬದುಕಿನ ಭಾಗವಾಗಿವೆ. ಆದರೆ ಇದೇ ರೈತನ ಕೈಯಲ್ಲಿ ಈಗ ಒಂದು ಸಣ್ಣ ಬಟ್ಟೆ ಚೀಲ, ಅದರೊಳಗೆ ಕೆಲವೇ ಜೈವಿಕ ಮಾತ್ರೆಗಳು ಹೊಲ ತಲುಪಿದ ನಂತರ ಅವುಗಳನ್ನ ನೀರಿನಲ್ಲಿ ಕರಗಿಸಿ ಸಿಂಪಡಿಸಿದರೆ ಸಾಕು. ಕೆಲವು ಮಾತ್ರೆಗಳನ್ನ ನೇರವಾಗಿ ಮಣ್ಣಿಗೂ ಸೇರಿಸಬಹುದು. 50 kg ರಸಗೊಬ್ಬರದ ಚೀಲ ಹೊರುವ ದಿನಗಳಿಂದ ಕೆಲವೇ ಗ್ರಾಂ ತೂಕದ ಜೈವಿಕ ಮಾತ್ರೆಗಳನ್ನ ಜೇಬಿನಲ್ಲಿ ಇಟ್ಟುಕೊಂಡು ಹೊಲಕ್ಕೆ ಹೋಗುವ ದಿನಗಳತ್ತ ಕೃಷಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದೆ. ಇನ್ನು ಇದು ಆರಂಭದ ಹಂತದಲ್ಲಿದೆ. ಆದರೆ ಕೃಷಿಯ ಭವಿಷ್ಯದ ದಿಕ್ಕನ್ನ ಸೂಚಿಸುವ ತಂತ್ರಜ್ಞಾನವಾಗಿ ವಿಜ್ಞಾನಿಗಳು ಮತ್ತು ರೈತರ ಗಮನ ಸೆಳೆಯುತ್ತಿದೆ. ಸಂಶೋಧಕರ ದಾಖಲೆಯ ಪ್ರಕಾರ ಕೋಲಾರ ಜಿಲ್ಲೆಯ ಒಬ್ಬ ರೈತ ಬರದ ಪರಿಸ್ಥಿತಿಯಲ್ಲೂ ಎಕರೆಗೆ ಸುಮಾರು 12,500 kg ಆಲೂಗಡ್ಡೆ ಇಳುವರಿ ಪಡೆದಿದ್ದಾರೆ ಎಂದು ವರದಿಯಾಗಿದೆ. ಟೊಮೆಟೊ ಹಾಗೂ ತಿಂಗಳ ಉರುಳಿ ಬೆಳೆಗಳಲ್ಲಿಯೂ ಉತ್ತಮ ಬೇರು ಬೆಳವಣಿಗೆ, ಪೋಷಕಾಂಶಗಳ ಇರುವಿಕೆ ಮತ್ತು ಇಳುವರಿಯಲ್ಲಿ ಸುಧಾರಣೆ ಕಂಡುಬಂದಿದೆ. ರೈತರಲ್ಲಿ ಈ ಹೊಸ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಇಂತಹ ಫಲಿತಾಂಶಗಳೇ ಕಾರಣವಾಗಿವೆ. ಹಾಗಾದರೆ ಮಾತ್ರೆ ಒಳಗೆ ಅಡಗಿರುವುದು ಏನೆಂದರೆ, ಮನುಷ್ಯನ ಆರೋಗ್ಯಕ್ಕೆ ಔಷಧ ನೆರವಾಗುವಂತೆ ಸಸ್ಯಗಳ ಆರೋಗ್ಯವನ್ನು ಉತ್ತಮಗೊಳಿಸಲು ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ಮಾತ್ರೆಗಳ ರೂಪದಲ್ಲಿ ಒದಗಿಸುವ ತಂತ್ರಜ್ಞಾನವೇ ಜೈವಿಕ ಮಾತ್ರೆಗಳು. ಇವುಗಳಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು ವಾತಾವರಣದ ಸಾರಜನಕವನ್ನು ಸ್ವೀಕರಿಸುತ್ತವೆ. ಕೆಲವು ಮಣ್ಣಿನಲ್ಲಿರುವ ರಂಜಕ ಮತ್ತು ಪೊಟ್ಯಾಸಿಯಂ ಅನ್ನು ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡುತ್ತವೆ. ಇನ್ನು ಕೆಲವು ಕೀಟ ಹಾಗೂ ಶಿಲೀಂಧ್ರ ರೋಗಗಳನ್ನು ಸಹಜವಾಗಿ ನಿಯಂತ್ರಿಸಲು ನೆರವಾಗುತ್ತವೆ. ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಮಹತ್ವ ಹೊಸದಿನಲ್ಲ. ಆದರೆ ಅವನ್ನು ದ್ರವ ಅಥವಾ ಪುಡಿ ರೂಪದಲ್ಲಿ ಸಂಗ್ರಹಿಸುವುದು, ಸಾಗಿಸುವುದು ಹಾಗೂ ಅವುಗಳ ಜೀವಂತಿಕೆಯನ್ನು ಕಾಪಾಡುವುದು ಸವಲತ್ತಾಗಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಸೂಕ್ಷ್ಮ ಜೀವಿಗಳನ್ನು ಮಾತ್ರೆಗಳ ರೂಪದಲ್ಲಿ ಅಭಿವೃದ್ಧಿಪಡಿಸುವ ಸಂಶೋಧನೆಗೆ ವಿಜ್ಞಾನಿಗಳು ಮುಂದಾದರು. GKVKಯ ನಿವೃತ್ತ ಸೂಕ್ಷ್ಮ ಜೀವಿ ಜೀವಶಾಸ್ತ್ರಜ್ಞ ಬ್ರಹ್ಮ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಸಂಶೋಧಕಿ ಸ್ನೇಹ ಎಸ್ ನಾಯರ್ ಅವರು ನೀರಿನಲ್ಲಿ ಸುಲಭವಾಗಿ ಕರಗುವ ಜೈವಿಕ ಗೊಬ್ಬರ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸಿ ಕೋಲಾರ ಜಿಲ್ಲೆಯ ರೈತ ಹೊಲಗಳಲ್ಲಿ ಅವುಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದರು. ಇನ್ನೊಂದು ಮಹತ್ವದ ಅನುಕೂಲವೆಂದರೆ ಸಾಗಾಣಿಕೆ. 1 ಎಕರೆಗೆ 5-10 ಮಾತ್ರೆಗಳೇ ಸಾಕಾಗುವುದರಿಂದ ಟ್ರ್ಯಾಕ್ಟರ್ ಅಥವಾ ಎತ್ತಿನ ಗಾಡಿಗಳಲ್ಲಿ ಚೀಲ ಸಾಗಿಸುವ ಅಗತ್ಯವಿರುವುದಿಲ್ಲ. ರೈತರು ತಮ್ಮ ಜೇಬಿನಲ್ಲಿ ಅಥವಾ ಸಣ್ಣ ಕೈಚೀಲದಲ್ಲಿ ಇವುಗಳನ್ನು ಹೊಲಕ್ಕೆ ಕೊಂಡೊಯ್ಯಬಹುದು. ಇದು ವೆಚ್ಚವನ್ನಷ್ಟೇ ಅಲ್ಲ, ಶ್ರಮವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಸಾವಯವ ಇಂಗಾಲವನ್ನು ವೃದ್ಧಿಸುವಲ್ಲಿ, ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಪೋಷಕಾಂಶಗಳ ಇರುವಿಕೆಯನ್ನು ಹೆಚ್ಚಿಸುವಲ್ಲಿಯೂ ಈ ಮಾತ್ರೆಗಳು ನೆರವಾಗುತ್ತವೆ. ಮಣ್ಣಿನಲ್ಲಿ ಸೂಕ್ಷ್ಮ ತೇವಾಂಶ ಮತ್ತು ಸಾವಯವ ಅಂಶ ಇದ್ದರೆ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಅಲ್ಲಿಯೇ ವೃದ್ಧಿಯಾಗುವುದರಿಂದ ಪ್ರತಿ ವರ್ಷ ಹೆಚ್ಚಿನ

0: ಪ್ರಮಾಣದಲ್ಲಿ ಬಳಸುವ ಅಗತ್ಯವು ಕಡಿಮೆಯಾಗಬಹುದು. ಕರ್ನಾಟಕದಷ್ಟೇ ಅಲ್ಲ, ಉತ್ತರ ಪ್ರದೇಶ, ಒಡಿಶಾ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಲ್ಲೂ ನಡೆದ ಈ ಪ್ರಯೋಗಗಳು ಆಶಾದಾಯಕ ಫಲಿತಾಂಶಗಳನ್ನು ನೀಡಿವೆ. ವಿವಿಧ ಬೆಳೆಗಳಲ್ಲಿ ಇಳುವರಿ ಹೆಚ್ಚಳ ಮತ್ತು ಉತ್ಪಾದನಾ ವೆಚ್ಚದಲ್ಲಿ ಇಳಿಕೆ ಕಂಡುಬಂದಿರುವ ಬಗ್ಗೆ ವರದಿಗಳಾಗಿವೆ. ರಾಜ್ಯದಲ್ಲಿಯೂ ಜೈವಿಕ ಮಾತ್ರೆಗಳ ಅಭಿವೃದ್ಧಿಗೆ ಸರ್ಕಾರ ಮತ್ತು ಖಾಸಗಿ ವಲಯಗಳು ಆಸಕ್ತಿ ತೋರಿವೆ. ಜಿಕೆವಿಕೆ ಸೇರಿದಂತೆ ವಿವಿಧ ಸಂಶೋಧನಾ ಸಂಸ್ಥೆಗಳ ಪ್ರಯತ್ನಗಳ ಜೊತೆಗೆ ತುಮಕೂರಿನ ಸಂಸ್ಥೆಯೊಂದು ಜೈವಿಕ ಗೊಬ್ಬರ ಹಾಗೂ ಜೈವಿಕ ಪೀಡನಾಶಕ ಮಾತ್ರೆಗಳ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿವೆ. ಇದೇ ವೇಳೆ ಯುವ ವಿಜ್ಞಾನಿಗಳು ಮನೆತೋಟ, ತಾರಸಿ ತೋಟ ಮತ್ತು ಕೃಷಿ ಬೆಳೆಗಳಿಗೆ ವಿವಿಧ ಜೈವಿಕ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ ನಡೆಸಿದ್ದಾರೆ. ವಿಶ್ವದ ಹಲವು ದೇಶಗಳು ಇದೇ ರೀತಿಯ ಜೈವಿಕ ಉತ್ಪನ್ನಗಳ ಬಳಕೆ ಹೆಚ್ಚುತ್ತಿದೆ. ಚೀನಾ, ಬ್ರೆಜಿಲ್, ಅಮೆರಿಕ, ಕೆನಡಾ, ಜರ್ಮನಿ, ಆಸ್ಟ್ರೇಲಿಯಾ, ಇಸ್ರೇಲ್ ಹಾಗೂ ಜಪಾನ್ ದೇಶಗಳು ಜೈವಿಕ ಗೊಬ್ಬರಗಳನ್ನು ಮಾತ್ರೆ, ಕ್ಯಾಪ್ಸುಲ್ ಮತ್ತು ಹರಳು ರೂಪದಲ್ಲಿ ಬಳಸಿ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಪ್ರಯತ್ನ ನಡೆಸುತ್ತಿವೆ. ಒಂದು ಕಾಲದಲ್ಲಿ ರೈತನ ಹೆಗಲಿನ ಭಾರ 50 ಕೆಜಿ ರಸಗೊಬ್ಬರದ ಚೀಲವಾಗಿತ್ತು. ನಾಳೆಯ ಕೃಷಿಯಲ್ಲಿ ಇದೇ ಹೆಗಲಿನ ಭಾರವನ್ನು ಕೆಲವೇ ಗ್ರಾಂ ತೂಕದ ಜೈವಿಕ ಮಾತ್ರೆಗಳು ಕಡಿಮೆ ಮಾಡಬಹುದೇ? ಆ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಕೆಲವು ವರ್ಷಗಳ ಕೃಷಿಯ ಅನುಭವವೇ ನೀಡಲಿದೆ. ಆದರೆ ಸುಸ್ಥಿರ ಕೃಷಿಯ ಹೊಸ ಅಧ್ಯಾಯದಲ್ಲಿ ಈ ಪುಟ್ಟ ಮಾತ್ರೆಗಳು ತಮ್ಮ ಹೆಸರನ್ನ ಈಗಾಗಲೇ ದಾಖಲಿಸಿ ತೊಡಗಿವೆ. ಗೊಬ್ಬರ ಮಾತ್ರೆಯಲ್ಲ, 50 ಕೆಜಿ ರಸಗೊಬ್ಬರದ ಚೀಲವನ್ನು ಕೆಲ ಗ್ರಾಂ ತೂಕದ ಜೈವಿಕ ಮಾತ್ರೆಗಳು ಬದಲಿಸಬಹುದೇ? ಕೃಷಿಯಲ್ಲಿ ಹೊಸ ಭರವಸೆ ಮೂಡಿಸುವ ಈ ತಂತ್ರಜ್ಞಾನ ಹಿಂದಿನ ವಿಜ್ಞಾನ ಮತ್ತು ಅದರ ಸಾಧ್ಯತೆಗಳ ಕುರಿತು ಒಂದು ಒಳನೋಟವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶಂಕರರ ಮಾತೃಭಕ್ತಿಗೆ ಒಲಿದ ದಾರಿ ಬದಲಿಸಿದ ಪೂರ್ಣಾ ನದಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಂಕರರ ಮಾತೃಭಕ್ತಿಗೊಲಿದು ದಾರಿ ಬದಲಿಸಿದ ಪೂರ್ಣಾನದಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕೇರಳದ ಅಚ್ಚ ಹಸಿರಿನ ಸುಂದರ ಗ್ರಾಮ ಕಾಲಟಿ, ಈ ಊರಿನ ಜನರ ಪಾಲಿಗೆ ಜೀವನಾಡಿಯಾಗಿದ್ದವಳು ಪೂರ್ಣಾನದಿ. ನದಿ ಜನರ ವಾಸ್ತವ್ಯದಿಂದ ಸ್ವಲ್ಪ ದೂರ ಹರಿಯುತ್ತಿತ್ತು. ಇದರಿಂದಾಗಿ ಮಹಿಳೆಯರು ದಿನವೂ ಬಿಸಿಲಿನಲ್ಲಿ ನಡೆದು ಹೋಗಿ ಕುಡಿಯುವ ನೀರು ಹೊತ್ತು ತರಬೇಕಾಗಿತ್ತು. ಒಂದು ಬೇಸಿಗೆಯ ಮಧ್ಯಾಹ್ನ ಬಾಲಕ ಶಂಕರನ ತಾಯಿ ನದಿಗೆ ನೀರು ತರಲು ಹೋಗಿ ಬಿಸಿಲಿನ ಜಳಕ್ಕೆ ಕಾಲೆಲ್ಲ ಬೊಬ್ಬೆ ಬಂದು ತಲೆ ಸುತ್ತಿ ಮನೆಗೆ ಬರುವ ದಾರಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು. ಊಟದ ಹೊತ್ತು ಮೀರುತ್ತಾ ತಾಯಿಯನ್ನು ಕಾಣದೆ ಅವಳನ್ನು ಅರಸುತ್ತ ಹೋದ ಬಾಲ ಶಂಕರನಿಗೆ ದಾರಿಯಲ್ಲಿ ಕಂಡ ದೃಶ್ಯ ಆಘಾತ ಉಂಟು ಮಾಡಿತ್ತು. ಈ ಸ್ಥಿತಿಯಲ್ಲಿ ತಾಯಿಯನ್ನು ಕಂಡ ಶಂಕರನ ಪುಟ್ಟ ಹೃದಯ ಕಂಪಿಸಿ ಹೋಗಿತ್ತು. ತಾಯಿಯನ್ನು ಎಚ್ಚರಿಸಿ ಮನೆಗೆ ಕರೆತಂದರೂ ಶಂಕರನಿಗೆ ನೆಮ್ಮದಿ ಇಲ್ಲದಾಗಿತ್ತು. ಹೇಗಾದರೂ ತಾಯಿಯ ಬವಣಿಯನ್ನು ನೀಗಿಸಬೇಕು ಎಂಬ ಆಲೋಚನೆ ಕಾಡುತ್ತಿತ್ತು. ಅಂದು ರಾತ್ರಿ ಶಂಕರನು ನದಿಯ ಬಳಿ ಹೋಗಿ ಗಂಗಾಮಾತೆಯನ್ನು ಕುರಿತು ಕಣ್ಣೀರು ಹಾಕುತ್ತ, ತಾಯಿ ನನ್ನ ಎತ್ತವಳ ಮತ್ತು

ಊರಿನ ಎಲ್ಲ ತಾಯಿಂದರ ಕಷ್ಟವನ್ನು ದಯವಿಟ್ಟು ದೂರ ಮಾಡು. ಪೂರ್ಣಾನದಿಯು ನಮ್ಮ ಮನೆಯ ಸಮೀಪವೇ, ಹರಿಯುವಂತೆ ಅನುಗ್ರಹಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ಅವನ ಮಾತೃಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾದ ಗಂಗೆ ಆಗಲಿ ಎಂದು ಮಾತು ಕೊಟ್ಟಳು. ಮಾರನೇ ದಿನ ಮುಂಜಾನೆ ಕಾಲಟಿ ಗ್ರಾಮದಲ್ಲಿ ಒಂದು ವಿಸ್ಮಯವೇ ನಡೆದು ಹೋಗಿತ್ತು. ಪೂರ್ಣನದಿಯು ತನ್ನ ಮೂಲಹಾದಿಯನ್ನು ಬದಲಿಸಿ ಶಂಕರನ ಮನೆಯ ಪಕ್ಕದಲ್ಲೇ ಹರಿಯಲಾರಂಭಿಸಿತ್ತು. ಹಾಸಿಗೆಯಿಂದ ಏಳುವ ಮುನ್ನವೇ ಆರ್ಯಂಬೆ ಈ ಅಚ್ಚರಿಯನ್ನು ಕಂಡು ಓಡೋಡಿ ಬಂದು, ಶಂಕರ, ಏಳು ಮಗು, ನೋಡು, ಪೂರ್ಣಾನದಿ ನಮ್ಮ ಮನೆಯ ಮುಂದೆಯೇ ಹರಿಯುತ್ತಿದ್ದಾಳೆ ಎಂದು ಹರ್ಷದಿಂದ ಕೂಗಿದಳು. ಆಗ ಶಂಕರನು ಮುಗುಳ್ನಕ್ಕು, ಹೌದಮ್ಮ, ನಿನ್ನ ಕಷ್ಟವನ್ನು ನೋಡಿ ನಾನು ನಿನ್ನೆ ಗಂಗೆಯನ್ನು ಪ್ರಾರ್ಥಿಸಿದೆ, ಆಕೆ ಹೊಲಿದು ನಮ್ಮ ಕಷ್ಟವನ್ನು ದೂರ ಮಾಡಿದ್ದಾಳೆ ಎಂದನು. ಬಾಲಕ ಶಂಕರನ ಈ ಮಾತೃಭಕ್ತಿಯ ಸುದ್ದಿ ಊರಲ್ಲೆಲ್ಲ ಹರಡಿತು. ಮಹಿಳೆಯರೆಲ್ಲರೂ ಆ ಕರುಣಾಮಯಿ ಬಾಲಕನನ್ನು ಕೊಂಡಾಡಿದರು. ಇದು ಕೇವಲ ಕಥೆಯಲ್ಲ, ಭೌಗೋಳಿಕವಾಗಿಯೂ ಇದಕ್ಕೆ ಪುರಾವೆ ಇದೆ. ಇಂದಿಗೂ ನೀವು ಕೇರಳದ ಕಾಲಿಟಿಗೆ ಭೇಟಿ ನೀಡಿದರೆ ಐತಿಹಾಸಿಕವಾಗಿ ಪೂರ್ಣ ಎಂದು ಕರೆಯಲ್ಪಡುತ್ತಿದ್ದ ಪೆರಿಯಾರ್ ನದಿಯು ಪ್ರಾಚೀನ ಶೃಂಗೇರಿ ಶಂಕರಮಠ ಹಾಗೂ ಶಂಕರರ ತಾಯಿ ಆರೆಂಬೆಯ ಸಮಾಧಿಯ ಪಕ್ಕದಲ್ಲೇ ಒಂದು ಅಚ್ಚರಿಯ ತಿರುವು ತೆಗೆದುಕೊಂಡು ಹರಿಯುವುದನ್ನು ಕಣ್ಣಾರೆ ಕಾಣಬಹುದು. ಶಂಕರನ ಜೀವನ ಚರಿತ್ರೆಯನ್ನು ವಿವರಿಸುವ ಶಂಕರ ವಿಜಯ ಗ್ರಂಥಗಳಲ್ಲಿ ಈ ಘಟನೆಯು ಸ್ಪಷ್ಟ ಉಲ್ಲೇಖವಿದೆ. ನಾವು ಬೆಳೆಯುತ್ತಾ ಹೋದಂತೆ ನಮಗೆ ಸರ್ವಸ್ವವಾದ ತಾಯಿಯಿಂದ ನಿಧಾನವಾಗಿ ದೈಹಿಕವಾಗಿ ಮಾನಸಿಕವಾಗಿ ದೂರ ಸರಿಯುತ್ತಾ ಹೋಗುತ್ತೇವೆ. ನಮ್ಮ ವಿದ್ಯಾಭ್ಯಾಸ, ನೌಕರಿ, ನಮ್ಮದೇ ಸಂಸಾರದ ಜಂಜಾಟಗಳು ಇವೆಲ್ಲವುಗಳ ಮಧ್ಯೆ ನಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತಾಯಿಯ ಸ್ಥಾನ ನಿಧಾನವಾಗಿ ಮಾಸುತ್ತಾ ಹೋಗುತ್ತದೆ. ಆದರೆ ತಾಯಿಗೆ ಮಕ್ಕಳ ಬಗೆಗಿನ ಪ್ರೀತಿ ಅಕ್ಕರೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಬದುಕಿನಲ್ಲಿ ನಾವು ಏನು ಸಾಧಿಸದಿದ್ದರೂ ತಾಯಿಯ ಪ್ರೀತಿಯೆಂದು ನಮ್ಮ ಜೊತೆ ಇರುವಾಗ ಯಾವ ಕೊರಗು ಕಾಡುವುದಿಲ್ಲ. ಆದರೆ ಪ್ರಪಂಚವನ್ನೇ ಗೆದ್ದು ತಾಯಿಯ ಪ್ರೀತಿಯನ್ನು ಕಳೆದುಕೊಂಡರೆ ನಮ್ಮ ಸಂಪಾದನೆ ಶೂನ್ಯವೇ ಸರಿ. ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಿರುವ ಅಷ್ಟು ದಿನ ನಮಗಾಗಿ ಮಿಡಿಯುವ ಜೀವ ತಾಯಿ. ತಾಯಿಯ ಮನಸ್ಸನ್ನು ಎಂದಿಗೂ ನೋಯಿಸಬೇಡಿ. ಆಕೆಯ ಆಶೀರ್ವಾದವಿಲ್ಲದೆ ನಾವು ಸಾಧಿಸಿದ ಯಾವ ಗೆಲುವಿಗೂ ಅರ್ಥವೇ ಇಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಶಂಕರರ ಮಾತೃಭಕ್ತಿಗೊಲಿದು ದಾರಿ ಬದಲಿಸಿದ ಪೂರ್ಣಾನದಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಶಂಕರರ ಮಾತೃಭಕ್ತಿಗೆ ಒಲಿದ ದಾರಿ ಬದಲಿಸಿದ ಪೂರ್ಣಾ ನದಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

ಜನಧ್ವನಿನ ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಹೈರ್ಗೆ ಗ್ರಾಮದ ಶ್ರೀಮತಿ ಪೂಜಾರವರು ತಮ್ಮ 23ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು ಪತಿಯಾದ ಮಂಜುರವರು, ಮಕ್ಕಳಾದ ಅಮೂಲ್ಯ ಹಾಗೂ ಧನುಷ್ರವರು, ತಂದೆ ಚಂದ್ರರವರು, ತಾಯಿ ಮಂಜುಳರವರು, ತಂಗಿಯಾದ

ಇವರಿಗೆ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ ಎರಡನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13ರಂದು ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ ಎರಡನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ. 21ನೇ ಶತಮಾನದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026ರ ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮ ಉದ್ದೇಶಿಸಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಿದ ಅವರು, ದೇಶದಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯಗಳಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳವರೆಗೆ ಕ್ರೀಡಾಪಟುಗಳ ಪ್ರತಿಭೆಗೆ ಪ್ರತಿ ಹಂತದಲ್ಲೂ ಸೂಕ್ತ ಬೆಂಬಲ ನೀಡುವ ವಾತಾವರಣ ಸೃಷ್ಟಿಸಲಾಗುತ್ತಿದೆ ಎಂದರು. ಕ್ರೀಡೆಯು ಕೇವಲ ಪದಕಗಳನ್ನು ಗೆಲ್ಲುವುದಕ್ಕೆ ಸೀಮಿತವಾಗಿರದೆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಯುವ ಶಕ್ತಿ ಮತ್ತು ಕ್ರೀಡಾ ಸಾಮರ್ಥ್ಯವನ್ನು ಬೆಳೆಸುವ ಪ್ರಮುಖ ಧ್ಯೇಯವಾಗಿದೆ ಎಂದು ಬಣ್ಣಿಸಿದರು. 5-15 ವರ್ಷದೊಳಗಿನ ಉದಯೋನ್ಮುಖ ಮಕ್ಕಳನ್ನು ಗುರುತಿಸಲು ಬೃಹತ್ ಪ್ರತಿಭಾನ್ವೇಷಣೆ ಪ್ರಕ್ರಿಯೆಯನ್ನು ಆರಂಭಿಸುವ ಕುರಿತು ಕೆಂಪುಕೋಟೆಯ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದನ್ನು ಅವರು ಈ ವೇಳೆ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ರೀಡೆಯು ರಾಷ್ಟೀಯ ಆದ್ಯತೆಯಾಗಿ ಹಾಗೂ ಯುವ ಸಬಲೀಕರಣದ ಪ್ರಮುಖ ಮಾಧ್ಯಮವಾಗಿ ಹೊರಹೊಮ್ಮಿದೆ ಎಂದರು.
1: ये केवल मेडल जीतने तक सीमित नहीं है, ये विकसित भारत के निर्माण में भारत की खेल शक्ति और भारत की युवा शक्ति को एक साथ जोड़ने का अभियान है. मैं हमेशा कहता आया हूँ, जो खेले वो खिले, और खेल में खिलना सिर्फ मैदान पर जीतना नहीं है, खेल में खिलना मतलब व्यक्तित्व का खिलना और
0: ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಈ ಸಂವಾದ ಯಶಸ್ವಿಯಾಗಿ ನೆರವೇರಿದೆ. ಭೀಕರ ದಿಢೀರ್ ಪ್ರವಾಹದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ನೆರೆ ದೇಶ ನೇಪಾಳಕ್ಕೆ ಭಾರತವು ತನ್ನ ಮಾನವೀಯ ನೆರವನ್ನು ಮುಂದುವರಿಸಿದ್ದು 37.5 ಟನ್ ತೂಕದ ಎರಡನೇ ಕಂತಿನ ಪರಿಹಾರ ಸಾಮಗ್ರಿಗಳು, ಅಗತ್ಯ ಔಷಧಗಳು ಹಾಗೂ ಸಿದ್ಧ ಆಹಾರದ ಪೊಟ್ಟಣಗಳನ್ನು ರವಾನಿಸಿದೆ. ನೆರವು ಹೊತ್ತ ಎರಡನೇ ಭಾರತೀಯ ವಿಮಾನವು ನೇಪಾಳದತ್ತ ಪ್ರಯಾಣ ಬೆಳೆಸಿರುವ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಕೃತಿ ವಿಕೋಪದ ಈ ಕಷ್ಟದ ಸಮಯದಲ್ಲಿ ಭಾರತವು ನೇಪಾಳದ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಲ್ಲಿ ಪ್ರಸ್ತುತ ನಡೆಯುತ್ತಿರುವ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಗಳಿಗೆ ಸಂಪೂರ್ಣ ಮತ್ತು ದೃಢ ಬೆಂಬಲವನ್ನು ಮುಂದುವರಿಸಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರವಾಹ ಉಂಟಾದ ತಕ್ಷಣವೇ ಸ್ಪಂದಿಸಿದ್ದ ಭಾರತ ಸರ್ಕಾರವು ನಿನ್ನೆಯಷ್ಟೇ 10 ಟನ್ ತೂಕದ ತುರ್ತು ಮಾನವೀಯ ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು ಹಾಗೂ ಅಗತ್ಯ ಜೀವರಕ್ಷಕ ಔಷಧಗಳನ್ನು ರವಾನಿಸಿತ್ತು. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹದ ಬೆನ್ನಲ್ಲೇ ಯಾವುದೇ ರೀತಿಯ ಪ್ರವಾಹದಂತಹ ಪರಿಸ್ಥಿತಿಯನ್ನು ಎದುರಿಸಲು ಭಾರತದ ಗಡಿ ಪ್ರದೇಶಗಳಲ್ಲಿ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಬಿಹಾರದಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 9 ತಂಡಗಳನ್ನು ಹಾಗೂ ಉತ್ತರ ಪ್ರದೇಶದಲ್ಲಿ 1 ತಂಡವನ್ನು ನಿಯೋಜಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಜನರಲ್ ನರೇಂದ್ರ ಸಿಂಗ್ ಬುಂಡೇಲಾ, ಉತ್ತರ ಪ್ರದೇಶದ ಗೋರಖ್ಪುರ ಸಮೀಪದ ಖುಷಿನಗರ ಪ್ರದೇಶದಲ್ಲಿ ಎನ್ಡಿಆರ್ಎಫ್ ತಂಡವನ್ನು ಕಾರ್ಯಾಚರಣೆಗೆ ಸಜ್ಜಾಗಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳ 12-13ರಂದು ನವದೆಹಲಿಯ ಭಾರತ ಮಂಟಪ್ನಲ್ಲಿ ಭಾರತ 18ನೇ ಬ್ರಿಕ್ಸ್ ಶೃಂಗಸಭೆ ಆತಿಥ್ಯ ವಹಿಸಲಿದೆ. ಈ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ಹಾಗೂ ಪಾಲುದಾರ ರಾಷ್ಟಗಳು ಮತ್ತು ವಿಶೇಷ ಆಹ್ವಾನಿತ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಪರಿಕಲ್ಪನೆ

0: ಯಡಿ ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತ ಈ ಬಾರಿಯ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿದೆ. ತನ್ನ ನಾಲ್ಕನೇ ಅವಧಿಯ ಅಧ್ಯಕ್ಷತೆಯಲ್ಲಿ ಭಾರತ ರಾಜಕೀಯ, ಭದ್ರತೆ, ಆರ್ಥಿಕ, ಹಣಕಾಸು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ದೇಶದ 25ಕ್ಕೂ ಹೆಚ್ಚು ನಗರಗಳಲ್ಲಿ 350ಕ್ಕೂ ಹೆಚ್ಚು ಸಭೆಗಳು ಮತ್ತು ಉನ್ನತ ಮಟ್ಟದ ಸಂವಾದಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಬ್ರಿಕ್ಸ್ ಒಕ್ಕೂಟದ ಸಂಸ್ಥಾಪಕ ಸದಸ್ಯ ರಾಷ್ಟವಾಗಿರುವ ಭಾರತ ಈ ಹಿಂದೆ 2012, 2016 ಮತ್ತು 2021ರಲ್ಲಿ ಅಧ್ಯಕ್ಷತೆ ವಹಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಬಲ್ಪುರದಲ್ಲಿರುವ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿಯ ಟ್ಯಾಂಕ್ ಓವರ್ ಹಾಲ್ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ನೂತನ ಯೋಜನೆಯೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಜಬಲ್ಪುರದ ವಾಹನ ಕಾರ್ಖಾನೆಗೆ ಯುದ್ದ ಟ್ಯಾಂಕ್ಗಳ ದುರಸ್ತಿ, ನವೀಕರಣ ಮತ್ತು ತಾಂತ್ರಿಕ ಸುಧಾರಣೆಯ ಪ್ರಮುಖ ಜವಾಬ್ದಾರಿ ದೊರೆತಂತಾಗಿದೆ. ಪ್ರಸ್ತುತ ದೇಶದಲ್ಲಿ ಬಳಕೆಯಲ್ಲಿರುವ T-72 ಯುದ್ದ ಟ್ಯಾಂಕ್ಗಳ ಸಂಪೂರ್ಣ ದುರಸ್ತಿ ಮತ್ತು ನವೀಕರಣದ ಪ್ರಮುಖ ಜವಾಬ್ದಾರಿಯನ್ನು ತಮಿಳುನಾಡಿನ ಆವಡಿಯಲ್ಲಿರುವ ಬೃಹತ್ ವಾಹನ ಕಾರ್ಖಾನೆ ನಿರ್ವಹಿಸುತ್ತಿದೆ. ಈಗ ಆರಂಭವಾಗುತ್ತಿರುವ ಯೋಜನೆಯ ಮೊದಲ ಹಂತದಡಿ ಪ್ರತಿ ವರ್ಷ ಜಬಲ್ಪುರದಲ್ಲಿ 12 T-72 ಯುದ್ದ ಟ್ಯಾಂಕ್ಗಳನ್ನು ನವೀಕರಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಪಬಿತ್ರಾ ಮಾರ್ಗರೀಟಾ ಇಂದು ವಿಯೆಟ್ನಾಂ ರಾಜಧಾನಿ ಹನೋಯ್ನಲ್ಲಿ ವಿಯೆಟ್ನಾಂ ಪ್ರಧಾನಿ ಲೀ ಮಿನ್ ಹುಂಗ್ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ತೋಲಮ್ ಅವರ ಇತ್ತೀಚಿನ ಯಶಸ್ವಿ ಭಾರತ ಭೇಟಿ ಮತ್ತು ಉಭಯ ದೇಶಗಳ ಬಾಂಧವ್ಯವನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಿರುವುದನ್ನು ಮಾತುಕತೆಯ ವೇಳೆ ಸಚಿವರು ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಉಭಯ ರಾಷ್ಟ್ರಗಳ ನಡುವಿನ ಉನ್ನತ ಮಟ್ಟದ ಒಪ್ಪಂದಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವಿಯೆಟ್ನಾಂ ಪ್ರಧಾನಿಯವರು ನೀಡುತ್ತಿರುವ ಮಾರ್ಗದರ್ಶನಕ್ಕೆ ಸಚಿವರು ಧನ್ಯವಾದ ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಉಪ ಸಮಿತಿಯನ್ನು ರಚಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಈ ಉಪ ಸಮಿತಿ ರಚಿಸಲಾಗಿದ್ದು, ಉನ್ನತ ಶಿಕ್ಷಣ, ಗೃಹ ಇಲಾಖೆ, ವೈದ್ಯಕೀಯ ಶಿಕ್ಷಣ ಹಾಗೂ ಶಾಲಾ ಶಿಕ್ಷಣ ಇಲಾಖಾ ಸಚಿವರು ಇದರ ಸದಸ್ಯರಾಗಿರುತ್ತಾರೆ. ಪರೀಕ್ಷೆಗಳು ಹಾಗೂ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು, ಶಿಕ್ಷಣದ ವೆಚ್ಚ, ಉನ್ನತ ಶಿಕ್ಷಣ ಹಾಗೂ ಕೋಚಿಂಗ್ ಸಂಸ್ಥೆಗಳ ಶುಲ್ಕ ನಿಯಂತ್ರಣ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲಸೌಕರ್ಯ ಮತ್ತು ಗುಣಮಟ್ಟ ವೃದ್ಧಿ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಪರಿಶೀಲಿಸಿ ವರದಿ ನೀಡುವ ಜವಾಬ್ದಾರಿಯನ್ನು ಈ ಸಮಿತಿಗೆ ವಹಿಸಲಾಗಿದೆ. ಇದರೊಂದಿಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿ, ಪಠ್ಯಕ್ರಮ ಸುಧಾರಣೆ, ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶಗಳ ಜೊತೆ ಶಿಕ್ಷಣದ ಸಂಯೋಜನೆ ಹಾಗೂ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ನೆರವಿನ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತು ಸಮಿತಿಯು ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡಲಿದೆ. ಮುಂಬೈನ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಂಟೈನರ್ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್, 2026ರ ಮೊದಲಾರ್ಧದಲ್ಲಿ ಶೇಕಡಾ 13.6% ಕಂಟೈನರ್ ಸರಕು ಸಾಗಣೆಯ ಪ್ರಗತಿ ದಾಖಲಿಸುವ ಮೂಲಕ ಈ ಬಂದರು ಜಾಗತಿಕ ಶ್ರೇಯಾಂಕದಲ್ಲಿ 21ನೇ ಸ್ಥಾನಕ್ಕೆ ಏರಿದೆ ಎಂದು ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 5ನೇ ದಿನದಾಟದಲ್ಲಿಂದು ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ ಮುಂದುವರಿಸಿದ್ದು ತನ್ನ ಮುನ್ನಡೆ ಕಾಯ್ದುಕೊಳ್ಳುತ್ತಿದೆ. ಆದರೆ ಈಗಲೂ ಪಂದ್ಯದ ಮೇಲೆ ಭಾರತಕ್ಕೆ ಹೆಚ್ಚಿನ ಹಿಡಿತವಿದೆ. ಫಾಲೋ ಆನ್ ಹೇರಲಾಗಿದ್ದರೂ ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ನಿಧಾನಗತಿಯಲ್ಲಿ ಸುಧಾರಿಸಿಕೊಳ್ಳುತ್ತಿರುವ ಶ್ರೀಲಂಕಾ ಸದ್ಯಕ್ಕೆ 100 ಅಧಿಕ ರನ್ಗಳ ಮುನ್ನಡೆಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 7 ವಿಕೆಟ್ ನಷ್ಟಕ್ಕೆ 341 ರನ್ ಗಳಿಸಿ ಆಡುತ್ತಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಬಳಿಕ ಭಾರತ ಫಾಲೋ ಆನ್ ಹೇರಿತ್ತು. ಬಳಿಕ ಎರಡನೇ ಇನ್ನಿಂಗ್ಸ್ನ ಆರಂಭದಲ್ಲೇ ಕೆಲವು ವಿಕೆಟ್ ಕಳೆದುಕೊಂಡರೂ ಶ್ರೀಲಂಕಾ ಇಂದಿನ ದಿನದಾಟದಲ್ಲಿ ಸಂಯಮದೊಂದಿಗೆ ರನ್ ಕಲೆ

ಹಾಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ 2ನೇ ಕಂತಿನ ಭಾರಿ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13ರಂದು ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ 2ನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಹೈರ್ಗೆ ಗ್ರಾಮದ ಶ್ರೀಮತಿ ಪೂಜಾರವರು ತಮ್ಮ 23ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು ಪತಿಯಾದ ಮಂಜುರವರು, ಮಕ್ಕಳಾದ ಅಮೂಲ್ಯ ಹಾಗೂ ಧನುಷ್ರವರು, ತಂದೆ ಚಂದ್ರರವರು, ತಾಯಿ ಮಂಜುಳರವರು, ತಂಗಿಯಾದ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ ಡಿ ಕೋಟೆ ತಾಲೂಕಿನ ಮಾಸ್ತಿಗುಡಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ಕಲ್ಪನಾ ಮತ್ತು ಶ್ರೀಮತಿ ಲಲಿತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಂಗಕಾಡು ನಂಗಜನ ಕೇಳುಗರೆ, ಇವತ್ತು ವಿಶೇಷವಾಗಿ ಅವರ ಒಂದು ಗಿರಿಜನರ ಆಚಾರ ವಿಚಾರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಕುರಿತು, ಇವತ್ತು ನಮ್ಮ ಜೊತೆ ಅವರ ಒಂದು ಸಮಸ್ಯೆಗಳ ಕುರಿತು ಕೆಲವೊಂದು ವಿಚಾರಗಳನ್ನು ನಮ್ಮ ನಂಗಕಾಡು ನಂಗಚಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಅವರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಆಡಿ ಸಮಸ್ಯೆ ಮತ್ತು ಅವರ ಸಂಸ್ಕೃತಿ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ಕಲ್ಪನಾ, ಮಾಸ್ತಿ ಗುಡಿಯಾಡಿ, ನಮಸ್ತೆ.
2: ನನ್ನ ಹೆಸರು ಲಲಿತಾ. ಈಗ ನನ್ನ ಕ್ಯಾಸೆಟ್ ಹೇಳಬೇಕಾದ್ರೆ, ನಾನು ಜೇನು ಕುರು.
0: ಎಷ್ಟು ವರ್ಷದಿಂದ ಮಾಸ್ತಿ ಗುಡಿ ಹಾಡಿಲಿದ್ದೀರಿ ಮೇಡಮ್?
1: ನಾವು ಬಂದು 9 ವರ್ಷ ತುಂಬಾ ಕಾಯ್ತು.
0: ಮೊದಲೆಲ್ಲ ಎಲ್ಲಿದ್ರಿ ನೀವು?
1: ನಾವು ಫಸ್ಟ್ ಫಾರೆಸ್ಟ್ ಅಲ್ಲಿ ಇದ್ದೋ, ಕಾಡೊಳಗೆ. ಕಾಡೊಳಗೆ ಇದ್ದು ಶಿಫ್ಟ್ ಮತ್ತು ಫಾರೆಸ್ಟ್ ಒಳಗಡೆ ಇದ್ದೋ. ಅಲ್ಲಿಂದ ನಮ್ಮನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಗವರ್ಮೆಂಟ್ ಅವರು.
0: ಯಾಕೆ ಶಿಫ್ಟ್ ಮಾಡಿದ್ರು?
1: ಅಲ್ಲಿ ನಮಗೆ ಹಿಂಸೆ ಇರಕ್ಕೆ ಹಿಂಸೆ ಆಯ್ತು, ಅದಕ್ಕೆ ನಮ್ಮನ್ನ ಇಲ್ಲಿ ಹೊರಗಡೆ ತಗೊಂಡು ಬಿಟ್ರು.
0: ಅತಿ ಹೆಚ್ಚು ಕಾಡು ಪ್ರಾಣಿಗಳು ಇರೋದ್ರಿಂದ ನಿಮ್ಗೆ ಹಿಂಸೆ ಆಗ್ತಿತ್ತು?
1: ಆನೆ, ಹುಲಿ, ಸಿಂಹ, ಕರಡಿ ಎಲ್ಲ ಜಾಸ್ತಿ ಆಯ್ತು. ಅದಕ್ಕೆ ಅಲ್ಲಿ ನಮಗೆ ಎಲ್ಲರಿಗೆ ಕಷ್ಟ. ಒಂದು ಕಾಲದವ್ರನ್ನ ಕರ್ಕೊಂಡು ಬರಕ್ಕೇನು ಕಷ್ಟನೇ, ಮತ್ತೆ ನೀರಿಗೆ ಊಟ ಎಲ್ಲ ಸ್ವಲ್ಪ ತೊಂದರೆ ಆಯ್ತು. ಅದಕ್ಕೆ ನಮ್ಮನ್ನ ಗವರ್ಮೆಂಟ್ ಅವರು ಇಲ್ಲಿಗೆ ತಗೊಂಡು ಬಿಟ್ಟಿದ್ದಾರೆ.
0: ಹೇಗಿತ್ತು ನಿಮ್ಮ ಸಂಸ್ಕೃತಿ ಸಂಪ್ರದಾಯ?
1: ಆಗ ಅಲ್ಲಿ ರೊತ್ತಿಗೆ ಫಾರೆಸ್ಟ್ ಕಾಡೊಳಗೆ ಪ್ರಾಣಿ ತರ ಇದ್ದು, ಇವಾಗ ಇಲ್ಲಿ ಬಂದ್ಮೇಲೆ ಮನ್ಸೂರ್ ತರ ಆಗಿದೀವಿ.
0: ಅದೇ ಅಂದ್ರೆ ವಿಭಿನ್ನವಾಗಿರ್ತಿತ್ತು ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಎಲ್ಲ. ಯಾವ ಹಬ್ಬಗಳನ್ನ ವಿಶೇಷವಾಗಿ ಯಾವ ತರ ಮಾಡ್ತಿದ್ರಿ?
1: ನಮ್ಗೆ ಎಲ್ಲ ಹಬ್ಬ ತಿತ್ಮತಿಯಲ್ಲಿ ಒಂಟೆ ಅಂಗಡಿಯಲ್ಲಿ, ನಮ್ಗೆ ಭದ್ರಗಾಳಿ ದೇವಸ್ಥಾನದಲ್ಲಿ ನಮ್ಗೆ ಒಂದು ಕುಂಡೆ ಹಬ್ಬ ಅಂತ ಬರ್ತದೆ, ಅದೇ ನಮ್ಗೆ ದೊಡ್ಡ ಹಬ್ಬ. ಅದು ಮಾಡ್ತೀವಿ ವರ್ಷ ವರ್ಷ, ಅದೇ ನಮ್ಗೆ ದೊಡ್ಡ ಹಬ್ಬ ಮಾಡೋದು. ನಾವು ಹೆಂಗಸರು ವೇಷ ಗಂಡಸರು ಹಾಕೊಂಡು ಅದು ಮನೆ ಮನೆಗೆ ಹೋಯ್ತಾರೆ. ಎಲ್ಲ ಮನೆ ಮನೆಗೆ ಹೋಗಿ ದುಡ್ಡು ಕಾಸು ಅಕ್ಕಿ ಎಲ್ಲ ಕೊಡ್ತಾರೆ, ತಕೊಂಡೋಗಿ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ಆಗ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ 2 ದಿವಸ ಹಬ್ಬ ಮಾಡ್ತೀವಿ. 2 ದಿವಸ ಹಬ್ಬ ಮಾಡಿ ಆಮೇಲೆ ವರ್ಷಕ್ಕೆ ಒಂದೇ ಸಲ ಬರೋದು ಹಬ್ಬ. ವರ್ಷಕ್ಕೆ ಒಂದ್ಸಲ ಹಾಗೆ ಮಾಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ. ಮನೇಲಿ ಯಾವ ಹಬ್ಬ ಮಾಡೋಕ್ಕಿಲ್ಲ, ಬಟ್ಟೆ ಹಾಕೊಂಡು ಹೋಗೋದೆ ದೇವಸ್ಥಾನಕ್ಕೆ, ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬರೋದು.
0: ಎಷ್ಟು ನಿಯಮ ಅನಿಸ್ತೆ ಇರುತ್ತೆ
1: ಅಂದ್ರೆ, ಗಂಡಸರು ಎಲ್ಲ ಬರೀ ಹೆಂಗಸರು ವೇಷನೇ ಹಾಕೋದು. ಹೆಂಗಸರು ವೇಷ ಹಾಕೊಂಡು ಎಲ್ಲ ದಮಟೆ ಬಡ್ಕೊಂಡು ಬೈಕೊಂಡು ಡ್ಯಾನ್ಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾರೆ. ಅದೇ ನಮ್ದೇ ದೊಡ್ಡ ಹಬ್ಬ ಎಲ್ಲದಕ್ಕಿಂತ.
0: ಇನ್ಯಾವ ಥರ ಹಬ್ಬ ಮಾಡ್ತೀರಾ ನೀವು?
1: ಯಾವ ಥರ ಹಬ್ಬ ಇಲ್ಲ, ನಮ್ದು ಇನ್ನು ಗೌರಿ ಹಬ್ಬ ಮಾಡ್ತೀವಿ, ಮತ್ತೆ ಯುಗಾದಿ ಹಬ್ಬ ಮಾಡ್ತೀವಿ. ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ಹಬ್ಬ ಇದೆ, ಉಂಡೆ ಹಬ್ಬ ಅಂತ ಹೇಳ್ತೀವಿ ಅಲ್ಲ, ಅದೇ.

0: ಕುಂಟೆ ಅಂಗಡಿ ದೇವಸ್ಥಾನ ಮಾಡ್ತಾರಲ್ಲ ಅದೇ.
1: ಈಗ ತಿತುಮತಿ ಕಾಡಲ್ಲಿದ್ದೀರಿ ಅಂತ ಹೇಳ್ತಿದ್ರಿ, ಯಾವ ತರ ಇತ್ತು ಆ ಜೀವನ?
0: ಆಗ ಸ್ವಲ್ಪ ಕಷ್ಟ ಇತ್ತು, ಎಲ್ಲ ಕುಡಿಯೋರು, ನಾವೆಲ್ಲ ಕುಡಿದ್ಕೊಳ್ತಿದ್ದೋ. ಆಮೇಲೆ ಮಕ್ಕಳು ಸಾಕಕ್ಕೆ ಕಷ್ಟ ಇತ್ತು, ಒಂದೆರಡು ಕೆಲಸ ಹೋಗಿ ಮಾಡ್ಕೊಳ್ತಿದ್ದೋ, ತಕ ಬರ್ತಿದ್ದ ತಿಂದ್ಕೊಳ್ತಿದ್ದೋ. ಫಾರೆಸ್ಟ್ ಅಲ್ಲಿ ಇರ್ತಿದ್ವಿ, ಫಾರೆಸ್ಟ್ ಕೆಲಸ ಎಲ್ಲ ಯಾವ್ದಿಲ್ಲ.
1: ಏನ್ ಕೆಲಸ ಇರ್ತಿತ್ತು ಅಲ್ಲಿ?
0: ತೋಟದಲ್ಲಿ ಕೊಡುಗರ ಹತ್ರ ಕಚ್ಚಡ ಎತ್ತೆ, ಕಾಫಿ ಕುಯ್ಯೋದು, ಮೆಣಸು ಕುಯ್ಯೋದು, ಆಗ ಗೊಬ್ಬರ ಹಾಕೋದು, ಆ ಕೆಲಸ ಮಾಡ್ತಾ ಇದ್ದವು. ಇವಾಗ ಇಲ್ಲಿ ಬಂದು ಈ ಕಡೆ ಹೊಲದಲ್ಲಿ ಹೋಗಿ ಮೆಣಸ್ಕಾಯಿ ಕುಯ್ತೀವಿ, ಕಳೆ ತೆಗಿತೀವಿ, ಆಗ ಅದೆಲ್ಲ ಮಾಡ್ತೀವಿ. ಇಲ್ಲಿ
1: ಇವಾಗ ಎಷ್ಟು ಕೊಡ್ತಿದ್ರು ಅಲ್ಲಿ ಕೂಲಿ?
0: ಅಲ್ಲಿ 300 ರೂಪಾಯಿ 350 ತನಕ ಕೊಡ್ತಾ ಇದ್ರು. ಇವಾಗ ಇಲ್ಲಿ ಬಂದು ಕೆಲಸ ಮಾಡ್ತೀವಿ, 400 ರೂಪಾಯಿ ಕೂಲಿ ಕೊಡ್ತಾರೆ, 450-400 ರೂಪಾಯಿ ಕೂಲಿ.
1: ಈಗ ಕಾಡಿನ ಮಧ್ಯೆ ನಿಮ್ಮ ಜೀವನ ಹೇಗ್ ನಡೀತಾ ಇತ್ತು? ಇಲ್ಲಿ ಅಲ್ಲಿ ಒಂದು ಅಂಗಡಿ ಇರ್ಲಿಲ್ಲ, ಯಾವುದೇ ಸೌಲಭ್ಯ ಸೌಕರ್ಯಗಳಿರ್ಲಿಲ್ಲ, ಯಾವ ತರ ಇತ್ತು ಹಾಡಿ ವ್ಯವಸ್ಥೆ?
0: ಅಲ್ಲಿಂದ 3-4 ಕಿಲೋಮೀಟರ್ ನಾವು ತಿತ್ಮತಿಗೆ ನಡ್ಕೊಂಡು ಬರ್ಬೇಕಿತ್ತು. ಆಗ ಅಲ್ಲಿಂದ ಸಾಮಾನೆಲ್ಲ ತಕೊಂಡು ಹೋಯ್ತಿದ್ವಿ ಕೆಲಸ ಮಾಡಿ, ಇಲ್ಲಿಂದಾನೆ ನಡ್ಕೊಂಡು ಹೋಗ್ಬೇಕು. ಹಿಂದೆ ಮುಂದೆ ಎಲ್ಲ ಹುಷಾರಿಲ್ಲದವ್ರಿಗೇನು ಇದಿಲ್ಲ, ನಾವು ಎಲ್ಲಿಂದ ಏನಾದರೂ ಎತ್ಕೊಂಡು ಬರ್ಬೇಕು. ಬಂದು ಇಲ್ಲಿ ರೋಡ್ ಬರ್ಬೇಕಾದ್ರೆ ಸುಮಾರು ಕಷ್ಟ ಇತ್ತು ನಮಗೆ. ಇವಾಗ ಇಲ್ಲಿ ಅಂತ ಕಷ್ಟ ಇಲ್ಲ, ಅದಕ್ಕೆ ನಮ್ಗೆ ಅಷ್ಟು ಕಷ್ಟ ಇರಕ್ಕಾಗಿಲ್ಲ ಅಂತೇಳಿ ನಮ್ಮನ್ನ ಇಲ್ಲಿಗೆ ದಾಟಿಸಿದ್ರು.
1: ಅಂದ್ರೆ ತಿತುಮತಿಲಿ ತುಂಬಾ ಕಾಡಿನ ಮಧ್ಯೆ ಇರೋದ್ರಿಂದ ನಮ್ಗೆ ಎಲ್ಲ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ, ಆಸ್ಪತ್ರೆಗೂ ಕೂಡ ಕಷ್ಟ ಆಗ್ತಿತ್ತು. ಮಕ್ಕಳ ಸ್ಕೂಲ್ ವ್ಯವಸ್ಥೆ ಏನಾದ್ರು ಇರ್ತಿತ್ತು ಅಲ್ಲಿ?
0: ಮಕ್ಕಳು ನಡ್ಕೊಂಡು ಬರ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು. ಸ್ಕೂಲ್ 2:30 ಬರ್ತಾ ಇದ್ರು ನಡ್ಕೊಂಡು, ಅವರು ರೋಡ್ ಪಕ್ಕನೆ ಬರ್ಬೇಕು ಮಕ್ಕಳು ಸ್ಕೂಲ್ಗೆ. ಯಾರಾದ್ರೂ ದೊಡ್ಡವರು ಒಬ್ರು ತಕೊಂಡ್ ಬಿಡ್ತಾ ಇದ್ರು, ಇಲ್ಲಾಂದ್ರೆ ಮಕ್ಕಳು ಎಲ್ಲ ಜೊತೆ ಸೇರಿ ಬರ್ತಾ ಇದ್ರು. ಕಾಡು ಒಳಗಿಂದ ಹೊರಗಡೆ ಬರ್ಬೇಕಾದ್ರೆ ಸುಮಾರು ಕಷ್ಟ, ಆನೆ ಕಾಟ. ಸಾಯಂಕಾಲ ಕೆಲಸ ಇದು ಶಾಲೆ ಬಿಟ್ಟು ಬರೋತ್ತಿಗೆ ಆನೆ ಆ ಕಡೆ ಈ ಕಡೆ ಓಡಾಡೋದು ಕಷ್ಟ, ಇದೆಲ್ಲ ಕಷ್ಟ ಆಯ್ತು. ನಮಗೆ ನೀರಿಗೇನು ಕಷ್ಟ ಆಯ್ತು, ನಾವೆಲ್ಲ ಒಳ್ಳೆಲಿ ಹೊತ್ತು ಮುಂದೆ ಕುಡಿತಾ ಇದ್ದೀವಿ, ಗುಂಡಿ ತೋಡ್ಬಿಟ್ಟು ಅಲ್ಲಿಂದ ನಾವು ತಕೊಂಡು ಕುಡಿತಾ ಇದ್ದೀವಿ. ಎಷ್ಟು ಕಾಫಿ ಕುಯ್ಯೋ ಟೈಮಲ್ಲೆಲ್ಲ ಲೇಟ್ ಆಗ್ಬಿಟ್ರೆ ಒತ್ತೆ ಕತ್ಸ್ಕೊಂಡು ಒಳಗೆ ನೀರಿಗೆ ಹೋಯ್ತಿದ್ದ, ಅಷ್ಟು ಕತ್ತಲೆಯಲ್ಲಿ ತಕೊಬಂದು ಅಡಿಗೆ ಮಾಡಿ ನಾವು ತಿಂತಾ
1: ಇದ್ವಿ. ಅಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಇರ್ತಿರ್ಲಿಲ್ಲ. ಈ ಆಹಾರ ಸಂಗ್ರಹಣೆ ಎಲ್ಲ ಕಾಡಲ್ಲಿ ಹೇಗ್ ಮಾಡ್ಕೋತಿದ್ರಿ ನೀವು?
0: ನಾವೇ ಮಾಡ್ತಿದ್ವಿ ಎಲ್ಲ, ಹಂಗೆ ತಾನೆ ಎಲ್ಲ ನಾವು ತಕೊಬಂದು ತಿಂತಾ ಇದ್ದಿದ್ವು. ಕೆಲಸ ಇಲ್ಲದವರು ಗೆಣಸು ಅದು ತಿನ್ಕೊಳ್ತಿದ್ದು, ನಾರ ಗೆಣಸು, ಮತ್ತೆ ಕಾಡಿಗೆ ಹೋಗೋರು ತುಪ್ಪ ಜೇನುತುಪ್ಪ ಎಲ್ಲ ತಕೊ ಬರ್ತಾ ಇದ್ರು, ಅನ್ನ ಮಾರ್ಬಿಟ್ಟು ಮಾಡ್ತಾ ಇದ್ ತಿಂತಾ ಇದ್ರು.
1: ನೀವ್ ಯಾವ ಪಂಗಡಕ್ಕೆ ಬರ್ತೀರಾ ಮೇಡಮ್?
0: ನಾವು ಜೇನುಕುರುಬೆ.
1: ಜೇನುಕುರುಬೆ ಅಂದ್ರೆ ಜೇನು ನಿಮ್ಮ ಮೂಲ ಕಸು. ಈ ನಿಟ್ಟಿನಲ್ಲಿ ಯಾವ ತರ ಜೇನನ್ನ ಸಂಗ್ರಹಣೆ ಮಾಡ್ಕೊಡೋದಾಗಿರ್ಬೋದು ಅಥವಾ ಅಳಿಯೋದಾಗಿರ್ಬೋದು, ಯಾವ ತರ ಮಾಡ್ತಿದ್ರಿ ನೀವು?
0: ಗಂಡಸರು ತಕೊ ಬರ್ತಾ ಇದ್ರಲ್ಲ, ಹೋಗಿ ಅವರು ಜೇನು ಎಳ್ಕೊಂಡ್ ಬಂದು ಕೊಟ್ರೆ ನಾವು ಅದನ್ನ ಹಿಂಡಿ ಬಾಣಿಸಿ ಬಾಟ್ಲಿಗೆ ಹಾಕಿ ಮಡಗಿ ಆಗ ಅವರು ಯಾರು ತಕೊಳ್ತಾರೆ ಅವ್ರಿಗೆ ನಾವು ಮಾರಿಟ್ಟು ತಕೊ ಬರ್ತಾ
1: ಇದ್ವಿ. ಎಷ್ಟು ಇರ್ತಿತ್ತು ಅದ್ರ ಬೆಲೆ?
0: ಬೆಲೆ ಆಗ ಕಡಿಮೆ ಮೇಡಮ್, ಈಗ ಜಾಸ್ತಿ ಇರ್ಬೋದು, ಆಗ ಸ್ವಲ್ಪ ಕಡಿಮೆ, ಒಂದು 500-550 ಅಷ್ಟಿತ್ತು ಒಂದು ಬಾಟ್ಲಿಗೆ. ಇವಾಗ 1,000 ರೂಪಾಯಿ ಬೆಲೆ ಬಂದಿದೆ ಜೇನಿಗೆ.
1: ಈಗಲೂ ಅದೇ ಕಸಬು ಏನಾರು ಮಾಡ್ತಾ ಇದ್ದೀರಾ?
0: ಇವಾಗ ಇಲ್ಲಿಗೆ ಬಂದ ಮೇಲೆ ಇಲ್ಲ ಮೇಡಮ್, ಈಗ ಇಲ್ಲಿಂದ ನಾವು ಎಲ್ಲ ಕೂಲಿ ಕೆಲಸನೇ ಮಾಡ್ಕೊಳ್ತೀವಿ. ಕಾಡಲ್ಲಿ ಇರೋತ್ತಿಗೆ ಆ ಕೆಲಸ ಮಾಡ್ತಾ ಇದ್ರು, ಇವಾಗ ಇಲ್ಲಿ ಬಂದ್ಮೇಲೆ ಊರಿಗೆ ಚೇಂಜ್ ಆದ್ಮೇಲೆ ನಾವೀಗ ಎಲ್ಲ ಕೂಲಿ ಕೆಲಸನೇ ಮಾಡ್ಕೊಳ್ತೀವಿ.
1: ಅಂದ್ರೆ ಅಲ್ಲಿದ್ದಾಗ ಆ ಕಸಬನ್ನ ಮಾಡ್ತಿದ್ದು, ಈಗ ಇಲ್ಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ ನೀವು ಕೂಲಿಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ರಿ. ಈ ಹಾಡಿ ಹೇಗ ಅನಿಸ್ತಾ ಇದೆ ನಿಮ್ಗೆ?
0: ಇವಾಗ ಈ ಹಾಡಿ ಅಂದ್ರೆ ಆನೆ ಸಿಂಹ ಕರಡಿ ಯಾವ್ದಿಲ್ಲ, ಹೆದರಿಕೆ ಏನಿಲ್ಲ. ಇವಾಗ ಇಲ್ಲಿ ಚೆನ್ನಾಗಿದ್ದೀವಿ, ಅಲ್ಲಿ ಎದ್ರೆ ಹೆದರಿಕೆ ಇರ್ತಿತ್ತು, ಹೋಗೋದು ಬರೋದೆಲ್ಲ ಸ್ವಲ್ಪ ಹೆದರಿಕೆ, ಸುಮಾರು ಕೀಳಾಗಿ ಆಗ್ಬಿಟ್ಟಿದ್ವು ಅಲ್ಲಿರೋತ್ತಿಗೆ. ಇವಾಗ ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದ್ದೀವಿ.
1: ಈಗ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು 9 ವರ್ಷಗಳು ಆಯ್ತು ಅಂತ ಹೇಳಿದ್ರಿ, ಮೊದ್ಲು ಯಾವ ತರ ಇತ್ತು ಈ ಹಾಡಿ ಪರಿಸ್ಥಿತಿ?
0: ಮೊದ್ಲು ಇಲ್ಲಿ ಹಾಡಿನೇ ಇತ್ತಿಲ್ಲ ಮೇಡಮ್, ನಾವು ನಮ್ಗೆ ಫಾರೆಸ್ಟ್ ಅವರು ಇದು ಮಾಡಿಸ್ಕೊಟ್ಟ ಮೇಲೆ ನಾವು ಬಂದು ನೋಡೋತ್ತಿಗೆಲ್ಲ ಇದು ಫುಲ್ ಕಾಡೆ ಇತ್ತು. ಆಮೇಲೆ ಇಲ್ಲಿ ಮನೆ ಎಲ್ಲ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಶಿಫ್ಟ್ ಮಾಡಿದವ್ರು.
1: ಅವ್ರೆ ಮನೆ ಕೊಟ್ರ?
0: ಅವರೇ ಮನೆ ಮಾಡಿಸಿ 3 ಎಕರೆ ಜಮೀನು, ಒಂದು ಮನೆ, 2.5 ಲಕ್ಷ ದುಡ್ಡು ಎಲ್ಲ ಕೊಟ್ರು. ಯಾವ ಇಲ್ಲಿ ಬಂದು ನಮ್ಮನ್ನ ಬಿಟ್ಟ ಮೇಲೆ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ, ಕೂಲಿ ಕೆಲಸ ಮಾಡ್ಕೊಂಡು.
1: ಎಷ್ಟು ಮನೆಗಳಿವೆ ಇಲ್ಲಿ?
0: 210 ಮನೆ ಇದೆ ಅಷ್ಟೇ.
1: 210 ಕೂಲಿನೇ ಆಗಿದೆ,
0: ಕೂಲಿನೇ, ಎಲ್ಲ ಕೂಲಿನೇ ಮಾಡೋದು. ನಾವು 3 ಜಾತಿ ಬೇರೆ ಬೇರೆ ಇದ್ದೀವಿ, ಬೆಟ್ಟ ಕುರುಬರು, ಎರುವರು, ಪಣೆಯರು, ಕುರುಬರು, ಜೇನು ಕುರುಬರು, ಇಷ್ಟು 3 ಜಾತಿ ಎಲ್ಲ ಇದ್ದೀವಿ. ಇಲ್ಲಿ ಬಂದ ಮೇಲೆ ಯಾವ ಕಷ್ಟ ಇಲ್ಲ, ಹಂಗೆ ಕೆಲಸ ಮಾಡ್ಕೊಂಡು ತಿನ್ಕೊತೀವಿ ಅಷ್ಟೇ.
1: ಈಗ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಈಗ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಅವೆಲ್ಲ ಸಮಸ್ಯೆಗಳು ಈಗ ಬಗೆ ಅರ್ದಿದಾವ ಅಥವಾ ಏನು?
0: ಎಲ್ಲದೆಲ್ಲ ಮಾಡ್ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಅಂದ್ರೆ ನಾವು ಹಿಂಗೆ ಕೂಲಿ ಕೆಲಸನೇ, ಜಮೀನಿ ಕೊಟ್ಟಿದ್ದಾರೆ, ಜಮೀನಿ ಇಲ್ಲ ಎಲ್ಲ ಸುಂಟಿಗೆ ಕೊಟ್ಟಿದೀವಿ. ಅವ್ರು ತಕೊಂಡ್ಮೇಲೆ ನಾವು ಜಮೀನಿ ಮಾಡ್ತಾ ಇದ್ವು, ಬಂದ ವರ್ಷದಿಂದ ಜಮೀನಿ ಮಾಡ್ತಾ ಇದ್ವು, ಬಂದು 2-3 ವರ್ಷದಿಂದ ಇಲ್ಲ, 2 ವರ್ಷ ಕಳೆದ್ಮೇಲೆ ನಾವು ಜಮೀನು ಮಾಡಕ್ಕೆ ಶುರು ಮಾಡ್ತಾವ್, ಜೋಳ ಆಗ್ತಾ ಇದ್ವಿ.
1: ಈಗ ಮಾಡ್ತಾ ಇದ್ರಿ ಜಮೀನು? ಈಗ ಕಾಡಲ್ಲಿ ವಿಭಿನ್ನವಾಗಿ ಜಮೀನ್ ಕೆಲಸ ಎಲ್ಲ ಇರ್ತಿತ್ತು, ಇಲ್ಲಿ ನಾಡಕ್ ಬಂದ್ಮೇಲೆ ಇಲ್ಲೇ ಒಂಥರ ವಿಭಿನ್ನವಾಗಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಇದಕ್ಕೆ ನೀವೇ ಹೊಂದ್ಕೊಂಡ್ರಿ?
0: ನಾವು ರೈತರನ್ನೆಲ್ಲ ನೋಡ್ದು, ಅವ್ರು ಹೇಳ್ಕೊಟ್ಟಾಗೆ ನಾವು ಮಾಡ್ದು, ಜೋಳ ಹಾಕ್ದು, ಜೋಳ ಬೆಳಿದು ಎಳ್ದು ವ್ಯಾಪಾರ ಮಾಡ್ತೀವಿ, ಅವರೇ ಬಂದು ತಕೊಂಡು.

0: ಒಯ್ತಾರೆ ಮಾರ್ತೀವಿ.
1: ಮಾರುಕಟ್ಟೆ ಬೆಲೆ ಸಿಗ್ತಾ ಇದೆಯಾ ಅಥವಾ ನೀವೇ ಮಾರುಕಟ್ಟೆಗೆ ಹೋಗಿ ಮಾರ್ತೀರಾ ಏನು?
0: ಇಲ್ಲ, ಅವರೇ ಬಂದು ಇಲ್ಲೇ ತಕೋತಾರೆ, ನಾವು ಮಾರೋದಿಷ್ಟ ಇಲ್ಲ. ಅವರೇ ಬಂದು ಇಲ್ಲೇ ತಕೋತಾರೆ, ಜೋಳ ಗೊಬ್ಬರ ಎಲ್ಲ ಕೊಡ್ತಾರಲ್ಲ ಅವರೇ ಬಂದು ತಕೊಂಡೋಯ್ತಾರೆ, ಸೆಲ್ಲಿಂಗ್ ಮಾಡಿಸೋದು ತಕೊಂಡೋಯ್ತಾರೆ, ನಾವು ಕೊಡಂಗೆ ಇಲ್ಲ.
1: ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ನಮ್ಗೆ ಸರ್ಕಾರನೇ ಎಲ್ಲಾ ರೀತಿ ಸೌಲಭ್ಯಗಳನ್ನ ಮಾಡಿಕೊಟ್ಟಿದೆ ಅಂತ, ಸರ್ಕಾರದಿಂದ ಇನ್ಯಾವ ತರ ಸೌಲಭ್ಯಗಳು ಸಿಗ್ತಾ ಇದೆ? ಈಗ ರೇಷನ್ ಆಗಿರ್ಬೋದು ಅದೆಲ್ಲ ಬರ್ತಿದ್ಯಾ?
0: ರೇಷನ್ ಬರ್ತಾ ಇತ್ತು, ಇವಾಗ ಸ್ವಲ್ಪ ತಿಂಗಳಿಂದ ಬರ್ತಾ ಇಲ್ಲ. 6 ತಿಂಗಳು ಕೊಡ್ತಾರೆ, 6 ತಿಂಗಳು ನಿಲ್ಲಿಸ್ತಾರೆ.

0: ಸೊಸೈಟಿಲಿ ಎಲ್ಲ ಕೊಡೋದು ನಮ್ಮ ತಿಂಗಳು ತಿಂಗಳು ಕೊಡ್ತಾರೆ.
1: ಈಗ ಆಡಿಲಿ ಸರ್ಕಾರ ಬಿಟ್ಟು ಇನ್ನೂ ಕೆಲವು ರೀತಿಯ ಸಮಸ್ಯೆಗಳಿದೆ, ಈಗ ಚಿಕ್ಕದ್ರಲ್ಲೇ ಮದುವೆ ಮಾಡದಾಗಿರ್ಬೋದು, ಕುಡಿಯೋದಾಗಿರ್ಬೋದು, ನಿಮ್ಮ ಆಡಿಲಿ ಅದೇ ತರ ಯಾವ್ದಾರ ಸಮಸ್ಯೆಗಳು ಇದೆಯಾ?
0: ಕುಡಿಯೋರು ಸುಮಾರು ಜನ ಇದ್ದಾರೆ, ಚಿಕ್ಕ ಮಕ್ಕಳು ಮದುವೆ ಆಗೋರು ಇದ್ದಾರೆ.
1: ಈಗ ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ ಅಂತ ನಿಮ್ಗೆ ಅನ್ಸುತ್ತೆ?
0: ಇವಾಗ ನಾಡಿನ ಜೀವನೇ ಉತ್ತಮನ ಆಗುಂಟು. ಈಗ ನಮ್ಮ ಯಜಮಾನರು ಕುಡಿಯೋದಿಲ್ಲ.
1: ಯಾಕೆ ನಿಮ್ಮ ಯಜಮಾನರು ಕುಡಿಯಲ್ಲ?
0: ಈಗ ಅಲ್ಲಿರೋತಿಗೆ ಕುಡಿತಾ ಇದ್ರೆ ಇಲ್ಲಿಗೆ ಬಂದ್ಮೇಲೆ ನಿಲ್ಲಿಸಿದ್ದಾರೆ, ಈಗ ಕುಡಿಯೋದೆಲ್ಲ ಇಲ್ಲ. ಕೆಲಸ ಮಾಡ್ತಾರೆ ಬರ್ತಾರೆ ಅಷ್ಟೇ, ಅದು ಬಿಟ್ಟಮೇಲೆ ಕುಡ್ತಾನಲ್ಲ ಇಲ್ಲ.
1: ಈಗ ಕಾಡಲ್ಲಿ ಇರ್ಬೇಕಾದ್ರೆ ಏನೇನೆಲ್ಲ ಊಟ ಪದ್ಧತಿನ ನೀವು ಮಾಡ್ತಿದ್ರಿ?
0: ನಾವು ಅನ್ನ ಸಾಂಬಾರು ಮಾಡ್ತಾ ಇದ್ದ, ಸೊಪ್ಪು ಅದು ಇದು ಏನು ಸಿಗ್ತದೆ ಅದೆಲ್ಲ ನಾವು ಮಾಡ್ತಾ ಇದ್ದೆವು. ಗೆಡ್ಡೆ ಗೆಣಸು, ಸೊಪ್ಪು ಸಿಕ್ಕಿದ್ರೆ ಸೊಪ್ಪು ಚಟ್ನಿ ಮಾಡಿಕೊಂಡು ತಿಂತಾ ಇದ್ದೆವು. ಕರಳೆ ಮಾಡ್ತಾ ಇದ್ದೆವು, ಎಲ್ಲ ಮಾಡ್ತಾ ಇದ್ದೆವು. ಜೇನು ಸಿಕ್ಕಿದ್ರೆ ಜೇನು ಮರಿ ಸಾರು ಮಾಡ್ತಾ ಇದ್ದೆವು, ಜೇನು ಮರಿ ಸಾರು ಮಾಡಿ ಊಟ ಮಾಡ್ತಾ ಇದ್ದೆ, ಎಲ್ಲಾನು ತಿಂದಿದೀವಿ.
1: ಯಾವುದೇ ಸಮಸ್ಯೆಗಳು ಬರ್ತಿರ್ಲಿಲ್ವಾ ಅವಾಗ?
0: ಯಾವ ಸಮಸ್ಯೆ ಇಲ್ಲ, ಬರ್ತಾ ಇತ್ತಿಲ್ಲ. ಅಲ್ಲಿಗೆ ಬರ್ತಾನೆ ಇರ್ತಿತ್ತಿಲ್ಲ ಯಾರು, ಗೌರ್ಮೆಂಟ್ ಅವ್ರು ಯಾರು ಏನಾದ್ರಾಗ್ಲಿ ಆನೆಗೆ ಎದ್ರುಕೊಂಡು ನಮ್ಮ ಅಡಿಗೆ ಯಾರು ಬರ್ತಾ ಇತ್ತಿಲ್ಲ. ಮೇಡಮ್,
1: ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೋತಿದ್ರಿ?
0: ನಾವು ಬೇಕು ಏನಾದ್ರ ಆದ್ರೆ ನಾವೇ ನಡ್ಕೊಂಡು ಹೋಗಿ ತಿತ್ಮತಿ ಬರ್ತಾ ಇದ್ದ, ಒಂದು ಹಾಸ್ಪಿಟ್ಲ್ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೋ, ಇಲ್ಲಾಂದ್ರೆ ನಾವು ನಾಳಷ್ಟಿನೇ ಮಾಡ್ಕೊಳ್ತಾ ಇದ್ದೋ. ಆಗ್ಲತ್ತು ಏನು ಹೆದರಿಕೆ ಇಲ್ಲ, ರಾತ್ರಿ ಹೊತ್ತು ಮಾತ್ರ ಆನೆ ಬರೋದು ಸ್ವಲ್ಪ ಮನೆ ಮನೆ ಪಕ್ಕ ಬರ್ತಾ ಇತ್ತು. ಆವಾಗ ಮರ ಮೇಲೆ ಅಟ್ನೆ ಹಾಕ್ತಿದ್ರು, ಗಂಡಸರ ಮೇಲೆಗಳ ಹತ್ತಿ ಎದುರಿಸ್ತಾ ಇದ್ರು, ಹೋಯ್ತಾ ಇತ್ತು. ಹಂಗ ನಾವು ಮಲಗ್ತಾ ಇತ್ತು.
1: ಕಾಡಲ್ಲಿ ಇದ್ರು ಕೂಡ ಪ್ರಾಣಿ ಭಯ ಅನ್ನೋದು ಇರ್ತಿರ್ಲಿಲ್ಲ ನಿಮ್ಗೆ?
0: ಇವಾಗ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಹೆದರಿಕೆ, ಅಲ್ಲಿ ಇರೋತ್ತಿಗೆ ಹೆದರಿಕೆ ಇತ್ತಿಲ್ಲ. ಇವಾಗ ಇಲ್ಲಿ ನಾಡಿಗೆ ಬಂದ್ಮೇಲೆ ಈಗ ಸ್ವಲ್ಪ ಪ್ರಾಣಿ ಆನೆ ಅಂದ್ರೆ ಸ್ವಲ್ಪ ಭಯ. ಇವಾಗ ಈ ಕಡೆ ಬಂದ್ಬಿಟ್ಟಿದೀವಲ್ಲ, ಅಲ್ಲಿ ಫಾರೆಸ್ಟ್ ಕಾಡುಗಳಿಗೆ ಇರೋತ್ತಿಗೆ ಹೆದರಿಕೆ ಇತ್ತಿಲ್ಲ. ಇವಾಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಹೆದರಿಕೆ ಕಾಣುತ್ತೀವಿ. ಈಗ ಇಲ್ಲಿ ಇದ್ದೀವಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಫಾರೆಸ್ಟ್ ಇವಾಗ ಕಾಡುಗಳಿಗೆ ಹೋಗೋತ್ತಿಗೆ ನಮಗೆ ಸ್ವಲ್ಪ ಹೆದರಿಕೆ ಇತ್ತು.
1: ಯಾಕೆ
0: ಆಗ ಭಯ ಇತ್ತಿಲ್ಲಲ್ಲ, ಇವಾಗ ಇಲ್ಲಿ ಯಾವ್ದು ಕಾಣೋದಿಲ್ಲಲ್ಲ ಮೇಡಮ್, ಅದಕ್ಕೆ ಇವಾಗ ಹೆದರಿಕೆ ಕಂಡ್ರೆ ಭಯ, ಅದಕ್ಕೆ
1: ಹೋಗ್ತೀವಿ. ಅವಾಗೆಲ್ಲ ಆಸ್ಪತ್ರೆಗಳೇ ಇರಲಿಲ್ಲ, ಅವಾಗ ನಿಮ್ಮ ಮನೆ ಮದ್ದುಗಳು ಯಾವ ತರ ಇರ್ತಿತ್ತು?
0: ನಾವು ಕಷಾಯ ತರ ಮಾಡ್ತಾ ಇದ್ದೆವು, ಮುಳ್ಳೊಂದು ಗಿಡ ಸ್ವಲ್ಪ, ಅದೇನು ನಮ್ಮ ಭಾಷೆಯಲ್ಲಿ ಕೆಂಜಿಗ ಸೊಪ್ಪು ಅಂತ ಹೇಳ್ತಾರೆ, ಅದು ಒಳ್ಳೆ ಮೆಣಸು ಶುಂಠಿ ಜೇನು ಎಲ್ಲ ಹಾಕಿ ಕಷಾಯ ಮಾಡಿ ಮಕ್ಕಳಿಗೆ ನಾವೆಲ್ಲ ಕುಡಿತಾ ಇದ್ದೆವು, ಅಲ್ಲಿಂದ ನಮಗೆ ತೊಂದರೆ ಬರ್ತಾ ಇದ್ದಿಲ್ಲ. ಇವಾಗ ಆ ತರ ಮದ್ದೆಲ್ಲ ಈಗ ಮಾಡೋಕ್ಕಾಗಲ್ಲ, ಈಗ ಅದು ಮಾಡಿದ್ರು ಹೋಗೋದಿಲ್ಲ, ಹಾಸ್ಪಿಟ್ಲ್ ಇಂದಾನೆ ಎಲ್ಲ ಸರಿ ಆಗ್ತದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈಗ ಹಾಗಾದ್ರೆ ಎಲ್ಲ ಮನೆ ಔಷಧಿನೇ ಮಾಡ್ಕೊಳ್ತಾ ಇದ್ರು, ಇವಾಗ ಇಲ್ಲ.
1: ಅಂದ್ರೆ ಮನೆ ಔಷಧಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಮಕ್ಕಳನ್ನ ಅಲ್ಲೇ ಆರೋಗ್ಯವಾಗಿ ಇರಿಸ್ಕೋತಿದ್ರಿ. ಈಗ ನಿಮ್ಮ ಅಡಿಗೆ ಸಂಬಂಧಪಟ್ಟಂತೆ ಜನಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರ?
0: ಇಲ್ಲಿ ಮಾಡೋರು ಮಾಡ್ತಾರೆ, ಮಾಡದಿರೋರು ಜೇನು ಇಳಿಯೋಕ್ಕೆಲ್ಲ ಹೋಗ್ಬೇಕಾದ್ರೆ ಫಾರೆಸ್ಟ್ಗೆ ಹೋಯ್ತಾರೆ. ಆ ಕಡೆ ನಮ್ಮ ಹಳೆ ಊರಲ್ಲಿ ಎಲ್ಲ ಸ್ವಲ್ಪ ಜನರು ಇದಾರಲ್ಲ, ಅಲ್ಲೆಲ್ಲ ಹೋಗಿ ಆಲ್ಟ್ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಅದೆಲ್ಲ ಕೆಲಸ ಮಾಡ್ತಿದ್ದಾರೆ.
1: ಒಟ್ಟಾರೆ ನಿಮ್ಮ ಅಡಿಲಿ ವಿಶೇಷವಾಗಿ ಯಾವ ಹಬ್ಬಗಳನ್ನ ಈಗ ಇಲ್ಲಿ ಮಾಡ್ತಾ ಇದ್ದೀರಾ?
0: ಇಲ್ಲಿನೂ ಅದೇ ಹಬ್ಬ ಮಾಡೋದು ನಾವು, ಅಲ್ಲಿನ ಇರೋತ್ತಿಗೆ ಅದೇ ಹಬ್ಬ ಮಾಡ್ತಾ ಇದ್ದಿದ್ದು, ಇಲ್ಲಿ ಇರೋತ್ತಿಗೆ ಅದೇ ಹಬ್ಬ ಮಾಡ.
1: ಯಾವ ತಿಂಗಳಲ್ಲಿ ಮಾಡ್ಕೋತೀರಿ ಅದನ್ನ?
0: ಜೂನ್ ತಿಂಗಳಲ್ಲಿ.
1: ಜೂನ್
0: ತಿಂಗಳಲ್ಲಿ ಬರೋದು ಹಬ್ಬ.
1: ಈಗ ಇನ್ಯಾವ ತರ ಹಬ್ಬಗಳನ್ನ ವಿಶೇಷವಾಗಿ ಮಾಡ್ತೀರಾ ನೀವು?
2: ವಿಶೇಷವಾಗಿ ಮಾಡೋದು ಅದೇ ಹಬ್ಬ ನಮಗೆ ಇರೋದು, ಮಾಮೂಲಾಗಿ ಯಾವ್ದು ಅಂತ ಹೇಳಿದ್ರೆ ಉಗಾದಿ, ಉಗಾದಿ ಬಿಟ್ಟ ಮೇಲೆ ಗೌರಿ ಹಬ್ಬ, ಗೌರಿ ಹಬ್ಬ ಬಿಟ್ಟ ಮೇಲೆ ಈಗ ಅವ್ರು ಹೇಳಿದಂಗೆನೆ ಕುದುರೆ ಹಬ್ಬ ಅಂತ ಹೇಳ್ತಾರೆ, ಆದ್ರೆ ಅದನ್ನ ಭದ್ರಗಳಿದು ಅದನ್ನ ಮಾಡೋದು ಅವರು ಆ ಕಾಲದಿಂದಾನೆ ಅಜ್ಜಿ ತಾತಂದಿರು ಇರುವಾಗ ಅದನ್ನ ಅವರು ನಡ್ಸ್ಕೊ ಬಂದಿದ್ರು, ಆ ಹಬ್ಬಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಅವರು ಹಳೆಯವರು ಇರುವ ಹಬ್ಬ ನಾವು ಸರಿಯಾಗಿ ಈಗಿನ ಅವರು ಯಾರು ಮಾಡೋದಿಲ್ಲ, ಯಾಕೆಂತೇಳಿ ಅವರಿಗೆ ಸರಿಯಾಗಿ ಹಳೆಯವರು ಇರುವಾಗ ಹೇಳಿಕೊಟ್ಟಿದ್ನ ಮಾತ್ರ ಮಾಡೋಕ್ಕೆ ಸಾಧ್ಯ, ಇನ್ನು ಬೇರೆ ಏನು ಮಾಡ್ತಾ ಇಲ್ಲ. ನಾವು ಈ ಹಬ್ಬಗಳನ್ನ ಮಾಡ್ತೀವಿ, ಈ ಹಬ್ಬಗಳನ್ನ ಈಗ ಮುಂದೆನೂ ನಾವು ಮಾಡ್ತಾ ಇರ್ತೀವಿ, ಇದು ನಾವು ಮಾಮೂಲು ಮಾಡುವ ಹಬ್ಬಗಳು, ಈ ಹಬ್ಬಗಳನ್ನ ಬಿಡಕ್ಕಾಗೋದಿಲ್ಲ, ನಾವು ಹಬ್ಬಗಳು ಅಂತೇಳಿ ಮಾಡ್ತೀವಿ. ಈಗ ಜೇನು ಕುರುಬರು ಅಂತ ಹೇಳಿದ್ರೆ ಜೇನು ಕುರುಬರಿಗೆ ಆಗಿ ಪೆಸಲ್ ಹಬ್ಬಗಳು ಇರೋದಿಲ್ಲ, ಇದೇ ಹಬ್ಬ, ಈ ಹಬ್ಬಗಳನ್ನೇ ನಾವು ಮಾಡ್ತಾ ಇರ್ತೀವಿ, ಬೇರೆ ಏನು ಹಬ್ಬ ಮಾಡೋದಿಲ್ಲ.
1: ಇದ್ರ ಕುರಿತಂತೆ ಈಗ ನಿಮ್ಮ ಪಂಗಡಕ್ಕೆ ಸಂಬಂಧಪಟ್ಟಂತೆ ಏನೇನು ಊಟ ಶೈಲಿಗಳು ಇರ್ತವೆ?
2: ಊಟಗಳು ಈಗ ನಾವು ಅಲ್ಲಿ ಕಾಡಲ್ಲಿ ಇರುವಾಗ

0: ಅವರು ಹೇಳಿದಂಗೆ ಗೆಡ್ಡೆ ಗೆಣಸು ಮಾಡ್ತಾ ಇದ್ದು. ಮತ್ತೆ ಈ ಜ್ವರ ಕೆಮ್ಮುಲು ಶೀತಗಳು ಜ್ವರಗಳು ನೆಗಡಿಗಳು ಬಂದ್ರೆ ನಮಗೆ ಗೊತ್ತಿರುವಂತ ಮದ್ದುಗಳನ್ನ ನಾವು ಮಾಡ್ತಾ ಇದ್ದು. ಹಾಸ್ಪಿಟ್ಲಿಗೆ ಹೋಗಕ್ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಾವು ಕಾಡು ಮಧ್ಯದಲ್ಲಿ ಇದ್ದವರು. ಈ ಕಾಡು ಮಧ್ಯದಲ್ಲಿ ಇಲ್ಲಿ ಆದ್ರೆ ಗಾಡಿಗಳಿದೆ, ಗಾಡಿಗಳು ವೆಹಿಕಲ್ ಯಾವ್ದಾದ್ರು ಬಾಡಿಗೆ ಮಾಡಿ ತಕೊಂಡು ಹೋಗ್ಬೋದು, ಅಲ್ಲಿ ಯಾವ್ದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ನಮಗೆ ಗೊತ್ತಿರುವ ಹಾಗೆ ಈ ಅಜ್ಜಿಂದ್ರು ಅಜ್ಜಂದಿರು ಗೊತ್ತಿರುವ ಮದ್ದುಗಳನ್ನ ಮಾಡ್ತಾ ಇದ್ರು ಮಕ್ಕಳಿಗೆ. ಮಾಡಿ ದೊಡ್ಡವ್ರಿಗಾದ್ರೂ ಸರಿ ಚಿಕ್ಕವ್ರಿಗಾದ್ರೂ ಸರಿ ಈ ಮದ್ದಿಂದ ಗುಣ ಆಯ್ತಿತ್ತು. ಈಗ ಅಲ್ಲಿಂದ ಕಾಡಿಂದ ಬಂದ ಮೇಲೆ ಇಲ್ಲಿ ನಾವೀಗ ಊರಿಗೆ ಬಂದಿದ್ದೀವಿ, ಕಾಡಿಂದ ಬಂದು ಊರಿಗೆ ಸೇರಿದೀವಿ. ಈ ಊರಲ್ಲಿ ನಮಗೆ ಕಾಡಲ್ಲಿ ಇರೋ ವಸ್ತುಗಳು ಯಾವುದು ಸಿಗ್ತಾ ಇಲ್ಲ. ಈ ಕಾಡಲ್ಲಿ ಆಗ ಇದು ತಿಂದಿದೆ ಬಲಗಳಲ್ಲಿ ನಾವೀಗ ದುಡಿತಾ ಇದ್ದೀವಿ. ಈಗ ನಮ್ಮ ಮಕ್ಕಳಿಗೆ ಏನಂದ್ರೆ ಎಲ್ಲ ಹಾಸ್ಪಿಟ್ಲು, ಹಾಸ್ಪಿಟ್ಲ್ ಬಿಟ್ಟಮೇಲೆ ಬೇರೆ ಏನಿಲ್ಲ. ಈಗ ನಮ್ಮ ಮಕ್ಕಳಿಗೆಲ್ಲ ಏನು ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಯಾವುದು ಗೊತ್ತಿಲ್ಲ. ಇನ್ನು ಮುಂದೆ ಈಗ ಏನು ಸರ್ಕಾರದಿಂದ ನಮಗೆ ಏನು ಉಪಯೋಗಿಸಿಕೊಂಡು ಏನು ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ನಾವು ಕೊಡ್ತಾ ಇದೀವಿ ಮಕ್ಕಳಿಗೆ, ಬೇರೆ ಏನಿಲ್ಲ.
1: ಈ ನಿಟ್ಟಲ್ಲಿ ಶಾಲೆ ವ್ಯವಸ್ಥೆ ಎಲ್ಲ ಈಗ ನಿಮ್ಮ ಮಕ್ಕಳಿಗೆ ಕಲ್ಪಿಸ್ಕೊಡ್ತಾ ಇದೆಯಾ ಸರ್ಕಾರ?
0: ಕೊಟ್ಟಿದೆ. ಒಂದು ಇಲ್ಲಿ ಭೀಮನಹಳ್ಳಿಲಿ ಆಶ್ರಮ ಸ್ಕೂಲ್ ಇದೆ, ಕಷ್ಟ ಆಗಿರೋರಿಗೆ ಆಶ್ರಮ ಸ್ಕೂಲ್ ಇದೆ, ಮಕ್ಕಳನ್ನ ಅಲ್ಲಿ ಓದಿಸ್ಕೊಳ್ಬಹುದು. ಮತ್ತೆ ಈಗ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನಾವು ಬೆಳೆಸಬೇಕು ಅಂತ ತಾಯಿ ತಂದೆಗಳಿಗೆ ನಮಗೆ ಈಗ ನಾವು ಕಲ್ತಿಲ್ಲ, ನಾವು ಏನ್ ಕಲ್ತಿಲ್ಲ, ನಾವು ಏನ್ ಕಲಿಯೋದಿಕ್ಕೆ ನಮ್ಮ ಸರ್ಕಾರದವರು ನಮ್ಮನ್ನ ಊರಿಗೆ ತಂದು ಬಿಟ್ಟಿದ್ದಾರೆ, ಕಾಡಲ್ಲಿ ಇದ್ದವ್ರನ್ನ ಊರಿಗೆ ಸೇರಿಸ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಈಗ ನಾವು ನಮ್ಮ ಬದಲಾವಣೆಗೆನ ಬೇರೆ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಬೇರೆ ಶಾಲೆಗೆ ನಾವು ಸೇರಿಸ್ತಾ ಇದೀವಿ. ಈಗ ದುಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದುಡಿಯ ಹಾಗೆ ನಾವಿಲ್ಲ, ನಾವು ಇದರಲ್ಲಿ ಬದಲಾವಣೆಗೆ ಆಗಿದ್ದೀವಿ. ನಮ್ಮ ಸರ್ಕಾರ ನಮಗೆ ಏನು ಸಹಾಯ ಮಾಡಿದ್ದಾರೆ ಹಾಗೆ ನಾವು ಬದಲಾವಣೆಗೆ ಆಗಿದ್ದೀವಿ.
1: ಈ ಕುರಿತಂತೆ ನಿಮ್ಮ ಅಡಿಗೆ ಇನ್ಯಾವೆಲ್ಲ ಸೌಲಭ್ಯಗಳು ಬೇಕು ಅಂತ ನಿಮ್ಗೆ ಅನ್ಸುತ್ತೆ?
0: ನಮ್ಮ ಈ ಅಡಿಗಳಿಗೆ ಈಗ ನಾವು ಹೊಸದಾಗಿ ಇಲ್ಲಿಗೆ ಬಂದವರಿಗೆ ಸೌಲಭ್ಯ ಕೊಡ್ತಾ ಇದ್ರು, ಈಗ ಫುಡ್ ರೇಷನ್ ಕೊಡ್ತಾ ಇದ್ರು, ಮತ್ತೆ ರೇಷನ್ಗಳು ಕೊಡ್ತಾ ಇದ್ರು, ನಮಗೆಲ್ಲ ಸರ್ಕಾರದಿಂದ ಎಲ್ಲ ಸಹಾಯ ಕೊಡ್ತಾರೆ. ಈಗ ಒಂದು 6 ತಿಂಗಳ ಹಿಂದೆ ಯಾಕೆ ಸೌಲಭ್ಯ ಬರ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ. ಅದು ಯಾಕೆ ನಿಲ್ಲಿಸಿದ್ದಾರೆ, ಏನು ಕಾರಣಕ್ಕಾಗಿ ನಿಲ್ಲಿಸಿದ್ದಾರೆ, ಅಲ್ಲ ನಮ್ಮ ಈ ಬಡ ಜನರುಗಳಿಂದ ಏನಾದ್ರು ತಪ್ಪಾಗಿದ್ದ, ಈಗ ನಾವು ಅದನ್ನೇ ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ. ಅದು ನಮಗೆ ಇನ್ನೂ ಸರಿಯಾದಂತೆ ಸಿಕ್ಕಿಲ್ಲ, ಈ ಮಾಹಿತಿಗಳು ಸಿಕ್ಕಿಲ್ಲ ನಮಗೆ. ಇದು ಯಾಕೆ ನಮಗೆ ಕೊಡ್ತಾ ಇಲ್ಲ, ಯಾಕೆ ನಿಂತೋಗಿದೆ, ಇದು ಯಾವ ಕಾರಣಕ್ಕಾಗಿ ನಮಗೆ ಸಿಕ್ಕಿಲ್ಲ ಅಂತ ಹೇಳೋದನ್ನ ನಮಗೆ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕಿದ್ಮೇಲೆ ಇನ್ನು ಮುಂದೆ ನಾ ಭಾಗ ನಾವು ಹೇಳ್ಕೊಡ್ತೀವಿ.
1: ಅಂದ್ರೆ ಈ ನಿಟ್ಟಿನಲ್ಲಿ ಒಂದು ಆಹಾರ ಸೌಲಭ್ಯ ಅನ್ನೋದು ಸಿಗ್ತಾ ಇಲ್ಲ, ಇಲ್ಲಿ ಮಾಮೂಲಿ ಮದ್ಯಪಾನ ಆಗಿರ್ಬೋದು, ಚಿಕ್ಕ ಬಾಲ್ಯ ವಿವಾಹ ಎಲ್ಲ ನಡೀತಾ ಇದೆಯಾ ನಿಮ್ಮ ಒಂದು ಹಾಡಿಲಿ?
0: ಈ ಹಾಡಿಲಿ ಮದ್ಯಪಾನ ಅಂತ ಹೇಳಿದ್ರೆ ಮದ್ಯಪಾನದಲ್ಲಿ ಸ್ವಲ್ಪ ಈ ಹಾಡಿ ಒಳಗಡೆ ಇಲ್ಲ, ಏನಿದ್ರು ಹೊರಗಡೆ ಇರ್ಬೋದು. ಈ ಮದ್ಯಪಾನ ತಕೊಳ್ಳೋರೆಲ್ಲ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅಷ್ಟೊಂದು ಈ ಕಾಡಲ್ಲಿ ಇದ್ದಂತೆ ಕೀಳ್ಮಟ್ಟದಲ್ಲಿ ಇಲ್ಲಿಲ್ಲ. ಎಲ್ಲ ಬಗ್ಗೆ
1: ಕಾಡಲ್ಲಿ
0: ಅಂತ ಹೇಳಿದ್ರೆ ತುಂಬಾ ಕೀಳಾಗಿತ್ತು, ಅದು ನಾನು ಹೇಳಕ್ ಆಗೋದಿಲ್ಲ. ಯಾಕೆಂತಂದ್ರೆ ತುಂಬಾ ಕೀಳಾಗಿತ್ತು ಅಂದ್ರೆ ತುಂಬಾ ಕೀಳಾಗಿತ್ತು. ಈಗ ನಮ್ಮನ್ನ ನಾವು ಸರಿಯಾದ ರೀತಿಲಿ ಬದಲಾವಣೆಗೆ ಮಾಡಿಲ್ಲ, ನಮ್ಮನ್ನ ನಾವೇ ಸರಿಯಾದ ರೀತಿಲಿ ಬದಲಾವಣೆಗೆ ಮಾಡಿಲ್ಲ. ಹಾಗಂತ ಹೇಳಿದ್ರೆ ತುಂಬಾ ಕಷ್ಟ ಇತ್ತು, ತುಂಬಾ ಕಷ್ಟ ಇತ್ತು. ಒಂದು ಊಟಕ್ಕೆ ಕಷ್ಟ ಇತ್ತು, ಒಂದು ಆ ಕಡೆ ಈ ಕಡೆಗೆ ದುಡಿಯೋದಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇತ್ತು. ಆ ಕಷ್ಟ ಎಲ್ಲ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ನಮ್ಮ ಈಗ ನಮ್ಮ ಸರ್ಕಾರನ ನಾವು ಕೆಟ್ಟದಾಗಿ ನಾವು ಬಯಸಬಾರದು. ಯಾಕೆಂತ ಹೇಳಿದ್ರೆ ನಾವು ತುಂಬಾ ಕಾಡಲ್ಲಿ ತುಂಬಾ ಕೀಳ್ಮಟ್ಟದಲ್ಲಿದ್ದು ತುಂಬಾ ಕಷ್ಟದಲ್ಲಿನೂ ಇದ್ದು, ಒಂದು ಮನೆಗಳಿಲ್ಲದೆ ಮಕ್ಕಳಿಗೆ ಮಳೆ ಬರುವಾಗ ಮರದ ಬುಡದಲ್ಲಿ ಕೂತ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದ್ದು. ಹಾಗೆ ಇಲ್ಲ, ನಮ್ಮ ಸರ್ಕಾರ ಅದನ್ನು ನೋಡಿ ಊರಿಗೆ ಬಂದು ಒಂದು ಮನೆ ಕೊಟ್ಟಿದ್ದಾರೆ, ನಮಗೆ ವಾಸ ಮಾಡಕ್ಕೆ ಒಂದು ಮನೆ ಕೊಟ್ಟಿದ್ದಾರೆ, ಭೂಮಿ ಕೊಟ್ಟಿದ್ದಾರೆ, ಸರಿಯಾದ ರೀತಿಯಲ್ಲಿ ದುಡ್ಕೊಂಡು ತಿನ್ನಿ ಅಂತೇಳಿ ಅಂದ್ರೆ ನಮ್ಮ ಸರ್ಕಾರ ಅವರಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದಿಲ್ಲ.
1: ಕಾಡಿನ ಜೀವನ ಹೇಗಿತ್ತು ಅಮ್ಮ
0: ಅವಾಗ? ಹಾಗ ಕಾಡಿನ ಜೀವನ ತುಂಬಾ ಕಷ್ಟ ಇತ್ತು, ತುಂಬಾ ಅಂತ ಹೇಳಿದ್ರೆ ಹೇಳಕ್ ಆಗೋದಿಲ್ಲ, ಅಷ್ಟು ಕಷ್ಟದಲ್ಲಿ ಇದ್ದೋ ನಾವು ಕಾಡಲ್ಲಿ. ಈಗ ನಮ್ಮ ಮಕ್ಕಳಿಗೆ ಸ್ಕೂಲಿಗೆಲ್ಲ ಹೋಗೋಕೆ ತುಂಬಾ ಕಷ್ಟ, ಒಂದು 4 ಅಕ್ಷರ ಕಲೀಲಿ ಅಂತ ಹೇಳಕ್ಕೂ ಕಷ್ಟ. ಯಾಕೆಂತ ಹೇಳಿದ್ರೆ ಕಾಡು ಪ್ರಾಣಿಗಳದ್ದು ಕಾಟ ಜಾಸ್ತಿ ಅಲ್ಲ. ಈಗ ಕಾಡು ಪ್ರಾಣಿಯಿಂದ ಎಷ್ಟೋ ನಮ್ಮ ಗಂಡಸರೆಲ್ಲ ಕಾಡು ಪ್ರಾಣಿಯಿಂದ ಸಿಕ್ಕಿ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಗೆ ಬರುವಾಗ ಅವರೆಲ್ಲ ಯಾರಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ, ಕಾಡು ಪ್ರಾಣಿನೇ ಕೊಂದು ಬಿಟ್ಟಿದೆ. ಅದೆಲ್ಲ ನೋಡಿ ನಮ್ಮ ಸರ್ಕಾರ ಈ ಊರಿಗೆ ನಮ್ಮನ್ನ ಕರ್ಕೊಬಂದು ಸೇರಿಸಿಕೊಟ್ಟಿದ್ದಾರೆ. ಇಷ್ಟು ನಮ್ಮ ಸರ್ಕಾರದ ಉಪಯೋಗ ಆಗಿದೆ, ತುಂಬಾ ಉಪಯೋಗ ಆಗಿದೆ ನಮ್ಮ ಸರ್ಕಾರ ಅದೊಂದು ಉಪಯೋಗ ಮಾಡಿದ್ದಾರೆ ನಮಗೆ.
1: ಮೊದಲು 9 ವರ್ಷದ ಹಿಂದೆ ಈ ಊರಿಗೆ ಬಂದಾಗ ಪೂರ್ತಿಯಾಗಿ ಕಾಡು ತರ ಇತ್ತು ಅಂತ ಹೇಳಿದ್ರೆ, ನೀವ್ ಯಾವ ತರ ಹಾಡಿ ತರ ಬದಲಾವಣೆಯನ್ನ ಒಂದು ಊರು ತರ ಬದಲಾವಣೆಯನ್ನ ನೀವ್ ಹೇಗೆ ಮಾಡ್ಕೊಂಡ್ರಿ?
0: ಇದನ್ನ ಹೇಗೆ ಬದಲಾವಣೆಗೆ ಮಾಡ್ಕೊಂಡು ಅಂತ ಹೇಳಿದ್ರೆ, ನಾವು ಕಾಡು ಇದ್ದಾಗೆ ನಾವು ಇರಬಾರ್ದು, ಈ ಊರಲ್ಲಿ ಬಂದ ಮೇಲೆ ನಾವು ಊರದ ಪರಿಕರನ ಬದಲಾವಣೆಗೆ ಆಗ್ಬೇಕು, ಸುತ್ತಮುತ್ತ ರೈತರುಗಳನ್ನ ನೋಡಿ ನಾವು ಬದಲಾವಣೆಗೆ ಆಗ್ಬೇಕು. ನಾವು ಕುರುಬರು ಅಂತೇಳಿ ಕುರುಬರು ಪರಿಕರನೇ ಇರಬಾರ್ದು ಅಂತೇಳಿ ನಮ್ಮನ್ನ ನಾವು ಮಾಡ್ಕೊಂಡಿದ್ದೀವಿ.
1: ವ್ಯವಸಾಯ ಎಲ್ಲ ಮಾಡೋದ್ ಗೊತ್ತಾಯ್ತಾ ನಿಮ್ಗೆ ಪ್ರಾರಂಭದಲ್ಲಿ?
0: ಎಲ್ಲ ಗೊತ್ತಿದೆ ಮೇಡಮ್. ಈಗ ವ್ಯವಸಾಯ ಮಾಡ್ಬೇಕು ಅಂತೇಳಿ ನಾವು ಬಂದು 3 ವರ್ಷ ಮಾಡಿಲ್ಲ.

0: ಕೊಟ್ಟು ನಾವು ಮಾಡುದು. ನಾವು ಫಸ್ಟ್ ವರ್ಷದಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಇತ್ತು, ನಮಗೆ ಸರ್ಕಾರ ಸಹಾಯ ಕೊಟ್ಟರು, ಜೋಳ ತಂದು ಕೊಟ್ಟರು, ಎಲ್ಲ ನಮಗೆ ಸ್ವಲ್ಪ ಸರ್ಕಾರ ಸಹಾಯ ಮಾಡಿದರು. ಮತ್ತೆ ನಾವು ಮಾಡುವಾಗ ನಮಗೆ ಸರ್ಕಾರ ಫಸ್ಟನೇ ವರ್ಷದಲ್ಲಿ ಮಾತ್ರ ನಮಗೆ ತೋರಿಸ್ಕೊಟ್ರು, ಇನ್ನು ಎರಡನೇ ವರ್ಷದಲ್ಲಿ ನಾವೇ ಮಾಡೋದು, ನಾವೇ ಮಾಡಿಕೊಂಡು. ಸರ್ಕಾರ ಯಾವ ಪರಿಕರ ನಮಗೆ ತೋರಿಸಿದ್ರು ಅಂತ ಆಗಾಗ ತೋರಿಸಕ್ಕಾಗೋದಿಲ್ಲ. ಒಂದ್ಸಲ ಅದನ್ನ ತೋರಿಸ್ಕೊಟ್ಟಿದ್ದನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವೇ ಈಗ ಬೆಳೆಯನ್ನ ಬೆಳೀತಾ ಇದ್ದೀವಿ. ಮತ್ತೆ ನಾವು ಎಲ್ಲ ಬದಲಾವಣೆಗೆ ಆಗಿದ್ದೀವಿ, ನಮ್ಮ ಮಕ್ಕಳನ್ನ ಶಾಲೆಗೆಲ್ಲ ಕಳಿಸ್ತಾ ಇದ್ದೀವಿ. ನಮ್ಮ ಮಕ್ಕಳಾದ್ರೂ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ.
1: ಆರೋಗ್ಯ ವ್ಯವಸ್ಥೆ ಬಗ್ಗೆ ಕೂಡ ಜಾಗೃತವಾಗಿದ್ರೆ ಈಗ ಆರೋಗ್ಯ ವ್ಯವಸ್ಥೆ, ಈಗ ಹಾಸ್ಪಿಟಲ್ ಗಳೆಲ್ಲ ಆಗೆಲ್ಲ ಹಾಸ್ಪಿಟಲ್ ಗಳಂದ್ರೆ ಹೋಗ್ತಾ ಇರ್ಲಿಲ್ಲ, ಸಮುದಾಯದ ಮುಖ್ಯವಾಹಿನಿಗಳಿಗೆ ಗಿರಿಜನರು ಬರ್ತಾ ಇರ್ಲಿಲ್ಲ. ಈ ನಿಟ್ಟಿನಲ್ಲಿ ಈಗ ಮುಂದೆ ಬರ್ತಾ ಇರೋದ್ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
0: ಈಗ ತುಂಬಾ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಆರೋಗ್ಯನ ನಾವು ಸರಿಯಾದ ರೀತಿಲಿ ನಾವು ನಡ್ಸ್ಕೊಳ್ತಾ ಇದ್ದೀವಿ. ಒಂದು ಅದಕ್ಕೆ ಇದಕ್ಕೆ ಆಚೆ ಈಚೆ ಹೋಗ್ಲಿಕ್ಕೂ ಕಷ್ಟ ಇಲ್ಲ, ಒಂದು ಹಾಸ್ಪಿಟ್ಲಿಗೆ ಕಷ್ಟ ಇಲ್ಲ, ಎಲ್ಲದು ನಮಗೆ ಹತ್ರ ಆಗಿ ಸಿಕ್ಕಿದೆ ಅಂತ ಹೇಳೋದು ಒಂದು ತುಂಬಾನೇ ಖುಷಿ ಪಡ್ತಾ ಇದ್ದೀವಿ. ಈಗ ತುಂಬಾ ಸಂತೋಷ ಆಗ್ತದೆ. ಇಲ್ಲಿ 210 ಮನೆ ಇದೆ, 5 ಮನೆಯಲ್ಲಿ ಜನಗಳಿಲ್ಲ, ಅಂದ್ರೆ 205 ಮನೆಯಲ್ಲಿ ಜನಗಳಿದ್ದಾರೆ, ಆದ್ರೆ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ.

0: ಈಗ 205 ಮನೆಯಲ್ಲೂ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಪತ್ರಗಳೇನಾದ್ರು ಅಂದ್ರೆ ಅವರಿಗೆ ಬೇಕಾಗಿರೋ ಒಂದು ಪ್ರಮಾಣ ಪತ್ರಗಳಾಗೂ ಸಿಕ್ಕಿದೆಯಾ?
1: ಅದು ಕೆಲವು ಮನೆಗಳಲ್ಲಿ ಸಿಕ್ಕಿದೆ, ಕೆಲವು ಮನೆಗಳಲ್ಲಿ ಇಲ್ಲ. ಅದನ್ನ ಅವರು ಕೆಲವು ಜನಗಳು ಮಾಡಿಸ್ಕೊಂಡಿದ್ದಾರೆ, ಬುದ್ಧಿ ಉಪಯೋಗ ಮಾಡಿ ಮಾಡಿಸ್ಕೊಂಡಿದ್ದಾರೆ, ಕೆಲವು ಮನೆಗಳಲ್ಲಿ ಮಾಡಿಸ್ಕೊಂಡಿಲ್ಲ. ಅದನ್ನ ತಿಳ್ಕೊಬೇಕು ಮೇಡಮ್. ಅದನ್ನ ಸ್ವಲ್ಪ ಮುಂದೆ ಹೋಗಿ ನಮ್ಮ ಆಡಿದ ಅಧ್ಯಕ್ಷರ ಮುಖಾಂತರ ಇದನ್ನ ನೀವು ತಿಳ್ಕೊಬೇಕು. ತಿಳ್ಕೊಂಡು ಯಾವ್ದು ಮಾಡಿಸಿಲ್ಲ, ಅವ್ರು ಯಾವ್ದು ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ಮಾಡಿಸ್ಬೇಕು.
0: ಈಗ ನಿಮ್ಮ ಆಡಿಗೆ ಸಂಬಂಧಪಟ್ಟಂತೆ ಸಂಘಟನೆಗಳಾಗಿರ್ಬೋದು, ಸಂಘಗಳಾಗಿರ್ಬೋದು, ಯಾವ್ದಾದ್ರು ಸ್ಥಾಪನೆ ಮಾಡ್ಕೊಂಡಿದ್ರೆ?
1: ಮಾಡ್ಕೊಂಡಿದ್ದೀವಿ. ನಾವು ಸ್ತ್ರೀಶಕ್ತಿ ಅಂತೇಳಿ ಒಂದು ಸಂಘ ಮಾಡಿದ್ದೀವಿ, ಸೊಸೈ ಸಂಘ ಅಂತ, ಅದು ಒಂದು ಮಾಡ್ಕೊಂಡಿದ್ದೀವಿ. ಈಗ ಅದು ಮಾಡ್ಕೊಂಡು ಅದನ್ನ ನಾವು ನಡೆಸ್ತಾ ಇದ್ದೀವಿ.
0: ಹೇಗೆ ನಡೀತಾ ಇದೆ ಆಡಿಲಿ? ಎಲ್ಲಾ ಜನರು ಸದಸ್ಯರಾಗಿದ್ದಾರ ಏನು?
1: ಎಲ್ಲಾ ಜನರು ಸದಸ್ಯರ ಆಗಿಲ್ಲ, ಕೆಲವು ಗುರ್ತಲ್ಲಿ ಒಂದು 3 ಜನ 2 ಜನ ಹೀಗೆ ಸದಸ್ಯರ ಆಗಿದ್ದಾರೆ. ಸ್ವಲ್ಪ ಇನ್ನೂ 1 ವರ್ಷ ಅದು ಆಗಿಲ್ಲ, ಹೀಗಾಗಿ ನಾವು ಶುರು ಮಾಡಿದೀವಿ. ಇನ್ನು ಮುಂದೆ ಬೆಳೀತಾ ಬೆಳೀತಾ ಸರಿಯಾದ ರೀತಿಲಿ ಆ ಸಂಘದ ಸೊಸೈ ಸಂಘದ ಮುಖಾಂತರ ಅದನ್ನ ತಿಳ್ಕೊಳ್ತಾರೆ. ತಿಳ್ಕೊಂಡು ಮುಂದೆ ಅದನ್ನ
0: ನಡ್ಸ್ಕೊಂಡು ಹೋಗ್ತೀವಿ. ಈಗ ಸಂಘಗಳನ್ನ ಆಡಿಲಿ ಬಿಂಬಿತವಾಗಿ ಮಾಡ್ಕೊಳ್ಳೋದು ಎಷ್ಟು ಉಪಯೋಗ ಅಂತ ನಿಮ್ಗೆ ಅನ್ಸುತ್ತೆ?
1: ಈಗ ನಮಗೆ ಹೇಳುವ ಪರಿಕಾರದಲ್ಲಿ ಮೇಡಮ್, ಅದು ಈಗ ಈ ಸಂಘಗಳು ಸೊಸೈ ಸಂಘ ಅಂತೇಳಿ ನಾವು ಮಾಡ್ತಾ ಇದೀವಲ್ಲ, ಅದು ನಮಗೆ ನಮಗಾಗಿ ಉಪಯೋಗ ಇದೆ ಅಂತೇಳಿ ನಾವು ಅನ್ಸ್ಕೊಂಡು.
0: ಈಗ ಆಡಿಗಳಲ್ಲಿ ಒಬ್ಬೊಬ್ಬರು ಹೋಗಿ ಕೇಳಕ್ಕಾಗಲ್ಲ, ಆದ್ರೆ ಸಂಘಟನೆ ಮೂಲಕ ಹೋಗಿ ಕೇಳಿದ್ರೆ, ಸಂಘಗಳ ಮೂಲಕ ಕೇಳಿದ್ರೆ ಅದೊಂದು ಸಂಗತಿ ಆಗಿರುತ್ತೆ. ಯಾಕಂತಂದ್ರೆ ನಾವು ಒಬ್ಬರೇ ಹೋಗಿ ಕೇಳೋದು ಕಷ್ಟ ಆಗುತ್ತೆ, ಗುಂಪಾಗಿ ಕೇಳಿದ್ರೆ ಉಪಯೋಗ ನಮ್ಮ ಹಾಡಿಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಸಂಘ ಕಡೆಯಿಂದ ನಿಮ್ಮ ಹಾಡಿಗೆ ಏನಾದ್ರು ಉಪಯೋಗ ಆಗೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಾ?
1: ಹೀಗಾಗಿ ಸುರಚ್ಕೊಂಡಿದ್ದೀವಿ ನಮ್ಮ ಈ ಆಡಿಗಳಿಗೆ, ನಮ್ಮ ಜಾತಿ ಜನಾಂಗಗಳಿಗೆಲ್ಲ ಸ್ವಲ್ಪ ಉಪಯೋಗ ಆಗಬೇಕು. ಅವರು ಕೂಡ ಇನ್ನು ಮುಂದೆ ಕೆಲವು ಜನಗಳು ಮುಂದೆ ಬರ್ತಾ ಇದ್ದಾರೆ, ಕೆಲವು ಜನಗಳು ಮುಂದೆ ಬಂದಿಲ್ಲ. ಅವರು ಕೂಡ ಇನ್ನು ಮುಂದೆ ಬರೋರ್ನ ನೋಡಿ ಅವರು ಕೂಡ ಬದಲಾವಣೆಗೆ ಆಗಲಿ ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ.
0: ಒಟ್ಟಾರೆ ಈಗ ನಿಮ್ಮ ಆಡಿಯನ್ನು ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
1: ತುಂಬಾ ಖುಷಿ ಆಯ್ತದೆ ಮೇಡಮ್. ಯಾಕೆಂತಂದ್ರೆ ಈಗ ಮಧ್ಯೆ ಸರ್ಕಾರದ ಬಗ್ಗೆ ಒಬ್ಬೊಬ್ಬ ಬಂದು ನಮ್ಮನ್ನ ತಿಳಿತಾ ಇದ್ದಾರೆ, ನಮ್ಮನ್ನ ಏನು ಎಂತದಂತೇಳಿ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಆ ಕಾಡಲ್ಲಿ ಇರುವಾಗ ಯಾರು ಬರ್ತಾ ಇಲ್ಲ, ಯಾಕೆಂತಂದ್ರೆ ಅವ್ರಿಗೂ ಭಯ ಕಾಡು ಪ್ರಾಣಿಗೆ. ಆದ್ರೆ ಇಲ್ಲಿ ಅಂತದೇನಿಲ್ಲ, ಏನಾದ್ರೂ ಬಂದು ತಿಳಿತಾನೆ ಇರ್ತಾರೆ ಸರ್ಕಾರ ಮುಖಾಂತರ. ನಮಗೆ ಏನಾದ್ರೂ ಒಂದು ಅರಿವು ಕೊಡ್ತಾನೆ ಇರ್ತಾರೆ, ನೀವು ಹೇಗೆ ಮುಂದೆ ಹೋಗ್ಬೇಕು, ಹೇಗೆ ಬದಲಾವಣೆಗೆ ಆಗ್ಬೇಕು, ನೀವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಸರ್ಕಾರ ಮುಖಾಂತರ ನಮಗೆ ತಿಳಿಸ್ತಾನೆ ಇದ್ದಾರೆ.
0: ಅಂದ್ರೆ ನಿಮ್ಮ ಹಾಡಿಯಲ್ಲಿ ಸ್ಕೂಲ್ ವ್ಯವಸ್ಥೆ, ಅಂಗನವಾಡಿ ವ್ಯವಸ್ಥೆ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಎಲ್ಲ ಇದೆಯಾ?
1: ಇದೆ, ಈಗ ಶುರು ಮಾಡಿದ್ದಾರೆ. ಆದ್ರೆ ಅಂಗನವಾಡಿ ಇದೆ, ಮತ್ತೆ ಈಗ ಇಲ್ಲಿ ನಮ್ಮ ಆಡಿ ಒಳಗಡೆನೆ ಸ್ಕೂಲ್ ರೆಡಿ ಆಗ್ತಾ ಇದೆ, ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತದೆ. ಮತ್ತೆ ಹಾಸ್ಪಿಟ್ಲು ರೆಡಿ ಮಾಡ್ತಾ ಇದ್ದಾರೆ, ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಅದೆಲ್ಲ ಆದ್ರೆ ತುಂಬಾ
0: ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾ ಇದಾವ?
1: ಹೋಗ್ತಾ ಇದ್ದಾರೆ, ಕೆಲವು ಮಕ್ಕಳು ಹೋಗಿದ್ದಾರೆ, ಕೆಲವು ಮಕ್ಕಳು ಮನೇಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಸರಿಯಾದ ರೀತಿಲಿ ಇಲ್ಲ, ಆದ್ರಿಂದ ಸುಮಾರು ಮಕ್ಕಳು ಮನೇಲಿ ಇದ್ದಾರೆ, ಕೆಲವು ಮಕ್ಕಳು ಹೋಗ್ತಾ ಇದ್ದಾರೆ.
0: ಈ ನಿಟ್ಟಿನಲ್ಲಿ ವಯಸ್ಸಾದವರು ನಿಮ್ಮ ಅಡಿಲಿ ಯಥೇಚ್ಛವಾಗಿ ಪಿಂಚಣಿ ಸೌಲಭ್ಯ ಏನಾದ್ರು ತಗೋತಾ ಇದಾರಾ ಅಥವಾ ಅವ್ರಿಗೂ ಬರ್ತಾ ಇಲ್ವಾ?
1: ಕೆಲವು ಜನರಿಗೆ ಬರ್ತಾ ಇದೆ, ನನಗೂ ಕೂಡ ಪೆನ್ಷನ್ ಬರ್ತಾ ಇದೆ. ಆದ್ರೆ ನಮ್ಮ ಸರ್ಕಾರ ಮುಖಾಂತರ ನಮಗೆ, ನಾವು ವಿಧವೆ ಆಗಿರೋರಿಗೆ ಒಂದು ಸರ್ಕಾರದ ಸಹಾಯ ಅಂತೇಳಿ ನಮಗೆ ಒಂದು ಪೆನ್ಷನ್ ಮಾಡಿಕೊಟ್ಟಿದ್ದಾರೆ, ನಮಗೂ ಬರ್ತಾ ಇದೆ. ಅದು ಪೆನ್ಷನ್ ನಿಂತಿಲ್ಲ, ಇನ್ನು ಮುಂದೆ ಇರೋರಿಗೆ ವಯಸ್ಸಾಗಿರೋರಿಗೆ ಬರ್ತಾ ಇದೋ ಇಲ್ಲೋ ಅಂತ ಗೊತ್ತಿಲ್ಲ. ನನ್ನ ಪರಿಕರದಲ್ಲಿ ನಾವೀಗ ಪೆನ್ಷನ್ ತೆಗಿಯೋರು ಒಂದು 40 ಜನಗಳು ಪೆನ್ಷನ್ ತೆಗಿತಾ ಇದ್ದೀವಿ, ಎಲ್ಲ ವಿಧವೆ ಆಗಿರೋರೆ ಮತ್ತೆ ಸ್ವಲ್ಪ ಜನ ವಯಸ್ಸಾಗಿರೋರು.

0: ಅಂದ್ರೆ ಅತಿಹೆಚ್ಚುವಾಗಿ ಸರ್ಕಾರದ ಪಿಂಚಣಿ ವ್ಯವಸ್ಥೆಯನ್ನ 40 ಹೆಚ್ಚು ಜನ ಮತ್ತೆ ವೃದ್ಧರು ಕೂಡ ತಗೋತಾ ಇದ್ರೆ ಈ ನಿಟ್ಟಿನಲ್ಲಿ ಈಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ.
1: ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ ಜೇನು ಕುರುಬರು ನಾವೇ. ಈಗ ಈ ಸರ್ಕಾರದ ಮುಖಾಂತರ ನಾವು ಇಲ್ಲಿ ಬದಲಾವಣೆಗೆ ಆಗಿದ್ದೇವೆ ಅಂತ ಹೇಳಿದ್ರೆ ನಮ್ಮನ್ನ ಕುರುಬರು ಅಂತ ಹೇಳಿ ಕಂಡಿಬೇಕಾಯ್ತಾ ಇಲ್ಲ. ಇದು ಕಾರಣ ಏನು? ನಮ್ಮ ಸರ್ಕಾರ ಆದವರು ನಮ್ಮನ್ನ ಬದಲಾವಣೆಗೆ ಮಾಡಿದ್ದು ನಮ್ಮ ಸರ್ಕಾರ. ಕಾಡಲ್ಲಿದ್ದವರು ನಾವು ನಿಜವಾದ ಕುರುಬರಾಗಿರೋರು ನಾವೇ.
0: ಈಗ ಕಾಡು ಪ್ರಾಣಿಗಳಿಂದ ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೊತೀವಿ?
1: ನಮ್ಮನ್ನ ನಾವು ರಕ್ಷಣೆ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ಕಾಡಲ್ಲಿ ಈ ಕಾಡಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಂದನೇ ಬೆಳೀತಾ ಇದ್ವಲ್ಲ, ಈ ಕಾಡಲ್ಲಿ ಎಲ್ಲಿ ಭಯ ಭೀತಿ ಏನಿಲ್ಲ, ಭಯ ಭೀತಿ ಇತ್ತು ಇಲ್ಲ ಅಂತ ಹೇಳೋದಿಲ್ಲ. ಈಗ ಆನೆಗಳು ಇಂಥ ಜಾಗದಲ್ಲಿ ಬರ್ತಾ ಇದೆ, ಹುಲಿಗಳು ಬರ್ತಾ ಇದೆ, ಈ ದಾರಿಯಲ್ಲಿ ಹೋಗ್ತದೆ, ಈ ದಾರಿಯಲ್ಲಿ ಬರ್ತದೆ ಅಂತ ಹೇಳಿ ನಾವು ಅದನ್ನ ಬಿಟ್ಟು ನಾವು ಬದಲು ಆ ಕಡೆ ಬೇರೆ ಸೈಡ್ಗೆ ಆಯ್ತಿದ್ವಿ, ಸೈಡ್ ಆಯ್ತಿದ್ವು. ಇಲ್ಲಾದ್ರೆ ಹೋಗಿ ಮರ ಹತ್ಕೊಳ್ಳೋರು ಮರ ಹತ್ಕೊಳ್ತಾ ಇದ್ರು, ಇಲ್ಲಾದ್ರೆ ಎಲ್ಲದಾದ್ರೂ ಓಡಿ ಹೋಗಿ ಒಂದು ಸೈಡ್. ಈಗೆಲ್ಲ ನಮ್ಮ ಜೀವನ ನಡೀತಾ ಇತ್ತು. ಈಗ ಅಂತದೇನಿಲ್ಲ, ಆದ್ರೆ ಎಲ್ಲ ಚೆನ್ನಾಗಿದೆ.
0: ನಿಮ್ಗೆ ತಿಳುವಳಿಕೆ ಏನಂದ್ ಹೇಳ್ಕೊಡ್ತಿದ್ರ?
1: ನಿಮಗೆ ತಿಳುವಳಿಕೆ ಇದೆ. ನಮ್ದು ಹಿರಿಯರು ಏನ್ ಮಾಡ್ತಾ ಇದ್ರು, ನಮ್ಮ ಹಿರಿಯರು ಹೇಗೆ ನಡ್ಕೊಳ್ತಾ ಇದ್ರು, ಹೇಗೆ ಅವರು ಬೆಳೀತಾ ಇದ್ರು, ಕಾಡಲ್ಲಿ ಬೆಳೆಯೋದನ್ನ ಹೇಳ್ತಾ ಇದ್ರು. ಮತ್ತೆ ಮದ್ದು ವ್ಯವಸ್ಥೆಗಳನ್ನ ನಾವು ಹೀಗೆ ತಕೊಳ್ತಾ ಇದ್ದೋ, ಹೀಗೆ ನಡೀತಾ ಇದ್ದೋ, ನಮ್ಮ ಮಕ್ಕಳನ್ನ ನಾವು ಹೀಗೆ ಬೆಳೆಸ್ತಾ ಇದ್ದೋ, ಅದು ಒಂದು ನಮಗೆ ಹೇಳ್ಕೊಡ್ತಾ ಇದ್ರು ನಮ್ಮ ಹಿರಿಯರು. ಅದನ್ನ ಹೇಳಿ ನಮ್ಮ ಈಗ ನಮ್ಮ ಹಿರಿಯರು ಅದನ್ನ ಹೇಳಿ ನಮಗೆ ತಿಳಿಸಿಕೊಟ್ಟ ಮೇಲೆ ನಮ್ಮ ಹಿರಿಯರು ಅವರು ಹೋದ್ಮೇಲೆ ಈಗ ಅದನ್ನ ನಾವು ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೋ. ಈಗ ಎಷ್ಟು ಗಂಟೆ ನಮ್ಮದನ್ನ ಹೇಳ್ಕೊಂಡಿದ್ದಕ್ಕಾಗಿ, ನಮ್ಮ ಮನಸ್ಸಲ್ಲಿ ಇದ್ದಿದ್ದ ಭಾರನ ನಾವೀಗ ನಿಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಮಸ್ಕಾರ.
0: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಿಮ್ಮ ಆಡಿ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಆಡಿಯ ಒಂದು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ

0: ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಮಾಸ್ತಿಗುಡಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ಕಲ್ಪನಾ ಮತ್ತು ಶ್ರೀಮತಿ ಲಲಿತಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಅಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಇವರು ವಿಜಯ ಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪ ಸಮಿತಿ ರಚನೆ. ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿ ಅವರು ದೇಶದ 150 ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗವಹಿಸಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಸಂಸ್ಥೆ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆಯಡಿಯಲ್ಲಿ ಏರ್ಪಡಿಸಲಾಗಿದ್ದ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ 100 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪ್ರಧಾನಿಯವರ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ನಡೆಯಿತು. ಚರಿತ್ ಗೌಡ ಮಾತನಾಡಿ, ಯುವಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಬೆಂಬಲ, ಸೌಲಭ್ಯಗಳು, ಮೂಲಸೌಕರ್ಯ ಹಾಗೂ ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಚರಿತ್ ಗೌಡ ಹೇಳಿದರು.
1: ಇವತ್ತು PM ಮೋದಿ ಸರ್ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಸಖತ್ ಖುಷಿ ಆಯ್ತು. ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ಸರ್ ನಮ್ಗೆ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತೆ ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ ಹೆಲ್ತ್ ಚೆನ್ನಾಗಿರತ್ತೆ ಮತ್ತೆ ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತೆ ನೀವ್ ಯಾವ್ದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ, ನೀವು ಸರಿಯಾಗಿ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ.
0: ಮಹಾಜನ ಕಾಲೇಜಿನಲ್ಲಿ ಕೂಡ ಯುವಜನರು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಾದಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಯವರ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ JSS ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಂತರ ಪ್ರಧಾನಿ ಅವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನು ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ ಜೊತೆಗೆ ಕೊನೆಗೆ ಜೋ ಕಿಲೇಗ ಓ ಕಿಲೇಗ ಎಂತಕ್ಕಂಥ ಮಾತನ್ನು ಹೇಳ್ತಾರೆ, ಅಂದರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂತಾನೆ, ಅವ್ರನ್ನು ಅರಳುತ್ತಾನೆ ಎಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನು ಮೂಲಕ ಎಲ್ಲ ಯುವ ಜನಕರನ್ನು ಉತ್ತೇಜನೆ ಮಾಡ್ತಾರೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಚಿವರುಗಳಾದ ಮಧು ಬಂಗಾರಪ್ಪ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಸಮಸ್ಯೆಗಳು, ಆಕಾಂಕ್ಷೆಗಳು ಮತ್ತು ಅಭಿಪ್ರಾಯಗಳನ್ನು ಆಲಿಸಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರ ಒದಗಿಸುವಂತಹ ಶಿಕ್ಷಣ ಸುಧಾರಣೆಗಳನ್ನು ಶಿಫಾರಸು ಮಾಡುವಂತೆ ಉಪಸಮಿತಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದೇಢೆ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆ ಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿ ತೆರೆದಿದ್ದು ಸಾರ್ವಜನಿಕರು 1070 ಅಥವಾ 080-222-537-077 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಸಹಾಯವಾಣಿ ಆರಂಭಿಸಿದೆ. ದೂರವಾಣಿ ಸಂಖ್ಯೆ 08262-238950 ಈ ಸಂಖ್ಯೆಗೆ ಸಂಬಂಧಿಕರು ಕರೆ ಮಾಡಿ ನಾಪತ್ತೆಯಾದವರ ವಿವರ ನೀಡಬಹುದು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ರಾಜ್ಯದ ಭವಿಷ್ಯ ಯುವಜನರ ಮೇಲೆ ನಿಂತಿದ್ದು ಅವರಿಗೆ ಗುಣಮಟ್ಟದ ಶಿಕ್ಷಣ, ಅಗತ್ಯ ಮೂಲಸೌಕರ್ಯ ಹಾಗೂ ಸಮರ್ಪಕ ಅವಕಾಶಗಳನ್ನು ಒದಗಿಸುವುದು ಸರ್ಕಾರ ಬದ್ಧತೆಯಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ರಾಜ್ಯದ ಯುವಜನರ ಸಮಸ್ಯೆಗಳು ಹಾಗೂ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಯುವಜನರು ಹಾಗೂ ಸಾರ್ವಜನಿಕರಿಂದ ಬರುವ ಸಲಹೆ ಸೂಚನೆಗಳನ್ನು ಮುಕ್ತವಾಗಿ ಸ್ವೀಕರಿಸಲಾಗುವುದು. ಎಲ್ಲರೂ ಒಟ್ಟಾಗಿ ಯುವಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ನಿವೇಶನಗಳನ್ನು ಸ್ವಚ್ಛಗೊಳಿಸಿದ ಆಸ್ತಿಗಳನ್ನು ಸ್ವಚ್ಛಗೊಳಿಸಿ ಮಾಲೀಕರಿಗೆ ದಂಡ ವಿಧಿಸುವ ಪ್ರಕ್ರಿಯೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದರು. ಪಶ್ಚಿಮ ಘಟ್ಟ ಕುರಿತ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಕೊಡಗಿನ ಜನತೆಗೆ ಸಂಕಷ್ಟವಾಗಲಿದೆ ಎಂಬ ಆತಂಕ ಅನಗತ್ಯವಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿಂದು ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಸಂವಾದ ನಡೆಸಿದ ಸಂಸದರು, ವರದಿ ಜಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮುಂದುವರೆದಿದೆ, ಕರಡು ಅಧಿಸೂಚನೆಯಲ್ಲಿ ಇನ್ನೂ ಹಲವು ಚರ್ಚೆಗಳಾಗಲು ಬಾಕಿ ಇದೆ ಎಂದವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ಖಂಡಿಸಿ ರೈತ ಸಂಘ ಹಾಗೂ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹನೂರು ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಈ ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಎಂಬ ಹಕ್ಕೊತ್ತಾಯಗಳನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲೆಯ ಬೊಮ್ಮಲಾಪುರ ಗ್ರಾಮದಲ್ಲಿ ಹುಲಿಯೊಂದರ ಕಳೇಬರ ಪತ್ತೆಯಾಗಿದೆ. ಸ್ಥಳಕ್ಕೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಭೇಟಿ ನೀಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು. ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಮಹತ್ವ ಹಾಗೂ ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ ಸರ್.
3: ಮೇಡಮ್, ನಮ್ಮ ಪ್ರತಿ ವರ್ಷ 7 ತನಕ ಕೂಡ ನಾವು ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸ್ತನ್ಯಪಾನದ ಮಹತ್ವ ಇರ್ಬೋದು ಮತ್ತು ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಇವತ್ತು ಮಾತನಾಡಿದ್ರೆ, ಮೇಡಮ್, ಈ ಒಂದು ಸ್ತನ್ಯಪಾನ ಸಪ್ತಾಹ ಅಂದರೆ ಏನು, ಅದರ ಮಹತ್ವ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಿಳಿಸ್ಬೋದಾ ಮೇಡಮ್?
4: ಪ್ರತಿ ವರ್ಷ 1-8 ಇದು ಯುನಿಸೆಫ್ ಇಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಇದರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲಿನ ಮಹತ್ವನ ಕೇವಲ ತಾಯಿ ಅಲ್ಲದೆ ಕುಟುಂಬ ಜೊತೆಗೆ ಎಲ್ಲ ಸೊಸೈಟಿಗೂ ಅದರ ಅರಿವು ಮೂಡಿಸ್ಲಿಕ್ಕೋಸ್ಕರ, ಮತ್ತೆ ಮಗುವಿಗೆ ತಾಯಿಯ ಹಾಲು ಅದು ಅದೊಂಥರ ರೈಟ್ಸ್ ಅಂತದ್ದು. ಮಗುವಿಗೆ ಹಾಲು ತಾಯಿದು ತಗೊಳ್ಬೇಕು ಅನ್ನೋದು ರೈಟ್ಸ್, ಅದು ಎಲ್ಲ ತಾಯಂದಿರಿಗೂ ಅರಿವಾಗಬೇಕು ಅಂತ ಹೇಳಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಈ ವರ್ಷದ್ದು ಥೀಮ್ ಏನಿದೆ ಅಂತ ಹೇಳಿದ್ರೆ, ಅದು ಮಗುವಿನ ಆರೋಗ್ಯಕ್ಕೆ ಈ ಹಾಲು ಬೇಕಿರೋದ್ರಿಂದ ಆ ಆರೋಗ್ಯ ಶುರುವಾದಾಗಿಂದಾನೆ ಎಲ್ಲಾ ಮಕ್ಕಳಿಗೂ ಅದು ಹಾಲು ಕರೆಕ್ಟ್ ಆಗಿ ಬರಬೇಕು ಅಂತ, ಮತ್ತೆ ಅದ್ರದ್ದು ನಾವು ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡ್ತಿದೀವಿ, ಆ ಹಾಲು ಹೇಗೆ ಕೊಡ್ಬೇಕು, ಎಷ್ಟು ಸರ್ತಿ ಕೊಡ್ಬೇಕು, ಹೇಗೆಲ್ಲ ಕೊಡ್ಬೇಕು ಅಂತ, ಅದರ ಮಹತ್ವ ಎಲ್ಲಾ ತಾಯಂದಿರಿಗೂ ಮತ್ತೆ ಸೊಸೈಟಿಗೂ ಗೊತ್ತಾಗ್ಬೇಕು ಅಂತ ಈ ವರ್ಷದ ಥೀಮ್ಸ್.
3: ಈಗ ತಾವು ಹೇಳದಂಗೆ ಏನೀ ಒಂದು ಸ್ತನ್ಯಪಾನ ಸಪ್ತಾಹವನ್ನ ಸೊ ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ರಿ. ಅದೇ ರೀತಿ ಮೇಡಮ್, ಈಗ ತಾಯಿಯ ಎದೆಹಾಲು ಅಂತಕ್ಕಂಥದ್ದು ಪ್ರತಿ ಮಗುವಿಗೂ ಕೂಡ ಬಹಳ ಮುಖ್ಯ ಮತ್ತು ಅತ್ಯವಶ್ಯಕ. ಅದರಲ್ಲೂ ಕೂಡ ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಒಂದು ಮೊದಲ ಹಾಲು ಕೊಲೆಸ್ಟ್ರಾಮ್ ಅಂತ ನಾವು ಏನು ಹೇಳ್ತೀವಿ, ಅದು ಕೂಡ ಬಹಳ ಪ್ರಾಮುಖ್ಯತೆ ಕೂಡ. ಹಾಗಾಗಿ ಮೊದಲ ಹಾಲು ಅಥವಾ ನಾವು ಕೊಲೆಸ್ಟ್ರಾಮ್ ಅಂತ ಏನಂತೀವಿ, ಅದು ಆ ಮಗುಗೆ ಏಕೆ ಮುಖ್ಯ ಮತ್ತು ಹೇಗೆ ಅದು ಯಾವ ಒಂದು ತಕ್ಷಣದಲ್ಲಿ ಅದನ್ನು ಕೊಡಿಸ್ಬೇಕಾಗತ್ತೆ ಮೇಡಮ್?
4: ಕೊಲೆಸ್ಟ್ರಾಮ್ ಅನ್ನೋದು ಒಂದು ಬಂಗಾರಕ್ಕೆ ಸಮಾನ, ಅಂದ್ರೆ ಅದು ಮಗುವಿಗೆ ಅದು ಕೊಡುವಂತಹ ಮೊದಲನೇ ಲಸಿಕೆ ಅಥವಾ ಮೊದಲನೇ ಆಹಾರ ಅಂತಾನೆ ಹೇಳ್ಬೋದು. ಇದು ನಾವು ಮಗು ಹುಟ್ಟಿದ ತಕ್ಷಣ ಆದಷ್ಟು 1 ಹುಟ್ಟಿದ ಒಳಗಡೆ ನಾವು ಮಗುವಿಗೆ ಕೊಡುವಂಥದ್ದು. ಮೊದಲು ತಾಯಿಗೆ ಬರುವಂತ ಹಾಲನ್ನ ಅದು ಹಳದಿ ಕಲರ್ ಇರುತ್ತೆ, ಅದನ್ನ ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತೆ ನೀರಿನಂಶ ಜಾಸ್ತಿ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ತುಂಬಾ ಅಳ್ತಿರೋದು ನಾವು ನೋಡಿರ್ತೀವಿ, ಮಗುವಿಗೆ ಆಗ ದಾಹ ಇರುತ್ತೆ, ಸೊ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಒಂದು ನೀರಿನಂಶ ಮಗುವಿನ ಬಾಯಾರಿಕೆ ಕಮ್ಮಿ ಆಗುವಂಥದ್ದು, ಎರಡನೇದು ಅದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ, ಯಾವ ಲಸಿಕೆಯಲ್ಲೂ ಇಲ್ಲದಿರಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದನ್ನ ಕೊಲೆಸ್ಟ್ರಾಮ್ ಅನ್ನೋದನ್ನ ಕೊಡ್ಲೇಬೇಕಾಗತ್ತೆ. ಅದು ಯೂಶ್ವಲಿ ಹುಟ್ಟಿದಾಗಿಂದ 3 ಕೊಲೆಸ್ಟ್ರಾಮ್ ಉತ್ಪತ್ತಿ ಆಗುವಂಥದ್ದು. ಸೊ ಆ 3 ಮಗುವಿಗೆ ಆ ಹಾಲನ್ನ ನಾವು ಕೊಡ್ಲೇಬೇಕಾಗಿರುವಂಥದ್ದು.
3: ಮೇಡಮ್, ಅದೇ ರೀತಿ ಈಗ ಗಿಣ್ಣಾಲು ಅಂತಂದ್ರೆ ಏನು, ಅಥವಾ ಗಿಣ್ಣಾಲು ಮತ್ತೆ ಕೊಲೆಸ್ಟ್ರಾಮ್ ಎರಡು ಒಂದೇನಾ, ಸೊ ಇದರ ಪ್ರಾಮುಖ್ಯತೆ ಎಷ್ಟು?
4: ಗಿಣ್ಣಾಲು ಅಂದ್ರೆ ಸೇಮ್ ಕೊಲೆಸ್ಟ್ರಾಮ್, ಇದು ನಾ ಹೇಳ್ದಾಗೆ ಇದು ಮೊದಲ 3 ಉತ್ಪತ್ತಿ ಆಗುವಂಥದ್ದು ತಾಯಿ ಎದೆಯಿಂದ. ಅದು ತಾಯಿಯ ಹಾಲು ಹೇಗೆ ಬಿಳಿ ಇರುತ್ತೋ ಅದು ಹಾಗಿರಲ್ಲ, ಸ್ವಲ್ಪ ಹಳದಿ ಬಣ್ಣ ಮತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ತರ ಇರುವಂತದ್ದು. ಇದರಲ್ಲಿ ಮಗುವಿಗೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂತದ್ದು, ಮತ್ತೆ ನೀರಿನಂಶ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮಗುವಿಗೆ ಹುಟ್ಟಿದ ತಕ್ಷಣ ತುಂಬಾ ಅಳ್ತಿರೋದ್ರಿಂದ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂತ ಅದನ್ನ ಬಾಯಾರಿಕೆ ನೀಗಿಸುವಂತಹ ಶಕ್ತಿ ನೀರಿನಂಶನೂ ಅದರಲ್ಲಿರುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಸೊ ಮೊದಲು 3 ತಾಯಿಗೆ ಏನ್ ಹಾಲು ಬರುತ್ತೋ ಅದನ್ನ ವೇಸ್ಟ್ ಮಾಡದೆ ಮಗುವಿಗೆ ಕೊಡ್ಬೇಕಾಗಿರುವಂತದ್ದು.
3: ಮೇಡಮ್, ಈಗ ತಾವು ಹೇಳ್ದಂಗೆ ಏನು ಈ ಒಂದು ಕೊಲೆಸ್ಟ್ರಾಮ್

0: ಅಥವಾ ಗೆಣ್ಣು ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ನಾವು ಮೂರು ದಿನ ಒಳಗಡೆ ಕೊಡಬೇಕಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ವಿ. ಈಗ ತಕ್ಷಣದಲ್ಲಿ ಸ್ತನ್ಯಪಾನ ಆರಂಭಿಸುವುದರಿಂದ ಆ ಮಗುವಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳು ಏನು ಮೇಡಮ್?
1: ಒಂದು, ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರುತ್ತೆ. ಅಂದ್ರೆ ಮಗುವಿಗೆ ಇದು ತಾಯಿ, ತನ್ನ ತಾಯಿ, ತನ್ನ ತಾಯಿದು ಹಾಲು ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುವಿಗೆ ನಾ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು, ಮಗುವಿಗೆ ಬೇಕಾಗುವಂತಹ, ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸಿಗುವಂತದ್ದು. ಇಲ್ಲಿ ತಾಯಿ ಹಾಲು ಕೊಡೋದ್ರಿಂದ ಇದು ಮಗುವಿಗೆ ಬೆನಿಫಿಟ್ಸ್ ಅಲ್ಲದೆ ತಾಯಿಗೂ ಬೆನಿಫಿಟ್ಸ್ ಬರುವಂತದ್ದು ಇರುತ್ತೆ ಸರ್. ಅಂದ್ರೆ ತಾಯಿ ಡೆಲಿವರಿ ಆದ ತಕ್ಷಣ ಹಾಲು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಸ್ರಾವ ತಾಯಿ ಗರ್ಭಕೋಶದಿಂದ ಆಗ್ತಾ ಇರುತ್ತೆ. ಸೊ ಆ ರಕ್ತಸ್ರಾವನ ಕಮ್ಮಿ ಮಾಡುವಂಥದ್ದು. ಎರಡನೇದು, ತಾಯಿಯ ಗರ್ಭಕೋಶ ಅದು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನ ಕಂಟ್ರಾಕ್ಟ್ ಮಾಡಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆ ಆಗಿ ಆ ಗರ್ಭಕೋಶದಲ್ಲಿ ರಕ್ತಸ್ರಾವ ಆಗುವಂಥದ್ದು ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದು, ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗುವನ್ನು ಹಿಡ್ಕೊಂಡಾಗ ಮಗುವಿಗೆ ತಾಯಿಯ ಬೆಚ್ಚಗೆ ಇರೋದೊಂದು ಸಿಗುತ್ತೆ. ಸೊ ಮಗುವಿನ ಟೆಂಪರೇಚರ್ ಕೂಡ ಮೇಂಟೈನ್ ಆಗುವಂಥದ್ದು.
0: ಈಗ ಮೇಡಮ್ ತಾವೇ ಹೇಳಿದ್ರಿ, ಈಗ ಮಗುವಿಗೆ ಈ ಒಂದು ತಕ್ಷಣದಲ್ಲಿ ನಾವು ಹಾಲು ಅಥವಾ ಸ್ತನ್ಯಪಾನವನ್ನು ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮೊದಲ 6 ತಿಂಗಳು ಕೇವಲ ಬರೀ ತಾಯಿಯ ಹಾಲನ್ನೇ ಯಾಕೆ ನೀಡಬೇಕು, ಏನಾದ್ರೂ ನಿಖರವಾದ ಕಾರಣ ಇದೆಯಾ? ಸೊ ಹಾಲನ್ನು ಬಿಟ್ಟು ಬೇರೆ ಏನು ಯಾಕೆ ನೀಡಬಾರ್ದು ಮೇಡಮ್?
1: ಸ್ತನ್ಯಪಾನ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ತಾಯಿ ಹಾಲಲ್ಲದೆ ಮೊದಲ 6 ತಿಂಗಳು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಇದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಮಗುವಿನ ಜಠರ ಅಂದ್ರೆ ಕರುಳು ಏನಿರುತ್ತೋ ಅದು ತುಂಬಾ ಬೆಳವಣಿಗೆ ಆಗಿರಲ್ಲ. ತಾಯಿಯ ಹಾಲನ್ನ ಅರ್ಗಣೆ ಮಾಡ್ಕೊಳ್ಳೋಷ್ಟೇ ಶಕ್ತಿ ಇರುವಂತದ್ದು. ಈ ತಾಯಿಯ ಹಾಲಲ್ಲಿ ಫಸ್ಟ್ 6 ತಿಂಗಳು ಪೌಷ್ಟಿಕಾಂಶಗಳಲ್ಲದೆ ರೋಗ ನಿರೋಧಕ ಎಷ್ಟು ಆಂಟಿಬಾಡೀಸ್ ಇರುವಂತದ್ದು. ಇದು ಮಗುವಿನ ಬೆಳವಣಿಗೆಗಲ್ಲದೆ ಮಗುವಿಗೆ ಕೆಲವೊಂದು ರೋಗ, ಫಾರ್ ಎಕ್ಸಾಂಪಲ್ ನಿಮೋನಿಯಾ ಆಗಿರುವಂಥದ್ದು ಅಥವಾ ಅತಿಸಾರ ಆಗುವಂಥದ್ದು ಅಥವಾ ಮಗುವಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಮಾಡುವಂಥದ್ದು ಸರ್. ಸೊ ಇದು ಫಸ್ಟ್, ಆದ್ರಿಂದ ನಾವು ಫಸ್ಟ್ 6 ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕಾಗಿದ್ದು. ಇನ್ನು ಕೆಲವು ಕಡೆ ಹಳ್ಳಿಗಳಲ್ಲಿ ಮಗುವಿಗೆ ಜೇನುತುಪ್ಪ ಕೊಡುವಂಥದ್ದು ಅಥವಾ ನೀರು ಕೊಡುವಂಥದ್ದು ಅಥವಾ ಜಾಯಿಕಾಯಿದು ಪೇಸ್ಟ್ ಮಾಡಿ ಕೊಡುವಂಥದ್ದು ಅಥವಾ ಬಾದಾಮಿ ಕೊಡುವಂಥದ್ದು ತುಪ್ಪ ಕೊಡುವಂಥದ್ದೆಲ್ಲ ಇದಾಗ್ತಾ ಇದೆ. ಇದರಿಂದ ಮಗುವಿನ ಕರಳಿಗೆ ಆ ಶಕ್ತಿ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಇರಲ್ಲ. ಹೀಗೆಲ್ಲ ಕೊಟ್ಟಾಗ ಮಗುವಿನ ಕರಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಆದಷ್ಟು ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಅದನ್ನು ಕೂಡ ಈವನ್ ಮಗುವಿಗೆ ಒಂದು ಹನಿ ನೀರು ಕೂಡ ಕೊಡಬಾರ್ದು ಅಂತ ಹೇಳ್ತೇವೆ. ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲದೆ ವೈದ್ಯರು ಏನು ಕೊಟ್ಟಿರ್ತಾರೋ ಆ ಔಷಧಿ ಬಿಟ್ಟು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ.
0: ತಾವು ಹೇಳಿದಂಗೆ ಒಂದು ವೇಳೆ ತಾವು ಹೇಳಿದ್ರಿ 6 ತಿಂಗಳು ತನಕ ಮಗುವಿಗೆ ತಾಯಿ ಎದೆಯಲ್ಲಿ ಬಿಟ್ಟು ಬೇರೆ ಏನು ಕೂಡ ಕೊಡಬಾರ್ದು. ಈಗ ಒಂದು ವೇಳೆಗೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಬರಲಿಲ್ಲ ಅಥವಾ ಬರ್ತಾ ಇಲ್ಲ ಅಂತಂದಾಗ ಹೇಗೆ ಆ ಮಗುವಿಗೆ ಯಾವ ಥರ ಒಂದು ಪೌಷ್ಟಿಕಾಂಶ ಅಥವಾ ಹಾಲಿನ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್?
1: ಇದು ಎಲ್ಲ ತಾಯಂದಿರಲ್ಲೂ ಬೇಗ ಫಸ್ಟ್ ಕ್ವಶನ್ ಯಾವಾಗಲೂ ಕೇಳುವಂಥದ್ದು ಇದು. ಡೆಲಿವರಿ ಆದ ತಕ್ಷಣ ನನಗೆ ಹಾಲು ಬರ್ತಿಲ್ಲ ಅಥವಾ ಡೆಲಿವರಿ ಆಗಿ 24 ಗಂಟೆ ಒಳಗಡೆ ನನಗೆ ಮಗು ಹಾಲು ಕೊಡ್ಲಿಕ್ಕೆ ಆಗ್ತಿಲ್ಲ, ಮಗು ಜಾಸ್ತಿ ಅಳ್ತಾ ಇದೆ ಅನ್ನೋ ಈ ಥರ ಕನ್ಸರ್ನ್ಸೇ ತಾಯಿ ಹತ್ರ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ 24 ಗಂಟೆ ತಾಯಿಯ ದೇಹದಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ. ಡೆಲಿವರಿ ಆದ ತಕ್ಷಣ ಹಾಲು ಬರೋದಿಲ್ಲ. ಸೊ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೊಂದ್ಸತಿ ಮಗುವಿಗೆ ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಚೀಪುವಾಗ ತಾಯಿಯ ಎದೆಯಲ್ಲಿ ಕೆಲವೊಂದು ಸೆನ್ಸೇಷನ್ಸ್ ಆಗಿ ಅದು ಹಾರ್ಮೋನ್ಸ್ ತಾಯಿಯ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಹಾಲು ಉತ್ಪಾದನೆ ಮಾಡೋ ಮೂಲಕ ಆಗುವಂಥದ್ದು. ಇದೆಲ್ಲ ಆಗ್ಲಿಕ್ಕೆ ಮಿನಿಮಮ್ 24-48 ಗಂಟೆಗಳ ಕಾಲ ಮಿನಿಮಮ್ ಬೇಕು. ಈ 48 ಗಂಟೆಗಳ ಕಾಲದಲ್ಲಿ ಎಲ್ಲಾ ತಾಯಂದಿರಲ್ವೇ ಅದು ಏನು ನೀರ್ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, ಅದು ಉತ್ಪಾದನೆ ಆಗೇ ಆಗುತ್ತೆ. ಸೊ ನಾವು ತಾಯಂದಿರಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈವನ್ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂದ್ರೆ ಮಗು ಯಾವಾಗೆಲ್ಲ ಅಳುತ್ತೋ ಅವಾಗಷ್ಟೇ ಹಾಲು ಕೊಡ್ಬೇಕು ಅಂತ ಹೇಳಿದ್ರುವೆ, ಪ್ರತಿ 2 ಗಂಟೆಗೊಂದ್ಸತಿ ಮಗುವಿಗೆ ಚೀಪಿಸ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗುವಿನ ಚೀಪೋದ್ರಿಂದ ತಾಯಿಯ ದೇಹದಲ್ಲಿ ಚೇಂಜಸ್ ಆಗಿ ಹಾರ್ಮೋನ್ಸ್ ಉತ್ಪಾದನೆ ಆಗಿ ಅದರಿಂದ ಹಾಲು ಉತ್ಪಾದನೆ ಆಗುವಂಥದ್ದು. ಸೊ ಆದಷ್ಟು ಫಸ್ಟ್ 2 ದಿನ ಸ್ವಲ್ಪ ಕಾಯಬೇಕು. ಮತ್ತೆ ಮಗುವಿನಲ್ಲೂ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ, ಅಂದ್ರೆ ಬೊಜ್ಜು ಮಗುವಲ್ಲೂ ಇರುತ್ತೆ. ಸೊ ಮಗುವಿಗೆ ಏನ್ ಬೇಕೋ ಅಷ್ಟು ಸಕ್ಕರೆ ಅಂಶ ಇರುತ್ತೆ. ಸೊ ಮಗುವಿಗೆ ಸುಸ್ತ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಆದ್ರಿಂದ ನಾವು ತಾಯಂದಿರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, 1-2 ದಿನ ಮಗುವಿಗೆ ಬೇಕಾದಷ್ಟು ಸಾಕಷ್ಟು ಹಾಲು ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಫಸ್ಟ್ 2 ದಿನ ಮಕ್ಕಳು ಅಷ್ಟೆಲ್ಲ ಹಾಲು ಕುಡಿಯೋಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರ್ತವೆ. ಆದ್ರಿಂದ ಆದಷ್ಟು ಆ ಭಯ ಆಗೋದು ಬೇಡ ಅಂತ ನಾವು ಹೇಳ್ತೀವಿ.
0: ಮೇಡಮ್, ಈಗ ಒಂದು ವೇಳೆಗೆ ಸಿಜರಿನ್ ಏರ್ಗೆ ಆದಾಗ, ಅಂದ್ರೆ ತಾವು ಹೇಳಿದ್ರಿ ಮುಟ್ಟಿದ 1 ಗಂಟೆ ಒಳಗಡೆ ಹೆದೆಗೆ ಹಾಲು ಕುಡಿಸ್ಬೇಕು ಮಗುವಿಗೆ ಅಂತ ಹೇಳಿದ್ರಿ, ಈಗ ಒಂದು ವೇಳೆಗೆ ಸಿಜರಿನ್ ಆದಂತಹ ತಾಯಿದ್ರು ಯಾವಾಗ ಹೇಗೆ ಒಂದು ಸ್ತನ್ಯಪಾನವನ್ನು ಆರಂಭಿಸಬೇಕು ಮೇಡಮ್?
1: ನಾರ್ಮಲ್ ಡೆಲಿವರಿಲಿ 1/2 ಗಂಟೆ ಒಳಗಡೆ ನಾವು ಮಗು ಡೆಲಿವರಿ ಆದ ಕೂಡಲೇ

0: ಮಗುವನ್ನು ತಾಯಿ ಎದೆ ಭಾಗದ ಹತ್ರ ಇಟ್ಟು ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ. ಸಿಸೇರಿಯನ್ ಆಗೋದಲ್ಲಿ ಮಿನಿಮಮ್ 1 ಗಂಟೆ ಆದ್ರೂ ಬೇಕು, ಅದು ಕಂಪ್ಲೀಟ್ ಪ್ರೊಸೀಜರ್, ಅದು ಆಪರೇಷನ್ ಎಲ್ಲ ಆಗೋಷ್ಟ್ರಲ್ಲಿ 1 ಗಂಟೆ ಬೇಕು. ಸೊ ಅಲ್ಲಿ ತನಕ ನಾವು ಮಗುವನ್ನು ಬೆಚ್ಚನೆ ಅದು ಟೆಂಪರೇಚರ್ ಅನ್ನೆಲ್ಲ ಮೇಂಟೈನ್ ಮಾಡಿ ಒಂದ್ಸತಿ ತಾಯಿ ರಿಕವರಿ ರೂಮಿಗೆ ಶಿಫ್ಟ್ ಆದ ತಕ್ಷಣ 1 ಗಂಟೆ ಒಳಗಡೆನೆ ಶಿಫ್ಟ್ ಆಗುತ್ತೆ ಸರ್ಜರಿ ಆದ್ಮೇಲೆ. ಸೊ 1 ಗಂಟೆ ಒಳಗಡೆನೆ ಸಿಸೇರಿಯನ್ ಆಗಿರುವಂತಹ ತಾಯಿಯಂದಿರಲ್ಲೂ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಇದು ಹಾಗೆ 1 ಗಂಟೆ ಒಳಗಡೆ ಆದಷ್ಟು 1 ಗಂಟೆ ಒಳಗಡೆ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕೆಲವೊಂದ್ಸತಿ ಮಗುವಿಗೆ ನಾವು ಹಾಲು ಕುಡಿಸ್ಲಿಲ್ಲದಿದ್ರೆ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗಡೆ ಮಗುವಿಗೆ ಸಕ್ಕರೆ ಅಂಶ ಕಮ್ಮಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನ 1 ಗಂಟೆ ಒಳಗಡೆ ನಾವು ಕುಡಿಸ್ಬೇಕು ಅಂತ ಹೇಳ್ತೇವೆ.
1: ಇದ್ರ ಜೊತೆಗೆ ಮೇಡಮ್, ಈಗ ಅವಧಿಗೆ ಮುನ್ನ ಜನಿಸಿದಂತಹ ಮಕ್ಕಳು ಅಂದ್ರೆ ನಾವು ಏನು ಪ್ರೀ ಟರ್ಮ್ ಡೆಲಿವರಿ ಆದಂತಹ ಮಕ್ಕಳಿಗೆ ಹೇಗೆ ತಾಯಿಯ ಒಂದು ಹಾಲನ್ನ ಯಾವ ತರವಾಗಿ ಕುಡಿಸಬಹುದು?
0: ಪ್ರೀ ಟರ್ಮ್ ಮತ್ತೆ ಟರ್ಮ್ ಅಂತ ಹೇಳ್ತೀವಿ ಅಂದ್ರೆ 8-9 ತಿಂಗಳಿಗಿಂತ ಮುಂಚೆ ಮತ್ತೆ 9 ತಿಂಗಳಾದ್ಮೇಲೆ ಇರೋ ಹುಟ್ಟಿರೋ ಮಕ್ಕಳನ್ನು 9 ತಿಂಗಳಾದ್ಮೇಲೆ ಟರ್ಮ್ ಅಂತ ಹೇಳ್ತೀವಿ, 9 ತಿಂಗಳಿಗಿಂತ ಮುಂಚೆ ಪ್ರೀ ಟರ್ಮ್ ಅಂತ ಹೇಳ್ತೀವಿ. ಆ 2 ಮಕ್ಕಳಲ್ಲೂ ಆ ತಾಯಂದಿರಲ್ಲಿ ಉತ್ಪಾದನೆ ಆಗೋ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್. ತಾಯಿಯಲ್ಲಿ 9 ತಿಂಗಳಿಗಿಂತ ಮುಂಚೆ ಇರೋ ಮಕ್ಕಳಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬಾ ಸಣ್ಣ ಇರ್ತವೆ, ಅಥವಾ ತೂಕ ಕಮ್ಮಿ ಇರುತ್ತೆ. ಆ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗುವಂತ ಅಂಶ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಆದ್ರಿಂದ ತಾಯಿ ಡೆಲಿವರಿ ಆದ ಕೂಡಲೇ ಈಗ ಮಗು 2 ಕೆಜಿಗಿಂತ ಕಮ್ಮಿ ಇದ್ರೆ ನಾವು ಆದಷ್ಟು ಡೈರೆಕ್ಟ್ ಆಗಿ ತಾಯಿಯ ಎದೆಗೆ ಮಗುವನ್ನು ಚೀಪ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಮಗು ತೂಕ ಕಮ್ಮಿ ಇರುವಾಗ ಮಗು ಎದೆ ಚೀಪ್ಬೇಕಿದ್ರೆ ಅದರಲ್ಲಿ ಎನರ್ಜಿ ತುಂಬಾ ಲಾಸ್ ಆಗಿ ಮಗುವಿನ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಏನ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಗು 1.5 ಕೆಜಿ ಇದ್ರೆ ತಾಯಿಯ ಹಾಲನ್ನು ಒಂದು ಡಬ್ಬದಲ್ಲಿ ಅಥವಾ ಗ್ಲಾಸ್ನಲ್ಲಿ ಶೇಖರಿಸಿ ಅದನ್ನ ಒಳ್ಳೆಯಿಂದ ಕೊಡುವಂತದ್ದು ಸರ್. ಇದನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಗುವಿಗೆ ಚೀಪೋ ಕೆಲಸ ಇರಲ್ಲ, ಮಗು ಚೀಪ್ ಬೇಕಿದ್ರೆ ಅದರ ಶಕ್ತಿ ಅದರಲ್ಲೇ ಹೋದ್ರೆ ಮಗುವಿನ ತೂಕ ಮತ್ತೂ ಇನ್ನೂ ಕಮ್ಮಿ ಆಗುತ್ತೆ. ಆದ್ರಿಂದ ತಾಯಿಯ ಹಾಲನ್ನ ಅದನ್ನ ತೆಗೆದು ಗ್ಲಾಸಲ್ಲಿ ಅಥವಾ ಬಾಕ್ಸಲ್ಲಿ ಶೇಖರಣೆ ಮಾಡಿ ಅದನ್ನ ಕೊಡುವಂಥದ್ದು. ಇನ್ನೊಂದು ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿಯ ಹಾಲು ಎದೆಯಲ್ಲಿ ಪೂರ್ತಿ ತೆಗೆದು ಮಗುವನ್ನ ಎದೆಯನ್ನು ಮಾತ್ರ ಚೀಪಿಸ್ಬೇಕು. ಇದು 2 ಹೆಲ್ಪ್ ಆಗುತ್ತೆ, ಒಂದು ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುತ್ತೆ ಬರುವಂಥದ್ದು. ಕೆಲವೊಂದ್ಸತಿ ಮಕ್ಕಳು ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಗು ಹಾಗೆ ಮರಿಬಾರ್ದು ಅಂತ ಹೇಳಿ ನಾವು ಈ ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಒಂದು ಮಾಡ್ತೇವೆ ಸರ್. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ 9 ತಿಂಗಳು ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇಲ್ಲದೆ ಇರೋ ಕಾರಣ ಅವರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಹಾಲಿನ ಮುಖಾಂತರವೂ ನಾವು ಕೊಡ್ಬೋದು. ಹಾಗೆ ಇದು ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆನೆ ಈಗ ಈ ಮಕ್ಕಳಿಗೆ ಈ ತಾಯಿ ಇದೆ ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂದ್ರಿ. ಸೊ ಅದೇ ರೀತಿ ನವಜಾತ ಶಿಶುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ತಾಯಿ ಹಾಲು ಎಷ್ಟು ಮುಖ್ಯ ಮೇಡಮ್?
0: ಈ ಸ್ತನ್ಯಪಾನ ಅನ್ನೋದು ನಾವು 6 ತಿಂಗಳೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಆ 6 ತಿಂಗಳು ತಾಯಿಯಿಂದ ಇರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದ್ರೆ ಈ ತಾಯಿಯ ಹಾಲಿನ ಮೂಲಕ. ಸೊ ಫಸ್ಟ್ 6 ತಿಂಗಳು ಮಕ್ಕಳಿಗೆ ಆಂಟಿಬಾಡೀಸ್ ಅನ್ನೋದು ತಾಯಿಯ ಹಾಲಿನ ಮುಖಾಂತರನೇ ಬರುವಂಥದ್ದು. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಆಗುವಂತಹ ಇನ್ಫೆಕ್ಷನ್ಸ್ ತಾಯಿ ಹಾಲು ಕೊಡ್ತಿದ್ರೆ ಕಮ್ಮಿ. ಯಾವ ತರ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ನಿಮೋನಿಯಾ ಆಗಿರ್ಬೋದು ಅಥವಾ ಅತಿಸಾರ ಆಗಿರ್ಬೋದು ಅಥವಾ ಕೆಲವೊಂದು ಇಮ್ಯುನಿಟಿ ಕಮ್ಮಿ ಆಗಿ ಮಗುವಿಗೆ ಪದೇ ಪದೇ ಜ್ವರ ಬರುವಂತದ್ದೆಲ್ಲ ಕಾಣುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿ ಹಾಲು ಕುಡಿಸ್ಲಿಲ್ಲದಿದ್ರೆ ಬರುವಂತಹ ಚಾನ್ಸಸ್. ಯಾಕಂತ ಹೇಳಿದ್ರೆ, ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ 6 ತಿಂಗಳವರೆಗೂ ಆಗೋಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಆದ್ರಿಂದ ಫಸ್ಟ್ 6 ತಿಂಗಳು ರೋಗ ನಿರೋಧಕ ಶಕ್ತಿಯನ್ನು ಕಂಪ್ಲೀಟ್ ಆಗಿ ತಾಯಿಯಿಂದನೇ ತಾಯಿಯ ಎದೆ ಹಾಲಿಂದನೇ ಬರುವಂತದ್ದು ಸರ್. ಆದ್ರಿಂದ ಫಸ್ಟ್ 6 ತಿಂಗಳು ಮಗುವಿಗೆ ಹಾಲು ಕೊಟ್ಟು ಅದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ತಿರ್ತೀವಿ.
1: ಮೇಡಮ್, ಈ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳೇನು ಮೇಡಮ್?
0: ಒಂದು, ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂತದ್ದು. ಎರಡನೇದು, ತಾಯಿ ಮೆಂಟಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರಂದ್ರೆ ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಅವರು ತುಂಬಾ ಕುಂತಿರ್ತಾರೆ. ಇದರಿಂದ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ಒಳ್ಳೇದಾಗುವಂಥದ್ದು, ಮಾನಸಿಕವಾಗಿ ಅವರಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು. ಮೂರನೇದು, ನಾ ಹೇಳ್ದಂಗೆ ಗರ್ಭಕೋಶಕ್ಕೆ ಅದು ರಕ್ತಸ್ರಾವ ಜಾಸ್ತಿ ಆಗದಿರೋ ಹಾಗೆ ಇನ್ನೊಂದು ಹಾರ್ಮೋನ್ ಸ್ಟಡಿ ಅಂತದ್ದು. ನಾಲ್ಕನೇದು ಗರ್ಭಕೋಶ ರಿಲ್ಯಾಕ್ಸ್ ಆಗಿರುತ್ತೆ, ಅಂದ್ರೆ ಡೆಲಿವರಿ ಆಗಿರೋ ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ, ಅದನ್ನ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು ತಾಯಿಗೆ ಈಗ 2 ವರ್ಷ ಎಲ್ಲ ಹಾಲು ಕುಡಿಸಿದ್ರೆ ತಾಯಿಗೆ ಬರುವಂತಹ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಈ ಟೈಮಲ್ಲಿ ತಾಯಿ ಮತ್ತೊಂದು ತಿರ್ಗಾ ಗರ್ಭಿಣಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ.

0: ಮೇಡಮ್, ಈಗ ತಾವು ಹೇಳಿದಂಗೆ ಈಗ ಮೊದಲನೇ ಗರ್ಭಿಣಿ ಅಥವಾ ಮೊದಲನೇ ಪಾಪು ಅಂದಿರ್ತಕ್ಕಂಥ ತಾಯಿಂದರು ಹೇಗೆ ಯಾವ ಥರ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೇಕು, ಜೊತೆಗೆ ಅವ್ರುಗಳಿಗೆ ಕುಟುಂಬದವರು ಹೇಗೆ ಯಾವ ಥರ ಸಹಕಾರವನ್ನು ನೀಡಬೇಕಾಗತ್ತೆ ಮೇಡಮ್?
1: ಇದು ತುಂಬ ಮುಖ್ಯ, ಯಾಕಂದರೆ ಮೊದಲನೇ ತಾಯಿಯವರಿಗೆ ಹೇಗಿರಬೇಕು, ಮಗುನ ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಸರ್ತಿ ಹಾಲು ಕುಡಿಸ್ಬೇಕು, ಮತ್ತು ಅವರ ಆಹಾರ ಪದ್ಧತಿಗಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಈವನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಮಗುವಿನ ಮೇಲೆ ಎಲ್ಲದು ಕೇರ್ ಹೋಗುತ್ತೆ ಹೊರತು ತಾಯಿಯ ಮೇಲೆ ನಿಗಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಲಾಸ್ಟಿಗೆ ಬ್ಲೇಮ್ ಬರೋದು ತಾಯಿಗೆ. ಅದಕ್ಕಿಂತ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ತಾಯಿ ಪಾತ್ರ ಹೆಂಗಿರುತ್ತೋ ಅದರ ಜೊತೆಗೆ ಅವರ ಕುಟುಂಬದ ಪಾತ್ರನು ಅಷ್ಟೇ ಇರುತ್ತೆ. ಡೆಲಿವರಿ ಆದ ತಕ್ಷಣ ನಾವು ಹೇಳಿದಾಗೆ ಹುಟ್ಟಿದ ಒಂದು ಗಂಟೆ ಒಳಗಡೆನೆ ಹಾಲು ಕುಡಿಸ್ಬೇಕು. ಎರಡನೇದು ಡಿಮ್ಯಾಂಡ್ ಆನ್ ಫೀಡಿಂಗ್ ಅಂತ ಹೇಳ್ತೀವಿ, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಮಗು ಯಾವಾಗಲೆಲ್ಲ ಅಳುತ್ತೋ ಅವಾಗ ನಾವು ಹಾಲು ಕುಡಿಸ್ಬೇಕು ಅಂತ. ಬಟ್ ತೊಂದರೆ ಏನು ಬಂತು ಅಂತ ಹೇಳಿದ್ರೆ, ಇಲ್ಲಿ ತಾಯಂದಿರಿಗೆ ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಬೇಕು ಅಥವಾ ಮಗುವಿಗೆ ಶುಗರ್ ಡೌನ್ ಆಗಿದ್ರೆ ಅಥವಾ ಮಗುವಿಗೆ ಬೇರೆ ಏನಾದ್ರು ತೊಂದರೆ ಆಗಿದ್ರೆ ಅವರಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ ಎರಡು ಗಂಟೆಗೆ ಒಂದ್ಸತಿ ಮಗುವಿಗೆ ಹಾಲು ಕುಡಿಸ್ಬೇಕು. ಅದು ಹೇಗೆ ಕುಡಿಸ್ಬೇಕು ಅಂದ್ರೆ 5 ನಿಮಿಷ ಅಲ್ಲ, ಒಂದು 15 ನಿಮಿಷ ಒಂದು ಎದೆ ಮತ್ತೆ 15 ನಿಮಿಷ ಇನ್ನೊಂದು ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಒಂದು ಎರಡೂ ಎದೆಯಿಂದನು ಮಗುವಿಗೆ ಹಾಲು ಸಿಗುವಂಥದ್ದು, ಮತ್ತೆ ಎರಡೂ ಎದೆಯಿಂದನು ಹಾಲು ಕರೆಕ್ಟ್ ಆಗಿ ಉತ್ಪಾದನೆ ಆಗುವಂಥದ್ದು, ಇದೊಂದು ನಾವು ತಾಯಂದಿರಿಗೆ ಹೇಳ್ತೇವೆ. ಮತ್ತೆ ಕುಟುಂಬದವರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಎಮೋಷನಲ್ ಸಪೋರ್ಟ್ ತಾಯಿಗೆ ತುಂಬಾ ಬೇಕಾಗುವಂಥದ್ದು. ಅಂದ್ರೆ ತಾಯಿಗೆ ಈಗ ನಿದ್ದೆ ಹೆಚ್ಚು ಕಮ್ಮಿ ಆಗ್ಬೋದು, ರಾತ್ರಿ ಇಡೀ ಪ್ರತಿ 2 ಗಂಟೆಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುವಂಥದ್ದು. ಇನ್ ಕೇಸ್ ಹಾಗೆ ಅವ್ರಿಗೆ ಮಧ್ಯ ಮಧ್ಯೆ ಎಬ್ಬಿಸಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತ ಹೇಳಿ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಅದನ್ನು ರಾತ್ರಿ ತಾಯಿ ಅಥವಾ ಬೇರೆ ಯಾರಾದ್ರೂ ಕುಟುಂಬದವರು ಮಗುವಿಗೆ ಒಳ್ಳೆಯಿಂದ ಕುಡಿಸ್ಬೋದು ಅಂತ ಹೇಳ್ತೇವೆ. ಯಾಕಂದ್ರೆ ತಾಯಂದಿರಲ್ಲಿ ನಿದ್ದೆ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ. ಅವರಿಗೆ ನಿದ್ದೆ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಗಾಬರಿ ಏನಾದ್ರೆ ಮನಸ್ಸಲ್ಲಿ ತುಂಬಾ ಟೆನ್ಷನ್ ಇದ್ರೆ ಹೀಗೆಲ್ಲ ಇರ್ಬೇಕಾದ್ರೆ ತಾಯಿಯ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ತಾಯಂದಿರಿಗೆ ಆದಷ್ಟು ರಿಲ್ಯಾಕ್ಸ್ ಆಗಿ ಇದಕ್ಕೆ ಎಮೋಷನಲಿ ಸಪೋರ್ಟ್ ಕೊಡ್ಲಿಕ್ಕೆ ಫ್ಯಾಮಿಲಿಯವರನ್ನ ನಾವು ಕೇಳ್ತೇವೆ, ಮತ್ತೆ ಅವರ ಆಹಾರ ಪದ್ಧತಿಗಳನ್ನು ನಾವು ಕೌನ್ಸಿಲ್ ಮಾಡ್ತೇವೆ.
0: ಈಗ ಆಹಾರ ಪದ್ಧತಿ ಅಂತ ಬಂದಾಗ ಸಾಮಾನ್ಯವಾಗಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಈ ಮೊದಲು ಅಂದರೆ ಡೆಲಿವರಿ ಆದಂತಹ ಒಂದು 3 ತಿಂಗಳು 6 ತಿಂಗಳ ತನಕ ಅವ್ರಿಗೆ ನೀರು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳನ್ನ ಕೊಡದೇ ಇರ್ಬೋದು, ಅಂದರೆ ಈ ಥರದ ಒಂದು ಪದ್ಧತಿಗಳಿದೆ. ಸೊ ಇದರಿಂದ ಮಗುವಿನ ಬೆಳವಣಿಗೆಗೆ ಅಥವಾ ಅವ್ರ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಆಗಕ್ಕೆ ಏನಾದ್ರು ಕಾರಣ ಹಾಕ್ಬೋದು ಅಥವಾ ಹೇಗೆ ಮೇಡಮ್?
1: ಅದೇ ಹಳೆ ಕಾಲದಲ್ಲೆಲ್ಲ ಈಗಲೂ ಕೂಡ ಹಳ್ಳಿ ಭಾಗದಲ್ಲೆಲ್ಲ ನೀರು ಕುಡಿದ ತಕ್ಷಣ ತಾಯಿ ದಪ್ಪ ಆಗ್ತದೆ, ತಾಯಿ ದೇಹದ ಒಳಗಡೆ ನೀರು ತುಂಬುತ್ತೆ ಅನ್ನೋಂತಹದ್ದು ಇದೆಲ್ಲ ಇದೆ ತಲೆಯಲ್ಲಿ. ಬಟ್ ಇದು ಇದೆಲ್ಲ ಸುಳ್ಳು ಸರ್. ಇದು ತಾಯಿಗೆ ನಾವು ಕರೆಕ್ಟ್ ಆಗಿ ನೀರಿನ ಅಂಶ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇದು ತಾಯಿ ಅಲ್ಲದೆ ನಾವು ಮಗುವಿಗೂ ನೋಡ್ಬೇಕಾಗುತ್ತೆ. ಈಗ ತಾಯಿ ಅಷ್ಟು ಹಾಲು ಉತ್ಪಾದನೆ ಮಾಡ್ಬೇಕು, ತಾಯಿ ಮಗು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಯಿಗೆ ಯಥೇಚ್ಛ ನೀರಿನ ಅಂಶ ಇರಲೇಬೇಕು. ಆದ್ರಿಂದ ನಾವ್ ಏನ್ ಹೇಳ್ತೀವಿ ಅಂದ್ರೆ, ತಾಯಿಗೆ ಅಟ್ಲೀಸ್ಟ್ ದಿನಕ್ಕೆ 2-3 ಲೀಟರ್ ನೀರು ಕೊಡ್ಲೇಬೇಕು ಅಂತಾನೆ ನಾವು ಹಾಗೆ ಹೇಳ್ತೇವೆ. ಮತ್ತೆ ಇನ್ನೊಂದು ತರಕಾರಿ ಹಣ್ಣಿನ ಬಗ್ಗೆ ಕೇಳೋದಾದ್ರೆ, ಕೆಲವೊಂದು ತರಕಾರಿ ಕೊಟ್ರೆ ತಾಯಿಗೆ ಮಗುವಿಗೆ ವಾಯು ಆಗುತ್ತೆ ಅಥವಾ ತಾಯಿಗೆ ವಾಯು ಆಗುತ್ತೆ, ಕೆಲವೊಂದು ಹಣ್ಣು ಕೊಟ್ರೆ ಮಗುವಿಗೆ ಕಫ ಆಗುತ್ತೆ, ಈ ತರದ್ದೆಲ್ಲ ಒಂದು ಭ್ರಮೆ ಸ್ವಲ್ಪ ಕಲ್ಪನೆ ಎಲ್ಲ ಇರುತ್ತೆ. ಹಾಗೆ ಯಾವುದು ಆಗಲ್ಲ, ಯಾವ ಹಣ್ಣು ಯಾವ ತರಕಾರಿನೂ ತಾಯಿಯ ಹಾಲಿನಿಂದ ಮಗುವಿಗೆ ಹಾಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಏ ನಾವು ತಾಯಿಗೆ ಎಷ್ಟು ಪೌಷ್ಟಿಕಾಂಶದ ಆಹಾರಗಳು ಕೊಡ್ತೀವೋ ಅಷ್ಟು ಮಗುವಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತಾಯಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು, ಅದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿಗೆ ಪ್ರೋಟೀನ್ ಅಂಶ, ಪ್ರೋಟೀನ್ ಅಂಶ ಅಂದರೆ ಕಾಳು, ಬೇಳೆಗಳು, ಮೊಟ್ಟೆ ಇದನ್ನೆಲ್ಲ, ಮತ್ತೆ ಚಿಕನ್, ಮಟನ್ ಏನೆಲ್ಲ ಇದೆಯೋ ಅದನ್ನು ಪ್ರೋಟೀನ್ ಅಂಶಗಳು ತಾಯಿಗೆ ಯಥೇಚ್ಛವಾಗಿ ಕೊಡಬೇಕಾಗಿರೋಂಥದ್ದು. ತರಕಾರಿಗಳು, ತರಕಾರಿಗಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಅದರಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ, ಇದೆಲ್ಲ ತಾಯಿಯ ದೇಹಕ್ಕೆ ಬೇಕಾಗಿರುವಂಥದ್ದೆಲ್ಲ. ಇದೆಲ್ಲ ನಾವು ಸಮಭಾಗವಾಗಿ ನಾವು ಕೊಟ್ಟರೆ, ಸಮತೋಲನ ಆಹಾರ ಕೊಟ್ಟರೆ ತಾಯಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಈಗ ತಾಯಿಗೆ ನಾವು ಆಹಾರ ಕೊಡಲಿಲ್ಲ ಅಂತಿದ್ರೆ ಮಗುವಿಗೂ ಅವರು ಹಾಲು ಕುಡಿಸ್ಲಿಕ್ಕೆ ಹಾಲು ಬರುದಿಲ್ಲ.
0: ಮೇಡಮ್, ಈಗ ಒಂದು ವೇಳೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಮೇಡಮ್?
1: ತಾಯಿಗೆ ಸಮಸ್ಯೆ ಅಂತ ಹೇಳಿದ್ರೆ, ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾಯಿ ಹಾಲು ಕೆಲವೊಂದ್ಸತಿ ಕೆಲವೊಬ್ಬರಿಗೆ ತಾಯಿ ಹಾಲು ಜಾಸ್ತಿಯಾಗಿ ಅದು ಎದೆ ಭಾಗ ಗೆಡ್ಡೆ ಆಗುವಂಥದ್ದು ಅಥವಾ ಎದೆ ತೊಟ್ಟಲ್ಲಿ ಗಾಯ ಆಗುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಮಗು ಕರೆಕ್ಟಾಗಿ ಚೀಪ್ಲಿಲ್ಲದಿದ್ದರೆ ಹೇಳಿದ್ರೆ ತಾಯಿಯ ತೊಟ್ಟಿನಲ್ಲಿ ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೇನಾದ್ರೂ ಇದ್ರೆ ಗೈನಕಾಲಜಿಸ್ಟ್ ಒಂದ್ಸತಿ ತೋರಿಸ್ಬೇಕಾಗುತ್ತೆ. ಕೆಲವೊಂದ್ಸತಿ ಮೋಸ್ಟ್ ಆಫ್ ದ ಟೈಮ್ಸ್ ತಾಯಿಗೆ ಹಾಗೇನೆ ಔಷಧಿ ಕೊಟ್ಟು ಕಮ್ಮಿ ಮಾಡುವಂಥದ್ದು, ಬಟ್ ಅದೇನಾದ್ರೂ ಎದೆ ಭಾಗದಲ್ಲಿ ಗೆಡ್ಡೆ ಆಗಿರೋದು ಅಂತ ಅಥವಾ

0: ಏನಾದ್ರು ಕುರಾತರ ಏನಾದ್ರು ಆಗಿ ಕ್ಯೂ ಏನಾದ್ರು ಬರ್ತಿದ್ರೆ ಅದಕ್ಕೆ ಒಂದ್ಸತಿ ಆಪರೇಷನ್ ಬೇಕಾಗುವಂತದ್ದು. ಅದರಿಂದ ನಾವು ತಾಯಂದಿರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಹಾಲನ್ನು ಪ್ರತಿ 2 ಗಂಟೆಗೆ ಎದೆ ಪೂರ್ತಿ ಖಾಲಿ ಆಗೋ ತನಕ ಮಗುವಿಗೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಸರ್.
1: ಮೇಡಮ್, ಈ ಒಂದು ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವುವು, ಅವುಗಳ ಒಂದು ಸತ್ಯಾಂಶ ಏನು ಮೇಡಮ್?
0: ಸಮಾಜದಲ್ಲಿ ಒಂದು ಆಹಾರ ಪದಾರ್ಥಗಳಿಂದ ಹಿಂಗೆ ಕೊಡಬೇಕು, ಆ ಥರ ಕೊಡಬೇಕು, ಬಾಣಂತಿಯರಿಗೆ ನೀರು ಕೊಡಬಾರ್ದು, ಬಾಣಂತಿಯರಿಗೆ ತರಕಾರಿಗಳು ಕೊಡಬಾರ್ದು, ಬೇಳೆಕಾಳುಗಳು ಕೊಡಬಾರ್ದು ಅಂತ ಒಂದು ಹೇಳುವಂಥದ್ದು. ಎರಡನೇದು, ಬಾಣಂತಿಯರು ಮನೆಯಿಂದ ಆಚೆ ಹೋಗಲೇಬಾರ್ದು ಅನ್ನೋದೊಂದು ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು. ಮೂರನೇದು, ಬಾಣಂತಿಯರು ಯಾವಾಗಲೂ ಬೆಚ್ಚಗೆ ಇರಬೇಕು, ಸ್ಕಾರ್ಫ್ ಹಾಕಬೇಕು, ಸ್ವೆಟರ್ಸ್ ಹಾಕಬೇಕು, ಮತ್ತು ಅವರಿಗೆ ಆಚೆಲ್ಲೂ ಹೋಗುವಾಗಿಲ್ಲ ಮಗು ಮಗು ಮಗು ಅಷ್ಟೇ ನೋಡ್ಕೊಳ್ಬೇಕು, ಮತ್ತು ಏನೇ ತೊಂದರೆ ಆದರೂ ಅದಕ್ಕೆ ಲಾಸ್ಟಿಗೆ ತಾಯಿಯೇ ಕಾರಣ ಆಗಿರ್ತಾಳೆ. ಈಗ ಫಾರ್ ಎಕ್ಸಾಂಪಲ್, ತಾಯಿ ಒಂದು ಹಣ್ಣು ಏನಾದರೂ ಜಾಸ್ತಿದ್ದಾರೆ ಮಗುವಿಗೆ ಅದರಿಂದಲೇ ತೊಂದರೆ ಆಗಿರುವಂಥದ್ದು, ತಾಯಿನೇ ಕಾರಣ ಅಂತ ಈ ಥರದ್ದೆಲ್ಲ ತಾಯಿಯ ಮೇಲೆ ಬ್ಲೇಮ್ಸ್ ಜಾಸ್ತಿ ಇರುವಂಥದ್ದು ಸರ್. ಅದೆಲ್ಲ ಆದಷ್ಟು ಇದರಲ್ಲಿ ನಾ ಹೇಳಿದೆಲ್ಲ ಆದಷ್ಟು 100 to 100 ತಪ್ಪಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ತಾಯಿ ಒಬ್ಬರೇ ಕಾರಣ ಆಗಿರಲ್ಲ. ತಾಯಿ ಎಷ್ಟು ಎಮೋಷನಲ್ ಆಗಿ ನಾವು ಸಪೋರ್ಟ್ ಕೊಡ್ತೇವೋ ತಾಯಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದಂಗೆ, ಅದರಿಂದ ಇಂಡೈರೆಕ್ಟ್ಲಿ ಮಗುವಿಗೂ ನಾವು ಹೆಲ್ಪ್ ಮಾಡ್ತಿರೋ ಹಾಗೆ. ಸೊ ಇದರಲ್ಲಿ ಒಂದ್ಸತಿ ಡೆಲಿವರಿ ಆದ ಕೂಡಲೇ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರುತ್ತೋ ಅಷ್ಟೇ ಕಾಳಜಿ ತಾಯಿಯ ಮೇಲೂ ಕೂಡ ತೋರಿಸ್ಬೇಕು ಅಂತ ನಾ ಹೇಳ್ತೀನಿ ಸರ್.
1: ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈಗ ಒಂದು ವೇಳೆ ಉದ್ಯೋಗದಲ್ಲಿ ಇರ್ತಕ್ಕಂಥ ತಾಯಿಂದರು ಹೇಗೀಗ 6 ತಿಂಗಳ ನಂತರ ಅಥವಾ 6 ತಿಂಗಳ ಮುಂಚೆ ಕೆಲವು ಸಾಮಾನ್ಯವಾಗಿ ಕೆಲವು ಬೇಗ ಉದ್ಯೋಗಕ್ಕೆ ಹೋಗ್ಬೇಕಾಗಿರುತ್ತೆ, ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಅವರು ಸ್ತನ್ಯಪಾನವನ್ನು ಮಾಡಿಸ್ಬೋದು?
0: 6 ತಿಂಗಳ ತನಕ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಕು. ಇನ್ ಕೇಸ್ ಅವ್ರ ಕೆಲಸಕ್ಕೆ ಹೋಗಬೇಕು, ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಅದನ್ನು ತಾಯಿಯ ಹಾಲನ್ನು ಅದನ್ನು ತೆಗೆದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದರೆ, ರೆಫ್ರಿಜರೇಟರ್ ಇಲ್ಲ ಅಂತ ಹೇಳಿದರೆ, ನಾವು ಅದು ಹೊರಗಡೆ ಒಂದು ನೀಟ್ ಕ್ಲೀನ್ ಸ್ಟೀಲ್ ಬಾಕ್ಸ್ನಲ್ಲಿ 4 hours ಕೂಡ 4 ಗಂಟೆಗಳ ಕಾಲ ಶೇಖರಣೆ ಮಾಡಿ ಮಗುವಿಗೆ ಒಳ್ಳೆಯಿಂದ ಕೊಡ್ಬೋದು ಸರ್. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂತ ಹೇಳಿದರೆ ಅದು 8 ಗಂಟೆಯಿಂದ 12 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟು ನಾವು ಕೊಡ್ಬೋದು. ಈಗ 6 months ಆದಮೇಲೆ ಈಗಿನ ತಾಯಂದಿರು ಕೆಲಸಕ್ಕೆ ಹೋಗ್ತಿದ್ರೆ ಆದಷ್ಟು ಈ ಕೆಲವೊಂದ್ಸತಿ ಈಗ ತಾಯಿಗೆ ಹಾಗೆ ಡೈರೆಕ್ಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈಗ ಬ್ರೆಸ್ಟ್ ಪಂಪ್ ಅಂತ ಕೂಡ ಸಿಗುತ್ತೆ. ಬ್ರೆಸ್ಟ್ ಪಂಪ್ ಅಂತ ಹೇಳಿದ್ರೆ ಪಂಪ್ ಮೂಲಕ ತಾಯಿ ಎದೆಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಟಲ್ ಅಲ್ಲಿ ಶೇಖರಣೆ ಮಾಡುವಂತದ್ದು, ಆ ಥರದ್ದು ಇರುತ್ತೆ. ಇದರಿಂದ ತಾಯಂದಿರಿಗೂ ನೋವಾಗಲ್ಲ. ಎರಡನೇದು, ತಾಯಂದಿರಿಗೂ ಗೊತ್ತಾಗುತ್ತೆ ಅವ್ರ ಎದೆಯಿಂದ ಎಷ್ಟು ಹಾಲು ಬರುತ್ತೆ, ಆ ಹಾಲು ಅಷ್ಟು ಮಗುವಿಗೆ ಸಾಕಾಗುತ್ತಾ ಅಂತೆಲ್ಲ ಇರುತ್ತೆ. ಸೊ ಇದು ತಾಯಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಫ್ರಿಡ್ಜ್ ಇಲ್ಲದಿದೆ ಆಲ್ಮೋಸ್ಟ್ 4 to 6 ಗಂಟೆವರೆಗೂ ಶೇಖರಣೆ ಮಾಡ್ಕೊಳ್ಬಹುದು.
1: ಮೇಡಮ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಅಂದರೆ ಈ ಸ್ತನ್ಯಪಾನ ಅಂದರೆ ಏನು, ಈ ಸ್ತನ್ಯಪಾನವನ್ನು ಹೇಗೆ ಆರಂಭಿಸಬೇಕು, ಜೊತೆಗೆ ಇದರಿಂದ ಮಗುವಿಗೆ ಮತ್ತು ತಾಯಿಗೆ ಆಗ್ತಕ್ಕಂಥ ಒಂದು ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸ್ತನ್ಯಪಾನದ ಸಪ್ತಾಹದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್?
0: ಸ್ತನ್ಯಪಾನ ಅನ್ನೋದು ತುಂಬ ಪವಿತ್ರವಾದಂಥದ್ದು. ಇದು ಮಗುವಿಗೆ ಹುಟ್ಟಿದ ಕೂಡಲೇ ಆದಷ್ಟು 1 ಗಂಟೆ ಒಳಗಡೆನೆ ಕೊಡಬೇಕಾಗಿರುವಂಥದ್ದು. ಇದರಲ್ಲಿ ತಾಯಿಯಲ್ಲದೆ ಜನರದ್ದು ಅಂದರೆ ಫ್ಯಾಮಿಲಿ ಸಪೋರ್ಟ್ ಮತ್ತು ಸೊಸೈಟಿ ಸಪೋರ್ಟ್ ಕೂಡ ಆದಷ್ಟು ಬೇಕು. ಹಾಗೆ ತಾಯಿ ಎಲ್ಲೆಲ್ಲಿ ಇರ್ತಾರೋ, ಹೀಗೆ ಬಾಣಂತಿಯರು ಎಲ್ಲೆಲ್ಲಿ ಇರ್ತಾರೋ, ಆದಷ್ಟು ಸೊಸೈಟಿಯಲ್ಲಿ ಅವರಿಗೆ ಸಪೋರ್ಟ್ ಮತ್ತು ಅವರಿಗೆ ಮುಜುಗರ ಆಗದೇ ಇರೋವಂಥಂಗೆ ನೋಡಿಕೊಳ್ಬೇಕು. ಮತ್ತು ಇದು ತಾಯಿ ಹಾಲು ಮಗುವಿನ ಹಕ್ಕು. ಸೊ ಆ ಹಕ್ಕು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಾ ಕೇಳ್ತೀನಿ ಸರ್.
1: ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಸಪ್ತಾಹದ ಮಹತ್ವ ಮತ್ತು ಈ ಒಂದು ಎದೆಹಾಲಿನ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಮತ್ತು ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ವೈದ್ಯರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರಿ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. SVYM ನ VRLC ಕೆಂಚನಹಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಹುಣಸೂರಿನ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗುರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ವೃತ್ತಿಪರ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸ್ತಿರುವಂಥ ಹುಣಸೂರು ತಾಲೂಕಿನ ಶ್ರೀಮತ ಸಂದೇಶ್ ಅವರು. ಇವರು ನಮ್ಮ ಕೆಂಚನಹಳ್ಳಿಯಲ್ಲಿ ಒಂದು ತಿಂಗಳ ಕಾಲ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪಡೆದಂಥ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸ್ವಉದ್ಯೋಗವನ್ನು ನಡೆಸಿರುವಂಥ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂದೇಶ್ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಸರ್ ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಮ್ಮ ಒಂದು ತರಬೇತಿಯ ಅನುಭವ ಆಗಿರ್ಬೋದು, ಪ್ರಸ್ತುತ ಸ್ವಉದ್ಯೋಗದ ಅನುಭವವನ್ನ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬಾ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಸರ್ ನಾನು ಒಂದು ಹುಣಸೂರು ತಾಲೂಕು ಹುಣಸೂರು ತಾಲೂಕಲ್ಲಿ ಒಂದು ಹಳ್ಳಿ. ಎಜುಕೇಶನ್ ಬಂದು ಬಿಕಾಂ ಆಗಿದೆ ಸರ್. ಬಿಕಾಂ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಈಗ ಒಂದು ಡಿಗ್ರಿ ಮುಗಿಸ್ತು ಅಂತ ಅಂದ್ರೆ ಗವರ್ಮೆಂಟ್ ಕೆಲಸನೇ ಸಿಗಲ್ಲ, ಅದನ್ನು ಹುಡುಕ್ತಾ ಸ್ವಲ್ಪ ಓದ್ತಾ ಸ್ವಲ್ಪ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಒಂದ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಪ್ರೈವೇಟ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಬೇಡ ಅನ್ಬಿಟ್ಟು ಓನ್ ಆಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಆಯ್ತು ಸರ್. ಅವಾಗ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ, ಒಂದು ಮೊಬೈಲ್ ರಿಪೇರಿ ಮತ್ತೆ ಮೊಬೈಲ್ ಸೇಲ್ಸ್. ನಾನು ಈ ಫೀಲ್ಡ್ ಏನ್ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ ಪಿಜಿ ಮುಗಿದ್ಮೇಲೆ ಗ್ಯಾಪ್ ಇತ್ತರ ಸರ್ ಡಿಗ್ರಿಗೆಲ್ಲ ಜಾಯ್ನ್ ಆಗ್ಬೇಕಾದ್ರೆ. ಅವಾಗ ಒಂದು ಮೊಬೈಲ್ ಅಂಗಡಿಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಇಂಡಸ್ಟ್ರಿ ಅಷ್ಟೇನು ಡೆವಲಪ್ ಆಗ್ತಿರ್ಲಿಲ್ಲ, ಗ್ರೋವಿಂಗ್ ಕಡಿಮೆ ಇತ್ತು ತುಂಬಾ. ಈಗ ಬರ್ತಾ ಬರ್ತಾ ಈಗ ನೀವೇ ನೋಡಿದ್ರಿ ಸರ್, ಇದು ತುಂಬಾ ಬೆಳೀತಾ ಇರೋ ಇಂಡಸ್ಟ್ರಿ. ಅದರಿಂದ ನಾನು ಈ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ. ಆಯ್ಕೆ ಮಾಡ್ಕೊಂಡು ಈಗ ಡಿಗ್ರಿ ಮುಗಿಸಿ 4 ವರ್ಷ ಆಚೆ ಎಲ್ಲ ಕೆಲಸ ಮಾಡಿ ಮತ್ತೆ ಇದನ್ನೇ ಒಂದು ಶಾಪ್ ಮಾಡೋಣ ಅಂತ ಹೇಳಿ ನಮ್ಮ ಹಳ್ಳಿಯಿಂದಲೇ ಸ್ಟಾರ್ಟ್ ಮಾಡಿದೆ. ನಾನು ಸಿಟಿಗೆ ಹೋಗಿಲ್ಲ, ಹಳ್ಳಿ ಅಂದ್ರೆ ಒಂದು ಸರ್ಕಲ್ ಪಾಯಿಂಟ್, ಒಂದು 8 ಹತ್ತು ಹಳ್ಳಿ ಸೇರೋ ತರ ಒಂದು ಊರ ಹತ್ರ ಒಂದು ಸ್ಪಾಟ್ ಇದೆ, ಅಲ್ಲಿ ಬಂದು ಒಂದು ಶಾಪ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಈಗ ಆ ಜಾಗದಲ್ಲಿ ಅಂತಂದ್ರೆ ನಮ್ಮನ್ನ ತಕ್ಕಂಗೆ ಬಾಡಿಗೆ ಆಗ್ಬೋದು, ಅಡ್ವಾನ್ಸ್ ಆಗ್ಬೋದು ಇರ್ತದೆ. ಸಿಟಿಗೆಲ್ಲ ಹೋಯ್ತು ಅಂದ್ರೆ 100,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ, 1,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಹಳ್ಳಿ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಬಿಟ್ಟು ಮಾಡಿದೆ. ಮಾಡ್ತಾ ಮಾಡ್ತಾ ಅಂದ್ರೆ ನಮ್ಗೆ ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಮೊಬೈಲ್ ರಿಪೇರಿ ಮಾಡೋದು ಯಾವ್ದು ಗೊತ್ತಿರ್ಲಿಲ್ಲ, ಬರೀ ಸೇಲ್ಸ್ ಅಲ್ಲಿ ಮಾತ್ರ ಇದೆ. ಬರೀ ಸೇಲ್ಸ್ ಅಲ್ಲಿ ಯಾವ್ದನ್ನು ಇದ್ ಮಾಡಕ್ಕಾಗಲ್ಲ, ಆಲ್ಟರ್ನೇಟಿವ್ ಆಗಿ ಸರ್ವಿಸ್ ಎಲ್ಲ ಕಲ್ತಿರ್ಬೇಕು. ಬರೀ ಮೊಬೈಲ್ ಅಂಗಡಿ ಮಾಡ್ತು ಅಂತ ಅಂದ್ರೆ ಸೇಲ್ಸ್ ನೇ ನಂಬ್ಕೊಂಡಿರಕ್ಕಾಗಲ್ಲ, ಸರ್ವಿಸ್ ಕಲ್ತಿರ್ಬೇಕು. ಅವಾಗ ಈಗ ನಾವು ಈಗ ಸರ್ವಿಸ್ ಎಲ್ಲ ಕಲಿಯೋಣ ಅಂತ ಆಚೆಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ ಹೋದ್ರೆ ಅಲ್ಲೂ ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂದ್ರೆ 30,000 ರಿಂದ 50,000 ಫೀಸ್ ತಗೊಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದೀಗ ಬೇಸಿಕಲಿ ಈಗ ಸ್ವಲ್ಪ ಹಣಕಾಸು ತೊಂದ್ರೆ ಎಲ್ಲ ಆಯ್ತು, ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಅಂತ ಯೋಚನೆ ಮಾಡಿ ಹಂಗೇನೆ ಅಷ್ಟು ಒಂದು 6 ಮಂತ್ ಹಂಗೇನೆ ಕಂಟಿನ್ಯೂ ಆದೆ ಇದೆ ಇದ್ರಲ್ಲಿ ಸೇಲ್ಸ್ ಅಲ್ಲೇ. ಆಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಚಂದ್ರೇಶ್ವರ್ ಅಂತ ಇದಾರೆ ಅವ್ರ ಕಡೆಯಿಂದ ಸಿಕ್ತು. ಅವ್ರು ಹೇಗ್ ಪರಿಚಯ ಆಯ್ತು ಅಂತ ಅಂದ್ರೆ ನಮ್ಮನೆ ಹಸುಗಳು ಸಾಕಿದೀವಿ, ನಮ್ ತಂದೆಗೆ ಪರಿಚಯ ಆದ್ರು, ಅವರು ಪರಿಚಯ ಇದ್ರು. ಅವರು ನಮ್ ತಂದೆ ಯಾವ್ದು ಹೈನುಗಾರಿಕೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದಾರೆ 2-3 ಸಲ ವಿವೇಕ ಟ್ರಸ್ಟ್ ಕಡೆದು, ಅದರಿಂದ ಅವರು ಅಲ್ಲೂ ತಿಳ್ಸಿದ್ರು. ಅವಾಗ ನಮ್ ತಂದೆ ಹಿಂಗ ಹೇಳಿದ್ರು, ಅಲ್ಲೊಂದು ಆಪರ್ಚುನಿಟಿ ಐತೆ, ಹೇಗಿದ್ರು ಮೊಬೈಲ್ ಅಂಗಡಿ ಇಟ್ಟಿದಾರಲ್ಲ ಕೆಲ್ಸ ಕಲ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ, ಯಾಕೆಂದ್ರೆ ಅದು ಲಿಮಿಟೆಡ್ ಸೀಟ್ ಗಳಿರ್ತದಲ್ಲ ಸರ್, ಅದಕ್ಕೆನೆ ಅಪ್ಲಿಕೇಶನ್ ಕೊಟ್ಟು ನನ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಇದೇ ವರ್ಷ ಬ್ಯಾಚ್ ಸಿಕ್ತು. ನಾನು ಅಲ್ಲೇನೆ 1 ಮಂತ್ ಸ್ಟೇ ಆಗಿ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅದೇ ಧೈರ್ಯದಲ್ಲಿ ಈಗ ಏನು ನಂದು ಶಾಪ್ ಇತ್ತು ಅದನ್ನ ಇನ್ನು ಸ್ವಲ್ಪ ದೊಡ್ಡ ಸರ್ಕಲ್ ಪಾಯಿಂಟ್ ಅಲ್ಲಿ ಮಾಡಿದೆ, ಯಾಕೆಂದ್ರೆ ಈಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಇರ್ತದೆ. ಮೊಬೈಲ್ ರಿಪೇರಿ ಮತ್ತಿನ್ನು ಕಸ್ಟಮರ್ಸ್ ಎಲ್ಲ ಬೇಕಾಗುತ್ತೆ ನಮ್ಗೆ ಕೆಲ್ಸ ಗೊತ್ತಿದ್ಮೇಲೆ. ಮುಂಚೆ ಆದ್ರೆ ನಾವು ಬೇರೆ ಅಂಗಡಿಗೆ ತಗೊಂಡೋಗಿ ಮೊಬೈಲ್ ನ ರೆಡಿ ಮಾಡುತ್ತೆ, ಇವಾಗ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್.
0: ಹಾಗಿದ್ರೆ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಎಷ್ಟು ವರ್ಷ ತಾವು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರಿ? ಪ್ರಸ್ತುತ ತಮ್ಮ ವಯಸ್ಸು ಎಷ್ಟು?
1: ಸರ್ ನಮ್ದು ಪ್ರಸ್ತುತ ವಯಸ್ಸು ಬಂದು 27 ವರ್ಷ ಆಗಿದೆ. ಈಗ ಪದವಿ ಶಿಕ್ಷಣ ಮುಗಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದೆ. ಅದು ಯಾಕೋ ಸಖತ್ತು, ಅದು ಓಕೆ ಮಾಡೋ ಕೆಲ್ಸನ ಖುಷಿಯಿಂದಾನೆ ಮಾಡಿದೆ. ಇದ್ರಲ್ಲೆಲ್ಲ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಮ್ಮ ಅಣ್ಣನ್ ಫ್ರೆಂಡ್ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಡಿಟರ್ ಆಗಿದ್ರು, ಅವರು ಇದೇ ತರ ಅವ್ರದೇ ಕಂಪನಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲೇನೆ ಅದೇ ವರ್ಕ್ ಮಾಡ್ತಾ ಫ್ಲಿಪ್ಕಾರ್ಟ್ ವರ್ಕ್ ಮಾಡ್ತಾ ತಗೊಂಡೋಗಿ ಒಂದು ರೆಸ್ಯೂಮ್ ಕೊಟ್ಟೆ, ಅಲ್ಲೂ ಸೆಲೆಕ್ಷನ್ ಆಯ್ತು. ಇಂಟರ್ವ್ಯೂ ಎಲ್ಲ 2 ರೌಂಡ್ ಇಂಟರ್ವ್ಯೂ ಇತ್ತು, ಅದನ್ನು ಪಾಸ್.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ

0: ಆಫೀಸ್ ಅಲ್ಲಿ ಸ್ಲಿಪಿಂಗ್ ಜಾಬ್ ಏನ್ ಟಾರ್ಗೆಟ್ ವರ್ಕ್ ಏನ್ ಇರ್ಲಿಲ್ಲ, ಬ್ಯಾಕ್ ಎಂಡ್ ಟೀಮ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅದ್ರಲ್ಲೂ ಫ್ಯೂಚರ್ ಇಲ್ಲ, ಅದು ಎಷ್ಟು ಒಂದ್ ವರ್ಷ ಮಾಡಿದ್ರು 2 ವರ್ಷ ಮಾಡಿದ್ರು ಸೇಮ್ ಒಂದೇ ಸ್ಯಾಲ್ರಿ, ಸ್ಯಾಲ್ರಿ ಜಾಸ್ತಿ ಸಿಗಲ್ಲ. ಅದರಿಂದ ಅದನ್ನು ನಾನು ಕ್ವಿಟ್ ಮಾಡಿದೆ ಸರ್. 4 ವರ್ಷ ಅದೇ ತರ ಕಂಟಿನ್ಯೂ ಆಯ್ತು.
1: ಈಗ ಪ್ರಸ್ತುತ ದಿನದಲ್ಲಿ ನಾವು ಗಮನಿಸ್ತು ಅಂದ್ರೆ ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋದಾಗಿರ್ಬೋದು, ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನ ಪಡೆದಿದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ನಮಗೆ ಸೂಕ್ತವಾಗಿರುವಂತಹ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ತಾವು ಡಿಗ್ರಿಯನ್ನ ಮುಗಿಸಿ ಬೇರೆ ಬೇರೆ ಕಡೆಗಳೆಲ್ಲ ಖಾಸಗಿ ವಲಯಗಳಲ್ಲಿ ಕೆಲಸವನ್ನ ಮಾಡ್ತೀರಾ, ತದನಂತರ ತಮ್ಮ ಊರಿನಲ್ಲೇ ಒಂದು ಸ್ವಂತ ಮೊಬೈಲ್ ಅಂಗಡಿಯನ್ನು ಅಥವಾ ಅದನ್ನ ಸೇಲ್ಸ್ ಅಂಗಡಿಯಾಗಿ ಇಟ್ಕೊಂಡು ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿರ್ತೀರ. ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗುರುತಾದಂಥ ಸಂದರ್ಭದಲ್ಲಿ ತಾವು ಈ ಮೊಬೈಲ್ ಸರ್ವಿಸ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರ ಜೊತೆ ವ್ಯಕ್ತಪಡಿಸಿದ್ರೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ರ?
0: ಸರ್, ಖಂಡಿತ ಒಪ್ಪಿಗೆ ಕೊಟ್ಟರು. ಈಗ ಒಂದು ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಬಂದು ಈಗ ಕೆಲವು ಜನ ಏನಂದ್ರು ಅಂದ್ರೆ ಶಾಪ್ ಓಪನ್ ಮಾಡಿ 4-5 ಮಂತ್ಸ್ ಆಗೈತೆ, ಆಗ್ಲೇ 1 ತಿಂಗಳು ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಅಂದ್ರು. ಆದ್ರೆ ನನ್ಗೆ ಮನೇಲಿ ಸಾಥ್ ಕೊಟ್ರು, 1 ತಿಂಗಳು ಕ್ಲೋಸ್ ಆದ್ರೂ ಪರವಾಗಿಲ್ಲ, ಫ್ರೀ ಆಗಿ ರೆಂಟ್ ಕಟ್ಟಿದ್ರು, ಏನ್ ಸಮಸ್ಯೆ ಇಲ್ಲ, ಅಂಗಡಿ ಓಪನ್ ಮಾಡಲಿಲ್ಲ ಅಂದ್ರು ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಇದರಿಂದ ಇಲ್ಲೇ ಗೊತ್ತಾಗ್ಬಿಡ್ತದೆ ಸರ್, ಮನೆಯಲ್ಲೇ ತುಂಬಾ ನಂಗೆ ಸಾಥ್ ಕೊಟ್ಟಿದ್ರೆ.
1: ಹಾಗಿದ್ರೆ ತಾವು ತಮ್ಮ ಹುಣಸೂರು ತಾಲೂಕಿನಿಂದ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕೆ 1 ತಿಂಗಳ ಕಾಲ ಬಂದು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು ತಮಗೆ ಅನುಕೂಲಕರವಾಗಿತ್ತ?
0: ಸರ್, ಆರಂಭ ದಿನಗಳಲ್ಲಿ ಈಗ ಫಸ್ಟ್ ದಿನನೇ ನನ್ಗೆ ರೂಟ್ ತುಂಬಾ ಬೇಜಾರ ಆಯ್ತು, ಯಾಕಂದ್ರೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ, ಮತ್ತೆ ಅಷ್ಟು ಇದಿರ್ಲಿಲ್ಲ, ಏನಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಏನಾದ್ರೂ ತೊಂದರೆಗಳಾಗಿದ್ದು, ಆನೆಗಳು ಕಾಟ ಬೇರೆ, ಒಂದ್ 2-3 ದಿನ ಅದು ಆಯ್ತು, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರು ಆನೆ ಐತೆ ಅಂತ. ಅಷ್ಟು ಬಿಟ್ರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಒಂದು ಬಿಟ್ರೆ ಇನ್ನೆಲ್ಲ ಓಕೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಆರಂಭ ದಿನದಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ, ಸ್ವಲ್ಪ ಹೊಸ ಜಾಗ ಅಲ್ವಾ, 1-2 ದಿನ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಬರ್ತಾ ಬರ್ತಾ ಮನೇಲಿ ಹೇಗಿರ್ತೀವಿ ಆ ರೀತಿ ಆಗುತ್ತೆ ಸರ್. ಅಲ್ಲಿನ ಫುಡ್ ಒಳ್ಳೆ, ಊಟ ತುಂಬಾ ಚೆನ್ನಾಗಿತ್ತು ಸರ್.
1: ಈಗ ತಾವು ಮೊದ್ಲೇನೆ ಕೂಡ ಒಂದು ಮೊಬೈಲ್ ಅಂಗಡಿಯನ್ನ ಓಪನ್ ಮಾಡಿ ತಾವು ವ್ಯಾಪಾರವನ್ನ ಮಾಡ್ತಾ ಇದ್ರಿ, ಅಂದ್ರೆ ಸರ್ವಿಸ್ ಅನ್ನ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ತಮಗೆ ಆರಂಭದಿಂದ ಪ್ರಾಥಮಿಕವಾಗಿ ಸರ್ವಿಸ್ ಅನ್ನ ಹೇಗ್ ಮಾಡ್ಬೇಕು ಅಂತ ಪ್ರಾಥಮಿಕವಾಗಿ ಹೇಳ್ಕೊಳ್ಳಂತ ಸಂದರ್ಭದಲ್ಲಿ ತಮಗೆ ಅದು ಸುಲಭ ಅನಿಸ್ತಾ ಅಥವಾ ವಸ್ತನ ಅಂತ ಅನಿಸ್ತಾ?
0: ಸರ್, ನನ್ಗೆ ಅದು ಇಲ್ಲಿದ್ದಾಗ ಅಷ್ಟು ಟೆಕ್ನಲ್ ಇರ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಕಂಪ್ಲೀಟ್ ಕ್ಲಾರಿಟಿ ಸಿಕ್ತು ನನ್ಗೆ, ಮೊಬೈಲ್ ಎಲ್ಲ ಯಾವ ರೀತಿ ಬಿಚ್ಚೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಗೊತ್ತಾಯ್ತು ಸರ್. ಆರಂಭದಲ್ಲಿ ಅದು ಫಸ್ಟ್ ಅದು ಏನೇನ್ ಪಾರ್ಟ್ಸ್ ಗಳು ಬರುತ್ತೆ ಥಿಯರಿ ಕ್ಲಾಸ್ ತರ ಮಾಡ್ಕೊಟ್ರು, ಅದ್ ಬಗ್ಗೆ ಯಾವ್ದೇ ಅದು ಏನೇನ್ ವರ್ಕ್ ಮಾಡುತ್ತೆ, ಎಲ್ಲೆಲ್ಲಿ ಏನೇನ್ ಕಾಂಪೋನೆಂಟ್ ಪಾರ್ಟ್ಸ್ ಗಳು ಇರುತ್ತೆ ಅಂತ ತಿಳಿಸ್ಕೊಟ್ರು. ಆಮೇಲೆ ಬರ್ತಾ ಬರ್ತಾ ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಈಸಿ ಆಯ್ತು ಸರ್ ಅದೆಲ್ಲ, ಯಾಕಂದ್ರೆ ಎಲ್ಲ ಮಿಷಿನರಿ ಟೂಲ್ಸ್ ಗಳು ಪ್ರತಿಯೊಂದು ಅಲ್ಲೇ ಇದೆ, ಅದರಿಂದ ನಾವು ಸ್ವಲ್ಪ ಬೇಗ ಕಲ್ತು ಸರ್.
1: ಈಗ ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು, ತಾವು ಅಲ್ಲೇನೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇನೆ ಇದ್ದು ತರಬೇತಿ ಪಡ್ಕೊಂಡಿದ್ದ, ಅಲ್ಲಿನ ಊಟ ಆಗಿರ್ಬೋದು ವಸತಿ ವ್ಯವಸ್ಥೆ ಎಲ್ಲ ತಮಗೆ ಹಿಡಿಸ್ತಾ?
0: ಸರ್, ಅಲ್ಲಿನ ಊಟ ವಸತಿ ಎಲ್ಲ ಬಳಸ್ಕೊಂಡು, ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ ಕೂಡ ಮಾಡುದು, ಯಾಕಂದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರನ್ನ ನಾನೇ ಜಾಯಿನ್ ಮಾಡಿಸಿದ್ದೆ ಅಲ್ಲಿಗೆ, ಇಬ್ರು ಒಟ್ಟಿಗೆ ಸ್ವಲ್ಪ ಕೆಲವೊಂದಿನ ಅಪ್ ಅಂಡ್ ಡೌನ್ ಮಾಡುದು, ಆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಆನ್ ಟೈಮ್ಗೆ ಕ್ಲಾಸ್ ನ ರೀಚ್ ಆಗ್ತಿದ್ದು ಸರ್.
1: ಅಂದ್ರೆ ಮನೆಯಿಂದ ಹೋಗಿ ಬಂದದ್ದು ಕೂಡ ಇದೆ, ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದಂತ ವ್ಯವಸ್ಥೆನೂ ಕೂಡ ಇದೆ.
0: ಹೌದು ಸರ್.
1: ಹಾಗೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನ ಇಟ್ಟುಕೊಂಡು ತನ್ನ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ತಾವು ಇತರೆ ಒಂದು ತರಬೇತಿಗಳನ್ನ ನೋಡಿದಕ್ಕ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ತಾವು ಈ ರೀತಿ ತರಬೇತಿಯನ್ನು ಪಡ್ಕೊಂಡಿದ್ದು ತಮ್ಗೆ ಎಷ್ಟು ಮೌಲ್ಯಯುತವಾಗಿದೆ ಈ ವ್ಯವಸ್ಥೆ ಅಂತ ಅನ್ನಿಸ್ತು?
0: ತುಂಬಾ ಉಪಯೋಗ ಆಗಿದೆ, ನಮ್ಗೆ ಸ್ವಲ್ಪ ಏನು ಒಂದು ಯಾವ ರೀತಿ ಈಗ ಸೇಲ್ಸ್ ಅಲ್ಲೇ ಇರೋದ್ರಿಂದ ಸರ್ವಿಸ್ ಯಾವ ರೀತಿ ಹಾಗೆ ಹೀಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದೆಲ್ಲ ನಾವು ಮಾಡ್ತೀವ, ನಮ್ ಕೈಲಿ ಆಗುತ್ತಾ ಇದ್ದು, ಬೇರೆಯವರೇ ಮಾಡ್ಕೊಡ್ಬೇಕು ಅಂತ ಅನ್ಬಿಟ್ಟು ಇದ್ ಮಾಡ್ತಿದ್ದೆ. ಆದ್ರೆ ಅದು ಅಲ್ಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ ಸರ್, ತುಂಬಾ ಉಪಯೋಗ ಆಯ್ತು. ಈಗ ಮೇನ್ ಸರ್ವಿಸ್ ಇಲ್ಲಿ ಓಡ್ತಿರೋದು, ಸೇಲ್ಸ್ ಎಲ್ಲ ಫುಲ್ ಡೌನ್ ಇದೆ, ಸರ್ವಿಸ್ ಜಾಸ್ತಿ ನಡೀತಿರೋದು. ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 20-30 ಫೋನ್ ರೆಡಿ ಮಾಡ್ತೀನಿ ಸರ್, ಅಷ್ಟು ಕಂಪ್ಲೇಂಟ್ಸ್ ಫೋನ್ಗಳು ಇಲ್ಲಿ ಬರುತ್ತೆ, ಅಷ್ಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಕೆಲವೊಂದು ಐಸಿ ವರ್ಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇರುತ್ತೆ, ಅದು ಇದ್ರಲ್ಲಿ ಇನ್ನು ಕಲಿಯೋದಿದೆ ಸರ್. ಅಂದ್ರೆ ಐಸಿ ಎಲ್ಲ ನೆಕ್ಸ್ಟ್ ಲೆವೆಲ್, ಅದು ಟಾಪ್ ಲೆವೆಲ್ ಬರುತ್ತೆ ಐಸಿ ವರ್ಕ್.

ತರ ಕಂಪ್ಲೇಂಟ್ಸ್ ಇದ್ದಾಗ ರಿಟರ್ನ್ ಕಳ್ಸ್ಕೊಡ್ತೀನಿ, ಬೇರೆ ಏನೇನ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಾರಣ ಅಲ್ಲಿ ತಂದ್ಕೊಂಡು ಬಂದಿರತ್ತೆ, ಇಲ್ಲಿ ಅದೆಲ್ಲ ರೆಡಿ ಮಾಡ್ತಿರೋದು. ಇನ್ನ ಬೇರೆ ಎಲ್ಲೂ ಹೊರಗಡೆ ಹೋಗಿ ಕಲ್ತಿಲ್ಲ, ನಿಮ್ಮ ಸಂಸ್ಥೆಯಿಂದಾನೆ ಕಲ್ತಿರೋದ್ರಿಂದ ಅಲ್ಲಿ ಧೈರ್ಯದಲ್ಲಿ ಕೆಲ್ಸಗಳೆಲ್ಲ ಮಾಡ್ತಿರೋದು.

0: ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಕೆಂಚನಹಳ್ಳಿಯಲ್ಲಿ ಇಟ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ತಮಗೆ ಥಿಯರಿ ಕ್ಲಾಸ್ ಮಾಡ್ತಿದ್ದಾಗಿರ್ಬೋದು, ಜೊತೆಗೆ ತದನಂತರ ಪ್ರಾಕ್ಟಿಕಲ್ ಅನ್ನ ಮಾಡ್ತಿದ್ದಂತ ಆಗಿರ್ಬೋದು, ಆ ಸಂದರ್ಭದಲ್ಲಿ ತಮಗೆ ಈ ತರ ಹೊಸ ಹೊಸ ವಿಷಯಗಳು ಕಲಿತಿದ್ದಂತ ಸಂದರ್ಭದಲ್ಲಿ ತಮ್ಮ ಮೇಲೆ ತಮಗೆ ಎಷ್ಟು ಭರವಸೆ ಮೂಡ್ತಾ ಇತ್ತು, ಇದರಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೇದಾಗುತ್ತೆ ಅಂತ?
1: ಏನ್ ಟ್ರೈನಿಂಗ್ ಇತ್ತು ಅದ್ರಲ್ಲಿ, ಒಂದ್ ವೀಕ್ ಕಳೆದ ತಕ್ಷಣ ನಂಗೆ ಕಾನ್ಫಿಡೆನ್ಸ್ ಬಂದ್. ಯಾಕೆಂದ್ರೆ ನಾನು ಸ್ವಲ್ಪ ಆ ಗ್ಯಾಪ್ ಅಲ್ಲಿ ಏನು ಒನ್ ಆರ್ ಟೂ ಡೇ ಏನೋ ಲೀವ್ ತಗೊಂಡಿದ್ದೆ. ಆ ಟೈಮ್ ಅಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ಬೇಕಿತ್ತು, ಕಸ್ಟಮರ್ ಗೆ ಫೋನ್ ಎಲ್ಲ ಇಟ್ಕೊಳ್ಬೇಕಿತ್ತು. ಆ ಟೈಮ್ ಅಲ್ಲಿ ಸ್ವಲ್ಪ ಕೆಲವೊಂದು ಫೋನ್ ಗಳೆಲ್ಲ ರಿಪೇರಿಗೆಲ್ಲ ಇತ್ತು ಶಾಪ್ ಅಲ್ಲಿ, ಅದೆಲ್ಲ ತಗೊಂಡ್ಬಂದು ನಾನೇ ಅಲ್ಲಿ ಬಂದು ರೆಡಿ ಮಾಡೋದಾಗ್ಬೋದು ಅದೆಲ್ಲ ಮಾಡ್ತಿದ್ದೆ ಕೆಲವೊಂದು. ಅದರಿಂದ ಕಾನ್ಫಿಡೆನ್ಸ್ ಬಂತು ಸರ್, ತುಂಬಾ ಒಂದ್ ವೀಕ್ ಅಲ್ಲೇ ತುಂಬ ಕಾನ್ಫಿಡೆನ್ಸ್ ಬಂದ್ಬಿಡ್ತು.
0: ಅಂದ್ರೆ ತರಬೇತಿ ಮಧ್ಯದಲ್ಲೂ ಕೂಡ ತಾವು ತಮ್ಮ ಅಂಗಡಿಯಲ್ಲಿ ಮೊಬೈಲ್ ರಿಪೇರಿನ ಮಾಡ್ಕೊಂಡಿದ್ದು ಇದೆ.
1: ಹೌದೌದು, ಅದೆಲ್ಲ ನಡೆದಿದೆ ಸರ್.
0: ಹಾಗಿದ್ರೆ ಒಟ್ಟು ಒಂದು ತಿಂಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲಿ ಇಟ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿಯನ್ನು ಪಡ್ಕೊಂಡು ನಂತರ ತರಬೇತಿ ಮುಗಿಯೋ ಅಂತ ಬಂದಂತ ಸಂದರ್ಭದಲ್ಲಿ ತಮ್ಗೆ ಈ ತರಬೇತಿ ಬಗ್ಗೆ, ಈ ತರಬೇತಿ ಪಡ್ಕೊಂಡಿದ್ರ ಬಗ್ಗೆ ತಮ್ಗೆ ಎಷ್ಟು ಖುಷಿ ಇತ್ತು, ಹಾಗೇನೆ ತಾವು ಕಟ್ಟಂತ ಫೀಸ್ಗೆ ಪಡ್ಕೊಂಡಂತ ತರಬೇತಿಗೆ ಅದು ಮೌಲ್ಯಯುತವಾಗಿತ್ತ
1: ಸರ್? ನಿಜ ಹೇಳ್ಬೇಕಂದ್ರೆ ಅದು ಕಡಿಮೆನೆ. ಅದೇನ್ ಫೀಸ್ ಎಲ್ಲ ನನ್ನ ಪ್ರಕಾರ, ಆದ್ರೆ ಅಲ್ಲಿ ಕಲ್ತಿತ್ತು ತುಂಬಾ ಐತೆ ಸರ್, ನಮ್ಗೆ ತುಂಬಾ ಲಾಭ ಐತೆ. ಅದ್ರ ಮುಂದೆ ಫೀಸ್ ಎಲ್ಲ ಏನು ಅಲ್ಲ ಹೇಳ್ಬೇಕಂದ್ರೆ, ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಏನಿದೆ ಅದೆಲ್ಲ ತುಂಬಾ ಫೀಸ್ ಗಳಾಗ್ಬೋದು ಏನೇನೋ ಕೇಳ್ತಾರೆ ಅವರು, ಅದೆಲ್ಲ ತುಂಬಾ ರಿಸ್ಕ್ ಐತೆ. ಇವರು ಇವರೇನೆ ಎಲ್ಲಾ ಫೆಸಿಲಿಟಿ ಕೊಟ್ಟು, ಊಟ ಕೊಟ್ಟು, ಅಲ್ಲಿ ಉಳ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್, ತುಂಬಾ ಉಪಯೋಗನೇ ಆಯ್ತು.
0: ತದನಂತರ ತರಬೇತಿಯನ್ನು ಮುಗಿಸಿ ಅಲ್ಲಿಂದ ಓಡಬೇಕಾದ್ರೆ ಅಲ್ಲಿ ತಮಗೆ ಅಲ್ಲಿನ ಸಿಬ್ಬಂದಿ ವರ್ಗದವರೆಗೂ ಆಗಿರ್ಬೋದು, ತಮಗೆ ತರಬೇತಿ ಕೊಟ್ಟಂತವರಾಗಿರ್ಬೋದು, ಅವ್ರ ಜೊತೆ ತಮ್ಮ ಮಾತುಕತೆ ಮತ್ತೆ ಮುಂದಿನ ಭವಿಷ್ಯದ ನಡೆ ಬಗ್ಗೆ ತಾವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದುಂಟು, ಅಥವಾ ಸಂಸ್ಥೆ ಸಿಬ್ಬಂದಿ ವರ್ಗದವರು ತಮಗೆ ಮುಂದಿನ ಸ್ವ ಉದ್ಯೋಗದ ಬಗ್ಗೆ ಯಾವ ರೀತಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ತಮ್ಮನ್ನ ಹೇಳಿ ಕಳಿಸ್ಕೊಡ್ತಾರೆ?
1: ಹೌದು ಸರ್, ಖಂಡಿತ ಕೊಟ್ಟರು. ಅದರ ಅಲ್ಲಿಂದ ಸಂಸ್ಥೆಯಿಂದ ತರಬೇತಿ ಪಡೆದು ಶಾಪ್ ಓಪನ್ ಮಾಡಿ ಏನಾದ್ರು ಹಣಕಾಸಿನ ಸಮಸ್ಯೆ ಏನಾದ್ರೂ ಬಂದ್ರೆ ಸ್ವಲ್ಪ ಆರ್ಥಿಕ ನೆರವನ್ನೆಲ್ಲ ಮಾಡ್ಕೊಡ್ತೀವಿ ಅಲ್ಲೇ ಬಂದು ಎಲ್ಲ ನೋಡಿ ಅಂತ ಹೇಳಿದ್ರು. ಆತರ ಎಲ್ಲ ನಡೀತಿದೆ ಸರ್, ನಾನು ಅದಕ್ಕೆ ಅಪ್ಲೈ ಮಾಡಿದ್ದೀನಿ. ಎಲ್ಲ ವಿಸಿಟ್ ಎಲ್ಲ ಎರಡು ಮೂರು ರೌಂಡ್ ವಿಸಿಟ್ ಎಲ್ಲ ಆಗಿದೆ ಆರ್ಥಿಕ ನೆರವಿಗೆ. ಸ್ವಲ್ಪ ಇದನ್ನೇ, ಯಾಕಂದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಸರ್ ಸ್ವಲ್ಪ ಇನ್ನು ಶಾಪ್ ನ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಐತೆ ನಮ್ದು, ಯಾಕಂದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗುತ್ತೆ. ಅದರಿಂದ ಸ್ವಲ್ಪ ಕಸ್ಟಮರ್ ಅಟ್ರಾಕ್ಷನ್ ಗೆ ಸ್ವಲ್ಪ ಇನ್ನು ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ನಮ್ಗೆ ಅರ್ಜಿ ಸಲ್ಲಿಸಿದ್ವಿ ಸರ್, ಅದನ್ನು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಆ ಧೈರ್ಯಕ್ಕೆ ಅವ್ರಿಗೆ ಅರ್ಜಿ ಸಲ್ಲಿಸಿ ಎಲ್ಲ ಅದು ಕೆಲಸ ನಡೀತಿದ್ವಿ. ನಂದು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ರು, ಅವಾಗ್ಲೂ ಯೋಚನೆ ಮಾಡಿದೆ ನನ್ಗೆ ಇದು ಮುಂದಿನ ದಿನದಲ್ಲಿ ಹೆಲ್ಪ್ ಆಗ್ಬಹುದು ಅಂತ. ಯಾಕಂದ್ರೆ ಸರ್ ಆಲ್ರೆಡಿ ಶಾಪ್ ಇತ್ತು, ನಾವು ಬಂದಿರೋ 7 ಜನದಲ್ಲಿ ಈ ಫೀಲ್ಡ್ ನಲ್ಲಿ 3 4 ಜನ ಇದ್ದೀವಿ ಆಲ್ರೆಡಿ. ಇನ್ನು 3 ಜನ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ, ನಂದೊಂದು ಮೇನ್ ಶಾಪ್ ಇದೆ ಸರ್, ನಾನೊಬ್ಬ ಶಾಪ್ ಇಟ್ಟಿದ್ದೀನಿ, ಅಲ್ಲಿರೋ ಶಾಪ್ ನ ಇನ್ನು ಚೆನ್ನಾಗಿರೋದು ಇದ್ರ ಕಡೆ ಮಾಡಿದೆ. ಯಾಕಂದ್ರೆ ಸರ್ ಮುಂಚೆ ಇರೋ ಶಾಪ್ ಬಂದು ಬರೀ 25,000 ಅಡ್ವಾನ್ಸ್ ಇತ್ತು, 2,000 ಬಾಡಿಗೆ ಇತ್ತು. ಆದ್ರೆ ಇವಾಗ ಮಾಡಿರೋ ಶಾಪ್ ಬಂದು 1,00,000 ಅಡ್ವಾನ್ಸ್, 3,000 ಬಾಡಿಗೆ. ಸ್ವಲ್ಪ ಹಾಗೇನೆ ಶಾಪ್ ದೊಡ್ಡಿದೆ, ಒಳಗಡೆ ಫರ್ನಿಚರ್ ವರ್ಕ್ ಎಲ್ಲ ನಡಿಬೇಕು. ಅದರಿಂದ ಆರ್ಥಿಕ ನೆರವಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್.
0: ಪ್ರಸ್ತುತ ತಮ್ಮ ಹೊಸ ಅಂಗಡಿಯನ್ನು ಹೇಳ್ತಾ ಇದ್ದೀರಾ?
1: ಪ್ರಸ್ತುತ ನಂದು ಹೊಸ ಅಂಗಡಿ ಬಂದು ರತ್ನಾಪುರಿ ಅಂತ ಒಂದು ಗ್ರಾಮ ಇದೆ, ಉಂಟು ತಾಲೂಕು, ಅಲ್ಲಿ ತೆರೆದಿದ್ದೀನಿ ಸರ್, ಬ್ಯಾಂಕ್ ಆಪೋಸಿಟ್.
0: ಮೊದಲು ತಮ್ಮ ಹಳ್ಳಿಯಲ್ಲೇ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ರಿ?
1: ಹೌದು.
0: ಅವಾಗ ಕೇವಲ ಒಂದು ಸೇಲ್ಸ್ ಅನ್ನ ಮಾತ್ರ ತಾವು ಮುಖ್ಯವಾಗಿ ಇಟ್ಕೊಂಡು ಅಂಗಡಿಯನ್ನ ನಡೆಸ್ತಾ ಇದ್ರಿ, ಇದ್ರ ಜೊತೆಗೆ ಸರ್ವಿಸ್ ಕೂಡ ಅಗತ್ಯ ಇದೆ ಅನ್ನೋ ಮನಗಂಡು ತರಬೇತಿಯನ್ನ ಪಡೆದಿದ್ದೀರಾ, ಈಗ ರತ್ನಾಪುರಿಗೆ ತಮ್ಮ ಅಂಗಡಿಯನ್ನ ಶಿಫ್ಟ್ ಮಾಡಿ ಅಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ. ಪ್ರಸ್ತುತ ಈ ತರಬೇತಿಯನ್ನ ಪಡ್ಕೊಂಡಿರುವಂತದ್ದು, ತಮ್ಮ ಈ ಒಂದು ಸ್ವ ಉದ್ಯೋಗವನ್ನ ಮಾಡ್ತಿರುವಂತದ್ದು, ಇದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ, ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆಲ್ಲ?
1: ನಮ್ಮ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿ ಒಳ್ಳೆ ಒಪಿನಿಯನ್ ಇದೆ ಸರ್, ಮುಂಚೆ ಇರೋದಕ್ಕೂ ಇದಕ್ಕು. ಮುಂಚೆ ಇರೋ ಪ್ಲೇಸ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಬಿಸ್ನೆಸ್ ಏನ್ ಆಗ್ತಿರ್ಲಿಲ್ಲ. ಅವಾಗ ಅವ್ರು ಯೋಚನೆ ಮಾಡ್ತಿತ್ತು ಇದೆಲ್ಲ ನಡೀತದ ಮಾಡ್ತದ ಅಂತ, ಸ್ವಲ್ಪ ಅವ್ರಿಗೂ ಯೋಚನೆ ಇತ್ತು. ಆದ್ರೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಮತ್ತೆ ನಾನು ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಶಾಪ್

0: ಇಟ್ಟಾದ್ಮೇಲೆ ನಮ್ಮ ಕುಟುಂಬದವ್ರಿಗೆ ತುಂಬಾ ಒಳ್ಳೆ ಗುಡ್ ಒಪಿನಿಯನ್ ಇದೆ ಸರ್, ಈ ಫೀಲ್ಡ್ ಅಲ್ಲಿ ಬೆಳಿಬಹುದು, ಗ್ರೋತ್ ಆಗ್ಬಹುದು, ಎಷ್ಟ ಅಂಗಡಿ ಇದ್ಕೊಂಡು ಆತರ ಎಲ್ಲ ಒಪಿನಿಯನ್ ಇದೆ ಸರ್ ಮನೆಯಲ್ಲಿ. ತುಂಬಾ ಖುಷಿಯಿಂದ ಕೂಡ ಇದೆ, ನನ್ನ ಅಣ್ಣ ಆಗ್ಬೋದು ಅಪ್ಪ ಅಮ್ಮ ಆಗ್ಬೋದು ಎಲ್ಲರೂ ಅವ್ರು ಅದೇ ರೀತಿ ಸಪೋರ್ಟ್ ಮಾಡ್ತಾರೆ.
1: ಮೊದಲೆಲ್ಲ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಈಗ ನೀವು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮ ಜೀವನದಲ್ಲಿ?
0: ಸರ್, ಇದು ತುಂಬಾ ಆದ್ರೆ ತುಂಬಾನೇ ಆರಾಮದಾಯಕವಾಗಿದೆ. ಯಾಕಂದ್ರೆ ನಾನು ಮುಂಚೆ ಬಂದು 2 ವರ್ಷ ಕೆಆರ್ಪೇಟೆ ಮಂಡ್ಯ ಡಿಸ್ಟ್ರಿಕ್ಟ್, ಇಲ್ಲಿಂದ 80 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲೆಲ್ಲ ಹೋಗಿ ಜಸ್ಟ್ ಒಂದು 12,000-13,000 ಸ್ಯಾಲ್ರಿ ಕೊಡ್ತಿದ್ರು. ರೂಮ್ ಎಲ್ಲ ಸಪ್ರೇಟ್ ಮಾಡ್ಬೇಕಿತ್ತು, ಇನ್ನ ಊಟ ಸಪ್ರೇಟ್, ಬರೀ ಹೆಲ್ತ್ ಇಶ್ಯೂ ಆಗ್ತಿತ್ತು. ಆದ್ರೆ ಈಗ ಕಣ್ ಮುಂದೆನೆ ಮನೆ ಹತ್ರನೇ ಕೆಲಸ, ಮನೆಯಿಂದ 2 ಕಿಲೋಮೀಟರ್ ಬಂದ್ರೆ ಟಾಪ್, ಅಲ್ಲಿಗಿಂತ ಡಬಲ್ ಸ್ಯಾಲ್ರಿ ಇಲ್ಲಿ ಉಳಿಯುತ್ತೆ. ಖರ್ಚೆಲ್ಲ ಕಳ್ದು ಖರ್ಚು ಅಂಗಡಿ ಮೇಂಟೆನೆನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ತೀರಿ 25,000-30,000 ಇಲ್ಲೇ ಉಳಿಯುತ್ತೆ ಸರ್ ನಮ್ಗೆ. ಅದರಿಂದ ಇದು ತುಂಬಾ ಆರಾಮದಾಯಕವಾಗಿತ್ತು. ಇನ್ನು ಜಾಸ್ತಿ ಅರ್ನ್ ಮಾಡ್ಬೋದು, ಅದು ಟೈಮ್ ಇದ್ದಂಗೆ ಸರ್. ಸ್ವಲ್ಪ ಕಸ್ಟಮರ್ ಎಲ್ಲ ಜಾಸ್ತಿ ಆದಾಗ, ಇಲ್ಲೇ ಸ್ವಲ್ಪ ಕಸ್ಟಮರ್ ಎಲ್ಲ ಸೇರಿದಾಗ, ಇಲ್ಲಿ ಬಂದಾಗ ಜಾಸ್ತಿ, ಸ್ವಲ್ಪ ಪಬ್ಲಿಸಿಟಿ ಆದಾಗ ಶಾಪು ಆಟೋಮೆಟಿಕ್ ಇನ್ನೂ 1-2 ಡಬಲ್ ಆಗುತ್ತೆ ಸರ್. ಆತರ ಫುಲ್ ಇದಂತ ಫುಲ್ ಹ್ಯಾಪಿ ಆಗುತ್ತೆ, ವರ್ಕ್ ಆರಾಮಾಗಿ ಮಾಡ್ಬೋದು. ಸ್ವಂತ ಕೆಲಸ ಅಲ್ವಾ, ಇಲ್ಲಿ ನಾನೇ ಓನರ್, ಇಲ್ಲಿ ಯಾರಿಗೂ ಕಾಯಂಗಿಲ್ಲ. ನಾನು ಎಷ್ಟು ದುಡಿತೀನಿ ಅಷ್ಟು ಇದಾಗುತ್ತೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ರಜೆ ತಗೋಬಹುದು, ಯಾರಿಗೂ ಕೇಳಂಗಿಲ್ಲ, ಪರ್ಮಿಷನ್ ತಗೊಳಂಗಿಲ್ಲ. ತುಂಬಾ ಉಪಯೋಗ ಆಗಿದೆ ಸರ್.
1: ಹಾಗಿದ್ರೆ ತಮ್ಮ ಆಸೆಯಂತೆ ಈ ಒಂದು ಮೊಬೈಲ್ ಶಾಪ್ ಅನ್ನ ತೆರೆದು ಜೊತೆಗೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪಡೆದು ಸ್ವಉದ್ಯೋಗವನ್ನು ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು? ಇನ್ನು ಮುಂದೆ ಭವಿಷ್ಯದಲ್ಲಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ?
0: ಸರ್, ಮುಂದೆ ಭವಿಷ್ಯದ ಗುರಿ ಅಂದ್ರೆ ಫಸ್ಟ್ ಇಲ್ಲಿ ನಾನು ಒಳ್ಳೆ ಹೆಸರು ಕ್ರಿಯೇಟ್ ಮಾಡ್ಬೇಕು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಬೇರೆ ಏನ್ ಶಾಪ್ ಇದೆ ನನ್ನ ಹತ್ರ ಸಿಗೋದು ಅವ್ರ ಹತ್ರ ಸಿಗ್ಬಾರ್ದು. ಆತರ ಒಂದು ಕಸ್ಟಮರ್ಗೆ ಬೇಕಾಗಿರೋ ಅಗತ್ಯ ವಸ್ತುಗಳು ಅಂದ್ರೆ, ಅವ್ರು ಅಗತ್ಯ ವಸ್ತುಗಳು ಅಂದ್ರೆ, ಈಗ ಮೊಬೈಲ್ ಒಂದು ಅಗತ್ಯ ವಸ್ತುಗಳಾಗ್ಬಿಟ್ಟಿದೆ. ಪ್ರತಿಯೊಬ್ರು ಕೈಲೂ ಇದೆ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಎಲ್ಲಾರ ಕೈಲೂ ಇದೆ. ಅವ್ರಿಗೆ ಏನ್ ಬೇಕು ಅದನ್ನ ಆನ್ ಟೈಮ್ ಬೇಗನೆ ಅವ್ರಿಗೆ ರೀಚ್ ಮಾಡೋದು, ಈ ತರ ಕೆಲಸ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಹೆಸರೆಲ್ಲ ಮಾಡಿ, ಮತ್ತೆ ಬೇರೆ ಕಡೆ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಬೇರೆ ಕಡೆ ಒಂದು ಇನ್ನೊಂದು ಇದೇ ತರ ಒಂದು ಬ್ಯಾಂಕ್ ಓಪನ್ ಮಾಡೋದ ಅಂತ ಪ್ಲಾನ್ ಇತ್ತು. ಬೇರೆ ಕಡೆ ಇನ್ನೊಂದು ಯಾವ್ದೋ ಒಂದು ಸರ್ಕಲ್ ಪಾಯಿಂಟ್ ನಿಯರೆಸ್ಟ್ ನೋಡ್ಬಿಟ್ಟು, ಈಗ ಒಂದು ನಮ್ದು ಮನೆ ಅಂತ ಬಂದ್ರೆ 10 ಕಿಲೋಮೀಟರ್ಸ್ ಚೆಕ್ ಮಾಡಿದ್ರು ಪ್ರತಿ ಕಡೆನು ಸರ್ಕಲ್ ಪಾಯಿಂಟ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಬೇರೆ ಕಡೆ ಇನ್ನೂ ಒಂದು ಶಾಪ್ ಓಪನ್ ಮಾಡಿ ಅದನ್ನು ಡೆವಲಪ್ ಮಾಡೋ ಪ್ಲಾನ್ ಇತ್ತು. ಈ ಶಾಪ್ ಇದ್ರಲ್ಲೂ ಡೆವಲಪ್ ಆಗಿದೀವಿ, ಇದ್ರಲ್ಲೂ ಅರ್ನ್ ಮಾಡಿ ಈ ಇನ್ಕಮ್ ಅಲ್ಲಿ ಬೇರೆ ಕಡೆನು ಮಾಡ್ಬೇಕು ಅಂತ ಪ್ಲಾನ್.
1: ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ, ಎಷ್ಟೇ ಒಂದು ಶಿಕ್ಷಣವನ್ನು ಪಡೆದಿದ್ರು, ಒಂದು ಸರ್ಕಾರಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಬಹಳಷ್ಟು ಹೇಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಬಿಟ್ಟಿನ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಅದರಲ್ಲಿ ತಾವು ಪಡ್ಕೊಂಡಂತ ಮೊಬೈಲ್ ರಿಪೇರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ತರಬೇತಿ, ಈ ರೀತಿಯ ಹಲವಾರು ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಯುವಕರು ಈ ರೀತಿ ತರಬೇತಿಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡಿದ್ರೆ ಅವರ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಹೇಗೆ ಸಹಕಾರಿ ಆಗುತ್ತೆ ಅಂತ ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂತ ನಿಮ್ಮ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾವು ಎಷ್ಟೇ ಡಿಗ್ರಿ ಮಾಡಿದ್ರು, ಎಷ್ಟೇ ಇದ್ ಮಾಡಿ, ಎಷ್ಟೇ ಓದಿದ್ರು, ಇಲ್ಲ ಒಂದು ಗವರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದೊಂದು ಗೋಲ್ ಪ್ರತಿಯೊಬ್ಬರೂ ಇರುತ್ತೆ. ಆದ್ರೆ ಈ ತರ ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಂಡು ನಾವೇ ಸ್ವಂತ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು, ಅದರಿಂದ ಈ ಸಂಸ್ಥೆಯಲ್ಲಿ ಸಿಗುವಂತ ಈ ತರ ಆಪರ್ಚುನಿಟಿಗಳನ್ನ, ಈ ತರ ತರಬೇತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಈ ತರ ಸಂಸ್ಥೆಯ ತರಬೇತಿಗಳನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೋಬಹುದು ಸರ್. ಬೆಟರ್ ಅಂದ್ರೆ ಈಗ ಹೇಳಿದ್ನಲ್ಲ ಸರ್, ಈ ತರ ಮಾಡಿದ್ರೇನೆ ಬೆಟರ್. ಈ ಕಂಪನಿಗಳಲ್ಲಿ ಕೆಲಸ ಅದೆಲ್ಲ ಶಾಶ್ವತ ಅಲ್ಲ, ಕೆಲವೊಂದು ವರ್ಷಗಳಷ್ಟೇ, ಆದ್ರೆ ಅದರಲ್ಲೆಲ್ಲ ಫ್ಯೂಚರ್ ಇರಲ್ಲ. ಇದರಲ್ಲೆಲ್ಲ ಜೀವನವನ್ನು ಭವಿಷ್ಯವನ್ನ ರೂಪಿಸ್ಬೋದು ಸರ್. ನಮ್ ತಲೆಮಾರು, ನೆಕ್ಸ್ಟ್ ತಲೆಮಾರು ಎಲ್ಲರೂ ಇದನ್ನ ಕಂಟಿನ್ಯೂ ಮಾಡ್ಬೋದು ಅಷ್ಟೇ ಹೇಳ್ಬಲ್ಲ.
1: ಬಹಳ ಸಂತೋಷ ಸಂದೇಶ್ ಅವರ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೊಂದು ಪದವಿ ಶಿಕ್ಷಣವನ್ನು ಪಡೆದು ಬೇರೆಡೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಮಮಠನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ

0: ಸಿಗ್ತಿರುವಂಥ ಮೊಬೈಲ್ ರಿಪೇರಿ ತರಬೇತಿ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತಾವು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ತಾವು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಇದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಿರೋದಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಒಟ್ಟಾರೆಯ ಕಲಿಕೆಯ ಅನುಭವ ಆಗಿರ್ಬೋದು, ಇದೆಲ್ಲ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು ಮುಂಬರುವಂಥ ಯುವ ಪೀಳಿಗೆ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಪಡ್ಕೊಂಡ್ರೆ ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸಂದೇಶ್ ಅವರೇ.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ತಾರ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಹುಣಸೂರು ತಾಲೂಕಿನ ಶ್ರೀಯುತ ಸಂದೇಶ್ ಅವರು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ SVYM VRLC ಕೆಂಚನಹಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಹುಣಸೂರಿನ ಸಂದೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಕೇಳುವರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 117 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. DVJ ರವರ

0: ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪುಲಿ ಸಿಂಗದುಚ್ಛ್ವಾಸ
1: ಪುಲಿ ಸಿಂಗದುಚ್ಛ್ವಾಸ
0: ಹಸು ಹುಲ್ಲೆ ಹಯದ ಉಸಿರು
1: ಹಸು ಹುಲ್ಲೆ ಹಯದ ಉಸಿರು
0: ಹುಳು ಹಾವು ಇಲಿಯ ಸುಯಿಲು
1: ಹುಳು ಹಾವು ಇಲಿಯ ಸುಯಿಲು
0: ಹಕ್ಕಿ ಹದ್ದು ಉಯಿಲು
1: ಹಕ್ಕಿ ಹದ್ದು ಉಯಿಲು
0: ಕಲೆ ತಿರ್ಪುವು ಈ ಎಲ್ಲ
1: ಕಲೆ ತಿರ್ಪುವು ಈ ಎಲ್ಲ
0: ನಾಂ ಉಸಿರ್ವ ಎಲರಿನಲಿ
1: ನಾಂ ಉಸಿರ್ವ ಎಲೆರಿನಲಿ
0: ಕಲಬೆರೆಕೆ ಜಗದುಸಿರು ಮಂಕುತಿಮ್ಮ
1: ಕಲಬೆರೆಕೆ ಜಗದುಸಿರು ಮಂಕುತಿಮ್ಮ.
0: ಒಂದು ಅದ್ಭುತವಾದಂಥ ಪರಿಕಲ್ಪನೆ. ಈ 131ನೆಯ ಮುಕ್ತಕದಲ್ಲಿ ಕಳೆದ 3-4 ಮುಕ್ತಕಗಳಿಂದ ಹೇಳ್ತಾ ಇರುವಂತಹ ವಿಚಾರವನ್ನು ಮತ್ತಷ್ಟು ಸ್ಪಷ್ಟೀಕರಿಸೋದನ್ನು ನಾವು ನೋಡ್ತೀವಿ. ಕಳೆದ 130ನೇ ಮುಕ್ತಕದಲ್ಲಿ ವ್ಯಷ್ಟಿ ಅಂದರೆ ದೊಡ್ಡದಾದಂತಹ ಒಂದು ಪರಿಕಲ್ಪನೆಯಲ್ಲಿ ಹೇಗೆ ಅದೆಷ್ಟೋ ಕಾಲದಿಂದ ನಿರಂತರವಾಗಿ ಪುರಾತನವಾದಂಥದ್ದನ್ನು ನಾವು ಬಳುವಳಿಯಾಗಿ ಪಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳಿದರು. ಅಂದರೆ ಅದೇ ಗಂಗೆ, ಅದೇ ಭೂಮಿ, ಅದೇ ಕಡಲು, ಇವೆಲ್ಲ ವ್ಯಷ್ಟಿ ಅಂದರೆ ದೊಡ್ಡದು. ಈಗ ಆ ದೊಡ್ಡದು ನನ್ನದು ಅಂತ ನಾನು ಭಾವಿಸ್ಕೊಳ್ತಾ ಹೋಗ್ತೀನಿ. ಅದಕ್ಕೆ ಇಲ್ಲಿ ಉಸಿರಿನ ಒಂದು ಉದಾಹರಣೆಯನ್ನು ತಗೊಂಡಿದ್ದಾರೆ. ಎಲ್ಲ ಜೀವಿಗಳು ಉಸಿರಾಡ್ತವೆ. ಜೀವಿಗಳಲ್ಲಿ ಅನೇಕ ರೀತಿ, ಅದನ್ನು ಬಹಳ ಸ್ವಾರಸ್ಯಕರವಾದಂಥ ರೀತಿಯಲ್ಲಿ ಇಲ್ಲಿ ವಿಂಗಡಿಸಿ ಡಿ ವಿ ಜಿಯವರು ಹೇಳ್ತಾರೆ. ಪುಲಿ ಸಿಂಗ, ಹುಲಿ ಮತ್ತು ಸಿಂಹ, ಅವುಗಳ ಉಸಿರಾಟ. ಅವು ಕೂಡ ಉಸಿರು ಒಳಗೆ ತಗೋತವೆ, ಉಸಿರು ಹೊರಗೆ ಬಿಡ್ತವೆ. ಹುಲಿ ಮತ್ತು ಸಿಂಹಗಳ ರೀತಿಯಲ್ಲೇ ಹಸು, ಜಿಂಕೆ, ಕುದುರೆಗಳು, ಅವು ಕೂಡ ಉಸಿರಾಡ್ತವೆ. ಈಗ ಹುಲಿ ಮತ್ತು ಸಿಂಹ ಮಾಂಸಾಹಾರಿ ಪ್ರಾಣಿಗಳು ಅಲ್ವಾ? ಅವು ಬದುಕೋದು ಹೇಗೆ? ಜಿಂಕೆ ಹಸುಗಳನ್ನು ಸಾಯಿಸಿ ಅದನ್ನು ತಿಂದು ಬದುಕ್ತವೆ. ಸಿಂಹ ಹುಲಿಗಳು ಹೇಗೆ ಉಸಿರಾಡ್ತವೋ ಹಾಗೆ ಹಸು ಹುಲ್ಲೆ ಕುದುರೆಗಳು ಕೂಡ ಉಸಿರಾಡ್ತವೆ. ಸೊ ಆ ಉಸಿರು ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಪ್ರತಿಯೊಂದು ಜೀವಿಯಿಂದಲೂ ಪ್ರತಿ ಹುಲಿಯ ಉಸಿರು ಒಳಗೆ ಹೋಯಿತು, ಹೊರಗೆ ಬಂತು. ಆ ಉಸಿರು ಸಮಷ್ಟಿಯಲ್ಲಿ ಸೇರಿಕೊಳ್ತು. ವ್ಯಷ್ಟಿ ಅಂದರೆ ನಾನು ಒಬ್ಬ, ನಾನು ಉಸಿರಾಡುವಂಥದ್ದು ಸಮಷ್ಟಿ ದೊಡ್ಡದರಲ್ಲಿ ಸೇರಿಕೊಳ್ತು. ಹುಲಿಯ ಉಸಿರು, ಹಯದ ಉಸಿರು ಎರಡೂ ಕೂಡ ವ್ಯಷ್ಟಿಯಿಂದ ಸಮಷ್ಟಿಗೆ ಒಂದಾಯಿತು. ಅದೇ ರೀತಿಯಲ್ಲಿ ಈ ಎರಡೇ ಅಲ್ಲದೆ ಹುಳು ಹಾವು ಇಲಿಯ ಸುಯಿಲು ಅಂತ ಹೇಳ್ತಾರೆ. ಹುಳುವನ್ನು ಇಲಿ ತಿನ್ಬೋದು, ಇಲಿಯನ್ನು ಹಾವು ತಿನ್ನುತ್ತೆ. ಅವುಗಳ ಓಡಾಟ, ಅವುಗಳ ಚರ್ಯೆ, ಅವುಗಳು ಮಾಡುವಂಥ ಗಲಾಟೆಗಳು ಅವೆಲ್ಲವೂ ಕೂಡ ಉಸಿರಾಟದ ರೂಪದಲ್ಲೇ ಬರುತ್ತೆ. ಹಾಗೆಯೇ ಹಕ್ಕಿಗಳು, ಹಕ್ಕಿ ಹದ್ದುಗಳ ಉಯಿಲು, ಅವುಗಳ ಒಂದು ಸೌಂಡ್ ಏನು ಬರ್ತಾ ಇದೆಯೋ, ಅವು ಎಲ್ಲವೂ ಕೂಡ ಬರ್ತಾ ಇರುವಂಥದ್ದು. ನಾವು ಯಾವುದೇ ಶಬ್ದ ಹೊರಗೆ ಬರಬೇಕಾದ್ರೆ ಅದು ನಮ್ಮ ಗಾಳಿ ನಮ್ಮ ಶರೀರದ ಒಳಗೆ ಹೋಗಿ ಅದು ನಮ್ಮ ಧ್ವನಿ ಪೆಟ್ಟಿಗೆಯ ಮೂಲಕ ಧ್ವನಿಯಾಗಿ ಮಾರ್ಪಟ್ಟು ಹೊರಗಡೆ ಬರ್ತವೆ. ಸೊ ಹಾಗೆ ಉಸಿರು ಒಳಗಡೆಗೆ ಹೋಗಿ ಹೊರಗೆ ಬರ್ತಾ ಇದೆ ಅಥವಾ ಮಾತು ನಾನು ಆಡ್ತಾ ಇದ್ದೀನಿ ಅಂತಂದರೆ ಗಾಳಿ ನನ್ನ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಸೊ ನಾನಾ ರೀತಿಯ ಜೀವಿಗಳ ಉದಾಹರಣೆಯೆಲ್ಲ ಇಲ್ಲಿ ಕೊಟ್ಟು ಮಾಂಸಾಹಾರಿ ಪ್ರಾಣಿಗಳು, ಅವಕ್ಕೆ ಆಹಾರವಾಗುವಂತಹ ಶಾಖಾಹಾರಿ ಪ್ರಾಣಿಗಳು ಎರಡೂ ನಾವು ಅಂದ್ಕೊಳ್ತೀವಿ ಅದಕ್ಕೆ ಇದು ಅದಕ್ಕೆ ವಿರುದ್ಧ, ಅದು ಇದಕ್ಕೆ ವಿರುದ್ಧ ಅಂತ. ಆದರೆ ಅವೆರಡೂ ಕೂಡ ಉಸಿರಾಡ್ತಾ ಇರೋವಂಥ ಗಾಳಿ ಒಂದೇ. ಹಾಗೆ ಹಾವು, ಹುಳುಗಳು, ಇಲಿಗಳು, ಹಕ್ಕಿಗಳು ಅವೆಲ್ಲವೂ ಕೂಡ ಸದ್ದು ಮಾಡ್ತಾ ಓಡಾಡ್ತಾ ಇವೆ ಅಂತಂದರೆ ಅವು ಉಸಿರಾಡ್ತಾ ಇವೆ. ಅವು ಕೂಡ ಆ ಉಸಿರನ್ನು ತಮ್ಮ ಒಳಗಡೆಗೆ ತಗೊಂಡು ಹೊರಗಡೆಗೆ ಹಾಕ್ತಾ ಇವೆ. ಸೊ ನಾವು ಸಮಷ್ಟಿಯ ವಾಯುವನ್ನು ನೋಡಿದಾಗ ವ್ಯಷ್ಟಿಗಳ ಉಸಿರು ಅದರಲ್ಲಿ ಸೇರ್ತಾ ಬರ್ತಾ ಇವೆ. ಸೊ ಎಲ್ಲ ಉಸಿರಾಡ್ತಾ ಇರುವಂಥ ಜೀವಿಗಳ ಹೊರ ಉಸಿರು, ಎಕ್ಸ್ಪಿರೇಷನ್, ಎಕ್ಸ್ಪೈರ್ಡ್ ಏರ್, ಇನ್ನೊಬ್ಬ ಜೀವಿಯ ಇನ್ಸ್ಪೈರ್ಡ್ ಏರ್ ಆಗ್ತಾ ಇದೆ. ನಾನು ಉಸಿರು ಒಳಗಡೆ ತಗೋತಾ ಇದ್ದೀನಿ ಅಂತಂದರೆ ಆ ಉಸಿರಿನಲ್ಲಿ ಗಾಳಿ ಇದೆ, ಆ ಗಾಳಿ ಬೇರೆ ಎಷ್ಟೋ ಪ್ರಾಣಿಗಳು ಹೊರ ಹಾಕಿದಂತಹ ಗಾಳಿ, ಅದನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಸಮಷ್ಟಿ ವಾಯುವು

0: ನನ್ನ ಜೀವದ ಒಳಗೆ, ವ್ಯಷ್ಟಿಯ ಒಳಗಡೆ ಬರ್ತಾ ಇದ್ದು ಅದು ಹೊರಗಡೆಗೂ ಹೋಗ್ತಾ ಇದೆ, ಮತ್ತೆ ಅದು ಸಮಷ್ಟಿಯಲ್ಲಿ ಒಂದಾಗ್ತಾ ಇದೆ. ಆ ಗಾಳಿಗೆ ಇದು ಮಾಂಸಾಹಾರಿ ಪ್ರಾಣಿ, ಇದು ಶಾಖಾಹಾರಿ ಪ್ರಾಣಿ ಅನ್ನುವಂಥ ವ್ಯತ್ಯಾಸ ಇಲ್ಲ, ಎರಡೂ ಬೇರ್ಕೊಂಡೆ ಬರ್ತಾ ಇದೆ. ಮಾಂಸಾಹಾರಿ ಪ್ರಾಣಿಯ ಉಚ್ಛ್ವಾಸ ಅಂದರೆ ಅದು ಹೊರಗಡೆ ಹಾಕಿದಂಥ ಗಾಳಿಯನ್ನು ಹಸು ಒಳಗಡೆ ತಗೊಂಡಾಗ ಹಸುವಿಗೆ ಏನೋ ಕಾಯಿಲೆ ಬಂದ್ಬಿಡ್ತಾ ಅಂದರೆ ಇಲ್ಲ, ಏನು ಬರ್ತಾ ಇಲ್ಲ. ಯಾಕೆ? ಗಾಳಿ ಎಲ್ಲದಕ್ಕೂ ಒಂದೇ. ಸೊ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಯಾರಿಗೂ ತೊಂದರೆಯಾಗದಂತೆ ಗಾಳಿ ಎಲ್ಲ ಜೀವಗಳನ್ನು ಪೋಷಣೆ ಮಾಡ್ತಾ ಇದೆ. ಸೊ ಹಾಗೆ ನಮ್ಮ ಉಸಿರಿನಲ್ಲೂ ಕೂಡ ಕಲಬೆರಿಕೆ ಈ ಜಗದ ಉಸಿರು. ಸೊ ನಾನು ನನ್ನದೇ ಏನೋ ದೊಡ್ಡದು ಅಂತ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇದು ನಾನು ಮಾತ್ರ ಅಂತ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಮತ್ತು ಮನುಷ್ಯ ಮಾತ್ರ ಅಂತ ಕೂಡ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನ ದುರದೃಷ್ಟವಶಾತ್ ಏನಾಗ್ತಾ ಇದೆ, ಆ ರೀತಿಯ ಒಂದು ನಾವೇನು ಮಾನವ ಕೇಂದ್ರಿತವಾದಂತಹ ಅಭಿವೃದ್ಧಿ ಅಂತ ನಾವೇನು ನೋಡ್ತೀವಿ, ಅದರ ಒಂದು ಪರಾಕಾಷ್ಠೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈ ರೀತಿಯ ಉಸಿರು ಜೀವವನ್ನು ಕೊಡುವಂಥ ವಾಯುವನ್ನೇ ಹಾಳು ಮಾಡೋ ರೀತಿಯಲ್ಲಿ ಆಗ್ತಾ ಇದೆ. ನಾವಾಗಲೇ ನೋಡಿದಂತೆ ಸಿಂಹವೋ ಹುಲಿಯೋ ಉಸಿರನ್ನು ಒಳಗೆ ತಗೊಂಡು ಉಸಿರನ್ನು ಹೊರಗಡೆಗೆ ಹಾಕ್ತು, ಅಥವಾ ಅದು ಯಾವುದೋ ಒಂದು ಪ್ರಾಣಿಯನ್ನು ಬೇಟೆಯಾಡಿ ತನ್ನ ಆಹಾರವನ್ನು ಸೇವಿಸ್ತು ಅಂತಂದರೆ ಅದರಿಂದಾಗಿ ಗಾಳಿಗೇನು ಮಾಲಿನ್ಯ ಬರ್ತಾ ಇಲ್ಲ, ತೊಂದರೆ ಬರ್ತಾ ಇಲ್ಲ. ಯಾಕೆ? ಅದು ಪ್ರಕೃತಿಯ ಜೊತೆ ಒಂದಾಗಿದೆ, ವ್ಯಷ್ಟಿ ಅಂದರೆ ಇಂಡಿವಿಜುವಲ್ ಸಮಷ್ಟಿಯ ಜೊತೆ ಒಂದಾಗಿದೆ. ಮಾನವ ದುರದೃಷ್ಟವಶಾತ್ ಆ ಒಂದು ಪರಿಕಲ್ಪನೆಯಿಂದ ಕಾಲಕ್ರಮೇಣ ದೂರವಾಗ್ತಾ ತನ್ನದೇ ಬಹಳ ಮುಖ್ಯ ಅನ್ನುವಂಥ ಒಂದು ಸ್ವಾರ್ಥ ಕೇಂದ್ರಿತವಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇರೋದ್ರಿಂದ ಈ ವಾಯು ಅನ್ನೋದೇ ಒಂದು ಮಲಿನವಾಗುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಹಾಗಾಗಿ ಉಸಿರಾಟ ಮಾನವನ ಕಾರಣದಿಂದ ವಿಷವಾಗುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಇದು ಯಾಕೆ ಹಂಗಾಗ್ತಾ ಇದೆ ಅಂತ ನಾವು ಪರಿಕಲ್ಪನೆ ಮಾಡ್ಕೊಳ್ಳೋಕೆ ಆಲೋಚನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಎಗೇನ್ ಅದನ್ನು ನಾವು ನಮ್ಮ ಸ್ವಾರ್ಥಪರತೆಗೆ ನಾವು ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ, ಮತ್ತು ನಮ್ಮ ಸೀಮಿತ ದೃಷ್ಟಿಕೋನಕ್ಕೆ ಅದು ಅನ್ವಯ ಮಾಡಿಕೊಳ್ಬೇಕಾಗತ್ತೆ. ಯಾವತ್ತಿಗೆ ನಾವು ಇಡೀ ವಿಶ್ವದಲ್ಲಿ ಇರೋಂತಹ ಚೈತನ್ಯ ಒಂದೇ, ಆ ಚೈತನ್ಯದ ಭಾಗವಾಗಿ ನಾವಿದ್ದೀವಿ ಅಂತ ಅಂದ್ಕೊಳ್ತೀವೋ, ಯಾವಾಗ ನಾವು ಬದುಕಿರೋಂತಹ ಒಂದು ಶಕ್ತಿ, ನಮ್ಮನ್ನು ಬದುಕಿಸ್ತಾ ಇರೋಂಥ ಶಕ್ತಿ ಏನಿದೆಯೋ ಅದು ನಮ್ಮದು ಮಾತ್ರವಲ್ಲ, ಎಲ್ಲಕ್ಕೂ ಅದು ಅನ್ವಯವಾಗುತ್ತೆ ಅನ್ನೋಂಥ ಒಂದು ಕೊಟ್ಟು ತಗೊಳ್ಳೋಂಥ ಭಾವದಲ್ಲಿ ನಾವು ಇರ್ತೀವೋ, ಆಗ ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮನ್ನು ನಾವು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಈ ಕಲಬೆರಿಕೆ ಆಗಿರೋಂತಹ ಜಗದ ಉಸಿರನ್ನು ನಾವು ಕೂಡ ಸೇವಿಸ್ತಾ ಇದ್ದೀವಿ, ಅದರಲ್ಲಿ ನಾವು ಒಂದು ಭಾಗ ಸೊ ಅನ್ನೋಂಥ ಗೌರವಯುತವಾದಂಥ ಭಾವನೆ ನಾವು ಇಟ್ಕೊಳ್ಬೇಕು ಅನ್ನೋಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥದ್ದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 117 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ

0: ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪುರಾಣದ ಪುಟಗಳಲ್ಲಿ ಹನುಮಂತನ ಹೆಸರು ಕೇವಲ ಭಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಆತನ ಅಜ್ಞಾನ, ಭಯ ಮತ್ತು ಋಣಾತ್ಮಕ ಶಕ್ತಿಗಳನ್ನು ಬೇರು ಸಹಿತ ಕಿತ್ತುಹಾಕುವ ರುದ್ರನ ಪ್ರತೀಕ. ಶಿವಪುರಾಣದ ಶಾತರುದ್ರ ಸಂಹಿತೆಯ ಪ್ರಕಾರ ಹನುಮಂತ ಸಾಕ್ಷಾತ್ ಪರಮಶಿವನ 11ನೇ ರುದ್ರಾವತಾರ. ರುದ್ರ ಎಂದರೆ ದುಷ್ಟರನ್ನು ಸಂಹರಿಸುವ ಉಗ್ರಶಕ್ತಿ. ಕತ್ತಲು ಆವರಿಸಿದಾಗ ಬೆಳಕಾಗಿ, ಕರಾಳತೆ ಮುತ್ತಿಕೊಂಡಾಗ ರಕ್ಷಕನಾಗಿ ನಿಲ್ಲುವ ಹನುಮಂತನ ಅತ್ಯಂತ ಪ್ರಭಾವಶಾಲಿ ಕತೆ ತೆರೆದುಕೊಳ್ಳುವುದು ರಾಮಾಯಣದ ಯುದ್ಧದ ಕೊನೆಯ ಘಟ್ಟದಲ್ಲಿ. ಲಂಕೆಯ ಯುದ್ಧಭೂಮಿಯಲ್ಲಿ ರಾವಣನಿಗೆ ಸೋಲಿನ ಸುಳಿವು ಸಿಕ್ಕಿಯಾಗಿತ್ತು. ತನ್ನೆಲ್ಲ ಶಕ್ತಿ ಕುಂದಿದಾಗ ಆತ ಕತ್ತಲ ಲೋಕದ ಮೊರೆ ಹೋಗುತ್ತಾನೆ. ಪಾತಾಳ ಲೋಕದ ಅಧಿಪತಿ ಮಾಟಮಂತ್ರ ಹಾಗೂ ಕ್ಷುದ್ರ ಶಕ್ತಿಗಳ ಒಡೆಯನಾದ ತನ್ನ ಸಹೋದರ ಅಹಿ ರಾವಣನನ್ನು ರಾವಣ ಸಂಪರ್ಕಿಸುತ್ತಾನೆ. ಅಹಿ ರಾವಣನು ಎಂಥವನೆಂದರೆ, ಕಣ್ಣಿಗೆ ಕಾಣದ ಮಾಯವಿದ್ಯೆಯಿಂದ ಎದುರಾಳಿಯನ್ನು ಬುಡ ಮೇಲೆ ಮಾಡುವ ಋಣಾತ್ಮಕ ಶಕ್ತಿಯ ಅಧಿಪತಿ. ಆತ ತನ್ನ ಕಪಟ ವಿದ್ಯೆಯಿಂದ ರಾತ್ರಿ ವೇಳೆ ಸುಗ್ರೀವನ ಕೋಟೆಯೊಳಗೆ ನುಸುಳಿ ಗಾಢನಿದ್ರೆಯಲ್ಲಿದ್ದ ಶ್ರೀ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳಕ್ಕೆ ಕೊಂಡೊಯ್ಯುತ್ತಾನೆ. ಬೆಳಗಾಗುವಷ್ಟರಲ್ಲಿ ಇಬ್ಬರನ್ನು ಕಾಳಿಗೆ ಬಲಿ ಕೊಡುವ ಸಂಚು ಆತನದಾಗಿತ್ತು. ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಸ್ವಾಮಿಯೇ ಅಪಾಯದಲ್ಲಿರುವಾಗ ವಾಯುಪುತ್ರ ಸುಮ್ಮನಿದ್ದಾನೆಯೇ? ರಾಮ ಲಕ್ಷ್ಮಣರನ್ನು ಹುಡುಕಿಕೊಂಡು ಹನುಮಂತನು ಪಾತಾಳ ಲೋಕವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಆತನಿಗೆ ಅಹಿ ರಾವಣನ ಕರಾಳ ಮಾಯಶಕ್ತಿಯ ಅರಿವಾಗುತ್ತದೆ. ಆ ರಾಕ್ಷಸನನ್ನು ಕೊಲ್ಲುವುದು ಸಾಮಾನ್ಯದ ಮಾತಾಗಿರಲಿಲ್ಲ. ಏಕೆಂದರೆ ಅಹಿ ರಾವಣನ ಪ್ರಾಣ ಆತನ ದೇಹದಲ್ಲಿರಲಿಲ್ಲ. ಆತನ ಪ್ರಾಣವನ್ನು 5 ಬೇರೆ ಬೇರೆ ದಿಕ್ಕುಗಳಲ್ಲಿ ಉರಿಯುತ್ತಿದ್ದ 5 ಮಾಯಿಕ ದೀಪಗಳಲ್ಲಿ ಬಚ್ಚಿಡಲಾಗಿತ್ತು. ಆ 5 ದೀಪಗಳನ್ನು ಒಂದೇ ಬಾರಿಗೆ ಏಕಕಾಲದಲ್ಲಿ ಒಂದೇ ವ್ಯಕ್ತಿ ಒಂದೇ ಉಸಿರಿನಿಂದ ಆರಿಸಿದರೆ ಮಾತ್ರ ಆ ಮಾಂತ್ರಿಕನ ಅಂತ್ಯ ಸಾಧ್ಯವಿತ್ತು. ಇದು ಋಣಾತ್ಮಕ ಶಕ್ತಿಯು ಒಡ್ಡುವ ಅತಿದೊಡ್ಡ ಸವಾಲು. ಒಬ್ಬನೇ ವ್ಯಕ್ತಿ 5 ದಿಕ್ಕುಗಳ ದೀಪಗಳನ್ನು ಒಮ್ಮೆಲೆ ಆರಿಸುವುದು ಹೇಗೆ? ಆಗ ಹನುಮಂತನೊಳಗಿನ ಶಿವನ ರುದ್ರ ಶಕ್ತಿ ಜಾಗೃತವಾಯಿತು. ಆತ ತನ್ನ ಸಾಮಾನ್ಯ ರೂಪವನ್ನು ಬಿಟ್ಟು ಅಖಿಲಾಂಡಕೋಟಿ ಬ್ರಹ್ಮಾಂಡವೇ ಬೆರಗಾಗುವಂತಹ ದಿವ್ಯ, ಭಯಂಕರ ಹಾಗೂ ಅದ್ಭುತವಾದ ಪಂಚಮುಖಿ ವಿಶ್ವರೂಪವನ್ನು ತಾಳಿದನು. ಪೂರ್ವಕ್ಕೆ ತನ್ನ ಮೂಲ ವಾನರಮುಖ, ದಕ್ಷಿಣಕ್ಕೆ ಉಗ್ರ ನರಸಿಂಹಮುಖ, ಪಶ್ಚಿಮಕ್ಕೆ ಗರುಡಮುಖ, ಉತ್ತರಕ್ಕೆ ವರಹಮುಖ ಹಾಗೂ ಮೇಲ್ಮುಖವಾಗಿ ಹಯಗ್ರೀವಮುಖ. ಈ 5 ದೈವಿಕ ಶಕ್ತಿಗಳು ಒಂದೇ ದೇಹದಲ್ಲಿ ಮೈದಳೆದು ನಿಂತಾಗ ಪಾತಾಳ ಲೋಕವೇ ಕಂಪಿಸಿತು. ಪಂಚಮುಖಿ ಹನುಮ ತನ್ನ ಅದ್ಭುತ ಶಕ್ತಿಯಿಂದ 5 ದಿಕ್ಕುಗಳಲ್ಲಿದ್ದ ದೀಪಗಳನ್ನು ನಂದಿಸಿದನು. ದೀಪಗಳು ಹಾರಿದ ಮರುಕ್ಷಣವೇ ಅಹಿ ರಾವಣನ ಕರಾಳ ಸಾಮ್ರಾಜ್ಯ ಉರುಳಿ ಬಿದ್ದಿತು. ಕ್ಷುದ್ರ ಶಕ್ತಿ, ಅಹಂಕಾರ ಹಾಗೂ ಮಾಟ ಮಂತ್ರಗಳ ಪ್ರತೀಕವಾಗಿದ್ದ ರಾಕ್ಷಸನು ಭಸ್ಮವಾದನು. ಶ್ರೀರಾಮ ಲಕ್ಷ್ಮಣರು ಬಂಧಮುಕ್ತರಾದರು. ಪುರಾಣಗಳ ಈ ರಾಕ್ಷಸರು ಬೇರ್ಯಾರೂ ಅಲ್ಲ, ನಮ್ಮೊಳಗಿನ ಹಾಗೂ ನಮ್ಮ ಸುತ್ತಲಿನ ಋಣಾತ್ಮಕ ಶಕ್ತಿಗಳೇ ಈ ಅಸುರರು. ನಮ್ಮೊಳಗಿನ ಭಯ, ನಿರಾಶೆ, ಕೀಳರಿಮೆ ಹಾಗೂ ದ್ವೇಷಗಳೇ ಅಹಿ ರಾವಣನ ದೀಪಗಳು. ವಾಯುದೇವನ ಪುತ್ರನಾದ ಹನುಮಂತನು ಪ್ರಾಣಶಕ್ತಿಯ ದ್ಯೋತಕ. ಎಲ್ಲಿ ದೃಢವಾದ ಪ್ರಾಣಶಕ್ತಿ, ದೈಹಿಕ ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ಇರುತ್ತದೆಯೋ ಅಲ್ಲಿ ಎಂಥದೇ ಋಣಾತ್ಮಕ ಶಕ್ತಿಗೂ ಉಳಿಗಾಲವಿಲ್ಲ. ಗಾಢವಾದ ಕತ್ತಲೆಯನ್ನು ಓಡಿಸಲು ಕೇವಲ ಒಂದು ಸಣ್ಣ ಜ್ಯೋತಿ ಸಾಕು. ಅದೇ ರೀತಿ ನಮ್ಮ ಬದುಕನ್ನು ಆವರಿಸುವ ನಕಾರಾತ್ಮಕ ಚಿಂತನೆಗಳು, ಆತಂಕ ಮತ್ತು ದೋಷಗಳನ್ನು ಬೇರು ಸಹಿತ ಕೀಳಲು ಪಂಚಮುಖಿ ಹನುಮಂತನಂತಹ ಅಗಾಧವಾದ ಸಕಾರಾತ್ಮಕ ಶಕ್ತಿಯೊಂದೇ ಅಸ್ತ್ರ. ಅದಕ್ಕೆ ಆತನ ಹೆಸರು ಕೇಳಿದರೇನೆ ದುಷ್ಟ ಶಕ್ತಿಗಳು ನಡುಗುತ್ತವೆ ಎಂಬ ನಂಬಿಕೆ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ.
1: ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ
0: ಭದ್ರಂಶ ಸಂಭೂತ ಹನುಮಂತ.

ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

ಫಾರೆಸ್ಟ್ ಪರಿಚಯ ಭಾಗ 3 ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಪ್ರಗತಿಗೆ ಸ್ವಾಗತ. ನಾನು ಕಳೆದ ಎರಡು ತರಗತಿಗಳಲ್ಲಿ ದ್ವಿತೀಯ ಪಿಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ಪಾಠ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಪಾಠದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಈ ತರಗತಿಯಲ್ಲಿ ಈ ಪಾಠವನ್ನ ಮುಂದುವರಿಸೋಣ. ವಂದನಾ ಶಿವ ಪ್ರಕೃತಿಯ ಹಕ್ಕುಗಳ ಬಗ್ಗೆ ವಿಶ್ವಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನ 2011 ಹಮ್ಮಿಕೊಂಡು ಭೂಮಿಯ ಹಕ್ಕುಗಳನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತು ಅನ್ನೋದನ್ನ ಚರ್ಚಿಸ್ತಾ ಈಕೋ ಅಪಥಾಯಿಟ್ ಅನ್ನುವಂತಹ ಒಂದು ಅಂಶವನ್ನ ಚರ್ಚಿಸ್ತಾರೆ. ಅಪಥಾಯಿಟ್ ಅನ್ನೋದು ವರ್ಣಭೇದ ನೀತಿ, ನಿಮ್ಮ ಮೈಬಣ್ಣದ ಆಧಾರದ ಮೇಲೆ ಒಂದು ದೇಶದ ಪ್ರಜೆಗಳಾಗಿ ನಿಮಗೆ ಭಿನ್ನವಾದ ಹಕ್ಕುಗಳು ಇರುತ್ತವೆ ಅನ್ನೋದನ್ನ ದಕ್ಷಿಣ ಆಫ್ರಿಕಾ ದೇಶ ಆಚರಿಸ್ತಾ ಇತ್ತು. ಈ ಸೌತ್ ಆಫ್ರಿಕಾ, ಏನು ದಕ್ಷಿಣ ಆಫ್ರಿಕಾ ಇದೆ, ಈ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಈ ರೀತಿಯ ಒಂದು ಅಭ್ಯಾಸ ಇತ್ತು, ಅದನ್ನ ವರ್ಣಭೇದ ನೀತಿ ಅಂತ ಹೇಳಿ ಹೇಳ್ತಾರೆ. ಅದೇ ತರದ ಒಂದು ನೀತಿ ಇವತ್ತು ವಿಶ್ವದಾದ್ಯಂತ ಮನುಷ್ಯರಲ್ಲೂ ಕೂಡ ಇದೆ. ಮನುಷ್ಯರೇ ಬೇರೆ, ಪ್ರಕೃತಿನೇ ಬೇರೆ, ಉಳಿದ ಪ್ರಾಣಿಗಳೇ ಬೇರೆ, ಉಳಿದ ಜೀವಿಗಳೇ ಬೇರೆ, ನಾವೇ ಬೇರೆ, ಉಳಿದ ಎಲ್ಲವೂ ಬೇರೆ ಅಂತ ಹೇಳಿ ಅದನ್ನ ವಂದನಾ ಶಿವ ಈಕೋ ಅಪಥಾಯಿಟ್ ಅಂತ ಹೇಳಿ ಕರೀತಾರೆ. ಪರಿಸರ ವರ್ಣಭೇದ ನೀತಿ ಅಂತ ಹೇಳಿ. ಇದರಿಂದ ಪ್ರಕೃತಿಗೆ ಏನೇ ಧಕ್ಕೆ ಆದ್ರೂ ಮನುಷ್ಯರಿಗೂ ಧಕ್ಕೆ ಆಗತ್ತೆ, ಪ್ರಕೃತಿಗೆ ಅಪಾಯ ಆದ್ರೆ ಮನುಷ್ಯರಿಗೂ ಅಪಾಯ ಆಗತ್ತೆ ಅನ್ನುವಂತಹ ಒಂದು ಅಂಶ, ಒಂದು ಸತ್ಯವನ್ನ ಮನುಷ್ಯರು ಇನ್ನೂ ಒಪ್ಕೊಳ್ಳೋದಿಕ್ಕೆ ಆಗಿಲ್ಲ ಅನ್ನೋದನ್ನ ವಂದನಾ ಶಿವ ಚರ್ಚಿಸ್ತಾರೆ. ಈ ತರದ ಭೇದ ಭಾವ, ಸಪರೇಷನ್ ಹೇಗೆ ಬಂತು ಅದನ್ನ ಅರ್ಥ ಮಾಡಿಕೊಳ್ಳುವಂತ, ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಸಪರೇಟ್ನೆಸ್ ಅನ್ನೋದು ಯಾವಾಗ ಭೂಮಿಯನ್ನ ಜೀವಂತವಿರುವ ಒಂದು ವ್ಯವಸ್ಥೆ ಅನ್ನೋದನ್ನ ಬಿಟ್ಟು ನಮಗೆ ಕಚ್ಚಾ ವಸ್ತುಗಳನ್ನ ಕೊಡುವಂತಹ ಒಂದು ಮೃತ ಭೂಮಿ

ಅಂತ ಹೇಳಿ ಪರಿಗಣಿಸಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಈ ಸಮಸ್ಯೆ ಆರಂಭ ಆಯಿತು ಅನ್ನೋದನ್ನ ಅವರು ಹೇಳ್ತಾರೆ. ಭೂಮಿಯನ್ನ ಒಂದು ಡೆಡ್ ಮೀಟರ್ ಆಗಿ ಡೆಡ್ ಅರ್ತ್ ಅಂತ ಹೇಳಿ ಪರಿಗಣಿಸುವಂತ ಒಂದು ವ್ಯವಸ್ಥೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ನಂತರ ಜಗತ್ತಿನಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ಕೈಗಾರಿಕಾ ಕ್ರಾಂತಿ ಬಗ್ಗೆ ನೀವು ಹೈಸ್ಕೂಲ್ ಹಂತದಲ್ಲಿ ಕಲ್ತಿರ್ತೀರಿ, ಅದನ್ನು ಮತ್ತೆ ನೆನಪು ಮಾಡಿಕೊಳ್ಳಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಹೆಚ್ಚು ಉತ್ಪಾದನೆ ಮಾಡುವಂತಹ ಕೆಲಸ ಆರಂಭವಾಯಿತು. ಈ ಉತ್ಪಾದನೆಗಾಗಿ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ ಬೇಕಾಯಿತು. ಈ ರಾ ಮೆಟೀರಿಯಲ್ಸ್ ಅನ್ನ ಭೂಮಿಯಿಂದ ಪಡ್ಕೊಳ್ಳುವಂತಹ ಕೆಲಸ ಆರಂಭ ಆಯಿತು. ಆವಾಗ ಭೂಮಿ ಅನ್ನೋದು ಒಂದು ಜೀವಂತ ವ್ಯವಸ್ಥೆ ಅನ್ನೋದರ ಬದಲು ವಸ್ತುಗಳನ್ನು ಕೊಡುವಂತಹ ಒಂದು ವಸ್ತು ಅಷ್ಟೇ ಅಂತ ಹೇಳಿ ಆಯಿತು. ಹಾಗಾಗಿ ಟೆರ್ರಾ ಮಾದ್ರೆ, ಟೆರ್ರಾ ಅಂದ್ರೆ ಭೂಮಿ, ಮಾದ್ರೆ ತಾಯಿ ಅನ್ನುವ ಯೋಚನೆಯನ್ನು ಬಿಟ್ಟು ಟೆರ್ರಾ ನಲ್ಲೀಸ್, ಎಂಪ್ಟಿ ಲ್ಯಾಂಡ್ ಅನ್ನುವಂಥ ಯೋಚನೆಗೆ ನಾವು ಬಂದು ಅಂದ್ರೆ ಮನುಷ್ಯರು ಬಂದು ತಲುಪಿದ್ರು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ನಂತರ ಈ ತರದ ಆಲೋಚನೆ ಫ್ರಾನ್ಸಿಸ್ ಬೇಕನ್ ಅನ್ನುವರು, ಒಬ್ಬ ವಿಜ್ಞಾನಿ, ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಹೇಳಿ ಅವರನ್ನ ಕರೀತಾರೆ. ಅವರು ವಿಜ್ಞಾನದ ಅನ್ವೇಷಣೆಗಳು ಏನ್ ಮಾಡುತ್ತವೆ ಅಂತ ಹೇಳಿದ್ರೆ, ದ ಸೈನ್ಸ್ ಅಂಡ್ ದ ಇನ್ವೆನ್ಷನ್ಸ್ ದಟ್ ರಿಸಲ್ಟ್ ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಅ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್, ದೇ ಹ್ಯಾವ್ ದ ಪವರ್ ಟು ಕಾನ್ಕರ್ ಅಂಡ್ ಸಬ್ಡ್ಯೂ ಹರ್, ಟು ಶೇಕ್ ಹರ್ ಟು ಅವರ್ ಫೌಂಡೇಶನ್ಸ್ ಅಂತ ಹೇಳಿ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು ಅನ್ನೋದನ್ನ ವಂದನಾ ಶಿವ ದಾಖಲಿಸ್ತಾರೆ. ವಿಜ್ಞಾನ ಮತ್ತು ಅದರಿಂದ ಆಗುವಂತಹ ಪ್ರಯೋಗಗಳು, ಅನ್ವೇಷಣೆಗಳು ಭೂಮಿಯ ಮೇಲೆ ಪ್ರಭಾವವನ್ನು ಬೀರುವುದಷ್ಟೇ ಅಲ್ಲ, ಈ ಭೂಮಿಯ ಎಡೆಮುರಿ ಕಟ್ಟುತ್ತವೆ ಅಂತ, ಅಂದ್ರೆ ಭೂಮಿಯನ್ನ ಮನುಷ್ಯನ ಗುಲಾಮನಾಗಿ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರೆಯಲ್ಪಡುವಂತ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು. ಹಾಗಾಗಿ ವಿಜ್ಞಾನದ ಬೆಳವಣಿಗೆಯ ಜೊತೆ ಜೊತೆಗೆ ಭೂಮಿಯನ್ನ ಒಂದು ಜೀವಂತ ವ್ಯವಸ್ಥೆ ಅನ್ನೋದರ ಬದಲು ಕಚ್ಚಾ ವಸ್ತುಗಳ ಸಂಗ್ರಹ ಆಲಯ ಅಂತ ಹೇಳಿ ಯೋಚಿಸುವಂತಹ ಒಂದು ಆಲೋಚನಾ ದಾಟಿ ಆರಂಭ ಆಯಿತು ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಹಾಗಾಗಿ ಭೂಮಿ ಅಂತ ಇರೋದು ಮನುಷ್ಯನ ಉಪಯೋಗಕ್ಕೆ ಅಂತ ಹೇಳಿ ಆಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿ ಹೇಳ್ತಾರೆ. ಮುಂದೆ ಕ್ಯಾರೋಲಿನ್ ಮರ್ಚೆಂಟ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಹಾಗೂ ಇತಿಹಾಸ ತಜ್ಞರ ಮಾತುಗಳನ್ನ ವಂದನಾ ಶಿವ ಹೇಳ್ತಾ ಹೋಗ್ತಾರೆ. ನೇಚರ್ ಆಸ್ ಅ ಲಿವಿಂಗ್ ನರ್ಚರಿಂಗ್ ಮದರ್ ಟು ಇನರ್ಟ್ ಡೆಡ್ ಅಂಡ್ ಮ್ಯಾನಿಪುಲೇಟಿವ್ ಮ್ಯಾಟರ್, ಅಂದ್ರೆ ಒಂದು ನೇಚರ್ ಅನ್ನೋದು ಲಿವಿಂಗ್ ನರ್ಚರಿಂಗ್ ಮದರ್ ಅನ್ನುವಂತಹ ಆಲೋಚನೆಯಿಂದ ಅದೊಂದು ಇನರ್ಟ್, ಯಾವುದೇ ಜೀವವಿಲ್ಲದ ಬೇಕಾದಂತೆ ಬಳಸಿಕೊಳ್ಳಬಹುದಾದ ವ್ಯವಸ್ಥೆ ಅನ್ನುವ ಆಲೋಚನೆ ಯಾವಾಗ ಮನುಷ್ಯನಲ್ಲಿ ನೆಲೆಯೂರುತ್ತೋ ಆಗಿನಿಂದ ಭೂಮಿಯನ್ನ ಕಚ್ಚಾ ವಸ್ತುಗಳ ಸಂಗ್ರಹಾಗಾರ, ಒಂದು ಡೆಪಾಸಿಟ್ ಅಷ್ಟೇ ಅಂತ ಹೇಳಿ ನೋಡುವಂತಹ ಯೋಚನೆ ಬಲವಾಗ್ತಾ ಹೋಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ವಿಜ್ಞಾನದ ಜೊತೆ ಜೊತೆಗೆ ಬೆಳೆದಂತಹ ಕ್ಯಾಪಿಟಲಿಸಂ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತು. ಕ್ಯಾಪಿಟಲಿಸಂಗೆ ಯಾವಾಗ್ಲೂ ಒಂದು ಲಾಭದ ಆಸೆ ಇರುತ್ತೆ. ಎಷ್ಟು ಲಾಭವನ್ನ ಪಡಿಬಹುದೋ ಅಷ್ಟು ಲಾಭವನ್ನ ಪಡಿಬೇಕು ಅನ್ನುವಂತಹ ಯೋಚನೆ ಇರುತ್ತೆ. ಕ್ಯಾಪಿಟಲಿಸಂ ಆಲ್ವೇಸ್ ಕೇರ್ಸ್ ಫಾರ್ ದಿ ಪ್ರಾಫಿಟ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಹಾಗಾಗಿ ಒಂದು ಕಡೆ ವಿಜ್ಞಾನ, ಮತ್ತೊಂದು ಕಡೆ ಕ್ಯಾಪಿಟಲಿಸಂ ಭೂಮಿಯನ್ನ ಕೇವಲ ವಸ್ತುವಾಗಿ ನೋಡುವಂತಹ, ಟೆರ್ರಾ ನಲ್ಲೀಸ್ ಆಗಿ ನೋಡುವಂತಹ ವ್ಯವಸ್ಥೆಯನ್ನ ಪೋಷಿಸ್ಬಿಡ್ತು ಅಂತ ಹೇಳಿ ವಂದನಾ ಶಿವ ಚರ್ಚಿಸ್ತಾರೆ. ನಂತರ ಈ ಗ್ಲೋಬಲೈಸೇಷನ್ನಿನ ಪರಿಣಾಮದಿಂದ, ಜಾಗತೀಕರಣದ ಪರಿಣಾಮದಿಂದ ಸಮಸ್ಯೆಗಳು ಎಲ್ಲರನ್ನೂ, ಅನೇಕ ಸಮಸ್ಯೆಗಳು ಎಲ್ಲರನ್ನೂ ಕಾಡ್ಲಿಕ್ಕೆ ಶುರು ಮಾಡಿದ್ದಾವೆ, ಪೀಡನೆಯನ್ನ ಶುರು ಮಾಡಿದ್ದಾವೆ. ಇದಕ್ಕೆ ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿ ಅನ್ನೋದನ್ನ ಡೆಡ್ ಮ್ಯಾಟರ್ ಅನ್ನುವಂತಹ ಕಲ್ಪನೆಯಿಂದ ದೂರ ಬರಬೇಕು ಅಂತ ಹೇಳಿ, ಈ ರೀತಿಯ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಡೈಮ್ ಆಫ್ ನೇಚರ್ ಆಸ್ ಡೆಡ್ ಮ್ಯಾಟರ್. ಅದೊಂದು ಜೀವಂತವಿರುವ ವ್ಯವಸ್ಥೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅದೊಂದು ಡೆಡ್ ಮ್ಯಾಟರ್ ಅನ್ನುವಂತಹ ಆಲೋಚನೆಯಿಂದ ನಾವು ದೂರ ಬರಬೇಕು. ಇದನ್ನ ಹೇಗೆ ಕಲಿಬೇಕು,

ಹೇಗೆ ಇದರ ದಾರಿಗೆ ಬರಬೇಕು ಅಂತ ಹೇಳಿದ್ರೆ, ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಪ್ರಕೃತಿಯ ನಮಗೆ ಪಾಠವನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಈ ಪಾಠವನ್ನ ಕಲಿಸುವ ದೃಷ್ಟಿಯಲ್ಲಿ ನವಧಾನ್ಯ ಫಾರ್ಮ್ ಅಲ್ಲಿ ಅವರು ಅರ್ಥ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಅರ್ಥ್ ಯೂನಿವರ್ಸಿಟಿ ಸಂಸ್ಥೆಯಲ್ಲಿ ಅವರು ಅರ್ಥ್ ಡೆಮೋಕ್ರಸಿಯನ್ನ ಕಲಿಸ್ಕೊಡ್ತಾರೆ. ಡೆಮೋಕ್ರಸಿ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರಿಗಾಗಿ ಪೋಷಣೆಗೆ ಅವಕಾಶವನ್ನ ಕೊಡಬೇಕು, ಎಲ್ಲರೂ ಎಲ್ಲರನ್ನ ರಕ್ಷಿಸಬೇಕು, ಎಲ್ಲರೂ ಎಲ್ಲರ ಜೊತೆ ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವ ಆಲೋಚನೆಯನ್ನ ಡೆಮೋಕ್ರಸಿ ಕೊಡುತ್ತೆ. ಈ ಡೆಮೋಕ್ರಸಿ ಅನ್ನ ಅವರೇನ್ ಮಾಡ್ತಾ ಇದ್ದಾರೆ, ಅರ್ಥ್ ಡೆಮೋಕ್ರಸಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅರ್ಥ್ ಡೆಮೋಕ್ರಸಿ ಅನ್ನುವ ಪರಿಕಲ್ಪನೆಯನ್ನ ಅರ್ಥ್ ಯೂನಿವರ್ಸಿಟಿನಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಅದರರ್ಥ ಜೀವಿ ಭೂಮಿಯ ಮೇಲಿರುವಂತಹ ಎಲ್ಲ ಜೀವಿಗಳಿಗೂ ಸಮಾನವಾಗಿ ಬದುಕುವ ಹಾಗೂ ಸಮಾನ ಬದುಕುವ ಅವಕಾಶವನ್ನ ಪಡೆಯುವಂತಹ ಹಕ್ಕು ಇದೆ ಅನ್ನುವಂತಹ ಪರಿಕಲ್ಪನೆಯನ್ನ ಅರ್ಥ್ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಈ ಅರ್ಥ್ ಡೆಮೋಕ್ರಸಿಯ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡಾಗ ಭೂಮಿಯ ಮೇಲೆ ಬದುಕ್ತಾ ಇರುವಂತ ನಾವೆಲ್ಲರೂ ಮಾನವ ಕೇಂದ್ರಿತ ಆಂಥ್ರೋಪೋಸೆಂಟ್ರಿಸಂ ನಿಂದ ಪರಿಸರ ಕೇಂದ್ರಿತ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಹಾಗಾಗಿ ನಾವು ಇಕೋಸೆಂಟ್ರಿಸಂ ಆಗಿ ಎಲ್ಲ ಜೀವಿಗಳಿಗೂ ಬದುಕುವ ಅವಕಾಶ ಸಮಾನವಾಗಿರಬೇಕು ಅಂತ ಆಲೋಚಿಸಿದಾಗ ಮನುಷ್ಯರನ್ನ ಕಾಡ್ತಾ ಇರುವಂತಹ ಅನೇಕ ಕೊರತೆಗಳು, ಆಹಾರದ ಕೊರತೆ, ನೀರಿನ ಕೊರತೆ ಇತ್ಯಾದಿ ಕೊರತೆಗಳನ್ನು ಕೂಡ ನಿವಾರಿಸಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಯಾಕಂದ್ರೆ ಮನುಷ್ಯ ಕೂಡ ಭೂಮಿಯ ಮೇಲೆ ಇರುವಂತಹ ಅನೇಕ ಜೀವಿಗಳಲ್ಲಿ ಒಬ್ಬ ಜೀವಿಯಾಗಿರ್ತಾನೆ. ಈ ಅರ್ಥ್ ಯೂನಿವರ್ಸಿಟಿನಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ವಿದ್ಯಾರ್ಥಿಗಳು, ಕೃಷಿಕರು, ಯುವಕರು ಎಲ್ಲರೂ ಕೂಡ ಭಾಗವಹಿಸಿ ಕಲಿತಾರೆ. ಈ ಅರ್ಥ್ ಯೂನಿವರ್ಸಿಟಿನಲ್ಲಿ ಎರಡು ಜನಪ್ರಿಯವಾದಂತಹ ಕೋರ್ಸ್ಗಳು, ಕಲಿಕೆಗಳು ಇದಾವೆ. ಒಂದು ದ ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಎಗ್ರೋ ಎಕಾಲಜಿ, ಇನ್ನೊಂದು ಗಾಂಧಿ ಅಂಡ್ ಗ್ಲೋಬಲೈಸೇಷನ್. ದಿ ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಎಕಾಲಜಿ, ಗಾಂಧಿ ಅಂಡ್ ಗ್ಲೋಬಲೈಸೇಷನ್, ಇವೆರಡು ಅರ್ಥ್ ಯೂನಿವರ್ಸಿಟಿನಲ್ಲಿ ಬಹಳ ಜನಪ್ರಿಯವಾಗಿರುವಂತಹ ಕೋರ್ಸ್ಗಳಾಗಿವೆ. ನಂತರ ವಂದನಾ ಶಿವ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕಾದ್ರೆ, ಇವತ್ತು ನಾವೇನು ಭೂಮಿಯ ಮೇಲೆ ಏರುತ್ತಿರುವ ತಾಪಮಾನದ ಸಮಸ್ಯೆ, ಹಾಗೆ ಸಾಕಷ್ಟು ಪ್ರಾಕೃತಿಕ ಅವಘಡಗಳು ನಡೀತಾ ಇದ್ದಾವೆ. ಏಕಕಾಲದಲ್ಲಿ ಬರ ಇರುತ್ತೆ, ಇನ್ನೊಂದು ಕಡೆ ಪ್ರವಾಹ ಇರುತ್ತೆ. ಈಗ ನಾವು ಕರ್ನಾಟಕದಲ್ಲಿ ನೀರಿನ ಕೊರತೆಯನ್ನ, ಮಳೆಯ ಕೊರತೆಯನ್ನ ಎದುರಿಸ್ತಾ ಇದ್ರೆ, ಪಕ್ಕದ ಕೇರಳದಲ್ಲಿ ಪ್ರವಾಹದ ಭೀತಿ ಆಗಿದೆ. ಸಾಕಷ್ಟು ಜನರನ್ನ ಕೂಡ ಅದು ಬಲಿ ತೆಗೆದುಕೊಂಡಿದೆ. ಹಾಗೆ ಕರ್ನಾಟಕದಲ್ಲೇ ಕರಾವಳಿ ಪ್ರದೇಶದಲ್ಲಿ, ಕೆಟ್ಟ ಪ್ರದೇಶದಲ್ಲಿ ಕೆಲವು ಕಡೆ ಭಾರಿ ಮಳೆ ಆಗತ್ತೆ, ಇನ್ ಕೆಲವು ಕಡೆ ಮಳೆ ಇಲ್ಲವೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಇಂಥ ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ಕೊಳ್ಬೇಕಪ್ಪ, ಅದಕ್ಕೆ ದಾರಿ ಏನು ಅಂತ ಹೇಳಿದಾಗ, ರವೀಂದ್ರನಾಥ್ ಟ್ಯಾಗೋರ್ ಅವರ ತಪೋವನ ಅನ್ನುವಂತ ಪ್ರಬಂಧದ ಚರ್ಚೆಯನ್ನ ವಂದನಾ ಶಿವ ಮಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಪ್ರಕೃತಿಯಲ್ಲಿಯೇ, ಪ್ರಕೃತಿಯ ಮಡಿಲಲ್ಲಿ ಕಲಿಯುವಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಿಸಿದವರು. ಶಾಂತಿನಿಕೇತನ ಅಂತ ಹೇಳಿ ಅದನ್ನ ಕರೀತಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಎ ಡೇ ಇನ್ ಆಶ್ರಮ್ ಅಂತ ಒಂದು ಪಾಠವನ್ನು ಕೂಡ ಓದಿರ್ತೀರಿ. ಅದು ಶಾಂತಿನಿಕೇತನದ ಒಂದು ದಿನದ ಜೀವನ ಹೇಗಿರುತ್ತೆ ಅನ್ನೋದ ಪಾಠ ಆಗಿದೆ. ಈ ತಪೋವನ್ ಅನ್ನುವಂತಹ ಪ್ರಬಂಧದಲ್ಲಿ ಟ್ಯಾಗೋರ್ ಬರೀತಾರೆ, Indian civilization has been distinctive in locating its source of regeneration, material and intellect in the forest, not the city. India's best ideas have come where man was in communion with the trees, rivers and lakes, away from the crowds. The peace of the forest has helped the intellectual evolution of man. The culture of the forest has fueled the culture of Indian society. The culture that has arisen from the forest has been influenced by the diverse processes of renewal of life, which are always at play in the forest, varying from species to species, from season to season, in sight and sound and smell. The unifying principle of life in diversity, of democratic pluralism, thus became the principle of Indian civilization.

ಭಾರತೀಯ ಆಲೋಚನೆಗಳು, ನಾಗರಿಕ ಆಲೋಚನೆಗಳು, ಭಾರತೀಯ ಸಂಸ್ಕೃತಿಯ ಆಲೋಚನೆಗಳು ಕಾಡಿನಲ್ಲಿ ಹುಟ್ಟಿದಂತು. ಕಾಡಿನ ಮಡಿಲಲ್ಲಿ ವ್ಯಕ್ತಿಗಳು ಇದ್ದಾಗ ಅವರ ಆಲೋಚನೆಗಳಿಂದ ನಮ್ಮ ನಾಗರಿಕತೆ, ನಮ್ಮ ಸಂಸ್ಕೃತಿ ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದೇ ವಿಚಾರವನ್ನ ತಪೋವನ್ನಲ್ಲಿ ಹೇಳ್ತಾ ಇದ್ದಾರೆ. ಕಾಡಿನ ಜೊತೆಗೆ, ಪ್ರಕೃತಿಯ ಜೊತೆಗೆ ಭಾರತೀಯರ, ಭಾರತದಲ್ಲಿ ಬದುಕುವವರ ಸಂಪರ್ಕ ಮೊದಲಿನಿಂದಲೂ ಇದೆ. ನೀವೇ ಯೋಚನೆ ಮಾಡಿ, ನೀವು ವರ್ಷಕ್ಕೊಮ್ಮೆ ಪೂಜಿಸುವಂತಹ ದೇವಸ್ಥಾನ, ದೇವರು ಯಾವುದೋ ಒಂದು ಬೆಟ್ಟದ ಮೇಲೆ ಒಂದು ಕಾಡಿನ ನಡುವೆ ಇರುವಂತಹ ದೇವಸ್ಥಾನ ಆಗಿರುತ್ತೆ. ಹಾಗಾಗಿ ಕಾಡು, ಪ್ರಕೃತಿ, ಪ್ರಕೃತಿಯ ಮಡಿಲಲ್ಲಿ ವಾಸಿಸುವಂತಹ ಒಂದು ಅಭ್ಯಾಸ, ಒಂದು ಯೋಚನೆ ಭಾರತೀಯರಲ್ಲಿ ಮೊದಲಿಂದನೂ ಇದೆ ಅನ್ನೋದನ್ನ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಅವರು ಹೇಳ್ತಾರೆ ಏನಂದ್ರೆ, ಪ್ರಕೃತಿಯಲ್ಲಿ, ಕಾಡಿನಲ್ಲಿ ಪ್ರತಿಯೊಂದು ಜೀವಿಯು ತನ್ನದೇ ಆದಂತ ರೀತಿಯಲ್ಲಿ ತನ್ನ ಬದುಕನ್ನ ಬದುಕ್ತಾ ಇರುತ್ತೆ. ವಿಚ್ ಏನು, ಆ ಪ್ರಾಸೆಸ್ ಆಫ್ ರಿನೆವಲ್ ಆಫ್ ಲೈಫ್, ಬದುಕು ಮುಂದುವರಿಯುವಂತಹ ರೀತಿ ಇರುತ್ತಲ್ಲ, ಅದು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಋತುವಿನಿಂದ ಋತು ಭಿನ್ನವಾಗಿರುತ್ತೆ. ನೀವು ನೋಡುವ ದೃಷ್ಟಿಯಲ್ಲೂ ಭಿನ್ನತೆ ಇರುತ್ತೆ, ಶಬ್ದದಲ್ಲೂ ಭಿನ್ನತೆ ಇರುತ್ತೆ, ಹಾಗೆ ಸುವಾಸನೆಯಲ್ಲೂ ಕೂಡ ಭಿನ್ನತೆ ಇರುತ್ತೆ. ಈಗ ಹಲಸಿನ ಹಣ್ಣು ಹಣ್ಣಾಗಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗಿರೋದು ಅದರ ಸುವಾಸನೆಯಿಂದ, ಸ್ಮೆಲ್ನಿಂದ. ಹಾಗೆ ಮಾವಿನ ಹಣ್ಣು ಹಣ್ಣಾಗಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಅದರ ಬಣ್ಣ ಬದಲಾಗಿರುತ್ತೆ, ನೋಟ ನಮ್ಮ ಕಣ್ಣಿಗೆ ಕೂಡ ಗೊತ್ತಾಗತ್ತೆ, ಹಾಗೆ ನಮ್ಮ ಮೂಗಿಗೂ ಕೂಡ ಅದು ಗೊತ್ತಾಗತ್ತೆ. ಹಾಗೆ ಒಂದು ಪರಂಗಿ ಹಣ್ಣು ಹಣ್ಣಾಗಿರೋದು ನಮ್ಗೆ ಕಣ್ಣಿಂದ, ಸ್ಪರ್ಶದಿಂದ ಗೊತ್ತಾಗತ್ತೆ, ಮೂಗಿನಿಂದ ಕಡಿಮೆ ಗೊತ್ತಾಗತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಭಿನ್ನತೆಗಳು, ವೈವಿಧ್ಯಮಯವಾದಂತಹ ರೀತಿಯಲ್ಲಿ ಬದುಕು ಇರುತ್ತೆ. ಈ ವೈವಿಧ್ಯತೆ ಒಂದು ಕಡೆಗೆ ಸೇರಿರುತ್ತೆ, ಯೂನಿಫೈ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಬದುಕು ಅಷ್ಟೇ ಅಲ್ಲ, ಪ್ರಕೃತಿಯ ಬದುಕಿನಲ್ಲೂ ಕೂಡ ಡೈವರ್ಸಿಟಿ, ವೈವಿಧ್ಯತೆ ಇರುತ್ತೆ ಅಂತ ಹೇಳಿ. ಸೊ ಡೈವರ್ಸಿಟಿಯ ಬಗ್ಗೆ ಅವರು ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ವೈವಿಧ್ಯತೆ, ಇಕೊಲಾಜಿಕಲ್ ಸಸ್ಟೈನಬಿಲಿಟಿ ಮತ್ತು ಡೆಮಾಕ್ರಸಿ ಎರಡಕ್ಕೂ ಕೂಡ ಮೂಲ ಆಧಾರ. ನಮ್ಮ ದೇಶದಲ್ಲಿ ಭಾಷೆಗಳು ಭಿನ್ನ, ಧರ್ಮಗಳು ಭಿನ್ನ, ಆಚರಣೆಗಳು ಭಿನ್ನ, ಆಹಾರದ ಕ್ರಮಗಳು ಕೂಡ ಭಿನ್ನ. ಈ ಎಲ್ಲ ಡೈವರ್ಸಿಟಿಯನ್ನ ಒಂದಾಗಿಸಿ ಭಾರತ, ಇಂಡಿಯಾ ಅನ್ನುವಂತಹ ದೇಶ ಉಂಟಾಗಿದೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಏಕತೆಯನ್ನ ಪಡ್ಕೊಳ್ಬೇಕಾದ್ರೆ ಈ ಅನೇಕತೆ ಇರುತ್ತೆ. ಹಾಗೆ ಪ್ರಕೃತಿ ಏಕತೆಯನ್ನ ಅಂದ್ರೆ ಉಳ್ಕೊಳ್ಬೇಕಾದ್ರೆ, ಒಟ್ಟಾಗಿ ಉಳ್ಕೊಳ್ಬೇಕಾದ್ರೆ ಅದರಲ್ಲಿರುವ ಅನೇಕತೆಗಳನ್ನ ನಾವು ಬೆಂಬಲಿಸಬೇಕಾಗತ್ತೆ, ಉಳಿಸ್ಬೇಕಾಗತ್ತೆ, ಉಳಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಅದನ್ನೇ ಅವರು ಹಿಂದೆ ಮಾನೋಕಲ್ಚರ್ ಅಪಾಯಕಾರಿ ಅಂತ ಹೇಳಿದ್ರು. ಯಾಕಂದ್ರೆ ಪ್ರಕೃತಿಯಲ್ಲಿ ಒಂದು ರೀತಿಯ ಜೀವನ ಇರಲ್ಲ, ಅನೇಕ ರೀತಿಯ ಜೀವನ ಕ್ರಮಗಳು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫಾರೆಸ್ಟ್ ಈಸ್ ಎ ಯೂನಿಟಿ ಇನ್ ಇಟ್ಸ್ ಡೈವರ್ಸಿಟಿ. ವಿ ಆರ್ ಯುನೈಟೆಡ್ ವಿತ್ ನೇಚರ್ ಥ್ರೂ ಅವರ್ ರಿಲೇಶನ್ಶಿಪ್ ವಿತ್ ದ ಫಾರೆಸ್ಟ್. ಮನುಷ್ಯನ ಸಮಸ್ಯೆ ಏನಪ್ಪಾ ಅಂದ್ರೆ ಎಲ್ಲವೂ ಏಕರೀತಿಯಲ್ಲಿ ಇರಬೇಕು ಅಂತ ನೋಡುವಂತ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನವನ್ನ ಮಾಡಬೇಕಾದಾಗ ಒಂದು ಅಂಶವನ್ನು ನಾವು ಮರಿತೀವಿ, ಏನಪ್ಪಾ ಅಂತ ಹೇಳಿದ್ರೆ ನೇಚರ್ನಲ್ಲಿ ಡೈವರ್ಸಿಟಿ ಈಸ್ ದ ರೂಲ್. ಅನೇಕತೆ ಅನ್ನೋದು ಪ್ರಕೃತಿಯಲ್ಲಿ ಒಂದು ನಿಯಮ. ಈ ನಿಯಮವನ್ನ ನಾವು ಗೌರವಿಸಬೇಕು. ನೇಚರ್ನ ಅತ್ಯುತ್ತಮವಾದಂತಹ ಅಭಿವ್ಯಕ್ತಿ ನಮಗೆ ಫಾರೆಸ್ಟ್ನಲ್ಲಿ ಸಿಗತ್ತೆ. ಹಾಗಾಗಿ ಫಾರೆಸ್ಟ್ ಅನ್ನೋದು ಏನು ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ. Forest was not just the source of knowledge and freedom, it was the source of beauty and joy, of art and aesthetics, of harmony and perfection. It symbolized the universe. The forest teaches us union and compassion. ಕಾಡು ನಮಗೆ ಏಕತೆಯನ್ನ, ಒಟ್ಟಾಗುವುದನ್ನ ಮತ್ತೆ ಕರುಣೆಯನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಫಾರೆಸ್ಟ್ ಟೀಚಸ್ ಅಸ್ ಎನಫ್ನೆಸ್, ಸಾಕು ಅನ್ನೋದನ್ನು ಕೂಡ ನಮಗೆ ಈ ಫಾರೆಸ್ಟ್ ಕಲಿಸ್ಕೊಡತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಆಹಾರವನ್ನ ಕಿತ್ಕೊಳ್ಳ

ಹೊರಡೋದಿಕ್ಕೆ ಹೋಗೋದಿಲ್ಲ. ಮತ್ತೆ ನನಗೆ ಹೊಟ್ಟೆ ತುಂಬಿದ ಮೇಲೆ ಮತ್ತೊಂದು ಪ್ರಾಣಿಯ ತಂಟೆಗೆ ಯಾವುದೇ ಪ್ರಾಣಿ ಹೋಗೋದಿಲ್ಲ. ಸೊ ಎನಫ್ನೆಸ್, ಸಾಕು ಅನ್ನೋದನ್ನ ಕಾಡು ನಿಮಗೆ ಕಲಿಸ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ ಅನ್ನೋದನ್ನ ವಂದನಾ ಶಿವ ಬಾಟದಲ್ಲಿ ಹೇಳ್ತಾರೆ. ಮತ್ತೆ ಹಾಗೆ ಜೀವನದಲ್ಲಿ ನಾವು ಸಮಾಧಾನವನ್ನ, ಒಂದು ಸಂತೋಷವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡೋದ್ರ ಮೂಲಕ ಅದನ್ನ ಪಡ್ಕೊಳ್ಳಕ್ಕೆ ಸಾಧ್ಯವೇ ಹೊರತು ಇನ್ನೊಬ್ಬರಿಂದ ಕಿತ್ಕೊಳ್ಳೋದ್ರ ಮೂಲಕ ಅದನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ. ನೋ ಸ್ಪೀಸೀಸ್ ಇನ್ ಎ ಫಾರೆಸ್ಟ್ ಅಪ್ರೋಪ್ರಿಯೇಟ್ಸ್ ದ ಶೇರ್ ಆಫ್ ಅನದರ್ ಸ್ಪೀಸೀಸ್. ಎವ್ರಿ ಸ್ಪೀಸೀಸ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಇನ್ ಕೋಆಪರೇಷನ್ ವಿತ್ ಅದರ್ಸ್ ಅಂತ ಹೇಳಿ. ಕಾಡಿನಲ್ಲಿರುವಂತ ಯಾವುದೇ ಜೀವಿ ಸ್ಪೀಸೀಸ್ ಇನ್ನೊಂದು ಜೀವಿಯ ಊಟವನ್ನ, ಆಹಾರವನ್ನ ಕಿತ್ಕೊಳ್ಳೋದಿಲ್ಲ. ಬದಲಿಗೆ ಒಂದು ಇನ್ನೊಂದರ ಜೊತೆ ಸಹಕರಿಸಿಕೊಂಡು ಬದುಕೋದಿಕ್ಕೆ, ಕೋಆಪರೇಷನ್ ಇಟ್ಕೊಂಡು ಬದುಕ್ತವೆ. ತಮ್ಮದೇ ಆದಂತಹ ಜೀವನ ಕ್ರಮವನ್ನ ಆ ಎಲ್ಲ ಜೀವಿಗಳು ಹೊಂದಿರುತ್ತವೆ. ಒಂದು ಇನ್ನೊಂದರ ಆಹಾರವನ್ನ ಕಿತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಹುಲಿ ಜಿಂಕೆಯನ್ನ ತಿನ್ನತ್ತೆ, ಆದ್ರೆ ಹುಲಿ ಯಾವತ್ತು ಹುಲ್ಲನ್ನ ತಿನ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಜಿಂಕೆ ಹುಲ್ಲನ್ನ ತಿನ್ನತ್ತೆ, ಮುಂದೆ ಹುಲಿಗೆ ಆಹಾರ ಆಗತ್ತೆ. ಆದ್ರೆ ಯಾವ ಕಾರಣಕ್ಕೂ ಈ ಜಿಂಕೆ ಇನ್ನೊಂದು ಪ್ರಾಣಿಯನ್ನ ತಿನ್ನುವ ವ್ಯವಸ್ಥೆ ಇಲ್ಲ. ಸೊ ಇಲ್ಲಿ ಒಂದು ಡೈವರ್ಸಿಟಿಯನ್ನ ನೀವು ಕಾಣ್ತೀರಿ. ಆ ಜೀವಿ ಇನ್ನೊಂದು ಜೀವಿಯ ಜೊತೆಗೆ ಬದುಕತ್ತೆ. ಸೊ ಪ್ರಕೃತಿಯಲ್ಲಿ ಅದು ಸಹಜವಾಗಿರುತ್ತೆ. ನಿಮಗೆ ಹೊಟ್ಟೆ ಹಸಿದಾಗ ಆಹಾರವನ್ನ ಸೇವಿಸೋದು ಸರಿಯಾದದ್ದು, ಹೊಟ್ಟೆ ಹಸಿವಿಲ್ಲದೆ ಇದ್ದಾಗಲೂ ಸೇವಿಸೋದಕ್ಕೋಗೋದು ಅನಾರೋಗ್ಯಕರವಾದದ್ದು. ಹಾಗಾಗಿ ಎನಫ್ನೆಸ್ ಅನ್ನು ಕೂಡ, ಸಾಕು ಅನ್ನೋದನ್ನು ಕೂಡ ಪ್ರಕೃತಿ, ಕಾಡು ನಮ್ಗೆ ಹೇಳ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳದನ್ನ ವಂದನಾ ಶಿವ ಇಲ್ಲಿ ದಾಖಲಿಸ್ತಾರೆ. ನಂತರ ಪಾಠದ ಕೊನೆ ಭಾಗದಲ್ಲಿ ಒಂದೆರಡು ಪ್ರಮುಖವಾದಂತಹ ವಿಷಯಗಳನ್ನ ವಂದನಾ ಶಿವ ಚರ್ಚಿಸ್ತಾರೆ. ದಿ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂಡ್ ಅಕ್ಯುಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್ ಅಂತ ಹೇಳಿ. ಸೊ ಏನಪ್ಪ ಈ ವಿಷಯ ಅಂತ ಹೇಳಿದ್ರೆ, ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳ್ತಾರೆ. ಕನ್ಸ್ಯೂಮರಿಸಮ್, ಕೊಳ್ಳುಬಾಕ ಸಂಸ್ಕೃತಿ, ಅಗತ್ಯ ಇದೆಯೋ ಇಲ್ವೋ ವಸ್ತುಗಳನ್ನ ಕೊಂಡ್ಕೊಂಡು ಸಂಗ್ರಹಿಸಿಕೊಳ್ಳುವಂತಹ, ಅಕ್ಯುಮುಲೇಷನ್, ಸಂಗ್ರಹಿಸಿಕೊಳ್ಳುವಂತಹ ಒಂದು ವರ್ತನೆ ಮನುಷ್ಯರಲ್ಲಿ ಇದೆ. ಇದು ಅಪಾಯಕಾರಿಯಾದಂತ ವರ್ತನೆ, ಇದು ದುಃಖದ ವರ್ತನೆ. ಇವೆರಡನ್ನ ಬಿಡುವಂತದ್ದು, ಕೊಳ್ಳುಬಾಕ ಸಂಸ್ಕೃತಿಯನ್ನು ಮತ್ತೆ ಅನಗತ್ಯ ಸಂಗ್ರಹಣೆಯನ್ನ ಬಿಡುವಂತದ್ದು ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ನೀವು ಬದುಕುವ ಸಂತೋಷವನ್ನ ಅನುಭವಿಸಲಿಕ್ಕೆ ಸರಿಯಾದಂತಹ ಆರಂಭ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಗಾಂಧಿಯವರು ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ, ದೇರ್ ಇಸ್ ಎನಫ್ ಆನ್ ದಿಸ್ ಅರ್ತ್ ಫಾರ್ ಹ್ಯೂಮನ್ ನೀಡ್ ನಾಟ್ ಫಾರ್ ದ ಗ್ರೀಡ್ ಅಂತ ಹೇಳಿ. ಮಾನವ ಜನಾಂಗದ ಅಗತ್ಯತೆಗಳನ್ನ ಪೂರೈಸೋದಿಕ್ಕೆ ಈ ಭೂಮಿಯ ಮೇಲೆ ಸಾಕಷ್ಟು ಸಂಪನ್ಮೂಲ ಲಭ್ಯ ಇದೆ. ಆದರೆ ಮಾನವ ಜನಾಂಗದ ದುರಾಸೆಯನ್ನ ಈ ಭೂಮಿ ಪೂರೈಸಲಾರದು ಅನ್ನುವಂತ ಮಾತನ್ನ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ವಂದನಾ ಶಿವ ಟ್ಯಾಗೋರ್ ಅವರ ಆಲೋಚನೆಯನ್ನ ಇಟ್ಕೊಂಡು ಏನೊಂದು ವಿಷಯವನ್ನ ನಮ್ಗೆ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಮನುಷ್ಯನ ದುರಾಸೆ, ಮನುಷ್ಯನ ಕೊಳ್ಳುಬಾಕ ಸಂಸ್ಕೃತಿ, ಮನುಷ್ಯನ ಅನಗತ್ಯ ಸಂಗ್ರಹ ಬುದ್ಧಿಯ ಕಾರಣದಿಂದ ಭೂಮಿಯ ಮೇಲೆ, ಭೂಮಿಯ ಸಂಪನ್ಮೂಲದ ಮೇಲೆ ಅನಗತ್ಯವಾದಂತ ಒತ್ತಡ ಉಂಟಾಗಿದೆ. ಇದರಿಂದಾಗಿ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿದೆ. ಈ ಅಸಮತೋಲನದ ಪ್ರಭಾವದಿಂದ ಎಲ್ಲರೂ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ. ನಾನು, ನೀವು, ಎಲ್ಲರೂ ಇವತ್ತೇನು ನಾವು ಬರವನ್ನ ಎದುರಿಸ್ತಾ ಇದ್ದೀವಿ, ಕೊರತೆಗಳನ್ನ ಎದುರಿಸ್ತಾ ಇದ್ದೀವಿ, ಇವೆಲ್ಲವೂ ಸಹ ಮನುಷ್ಯನ ದುರಾಸೆಯ ವರ್ತನೆಯಿಂದ ನಡೀತಾ ಇರುವಂತಹ ಕೆಲಸಗಳಾಗಿರುತ್ತೆ. ಇದನ್ನ ಮುಗಿಸದ ಹೊರತು, ಇದನ್ನ ಅಂತ್ಯಗೊಳಿಸದ ಹೊರತು ನಮ್ಗೆ ಬಿಡುಗಡೆ ಇಲ್ಲ ಅನ್ನೋದನ್ನ ಟ್ಯಾಗೋರ್ ಹೇಳೋ ವಿಚಾರವನ್ನ ವಂದನಾ ಶಿವ ಈ ಪಾಠದ ಕೊನೆಯ ಭಾಗದಲ್ಲಿ ಚರ್ಚಿಸ್ತಾರೆ. ಹಾಗೆ ಇನ್ನೊಂದು ವಿಷಯವನ್ನು ಕೂಡ ಅವರು ಹೇಳ್ತಾರೆ, ಆಸೆ ಅಥವಾ ದುರಾಸೆ ಮತ್ತು ಕರುಣೆ ಇವುಗಳ ನಡುವೆ ಯಾವಾಗ್ಲೂ ಸಂಘರ್ಷ ಇರುತ್ತೆ. ಸಹಕಾರ ಮತ್ತು ಯುದ್ಧ, ಜಗಳ, ಹಾಗೆ ಹಿಂಸೆ ಮತ್ತು ಸಾಮರಸ್ಯ ಇವುಗಳ ನಡುವೆ ಯಾವಾಗ್ಲೂ ಸಂಘರ್ಷ ಇದ್ದೇ ಇರುತ್ತೆ. ಯಾವ ಹಂತದಲ್ಲಿ ಕಂಪ್ಯಾಷನ್, ಕರುಣೆ ದುರಾಸೆಯನ್ನ ಮೀರಿಸ್ತದೆಯೋ, ಸಹಕಾರ ಜಗಳವನ್ನ ಮೀರಿಸ್ತದೆಯೋ, ಸಾಮರಸ್ಯ ಹಿಂಸೆಯನ್ನ ಸೋಲಿಸಿ

ಮುಂದೆ ಬರ್ತದೋ ಅಂತಹ ಸಂದರ್ಭದಲ್ಲಿ ಮಾತ್ರ ಮನುಷ್ಯನ ಬದುಕು ನೆಮ್ಮದಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಈ ನೆಮ್ಮದಿಯನ್ನ, ಈ ಒಂದು ಪಾಠವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಆ ಪಾಠವನ್ನ ಫಾರೆಸ್ಟ್ ಯಾವಾಗ್ಲೂ ನಮಗೆ ಸಮರ್ಥವಾಗಿ ಹೇಳ್ಕೊಡತ್ತೆ ಅನ್ನೋದನ್ನ ವಂದನಾ ಶಿವ ಇಲ್ಲಿ ಚರ್ಚಿಸ್ತಾರೆ. ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಅಂಡ್ ಕಂಪ್ಯಾಷನ್, ಕಾನ್ಕ್ವೆಸ್ಟ್ ಅಂಡ್ ಕೋಆಪರೇಷನ್, ವಯಲೆನ್ಸ್ ಅಂಡ್ ಹಾರ್ಮೋನಿ, ದ ಟ್ಯಾಗೋರ್ ರೋಟ್ ಅಬೌಟ್ ಕಂಟಿನ್ಯೂಸ್ ಟುಡೇ. ಅಂಡ್ ಇಟ್ ಈಸ್ ದ ಫಾರೆಸ್ಟ್ ದಟ್ ಕ್ಯಾನ್ ಶೋ ಅಸ್ ದ ವೇ ಬಿಯಾಂಡ್ ದಿಸ್ ಕಾನ್ಫ್ಲಿಕ್ಟ್. ಈ ಸಾಲುಗಳೊಂದಿಗೆ ವಂದನಾ ಶಿವ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅನ್ನುವಂತಹ ತಮ್ಮ ಪ್ರಬಂಧವನ್ನ ಅಂತ್ಯಗೊಳಿಸ್ತಾರೆ. ಇದು ಸೆಕೆಂಡ್ PUC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಿನಲ್ಲಿ ಪಾಠ ಸಂಖ್ಯೆ 4 ಆಗಿ ನೀವು ಓದ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಈ ಪಾಠ ಸಾಮಾನ್ಯವಾಗಿ ಸೆಕೆಂಡ್ PUC ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕಷ್ಟ ಗೊತ್ತಾಗ್ಲಿಕ್ಕೆ ತುಂಬಾ ಸಮಯ ತಗೊಳತ್ತೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಒಂದು ವಿಷಯ ನಿಮ್ಮೆಲ್ಲರಿಗೂ ಅರ್ಥ ಆಗ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಈ ಪಾಠ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸಾಕಷ್ಟು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇವತ್ತು ನಾವು ಏನು ಪ್ರಕೃತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ, ಒಂದು ಕಡೆ ಮಳೆಯ ಕೊರತೆ, ಇನ್ನೊಂದು ಕಡೆ ಮಳೆಯ ಪ್ರಮಾಣ ಹೆಚ್ಚಾಗಿ ಪ್ರವಾಹ ಬರುವಂತ ಸಮಸ್ಯೆ, ಹಾಗೆ ಒಂದು ದಿನ ಬಿಸಿಲು, ಇನ್ನೊಂದು ದಿನ ಚಳಿ, ಇನ್ನೊಂದು ದಿನ ಮಳೆ, ಇದರಿಂದ ನಮಗೆ ಉಂಟಾಗ್ತಾ ಇರುವಂತಹ ಕಾಯಿಲೆಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮಲ್ಲೇ ಬಹುತೇಕ ವಿದ್ಯಾರ್ಥಿಗಳು ಈಗ ಕಾಲೇಜು ಪ್ರಾರಂಭ ಆದ 3 ತಿಂಗಳಲ್ಲಿ 3-4 ಬಾರಿ ಜ್ವರದ ಕಾಯಿಲೆಯಿಂದ ಬಳಲಿದ್ದೀರಿ, ಕೆಮ್ಮು ನೆಗಡಿ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ತಾಪಮಾನದಲ್ಲಿ ಸಾಕಷ್ಟು ಏರಿಳಿತಗಳು, ಇದರೊಂದಿಗೆ ವೈರಸ್ಗಳಲ್ಲಿ ಏರಿಳಿತ, ಹಾಗೆ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಏರಿಳಿತ, ಹಾಗಾಗಿ ಮನುಷ್ಯನ ಶರೀರಕ್ಕೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಕೆಲವು ಸಾರಿ ನಿಮಗೆ ಕಾಲೇಜಿಗೆ ಹೋಗದೆ ಇರುವಂತಹ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಗಾಗಿ ಸಮಸ್ಯೆ ಕೃತಿಯ ಕಾಪಾಡೋದ್ರಲ್ಲಿ ಅಷ್ಟೇ ಅಲ್ಲ, ನಮ್ಮನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಕೂಡ ಇದೆ. ಹಾಗಾಗಿ ಕಾಡನ್ನು ಉಳಿಸಿ ಅನ್ನೋದಕ್ಕಿಂತ ಮನುಷ್ಯರನ್ನು ಉಳಿಸಿಕೊಳ್ಳಿ ಅನ್ನುವಂತ ಆಲೋಚನೆ ಯೋಚನೆ ನಮ್ಮಲ್ಲಿ ಪ್ರಾರಂಭ ಆಗಬೇಕು. ಮನುಷ್ಯನನ್ನ ಉಳಿಸ್ಕೊಳ್ಬೇಕು, ಮಾನವ ಜನಾಂಗವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು. ಎಲ್ಲಿವರೆಗೆ ಪ್ರಕೃತಿ ಉಳಿಯುತ್ತೋ ಅಲ್ಲಿವರೆಗೆ ಮನುಷ್ಯರು ಕೂಡ ಉಳಿತಾರೆ. ಹಾಗಾಗಿ ನಾವು ಪ್ರಕೃತಿಯನ್ನು ಉಳಿಸುವವರು ಅನ್ನೋದಕ್ಕಿಂತ ಪ್ರಕೃತಿಯನ್ನ ರಕ್ಷಿಸುವುದರ ಮೂಲಕ ಮಾನವರನ್ನು ರಕ್ಷಿಸಿಕೊಳ್ಳುವವರು ಅನ್ನೋ ಯೋಚನೆ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ವಂದನಾ ಶಿವ ಈ ಪಾಠದಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೇವಲ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಈ ಪಾಠವನ್ನ ಓದಬಾರದು, ನಮ್ಮ ಭವಿಷ್ಯದ ದೃಷ್ಟಿಯಿಂದ ಕೂಡ ಈ ಪಾಠವನ್ನ ಓದಬೇಕು. ಒಳ್ಳೆಯ ಇಂಗ್ಲಿಷ್ ನಲ್ಲಿ ಈ ಪಾಠ ಇದೆ, ಕೆಲವು ಒಳ್ಳೆಯ ಪದಗಳನ್ನು ಕೂಡ ಅವರು ಬಳಕೆ ಮಾಡಿದ್ದಾರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠವನ್ನ ನಾವು ಕಲಿಯೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದಿ ಫಾರೆಸ್ಟ್ ಪರಿಚಯ ಭಾಗ 3 ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್, ಬ್ಲೂ ಸ್ಕ್ರೀನ್ ಕ್ಲೀನರ್, ಫ್ರಾಸ್ಲೆ ಮೀನು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು

ತಿಳಿಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕೆಲವು ಜನ ತಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ನೋವುಗಳಿದ್ದರೂ ಬೇರೆಯವರಿಗೆ ತಮ್ಮ ನೋವುಗಳನ್ನು ಗೊತ್ತಾಗಬಾರದೆಂದು ತಮ್ಮ ಮುಂದಿರುವ ಜನರ ಜೊತೆ ಸದಾ ಅಸನ್ಮುಖಿಯಾಗಿರುತ್ತಾರೆ. ಹೀಗೆ ನಾವು ನಕ್ಕು ಇತರನ್ನ ನಗಿಸುವ ಮೂಲಕ ಅವರ ತಲೆಯಲ್ಲಿ ಒಳ್ಳೆ ಆಲೋಚನೆಗಳು ಮೂಡುವಂತೆ ಮಾಡುತ್ತಾರೆ. ಆದರೆ ಪ್ರತಿಯೊಬ್ಬರ ಆ ಸುಂದರವಾದ ಮುಖದಲ್ಲಿ ಹಲ್ಲುಗಳ ಪಾತ್ರ ಮಹತ್ವವಾಗಿದೆ. ಹಾಗಾಗಿ ನಮ್ಮ ಹಲ್ಲುಗಳಿಗೆ ತೊಂದರೆಯಾಗದಂತೆ ಚೆನ್ನಾಗಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಮನುಷ್ಯರಾದ ನಾವು ಹಲ್ಲುಗಳಿಗೆ ತೊಂದರೆಯಾದರೆ ಹಲ್ಲಿನ ದವಾಖಾನೆಗೆ ಹೋಗುತ್ತೇವೆ. ನಮ್ಮ ಹಲ್ಲುಗಳನ್ನು ಅಲ್ಲಿನ ಡಾಕ್ಟರ್ಗಳಿಗೆ ತೋರಿಸಿ ಅಲ್ಲಿನ ತೊಂದರೆಯನ್ನು ಸರಿಪಡಿಸಿಕೊಂಡು ಚೆನ್ನಾಗಿ ಇಟ್ಟುಕೊಳ್ಳುತ್ತೇವೆ. ಆದರೆ ಪ್ರಾಣಿಗಳಲ್ಲಿ, ಅದರಲ್ಲೂ ಸಮುದ್ರ ಪ್ರಾಣಿಗಳ ಹಲ್ಲುಗಳಲ್ಲಿ ತೊಂದರೆ ಇದ್ದರೆ ಅವುಗಳ ಹಲ್ಲುಗಳ ತೊಂದರೆ ಕಡಿಮೆ ಮಾಡುವವರು ಯಾರೋ ಮತ್ತು ಆ ಹಲ್ಲುಗಳನ್ನು ಶುಚಿ ಮಾಡುವವರು ಯಾರೋ? ಹೌದು ಸ್ನೇಹಿತರೆ, ನಿಮಗೆ ಈ ಪ್ರಶ್ನೆ ಕಾಡುತ್ತಿದೆ ಅಲ್ಲವೇ? ಆದರೆ ಸಮುದ್ರದಲ್ಲಿಯೂ ಕೂಡ ಹಲ್ಲಿನ ಡಾಕ್ಟರ್ ಇದ್ದಾರೆ. ಇದು ಆಶ್ಚರ್ಯಕರವಾದ ವಿಷಯ. ಸಮುದ್ರದಲ್ಲಿರುವ ಈ ಹಲ್ಲಿನ ಡಾಕ್ಟರ್ ಹೆಸರೇ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನು ಅಂತ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಎಂಬ ಈ ಸಮುದ್ರದ ಮೀನು ಬಂಡೆಯ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಶುಚಿಗೊಳಿಸುವ ಪ್ರದೇಶಗಳನ್ನ ಕೇಂದ್ರಗಳನ್ನ ಸ್ಥಾಪಿಸುತ್ತದೆ. ಇಲ್ಲಿ ಇತರೆ ಮೀನುಗಳು ಬಂದು ತಮ್ಮ ದೇಹದಿಂದ ಪರಾವಲಂಬಿಗಳನ್ನ ತಿನ್ನಲು ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನಿಗೆ ಅವಕಾಶ ನೀಡುತ್ತವೆ. ಈ ರೀತಿಯ ಸಂಬಂಧವನ್ನ ಮ್ಯಾಚುಲಿಸಂ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನು ಮತ್ತು ಅದರ ಶುಚಿಗೊಳಿಸುವ ಮೀನುಗಳೆರಡು ಪರಸ್ಪರ ಕ್ರಿಯೆಯಿಂದ ಪ್ರಯೋಜನ ಪಡೆಯುತ್ತವೆ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನನ್ನ ಬ್ಲೂ ಡೀಸೆಲ್ ರಾಸ್ಲೆ ಅಥವಾ ಬಿಲ್ಡ್ ಬ್ಯೂಟಿ ಎಂದು ಕರೆಯಲಾಗುತ್ತದೆ. ಈ ಮೀನುಗಳನ್ನ ಏಷ್ಯಾ, ಆಫ್ರಿಕಾ ಮತ್ತು ಒಸೇನಿಯಾ ಖಂಡಗಳ ಸಮುದ್ರಗಳಲ್ಲಿ ಕಾಣಬಹುದು. ಇವು ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾ ಮತ್ತು ಕೆಂಪು ಸಮುದ್ರದಿಂದ ಇಂಡೋ ಪೆಸಿಫಿಕ್ನಲ್ಲಿ ಮತ್ತು ದಕ್ಷಿಣ ಜಪಾನ್ನಿಂದ ದಕ್ಷಿಣ ಗ್ರೇಟ್ ಬ್ಯಾರಿಯರ್ ರೀಫ್ ಮತ್ತು ನೈಋತ್ಯ ಆಸ್ಟ್ರೇಲಿಯಾವರೆಗೆ ಕಂಡುಬರುತ್ತವೆ. ಅವಳದ ಸಮೃದ್ಧ ಪ್ರದೇಶಗಳಲ್ಲಿ ಮತ್ತು ಸಮುದ್ರದ ಬಂಡೆಗಳಲ್ಲಿ ಕನಿಷ್ಠ 130 ಅಡಿ ಆಳದಲ್ಲಿ ಕಂಡುಬರುತ್ತದೆ. ಇವುಗಳ ದೇಹದ ಉದ್ದ 10-14 ಸೆಂಟಿಮೀಟರ್ ಇರುತ್ತದೆ. ಇವು ನಯವಾದ ಸಂಕುಚಿತ ಮೊನಚಾದ ಮೂತಿಯೊಂದಿಗೆ ಉದ್ದವಾದ ದೇಹವನ್ನ ಹೊಂದಿರುತ್ತದೆ. ತುಟಿಗಳೊಂದಿಗೆ ಸಣ್ಣ ಬಾಯನ್ನ ಹೊಂದಿವೆ. ದವಡಿಗಳು ಮತ್ತು ಹಲ್ಲುಗಳನ್ನ ಹೊಂದಿವೆ. ನಿರ್ದಿಷ್ಟವಾಗಿ 2 ಕೋರೆ ಹಲ್ಲುಗಳು ಪ್ರತಿ ದವಡಿಯ ಮುಂಭಾಗದಲ್ಲಿವೆ. ವಾಸರಿ ಮೀನುಗಳು ಒಂದು ಬೆನ್ನಿನ ರೆಕ್ಕೆ ಅಥವಾ ಡಾರ್ಸಲ್ ಫಿನ್ ಜೊತೆ 9 ಸ್ಪೈನ್ಗಳನ್ನ ಮತ್ತು 9-11 ಕಿರಣಗಳನ್ನ ಮತ್ತು ದುಂಡಾದ ಬಾಲದ ರೆಕ್ಕೆ ಅಂದರೆ ಕಾಡಲ್ ಫಿನ್ ಜೊತೆ 9 ಸ್ಪೈನ್ಗಳನ್ನು ಮತ್ತು 9-11 ಕಿರಣಗಳನ್ನು ಮತ್ತು ಗುದರೆಕ್ಕೆಯ ಜೊತೆ 2-3 ಸ್ಪೈನ್ಗಳು ಮತ್ತು 9-10 ಕಿರಣಗಳನ್ನು ಹೊಂದಿರುತ್ತವೆ. ವಾಸರಿಗಳು ಬಹಳ ಚಿಕ್ಕ ಮಾಪಕಗಳನ್ನು ಹೊಂದಿರುತ್ತವೆ ಮತ್ತು ತಲೆಯು ಸಾಮಾನ್ಯವಾಗಿ ಮಾಪಕ ರಹಿತವಾಗಿರುತ್ತದೆ. ದೊಡ್ಡ ವಯಸ್ಕ ಮೀನುಗಳ ಬಾಲದ ರೆಕ್ಕೆಯಲ್ಲಿ ವೆಂಟ್ರೋ ಆರ್ಟಿಯರ್ ಕೊಕ್ಕೆ ಇರುತ್ತದೆ. ಎಳೆ ಮರಿಗಳು ಪ್ರಧಾನವಾಗಿ ಕಪ್ಪು ಬಣ್ಣದಲ್ಲಿರುತ್ತವೆ ಮತ್ತು ಅವುಗಳ ಮೂತಿಯಿಂದ ಬಾಲದವರೆಗೆ ಒಂದೇ ನೀಲಿಯ ಪಟ್ಟಿಯು ಇರುತ್ತದೆ. ವಯಸ್ಕ ಮೀನುಗಳು ತಮ್ಮ ಕಣ್ಣುಗಳ ಮೂಲಕ ಬಾಲದ ರೆಕ್ಕೆಯವರೆಗೆ ಒಂದೇ ದಪ್ಪ ಕಪ್ಪು ಪಟ್ಟಿಯೊಂದಿಗೆ ನೀಲಿ ಬಣ್ಣದಲ್ಲಿರುತ್ತದೆ. ಇವುಗಳ ತಲೆಯು ಹಳದಿ ಬಣ್ಣದಿಂದ ಕಾಣುತ್ತದೆ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನುಗಳು ಬಾಹ್ಯ ಫಲೀಕರಣವನ್ನ ಅಭ್ಯಾಸ ಮಾಡುತ್ತವೆ. ಇದರಲ್ಲಿ ಹೆಣ್ಣು ಮೊಟ್ಟೆಗಳನ್ನ ನೀರಿನಲ್ಲಿ ಬಿಡುಗಡೆ ಮಾಡುತ್ತದೆ. ನಂತರ ಸಂಯೋಗವು ಸಾಮಾನ್ಯವಾಗಿ ಟ್ವಿಲೈಟ್ನಲ್ಲಿ ಅಂದರೆ ಸಂಜೆ ಹೊತ್ತು ಸಂಭವಿಸುತ್ತದೆ. ದೊಡ್ಡ ಗಂಡು ಮೀನುಗಳು ಹವಳದ ಪ್ರದೇಶಗಳನ್ನು ರಕ್ಷಿಸುತ್ತವೆ ಮತ್ತು ಸಾಮಾನ್ಯವಾಗಿ ಸುಂದರವಾದ ಸಂಯೋಗದ ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ಈ ಪ್ರದೇಶಗಳಿಗೆ ಬಹು ಹೆಣ್ಣಿನ ಮೀನುಗಳನ್ನು ಆಕರ್ಷಿಸುತ್ತದೆ. ಹೆಣ್ಣು ಮೀನುಗಳು

ಈ ಪ್ರದೇಶದಲ್ಲಿ ವಾಸಿಸುತ್ತವೆ ಮತ್ತು ಗಂಡು ಮೀನೊಂದಿಗೆ ಮೊಟ್ಟೆಯನ್ನು ಇಡುತ್ತವೆ. ಫಲವತ್ತಾದ ಮೊಟ್ಟೆಗಳು ವೀರ್ಯಗಳ ಜೊತೆ ಕೂಡಿದಾಗ ಮರಿಗಳಾಗುತ್ತವೆ. ಪ್ರಾದೇಶಿಕ ಗಂಡು ಮೀನು ತೊರೆದರೆ ಅಥವಾ ಸತ್ತರೆ ಅತ್ಯಂತ ಪ್ರಬಲವಾದ ಹೆಣ್ಣು ಮೀನು ಗಂಡು ಮೀನಿನ ಪಾತ್ರವನ್ನು ವಹಿಸುತ್ತದೆ ಮತ್ತು ಆ ಹೆಣ್ಣು ಮೀನು ಮುಂದಿನ 24 ಗಂಟೆಗಳಲ್ಲಿ ಗಂಡು ಮೀನಾಗಿ ಬದಲಾಗುತ್ತದೆ. ಇವುಗಳ ಜೀವಿತ ಅವಧಿ 3-4.

0: ಕೇಳಿದ್ರೆ ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಅಲ್ಲಿನ ಡಾಕ್ಟರ್ ಬ್ಲೂ ಸ್ಟ್ರೀಕ್ ಕ್ಲೀನರ್ ವಾಸಿ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಸಮುದ್ರದಲ್ಲಿನ ಅಲ್ಲಿನ ಡಾಕ್ಟರ್ ಬ್ಲೂಸ್ ಕ್ಲೀನರ್ ವ್ರಾಸಿ ಮೀನು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಎಲ್ಲರಿಗೂ ನಮಸ್ಕಾರ.
0: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299211.
1: ಧನ್ಯವಾದಗಳು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಯಾವ ರಾಜ್ಯಕ್ಕೆ ಹೋದ್ರೆ ಕುದುರೆ ತಗೊಂಡ್ಬರ್ಬೇಕು. ಸಾಕಷ್ಟು ಕುದುರೆ ಸಾಕ್ಬಿಟ್ಟಿದ್ದ. ಇತ್ತೀಚೆಗೆ ಒಂದು ಕುದುರೆ ಸೇರ್ಕೊಂಡ್ಬಿಡ್ತ ಅವನ ಕಡೆಗೆ. ಅರಬ್ಬಿ ಕುದುರೆ, ವಿಶೇಷವಾದಂತ ಕುದುರೆ, ಎತ್ತರ ಕುದುರೆ, ವಿಶಿಷ್ಟ ಜಾತಿ, ಶ್ರೇಷ್ಠ ಲಕ್ಷಣದ ಕುದುರೆ ಅದು. ಅದ್ರ ಬಗ್ಗೆ ವಿಪರೀತ ಪ್ರೀತಿ ಅವನಿಗೆ. ಎಷ್ಟು ಪ್ರೀತಿ ಅಂತಂದ್ರೆ ಅವನಿಗೆ ರಾಜ ಆದ್ರೂ ಕೂಡ ಬತ್ತೊಬ್ಬರಿಗೆ ಕೊಡ್ತಿರ್ಲಿಲ್ಲ, ತಾನೇ ಮೈ ತೊಳಿಬೇಕು, ತಾನೇ ತಡಿ ಹಾಕ್ಬೇಕು, ತಾನೇ ಅಲಂಕಾರ ಮಾಡ್ಬೇಕು. ಅದಕ್ಕೆ ತಾನು ಕೂತ್ಕೊಂಡು ಹೋದ್ರೆ ಆನೆ ಮೇಲೆ ಕೂತ್ಕೊಂಡು ಸಂತೋಷ ಬರುತ್ತೆ. ಒಂದ್ ದಿವಸ ರಾಜ ಗಮನಿಸಿದ, ಕುದುರೆ ಕುಂಟ್ತಾ ಇದೆ. ಅಯ್ಯೋ, ಇಷ್ಟು ಮೆಚ್ಚಿನ ಕುದುರೆ, ಸರ್ವ ಲಕ್ಷಣ ಸಂಪನ್ನವಾದಂತಹ ಕುದುರೆ ಯಾಕೆ ಕುಂಟುತ್ತದೆ? ತಕ್ಷಣ ಮಂತ್ರಿಗಳಿಗೆ ಹೇಳಿದ, ವೈದ್ಯರನ್ನ ಕರೀರಿ ಅಂದ. ಅವ್ರು ವೈದ್ಯರನ್ನ ಕರೆದು ತೋರಿಸಿದ್ರು. ಪಶುವೈದ್ಯರು ಬಂದರು, ಎಲ್ಲ ತಪಾಸ್ ಮಾಡಿದರು. ರಾಜ ಅಂದ್ರೆ ಕೇಳಬೇಕೆ, ಹತ್ತಾರು ಬಂದರು, ಜನ ಬಂದರು. ಕುದುರೆ ಹಲ್ಲಿಂದ ಬಾಲದವರೆಗೂ ಪರೀಕ್ಷೆ ಮಾಡಿದರು. ಅವ್ರ ಪ್ರಕಾರ ಕುದುರೆಯಲ್ಲಿ ಯಾವ ದೋಷನೂ ಇಲ್ಲ. ಬಂದು ಹೇಳಿದರು, ರಾಜ ಕುದುರೆಗೆ ಏನೂ ದೋಷ ಇಲ್ಲ. ಮತ್ತೆ ಕುಂಟುತ್ತದೆ ಯಾಕೆ? ಗೊತ್ತಾಗ್ತಾ ಇಲ್ಲ. ದೋಷ ಅಲ್ಲಿ ಕುಂಟೋದು ಯಾಕೆ? ದೋಷ ಇಲ್ಲ ಅಂತ ಹೇಳ್ಬೋದು. ಕುಂಟುತ್ತದೆ ಗೊತ್ತಾಗ್ತಾ ಇಲ್ಲ ಯಾಕೆ ಕುಂಟುತ್ತದೆ. ಎಷ್ಟು ಚಂದದ ಕುದುರೆ, ನಡಿಗೆ ಚಂದ ಏನು, ಗತ್ತೇನು ಅಂತ. ಕುದುರೆ ಕುಂಟುತ್ತಿರ್ಬೇಕಾದ್ರೆ ಏನೋ ಕಾರಣ ಇರಬೇಕಲ್ಲ. ಬೇರೆ ಬೇರೆ ದೇಶದಿಂದ ಕರೆಸಿದ ರಾಜ ವೈದ್ಯರನ್ನ. ಅದ್ಯಾಕೆ? ಯಾವ ದೇಶದಿಂದ ಕುದುರೆ ಬಂದಿತ್ತೋ ಆ ದೇಶದಿಂದನೂ ಕರೆಸಿದ, ವಿಶೇಷವಾದ ವೈದ್ಯರು ಕರೆಸಿದ, ನೋಡಿ ಪರೀಕ್ಷೆ ಮಾಡಿ ಅಂತ. ಅವ್ರು ಏನೇನೋ ಪರೀಕ್ಷೆ ಮಾಡಿದ್ರು, ಯಾವ ದೋಷನೂ ಇಲ್ಲ. ಎಲ್ಲರೂ ಬರೋ ಹೇಳೋದು ಅದನ್ನೇ, ಕುದುರೆ ಕಾಲಿನಲ್ಲಿ ಏನಾದರೂ ಇದೆಯಾ? ಕಾಲು ನಾಲನ್ನು ಬಿಚ್ಚಿ ಹೊಸ ನಾಲ್ ಹಾಕಿದ್ರು, ಎಣ್ಣೆ ಹಾಕಿ ಮಸಾಜ್ ಮಾಡಿಸಿದ್ರು, ಕಾವು ಕೊಟ್ಟು ನರದೋಷ ತೆಗಿಯೋಕೆ ಪ್ರಯತ್ನ ಮಾಡಿದ್ರು, ಏನಾದರೂ ಕುಂಟೋದು ಕಮ್ಮಿ ಆಗಲಿಲ್ಲ. ರಾಜನಿಗೆ ಭ್ರಮೆ ಆದಂಗೆ ಆಗ್ಬಿಡ್ತು, ಇಷ್ಟು ಒಳ್ಳೆ ಕುದುರೆ ಕುಂಟುತ್ತಾ ಇದೆಯಲ್ಲ ಅಂತ. ಆಗ ಬೋಧಿಸತ್ವ ಒಂದು ದಿವಸ ರಾಜನ ಬಳಿಗೆ ಬಂದ. ಬಂದಾಗ ರಾಜ ಕ್ಷೇಮ ಸಮಾಚಾರ ಮಾತಾದ್ಮೇಲೆ ರಾಜ ಹೇಳಿದ, ಸ್ವಾಮಿ ತಮ್ಮ ಮಹಾಜ್ಞಾನಿಗಳು, ನಿಮ್ಮುಂದೆ ಇಂಥ ವಿಷಯ ಮಾತಾಡಬಾರ್ದು. ಏನು ಮಾಡಲಿ, ನನ್ನ ತಲೆ ಭ್ರಮೆ ಆದಂಗೆ ಆಗಿದೆ. ಒಳ್ಳೆ ಕುದುರೆ ಇದೆ ನನ್ನ ಕಡೆಗೆ, ಅದ್ಭುತವಾದ ಕುದುರೆ, ಅದು ಕುಂಟುತ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬರ್ತಾರೆ, ಕುದುರೆ ಚೆನ್ನಾಗಿದೆ, ಅದು ಯಾಕೆ ಕುಂಟುತ್ತದೆ ಗೊತ್ತಿಲ್ಲ ಅಂತಾರೆ. ತಾವೇನಾದರೂ ಸ್ವಲ್ಪ ಪರಿಹಾರ ನೋಡ್ಬೋದಾ? ಅವನು ಹೇಳ್ದ, ನೋಡಪ್ಪ, ನಾನು ಕುದುರೆ ಪಂಡಿತ ಅಲ್ಲ, ಬಟ್ ನಾನು ನೋಡ್ತೀನಿ. ನಾಳೆ ದಿವಸ ಹೋಗಿ ಕುದುರೆ ಜೊತೆ ಒಂದು ದಿವಸ ಇರ್ತೀನಿ, ಮರುದಿವಸ ಹೇಳ್ತೀನಿ ನಿನಗೆ ಅಂದ. ಒಂದು ದಿವಸ ಬೋಧಿಸತ್ವ ಕುದುರೆ ಜೊತೆಗೆ ಇದ್ದ. ಅದ್ರ ಮರುದಿನ ದರ್ಬಾರ ಎಲ್ಲ ಕೂತ್ಕೊಂಡಾಗ ಬೋಧಿಸತ್ವ ಬಂದ ತಕ್ಷಣ ರಾಜ ಆತಂಕದಿಂದ ಕೇಳ್ದ, ಗೊತ್ತಾಯ್ತೆ ಸ್ವಾಮಿ ಯಾಕೆ ಕುದುರೆ ಕುಂಟುತ್ತದೆ ಅಂತ. ಬೋಧಿಸತ್ವ ಉತ್ತರ ಬಹಳ ವಿಚಿತ್ರ ಆಗಿತ್ತು. ಇಲ್ಲಪ್ಪ, ಕುದುರೆಯಲ್ಲಿ ಯಾವ ದೋಷನೂ ಇಲ್ಲ, ದೈಹಿಕವಾಗಿ ಚೆನ್ನಾಗಿದೆ, ಅದಕ್ಕೇನು ತಕರಾರು ಇಲ್ಲ, ಮತ್ತೆ ಯಾಕೆ ಕುಂಟುತ್ತದೆ? ಎಲ್ಲರೂ ಹಿಂಗೆ ಹೇಳ್ತಿರಲ್ಲ ಅಂದ. ಅದಕ್ಕೆ ಅವನು ಬೋಧಿಸತ್ವ ಹೇಳಿದ, ನಾ ಹೇಳ್ತೀನಿ ಉತ್ತರ, ಹೇಳ್ತೀನಿ ಯಾಕೆ ಅಂತ. ಕುದುರೆಗೆ ಯಾವ ದೋಷ ಇಲ್ಲಪ್ಪ, ಆದರೆ ಕುದುರೆ ತರಬೇತಿ ಕೊಡೋದಕ್ಕೆ ಒಬ್ಬ ಮನುಷ್ಯನ ನೇಮಿಸಿದ್ದೆಯಲ್ಲ, ಅವನು ತೆಗೆದ್ಬಿಡು, ಆಗೆಲ್ಲ ಸರಿ ಆಗ್ತದೆ. ಯಾಕೆ ಅಂತ ರಾಜ ಕೇಳಿದ. ರಾಜ, ನಿನಗೆ ಗೊತ್ತಿಲ್ಲ, ತರಬೇತಿದಾರ ಕುಂಟುತ್ತಾನೆ, ಅವನು ಕುಂಟೋದನ್ನು ನೋಡಿ ನೋಡಿ ನೋಡಿ ಅದೇ ಸರಿಯಾದ ನಡೆಯೋ ಪದ್ಧತಿ ಅಂತ. ಕುದುರೆ ಹಾಗೆ ನಡೀತಾ ಇದೆ, ತರಬೇತಿದಾರನ ಹೊರಗೆ ಕಳಿಸ್ಬಿಡು, ಕುದುರೆ ಸರಿ ಆಗ್ತದೆ ಅಂತ. ರಾಜ ಹಾಗೆ ಮಾಡಿದ, ಕುದುರೆ ಕುಂಟೋದು ನಿಂತಂತೆ. ಇದು ಬಹಳ ಮುಖ್ಯದ ಕಥೆ, ನನಗೆ ಇಷ್ಟ ಆಗೋದು. ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡೋರು ತುಂಬ ಹುಷಾರಾಗಿರ್ಬೇಕು. ಗೊತ್ತಿಲ್ಲದ ಹಾಗೆ ಅವರ ಗುಣದೋಷಗಳು ಅವ್ರ ಹಿಂಬಾಲಕರಿಗೂ ಬಂದ್ಬಿಡ್ತವೆ. ಶಾಲೆಯಲ್ಲಿ ಗುರುಗಳು, ಸಮಾಜದಲ್ಲಿ ಧರ್ಮಗುರುಗಳು, ಸಾಮಾಜಿಕ ಜೀವನದಲ್ಲಿ ನಾಯಕರು, ಮೈಯೆಲ್ಲ ಕಣ್ಣಾಗಿರ್ಬೇಕು. ಅವರು ಕುಂಟಿದ್ರೆ ಅವ್ರನ್ನ ಆದರ್ಶ ಅಂತ ಭಾವನೆ ಮಾಡೋರು ಎಲ್ಲರೂ ಕುಂಟುತ್ತಾರೆ, ದೇಶ ಕುಂಟುತ್ತದೆ, ಅದ್ರ ಹೊಣೆಗಾರಿಕೆ ಅವ್ರದ್ದಾಗ್ತದೆ. ಆದ್ದರಿಂದ ನಾನು ಸಾಮಾನ್ಯವಾಗಿ ಶಾಲೆಯಲ್ಲಿ ಮೇಷ್ಟ್ರಗಳಿಗೆ ಹೇಳೋದುಂಟು, ಮಕ್ಕಳಿಗೆ ತಿದ್ದುವಾಗ ಮೊದಲು ನಿಮ್ಮನ್ನು ತಿದ್ದುಕೊಂಡ್ಬಿಡಿ, ನಾವು ಕುಂಟಿದ್ರೆ ಮಕ್ಕಳು ಕುಂಟುತ್ತಾರೆ ಅಂತ. ಅದರಿಂದ ನಾಯಕರಿಗೆ ಬಹುದೊಡ್ಡ ಜವಾಬ್ದಾರಿ ಅಂದರೆ, ನಾನು ಕುಂಟದೇ ಇರಬೇಕು, ನನ್ನ ಕುಂಟುವಿಕೆ ಮತ್ತೊಬ್ಬರಿಗೆ ಕೆಟ್ಟ ಮಾದರಿ ಆಗಬಾರ್ದು.

ಇದು ಒಂದು ಬಹಳ ಸುಂದರ ಕತೆ. ಇದನ್ನ ಬುದ್ಧನ ಜಾತಕ ಕಥೆಗಳಿಂದ ಆರಿಸ್ಕೊಂಡಿದ್ದ ನಾನು. ಕಲ್ಪನೆ ಮಾಡ್ಕೊಳ್ಳಿ, 2600 ವರ್ಷಗಳ ಹಿಂದಿದ್ದ ಕತೆ ಇವತ್ತಿಗೂ ಹೇಗೆ ಪ್ರಸ್ತುತ ಆಗ್ತದೆ ಅಂತ. ಒಂದೂರು ಊರಿಲ್ಲೊಬ್ಬ ರಾಜ. ರಾಜ ಅಂದಮೇಲೆ ಏನೋ ಖಯಾಲಿ ಇರ್ತಾವಲ್ಲ, ಇವನೊಂದು ಖಯಾಲಿ ಇತ್ತು. ಅದೇನು ಅಂದ್ರೆ ಕುದುರೆಗಳ ಹುಚ್ಚು. ಯಾವ ದೇಶಕ್ಕೆ ಹೋಗ್ತಾನೆ ಕುದುರೆ ನೋಡಿ ತಗೊಂಡ್ಬರ್ಬೇಕು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದ ಕರುಣಾಳು ಬಾವಿಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತೆ.

0: ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
7: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
8: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೆಡತೊರೆ ಗ್ರಾಮದ ಶ್ರೀಮತಿ ಸಣ್ಣಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
9: ಸ್ವಾಮಿ ಮಾದೇವ ನಿಮಗೆ ಚಿನ್ನದ ಕಮಚಾಳೆ, ಮುದ್ದು ಮಾದೇವ ನಿಮಗೆ ಚಿನ್ನದ ಕಮಚಾಳೆ, ಗಂಧ ಕರ್ಪೂರ ಗಾಮ ಗಾಮ ನಮ್ಮ ಮಾದಯ್ಯನಗಿರಿ ಒಳಗ.

ನಿಮ್ಮ ಆಸೆ ನಮಗ ಅನುಗಾಲ, ನಾನು ಬರ್ಬೇನು ಗಿರಿಗೆ ಸ್ವಾಮಿ. ನಿಮ್ಮ ಆಸೆ ನಮಗ ಅನುಗಾಲ, ನಾನು ಬರ್ಬೇನು ಗಿರಿಗೆ.

ಏರುಳಾಗಿ ನಾನು ಬರ್ಬೇನು ಗಿರಿಗೆ. ಸ್ವಾಮಿ ಮದೇವ ನಿಮಗೆ ಚಿನ್ನಾದ ಕಮುಚಾಳೆ, ಮುದ್ದು ಮದೇವ ನಿಮಗೆ ಚಿನ್ನಾದ ಕಮುಚಾಳೆ.

ಕರ್ಪೂರ ಗಾಮ ಗಾಮ ನಮ್ಮದೈನಗಿರಿ ಒಳಗ ಗಂಗ ಕರ್ಪೂರ ಗಾಮ ಗಾಮ ಮಾದಪ್ಪನಗಿರಿ ಒಳಗ.

ಸ್ವಾಮಿ ಮಜ್ಜಣದ ಕೊಳೆ ತುಂಬಿ ಅಲ್ಲಿ ಮಾದಪ್ಪ ಜಾಲೆ ನಾಡಿ ನಾವು ಬರ್ಬೇನು ಗಿರಿಗೆ ಸ್ವಾಮಿ ಅಲ್ಲಿ ಮಾದಪ್ಪ ಜಾಲೆ ನಾಡಿ ನಾವು ಬರ್ಬೇನು ಗಿರಿಗೆ

0: ಕರ್ಪೂರ ಗಾಮ ಗಾಮ ಮದಪ್ಪನಗಿರಿ ಒಳಗ.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೆಡತೊರೆ ಗ್ರಾಮದ ಶ್ರೀಮತಿ ಸಣ್ಣಮ್ಮ ರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಹುಟ್ಟುಹಬ್ಬದ ಶುಭಾಶಯ

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಹೈರ್ಗೆ ಗ್ರಾಮದ ಶ್ರೀಮತಿ ಪೂಜಾರವರು ತಮ್ಮ 23ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು ಪತಿಯಾದ ಮಂಜುರವರು, ಮಕ್ಕಳಾದ ಅಮೂಲ್ಯ ಹಾಗೂ ಧನುಷ್ರವರು, ತಂದೆ ಚಂದ್ರರವರು, ತಾಯಿ ಮಂಜುಳರವರು, ತಂಗಿಯಾದ

ದೇವರಿಗೆಯ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
0: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಇನ್ನು ಮುಂದೆ ಕೇಳಿ ಬರೋಣ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಎಂಬುದರ ಕುರಿತು ಜ್ಞಾನದೀಪ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜೀವಿರವರು.

ಎಲ್ಲರಿಗೂ ನಮಸ್ಕಾರ. ಕ್ರೀಡೆಯ ಜಗತ್ತಿಗೆ ಒಂದು ಪ್ರಯಾಣ ಎಂಬ ವಿಷಯದಲ್ಲಿ ಕ್ರೀಡೆಯ ಪ್ರಾಮುಖ್ಯತೆಯನ್ನು ನಾನು ಎಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕ ವರ್ಗದವರಿಗೆ, ಶಿಕ್ಷಕ ವೃಂದದವರಿಗೆ ಸುಸ್ವಾಗತವನ್ನು ಕೋರುತ್ತಾ, ನನ್ನ ಹೆಸರು ಬಾಬು ಗುರುರಾಜ್ ಜಿ ವಿ, ಫುಟ್ಬಾಲ್ ತರಬೇತುದಾರನು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದಿರುತ್ತೇನೆ. ನಿವೃತ್ತಿ ಕೇವಲ ನಮ್ಮ ಏನು ಸರ್ಕಾರದ ನಿಯಮಾವಳಿಯ ಪ್ರಕಾರ ಮಾತ್ರ ನಿವೃತ್ತಿ, ನಮ್ಮ ಕೈಕಾಲುಗಳು ಗಟ್ಟಿ ಇರುವವರೆಗೂ ನಮ್ಮ ನಿವೃತ್ತಿ ಇಲ್ಲ. ಕ್ರೀಡೆಯಲ್ಲಿ ಹಾಗೂ ಟೀಚಿಂಗ್ ಫ್ಯಾಕಲ್ಟಿ ಶಿಕ್ಷಕ ವರ್ಗದವರಿಗೆ ಈಗ ಇದೇ ತಿಂಗಳು 29th

ತಾರೀಕು ಅಂದರೆ ಇನ್ನು 3 ದಿನಗಳ ಅವಧಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ರೀಡಾ ದಿನಾಚರಣೆಯನ್ನು ಆಗಸ್ಟ್ 29 ಆಚರಿಸುತ್ತೇವೆ. ಅವರು ಮೇಜರ್ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ನಾವು ಕರಿತೀವಿ. ಅವರ ಹೆಸರಿನಲ್ಲಿ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆ ದಿನವನ್ನು ಕ್ರೀಡಾ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಕ್ರೀಡೆ, ಕ್ರೀಡೆಯ ಜೊತೆಗೆ ವ್ಯಾಯಾಮ. ಹುಟ್ಟಿದ ಮಗು ತಾನು ನಡೆಯಬೇಕಾದ್ರೆ ಹೊಟ್ಟೆಯಿಂದ, ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅಳುವಿನ ಮುಖಾಂತರ, ಜೋರಾಗಿ ಅಳುವಿನ ಮುಖಾಂತರ ತನ್ನ ವ್ಯಾಯಾಮವನ್ನು ಪ್ರಾರಂಭಿಸುತ್ತದೆ. ಹಾಗೂ ಕೈಕಾಲುಗಳನ್ನು ಬಡಿಯುವುದು, ಒದರುವುದು, ಒದೆಯುವುದು, ಈ ರೀತಿಯಾಗಿ ತನ್ನ ಬೆಳವಣಿಗೆಯನ್ನು ನಡೆಸುತ್ತದೆ. ಹಾಗೆ ನಂತರ ಸ್ವಿಮ್ಮಿಂಗ್ ಅಂದರೆ ನೆಲದ ಮೇಲೆ ಸ್ವಿಮ್ಮಿಂಗ್ ರೀತಿಯಲ್ಲಿ ಓಡಾಡುವುದು, ಅಂಬೆಗಾಲಿಡುವುದು, ನಂತರ ತನ್ನಷ್ಟಕ್ಕೆ ತಾನೇ ಎದ್ದು ನಿಂತು ನಡೆಯಲು ಪ್ರಯತ್ನಿಸುವುದು, ಇವೆಲ್ಲ ಸಹಜ ಪ್ರಕ್ರಿಯೆಗಳಂತೆ. ಇದು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ನಿಯಮ. ಅವರಿಗೆ ಯಾವುದೇ ಕೋಚಿಂಗ್ ಕೊಡಲ್ಲ. ಆ ಮಗುಗೆ ನೀನು ಕಾಲು ಹೋದರೂ ಅಂಬೆಗಾಲಿಡು ಅಥವಾ ನಡೆದುಕೊಂಡು ಹೋಗು, ಗೋಡೆಯನ್ನು ನಡ್ಕೊಂಡು ಹೋಗು ಅಂತ ತರಬೇತಿಯನ್ನು ನೀಡಿಲ್ಲ. ಅದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ಒಂದು ಬೆಳವಣಿಗೆ. ಈ ರೀತಿಯಾಗಿ ಮಕ್ಕಳು ತಮ್ಮ ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಬರ್ತಾರೆ. ಹಾಗೆ ದೊಡ್ಡವರಾದ್ಮೇಲೆ ಶಾಲೆಗಳಲ್ಲಿ ಹೋಗ್ತಾರೆ. ಶಾಲೆಗಳಿಗೆ ಹೋದಾದ್ಮೇಲೆ ಅಲ್ಲಿ ಪಠ್ಯ ಪುಸ್ತಕಗಳ ಕಾರ್ಯಕ್ರಮ ಇರ್ತದೆ. ಈ ಕ್ರೀಡೆ ಅಥವಾ ವ್ಯಾಯಾಮ, ಇದರಲ್ಲಿ ಬಹಳಷ್ಟು ಕ್ರೀಡೆಗಳಿವೆ. ಅದರಲ್ಲಿ ಕೆಲವು ಸಣ್ಣ ಉದಾಹರಣೆಗಳನ್ನು ಕೊಡ್ತಾರೆ. ವಾಲಿಬಾಲ್ ಇರ್ಬೋದು, ಗ್ರಾಮೀಣ ಕ್ರೀಡೆ ಕಬಡ್ಡಿ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಖೋ ಇರ್ಬೋದು, ಅನೇಕ ಅಥ್ಲೆಟಿಕ್ಸ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅನೇಕ ಕ್ರೀಡೆಗಳಿವೆ. ಈ ಕ್ರೀಡೆಗಳು ಮನುಷ್ಯರಿಗೆ, ಅದರಲ್ಲೂ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಉತ್ತೇಜಕಕಾರಿಯಾಗಿ ಮಾಡತಕ್ಕಂಥ ಒಂದು ಕ್ರಿಯಾಶೀಲ ಒಂದು ಕ್ರೀಡೆ. ಇದರಲ್ಲಿ ನಮಗೆ ಏನು ಶಾಲಾ ಮಕ್ಕಳಿಗಳಿಗೆ ಪ್ರಮುಖವಾಗಿ ಒಂದು 12 ಅಂದರೆ 12 ವರ್ಷದ ಒಳಗಿನ ಮಕ್ಕಳಿಗೆ, 14 ವರ್ಷದ ಒಳಗಿನ ಮಕ್ಕಳಿಗೆ, 16 ವರ್ಷದ ಅಂದರೆ 17 ಅಥವಾ 16 ವರ್ಷದ ಮಕ್ಕಳಿಗೆ, ಹಾಗೂ 19 ವರ್ಷದ ಮಕ್ಕಳಿಗೆ, ಹಾಗೂ ಹಿರಿಯರಿಗೆ ಅಂದರೆ ಕಾಲೇಜಿಗೆ ಬಂದ ತಕ್ಷಣ 22 ವರ್ಷ, 29 ವರ್ಷ, ನಂತರ 30 ವರ್ಷದ ನಂತರದವರೆಗೂ ನಾವು ಕ್ರೀಡೆಯಲ್ಲಿ ಭಾಗವಹಿಸು. ಕ್ರೀಡೆಗಳು ನೀವು ಎಜುಕೇಷನ್ ಅಂದರೆ ನಿಮ್ಮ ಏನು ಒಂದು ಕಲಿಯುವ ಚಟುವಟಿಕೆ, ವಿದ್ಯಾಭ್ಯಾಸದ ಚಟುವಟಿಕೆಯಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡೆ ಒಂದೇ ನಾಣ್ಯದ 2 ಮುಖಗಳು ಅಂತ ನಾವು ಹೇಳಬಹುದು. ನೀವು ಒಂದೇ ದಿವಸ ಒಂದೇ ಕೊಠಡಿಯಲ್ಲಿ 4 ಗಂಟೆ 5 ಗಂಟೆ ಕಾಲ ಕುಳಿತು ಏನು ಪಾಠ, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇನ್ನೇ ಕನ್ನಡ, ಇಂಗ್ಲಿಷ್ ಈ ಥರ ಅಭ್ಯಾಸ ಮಾಡ್ತಿದ್ದಂಗೆ ನಿಮಗೆ ಬೇಜಾರಾಗ್ತದೆ. ಮಕ್ಕಳುಗಳಿಗೆ ಸಹಜ. ನಮ್ಮಂಥವ್ರಿಗೂ ಸಹ ಒಂದು ರೂಮ್ನಲ್ಲಿ ಮೀಟಿಂಗ್ ಮಾಡಿ ಒಂದು 2 ಗಂಟೆ ಕೂತ್ಕೊಳ್ತು ಅಂದರೆ ನಮಗಾಗೋದಿಲ್ಲ, ಅದಕ್ಕೆ ಬ್ರೇಕಪ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಕೂಲಿನ ಟೈಮ್ ಟೇಬಲ್ನಲ್ಲಿ ಪ್ರತಿದಿನ 1 ಗಂಟೆ ಅಥವಾ 1 ಪಿರಿಯಡ್ ಅಥವಾ 2 ಪಿರಿಯಡ್ ಕ್ರೀಡೆಗಾಗಿ ಸೀಮಿತ ಮಾಡಿದ್ದಾರೆ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಅಂದರೆ ಒಬ್ಬ ವಿದ್ಯಾರ್ಥಿಗೆ ನೀವು ಓದುವ ಸಮಯದಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಯಾವುದೇ ಕ್ರೀಡೆ ಇರ್ಬೋದು, ನಿಮ್ಮ ಆಯ್ಕೆ, ಯಾವ ಕ್ರೀಡೆಯನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಅತ್ಯುತ್ತಮವಾದ ತರಬೇತಿಯನ್ನು ಪಡೆದುಕೊಂಡು ಅದರಲ್ಲಿ ಭಾಗವಹಿಸಿ ನೀವು ತಾಲೂಕು ಮಟ್ಟ ಇರಬಹುದು, ಜಿಲ್ಲಾ ಮಟ್ಟ ಇರಬಹುದು, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟ, ಈ ಎಲ್ಲ ಮಟ್ಟಗಳಲ್ಲೂ ನೀವು ಅತ್ಯುತ್ತಮವಾದ ಸಾಧನೆಯನ್ನು ತೋರಿಸಬಹುದು. ಇದರಲ್ಲಿ ಶಾಲೆಗಳು ಹಾಗೂ ಇಲಾಖೆ, ಕ್ರೀಡಾ ಇಲಾಖೆ ಇರಬಹುದು ಅಥವಾ ಶಿಕ್ಷಣ ಇಲಾಖೆ ಇರಬಹುದು, ಇವೆಲ್ಲವೂ ನಿಮಗೆ ಸಾಧನೆ ಕೊಡುತ್ತದೆ. ಉದಾಹರಣೆಗೆ ನೀವು ಒಬ್ಬ ಕ್ರೀಡಾಪಟುವಾಗಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟವನ್ನು ಪ್ರವೇಶಿಸಿ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದು

ಅವರಿಗೆ ಉತ್ತೇಜನವನ್ನ ಕೊಡುವ ಸಲುವಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೊಡ್ತದೆ. ಅದೇ ರೀತಿ ತಾವು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಸಾಧನೆಯನ್ನು ತೋರಿಸಿ ನೀವು ಉತ್ತಮ ಕ್ರೀಡಾಪಟು ಆಗುತ್ತೀರಿ ಎಂಬ ನಂಬಿಕೆ ಅಲ್ಲಿ ಇರ್ತಕ್ಕಂಥ ಸೆಲೆಕ್ಷನ್ ಕಮಿಟಿ ಇರ್ಬೋದು ಅಥವಾ ತರಬೇತುದಾರ ಇರ್ಬೋದು ಅವರು ಕಂಡು ಬಂದಲ್ಲಿ ನಿಮ್ಮನ್ನ ರಾಷ್ಟ್ರ ಮಟ್ಟದ ತಂಡಕ್ಕೆ ಅಂದರೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆದ ನಂತರ ನಿಮಗೆ ಅತ್ಯುತ್ತಮ ಎಲ್ಲ ಫ್ರೀ ಉಚಿತವಾಗಿ ನಿಮಗೆ ಬೆಂಗಳೂರು ಇರಬಹುದು, ಚೆನ್ನೈ ಇರಬಹುದು, ದೆಹಲಿ ಇರಬಹುದು, ಇನ್ನೂ ಅನೇಕ ಕಡೆ ನಿಮಗೆ ಉತ್ತಮ ತರಬೇತುದಾರರಿಂದ ಅಥವಾ ಅಂತಾರಾಷ್ಟ್ರೀಯ ತರಬೇತುದಾರರಿಂದ ತರಬೇತಿಯನ್ನು ನೀಡಿ ನಿಮ್ಮನ್ನ ಒಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನಾಗಿ ಮಾಡಲು ಅವರು ಶ್ರಮ ವಹಿಸುತ್ತಾರೆ. ಈ ಸಂದರ್ಭದಲ್ಲಿ ನಿಮಗೆಲ್ಲವೂ ಸಹ ಉಚಿತವಾಗಿರುತ್ತದೆ. ನೀವು ಯಾವುದೋ ಒಂದು ನಯಾ ಪೈಸ ಖರ್ಚು ಮಾಡಾಗಿಲ್ಲ. ನಿಮ್ಮನ್ನ ವರ್ಷಾನುಗಟ್ಟಲೆ ಅವರು ಊಟ ತಿಂಡಿ ಅತ್ಯುತ್ತಮವಾದ ಪೋಷಕಾಂಶಗಳ ಆಹಾರವನ್ನು ನೀಡಿ ನಿಮ್ಮನ್ನು ತಯಾರು ಮಾಡ್ತಾರೆ. ನಂತರ ನಿಮಗೆಲ್ಲ ಗೊತ್ತೇ ಇದೆ, ಏಷ್ಯನ್ ಗೇಮ್ಸ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತನೇ ಕಾಮನ್ವೆಲ್ತ್ ನಡೀತು ಅಥವಾ ಒಲಿಂಪಿಕ್ಸ್ ಇರ್ಬೋದು, ಲಾಸ್ಟ್ ಒಲಿಂಪಿಕ್ಸ್ ಎಲ್ಲ ಅತ್ಯುತ್ತಮವಾದ ಪದಕಗಳನ್ನು ಪಡೆದಿದ್ದಾರೆ. ಈ ರೀತಿಯಾಗಿ ಮುಂದೆ ಮುಂದೆ ಹೋಗ್ತದೆ. ಮತ್ತೊಮ್ಮೆ ತಮಗೆ ತಿಳಿಯಪಡಿಸುವುದೇನೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅತ್ಯುತ್ತಮ ಸಾಧನೆಯನ್ನು ತೋರಿಸಿದ ಪಕ್ಷದಲ್ಲಿ ನಿಮಗೆ ಕೆಲಸ ಕಟ್ಟಿಟ್ಟ ಬುದ್ಧಿ, ನಿಮಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಅಂತಲೇ ಅನ್ಕೊಳ್ಳಿ, 100ಕ್ಕೆ 100 ಮಾರ್ಕ್. ಇದು ಎಲ್ಲೆಲ್ಲಿ ನಿಮಗೆ ಸರ್ಕಾರಿ ನೌಕರರ ಯಾವ ಯಾವ ಇಲಾಖೆಗಳಲ್ಲಿ ಸಿಗ್ತದೆ ಅಂದರೆ LIC ಇರ್ಬೋದು, ರೈಲ್ವೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲದರಲ್ಲೂ 2% ಏನು ನಂಬರ್ ಆಫ್ ಪೋಸ್ಟ್ ಇರುತ್ತದೆ ಅದರಲ್ಲಿ 2% ಕ್ರೀಡಾಪಟುಗಳಿಗಾಗಿ ಮೀಸಲಿಟ್ಟಿದ್ದಾರೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆದರೆ ಅಥವಾ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ ನಲ್ಲಿ ಪದಕವನ್ನು ಪಡೆದರೆ ಆವಾಗ ನಿಮಗೆ ಹೈಯರ್ ಲೆವೆಲ್, ನೀವು SP ಪೋಸ್ಟ್ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಹೈಯರ್ ಪೋಸ್ಟ್, ನಿಮಗೆ ಕೆಲಸ ಮಾಡದೇ ಹೋದ್ರೂ ಅಲ್ಲಿ ಮಾಡಬೇಕು ಅಂತೇನಿಲ್ಲ, ನಿಮ್ಮನ್ನ ಒಬ್ಬರು ಬ್ಯಾಂಕ್ನಲ್ಲಿ ನಿಮ್ಮನ್ನ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಂಡು ನಿಮಗೆ ಅತ್ಯುತ್ತಮವಾದ ಸ್ಯಾಲ್ರಿಯನ್ನು ಕೊಟ್ಟು ನಿಮ್ಮನ್ನ ಗೌರವಿಸ್ತದೆ. ಇದು ಒಂದು ಕಡೆ ಆದರೆ ನಿಮ್ಮ ಜೀವನಕ್ಕೆ ಒಂದು ಹಾದಿಯನ್ನು ತೋರಿಸಿದ್ರೆ, ಮತ್ತೊಂದು ಕಡೆ ಎಲ್ಲರೂ ಒಲಿಂಪಿಕ್ಗೆ ಹೋಗಲ್ಲ, ಎಲ್ಲರೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯಿತಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಶಾಲೆಯಲ್ಲಿ ಓದ್ತಾ ಇದ್ರಿ, ಪ್ರತಿಯೊಬ್ಬರೂ ಮೊದಲನೇ ರ್ಯಾಂಕ್ ಬರಕ್ ಆಗೋದಿಲ್ಲ. ಕೆಲವರು 40% ತಗೊಳ್ಳೋರು ಇದ್ದಾರೆ, 40% ಪಡೆದೇ ಇದ್ದವರು ಸಹ ಚಿಂತೆಗೆ ಒಳಗೊಳ್ಳಬೇಕಾಗ. ಆದ್ರಿಂದ ಪ್ರತಿಯೊಬ್ಬರಿಗೆ ತಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ತದೆ. ನಾನು ಮೊದಲೇ ತಿಳಿಸಿದಂತೆ ತಮಗೆಲ್ಲರಿಗೂ ಒಂದೇ ಕೋಣೆಯಲ್ಲಿ ಕುಳಿತು 4 ಗಂಟೆ 5 ಗಂಟೆ ಕುಳಿತು ಪಾಠ ಕೇಳಿ ಬಹಳ ಮನಸ್ಸಿಗೆ ಬೇಜಾರಾಗಿರುತ್ತೆ. ನೀವು ಫಸ್ಟ್ ಮಕ್ಕಳನ್ನ ಬೆಳಿಗ್ಗೆ ಟೈಮ್ ಟೇಬಲ್ ನೋಡೋದು ಯಾವ್ದು ಹೇಳಿ, ಯಾವ್ದು PET ಅಂದ್ರೆ ಫಿಸಿಕಲ್ ಎಜುಕೇಶನ್ ಪೀರಿಯಡ್ ಇದೆ ಅದನ್ನ ಬಹಳ ಲೈಕ್ ಮಾಡ್ತೀರಿ. ಪ್ರತಿಯೊಬ್ಬರು ಮಧ್ಯಾಹ್ನ 3 ಗಂಟೆಗೆ ನಂತರ ಕ್ಲಾಸ್ ಅಲ್ಲಿ ಇದು ಕಣೋ, 2 ಗಂಟೆಗೆ ಇದೆ ಕಣೋ, ಮೊದಲು ಬೆಳಗ್ಗೆ 10 ಗಂಟೆಗೆ ಇದೆ ಕಣೋ, ಇವತ್ತು ಅದಾಡೋಣ, ಈ ಆಟ ಆಡೋಣ, ಆ ಆಟ ಆಡೋಣ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು, ಅದು ನಿಮಗೆ ಖುಷಿ ತರುವಂತಹ ವಿಚಾರ. ಆ ರೀತಿಯಾಗಿ ಇವತ್ತು ಕ್ರೀಡೆ ನಿಮಗೆ ಅತ್ಯುತ್ತಮ ಬೆಳವಣಿಗೆಯನ್ನ ಆರೋಗ್ಯವನ್ನ ಪ್ರತಿಯೊಬ್ಬರಿಗೂ ನೀಡುತ್ತದೆ. ಇದರಲ್ಲಿ ವಯಸ್ಸಿನ ಅಂತರವಿರೋದಿಲ್ಲ. ನೀವು ಪ್ರತಿಯೊಬ್ಬರು, ನನ್ನ ಅಭಿಪ್ರಾಯ, ನನ್ನ ಒಂದು ಮನವರಿಕೆ, ಕಳಕಳಿ ಮನವಿ ಏನಂದ್ರೆ, ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಯಾವುದಾದರೂ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನನ್ನ ವೈಯಕ್ತಿಕವಾಗಿ ಹೇಳುವುದಾದ್ರೆ, ನಾನು ಒಂದು ಸಣ್ಣ ತಾಲೂಕಿನಲ್ಲಿ ಗುಂಡುಪೇಟೆ ಅಂತ ಕೇಳಿರ್ಬೋದು, ಅಲ್ಲಿ ನಾನು ಹುಟ್ಟಿ ಬೆಳೆದವನು. ಅದೊಂಥರ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲ, ಗ್ರಾಮನೂ ಅಲ್ಲ, ಆತರ ಇದ್ದಿದ್ದು. ನಾನು ಮೊದಲು

ಕಬಡ್ಡಿಯನ್ನ ಆರಿಸಿಕೊಂಡೆ. ಅದರಲ್ಲಿ ನಮ್ಮ ಅಣ್ಣ, ಸ್ವಂತ ಅಣ್ಣ, ಅವನು ಫುಟ್ಬಾಲ್ ನಲ್ಲಿದ್ದ, ಮಿಲಿಟರಿ ಅನ್ಸೋದು. ಅದರಲ್ಲಿ ನಮ್ಮ ಗುಂಡ್ಲುಪೇಟೆಯ ಫುಟ್ಬಾಲ್ ಬಹಳ ಫೇಮಸ್ ಇತ್ತು ಗುಂಡ್ಲುಪೇಟೆಯಲ್ಲಿ. ಆ ಒಂದು ಫುಟ್ಬಾಲ್ ನಲ್ಲಿ ನಾನು ಅಂದ್ರೆ ಇದೇ ತಂಡ ದೆಹಲಿಗೆ ಹೋಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿತು. ಅವಾಗ ಮತ್ತೆ ಎಲ್ಲರೂ ಊರಿಗೆ ಬಂದ ತಕ್ಷಣ ಅವರನ್ನ ಒಂದು ಲಾರಿಯಲ್ಲಿ ಮೆರವಣಿಗೆ ಮಾಡಿದ್ರು. ಆಗ ನನ್ನ ಮನಸ್ಸು ಪರಿವರ್ತನೆಯಾಗಿ ನಾನು ಸಹ ಫುಟ್ಬಾಲಿಗೆ ಜಂಪ್ ಆದೆ. ಅಲ್ಲಿಂದ ನನ್ನ ಫುಟ್ಬಾಲ್ ಕೆರಿಯರ್ ಪ್ರಾರಂಭವಾಯಿತು. ನಂತರ ನಾನು ಎಲ್ಲ ಮಟ್ಟದಲ್ಲೂ ಭಾಗವಹಿಸಿ, ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿ ಪದಕಗಳು ಪಡೆಯಕ್ಕಾಗಲಿಲ್ಲ ರಾಷ್ಟ್ರ ಮಟ್ಟದಲ್ಲಿ, ಬಟ್ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದ್ವಿ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ 4 ಬಾರಿ ಪ್ರತಿನಿಧಿಸಿ, ನಂತರ BPN MPN ಮಾಡಿ NIS ಪಾಟ್ಯಾಲದಲ್ಲಿ ಪಂಜಾಬ್ ಅಲ್ಲಿ ಮಾಡಿ ಫುಟ್ಬಾಲ್ ತರಬೇತನಾಗಿ ಕ್ರೀಡೆಯಲ್ಲೇ ನನ್ನ ಜೀವನವನ್ನ ಮುಂದುವರಿಸಿದೆ. ಅದೇ ರೀತಿಯಾಗಿ ತಾವುಗಳು ಸಹ ಕಂಪಲ್ಸರಿ, ಪ್ರತಿಯೊಬ್ಬರು ಸಹ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿ ಕಾಣುತ್ತದೆ. ಇದಲ್ಲದೆ ಮತ್ತೊಂದು ವಿಷಯವನ್ನ ಎಲ್ಲ ನನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತಹ ನಮ್ಮ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ವೆರಿ ಇಂಪಾರ್ಟೆಂಟ್ ನಾನು ತಿಳಿಸುವುದು ಏನಂದ್ರೆ, ಕ್ರೀಡೆಯಲ್ಲಿ ಯಾರು ಚೆನ್ನಾಗಿರ್ತಾರೆ ಅಥವಾ 4ನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಒಂದು ಸೆಲೆಕ್ಷನ್ ಅನ್ನು ಮಾಡ್ತೀವಿ ಹಾಸ್ಟೆಲ್ಗಳಿಗೆ. ಪ್ರತಿಯೊಂದು ಜಿಲ್ಲೆಯನ್ನು ಸಹ ಈಗ ಸುಮಾರು 10 ವರ್ಷಗಳಿಂದ ಕ್ರೀಡಾ ನಿಲಯ ಅಂತ ತೆಗೆದಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ವತಿಯಿಂದ ಅಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ವೆರಿ ಸಿಂಪಲ್, 30 ಮೀಟರ್ ಓಡೋದು, ವರ್ಟಿಕಲ್ ಜಂಪ್, 4 ಟೆಸ್ಟ್ ಇರುತ್ತದೆ. ನಿಮ್ಗೆ ಯಾವುದೇ ಕ್ರೀಡೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ ಅದನ್ನ ಅವ್ರು ನೋಡೋದಿಲ್ಲ. 4ನೇ ತರಗತಿಗೆ ಆಯ್ಕೆ ಮಾಡ್ಕೋತಾರೆ, ಅಂದ್ರೆ 5ನೇ ತರಗತಿಗೆ ಎಂಟ್ರಿ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ಪೂರ್ತ ವರ್ಷ ನಿಮಗೆ ತರಬೇತಿ ಹಾಗೂ ಕ್ರೀಡಾ ನಿಲಯದಲ್ಲಿ ಊಟ ತಿಂಡಿ ಪ್ರತಿ ದಿವಸನು ಸಹ ಮಾಂಸಾಹಾರವನ್ನ ನೀಡ್ತಾರೆ. ಮೊಟ್ಟೆ, ಬಾಳೆಹಣ್ಣು, ಈ ತರ ಒಬ್ಬ ಮಗುವಿಗೆ 250ರಿಂದ 300 ರೂಪಾಯಿವರೆಗೆ ವೆಚ್ಚ ಮಾಡ್ತಾರೆ ಸರ್ಕಾರ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ನೀವು ಹಾಗೆ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ರೆ, ಅಂದ್ರೆ ಅಲ್ಲಿ ಯಾವುದೇ ನಿಮಗೆ ಕಾಂಪಿಟೇಷನ್ ಇರೋದಿಲ್ಲ, ನಿಮ್ಮ ಒಂದು ಸಾಮರ್ಥ್ಯವನ್ನ ಅಲ್ಲಿ ಪ್ರತಿ ವರ್ಷ ಗಣನೆಗೆ ತಗೋತಾರೆ. ಅದರಲ್ಲಿ ಟೆಸ್ಟ್ಗಳಿಟ್ಟು ನೀವು ಅದನ್ನೆಲ್ಲ ಪಾಸ್ ಆದರೆ ಮತ್ತೆ ನಿಮ್ಮನ್ನ 6ನೇ ತರಗತಿ 7ನೇ ತರಗತಿಗೆ ಅಲ್ಲೇ ಕಂಟಿನ್ಯೂ ಮಾಡಬಹುದು. ಅದೇ ರೀತಿಯಾಗಿ ನೀವು ಒಂದ್ಸತಿ ಅಲ್ಲಿಗೆ ಜಾಯಿನ್ ಆದ್ರೆ 5ನೇ ತರಗತಿಗೆ ನಿಮಗೆ ಅಪ್ ಟು ಪದವಿವರೆಗೆ ಡಿಗ್ರಿ ಅಂದರೆ ಡಿಗ್ರಿವರೆಗೂ ಸಹ ನೀವು ಹಾಸ್ಟೆಲ್ನಲ್ಲಿ ಇರಬಹುದು. ಅದು ಹಂತ ಹಂತವಾಗಿ, ಒಂದು ಫಾರ್ ಎಕ್ಸಾಂಪಲ್ ನಾನು ಮಂಡ್ಯದಲ್ಲಿದ್ದೆ, ಮಂಡ್ಯದಲ್ಲಿ 10ನೇ ತರಗತಿವರೆಗೂ ಇದೆ. 10ನೇ ತರಗತಿ ಆದ್ಮೇಲೆ PUCಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ನಿಮ್ಮ ಕ್ರೀಡೆ ಎಲ್ಲಿದೆ ಅಲ್ಲಿಗೆ ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಬಿಜಾಪುರದಲ್ಲಿ ಇರ್ಬೋದು, ಉಡುಗೆಯಲ್ಲಿ ಇರ್ಬೋದು, ವಿವಿಧ ಕ್ರೀಡೆಗಳು ವಿವಿಧ ಸ್ಥಳಗಳಲ್ಲಿ ಇರುತ್ತದೆ, ಅಲ್ಲಿಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಹೆಚ್ಚಿನ ಇನ್ನೂ ಉತ್ತಮವಾದ ನುರಿತ ತರಬೇತಿದಾರರಿಂದ ತರಬೇತಿಯನ್ನ ಪಡೆದುಕೊಂಡು ಅಲ್ಲಿಂದ ಮುಂದಕ್ಕೆ ನೀವು ಹೋಗ್ಬೋದು. ಆ ತರ ಸುಮಾರು ನಮ್ಮ ಶಿಷ್ಯಂದ್ರಗಳು ಉತ್ತಮ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ ಈಗ ಉತ್ತಮ ಹುದ್ದೆಯಲ್ಲಿದ್ದಾರೆ. ಅವರ ಜೀವನ ಬಹಳ ಉತ್ಕೃಷ್ಟತೆಯಿಂದ ಉತ್ತಮವಾದ ಕೆಲಸವನ್ನ ಪಡ್ಕೊಂಡಿದ್ದಾರೆ. ಹಾಗೆ ನೀವು ಅದನ್ನ ನಿಮ್ಮ ಪೋಷಕ ವರ್ಗದವರು, ನೀವು ಚಿಕ್ಕ ಮಕ್ಕಳುಗಳನ್ನು 4ನೇ ಕ್ಲಾಸ್ ಅವ್ರಿಗೆ ಅಂದ್ರೆ ಏನು ಗೊತ್ತಿರೋದಿಲ್ಲ, ಇದು ಪೋಷಕರ ಗಮನಕ್ಕೆ ಇದು ಅತಿ ಮುಖ್ಯ. ಅದೇ ರೀತಿಯಾಗಿ ಬಹಳ ಎತ್ತರ ಇರ್ತಕ್ಕಂಥವ್ರು, 150 ಸೆಂಟಿಮೀಟರ್, 149 ಸೆಂಟಿಮೀಟರ್ 4ನೇ ತರಗತಿ ಗೊತ್ತಿರ್ತಕ್ಕಂಥ ಮಕ್ಕಳುಗಳನ್ನ ದಯವಿಟ್ಟು ಮನೇಲಿ ಕೂರಿಸ್ಕೊಳ್ಬೇಡಿ. ಅವರೊಂದನ್ನೇ ಇಂತಹ ಹಾಸ್ಟೆಲ್ಗಳಿಗೆ ಹಾಕಿ ವಿತಿನ್ ಅವರು 7ನೇ ತರಗತಿ ಅಥವಾ 10ನೇ ತರಗತಿ ಒಳಗಡೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುತ್ತಾರೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯ. ಸುಮಾರು ಮಕ್ಕಳು, ಅದರಲ್ಲೂ ಹೈಟ್ ಇರ್ತಕ್ಕಂಥ ಎತ್ತರ ಇರ್ತಕ್ಕಂಥ 150 ಸೆಂಟಿಮೀಟರ್ 152 ಸೆಂಟಿಮೀಟರ್ ಮಕ್ಕಳುಗಳಿದ್ದಾರೆ 4ನೇ ತರಗತಿ ಓದ್ತಿರೋರು. ಅವರು 180 ಸೆಂಟಿಮೀಟರ್ 185 ಸೆಂಟಿಮೀಟರ್ಗೂ ಬೆಳೀತಾರೆ, ಅಂದ್ರೆ 6 ಅಡಿಗಿಂತಲೂ ಜಾಸ್ತಿ.

ಬೆಳೀತದೆ. ಆದ್ರಿಂದ ಅಂತ ಮಕ್ಕಳುಗಳನ್ನೆಲ್ಲ ಮನೆಯಲ್ಲಿ ಕೂರಿಸ್ಕೋಬೇಡಿ. ನಿಮಗೆ ಹಾಸ್ಟೆಲ್ಗೆ ಸೇರ್ಸಕ್ಕೆ ಇಚ್ಛೆ ಇಲ್ಲದೆ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸ್ಥಳೀಯದಲ್ಲಿ ಅವರನ್ನ ಅವರು ಸೂಕ್ತ ಕ್ರೀಡೆ ಅಂದ್ರೆ ಎತ್ತರ ಇರ್ತಕ್ಕಂಥವ್ರಿಗೆ ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಅಥ್ಲೆಟಿಕ್ ನಲ್ಲಿ ಹೈ ಜಂಪ್, ಅಥವಾ ದೃಢಕಾಯವಾಗಿದ್ದು ಎತ್ತರ ಇದ್ದವರಿಗೆ ಶಾರ್ಟ್ ಪುಟ್, ಡಿಸ್ಕಸ್ ಈ ತರ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಿದರೆ ಅವರು ಅತ್ಯುತ್ತಮವಾದ ಕ್ರೀಡಾಪಟುಗಳಾಗೋದ್ರಲ್ಲಿ ಸಂದೇಹವಿಲ್ಲ. ನಾನು ಮೊದಲೇ ತಿಳಿಸಿದಂತೆ ಕ್ರೀಡೆ ಮಾನವನ ಒಂದು ಅವಿಭಾಜ್ಯ ಅಂಗ. ವಯಸ್ಸಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಇರ್ಬೋದು, BP ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಅಥವಾ ಪ್ಯಾರಲೈಸ್ ಆಗಿರ್ಬೋದು, ಅವ್ರಿಗೆಲ್ಲ ಕಂಪಲ್ಸರಿ ಡಾಕ್ಟರ್ ಹೇಳ್ತಾರೆ ವ್ಯಾಯಾಮ ಮಾಡಿ, ಗಂಟೆಗೆ ಬೆಳಗ್ಗೆ ಸಾಯಂಕಾಲ ಒಂದು 5 ಕಿಲೋಮೀಟರ್ ವಾಕ್ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿ ಅಂತ. ಇದು ಸಹ ಒಂದು ಕ್ರೀಡೆಯ ಸಪರೇಟ್ ಒಂದು ಅಂಗ. ವಾಕ್ ಮಾಡೋದು ಅಷ್ಟೇ, ಎಕ್ಸರ್ಸೈಸ್ ಮಾಡೋದು ಅಷ್ಟೇ, ನೋಡಿ ಡಾಕ್ಟರ್ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಒಂದು ಅತಿ ಪ್ರಾಮುಖ್ಯದ ವಿಚಾರವಾಗಿದೆ. ಉತ್ತಮವಾದ ಕ್ರೀಡಾಪಟು ಆದರೆ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತದೆ. ನೀವು ವಿದ್ಯೆಯಲ್ಲಿ ಕಮ್ಮಿ ಇದ್ದರೂ ಸಹ ಕ್ರೀಡೆಯಿಂದ ನೀವು ನಿಮ್ಮ ಮುಂದಿನ ಸಂತೋಷದ ಜೀವನವನ್ನ ಸಾಗಿಸಬಹುದಾಗಿದೆ. ಇದಕ್ಕೆ ಬಹಳಷ್ಟು ನಿದರ್ಶನಗಳಿವೆ. ನನ್ನ ಹಾಗೂ ನಮ್ಮ ಸಹೋದ್ಯೋಗಿ ತರಬೇತುದಾರರ ಶಿಷ್ಯಂದ್ರು ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ರೈಲ್ವೇನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಬ್ಯಾಂಕಿಂಗ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಈಗಾಗಲೇ ಅವರೆಲ್ಲ ಅತ್ಯುತ್ತಮವಾದ ಕ್ರೀಡಾಪಟುವಾಗಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದಲ್ಲದೆ ಅವರು ಡಿಗ್ರಿವರೆಗೂ ಸಹ ಓದು ನಿನ್ನ ಫೀಸನ್ನ ಮರುಪಾವತಿ ಮಾಡ್ತದೆ ಸರ್ಕಾರ. ಹಾಗೂ ನಿಮಗೆ ಏನು ನಾನು ಸ್ಕಾಲರ್ಶಿಪ್ ಅಂದೆ, ಅದು 1 ರೂಪಾಯಿ 2 ರೂಪಾಯಿ ಅಲ್ಲ, 50,000 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡು. ರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದರೆ ನಿಮಗೆ ಗೊತ್ತೇ ಇದೆ, ಯಾರು ಕಾಮನ್ವೆಲ್ತ್ ಗೆದ್ದ ತಕ್ಷಣ ಅವರಿಗೆ 80 ಲಕ್ಷ, 50 ಲಕ್ಷ, ಗೋಲ್ಡ್ಗೆ 1 ಕೋಟಿ, ಸಿಲ್ವರ್ಗೆ 50 ಲಕ್ಷ, 75 ಲಕ್ಷ ಈ ಥರ ಎಲ್ಲ ಕೊಡ್ತಾರೆ. ಅಥವಾ ನೀವು 4 ಮೆಡಲ್ ಗೆದ್ದುಬಿಟ್ರೆ 4 ಇಂಟರ್ನ್ಯಾಷನಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಿ, ಜೊತೆಗೆ ನಿಮ್ಮ ಲೈಫ್ ಟೈಮ್ ಕೆಲಸನೂ ಸಿಗುತ್ತೆ. ಅದು ಏನು ಮಾಮೂಲಿ ಕ್ಲರ್ಕ್ ಹುದ್ದೆ ಅಲ್ಲ, ಅತ್ಯುತ್ತಮವಾದ ಗ್ರೇಡ್ 1 ಹುದ್ದೆಗಳು ನೀವು ಪಡ್ಕೊಳ್ಬಹುದು. ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ, ಮಕ್ಕಳನ್ನ ಬರೀ ಓದು ಅಂತ ನೀವು ಒತ್ತಾಯ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಅವನ ಶಕ್ತಿ ಎಷ್ಟಿರ್ತದೆ ಅಷ್ಟೇನೆ ಅವನು ಮಾಡೋದು. ಕೆಲವರು ಅತ್ಯುತ್ತಮವಾಗಿ ಓದಿ ಕ್ರೀಡೆಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲದಿದ್ರು ಸಹ ಅತ್ಯುತ್ತಮವಾಗಿ ಕೆಲಸ ಬಿಡಿಸ್ಕೊಡ್ತಾರೆ, ಚೆನ್ನಾಗಿ ಓದ್ತಾರೆ, ರ್ಯಾಂಕಿಂಗ್ ಮಾಡ್ತಾರೆ. ಕಡಿಮೆ ಇದ್ದವರು ಕ್ರೀಡೆಯಲ್ಲಿ ಇದರೆ ಇದರಲ್ಲಿ ತೊಡಸ್ಕೊಳ್ತಾರೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಯಾವುದೇ ಕ್ರೀಡೆಯಲ್ಲಿ ತೊಡಸ್ಕೊಂತ ಮಗು SLC ಇರ್ಬೋದು, PUC ಇರ್ಬೋದು, ದೈಹಿಕವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತ ಮಗು ನಾನು ಕಮ್ಮಿ ಮಾರ್ಕ್ಸ್ ತಗೊಂಡೆ ಅಂತ ಸೂಸೈಡ್ ಮಾಡ್ಕೊಂಡಿಲ್ಲ. ಆ ನಿದರ್ಶನನೇ ನಾ ಇದುವರೆಗೂ ಕೇಳಿಲ್ಲ. ಯಾಕೆಂದ್ರೆ ಅವನಿಗೆ ಆತ್ಮವಿಶ್ವಾಸ ಇರ್ತದೆ, ಅವನಿಗೆ ಆತ್ಮಸ್ಥೈರ್ಯ ಇರ್ತದೆ, ನಾನು ವಿದ್ಯೆಯಲ್ಲಿ ಇದ್ದೇನೂ ಸಹ ನನ್ನ ಬದುಕು ತೋರಿಸ್ತೀನಿ, ನನ್ನ ಬದುಕು ಬೇರೆ ರೀತಿಯಲ್ಲಿ ಇದೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ. ಕ್ರೀಡೆಯಲ್ಲಿ ಇರ್ತಕ್ಕಂಥ ಓದಿನೂ ಚೆನ್ನಾಗಿರ್ತಾರೆ ಅವ್ರಿಗೆ, ಆದರೆ ಮನಸ್ಸು ಕ್ರೀಡೆ ಕಡೆ ಯಾವಾಗ ಹೇಳ್ಕೊಂಡು ಹೋಗ್ತಾರೆ. ಆದ್ರಿಂದ ಮಕ್ಕಳಿಗೆ ಓದುವಿನ ಬಗ್ಗೆ ತುಂಬಾ ಒತ್ತಡವನ್ನು ಹಾಕ್ತೀವಿ. ಒತ್ತಡ ಇರಬೇಕು, ಆದರೆ ತುಂಬಾ ಒತ್ತಡವನ್ನು ತರಬಾರ್ದು. ನಾನು ಇಲ್ಲಿ ಸಿಟಿನಲ್ಲಿ ನೋಡ್ತೀನಿ, ಬೆಂಗಳೂರು ಮೈಸೂರು ಸಿಟಿನಲ್ಲಿ ಪ್ರತಿಯೊಬ್ಬರು ಆ ಮಗು ಸ್ಕೂಲಿಗೆ ಬಂದ ತಕ್ಷಣ ಟ್ಯೂಷನ್ಗೆ ಆಗ್ತದೆ, ಅಲ್ಲೇ ಬೇಸತ್ತೋಗಿರ್ತಾನೆ, ಮತ್ತೆ ಟ್ಯೂಷನ್, 1ನೇ ತರಗತಿಯಿಂದ ಟ್ಯೂಷನ್ಗೆ ಆಗ್ತಾ ಇದ್ದಾರೆ, 3 KGಯಿಂದ ಟ್ಯೂಷನ್ಗೆ ಆಗ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಲೋಡು ಜಾಸ್ತಿ ಆದ ತಕ್ಷಣ ಈಗ ಒಂದು ಎತ್ತಿನ ಗಾಡಿನಲ್ಲಿ ಎಷ್ಟು ಎತ್ತಿಗೆ ಸಾಮರ್ಥ್ಯ ಇರ್ತದೋ ಅಷ್ಟು ಲೋಡನ್ನು ಹಾಕಬೇಕು. ಅದಕ್ಕಿಂತ ಜಾಸ್ತಿ ಲೋಡ್ ಆದ್ರೆ ಏನಾಗುತ್ತೆ, ಎತ್ತು ಕುಸಿದು ಬೀಳ್ತದೆ ಅಷ್ಟೇ. ಆ ಲೋಡ್ ಅನ್ನೋದು ಒಂದು ತಲೆಯಲ್ಲಿ ಭಾರವನ್ನು ತುಂಬಾರದು. ಅವರಿಗೆ ವಿಶ್ರಾಂತಿಯೂ ಬೇಕು ಹಾಗೂ ವ್ಯಾಯಾಮವೂ ಬೇಕು. ಎಂಜಾಯ್ಮೆಂಟ್ ಅಂತೀವಿ ನಾವು. ಎಂಜಾಯ್ಮೆಂಟ್ ಅಂದ್ರೆ ಈಗ ಆ ಮಗು 1 ಗಂಟೆ ಪಾರ್ಕ್ನಲ್ಲೋ ಅಥವಾ ಕ್ರೀಡಾ ಮೈದಾನದಲ್ಲೋ ಬಂದ್ರೆ ಅವರ ಲವಲವಿಕೆಯೇ ಬೇರೆ, ಅವರ ಲವಲವಿಕೆಯೇ ಬೇರೆ, ಅಷ್ಟು ಲವಲವಿಕೆಯಿಂದ ಇರ್ತಾರೆ.
ಬರೀ ಓದು.

ಓದು ಅಂತ ಹೇಳ್ತಿದ್ರೆ ಅವನಿಗೆ ಜಿಗುಪ್ಸೆ ಬರು ಮೊದಲು. ಆದ್ರಿಂದ ನಾವು ಸಮತೋಲನವನ್ನು ಕಾಪಾಡ್ಕೊಳ್ಬೇಕು, ಓದು ಇರಬೇಕು, ಅದರ ಜೊತೆಯಲ್ಲಿ ಕ್ರೀಡೆ ವ್ಯಾಯಾಮ ಇವುಗಳು ಸಹ ಇರಬೇಕು. ಕೆಲವರಿಗೆ ದೈಹಿಕವಾಗಿ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ವಾಲಿಬಾಲ್ ಅವೆಲ್ಲ ಟಫ್ ಗೇಮ್ಸ್, ಅದ್ರಲ್ಲಿ ಆಗದೇ ಇದ್ದವರಿಗೆ ಇನ್ನೊಂದು ಇದು ಇದೆ, ಏನು ಫಾರ್ ಎಕ್ಸಾಂಪಲ್ ಚೆಸ್ ಇದೆ. ಚೆಸ್ಸು ಮೆಂಟಲ್ ದೈಹಿಕವಾಗಿಂತ ಅವರಿಗೆ ಮಾನಸಿಕವಾಗಿ ಅದೊಂದು ಮಾನಸಿಕ ಕ್ರೀಡೆ ಅಂತ ನಾವು ಕರಿತೀವಿ. ಅಂತಹ ಕ್ರೀಡೆಗಳಲ್ಲೂ ಸಹ ನಂತರ ತಾವುಗಳು ಮುಂದಿನ ಚಟುವಟಿಕೆಗಳನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನೀವು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲು ಸಹ ಅದರಲ್ಲಿ ವಯಸ್ಸೇನಿಲ್ಲ, ನೀವು 4ನೇ ತರಗತಿಯಿಂದ ಅಥವಾ 3ನೇ ತರಗತಿಯಿಂದ ಪ್ರಾರಂಭ ಮಾಡಬಹುದು. ಅದರಲ್ಲೇನು ವಯಸ್ಸಿನ ಮಿತಿ ಏನಿಲ್ಲ. ಆದ್ರೆ ನೀವು ಎಷ್ಟು ಬೇಗ ನೀವು ಚಿಕ್ಕ ವಯಸ್ಸಿನಲ್ಲಿ 4ನೇ ತರಗತಿ ಅಂದ್ರೆ 10 ವರ್ಷ 9ರಿಂದ 10 ವರ್ಷದಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ನಿಮ್ಮ ಸಾಧನೆ ಮುಂದೆ ನೀವು 16 ವರ್ಷ ಆದ ತನಕ ನಿಮ್ಮ ಸಾಧನೆ ಅತ್ಯುತ್ತಮವಾಗಿ ಬರ್ತದೆ. ಆದರೆ ಪ್ರತಿನಿತ್ಯ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಒಲಿಂಪಿಕ್ಸ್ ನಲ್ಲಿ ಎಲ್ಲಾ ಮಕ್ಕಳುಗಳು ಚಿಕ್ಕ ವಯಸ್ಸು ಮಕ್ಕಳುಗಳು ಭಾಗವಹಿಸಬಹುದು. 6ನೇ ವಯಸ್ಸಿನಿಂದ ಸ್ಟಾರ್ಟ್ ಆಗೋದಿಲ್ಲ, ಏನಿದ್ರು 10ನೇ ವಯಸ್ಸು ನಂತರ ಶುರು ಆಗ್ತದೆ. ಅದರಲ್ಲಿ 10ನೇ ವಯಸ್ಸು ಅಂದ್ರೆ ನಿಮಗೆ ಜಿಮ್ನಾಸ್ಟಿಕ್ ಹೆಸರು ಕೇಳಿದ್ದೀರಾ? ಜಿಮ್ನಾಸ್ಟಿಕ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗತಕ್ಕಂತ ಒಂದು ಕ್ರೀಡೆ. ಅದರಲ್ಲಿ ಚಿಕ್ಕ ಮಕ್ಕಳು 10ರಿಂದ 12 ವರ್ಷ 13 ವರ್ಷದ ಮಕ್ಕಳುಗಳು ಸಹ ಆ ಒಂದು ಕ್ರೀಡೆಯಲ್ಲಿ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ ಎಂಬ. ಇನ್ನು ಬಾಕಿ ಕ್ರೀಡೆಗಳು ಒಲಿಂಪಿಕ್ ನಲ್ಲಿ ಎಲ್ಲ ದೊಡ್ಡವರು ಭಾಗವಹಿಸಿದ್ದು ಎಂಬೋ 25 ವರ್ಷ ಮೇಲ್ಪಟ್ಟ ಮಹಿಳೆಯರು ಹಾಗೂ ಪುರುಷರು ಭಾಗವಹಿಸುವುದು ಬಹಳ ಕಮ್ಮಿ ವಯಸ್ಸು ಅಂದ್ರೆ ಯಾವುದು ಜಿಮ್ನಾಸ್ಟಿಕ್ ನಲ್ಲಿ ಮಾತ್ರ ಆ ವಯಸ್ಸಿನಲ್ಲಿ ಭಾಗವಹಿಸಬಹುದು. ಕ್ರಿಕೆಟ್ ಬಹಳ ಬೇಗ ಮುಂದುವರಿಯುತ್ತೆ. ಕ್ರೀಡೆಯಲ್ಲಿ ವಿಧ ವಿಧವಾದ ಕ್ರೀಡೆಗಳಿವೆ. ಈಗ ನೀವು ಒಂದು ಟಿವಿಯಲ್ಲೇ ನೋಡ್ತೀರಿ ಅಥವಾ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡ್ತೀರಿ, ನೀವು ಕಂಪ್ಯಾರಿಟಿವ್ ಮಾಡಬೇಕು, ಎರಡಕ್ಕೂ ತುಲನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಯಾವ ರೀತಿ ಪ್ಲೇಯರ್ಗಳಿಗೆ ಶ್ರಮ ಇದೆ, ಅದೇ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಆ ಪ್ಲೇಯರ್ಗಳಿಗೆ ಎಷ್ಟು ಶ್ರಮ ಇದೆ. ಫಾರ್ ಎಕ್ಸಾಂಪಲ್ ಯಾಕೆ ಈ ಕ್ರೀಡೆಯನ್ನ ಕ್ರಿಕೆಟ್ ಅನ್ನ ಮಕ್ಕಳುಗಳು ಲೈಕ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಜಾಸ್ತಿ ತುಂಬಾ ಶ್ರಮ ವಹಿಸತಕ್ಕಂತ ಕೆಲಸ ಇಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬ ಬ್ಯಾಟ್ಸ್ಮನ್ ಬರ್ತಾರೆ, 5 ಬಾಲ್ ಫೇಸ್ ಮಾಡ್ತೀರಿ, 6ನೇ ಬಾಲ್ ಔಟ್ ಆಗ್ತೀರಿ, ಹೌದಲ್ಲ? ಆ 6ನೇ ಬಾಲ್ ಔಟ್ ಆಗಿ ನೀವು ಪೆವಿಲಿಯನ್ ಹೋದ್ರೆ ನಿಮ್ಗೆ ಫುಲ್ ರೆಸ್ಟ್. ಇದರಿಂದ ಮಕ್ಕಳುಗಳಿಗೆ ಏನಾಗುತ್ತೆ ಅಂದ್ರೆ ಎಂಜಾಯ್ಮೆಂಟ್ ಜಾಸ್ತಿ ಸಿಗುತ್ತೆ, ಪ್ಲಸ್ ಅವರಿಗೆ ಶ್ರಮ ಅನ್ನೋದು ವ್ಯಾಯಾಮ ಮಾಡ್ತಕ್ಕಂತ ಶ್ರಮ ದೈಹಿಕ ಶ್ರಮ ಬಹಳ ಕಡಿಮೆ ಇದೆ. ಒಂದು ಎಲ್ಲಾ ಈ ಟಿವಿ ಮಾಧ್ಯಮಗಳಲ್ಲಿ ಯಾವುದೇ ಟಿವಿ ನೀವು ಸ್ಪೋರ್ಟ್ಸ್ ಚಾನಲ್ ಹಾಕಿ ಎಲ್ಲದರಲ್ಲೂ ಕ್ರಿಕೆಟೇ ಬರೋದು, ಬೇರೆ ಕ್ರೀಡೆ ಬರೋದೇ ಇಲ್ಲ. ನಮ್ಮ ಪೋಷಕರು ಸಹ ಹಾಗೂ ಕ್ರೀಡಾಪಟುಗಳು ಸಹ ಆಯ್ಕೆ ಮಾಡ್ಕೊಳ್ಳೋದೇ ಜಾಸ್ತಿ ಕ್ರಿಕೆಟ್. ಈಗ ಒಂದು ತಾಲೂಕಿನಲ್ಲಿ 16 ಜನ ಸೆಲೆಕ್ಷನ್ ಮಾಡ್ಕೋತಾರೆ ಕ್ರಿಕೆಟ್ ನಲ್ಲಿ ಅಂತ ಇಟ್ಕೊಳ್ಳಿ. ಒಂದು 2000 ಜನ ಅಥವಾ 1000 ಜನ ಅಥವಾ 500 ಜನ ಕ್ರಿಕೆಟೇ ಆಡ್ತಿದ್ರೆ ಅದ್ರಲ್ಲಿ ಯಾರು ಅತ್ಯುತ್ತಮವಾದವನು, ಅದರಲ್ಲೂ ರಾಜಕೀಯ, ಅದರಲ್ಲೊಂದು 4-5 ಸೀಟು ರಾಜಕೀಯ ವ್ಯಕ್ತಿಗಳ ಮಕ್ಕಳುಗಳಿಗೆ ಹೋಗ್ತದೆ, ಇಲ್ಲ ಅವ್ರ ಸಂಬಂಧಿಕರುಗಳಿಗೆ ಹೋಗ್ತದೆ. ಈ ರೀತಿಯಾಗಿ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಅದರಿಂದ ಯಾರು ಕಮ್ಮಿ ಕ್ರೀಡೆಯಲ್ಲಿ ಎಷ್ಟು ಶ್ರಮವನ್ನು ವಹಿಸ್ತೀರೋ ಅಷ್ಟು ಒಳ್ಳೇದು. ಅಂತ ಕ್ರೀಡೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹೌದು, ನಿಜ, ಇದೆಲ್ಲ ಮಾಧ್ಯಮಗಳು ಮತ್ತು ಪೋಷಕರು ಎಲ್ಲೋ ಕ್ರಿಕೆಟ್ ಅನ್ನೇ ಲೈಕ್ ಮಾಡೋದು ನನಗೆ ಗೊತ್ತು, ಅದ್ರ ಬಗ್ಗೆ ವಾದ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ಬಹಳ ತುಂಬಾ ಸಾಹುಕಾರದ ತುಂಬಾ ಶ್ರೀಮಂತರ ಕ್ರೀಡೆ ಅಂತ ಕರಿತೀವಿ. ಒಂದು ಬ್ಯಾಟು ನಿಮ್ಗೆ ತಗೊಂಡಿರೋ ಕ್ಯಾಪು ಹೆಲ್ಮೆಟ್ ಎಲ್ಲ ಸೇರಿದ್ರೆ ಒಂದು 15,000 ರೂಪಾಯಿಂದ 20,000 ರೂಪಾಯಿ ನೀವು ಖರ್ಚು ಮಾಡಬೇಕು ಬರೀ ಎಕ್ವಿಪ್ಮೆಂಟ್ ತಗೊಳಕ್ಕೆ. ಕ್ರಿಕೆಟ್ ಆಡಬೇಕು ಎಕ್ವಿಪ್ಮೆಂಟ್ ತಗೊಳಕ್ಕೆ 20, ಅದು ಶಕ್ತಿ ಇರತಕ್ಕಂತ ಅವ್ರು ಮಾತ್ರ ತೆಕ್ಕೊಡ್ತಾರೆ. ಇಲ್ಲೇ ಒಂದ್ರೆ ಕಬಡ್ಡಿ ಆಡಮ್ಮ, ಖೋಖೋ ಆಡಮ್ಮ, ಏನು ಖರ್ಚಿಲ್ಲ, ಬರೀ ಒಂದು ಟೀ ಶರ್ಟ್ ಒಂದು ನಿಕ್ಕರ್ ಹಾಕೊಂಡ್ರೆ ಸಾಕು ಅಲ್ವಾ? ಒಂದೇ ನಾಣ್ಯದ 2 ಮುಖ, ವಿದ್ಯಾಭ್ಯಾಸ ಮತ್ತೆ ಕ್ರೀಡೆ. ಒಂದು ಕಡೆ ಹೆಡ್, ಇನ್ನೊಂದು ಕಡೆ ಟೈಲ್, ಜೊತೆ ಜೊತೆಯಲ್ಲೇ ಹೋಗ್ಬೇಕು. ವ್ಯಾಯಾಮ ಎಷ್ಟು ಮುಖ್ಯ ನೀವು ಊರಿನಲ್ಲಿ ನೋಡ್ತೀರಿ, ಕೆಲವರು ವಯಸ್ಸಾದವ್ರನ್ನ ಇನ್ನೊಬ್ಬರು ಕೆಲವರು ರೋಗಿಗಳನ್ನ

0: ಎಲ್ಲರೂ ಸಹ ವ್ಯಾಯಾಮದಲ್ಲಿ ತೊಡಗಿಸ್ಕೊಂಡ್ರೆ ಅವರು ಎಲ್ಲ ವಾಸಿ ಆಗೋದು. ನಂತರ ನೀವು ನಿಮ್ಮಂತ ಚಿಕ್ಕ ವಯಸ್ಸಿನವರು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ, ಯಾವುದೇ ಕ್ರೀಡೆ ಇರ್ಬೋದು, ನೀವು ಹೇಳ್ತಾ ಇದ್ರೆ ಕ್ರಿಕೆಟ್ ಅಂತ ಕ್ರಿಕೆಟರ್ ವಹಿಸ್ಕೊಳ್ಳಿ ಅಥವಾ ಇಷ್ಟಪಡಿ ಅಥವಾ ಬೇರೆ ಯಾವುದೇ ಕ್ರೀಡೆಯನ್ನು ಇಷ್ಟಪಡಿ, ನಿಮ್ಮ ಗ್ರಾಮದಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದು ಕ್ರೀಡೆ ಪ್ರಚಲಿತ ಇರ್ತದೆ ಅಂತ ಕ್ರೀಡೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹಳ್ಳಿಯಲ್ಲಿ ಯಾವುದೇ ಕ್ರೀಡೆ ಇಷ್ಟಪಡ್ತಾರೆ, ಥ್ರೋಬಾಲ್ ಇರ್ಬೋದು ಹೆಣ್ಣು ಮಕ್ಕಳಿಗೆ, ಶಟ್ಲ್ ಇರ್ಬೋದು, ಖೋಖೋ ಅತ್ಯುತ್ತಮವಾದ ಕ್ರೀಡೆ. ಖೋಖೋ ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲದೆ ಇರ್ಬೋದು, ಆದರೂ ಸಹ ಅತ್ಯುತ್ತಮವಾದ ಕ್ರೀಡೆ, ರಾಷ್ಟ್ರ ಮಟ್ಟದವರೆಗೂ ನಡೆಯುತ್ತೆ. ಅದರಲ್ಲಿ ಬೇಕಾದಷ್ಟು ಈಗ ನಮ್ಮ ಇಲ್ಲಿ ಮೈಸೂರಿನಲ್ಲಿ ದಿನಸಿಪುರ ಅಂತಿದೆ, ಅಲ್ಲಿ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಲ್ಲಿ ಬರೀ ಖೋಖೋ ಬಿಟ್ಟರೆ ನೀನು ಆಡಲ್ಲ. ಅವರೆಲ್ಲ ಇವತ್ತು ಏರ್ಫೋರ್ಸ್ ನಲ್ಲಿ ಇದ್ದಾರೆ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು ಟೀಮ್ ಅಲ್ಲಿ ಇರೋದು, ಪೊಲೀಸರಲ್ಲಿ ಇದ್ದಾರೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹಾಗೂ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಅಂತ ಆಲ್ ಇಂಡಿಯಾ ಯೂನಿವರ್ಸಿಟಿ ಕಾಂಪಿಟೇಷನ್ ನಲ್ಲಿ ಚಿನ್ನ ಬೆಳ್ಳಿ ಅಟ್ಲೀಸ್ಟ್ ಮೂರಲ್ಲಿ ಒಂದು ಪದಕ ಅಂತ ಗ್ಯಾರಂಟಿ ಪ್ರತಿ ವರ್ಷ ಅವರಿಗೆ, ಕೆಲಸ ಅಂತ ಗ್ಯಾರಂಟಿ. ಆ ರೀತಿ ತೊಡಗಿಸ್ಕೊಳ್ಬೇಕು. ನೀವು ಇದೇ ಆಯ್ಕೆ ಮಾಡ್ಕೋತೀನಿ, ಇಷ್ಟ ಈ ಕ್ರೀಡೆನೇ ಇಷ್ಟ ಇಷ್ಟ ಇದ್ರೂ ಸಹ ಅದಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಸಹ ಕೊಡಬೇಕಾಗ್ತದೆ. ಹಾಗೂ ಕೆಲವು ಕ್ರೀಡೆಗಳಂತೂ ನಾ ಹೇಳಿ ಮುಂಚೆನೆ ಹೇಳಿದೆ, ಶ್ರೀಮಂತ ಕ್ರೀಡೆಗಳೇ ಬೇರೆ ಇದೆ. ಶ್ರೀಮಂತ ಕ್ರೀಡೆಗಳು ಅಂದ್ರೆ ಸೋಷಿಯೋ ಎಕನಾಮಿಕ್ ಎಕನಾಮಿಕ್ಸ್ ನಲ್ಲಿ ಎಕನಾಮಿಕಲ್ಲಿ ಹೈ ಲೆವೆಲ್, ಕ್ರಿಕೆಟು, ಶಟ್ಲ್ ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಸ್ವಿಮ್ಮಿಂಗು, ಟೇಬಲ್ ಟೆನ್ನಿಸ್ಸು, ಇವೆಲ್ಲ ತುಂಬಾ ಕಾಸ್ಟ್ಲಿ ಗೇಮ್ಗಳು. ಟೇಬಲ್ ಟೆನ್ನಿಸ್ ಕಮ್ಮಿ, ಇದಿಷ್ಟು ಮೆಟ್ಗಳೇ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ತದೆ. ಅದರಿಂದ ನಮ್ಮ ನಮ್ಮ ಆ ಒಂದು ಪರಿಸರಕ್ಕೆ ಇದೆ, ಹಾಗೂ ನಮ್ಮ ತಂದೆ ತಾಯಿಗಳು ಎಷ್ಟು ಖರ್ಚು ಮಾಡಬಹುದು ಅಂತ ತಿಳ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಅಕಸ್ಮಾತ್ ನೀವು ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ಕ್ರೀಡಾಪಟು ಕ್ರಿಕೆಟ್ ನಲ್ಲಿ ಆಗ್ತೀರಿ ಅಂತ ಹೇಳಿದ್ರೆ, ಊರಿನವರ ಸಹಾಯ ತಗೊಂಡು ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹಿರಿಯ ಹಣದಲ್ಲಿ ಚೆನ್ನಾಗಿರ್ತಕ್ಕಂತ ಒಂದು ವ್ಯಕ್ತಿಗಳಿಂದ ಪಡ್ಕೊಂಡು ನೀವು ಕ್ರೀಡೆಯನ್ನ ಮುಂದುವರಿಸ್ಬೋದಮ್ಮ. ಇನ್ನು ಬೇಕಾದಷ್ಟಿದೆ ಹೇಳಲಿಕ್ಕೆ, ಸಮಯ ಅವಕಾಶಗಳು ಕಮ್ಮಿ. ಆದ್ದರಿಂದ ತಾವು ಇವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ, ಪ್ರತಿಯೊಬ್ಬರೂ ಸಹ, ಪ್ರತಿಯೊಬ್ಬರೂ ಸಹ, ಈವನ್ ಅಂಗವೈಕಲ್ಯ ಇರೋರು ಸಹ ಭಾಗವಹಿಸಬೇಕು. ನೀವು ನೋಡಿದಿರಲ್ಲ, ಅಂಗವೈಕಲ್ಯದ ಒಲಿಂಪಿಕ್ ನಡೀತದೆ, ಕೈ ಇಲ್ಲದೆ ಇದ್ದವನು, ಕಾಲಿಲ್ಲದೆ ಇದ್ದವನು, ಎರಡೂ ಕಾಲಿಲ್ಲದೆ ಇದ್ದವರು ಸಹ ಓಡೋದನ್ನ ನೀವು ನೋಡಿರ್ಬೋದು ಟಿ ವಿನಲ್ಲೆಲ್ಲ. ಈ ಸತಿ ಕಾಮನ್ವೆಲ್ತ್ ಅಲ್ಲೂ ಭಾರತ ದೇಶಕ್ಕೆ ಒಂದು 5 ರಿಂದ 6 ಮೆಡಲ್ಗಳು ಬಂದಿದೆ ಅಂಗವೈಫಲ್ಯ ಇರತಕ್ಕಂಥ ಕ್ರೀಡಾಪಟುಗಳು, ಅವರು ಸಹ ಭಾಗವಹಿಸಿ ಪದಕಗಳನ್ನು ಪಡೆದಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ, ಎಲ್ಲರೂ ಸಹ ಒಟ್ಟಿಗೆ ಭಾಗವಹಿಸಿ ನಿಮ್ಮ ಒಂದು ನಿಮಗೆ ಉತ್ಪ್ರೇಕ್ಷಣೆ ಆಗಲಿ. ನೀವುಗಳೆಲ್ಲರೂ ಮುಂದೆ ಇನ್ನೂ ಹೆಚ್ಚಾಗಿ ಭಾಗವಹಿಸಿ, ನನ್ನಿಂದ ನಿಮಗೆ ಉತ್ತೇಜನ ಸಿಕ್ಕಿದ್ದಲ್ಲಿ ನನಗೂ ಸಹ ಸಾರ್ಥಕವಾಗ್ತದೆ, ನೀವು ಸಹ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾತುಗಳಿಂದ ಉತ್ತೇಜನಗೊಂಡಿದ್ರೆ ನನಗೂ ಬಹಳ ಸಂತೋಷವಾಗ್ತದೆ. ಥ್ಯಾಂಕ್ ಯು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಕುರಿತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜಿವಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಮೊದಲನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ನಮ್ಮ 9ನೆಯ ಮೆಟ್ಟಿಲು ಆರಂಭ ಆಗ್ತಾ ಇದೆ ಭಗವದ್ಗೀತೆಯ ಶಿಖರವನ್ನು ಏರಲಿಕ್ಕೆ. ಆ ಮೊದಲನೆಯ ಅಧ್ಯಾಯ ಭಗವಂತನ ನುಡಿಗಳಿಂದ ಆರಂಭವಾಗ್ತಾ ಇದೆ.

ಯಾವುದನ್ನು ತಿಳಿದುಕೊಂಡು ಸಂಸಾರದಿಂದ ಮುಕ್ತನಾಗುವೆಯೋ ಅಂತಹ ಗುಹ್ಯತಮವಾದ ವಿಜ್ಞಾನದಿಂದ ಕೂಡಿದ ಜ್ಞಾನವನ್ನು ಅಸೂಯಾರಹಿತನಾದ ನಿನಗೆ ಹೇಳುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ತನ್ನಲ್ಲಿರುವಂತಹ ಎಲ್ಲ ಜ್ಞಾನದಾರಿಯನ್ನ ನಿನಗೆ ಎರಿತಾ ಇದ್ದೇನೆ ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಾಗ, ಅದು ಆ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ನರೋತ್ತಮನಾದ ಶ್ರೀಕೃಷ್ಣನಿಂದ ನರನಾದ ಈ ಭೂಲೋಕದಲ್ಲಿರುವಂಥ ಎಲ್ಲ ನರರಿಗೆ ಆ ಒಂದು ವಿಷಯವನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಂಸಾರದಿಂದ ಮುಕ್ತನಾಗಬೇಕಾದ್ರೆ ನಾವು ಭಗವಂತನನ್ನು ಸೇರಬೇಕು. ಇಲ್ಲಿ ಸಂಸಾರ ಅಂತಂದರೆ ಒಂದು ಗಂಡು ಹೆಣ್ಣಿನ ಮದುವೆಯ ನಂತರ ನಡೆಸುವಂತಹ ಬದುಕನ್ನು ನಾವು ಲೌಕಿಕವಾಗಿ ಸಂಸಾರ ಅಂತ ಹೇಳಿಬಿಡ್ತೇವೆ. ಆದರೆ ನಿಜಕ್ಕೂ ಸಂಸಾರ ಅಂತಂದರೆ ಅದು ನಮ್ಮ ವೈಯಕ್ತಿಕ ಬದುಕು, ನಮ್ಮ ವೈಯಕ್ತಿಕ ಜೀವನ. ನಾವು ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ವ್ಯಕ್ತಿತ್ವವನ್ನು ಧರಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ, ಹವ್ಯಾಸಗಳ ಮೂಲಕ ಮತ್ತು ಅಭ್ಯಾಸಗಳ ಮೂಲಕ ನಡೆಸುವಂಥ ಒಂದು ಜೀವನದ ಕ್ರಮ ಏನಿದೆ ಅದೇ ಸಂಸಾರ. ಹಾಗಾಗಿ ಆ ಸಂಸಾರದಿಂದ ನಾನು ದೂರ ಹೋಗಿ ಮುಕ್ತನಾಗಬೇಕು, ಆ ಮತ್ತೆ ಆ ಬದುಕೆಂಬ ಜಂಜಾಟದ ಸಂಸಾರವನ್ನು ನಾವು ಮತ್ತೆ ತಾಳಬಾರ್ದು ಅಂತಂದರೆ ನಾವು ಭಗವಂತನನ್ನು ಸೇರಬೇಕು. ಈ ಪ್ರಪಂಚದ ಆಕರ್ಷಣೆಯ ಬಲೆಗೆ ಬೀಳಕೂಡದು. ಯಾವಾಗ ಒಮ್ಮೆ ಅದರ ಆಕರ್ಷಣೆಯ ಬಲೆಗೆ ಬೀಳುತ್ತೇವೆಯೋ ಪುನಃ ಅದರ ಬಲೆಗೇ ಬೀಳಬೇಕಾಗುವಂಥದ್ದು. ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆಸೆಯನ್ನು ತೃಪ್ತಿಪಡಿಸಿ ಯಾರೂ ಅದರಿಂದ ಪಾರಾಗಿಲ್ಲ. ಹಾಗಾಗಿ ಆಸೆಗೆ ಒಂದು ಅಂತ್ಯವೇ ಇಲ್ಲ. ಅದನ್ನು ಒಂದು ಪ್ರಮಾಣದಲ್ಲಿ ತೃಪ್ತಿಪಡಿಸಿದರೆ ಮತ್ತೊಂದು ಪ್ರಮಾಣದಲ್ಲಿ ಅದು ವೃದ್ಧಿಯಾಗುತ್ತದೆ. ಪ್ರತಿಯೊಂದು ಸಲ ಅದನ್ನು ತೃಪ್ತಿಪಡಿಸಿದಾಗಲೂ ಇದೇ ಕೊನೆ ಎಂದು ತೃಪ್ತಿಪಡುತ್ತೇವೆ. ಆದರೆ ಇಂತಹ ಕೊನೆಗಳೆಷ್ಟೋ ಆಗಿ ಹೋಗಿವೆ. ಸುಮ್ಮನೆ ಆಸೆಯನ್ನು ಬಿಡುವುದಕ್ಕೆ ಆಗೋದಿಲ್ಲ. ಒಂದನ್ನು ಬಿಡಬೇಕು, ಮತ್ತೊಂದನ್ನು ಹಿಡಿಯಬೇಕು. ಈ ಪ್ರಪಂಚವನ್ನು ಬಿಡಬೇಕು, ಆದರೆ ಜೊತೆ ಜೊತೆಯಲ್ಲಿಯೇ ದೇವರನ್ನು ಬಿಗಿಯಾಗಿ ಹಿಡಿಯಬೇಕು. ಈ ಪ್ರಪಂಚದ ಆಕರ್ಷಣೆಯನ್ನು ಬಿಟ್ಟು ದೇವರನ್ನು ಹಿಡಿಯದೇ ಇದ್ದರೆ ಬಹಳ ಕಾಲ ನಾವು ಇಂದ್ರಿಯ ವಸ್ತುಗಳಿಂದ ದೂರ ಇರಲು ಸಾಧ್ಯವಿಲ್ಲ. ಪ್ರಪಂಚದ ಬಿರುಗಾಳಿ ಬೀಸಿದೊಡನೆಯೇ ನಾವು ಕೊಚ್ಚಿಕೊಂಡು ಹೋಗ್ತೇವೆ. ಅದಕ್ಕಾಗಿಯೇ ದೇವರೆಂಬ ದೊಡ್ಡ ಆಧಾರವನ್ನು ಹಿಡಿದುಕೊಂಡು ಇರಬೇಕು. ಈ ಪ್ರಪಂಚದಲ್ಲಿ ದೇವರು ಎಂಬ ಆಧಾರ ಸ್ತಂಭ ಒಂದೇ ಒಂದು ಕುಸಿದು ಬೀಳದೇ ಇರುವಂಥದ್ದು. ಉಳಿದೆಲ್ಲವೂ ಕೂಡ ನಮ್ಮನ್ನು ಪರೀಕ್ಷಾ ಸಮಯದಲ್ಲಿ ಕೈಬಿಡುವುದು. ಅದನ್ನು ತಿಳಿದುಕೊಂಡು ಕೂಡ ಅವನ ಕಡೆ ನಾವು ಮನಸ್ಸನ್ನು ಹಾಕಬೇಕು. ಇದು ಗುಹ್ಯತಮವಾದ ವಿದ್ಯೆ, ಅಂದರೆ ತುಂಬ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು. ಇದನ್ನು ಗ್ರಹಿಸುವುದು ತುಂಬ ಕಷ್ಟ. ನಮ್ಮ ಇಂದ್ರಿಯ ಮತ್ತು ಮನಸ್ಸು ಯಾವಾಗಲೂ ನಮ್ಮಿಂದ ಹೊರಗೆ ಇರುವ ದೃಶ್ಯ ವಸ್ತುಗಳನ್ನು ತಿಳಿದುಕೊಳ್ಳುವುದಕ್ಕೆ ತರಬೇತಾಗಿದೆ. ಈ ಆಧ್ಯಾತ್ಮ ವಿದ್ಯೆಯಾದರೂ ಹೊರಗೆ ಹೋಗುವುದಲ್ಲ, ತನ್ನೊಳಗೇ ಮುಳುಗಬೇಕು, ತನ್ನನ್ನೇ ತಿಳಿದುಕೊಳ್ಳಬೇಕು. ಪರಮಾತ್ಮ ಎಂಬುವಂಥವನು ಎಲ್ಲೋ ಹೊರಗೆ ಇರುವವನಲ್ಲ, ಹೊರಗಿಗಿಂತ ಹೆಚ್ಚಾಗಿ ನಮ್ಮೊಳಗೆ ಇರುವಂಥವನು. ನಮಗೆ

0: ಆ ಸಮೀಪವಾಗಿರುವಂಥದ್ದು ಹೊರಗಿನದಲ್ಲ. ಮೊದಲು ನಾನು, ಆಮೇಲೆ ಪ್ರಪಂಚ. ನನ್ನ ಹಿಂದೆಯೇ ನನಗೆ ಜೀವಾಳವಾಗಿರುವವನೇ ಪರಮಾತ್ಮ. ಇಲ್ಲಿ ಗುಹ್ಯ ಎಂಬುವುದನ್ನು ಯಾವುದೋ ಒಂದು ರಹಸ್ಯ, ಇತರರಿಗೆ ಅದನ್ನು ಹೇಳಬಾರದು, ಹೇಳಿದ್ರೆ ಅದರ ಪ್ರಯೋಜನ ಹೊರಟು ಹೋಗೋದು ಎಂಬ ದೃಷ್ಟಿಯಲ್ಲಿ ಇದನ್ನು ಹೇಳಿಲ್ಲ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಎಂಬ ದೃಷ್ಟಿಯಿಂದ ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು, ಹಾಗಾಗಿ ಇದು ತುಂಬ ರಹಸ್ಯವಾದದ್ದು ಅಂತ ಹೇಳಿ ಕೃಷ್ಣ ತಿಳಿಸ್ತಿರುವಂಥದ್ದು. ಇದು ವಿಜ್ಞಾನದಿಂದ ಕೂಡಿದಂತಹ ಜ್ಞಾನ. ಈ ಜ್ಞಾನಕ್ಕೆ ತಳಪಾಯವಾಗಿ ವಿಜ್ಞಾನವಿದೆ, ಅಂದರೆ ಅನುಭವ ಇದೆ. ಈ ಅನುಭವ ದೂರವಾದ ಬರಿಯ ಊಹೆ ಅಥವಾ ಕಲ್ಪನೆಯಲ್ಲ. ಇದನ್ನು ಯೋಗಿಗಳು ತಮ್ಮ ಹೃದಯದ ಪ್ರಯೋಗಶಾಲೆಯಲ್ಲಿ ಮೊದಲು ಕಂಡುಹಿಡಿದಿದ್ದಾರೆ, ಅನಂತರ ಇದನ್ನು ಇತರರಿಗೆ ಹೇಳಿದ್ದಾರೆ. ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರು ನರೇಂದ್ರನಾಗಿದ್ದಾಗ ಶ್ರೀರಾಮಕೃಷ್ಣರನ್ನ, ನೀವು ದೇವರನ್ನು ಕಂಡಿರುವಿರಾ ಎಂದು ಪ್ರಶ್ನಿಸಿದಾಗ ರಾಮಕೃಷ್ಣ ಪರಮಹಂಸರು, ಹೌದು ನಾನು ಕಂಡಿರುವೆ, ನಾನು ನಿನ್ನನ್ನು ನೋಡುವುದಕ್ಕಿಂತ ಸ್ಪಷ್ಟವಾಗಿ ನೋಡುತ್ತಿರುವೆ ಅಂತ ಹೇಳಿ ಹೇಳ್ತಾರೆ. ನಂತರ ಅದೇ ನರೇಂದ್ರನಿಗೆ ಹೇಳ್ತಾರೆ, ಆದರೆ ಎಷ್ಟು ಜನ ದೇವರು ಬೇಕು ಹೇಳು? ಪ್ರಪಂಚದಲ್ಲಿ ಮನುಷ್ಯನಿಗೆ ದೇವರಲ್ಲದ ಇತರ ವಸ್ತುಗಳೆಲ್ಲ ಬೇಕು. ಅದಕ್ಕಾಗಿ ಅವನು ಕಣ್ಣೀರಿನ ಕೋಡಿಯಲ್ಲಿ ಈಜಿಕೊಂಡು ಹೋಗಲು ಸಿದ್ಧನಾಗಿದ್ದಾನೆ. ಆದರೆ ದೇವರಿಗೆ ಎಷ್ಟು ಜನ ಹೀಗೆ ಮಾಡಲು ಸಿದ್ಧವಾಗಿದ್ದಾರೆ ಹೇಳು ಎಂಬ ಮಾತನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಹಾಗಾಗಿ ನಿನಗೆ ಎಲ್ಲ ಈ ಸಂಸಾರದ ಜಂಜಾಟಗಳಿಂದ ಎಲ್ಲದರಿಂದ ನಿನಗೆ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು, ರಾಜ್ಯದ 101 ತಾಲೂಕುಗಳಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ ಈ ತಿಂಗಳ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 300,000+ ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳಾಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ವಿ ಸೋಮಣ್ಣ. ರಾಜ್ಯ ಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ರಾಜ್ಯದ 101 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಅವರು ಮಾಹಿತಿ ಹಂಚಿಕೊಂಡಿದ್ದು, ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೂನ್ನಿಂದ ವಾಡಿಕೆಯ 666 ಮಿಲಿಮೀಟರ್ಗೆ ಬದಲಾಗಿ ಕೇವಲ 465 ಮಿಲಿಮೀಟರ್ ಮಳೆಯಾಗಿದೆ. ಒಟ್ಟಾರೆ ಶೇಕಡಾ 30% ಮಳೆ ಕೊರತೆ ಆಗಿದೆ. ಉತ್ತರ ಒಳನಾಡಿನಲ್ಲಿ ಶೇಕಡಾ 31, ದಕ್ಷಿಣ ಒಳನಾಡಿನಲ್ಲಿ 41, ಮಲೆನಾಡಿನಲ್ಲಿ 35 ಹಾಗೂ ಕರಾವಳಿಯಲ್ಲಿ ಶೇಕಡಾ 24% ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಆಗಸ್ಟ್ 25ರವರೆಗಿನ ಮಾಹಿತಿಯಂತೆ 436,000 ಹೆಕ್ಟೇರ್ಗಳ ಪೈಕಿ ಕೇವಲ 304,000 ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಬಿತ್ತನೆಯಾದ ಬೆಳೆಗಳಿಗೂ ಕೂಡ ಮಳೆ ಸಾಲದೆ ನಿರೀಕ್ಷಿತ ಬೆಳವಣಿಗೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರದ ಬರ ಕೈಬಿಡಿ ಪ್ರಕಾರ ಬರಪೀಡಿತ ತಾಲೂಕು ಎಂದು ಘೋಷಿಸಲು ಹಲವು ಅಗತ್ಯ ಅಂಶಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಸದ್ಯಕ್ಕೆ 101 ತಾಲೂಕುಗಳು ಬರಪೀಡಿತ ಎಂದು ಘೋಷಿಸುವುದಕ್ಕೆ ಅರ್ಹತೆ ಪಡೆದುಕೊಂಡಿವೆ. ಅರ್ಹತೆ ಚೌಕಟ್ಟಿನಲ್ಲಿ ಬರುವ ಉಳಿದ 32 ತಾಲೂಕುಗಳ ಅಂಶಗಳನ್ನು ಪರಿಶೀಲಿಸುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಕಂದಾಯ ಸಚಿವ ಹಾಗೆಯೇ ಉಪಮುಖ್ಯಮಂತ್ರಿಯೂ ಆಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಮಾಹಿತಿ ಹಂಚಿಕೊಂಡಿದ್ದು, ಮಳೆಯ ಕೊರತೆಯ ನಡುವೆ ಬೆಳೆಯುವ ಅಲ್ಪಾವಧಿ ತಳಿಗಳನ್ನು ಬೆಳೆಯುವಂತೆ ರೈತರಿಗೆ ತಿಳಿವಳಿಕೆ ನೀಡಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 815.70 ಟಿಎಂಸಿಗಳಷ್ಟು ನೀರು ಸಂಗ್ರಹವಾಗಿತ್ತು. ಈ ವರ್ಷ 684.09 ಟಿಎಂಸಿಗಳಷ್ಟು ನೀರು ಮಾತ್ರ ಸಂಗ್ರಹವಾಗಿದೆ. ಸದ್ಯ 758 ಗ್ರಾಮಗಳಿಗೆ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಪರಿಸ್ಥಿತಿ ತೀವ್ರವಾದರೆ ಮುಂದಿನ ಬೇಸಿಗೆಯಲ್ಲಿ 2059 ಗ್ರಾಮ ಪಂಚಾಯತ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು ಎಂದು ಅಂದಾಜು ಮಾಡಲಾಗಿದ್ದು, ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಒಟ್ಟು ಒಟ್ಟು 306 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಬರ ಪರಿಸ್ಥಿತಿ ನಿಭಾಯಿಸಲು ಹಣದ ಕೊರತೆ ಇಲ್ಲ ಎಂದು

0: ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 151 ಲಕ್ಷ ಟನ್ಗಳಷ್ಟು ಮೇಲಿನ ಸಂಗ್ರಹ ಇದೆ. ಇದು 33 ವಾರಗಳಿಗೆ ಸಾಕಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಫಸಲ್ ಬಿಮಾ ಯೋಜನೆಯಡಿ ರೈತರು ವಿಮಾ ಪರಿಹಾರ ಪಡೆಯಲು ಅವಕಾಶವಾಗುವಂತೆ ಬೆಳೆ ವಿಮೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಬರದ ಕಾರಣದಿಂದ ಜನರು ಗುಡೆ ಹೋಗುವುದನ್ನು ತಪ್ಪಿಸಲು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ 16,460 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು 66,73,000 ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ವಿವರಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇಪಾಳದಲ್ಲಿ ತೊಂದರೆಗೀಡಾಗಿರುವಂತಹ ಕನ್ನಡಿಗರ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಂತಿದ್ದು ಎದೆಗೊಂದುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಅವರು ನೇಪಾಳದಲ್ಲಿರುವಂತಹ ಕನ್ನಡಿಗ ಮಲ್ಲಿನಾಥ್ ಅವರೊಂದಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಕರ್ನಾಟಕದಿಂದ ನೇಪಾಳ ಪ್ರವಾಸಕ್ಕೆ ಹೊರಟವರ ಸಂಪರ್ಕ ಕಡಿತವಾಗಿದೆ, ಹುಡುಕಾಟದ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ನೇಪಾಳದಲ್ಲಿ ಬೆಂಗಳೂರಿನ 8 ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ಅವರ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢಿ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ಸರ್ಕಾರವು ತುರ್ತು ಕಾರ್ಯಾಚರಣೆ ಕೇಂದ್ರ 24x7 ಸಹಾಯವಾಣಿಯನ್ನು ತೆರೆದಿದ್ದು ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225377 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿಗಳಿದ್ದು ಅವುಗಳನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಗ್ರಾಮೀಣ ನೀರು ಸರಬರಾಜು ಮತ್ತು ಮೂಲಸೌಕರ್ಯದ ಸುಸ್ಥಿರ ಮತ್ತು ವೈಜ್ಞಾನಿಕ ನಿರ್ವಹಣೆಗಾಗಿ ಸಿದ್ಧಪಡಿಸಲಾಗಿರುವಂತಹ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮೊದಲ ಹಂತದ ಪರಿಶೀಲನೆ ಅಡಿಯಲ್ಲಿ ಈವರೆಗೆ 70,000 ಅಧಿಕ ಜಲಸ್ವತ್ತುಗಳ ದಾಖಲೀಕರಣ ಮಾಡಲಾಗಿದೆ. ಎಲ್ಲ ಗ್ರಾಮೀಣ ಆಸ್ತಿಗಳನ್ನು ಜಿಯೋ ಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಖಾತೆ ಸಚಿವರಾದಂತಹ ವಿ ಸೋಮಣ್ಣ ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಬೆಂಗಳೂರಿನ ರಾಮಯ್ಯ ಕಾನೂನು ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದಲ್ಲಿ ಕ್ರೀಡಾಕ್ಷೇತ್ರವನ್ನು ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ಖೇಲೋ ಇಂಡಿಯಾ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಅಲ್ಲದೆ 349 ಕ್ರೀಡಾ ಮೂಲಸೌಕರ್ಯ ಯೋಜನೆಗಳಿಗೆ ಸುಮಾರು 3,176 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಅನುಮೋದನೆ ನೀಡಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ಕೇಂದ್ರ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಸ್ಟೆಮ್ ಸೆಲ್ ಸೈನ್ಸ್ ಅಂಡ್ ರೀಜನರೇಟಿವ್ ಮೆಡಿಸಿನ್ನಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂಕೆ ಸಾತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು

0: ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು 10 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಸಂದೇಶ ನೀಡಿದ್ದಾರೆ. ನಶಮುಕ್ತ ಭಾರತ ಮತ್ತು ಬಲಿಷ್ಠವಾದ ಯುವ ಸಮುದಾಯ ಬೆಳೆಸುವುದು ಕಾರ್ಯಕ್ರಮದ ಧ್ಯೇಯವಾಗಿದೆ ಎಂದು ಅವರು ಹೇಳಿದರು. ಬೆಳಗಾವಿಯ ಕೆಎಲ್ಇ ನರ್ಸಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ್, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಮೂಲಕ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಎಸ್ಎಸ್ ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವ ಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈ ಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಎಂದು ಸಲಹೆ ನೀಡಿದರು.
1: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು ಅಲ್ಲಿ ಮತ್ ಯಾವ ತರ ನಮ್ಗೆ ಅನುಕೂಲಗಳನ್ನು ಅವ್ರು ಮಾಡಿದ್ದಾರೆ ಗವರ್ಮೆಂಟ್ ದಿಂದ, ನಾವು ಮೈ ಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವ್ರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರು ಕೇಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರ ಮಹತ್ವದ ಮಾತುಗಳನ್ನ ಇವತ್ತು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈ ಭಾರತ್ ಅಲ್ಲಿ ಹೋಗಿ ಮೋದಿ ಅವ್ರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನ ಇಲ್ಲಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನ ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
0: ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದ ಒಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯ ಫೈನಲ್ ನಾಳೆ ಜರುಗಲಿದೆ. ಹಾವೇರಿ ಮತ್ತು ಧಾರವಾಡ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ಇಂದು ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಹಾವೇರಿ ತಂಡ ಆತಿಥೇಯ ಬಳ್ಳಾರಿ ತಂಡವನ್ನ 2-1 ಮೂಲಕ ಮಣಿಸಿ ಫೈನಲ್ ಪ್ರವೇಶ ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 101 ತಾಲೂಕುಗಳಲ್ಲಿ ಬರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ ಈ ತಿಂಗಳ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ಬಿ ಸೋಮಣ್ಣ. ರಾಜ್ಯ ಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾಜಿಕ ಸವಲತ್ತು
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ರಾವ್ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
6: ನಮಸ್ಕಾರ
5: ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆಯ ಒಂದು ಪರಿಕಲ್ಪನೆ ಹಿನ್ನೆಲೆ ಕುರಿತು ಹಾಗೇನೇ ಇದು ಜಾರಿಯಾದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
6: ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವನ್ನು ಕೊಂಡೀಡಿ ಪ್ರೋತ್ಸಾಹ ಮಾಡೋದು. ಈ ಯೋಜನೆಯ ಒಂದು ಪರಿಕಲ್ಪನೆ ಏನಂದರೆ ಅವರು ಮುಖ್ಯವಾಹಿನಿಯಿಂದ ದೂರ ಆಗಬಾರ್ದು, ಅವರ ಒಂದು ಅಂಕಿಅಂಶ ಮಾಹಿತಿಗಳ ಒಂದು ದತ್ತಾಂಶ ನಮ್ಮ ಹತ್ರ ಇದ್ದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಅವರು ಸಹಾಯ ತೆಗೆದುಕೊಳ್ಳಿಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಹಾಗೆ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳು ಆಗ್ಬೋದು ಅಂತೇಳಿ ಯೋಜನೆಯ ಒಂದು ಪರಿಕಲ್ಪನೆ ಬಂತು. ಆಗ ಎಲ್ಲ ಕಡೆಯೂ ದೇಶದಲ್ಲೊಂದು ಕೂಗಿತ್ತು, ಏನಂದರೆ ರೈತರಿಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ, ಆಮೇಲೆ MSP ಇಲ್ಲ, ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಯಾವುದೇ ಕಾರ್ಯಕ್ರಮಗಳು ಬಂದರೂ ನಮಗೆ ನೇರವಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಒಂದು

0: ಕೂಗಿತ್ತು. ಆ ಸಂದರ್ಭದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಸೊ ಅದಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಇದೊಂದಿತ್ತು. ಅವರು 4,000 ರೂಪಾಯಿ ಮಾತ್ರ ಕೊಡೋರು ಪ್ರತಿಯೊಬ್ಬ ರೈತನಿಗೆ. ಸೊ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾಯಿತು, 6,000 ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡಿಕೊಂಡಿದೆ. ಅದು 3 ಕಂತಲ್ಲಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ಬರ್ತಾ ಇತ್ತು, ರೈತರಿಗೆ ಬೆಂಬಲ ಯೋಜನೆ ಅಂತ 4,000, ಒಟ್ಟು 10,000 ಕೊಡೋ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೊಡೋದು ಅದನ್ನು ನಿಲ್ಲಿಸಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮಾತ್ರ ಮುಂದುವರೆದಿದೆ. ಇದು 100% ಕೇಂದ್ರ ಪುರಸ್ಕೃತ ಯೋಜನೆ. ಇದಕ್ಕೆ ಹಣವನ್ನ ಖರ್ಚು ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಸೊ ಇದು 1/12/2018 ಜಾರಿಗೆ ಬಂತು. ಆದರೆ ಅದು ರೈತರಿಗೆ ಸಹಾಯಧನ ವರ್ಗಾವಣೆ ಆಗ್ಲಿಕ್ಕೆ ಶುರು ಆಗಿದ್ದು 1 ಫೆಬ್ರವರಿ 2019. ಇದು ಪ್ರತಿ 4 ತಿಂಗಳಿಗೊಮ್ಮೆ ಅವರಿಗೆ 2,000 ರೂಪಾಯಿ ನೇರವಾಗಿ ಅವರ KYC ಇರುವ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಯಾಕಂದರೆ ಈ ಹಣ ಪಡ್ಕೋಬೇಕು ಅಂದರೆ ಬ್ಯಾಂಕ್ ಜೋಡಣೆ ಆಗಬೇಕು, ಬ್ಯಾಂಕ್ ಸಂಪರ್ಕ ಆಗಬೇಕು. ಹಾಗಾಗಿ ಅದೊಂದು ಸಾಂಸ್ಥಿಕ ಇದಕ್ಕೆ ಅವರು ಸೇರ್ಕೊಂಡಂಗೆ ಆಯಿತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಯೋಜನೆಯಲ್ಲಿ ಅವರು ಕೊಡುವಂತಹ ನೆರವೇನಿದೆಯಲ್ಲ, ನಾನು ಆವಾಗಲೇ ಹೇಳಿದಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 1 ಹೆಕ್ಟೇರ್ 2.5 ಎಕರೆ ಜಮೀನಿರೋರಿಗೆ ಮಾತ್ರ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪ ಅಂದರೆ ಒಂದು ಕುಟುಂಬಕ್ಕೆ ಒಂದೇ ಯೋಜನೆ, ಒಂದು ಸಹಾಯಧನ ಅಷ್ಟೇ, ಎಲ್ಲರಿಗೂ ಸಹಾಯಧನ ಬರೋದಿಲ್ಲ. ಪ್ರಾರಂಭದಲ್ಲಿ ಬೇರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಕೊಂಡು 2-3 ತಗೊಳ್ತಾ ಇದ್ದಂಥ ಉದಾಹರಣೆಗಳಿತ್ತು. ಅದೆಲ್ಲ ಕಿಸಾನ್ ಸಮ್ಮಾನ್ ಯೋಜನಾ ದಾಖಲಾತಿ 2.0 ಅಂತ ಏನೋ ಒಂದು ವೆಬ್ಸೈಟ್ ಮಾಡಿದ್ರು, ಅದರಲ್ಲಿ ಅವೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ನೇರವಾಗಿ ಯಾರು ಆ ಒಂದು ಕುಟುಂಬಕ್ಕೆ ಸಹಾಯ ಸಿಗಬೇಕೋ ಅದು ಈಗ ಒಂದೇ ಒಂದು ದೂರಿಲ್ಲದೆ, ಕಂಪ್ಲೇಂಟ್ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ.
1: ಸರ್, ಹಾಗಿದ್ರೆ ವಾರ್ಷಿಕವಾಗಿ ಕೇಂದ್ರ ಸರ್ಕಾರ ಪ್ರತಿ ರೈತ ಕುಟುಂಬಕ್ಕೆ 3 ಕಂತಿನಲ್ಲಿ 2,000 ರೂಗಳನ್ನು ಹಾಕೋದ್ರ ಜೊತೆಗೆ ವಾರ್ಷಿಕವಾಗಿ 6,000 ಕೊಡ್ತಾ ಇದೆ ಈ ಯೋಜನೆ ಮುಖಾಂತರ. ಏನು ಗುರಿ ಉದ್ದೇಶ ಇಟ್ಕೊಂಡು ಈ ಹಣವನ್ನು ಅವರ ಖಾತೆಗೆ ಕೊಡ್ತಾ ಇದೆ ಸರ್?
0: ಸಾಧಾರಣವಾಗಿ ನಾವು ನೋಡೋದೇನಪ್ಪ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ, ಭೂ ಹಿಡುವಳಿದಾರರು, ಸಾಧಾರಣವಾಗಿ ಇವರೆಲ್ಲ ಹೆಚ್ಚಿನ ಜನ ಮಳೆ ಆಶ್ರಿತ ಜನ. ಈಗ ಮಳೆ ಬಂದಾಗ ಅವ್ರಿಗೆ ಭೂಮಿನ ಉಳುಮೆ ಮಾಡೋಕ್ಕಾಗಲ್ಲ, ಅಥವಾ ಕೂಲಿಗೆ ಯಾರನ್ನಾರು ಕರ್ಕೋಬೇಕಂದ್ರೆ ಅವ್ರ ಹತ್ರ ಹಣ ಇರಲ್ಲ. ಅದೇ ರೀತಿ ಎರಡನೇ ಹಂತದಲ್ಲಿ ಬಿತ್ತನೆ ಬೀಜ ತೊಗೊಳಕ್ಕಾಗೋದಿಲ್ಲ, ಗೊಬ್ಬರ ತೊಗೊಳಕ್ಕಾಗಲ್ಲ, ಅಥವಾ ಆಗೇನಾದ್ರು ಕೃಷಿ ಕೆಲಸ ಮಾಡೋಕ್ಕೆ 1-2 ಕೈಯಾಳುಗಳು ಬೇಕಂದರೆ ಅವತ್ತು ಅವ್ರ ಹತ್ರ ಹಣ ಇಲ್ಲದೇ ಮುಂದಕ್ಕಾಗುವಂಥ ಸಂದರ್ಭಗಳು ಬರ್ತದೆ. ಮೂರನೇ ಹಂತದಲ್ಲಿ ಆ ಬೆಳೆಯ ಒಂದು ಕಟಾವು ಆಗುವ ಸಂದರ್ಭದಲ್ಲಿ ಸಹಿತ ರೈತನಿಗೆ ಆರ್ಥಿಕ ಅನುಕೂಲತೆ ಇರೋದಿಲ್ಲ ಅಂಶವನ್ನು ಗಮನಿಸ್ಕೊಂಡು ಇದೊಂದು ಅವರಿಗೆ ಒಂದು ಬೆಂಬಲ ಪ್ರೋತ್ಸಾಹಕ ಅಷ್ಟೇ. ಇದರಿಂದನೇ ವ್ಯವಸಾಯ ಅಂತಲ್ಲ, ನೀನು ವ್ಯವಸಾಯ ಮಾಡ್ತಾ ಇದೀಯ, ಸೊ ನಮ್ಮದು ಒಂದು ಸಹಾಯಧನ ತಗೊಂಡು ಇನ್ನೂ ಉತ್ಸಾಹದಲ್ಲಿ ಮಾಡು. ಆ ಒಂದು ಸಂದರ್ಭದಲ್ಲಿ 2,000 ರೂಪಾಯಿ ಅಥವಾ ಒಂದು ನಗದು ತನ್ನ ಕೈನಲ್ಲಿ ಇಲ್ಲ ಅಂತ ಹೇಳಿ ಅವನು ಅಸಹಾಯಕ ಆಗಬಾರ್ದು. ಸೊ ನಿನ್ನ ಕೆಲಸ ಏನಿದೆ ಅದರಲ್ಲಿ ನೀನು ಮುಂದುವರಿಲಿಕ್ಕೆ ಬೇಕಾದ ಬೆಂಬಲ ನಾವು ಕೊಡ್ತೀವಿ ಅಂತ ಶುರು ಮಾಡಿದಂಥ ಯೋಜನೆ. ಕೆಲವು ರಾಜ್ಯಗಳಲ್ಲಿ ಆ ರಾಜ್ಯ ಸರ್ಕಾರಗಳು ಸ್ವಲ್ಪ ಹಣವನ್ನು ಸೇರಿಸಿ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 6,000 ರೂಪಾಯಿ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಯಾರ್ಯಾರ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂ ಹಿಡುವಳಿ ದಾಖಲೆಗಳು ಸರಿ ಇರಲಿಲ್ಲ, ಅದು ಸರಿ ಮಾಡಿಸ್ಕೊಳ್ಳಿಕ್ಕೊಂದು ಅವಕಾಶ ಆಯಿತು. ಅದಕ್ಕಾಗಿ ಭೂಸ್ವಾಮಿತ್ವ ಯೋಜನೆ ಅಂತ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾರು ಬುಡಕಟ್ಟು ಜನ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನ ಇದ್ದಾರೆ, ಭೂ ದಾಖಲೆಗಳನ್ನು ಅವರು ಅದನ್ನು ಕಾನೂನಾತ್ಮಕವಾಗಿ ಮತ್ತು ಔಪಚಾರಿಕವಾಗಿ ಅದನ್ನ ಡಿಜಿಟಲೈಸ್ ಮಾಡಿ ಕಾರ್ಡ್ಗಳನ್ನ ಕೊಡ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದರಿಂದ ಏನಾಯಿತು, ಅವ್ರ ಜಮೀನುಗಳು ಹದ್ದುಬಸ್ತಾಯಿತು. ಹದ್ದುಬಸ್ತಾದಾಗ ಅವ್ರಿಗೊಂದು ಪ್ರೇರಣೆ ಬರುತ್ತೆ, ಓ ಜಮೀನಿಗೆ ನನ್ನ ಹೆಸರಿನಲ್ಲಿ ಹದ್ದುಬಸ್ತಾಗಿದೆ, ಇದರಲ್ಲಿ ನಾವು ಉತ್ಪಾದನೆ ಮಾಡಿ ಜೀವನ ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ, ಒಳಗಡೆಯಿಂದ ಆಂತರಿಕ ಪ್ರೇರಣೆ ಬರ್ತದೆ ಅಲ್ವಾ. ಯಾಕಂದ್ರೆ ಆ ಒಂದು ಜಮೀನಂತ ಏನಿದೆಯಲ್ಲ ಅದೊಂದು ಆಸ್ತಿ ನಿರ್ಮಾಣ ಅವರಿಗೆ, ಮತ್ತು ಒಂದು ಸಾಮಾಜಿಕ ಭದ್ರತೆ ಕೂಡ. ಎರಡೂ ಆಯಾಮಗಳಲ್ಲಿ ನೋಡಿದಾಗ ಈ ಯೋಜನೆ ಈ ಹಂತದಲ್ಲಿ ತುಂಬ ಇದು ಪರಿಣಾಮ ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ತಳ ಸಮುದಾಯದ ಅನೇಕ ಕುಟುಂಬಗಳು ಇದರಿಂದ ಉತ್ತೇಜನಕಾರಿ ಪಡ್ಕೊಂಡಿದೆ, ಪ್ರಯೋಜನ ಆಗಿದೆ ಅನ್ನೋದು ನಾವು ಗಮನಿಸಬೇಕು. ಸೊ ಇದರಿಂದ ಏನಾಗುತ್ತೆ, ಎರಡನೇ ಹಂತದಲ್ಲಿ ಯಾವಾಗ ಭೂ ದಾಖಲೆಗಳು ಪಕ್ಕ ಆಯಿತು, ಅವ್ರ ಹೆಸರಿನಲ್ಲಿ RTC ಆಯಿತು, ಆಗ ಕೃಷಿ ಸಂಪರ್ಕ ಕೇಂದ್ರ ಏನಂತ ಈಗ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಅದರಿಂದ ಅನೇಕ ಯೋಜನೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ.

0: ಆತರ 27 ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇವತ್ತು ರೈತರಿಗೆ ಲಭ್ಯ ಇದೆ. ಅದನ್ನು ಅವರು ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಪಡಿಬೇಕು. ಅದು ಅವ್ರಗಳು ಸಿಗತ್ತೆ. ಗೊಬ್ಬರ ತಗೊಳ್ಬೇಕಾದ್ರೂ ಅದ್ರ ಮುಖಾಂತರನೇ ತಗೋಬೇಕು. ಕೀಟನಾಶಕಗಳು ಬೇಕು ಅಥವಾ ಬೆಳೆ ಸಂವರ್ಧನೆ ವರ್ಧಕಗಳು ತಗೊಳ್ಳೋದಿದೆ ಅಂದರೆ ಬಯೋಫರ್ಟಿಲೈಸರ್ಸ್ ಏನಿದೆ ಅದು ತಗೊಳ್ಳೋಕ್ಕೂ ಅವ್ರು ಅಲ್ಲಿಂದನೇ ತಗೋಬೇಕು. ATM ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್. 80-90% ರೈತರಿಗೆ ರಿಯಾಯಿತಿ ಸಿಗ್ತದೆ. ಸೊ ಈಗ ಉದಾಹರಣೆಗೆ ಅವರು ನೀರು ಮತ್ತು ತೇವಾಂಶ ನಿರ್ವಹಣೆ ಅಂಶಗಳ ಬಗ್ಗೆ ತಂತ್ರಜ್ಞಾನ ಬಳಸ್ಕೊಳ್ತಾರೆ ಅಂದರೆ ಅದಕ್ಕೆ ಅವರಿಗೆ ಅಲ್ಲಿ ನೆರವು ಸಿಗ್ತದೆ. ಮುಖ್ಯವಾಗಿ ಯಾವುದು, ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಸೊ ಬೋರ್ವೆಲ್ಗೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ವಾಟರ್ ಪಂಪ್ ಮಾಡೋವಂಥದ್ದು ಇರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು. ಇದಲ್ದೇ ಕೃಷಿ ಯಂತ್ರೋಪಕರಣಗಳು ಪಡ್ಕೊಳ್ಳೋಕೆ ಸಹಿತ ರೈತರಿಗೆ ಅದರಲ್ಲಿ ಅವರಿಗೆ ರಿಯಾಯಿತಿ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಇದರೆಲ್ಲ ಏನಂದರೆ ನೋಡಲಿಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ದೊಡ್ಡದಾಗಿ ನಮಗೆ ಕಂಡ್ರೂ ಒಳಗಡೆಯ ರಸ್ತೆಗಳೇನಿದೆಯಲ್ಲ ಈ ಥರದ ಪೂರಕ ಬೆಂಬಲ ಕಾರ್ಯಕ್ರಮಗಳು, ಇದು ರೈತರಿಗೆ ವರದಾನ ಇರುವಂಥದ್ದು. ಇಲ್ಲಿ ರೈತರಿಗೆ ಏನಾಗ್ತಾ ಇತ್ತು, ಹೆಚ್ಚು ಅವಕಾಶಗಳು ಸಿಗ್ತಾ ಇರಲಿಲ್ಲ ಮತ್ತು ಉತ್ತೇಜಕಾರಿ ಅಂಶಗಳು ಇರಲಿಲ್ಲ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಆ ರೈತ ಏನು ಮಾಡಬೇಕು, ಹೋಗಿ KYC ಮಾಡಿಸ್ಕೋಬೇಕು. ರೈತ ಸಂಪರ್ಕ ಕೇಂದ್ರದ KYC ಅಂತ ಕರೀತಾರೆ. ಅದಕ್ಕೊಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡಬೇಕು. ಮುಂದೆ ಅವ್ರು ಏನೇ ಪ್ರಯೋಜನ ಪಡ್ಕೊಳ್ಳೋದಿರಲಿ, ಕಿಸಾನ್ ಸಮ್ಮಾನ ಯೋಜನೆದಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇನ್ಯಾವುದೇ ಪ್ರಯೋಜನ ಅವ್ರು ಪಡ್ಕೊಳ್ತೀವಂದ್ರೂ ಸಹಿತ ಆ ನಂಬರ್ ನಮೂದಿಸಲೇಬೇಕು, ಅವ್ರನ್ನೇ ನೀವು ಫಲಾನುಭವಿ ಮಾಡಬೇಕಂತೇಳಿ ಈಗೊಂದು ನಿಯಮ ಮಾಡಿರೋದ್ರಿಂದ ರೈತರಿಗೆ ಅದೊಂದು ಗುರುತಿಸುವಿಕೆ ಮತ್ತು ಹೆಮ್ಮೆ ಸಹಿತ. ಮೊದಲು ಅಧಿಕಾರಿತವಾಗಿ ಹೋಗಿ ನನಗಿದನ್ನು ಕೊಡಿ ಅಥವಾ ಯಾಕೆ ನೀವು ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಯೋಜನೆ ಒಳಗಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಂಶವನ್ನು ಗಮನಿಸಬೇಕು. 2000 ಬರುತ್ತೆ ಹೋಗುತ್ತೆ ದೊಡ್ಡ ಪ್ರಚಾರ ಅಲ್ಲ ಅದು. ಇದರಿಂದ ನೈತಿಕವಾಗಿ ರೈತ ಎಲ್ಲರ ಸಮಕ್ಕೆ ತಾನು ತಲೆ ಎತ್ತಿ ಸ್ವಾಭಿಮಾನದಿಂದ ನಿಲ್ಲಿಕ್ಕೆ ಒಂದು ಪ್ರೇರಣೆ ಸಿಗತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಸಹಾಯ ತಗೊಂಡಿರೋ ರೈತರ ಮನೆಗಳಲ್ಲೇ ಹೋಗಿ ನಾವು ನೋಡಿದಾಗ ಎಷ್ಟೋ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಧನಾತ್ಮಕವಾಗಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಬದುಕಬಲ್ಲೆವು, ನಮಗೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಸೊ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನಕ್ಕೆ ಇಲ್ಲಿ ಪುಷ್ಟಿ ಸಿಗ್ತದೆ, ಬೇಕಾದ ನೈಪುಣ್ಯವನ್ನು ನಾವು ರೈತ ಸಂಪರ್ಕ ಕೇಂದ್ರಗಳಿಂದ ಪಡ್ಕೊಳ್ತೀವಿ ಅನ್ನೋ ಒಂದು ಸಾಂಸ್ಥಿಕವಾದ ಒಂದು ಬೆಂಬಲ ನಮಗೆ ದೊರೀತಾ ಇದೆ ಅನ್ನೋದು ತೃಪ್ತಿ ಇವತ್ತು ರೈತರಿಗಿದೆ. ಮೊದಲು ಇದು ಇರ್ತಿರಲಿಲ್ಲ, ನೆರವುಗಳು ಹೋಗ್ತಾ ಇತ್ತು, ಅದು ಯಾರಿಗೆ ನೆರವು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬರೀ ದಾಖಲಾತಿಗಳಲ್ಲಿ ಇರ್ತಾ ಇತ್ತು. ಈಗ ಹಾಗಿಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಳವಡಿಸಿರುವ ತಂತ್ರಾಂಶಗಳಿಂದಾಗಿ ಪ್ರತಿಯೊಂದು ಪಾರದರ್ಶಕವಾಗಿ ಕಾಣುತ್ತೀಗ, ಯಾರಿಗೆ ಹೋಗಿದೆ, ಯಾರಿಗೆ ಮುಟ್ಟಿದೆ, ಅವ್ರು ಬೆಳೆ ಮಾಡಿದ್ರ ಇಲ್ವಾ. ಈ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೆಲವರು ಎಷ್ಟೋ ವರ್ಷಗಳಿಂದ ಭೂಮಿನಲ್ಲಿ ವ್ಯವಸಾಯ ಮಾಡಿಲ್ದೇ ಇರೋರು ಸಹಿತ ಫಲಾನುಭವಿ ಆಗ್ಬಿಟ್ಟಿದ್ರು.
1: ಹೌದು,
0: ಆಗೇನಾಯ್ತು, 2.1 ಅಲ್ಲಿ ಹೊಸದಾಗಿ ದಾಖಲಾತಿ ಮಾಡಬೇಕಂದಾಗ ಒಬ್ಬರೊಂದು ಟೆಕ್ನಾಲಜಿ ಕಂಡಿಡಿದ್ರು. ಏನಂದ ಅಂದ್ರೆ, ಆ ಭೂಮಿ ಹತ್ರ ಹೋಗಿ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ನೀವು ವಾಟ್ಸಪ್ ಮುಖಾಂತರ ಇದು ಮಾಡಿದ್ವಿ ಅಂದರೆ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೇನು ಇನ್ಪುಟ್ ಕೊಟ್ಟಿದ್ದಾರೆ, ಏನು ಇನ್ಪುಟ್ ಕೊಟ್ಟಿಲ್ಲ ಅಂತ. ಆ ಥರ 32% ರೈತರು ಏನು ಬೆಳೆ ಮಾಡ್ದೇ ಇದರ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನೆಲ್ಲ ನಿಲ್ಲಿಸಿದ್ರು. ಇದು ಗಮನಿಸ್ಬೇಕು. ಅದು ಕಳೆದ ಮೂರು ವರ್ಷದಲ್ಲಿ ಏನು ಬಿತ್ತನೆ ಮಾಡಿದ್ದಾರೆ, ಭೂಮಿಗೆ ಏನೇನು ವ್ಯವಸಾಯ ಮಾಡಿದ್ದಾರೆ ಅನ್ನೋದು ಮಾಹಿತಿ ಡೇಟಾ ಬರೋಕ್ಕೆ ಶುರು ಆಯಿತು. ಆಗ ಅವರು ತಪ್ಪಾಗ್ತಾ ಇರೋದು ಗೊತ್ತಾಯಿತು. ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ದಾಖಲಾತಿ ಮಾಡೋರೆಲ್ಲ ಕಂದಾಯ ಇಲಾಖೆಯವರು, RIs ಮತ್ತು ಗ್ರಾಮ ಲೆಕ್ಕಿಗರು. ಸೊ ಯಾರು ದಾಖಲೆ ಕೊಟ್ಟರು ಅವ್ರದ್ದೆಲ್ಲ ಸೇರಿಸಿದ್ರು ಅಷ್ಟೇ. ಅವರೇನಲ್ಲಿ ಹೋಗಿ ಬೆಳೆ ಮಾಡಿದಾರಾ ಇಲ್ವಾ ನೋಡ್ತಾ ಇಲ್ಲ. ಒಂದು ನಿಯಮನೂ ಇದೆ, ಪ್ರತಿ RTCನಲ್ಲಿ ಪ್ರತಿ ವರ್ಷಕ್ಕೆ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಿಗರು ಆ ಜಮೀನುಗಳಿಗೋಗಿ ಏನೋ ಅವರು ವ್ಯವಸಾಯ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಅಂತ ದಾಖಲಿಸ್ಬೇಕು ಅಂತ ಒಂದು ನಿಯಮ ಇದೆ. ಬಟ್ ಅದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ಎಲ್ಲರೂ ಏನು ಮಾಡಿದರು, ಇಲ್ಲಿ ದುರುಪಯೋಗ ಮಾಡ್ಕೊಂಡಿದ್ರು. ಆಗ ಎಲ್ಲ ಕಡೆಯಿಂದ ಕೂಗ್ ಬರೋಕ್ಕೆ ಶುರು ಆಯಿತು. ನಿಜವಾಗ ದುಡಿತಾ ಇರೋರಿಗೆ ಓಕೆ, ಏನೂ ಮಾಡದೆ ಆರಾಮಾಗಿರೋರಿಗೆಲ್ಲ, ಊರಿಂದ ವಲಸೆ ಹೋಗಿರೋರಿಗೆಲ್ಲ ನೀವು ಈ ಯೋಜನೆಯಲ್ಲಿ ನೆರವು ಕೊಡ್ತಾ ಇದ್ದಾರಲ್ಲ ಅಂತ ಕೂಗ್ ಬಂತು. ಆಗ ನಾವೆಲ್ಲ ಮತ್ತೆ ಅಧ್ಯಯನ ಮಾಡಿ ಆ ನೀತಿನ ಬದಲಾಯಿಸಬೇಕು ಅಂತ ಒತ್ತಾಯ ತಂದಿದ್ದಕ್ಕೆ ಈಗ ಆಲ್ಮೋಸ್ಟ್ 98% ಜನ ರೈತರು ಯಾರಿದ್ದಾರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನ್ಯಾಯಯುತವಾಗಿ ಸಿಗ್ತಾ ಇದೆ. ನೀವು ಕೇಳ್ಬೋದು, ಸೊ ಈಗ ಒಬ್ಬ ಜಮೀನ್ದಾರ ಅಂತ ಇರ್ತಾನೆ ಊರಲ್ಲಿ, ಅವ್ರಿಗೂ ಸಿಗ್ತಾ ಇದೆಯಲ್ಲ ಅಂತ. ಅವ್ರಿಗೊಂದು 10-12 ಎಕರೆ ಇರ್ಬೋದು, ಆದರೆ ಅವನು RTC ಕೊಟ್ಟರು ಅಂಥದ್ದು ಯಾಕಂದ್ರೆ ಬೇರೆ ಬೇರೆ RTC ನಂಬರಲ್ಲಿದೆ, 2.5 ಎಕರೆ 1 ಹೆಕ್ಟರ್ಗಿಂತ ಕಡಿಮೆ ಅವನು ದಾಖಲಾತಿ ಮಾಡ್ಕೊಂಡಿದ್ದಾನೆ. ಎಷ್ಟೋ ಕಡೆ ಅದು ನೆರವು ತಗೋಬೇಕು ಅಂತ ಹೆಂಡತಿ ಹೆಸರಿಗೆ ಜಮೀನು ಮಾಡಿ ಹೆಂಡತಿನ ದಾಖಲಾತಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಥವಾ ಮಕ್ಕಳಿಗೆ

0: ಕೊಟ್ಟು ಅದು ಮತ್ತೆ ಫರ್ದರ್ ಚಿಕ್ಕ ಚಿಕ್ಕ ಒಡೆತನ ಬಂದಾದ್ಮೇಲೆ ಪ್ರಯೋಜನ ಪಡ್ಕೊಳ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ಜಮೀನ್ನ ಪಾಳು ಬಿಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಬಂದಿರೋ ಕಳೆ ಕೀಳಕ್ಕಾದ್ರೂ ಹಣ ಸಾಕಾಗತ್ತೆ, ನಿರ್ವಹಣೆ ಮಾಡ್ಲಿಕ್ಕಾದ್ರೂ ಆಗತ್ತೆ, ಬದುಗಳನ್ನ ಸರಿ ಮಾಡ್ಕೊಳಕ್ಕಾದ್ರೂ ಈ ಹಣ ಸಾಕಾಗತ್ತೆ ಅಲ್ವಾ. ಈ ತರದ ಸೂಕ್ಷ್ಮ ಹಂತದಲ್ಲಿ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನು ಅಂತ.
1: ಖಂಡಿತ.
0: ಇದ್ರ ಮುಖಾಂತರ ಏನಾಗತ್ತೆ, ಯೋಜನೆ ಒಳಗಡೆ ರೈತ ಸಂಪರ್ಕಕ್ಕೆ ಬರ್ತಾನೆ, ಮಲೆ ಕೃಷಿ ಯೋಜನೆಗಳಿಗೆ ಅವನು ಜೋಡಣೆ ಆಗ್ತಾನೆ. ಆಗ ಅವನಲ್ಲಿ ಒಂದು ಧನಾತ್ಮಕ ಚಿಂತನೆ ಬರುತ್ತೆ, ಓಹೋ ನಾನು ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು, ನಾನು ಏನು ಬೆಳಿಬೇಕು, ಆಹಾರ ಬೆಳೆ ಬೆಳಿಬೇಕಾ, ತೋಟಗಾರಿಕೆ ಬೆಳಿಬೇಕಾ, ತರಕಾರಿ ಬೆಳಿಬೋದಾ, ಅಥವಾ ರೇಷ್ಮೆ ಕೃಷಿ ಮಾಡ್ಬೋದಾ, ಮೀನು ಸಾಗಾಣಿಕೆ ಮಾಡ್ಕೋಬೋದಾ. ಈ ಥರ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲ ಮೂಲಗಳಿಂದ ಆತನಿಗೆ ಏನಾಗುತ್ತೆ, ಆದಾಯ ಬರುತ್ತೆ. ಆ ಆದಾಯ ಬಂದಾಗ ಮಾತ್ರ ರೈತನಿಗೆ ಆಸಕ್ತಿ ಇರುತ್ತೆ, ಇಲ್ಲಾಂದ್ರೆ ಅವನು ಆಸಕ್ತಿ ಇರಲ್ಲ. ಜೊತೆಗೆ ಆ ಹಿಂದೆ ಏನಿತ್ತು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಹಸು ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಕುರಿ ಮತ್ತು ಆಡು ಕೊಟ್ಟಿಗೆಗಳು ಮಾಡ್ಕೋಬೋದಾಗಿತ್ತು, ನೀರ್ಗಾಲುವೆಗಳು ಮಾಡ್ಕೋಬೋದಾಗಿತ್ತು, ಬದುಗಳು ಮಾಡ್ಕೋಬೋದಾಗಿತ್ತು. ಆ ಹಣನೂ ಅವ್ರಿಗೆ ಸಿಗ್ತಾ ಇತ್ತಲ್ವಾ.
1: ಹೌದು.
0: ಈ ಹಣ ಆ ಹಣ ಎರಡೂ ಒಟ್ಟಿಗೆ ಸೇರಿಸಿದ್ರಿಂದ ಅನೇಕ ಜನ ರೈತರು, ನಾವು ನೋಡ್ತೀವಿ ಚಿಕ್ಕ ಹಿಡುವಳಿದಾರರು ಅತ್ಯಂತ ಸಂತೋಷವಾಗಿ, ನಾನು ನೋಡಿದ್ದೀನಿ ಎಷ್ಟೋ ರೈತರ ಮನೆಗಳಲ್ಲಿ ವರ್ಷದಲ್ಲಿ ಒಂದು ಬೆಳೆ ಬಂದರೂ ಸಾಕು, ನನಗೆ ಆಹಾರ ಭದ್ರತೆ ಇರ್ತದೆ.
1: ಹೌದು.
0: ಎರಡನೇ ಬೆಳೆ ಮೂರನೇ ಬೆಳೆ ಏನು ಬರ್ತದೆ ಅದು ಸಮಾಜಕ್ಕೆ ಆಹಾರ ಭದ್ರತೆ ಅಷ್ಟೇ. ಒಂದು ಬೆಳೆ ಚೆನ್ನಾಗಿ ಬಂದರೂ ಸಾಕು, ಮೂರುವರೆ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಲ್ಲಿ ಅವನು ಅತ್ಯಂತ ಧೈರ್ಯವಾಗಿ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕಾಗತ್ತೆ, ಮತ್ತು ಅವನ ಸಾಮಾಜಿಕ ಜೀವನ ಗಟ್ಟಿಯಾಗ್ತದೆ. ಅವರು ಅವರ ಆತನ ಮೇಲೆ ಅವಲಂಬನೆ ಆಗಿರುವ ಅವ್ರ ಮನೆ ಪಶುಸಂಗೋಪನೆ ಸಂಗತಿಗಳೇನಿದೆ, ದನ ಕುರಿ ಆಡು ಕೋಳಿ ಅದೆಲ್ಲನೂ ಅವನ ಕೈಗೆ ಬರ್ತದೆ. ಯಾಕಂದ್ರೆ ಅದಕ್ಕೆ ಫೀಡ್ ಮಾಡಕ್ಕೆ ಅವನ ಹತ್ರ ಏನಾದರೂ ಇರ್ತದೆ. ಒಂದು ಬೆಳೆ ಮಾಡ್ದನ್ ಸುಮ್ಮನೆ ಇರ್ತಾನ, ಖಂಡಿತ ಇನ್ನೊಂದು ಬೆಳೆ ಮಾಡೇ ಮಾಡ್ತಾನೆ ಅಲ್ವಾ. ಕಾಳುಗಳು ಬೆಳೆದೆ ಬೆಳಕ ಆಹಾರ ಭದ್ರತೆ ಅಲ್ಲೇ ಬಂದ್ಬಿಡ್ತಲ್ಲ ಅವನಿಗೆ.
1: ಹೌದು.
0: ಸಾಮಾಜಿಕ ಭದ್ರತೆನೂ ಬಂತು, ಸಾಮಾಜಿಕ ನ್ಯಾಯನೂ ಬಂತು, ಆಹಾರ ಭದ್ರತೆನೂ ಬಂತು. ಸೊ ಈ ತರ ಕನ್ವರ್ಜೆನ್ಸನ್ನು ನಾವು ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಇದು ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿಕೊವ ಒಂದು ಪ್ರಯತ್ನ ಅನ್ನೋದು ನಾವು ಮರಿಬಾರ್ದು.
1: ಖಂಡಿತ.
0: ಅದಕ್ಕೆ ಇದು ಸ್ಟೆಪ್ಪಿಂಗ್ ಸ್ಟೋನ್, ಈ ತರ ಯೋಚನೆ ಮಾಡಬೇಕು. ಇದು ರೈಟ್, ಯಾಕಂದ್ರೆ ಇದನ್ನು ಕಾಯ್ದೆ ಮಾಡಿದ್ದಾರೆ, ಸರ್ಕಾರ ಅದಕ್ಕೆ ಕೊಡ್ತಾ ಇದೆ. ನನ್ನ ಪ್ರಕಾರ ಕೆಡದ ಅದು ಇನ್ನೂ ಜಾಸ್ತಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಅಂದ್ರೆ ಈಗಿನ ಸರ್ಕಾರದ ನೀತಿ ಪ್ರಕಾರ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವ ಒಂದು ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಂಡ್ರೆ ಇನ್ನೂ ಒಂದು 10-15% ರೈತರು ದೂರ ಉಳಿತಾರೆ. ಯಾಕಂದ್ರೆ ಅವ್ರು ವ್ಯವಸಾಯನೇ ಮಾಡ್ತಾ ಇಲ್ಲ. ಇದೊಂಥರ ಲಾಟ್ರಿ ಟಿಕೆಟ್ ಹಣ ಬಂದಂಗೆ ಅಂತ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ ಅಂತ ತೆಗೆದಿಟ್ಕೊಳ್ತಾರೆ, ಈಗಲೂ ಇದ್ದಾರೆ. ಅಂಥದನ್ನು ಗುರುತಿಸಿ ನಾವು ಯಾವ ರೈತರು ಕಷ್ಟಪಡ್ತಾ ಇದ್ದಾರೆ ಅಥವಾ ಯಾವ ರೈತ ಮಹಿಳೆ ಕಷ್ಟಪಡ್ತಾ ಇದ್ದಾಳೆ ಅವ್ರ ಕುಟುಂಬ ಸಲುವಾಗಿ, ಅವ್ರಿಗೆ ಜಾಸ್ತಿ ನೆರವು ಕೊಡಿ. ಅಥವಾ ಯಾವ ಯುವಕರು ಮುಂದೆ ಬರ್ತಾರೆ, ವ್ಯವಸಾಯನ ನಾನು ಪ್ರಧಾನ ವೃತ್ತಿಯಾಗಿ ತಗೊಂಡು ಜೀವನ ಮಾಡ್ತೀನಿ ಅನ್ನೋರು ಯಾರು ಬರ್ತಾರೆ ಅವ್ರಿಗೆ ಇನ್ನೂ ಜಾಸ್ತಿ ಸಹಾಯ ಕೊಡಿ. ಆಗೇನಾಗತ್ತೆ, ಇದೊಂದು ಸ್ಥಿರವಾಗಿ ನಿಲ್ಲಕ್ಕೆ ನೆಲೆಗೊಳ್ಳಲಿಕ್ಕೆ ಗ್ರಾಮಗಳಲ್ಲಿ ಒಂದು ಅವಕಾಶ ಆಗ್ತದೆ.
1: ಖಂಡಿತ.
0: ಆ ನಿಟ್ಟಿನಲ್ಲಿ ಇದನ್ನು ನಾವು ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ.
1: ಸರ್, ಆಗಿದ್ರೆ 1.5-2.5 ಎಕರೆ ಭೂಮಿಯನ್ನು ಹೊಂದಿರುವಂಥ ಸಣ್ಣ ಹಿಡುವಳಿ ರೈತ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಣಿಯನ್ನು ಮಾಡಿ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸೋ ಪ್ರಕ್ರಿಯೆ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
0: ಯಾವುದೇ ವ್ಯಕ್ತಿ ಅವನ ಫೋನಿಂದನೂ ಮಾಡ್ಬೋದು, ಇಲ್ಲ CSE ಕೇಂದ್ರಗಳು ಸಾಮಾನ್ಯ ನಾಗರಿಕ ಕೇಂದ್ರಗಳಂತ ಏನು ಮಾಡಿದಾರೆ ಅಲ್ಲಿಂದ ಮಾಡ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಇರೋ ಬಾಪು ಸೇವಾ ಕೇಂದ್ರಗಳಿಂದ ಮಾಡ್ಬೋದು. ಆಯ್ತಾ. ಮೇಲೆ ಬೇಕಾದರೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲೂ ಸಹಿತ ನೀವು ಮಾಡಿಸ್ಬೋದು, ಎಲ್ರಿಗೂ ಅವಕಾಶ ಇದೆ. OTP ಬರುತ್ತೆ, ಆ OTP ಹೇಳಾದ್ಮೇಲೆ ಮತ್ತೆ ದಾಖಲೆಗಳು ಮುಂದಕ್ಕೆ ತೊಗೊಳುತ್ತೆ, ತೊಗೊಂಡಾದ್ಮೇಲೆ ನಿಮಗೊಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ ನೀವು ಭದ್ರವಾಗಿ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಇದಕ್ಕೆ ಬ್ಯಾಂಕ್ KYC ತುಂಬ ಮುಖ್ಯ. ಯಾವುದು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಇದೆ ಅದೇ ದಾಖಲೆ ಕೊಡಬೇಕು, ಅದಕ್ಕೆ ಆಧಾರ್ ಸೀಡ್ ಆಗಿರಬೇಕು. ಯಾಕಂದ್ರೆ OTP ಬರೋದೇ ಆಧಾರ್ ನಂಬರ್ ಮೇಲೆ.
1: ಹೌದು.
0: ಸೊ ಹಾಗಾಗಿ ಅದನ್ನು ನಾವು ಮಾಡಬೇಕು. ಸೊ ಅಂಥವ್ರಿಗೆಲ್ಲ ಹಣ ಬರುತ್ತೆ. ಈಗ ಆ ಥರದೆಲ್ಲ ತಪ್ಪುಗಳು ಎಡವಟ್ಟುಗಳು ಮೇಲೆ ಯಾರೋ ಹೇಳಿದ ಹೇಳಿಕೆ ಮಾತುಗಳು ಕೇಳಿ ತಮ್ಮ ಮಾಡಿರೋ ತಪ್ಪುಗಳೆಲ್ಲ ಈಗ ತಿದ್ದಿದ್ದಾರೆ. ಈಗೇನಂತ ಕಂಪ್ಲೇಂಟ್ಗಳೇನಿಲ್ಲ. ಈಗ ದಿಲ್ಲಿನಲ್ಲಿ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರು ಸಾಕು, ರೀಜನ್ 6 ಪ್ರಾದೇಶಿಕ ವಲಯಗಳು ಮಾಡ್ಕೊಂಡಿದ್ದಾರೆ. ಆ ಪ್ರಾದೇಶಿಕ ವಲಯದಲ್ಲಿ ಬರೋ ಎಲ್ಲಾ ರೈತರಿಗೂ 1-2 ನಿಮಿಷದಲ್ಲಿ ಅವರವ್ರ ಖಾತೆಗೆ ನೇರವಾಗಿ ಹಣ ಜಮಾ

0: ಇದೆ, ಬ್ಯಾಂಕ್ ಹೋಗೋ ಅವಶ್ಯಕತೆ ಇಲ್ಲ, ಅವರು ಅದನ್ನ ತಮ್ಮ ವ್ಯವಹಾರಕ್ಕೆ ಅವರು ಬಳಸ್ಕೊಳ್ಬಹುದು. ನಾವು ಕೆಲವು ಈ ಹಣವನ್ನ ಬಳಸ್ಕೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಒಗ್ಗೂಡಿಸುವಿಕೆ ಮುಖಾಂತರ ವ್ಯವಸಾಯ ಮಾಡ್ತಿರೋ ಕೆಲವು ರೈತರನ್ನ ಹೋಗಿ ಅಧ್ಯಯನ ಮಾಡಿದ್ದೀವಿ. ಸೊ 4-5 ವರ್ಷದಲ್ಲಿ ಇದ್ದಂತಹ ಮಟ್ಟಕ್ಕೂ ಈಗಲೂ ಅವರ ಗುಣಮಟ್ಟ ಚೆನ್ನಾಗಾಗಿದೆ, ಆದಾಯ ಮೂಲ ಜಾಸ್ತಿ ಆಗಿದೆ, ಮತ್ತೆ ರೈತರ ಮನೆಯಲ್ಲಿ ಆಸ್ತಿ ನಿರ್ಮಾಣ ಆಗಿದೆ, ಇದು ಗಮನಿಸಬೇಕು. ಅದಕ್ಕೊಂದು ಮೌಲ್ಯ ಬಂದಿದೆ. ಮೊದಲು ಅವ್ರೇನು ಬಂಜರು ಭೂಮಿ ಬಿಟ್ಟಿದ್ರು, ವ್ಯವಸಾಯ ಮಾಡದೆ ಭೂಮಿ ಬಿಟ್ಟಿದ್ರು, ಚಿಕ್ಕ ಪ್ಯಾಚ್ ಆದ್ರೂ ಅದಕ್ಕೆ ಬೆಲೆ ಇರಲಿಲ್ಲ. ಈಗ ವ್ಯವಸಾಯ ಅದ್ರ ಮೇಲೆ ಕೃಷಿ ಮಾಡಕ್ಕೆ ಅವರು ಶ್ರಮದಿಂದ ಮಾಡಕ್ಕೆ ಶುರು ಮಾಡಾದ್ಮೇಲೆ ಮತ್ತೆ ಈ ಹಿಂದೆ ಇದ್ದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಸಹಕಾರವನ್ನು ಪಡ್ಕೊಂಡವರು ಮಾಡ್ಕೊಂಡಿದ್ದರಿಂದಾಗಿ ಇವತ್ತು ನಮಗೇನು ಗೊತ್ತಾಗ್ತಾ ಇದೆ, ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನಿನ್ನು ನಾವು ಸುಸ್ಥಿರತೆಗೆ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಗಳಾಗಬೇಕು. ಅದಕ್ಕಿನ್ನೂ ಸಮಗ್ರ ಬೆಳೆ ಪದ್ಧತಿ ಇಂಥ ಸಂಗತಿಗಳ ಬಗ್ಗೆ ವ್ಯಾಪಕ ಚರ್ಚೆಯಾಗಿ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಿದ್ರೆ ಖಂಡಿತ ಅವ್ರು ಕೈ ಹಾಕ್ತಾರೆ. ಯಾಕೆ ಒಂದು ಸೀಬೆ ಗಿಡ ನೆಟ್ಟರೆ ಇವತ್ತು ಹಣ್ಣು ಕೊಡಕ್ಕೆ 4 ವರ್ಷ ಬೇಕು, ಒಂದು ಪಪ್ಪಾಯಿ ಗಿಡ ಇವತ್ತು ನೆಟ್ಟರೆ ಹಣ್ಣು ಬರೋದಕ್ಕೆ 1 ವರ್ಷದ ಮೇಲಾಗತ್ತೆ, ಒಂದು ತುಳಸಿ ಗಿಡ ಹಾಕ್ಕೊಂಡ್ರೆ ಅದು ವಿಸ್ತಾರವಾಗಿ ಅರಳಿ ಅದರಿಂದ ಏನಾದ್ರು ನಾವು ಎಲೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೂ 8-9-10 ಒಂದು ತಿಂಗಳು ಬೇಕು ಅಲ್ವಾ. ಅಲ್ಲೋರು ಕಾಯ್ಕೊಂಡು ಅದಕ್ಕೆ ಉಪಚಾರ ಮಾಡಬೇಕಲ್ಲ, ಅವನು
1: ಹೌದು
0: ಉಪಚಾರ ಮಾಡಬೇಕಲ್ಲ, ನೋಡ್ಕೋಬೇಕು. ಮೊದಲೇ ರೈತನಿಗೆ ಅನೇಕ ಕಡೆ ಕಾಲುವೆ ನೀರಿದೆ, ಕೆಲವು ಕಡೆ ಅವ್ರದ್ದೇ ಬೋರ್ವೆಲ್ ನೀರಿದೆ, ಕೆಲವು ಕಡೆ ನದಿ ಬೆಡ್ಡಿಂದ ನೀರು ತಂದುಕೊಡೋ ಅಂತ ಏತ ನೀರಾವರಿ ಯೋಜನೆಗಳಿದೆ, ಅಥವಾ ಅವರೂರಲ್ಲಿರೋ ಕೆರೆಯ ಮುಂಭಾಗದಲ್ಲಿರೋ ಜಮೀನುಗಳಿಗೆ ವರ್ಷದಲ್ಲಿ 3-4 ತಿಂಗಳು ನೀರು ಕೊಡ್ತಾರೆ. ಆಮೇಲೆ ಕೆರೆ ನೀರು ತುಂಬಿಸುವ ಕಾರ್ಯಕ್ರಮಗಳು ಕೆಲವು ಕೆರೆಗಳನ್ನ ಈಗ ನಾವು ಕನೆಕ್ಟ್ ಮಾಡಿರೋದು ನಾವು ನೋಡ್ತೀವಿ. ಇದ್ರ ಜೊತೆಗೆ ಮಳೆನೂ ಆಗುತ್ತೆ. ಸೊ ಇಷ್ಟೆಲ್ಲ ನೀರಿನ ಮೂಲಗಳನ್ನ ಇಟ್ಕೊಂಡು ರೈತ ಸುಸ್ಥಿರ ಕೃಷಿ ಕಡೆಗೆ ಗಮನ ಕೊಟ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಮ್ಮ ಅಧ್ಯಯನಗಳು ಹೇಳ್ತಾ ಇದೆ.
1: ಸರ್, ಈಗ ಈ ಯೋಜನೆಗೆ ನೋಂದಣಿಯನ್ನ ಮಾಡಿಸಿ ಬಹಳಷ್ಟು ದಿನಗಳಾಗಿರುತ್ತೆ ಸರ್, ಆದರೂ ಕೆಲವೊಂದು ಬಾರಿ ಒಂದು 2-3 ಕಂತು ಹಣ ಜಮಾ ಆಗಿರುತ್ತೆ ಸರ್, ಮಧ್ಯದಲ್ಲಿ ಏನಾದರೂ ಹಣ ಜಮಾ ಆಗೋ ನಿಟ್ಟಿನಲ್ಲಿ ಏನಾದರೂ ಅಡೆತಡೆಗಳಾಯಿತು, ತೊಂದರೆ ಆಯಿತು ಅಂದರೆ ರೈತರು ಎಲ್ಲಿ ಮತ್ತು ಹೇಗೆ ಸಂಪರ್ಕ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ?
0: ಇಲ್ಲಿ ಒಮ್ಮೆ ಹಣ ಬರಕ್ಕೆ ಶುರು ಆದರೆ ಬರ್ತಾನೆ ಇರುತ್ತೆ. ಯಾಕಂದ್ರೆ ನೀವು ಪದೇ ಪದೇ ಬ್ಯಾಂಕ್ ಖಾತೆ ಚೇಂಜ್ ಮಾಡಲ್ಲ, KYC ಚೇಂಜ್ ಮಾಡಲ್ಲ, ಫೋನ್ ನಂಬರ್ ಚೇಂಜ್ ಮಾಡಲ್ಲ. ನೀವು ಯಾವ ಫೋನ್ ನಂಬರ್ OTPಗೆ ಕೊಟ್ಟಿದ್ದೀರಾ, ರಿಜಿಸ್ಟರ್ ಮಾಡಿದ್ದೀರಾ, ಆ ನಂಬರ್ನ ನೀವು ಮೇಂಟೈನ್ ಮಾಡಬೇಕು. ಕೆಲವರಲ್ಲಿ ಏನಿದೆ ಅಂದರೆ ಆ ಕಂಪ್ನಿದು ಈ ಕಂಪ್ನಿದು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಆಫರ್ ಇದೆ ಅಂತ 4-5 ಸಿಮ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಕೊನೆಗೆ ರೈತನಿಗೆ ಈ ದಾಖಲಾತಿ ಮಾಡುವಾಗ ಯಾವ ನಂಬರ್ನ ನೋಂದಾಯಿ ಮಾಡಿದ್ದೀವಿ ಅನ್ನೋದೇ ಅವ್ರಿಗೆ ಮರ್ತೋಗಿರುತ್ತೆ.
1: ಹೌದು,
0: ಇಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಆ ಒಂದು ದೂರವಾಣಿ ಚಾಲನೆಯಲ್ಲಿಲ್ಲ, ಕರೆನ್ಸಿ ಇಲ್ಲ, ಅದು ಚಲಾವಣೆಯಲ್ಲಿ ಇಲ್ಲ ಅಂದಾಗ ಮಾತ್ರ ನಿಮಗೆ ಮಾಹಿತಿ ಬರೋದು ಇಲ್ಲ. ಯಾವಾಗ ಅದು, ಈಗ ಒಂದು ಹೊಸ ನಿಯಮನೂ ಇದೆ, ಯಾವುದು ಸಿಮ್ ಎರಡು ಅಥವಾ 3 ತಿಂಗಳು ನೀವು ರೀಚಾರ್ಜ್ ಮಾಡಲಿಲ್ಲ ಅಂದರೆ ಆ ಸಿಮ್ನ ಕಂಪ್ನಿಯವರು ನಿಮ್ಮ ಗಮನಕ್ಕೆ ತರದೇನೆ ಅದನ್ನು ವಿಡ್ರಾ ಮಾಡಿ ಬೇರೆ ಯಾರಿಗಾದ್ರೂ ಕೊಡ್ಬೋದಂತ ನಿಯಮ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅದೇ ನಂಬರ್ ಇನ್ಯಾರಿಗೋ ಹೊರಟೋಗಿದೆ ಬೇರೆಯವ್ರ ಹೆಸರಿನಲ್ಲಿ, ಅಲ್ಲೇನಾಗುತ್ತೆ ಅಂದರೆ ಆ ನಂಬರ್ಗೆ ಅವರು ಹಣ ಹಾಕೋಕ್ಕೆ ಹೊರಟಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಏನೋ ಆಗೇನಾಗುತ್ತೆ, ಅಂಥ ಹಣಗಳೆಲ್ಲ ಪಕ್ಕಕ್ಕೆ ಹೊರಟೋಗುತ್ತೆ.
1: ಹೌದು,
0: ನೀವು ಮತ್ತೆ ವಾಪಸ್ ಹೋಗಿ ಯಾಕೋ ನಂಗೆ ಹಣ ಬರ್ತಾ ಇಲ್ವಲ್ಲ ಅಂತ ಎಲ್ಲಿ ಚೆಕ್ ಮಾಡಿಸ್ಬೇಕು, ಮತ್ತೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ದಾಖಲೆಗಳೆಲ್ಲ ತೆಗೆಸಿ ಮತ್ತೆ ಅಲ್ಲಿ ನೀವು ನಿಮ್ಮ ಹೊಸ KYC ಕೊಟ್ಟು ಅಲ್ಲಿ ನಿಮ್ಮ ಯಾವ ಫೋನ್ನ ಬಳಸ್ತೀರಾ ಆ ನಂಬರ್ ನೀವು ಮತ್ತೆ ದಾಖಲು ಮಾಡಿಸಿ ಅದು ಒಮ್ಮೆ KYC ಓಕೆ ಅಂತ ಬಂದಾದ ಮೇಲೆ ಮತ್ತೆ ನಿಮ್ಗೆ ಹಣ ಬರಕ್ಕೆ ಶುರು ಆಗುತ್ತೆ. ಇದೇ ರೀತಿ LPGನಲ್ಲೂ ಇದೆ.
1: ಹೌದು,
0: ಈಗ 3 ತಿಂಗಳು ಅವ್ರು ಸಿಲಿಂಡರ್ ತಗೊಳ್ಳಿಲ್ಲ ಅಂದ್ರೆ ಅದು ಡೊಸೈಲ್ ಕೊಟ್ಟೋಗಿರುತ್ತೆ. 4ನೇ ತಿಂಗಳು ನೀವು ಬೇಕು ಅಂದ್ರೆ ನೀವು ಕಂಪ್ನಿ ಹತ್ರ ಹೋಗ್ಬಿಟ್ಟು ವೆಬ್ಸೈಟ್ನಲ್ಲಿ ಅದನ್ನ ಕ್ಲಿಕ್ ಮಾಡಿಸ್ಬೇಕು. ಇಲ್ಲೂ ಅದೇ ತರನೇ. ಹಾಗಾಗಿ ಆ ಹಣ ಯಾರು ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ ನಗದು ಅವರು ವಿತರಣೆ ಮಾಡ್ತಾ ಇಲ್ಲ. ಅದು ಬ್ಯಾಂಕಿಂದ ಬ್ಯಾಂಕ್ಗೆ ಫಂಡ್ ಬೇಸ್ ಅಕೌಂಟ್ ಸಿಸ್ಟಮ್ ಅಂತ ಒಂದಿದೆ, ಅದರಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. ಅದು ಯಾರು ದುರುಪಯೋಗನೂ ಮಾಡ್ಕೊಳಕ್ ಆಗಲ್ಲ, ಎತ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ, ನಿಮಗೆ ಅದು ಬರುತ್ತೆ. ಆದರೆ ಇಷ್ಟು ಕಂತುಗಳು ನೀವು ತೆಗೆದುಕೊಂಡಾದ್ಮೇಲೆ ರೈತ ಜಾಗೃತ ಆಗಬೇಕು.
1: ಖಂಡಿತ,
0: ನನ್ನ ಪ್ರಕಾರ ಯಾಕೆ ಬರಲಿಲ್ಲ ನನಗೆ ಅಂತ ಅವ್ರು 48 ಗಂಟೆಯಲ್ಲಿ ಅವ್ರು ಯೋಚನೆ ಮಾಡಿ ಕೂಡಲೇ ಅವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ನೋಡಿ ನನ್ನ ಜಮಾ ಆಗಿಲ್ಲ ಅಂತ ಮಾಹಿತಿ ಕೊಟ್ಟು ಅಲ್ಲೇನಾದ್ರು ಹೊಸ KYC ಕೊಡೋದಿದ್ರೆ ಕೊಟ್ಬಿಟ್ಟು ಅದನ್ನ ಪಕ್ಕ ಮಾಡ್ಕೊಳ್ಳಿ. ಇದೊಂದು ವ್ಯವಹಾರ ಪ್ರಜ್ಞೆ ರೈತರು ಇಟ್ಕೊಂಡ್ರು ಅಂದರೆ ಇದು ಸದಾ ಈ ಯೋಜನೆ ಇರೋರ್ಗು ಅವ್ರಿಗೆ ನೆರವು ಸಿಗ್ತಾನೇ ಇರುತ್ತೆ. ಸೊ ನನ್ನ ಕಾಳಜಿ ಏನಂದ್ರೆ ಯೋಜನೆಯಿಂದ ವಂಚಿತರಾಗಬಾರ್ದು ನೀವು.
1: ಹೌದು,
0: ನಿಮ್ಮ ಒಂದು ಜಾಣ ನಡೆ ಒಂದು ಕೆಲವು ನೈಪುಣ್ಯತೆಗಳನ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ಇದು ನಿಮಗೆ ಲಾಭದಾಯಕ ಆಗತ್ತೆ ಅನ್ನೋದಾದ್ರೆ ಯಾಕೆ ಮಾಡ್ಕೋಬಾರ್ದು?

0: ರೈತರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು.
1: ಅಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಇತರ ಯಾವುದೇ ಸರ್ಕಾರದ ಯೋಜನೆಗಳು
2: ಓಟಿಪಿ ಬೇಸ್ಡ್,
1: ಹೌದು,
2: ಯಾವುದೇ ಯೋಜನೆ ಇರಲಿ, ನೀವು ಆಧಾರ್ ನಂಬರ್ ಅಲ್ಲಿ ಯಾವ ಫೋನ್ ನಂಬರ್ ಹಾಕಿದಿರಾ ಆ ನಂಬರ್ನ ನೀವು ಸದಾ ಚಾಲ್ತಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಹಣ ಹಾಕೋದಿಲ್ಲ, ರೀಚಾರ್ಜ್ ಮಾಡಲ್ಲ, ಅಥವಾ ಅದು ಬಿಸಾಕ್ಬಿಟ್ಟು ಇನ್ನೊಂದು ನಂಬರ್ ತಗೊಳ್ತೀನಿ ಅಂದ್ರೆ ನಾವು ತೊಂದರೆನಲ್ಲಿ ಸಿಕ್ಕಾಕೊಂತೀವಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪರಿಕಲ್ಪನೆ ಆಗಿರ್ಬೋದು, ಇದು ಜಾರಿಯಾದ ಹಿನ್ನೆಲೆ ಆಗಿರ್ಬೋದು, ಹಾಗೆ ಈ ಯೋಜನೆ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ, ಈ ಯೋಜನೆ ಮುಖಾಂತರ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರುಗಳು ಅಗತ್ಯ ದಾಖಲಾತಿಗಳನ್ನು ಏನೇನೆಲ್ಲ ಹೊಂದಿರಬೇಕಾಗುತ್ತೆ, ಈ ಯೋಜನೆ ಚಿಕ್ಕದಾಗಿ ಶುರುವಾದರೂ ಇದು ಏನೆಲ್ಲ ವ್ಯಾಪಕವಾಗಿ ತನ್ನ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿ.
2: ಇನ್ನೊಂದು ಅಂಶ ಇಲ್ಲಿ ನಾವು ಹೇಳಬೇಕನ್ಸತ್ತೆ, ಯಾರ್ಯಾರನ್ನ ಹೊರಗಡೆ ಇಟ್ಟಿದೀವಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಳಕಾಗಲ್ಲ ಅಂತ. ಈಗ ಕೆಲವು ಜಮೀನುಗಳು ಮಾಡ್ತಾ ಇರ್ತಾರೆ, ಅದನ್ನ ಅವರು ಗುತ್ತಿಗೆ ತಗೊಂಡು ಮಾಡ್ತಾ ಇರ್ತಾರೆ, ಆ ರೈತರು ಮಾಡಕ್ ಬರಲ್ಲ. ಇನ್ ಕೆಲವರು ಮಠಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಯಾರ್ಯಾರದ ಜಮೀನುಗಳು ಇರುತ್ತೆ, ನೀವು ಕೋರಿಂಗ್ ಮಾಡ್ತಾ ಇರ್ತಾರೆ, ಏನೋ ಅಂತ ಜಮೀನುಗಳಿಗೆ ಬರೋದಿಲ್ಲ. ಬಲಿ ಎರಡನೇದು, ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ರೈತರು, ಆಯ್ತಾ, ಅವ್ರಿಗೆ ಇದು ಬರೋದಿಲ್ಲ. ಬಲೆ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಹಾಲಿ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಈ ತರದ ಸಾಂವಿಧಾನಿಕ ಹುದ್ದೆಗಳಲ್ಲಿ ಇದ್ದವರು ಅಥವಾ ಈಗ ಹಿಂದೆ ಇದ್ದವರು ಈಗಿದ್ದವರು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಅದೇ ರೀತಿ ಅಧಿಕಾರಿಗಳಿಗೆ ಬರೋದಿಲ್ಲ, ಡಿ ಗ್ರೂಪ್ಗಿಂತ ಮೇಲ್ಗಡೆ ಇರೋರು ಯಾರಿಗೂ ಬರೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಆದಾಯ ತೆರಿಗೆ ಯಾರು ಪಾವತಿಸ್ತಿದ್ದಾರೋ ಅವ್ರಿಗೆ ಬರೋದಿಲ್ಲ. ರೈತ ಮತ್ತು ರೈತನ ಯಾವುದೇ ಆದಾಯಕ್ಕೆ, ರೈತ ಕೃಷಿಯಿಂದ ಬರೋ ಆದಾಯಕ್ಕೆ, ಯಾಕಂದರೆ ಈಗ ಅನೇಕ ರೈತರು ಕೃಷಿ ಬಿಟ್ಟು ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಅದರಿಂದ ಬರೋ ಆದಾಯಕ್ಕೆ ಆದಾಯ ತೆರಿಗೆ ಇದೆ. ಅದೇ ಕೃಷಿ ಮೂಲದಿಂದ ಬರುವ ಆದಾಯಕ್ಕೆ
1: ಆದಾಯ ತೆರಿಗೆ ಇಲ್ಲ.
2: ಇಲ್ಲ, ಆ ಥರ ಆದಾಯ ತೆರಿಗೆ ಯಾರ್ಯಾರು ಪಾವತಿ ಮಾಡ್ತಾ ಇದ್ದಾರೆ ಆ ರೈತರಿಗೆ ಬರೋದಿಲ್ಲ ಅಂತ ಒಂದು ನಿಯಮ ಮಾಡಿದ್ದಾರೆ. ಇಷ್ಟು ಜನನ ಹೊರತುಪಡಿಸಿದ್ರೆ ಮಿಕ್ಕವ್ರ ಎಲ್ರಿಗೂ ನಾವು ಈ ಯೋಜನೆಯಲ್ಲಿ ಸಹಾಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಕೆಲವರು ದೊರೆಯದೇ ಇರೋರು ಸ್ವಲ್ಪ ಅಸಮಾಧಾನವಾಗಿ ಮಾತಾಡ್ಬೋದು ಅಥವಾ ವ್ಯಕ್ತಿರತ್ವವಾಗಿ ಮಾತಾಡ್ಬೋದು, ಅಂಥವ್ರಿಗೆ ಈ ಒಂದು ನಮ್ಮ ರೇಡಿಯೋ ಕಾರ್ಯಕ್ರಮ ಒಂದು ಧನಾತ್ಮಕವಾದ ಮತ್ತೆ ಅವರು ತಪ್ಪು ಗ್ರಹಿಕೆನ ಹೋಗಲಾಡಿಸ್ಲಿಕ್ಕೆ ಈ ಒಂದು ಚರ್ಚೆ ಕಾರಣ ಆಗಲಿ ಅನ್ನೋದು ನನ್ನ ಆಶಯ.
1: ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಒಂದು ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ನಮ್ಮ ಕೇಳುಗ ಸಮುದಾಯದ ರೈತರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
2: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
3: ಸಾಮಾಜಿಕ ಸವಲತ್ತು, ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
4: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಕೇಳುಗರೇ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ದೊರಕಿ ಸರ್ವಶ್ರೇಷ್ಠರಾದಂಥ ಶ್ರೀಮನ್ನಾರಾಯಣನಲ್ಲಿ ಭಕ್ತಿ ಜ್ಞಾನಾದಿಗಳು ಪ್ರಾಪ್ತಿಯಾಗಿ ಆ ಮೂಲಕ ಜೀವನು ಮುಕ್ತನಾಗಬೇಕು ಎಂಬ ಕಾರಣದಿಂದ ಈ ಅಷ್ಟಮಹಾಲಕ್ಷ್ಮೀ ಮಹಿಮೆಯ

ಸ್ತೋತ್ರ ಮಾಡ್ತಾ ದುರ್ವಾಸ ಮಹಾಮುನಿಗಳು ಶ್ರೀ ಭೂ ದುರ್ಗಾದಿ ಮೂರು ರೂಪಗಳನ್ನು ನಾರಾಯಣನ ಸೃಷ್ಟಿಸ್ಥಿತ ಸಂಹಾರಕ್ಕೆ ನೆರವಾಗುವ ಶಾಂತಿ ಮಾಯಾ ಕೃತಿ ಜಯಾ ನಾಮ ರೂಪವನ್ನು ಸರಸ್ವತಿಯಾದಿ ದೇವತೆಗಳಲ್ಲಿ ವಾಕ್ ಅಂಬ್ರಣಿ ರೂಪಳಾಗಿ ನಿತ್ಯ ಸನ್ನಿಧಾನವುಳ್ಳವಳು ಆದಂತಹ ಶ್ರೀಹರಿಗೆ ಪ್ರಿಯಳಾದ ಲಕ್ಷ್ಮೀದೇವಿನ ಚಿಂತಿಸ್ತಾ ಬರುವ ದುರ್ವಾಸರು ತನ್ನ ಎದುರಿಗೆ ಬರತಕ್ಕಂಥ ಮಹೇಂದ್ರನನ್ನು ನೋಡ್ತಾನೆ. ಸ್ವರ್ಗಾಧಿಪತಿ ಇಂದ್ರನು ಐರಾವತದ ಮೇಲೆ ಕುಳಿತು ಬರ್ತಾ ಇದ್ದಾನೆ. ಮೂರು ಲೋಕಕ್ಕೆ ಸುಖವನ್ನು ಕೊಡುವವನು ಇಂದ್ರಿಯಾಭಿಮಾನಿಯಾಗಿರು. ದುರ್ವಾಸರು ತನ್ನ ತಪಸ್ಸಿದ್ಧವಾದ ದಿವ್ಯ ಒಂದು ಮಾಲೆಯನ್ನು ಪುಷ್ಪಮಾಲೆಯನ್ನು ನಿನಗೆ ಸಂಪತ್ತು ಶಾಶ್ವತವಾಗಲಿ ಅಂತ ಹರಸಿ ಇಂದ್ರನಿಗೆ ಕೊಡ್ತಾನೆ. ಸಂಪತ್ತಿನ ಮದದಿಂದ ಸತ್ಪುರುಷರ ಮಹಿಮೆಯನ್ನು ಧಿಕ್ಕರಿಸಿದಂತಹ ಇಂದ್ರನು ಆ ಮಾಲೆಯನ್ನು ತೆಗೆದು ಐರಾವತದ ಕೊರಳಿಗೆ ಹಾಕಿದ. ಆನೆಗೇನು ಗೊತ್ತು? ಮದಿಸಿದ ಆನೆ ಸೊಂಡಿಲಿಂದ ಆ ಮಾಲೆಯನ್ನು ಕೆಳಗೆ ಎಸೆದು ಕಾಲಿಂದ ತುಳಿದು ಪುಡಿ ಮಾಡಿ ಹುಡಿಯಲ್ಲಿ ಸೇರಿಸಿಕೊಡಿತು. ಇದನ್ನು ನೋಡ್ತಾ ಇದ್ದಂತಹ ದುರ್ವಾಸು ಕೋಪ ತಾಮ್ರಾಕ್ಷರಾಗಿ ಇಂದ್ರನೇ ಧನಗರ್ವದಿಂದ ಸ್ಥಾನಗರ್ವದಿಂದ ಈ ಪಾಪಕರ್ಮ ಮಾಡಿದ್ದೀಯೇ? ನಿನ್ನ ಸರ್ವ ಸಂಪತ್ತು ಸಮುದ್ರ ಪಾಲಾಗಲೆಂಬುದಾಗಿ ಶಾಪ ಕೊಟ್ಟುಬಿಟ್ಟು ಸ್ವರ್ಗ ಸಂಪತ್ತು ಸಂಪೂರ್ಣ ನಾಶವಾಗಿದೆ. ಇಂದ್ರನು ದರಿದ್ರನಾದ, ಸತ್ಪುರುಷರೇ ಮಾಡಿದಂತ ಅಪಮಾನದಿಂದ ದುಃಖಿತನಾಗಿ ಬ್ರಹ್ಮಾದಿಗಳನ್ನು ಪ್ರಾರ್ಥನೆ ಮಾಡ್ತಾನೆ. ಯಾವ ಉಪಾಯದಿಂದ ಸಂಪತ್ತನ್ನು ಮರಳಿ ಪಡೆಯಲಿ ಅಂದಾಗ ಚತುರ್ಮುಖ ಬ್ರಹ್ಮರು ಶ್ರೀಹರಿಯ ಲೀಲೆಯನ್ನು ಚಿಂತನೆ ಮಾಡ್ತಾರೆ. ಹೇ ನಾರಾಯಣ, ಯಾರ್ಯಾರನ್ನೋ ನಿಮಿತ್ತವಾಗಿಸಿಕೊಂಡು ನಿನ್ನ ಸೃಷ್ಟಿ ಲೀಲೆ ನಡೆಸ್ತಾ ಇದೆಯಲ್ಲ. ತಕ್ಷಣವೇ ಬಹಳ ಪ್ರೇಮದಿಂದ ಕರೆದು ಬ್ರಹ್ಮಾದಿಗಳಂದರು, ಈಗ ಒಂದೇ ಮಾರ್ಗ, ನೀನು ರಾಕ್ಷಸರ ಸಹಾಯವನ್ನು ಪಡೆದು ಮಂದರಾಚಲವನ್ನೇ ಕಡೆಗೋಲಾಗಿಸಿ ವಾಸುಕೆಯನ್ನೇ ಹಗ್ಗವಾಗಿಸಿಕೊಂಡು ಶ್ರೀಮನ್ನಾರಾಯಣನನ್ನೇ ಮಹಾಕೂರ್ಮನನ್ನಾಗಿ ಆಧಾರಸ್ತಂಭನಾಗಿಸಿ ಸಮುದ್ರ ಮಥನ ಮಾಡಿದರೆ

0: ಲಕ್ಷ್ಮೀದೇವಿ ಆ ಸಮುದ್ರ ಮಥನದಲ್ಲಿ ಪ್ರಕಟಲಾಗ್ತಾಳೆ. ನಿನ್ನ ಸಂಪತ್ತು ಮರಳಿ ನಿನಗೆ ದೊರೆಯಲಿಕ್ಕೆ ಅನುಕೂಲವಾಗ್ತದೆ ಅಂದಾಗ ದೇವತೆಗಳು ರಾಕ್ಷಸರು ಒಂದಾದರು. ಸಮುದ್ರ ಮಥನದಿಂದ ಸಂಪತ್ತು ಮರಳಿ ದೊರಕುತ್ತದೆ ಎಂಬುದಾಗಿ ಕೂರ್ಮನಾಗಿ ಮಹಾಮಂದಲವನ್ನು ಬೆನ್ನಲ್ಲಿ ಹೊತ್ತ ಪರಮಾತ್ಮ. ಬೇಕಾದಾಗ ಬೇಕಾದ ರೂಪ ಪಡೆಯುತ್ತಾನವ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ನಾರಾಯಣನಿಗೆ ಕೂರ್ಮಾದೇವತಾರಗಳು ಮತ್ಸ್ಯಾದೇವತಾರಗಳು ಯಾವುದೇ ಪ್ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತಿಲ್ಲ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ರಮ್ಯೆಯ ನುಡಗೂಡಿ ಒಂದೇ ವಟಪತ್ರದಲ್ಲಿ ಸುಮ್ಮನೆ ಮಲಗಿಪ್ಪ ನಮ್ಮ ನಾರಾಯಣಗೂ ರಮೆಗೂ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270 ಏರಿಕೆ, 1,300ಕ್ಕೂ ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆ ಹಚ್ಚಿಸಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ದುರಂತ ಸಂಭವಿಸಿದಾಗ ನೇಪಾಳದಲ್ಲಿದ್ದಂತಹ 267 ಭಾರತೀಯ ಪ್ರಜೆಗಳೊಂದಿಗೆ ಸಂಪರ್ಕ ಸ್ಥಾಪಿಸಲು ಇನ್ನೂ ಸಾಧ್ಯವಾಗಿಲ್ಲ. ಇದರಲ್ಲಿ ತ್ರಿಶೂಲಿ 1 ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 73 ಭಾರತೀಯರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮಾಹಿತಿ ಸಂಗ್ರಹಿಸಲು ಯೋಜನಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ತಮಿಳುನಾಡಿನ 49 ಪ್ರಜೆಗಳು, ನೇಪಾಳದ ರಸುವಾ ಜಿಲ್ಲೆಯ ತಿಮುರೆಯಲ್ಲಿ ಪಶ್ಚಿಮ ಬಂಗಾಳದ 32 ಪ್ರಜೆಗಳು ಮತ್ತು ಕೇರಳದ 33 ಭಾರತೀಯ ಪ್ರಜೆಗಳೊಂದಿಗೆ ಇನ್ನೂ ಸಂಪರ್ಕ ಸಾಧ್ಯವಾಗಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಭಾರತ 47 ಟನ್ಗಳಿಗೂ ಹೆಚ್ಚು ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸಹಾಯ ಮಾಡಲು ಭಾರತ ತಾತ್ಕಾಲಿಕ ಸೇತುವೆಗಳನ್ನು ಸಹ ಸಜ್ಜುಗೊಳಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯದಲ್ಲಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಇದು ದಿನದ 24 ಗಂಟೆಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲದೆ ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಗಳನ್ನು ಸಹ ಸ್ಥಾಪಿಸಿವೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯರ ಸ್ಥಿತಿ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನೇಪಾಳದಲ್ಲಿನ ಪ್ರವಾಹ ಪರಿಸ್ಥಿತಿಯ ಕುರಿತು ಇಂದು ನವದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತದ ರಾಯಭಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಎಸ್ ಜೈಶಂಕರ್, ವಿದೇಶಾಂಗ ಸಚಿವಾಲಯವು ಈ ನಿಟ್ಟಿನಲ್ಲಿ ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಹ ನಿರ್ವಾಹಕರು ಮತ್ತು ಯೋಜನಾ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪರಿಹಾರ ನೆರವು ನೀಡಲು ಕೇಂದ್ರ ಸರ್ಕಾರವು ನೇಪಾಳ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270 ಏರಿಕೆಯಾಗಿದೆ. 1,300ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನಿನ್ನೆ ಸಂಭವಿಸಿದ ಹಠಾತ್ ಪ್ರವಾಹವು ನೇಪಾಳದ 3 ಜಿಲ್ಲೆಗಳಲ್ಲಿ ವಿನಾಶ ಉಂಟು ಮಾಡಿದೆ. ಇಂದು 93 ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಕಾಣೆಯಾದವರ ಪೈಕಿ ಹಲವರು ವಿದೇಶಿಯರಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾದ ಅನೇಕ ಪ್ರವಾಸಿಗರು

0: ಕಾಣೆಯಾಗಿದ್ದಾರೆ. ಗಾಯಗೊಂಡವರು ಸೇರಿದಂತೆ ಇಲ್ಲಿಯವರೆಗೆ 800ಕ್ಕೂ ಹೆಚ್ಚು ಜನರನ್ನ ಪೀಡಿತ ಪ್ರದೇಶಗಳಿಂದ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದೇಶದಾದ್ಯಂತ ಬಲಿಷ್ಠ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ನಿರ್ಮಿಸಲು ಕೇಂದ್ರ ಸರ್ಕಾರ 36,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ತಿಳಿಸಿದ್ದಾರೆ. ಪಲಾಜ್ನ ಐಐಟಿ ಗಾಂಧಿನಗರದಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಸಂವಾದದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈ ನಿಧಿಯನ್ನು ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸಲು, ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಮೂಲಸೌಕರ್ಯ ಬಲಪಡಿಸಲು ಬಳಸಲಾಗುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಜಾಗತಿಕ ವೇದಿಕೆಗಳಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಕ್ರೀಡೆಗಳಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ರಾಷ್ಟ್ರವ್ಯಾಪಿ ಅಭಿಯಾನ ನಡೆಯುತ್ತಿದೆ ಎಂದು ಡಾ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ಭಾರತ ತನ್ನ ಕ್ರೀಡಾ ಸಂಪ್ರದಾಯಗಳನ್ನು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯಾಗಿ ವಿಕಸನಗೊಳಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಶಿಸಿದ್ದಾರೆ. ನವದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಫಿಟ್ ಆಗಿರಲು ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸಲು ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ರಫ್ತು ಸುಮಾರು 39,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದು, ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಭಾರತ ಸಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ 57 ವರ್ಷ ಹಳೆಯ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿ ಯುದ್ಧ ಟ್ಯಾಂಕರ್ಗಳ ಕೂಲಂಕುಷ ಪರೀಕ್ಷೆಗಾಗಿ 472 ಕೋಟಿ ರೂಪಾಯಿಗಳ ಸೌಲಭ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2028-29 ಆರ್ಥಿಕ ವರ್ಷದ ವೇಳೆಗೆ 50,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ರಫ್ತು ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಭಾರತವು ದೇಶೀಯವಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಲ್ಲದೆ ಅವುಗಳನ್ನು ನಿರ್ವಹಿಸುವ, ಕೂಲಂಕುಷ ಪರೀಕ್ಷೆ ಮಾಡುವ ಮತ್ತು ನವೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶನಿವಾರದಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು, ಇದೇ 31ರಂದು ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಗಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವವನ್ನು ಪಡೆದಿದ್ದು, ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಇದನ್ನು ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಆದರೂ 1-0 ಅಂತರದಿಂದ

ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. ಎರಡನೆಯ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ ಮಾಡಿತು. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿತ್ತು. ಎರಡನೆಯ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 429 ರನ್ ಗಳಿಸಿತು. ಈ ಮೂಲಕ ಪಂದ್ಯ ಡ್ರಾ ಕೊಂಡಿತು. ಭಾರತ ಸರಣಿಯ ಮೊದಲ ಪಂದ್ಯವನ್ನು ಜಯಿಸಿದ್ದರಿಂದ ಸರಣಿ ವಶಪಡಿಸಿಕೊಂಡಿತು. ಮಹಾರಾಷ್ಟ್ರದ ಅಮರಾವತಿಯಲ್ಲಿರುವಂತಹ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆಯ ಘಟಕದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿ ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿ ಆಧಾರದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಆಯೋಗವು 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ಕೋರಿದೆ. ಸುದ್ದಿ ವರದಿಯ ವಿಷಯಗಳು ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ಹೇಳಿದೆ. ಮಾಧ್ಯಮ ವರದಿಯ ಪ್ರಕಾರ ಈ ಘಟನೆ ಇದೇ 25ರಂದು ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ. ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270 ಏರಿಕೆ. 1,300 ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು. ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಸ್ತೋತ್ರ ಮಾಡ್ತಾ ಇದ್ದಾರೆ.
1: ದೇವದಾನವರಿಳಿಯ ಕಲಹಕ್ಕೆ, ದೇವತೆಗಳು ರಾಕ್ಷಸರಿಗೆ ಯುದ್ಧ ಪ್ರಾರಂಭ ಆಗಿದೆ, ಲಕ್ಷ್ಮಿ ಯಾರಿಗೆ ಸೇರಬೇಕಾದ,
0: ನಾವಿಬ್ಬರು ಸೇರಿ ಸಮುದ್ರ ಮಥನ ಮಾಡಿದ್ದೇವೆ, ರಕ್ಷಿಸಲು ನಮ್ಮ ಶಕ್ತಿ ಹೆಚ್ಚು ಅಂದ್ರು.
1: ದೇವಿ ತಮ್ಮೊಳಗಾರಿಗಹಳೈ ಭಾವಿ ಪೋಡೆ ಬಲ

ವರಿಸುವಳೋ ವರಿಸಲಿ, ಕೋವಿದರು ಪೇಳ್ದಂದದಲ್ಲಿ ಸರಿಯನೆ ದೈತ್ಯ ಸುರನಿಕರ. ಈ ದೇವತೆಗಳೆಲ್ಲ ಒಂದು ಕಡೆ ಸೇರಿದ್ದಾರೆ, ರಾಕ್ಷಸರು ಒಂದು ಕಡೆ ಸೇರಿದ್ದಾರೆ. ಈಗ ಲಕ್ಷ್ಮಿ ತಮಗೆ ತಮಗೆ ನಾವು ಜಗಳಾಡುವುದು ಬೇಡ. ಆ ಲಕ್ಷ್ಮೀ ದೇವಿಯರ ಕೈಯಲ್ಲಿ ಆ ವೈಜಯಂತಿ ಮಾಲೆಯನ್ನು ಕೊಟ್ಬಿಡು. ಸಮುದ್ರದಲ್ಲಿ ಜನಿಸಿದ ವೈಜಯಂತಿ ಮಾಲೆ, ಆ ಮಾಲೆಯನ್ನು ಆಕೆ ಯಾರಿಗೆ ಹಾಕ್ತಾಳೋ, ಯಾರನ್ನು ವರಿಸಿಕೊಳ್ತಾಳೋ ವರಿಸಿಕೊಳ್ಳಿ. ಎರಡೂ ಕಡೆ ಸಾಲಿನಲ್ಲಿ ರಾಕ್ಷಸರು, ಒಂದು ಸಾಲಿನಲ್ಲಿ ದೇವತೆಗಳು ಕೂತಿದ್ದಾರೆ. ಯಾರನ್ನು ಬೇಕಾದ್ರೂ ವರಿಸಿಕೊಳ್ಳಿ ಅಂತ ಆ ಮಾಲೆಯನ್ನು ಕೊಟ್ಟು ಕಳಿಸಿದ್ದ. ಲಕ್ಷ್ಮೀ ದೇವಿ ಆ ಮಾಲೆಯನ್ನು ಕೈಲಿ ಹಿಡ್ಕೊಂಡು ಸಭೆಗೆ ಬರ್ತಾ ಇದ್ದಾಳೆ. ನೋಡಿದ್ರೆ ಆ ಸಭೆಯಲ್ಲಿ ಯಾರಿದ್ದಾರೆ? ಅಲ್ಲಿರುವವರೆಲ್ಲ ವರಿಸಲಿಕ್ಕೆ ಯೋಗ್ಯರಾದವರು. ಬ್ರಹ್ಮ ಕೂತಿದ್ದಾನೆ ಮಗ, ರುದ್ರ ಕೂತಿದ್ದಾನೆ ಮೊಮ್ಮಗ, ಮರಿಮಕ್ಕಳಿದ್ದಾರೆ, ಇನ್ನಿದ್ದವರು ಭಕ್ತರು, ಸಿದ್ಧರು, ಸಾಧಕರು, ದುರ್ಬಲರು, ಇನ್ನು ಉಳಿದವರು ದೋಷಯುಕ್ತರು. ಆದರೆ ಇವರೆಲ್ಲ ನನ್ನವರೇ ಅಲ್ವೇ? ನನ್ನವರು ಕುಂದುಗಳು ನಾನು ಹೇಳೋದೆ? ಹಾಗಾದ್ರೆ ಕುಂದಿಲ್ಲದ ಗುಣಪೂರ್ಣನು ಯಾರು? ಯಾವಾತನ ರೂಪಗಳ ಸೌಂದರ್ಯವನ್ನು ಆದಿಶೇಷನು ವರ್ಣಿಸಲಾರನೋ ಅವನೇ ಎಂಬುದಾಗಿ ಮಾಲೆ ಹಿಡ್ಕೊಂಡು ಬರುವಾಗ ಆ ಸಭೆಯಲ್ಲಿ ನಾರದರು ಕೇಳ್ತಾರಂತೆಯೇ,

ನೀನು ಯಾರಿಗೆ ಮಾಲೆ ಹಾಕಿ ಹೋಗುತ್ತಿದ್ದಿ? ಈ ವಿಚಾರ ನಾನು ಯಾರಿಗೆ ಹೇಳೋದಿಲ್ಲ, ರಹಸ್ಯವಾಗಿಟ್ಟಿರ್ತೆ. ಯಾರಿಗೆ ಮಾಲೆ ಹಾಕ್ತೀಯಮ್ಮ? ಲಕ್ಷ್ಮೀ ದೇವೇಂದ್ರ ನಾರದ, ನೀನು ಯಾರಿಗೆ ಹೇಳೋದಿಲ್ಲ ಅಂದ್ರೆ ಹೇಗೆ? ಯಾರಿಗಾದ್ರೂ ಹೇಳಬೇಕಾದ್ರೂ ನಿನ್ನ ಹತ್ರ ಹೇಳಬೇಕು ಅಂಥವನಿ. ನೀ ಹೇಳೋದಿಲ್ಲ ಅಂದ್ರೆ ಹೇಗೆ? ಆದ್ರೆ ನಿನಗೆ ಹೇಳ್ತೇನೆ ನೋಡು, ಈ ಸಭೆಯಲ್ಲಿ ಯಾರಿಗೆ ನನ್ನ ಅಪೇಕ್ಷೆ ಇಲ್ಲವೋ ಅವರಿಗೆ ಮಾಲೆ ಹಾಕ್ತೇನೆ. ಸಭೆಯಲ್ಲೆಲ್ಲರಿಗೆ ಅಪೇಕ್ಷೆ ಇದೆ. ಅಪೇಕ್ಷೆ ಇಲ್ಲದವನು ಯಾರು? ಸರ್ವಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣ. ನೇರವಾಗಿ ಬಂದು ಆದಿಲಕ್ಷ್ಮಿ ನಾರಾಯಣನಿಗೆ ಮಾಲೆ ಹಾಕ್ತಾಳೆ.

ಆ ಲಕ್ಷ್ಮೀನಾರಾಯಣ, ಆ ಲಕ್ಷ್ಮೀನಾರಾಯಣ ಮಾಲೆ ಹಾಕಿ ಒರೆಸಿಕೊಳ್ತಾಳೆ. ಈಕೆಗೆ ಆದಿಲಕ್ಷ್ಮಿ ಅಂತ ಹೆಸರು. ಆಕೆಯಲ್ಲಿ ಎಂತಹ ದಿವ್ಯ ಗುಣರೂಪಗಳು, ನಾರಾಯಣನಿಗೆ ಸಮನ ಅಂತ ಕರೆಯಲ್ಪಡುವಳಲ್ವೇ ಯಾರು ಈ ಆದಿಲಕ್ಷ್ಮಿ ನಾರಾಯಣನ ಒರೆಸಿಕೊಂಡಂತಹ ಚರಿತ್ರೆಯನ್ನು ಕೇಳ್ತಾರೋ ಅವರ ಮನೆತನದಲ್ಲಿ ಸರ್ವ ಮಂಗಲ ಕಾರ್ಯಗಳು, ಸರ್ವ ಶುಭಗಳು, ಸರ್ವ ಸಂಪತ್ತನ್ನು ಆದಿಲಕ್ಷ್ಮಿ ಕರುಣಿಸ್ತಾಳಂತೆ. ಆಕೆಯದ್ದೇ ಇನ್ನೊಂದು ರೂಪವನ್ನು ಧೈರ್ಯಲಕ್ಷ್ಮಿ ಅಂತ ಕರೆದಿದ್ದಾರೆ. ಹಿಂದೊಮ್ಮೆ ಭೀಕರವಾದಂತಹ ಯುದ್ಧ ನಡೆದು ಇಂದ್ರನಿಗೆ ತನ್ನ ಅಧಿಕಾರವೇ ಬಿಟ್ಟು ಹೋದಾಗ ಅಥವಾ ಸಂಪತ್ತೇ ತಾನೇ ವಂಚಿಸಲ್ಪಟ್ಟು ಆತ ದುಃಖಿಯಾದಾಗ ಬ್ರಹ್ಮದೇವನು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ದೇವ, ಇದೇನು ಸಂಪತ್ತೆಲ್ಲ ನಂದು ಹೋಯ್ತಲ್ಲ, ಈ ರಾಕ್ಷಸ ಅಪಹಾರ ಮಾಡಿದ್ರಲ್ಲ, ಇದನ್ನು ಹೇಗೆ ಸಹಿಸಲಿ

ರಾಕ್ಷಸರಿಂದ ನನ್ನೆಲ್ಲ ಸಂಪತ್ತು ಹರಣವಾಗಿ ಹೋಯಿತು, ವೈಭವವೆಲ್ಲ ಹೋಯಿತು ಅಂದಾಗ ಸಮಾಧಾನ ಪಡಿಸ್ತಾನೆ. ಅಳಬೇಡ, ಆದಿಲಕ್ಷ್ಮಿ ಅವತರಿಸಿದ್ದಾಳೆ, ನೀನು ನೋಡಿದ್ದಿ. ಲಕ್ಷ್ಮೀ ಸಹಿತನಾದ ನಾರಾಯಣನ ಸ್ತೋತ್ರ ಮಾಡಬೇಕು ನೀನು. ಅವಳೇ ವೈಭವ ಕೊಡು, ವೈಭವ ಲಕ್ಷ್ಮಿ ಅಥವಾ ಐಶ್ವರ್ಯ ಲಕ್ಷ್ಮಿ ಅಂತ ಕರೆಯಲ್ಪಡತಕ್ಕಂಥವಳು. ನಳಿನ ಭವಾನಿದ ಕೇಳಿ ಇಂದ್ರ, ನಳಿನ ಲೋಚನೆ ಶ್ರೀವನಿತೆ ಪದ ನಳಿನವನು ಭಜಿಸೀಗ, ಆ ನಳಿನಾಸನೆಯು ರಕ್ಷಿಪಡು. ಸಂಪತ್ತಿಗೆ ಅಧಿದೇವಿ ಲಕ್ಷ್ಮಿ, ಅವಳು ಕಾಪಾಡ್ತಾಳೆ ನಿನ್ನನ್ನು. ಅವಳೇ ವೈಭವ ಲಕ್ಷ್ಮಿ, ಅವಳೇ ಐಶ್ವರ್ಯ ಲಕ್ಷ್ಮಿ. ತಿಳಿ, ಇದನ್ನು ಸರಿಯಾಗಿ ತಿಳ್ಕೊಂಡು ನೀ ದಶಲಕ್ಷ ಜಪಿಸು. ಶ್ರೀ ಜಪವನ್ನು 10 ಲಕ್ಷ ಜಪ ನೀನು ಮಾಡಬೇಕು. ಘಳಿ ನಾನೇ ಓದಾಗುವಳಯ್ಯ, ಶ್ರೀ ಎಂಬ ಬೀಜಾಕ್ಷರದ 10 ಲಕ್ಷ ಜಪವನ್ನು ನೀ ಜಪಿಸುವುದರೊಳಗೆ ಆ ವೈಭವ ನನಗೆ ಹಿಂದಕ್ಕೆ ಸಿಗ್ತದೆ. ಆ ದೇವನನ್ನ ಮೇಲೆ ಅನುಗ್ರಹ ಮಾಡ್ತಾಳೆ. ಹಿಂದೆ ಇಂದ್ರನಿಗೆ ಈ ಮಾತು ಕೊಟ್ಟಿರತಕ್ಕಂಥವಳವಳು, ಅದರಿಂದ ನಿನ್ನ ಕೈ ಬಿಡತಕ್ಕಂಥವಳಲ್ಲ ಎಂದಾಗ ಆ ಶ್ರೀ ಜಪವನ್ನು ಮಾಡ್ತಾನಂತೆ ಅನೇಕ ಕಾಲ. ಆ ಜಪದ ಮಹಾನ್ ಪ್ರಯೋಜನ ದೊರಕಿತೋ ತಾಯಿ, ಈ ಸಂಪತ್ತು ಅನುಗ್ರಹ ಮಾಡಿ ನನಗೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖ ಚಕ್ರ ಗದಾ ಹಸ್ತೇ

ಧೈರ್ಯವನ್ನು ತಂದೊಡ್ಡಿದವಳೀಕೆ, ವೈಭವವನ್ನು ಮರಳಿ ಕೊಟ್ಟವಳೀಕೆ, ಇವಳಿಗೆ ಧೈರ್ಯಲಕ್ಷ್ಮಿ ಅಂತ ಹೆಸರು. ಐಶ್ವರ್ಯನು ಕೊಟ್ಟಿದ್ದಾಳೆ, ಐಶ್ವರ್ಯಲಕ್ಷ್ಮಿ ಅಂತ ಹೆಸರು. ವೈಭವವನ್ನು ಕೊಟ್ಟಿದ್ದಾಳೆ, ವೈಭವಲಕ್ಷ್ಮಿ ಅಂತಲೂ ಕೂಡ ಈಕೆ ಹೆಸರು. ಆದಿಲಕ್ಷ್ಮಿ ಸಂಪತ್ತು ಮಾತ್ರ ಕೊಡತಕ್ಕಂಥವಳಲ್ಲ, ಇಂದ್ರನು ಕೇವಲ ಸಂಪತ್ತು ಮಾತ್ರ ಬೇಡಿದವನಲ್ಲ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇದನ್ನು ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವಾದ ನಾಮಗಳಿಂದ ಆ ನಾರಾಯಣನ ಅಪ್ಪಣೆಯಂತೆ ಲೋಕ ಕೊಟ್ಟು ಕಾಪಾಡಿದವಳಂತೆ. ಅಂತಹ ಧೈರ್ಯಲಕ್ಷ್ಮಿ ನಮಗೂ ನಿಮಗೂ ಧೈರ್ಯವನ್ನು ವೈಭವವನ್ನು ತಂದುಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಯುಗದ್ವಾಪರದ

ದ್ವಾಪರ ಆಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ನಾಮದ ಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣ ಸುರತ ಚಂದ್ರಿಕೆ ಅಂತಕ್ಕಂಥ ಪತ್ನಿ ಇದ್ದಳು. ಐಶ್ವರ್ಯ ಲಕ್ಷ್ಮಿ ಅಥವಾ ಧನಲಕ್ಷ್ಮಿ ಅವನಿಗೆ ಹೇಗೆ ಅನುಗ್ರಹ ಮಾಡಿದಳು ಅಂತ ಆ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಆ ಸುರತ ಚಂದ್ರಿಕೆ ಪರಮ ಸುಂದರಿಯಂತೆ, ತಾರಿಕೆಯ ತೆರ ತೊಳಗು ತಿಹಳ ನಾರಿ ಪತಿವ್ರತೆ ಶೀಲವತಿ ಸತಿ ಮೀರಿಪಳು ಸಾವಿತ್ರಿಯನು ಗುಣಿ. ಎಲ್ಲ ಗುಣಗಳಿದೆ, ಆದರೆ ದೋಷ ಒಂದಿಹುದು, ಒಂದೇ ಒಂದು ದೋಷ ಇದೆ ಅಂತ ಅವಳಿಗೆ, ಬೇರೆಲ್ಲ ಗುಣಗಳುಂಟು. ಏನು ದೋಷ ಅಂದರೆ, ಭಾರಿ ಧನಿ ಕಳು ನಾನು ಸುಂದರಿ ಸೇರಿಹುದು ಸಿರಿಮದ ಎಂಬುದ ಮದವೇರಿ ಹೀನೈಸುವಳು ಅನ್ಯರ ಅಲ್ಪರೆಂದರಿದು. ನಾನು ರೂಪವತಿ, ನಾನು ಶ್ರೀಮಂತಳು, ಭೋಗಕ್ಕೆ ನನಗೇನು ಕೊರತೆ ಇಲ್ಲ, ನನ್ನ ಸಮಾನರು ಯಾರಿಲ್ಲ, ಹೀಗೆ ಒಂದು ಅಹಂಕಾರವು ಆ ಮದ. ಇದರಿಂದಾಗಿ

ಇತರರನ್ನು ಹೀನೈಸಿ ಅಪಮಾನ ಮಾಡ್ತಾಳೆ. ಅದೊಂದು ದೋಷ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಇದು ಒಂದಿದ್ರೆ ಸಾಕಲ್ಲ, ಬೇರೆ ಯಾವುದು ಬೇಕು. ಹೀಗಾಗಿ ಅಪ್ರಿಯಳಾದ್ರು ಅವಳು ಎಲ್ರಿಗೆ, ಎಲ್ಲರನ್ನು ಸದಾ ನೋಯಿಸ್ತಾ ಅವರಿಗೆ ಅಪಮಾನ ಮಾಡ್ತಾ ಇದ್ಳು. ಈಕೆಗೆ 7 ಮಂದಿ ಗಂಡು ಮಕ್ಕಳು, ಒಬ್ಬಳೇ ಒಬ್ಬಳು ಹೆಣ್ಣು ಮಗಳು. ಆಕೆಗೆ ಶ್ಯಾಮಲಾ ಅಂತ ಹೆಸರಿಟ್ಟಿದ್ದಾರೆ. ತಾಯಿ ಸ್ತ್ರೀ ವಿರುದ್ಧವಾದಂತಹ ಲಕ್ಷಣ ಆಕೆಗೆ. ಅತ್ಯಂತ ಗುಣಾಢ್ಯಳು, ಸಾತ್ವಿಕಳು, ಸದಾಕಾಲ ಸತ್ಸಂಗದಲ್ಲಿ ಸದ್ವಿಚಾರದಲ್ಲಿ ಕಾಲ ಕಳೆಯತಕ್ಕಂಥವಳು, ಮಾತಾಪಿತೃನಲ್ಲಿ ಅಪಾರವಾದಂತಹ ಭಕ್ತಿ ಪ್ರೇಮ ಉಳ್ಳವಳು. ಆ ಶ್ಯಾಮಲಾ ನಿರಹಂಕಾರಿ, ಬಹಳ ಚಟುವಟಿಕೆ ಉಳ್ಳಂತಹ ಹೆಣ್ಣು ಮಗಳು. ಹೀಗೇನು ಕೊರತೆ ಇಲ್ಲದೆ ಸುಖದಲ್ಲಿದ್ದಾನೆ ಭದ್ರಶ್ರವ ಸುರತ್ ಚಂದ್ರಿಕಾ ಶ್ಯಾಮಲೆಯರು. ಒಮ್ಮೆ ಜಗನ್ಮಾತಾ ಲಕ್ಷ್ಮೀದೇವಿ ಲೋಕದ ನೊಂದ ಜನರಿಗೆ ತನ್ನ ಅನುಗ್ರಹ ಮಾಡಬೇಕು ಎಂಬ ಕಾರಣದಿಂದ ಮುದುಕಿ ವೃದ್ಧ ರೂಪದಿಂದ ಆಕೆ ಭದ್ರಶ್ರವಾಲಯಕ್ಕೆ ಬರ್ತಾಳೆ. ಹೊರಗೆ ದಾಸಿ ನಿಂತಿದ್ದಳು. ಆ ದಾಸಿಯನ್ನು ಕಂಡು ಈ ಮುದುಕಿ ಮಾತಾಡ್ತಾಳೆ. ಬಗ್ಗಿದ ಬೆನ್ನು, ಕುಗ್ಗಿದ ಕಾಯ, ಬಹಳ ಪ್ರೇಮದಿಂದ ಮಾತಾಡಿಸಿದ್ಳು. ದಾಸಿ ಕೇಳ್ತಾಳೆ, ತಾಯಿ ಯಾರು ನೀನು, ಇಲ್ಲಿ ಯಾಕೆ ಬಂದಿದ್ದಿ? ಮುದುಕಿ ಅಂದಳು, ಮಗು ನಾನು ನಿನಗೊಂದು ವಿಷಯ ಹೇಳಲಿಕ್ಕೆ ಬಂದಿದ್ದೆ. ನಿನ್ನ ಒಡತಿ ಇದ್ದಾಳಲ್ಲ ಸುರತ ಚಂದ್ರಿಕಾ, ಇವಳು ಕುರಿತು ನನಗೆ ಹೇಳ್ತೇನೆ. ಇವಳಿಗೆಲ್ಲ ಗುಣ ಇದೆ, ಆದರೆ ನನ್ನ ಮರೆತು ಬಿಟ್ಟಿದ್ದಾಳೆ. ನಾನು ಸಾಕ್ಷಾತ್ ಲಕ್ಷ್ಮಿ ವೃದ್ಧ ರೂಪದಿಂದ ಬಂದಿದ್ದೇನೆ ಇಲ್ಲಿ. ಈ ರಹಸ್ಯ ನೀನು ಯಾರಿಗೆ ಹೇಳಬೇಡ, ನಿನಗೆ ಮಾತ್ರ ಹೇಳ್ತೇನೆ. ಇವಳು ಹಿಂದಿನ ಜನ್ಮದಲ್ಲಿ ಸುರತ ಚಂದ್ರಿಕೆ ಒಬ್ಬ ವೈಶ್ಯನ ಪತ್ನಿಯಾಗಿದ್ಳು, ದರಿದ್ರಳಾಗಿದ್ದಳು. ದಾರಿದ್ರ್ಯದ ಕಾರಣದಿಂದ ಗಂಡ ಹೆಂಡರಿಗೆ ನಿತ್ಯ ಜಗಳ ನಡೆಯುತ್ತಾ ಇತ್ತು. ಒಂದು ದಿನ ಜಗಳ ಅತಿರೇಕಕ್ಕೆ ಹೋಗಿ ಆ ವೈಶ್ಯನ ಪತ್ನಿ ಗಂಡರನ್ನ ಜಗಳಾಡಿ ಆಕೆ ಮನೆ ಬಿಟ್ಟು ಹೊರಕ್ಕೆ ಹೋಗಿದ್ಳು. ಊರಲ್ಲೆಲ್ಲ ಅಳದಾಡ್ತಾ, ಅನ್ನ ಭಿಕ್ಷ ಹಾಕಿ ಅನ್ನ ಕೊಡಿ ಅಂತ ಬೇಡ್ತಾ ಇರುವ ಸ್ಥಿತಿ ಬಂತು. ಕಾರಣ ಅಪಮಾನಿತಳಾಗಿ ದುಃಖಿತಳಾಗಿ ಸರ್ವತ್ರ ತಾನೇ ತಿರುಗಾಡುವ ಸ್ಥಿತಿ ಬಂದಿತ್ತು. ಆಗ ಅಲ್ಲಿ ಕೆಲವು ಗ್ರಾಮೀಣರೆಲ್ಲ ಸೇರಿ ಧನಲಕ್ಷ್ಮಿ ವ್ರತ ಮಾಡ್ತಾ ಇದ್ರು, ವೈಭವಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರು. ಇದನ್ನು ಕಂಡ ವೈಶ್ಯನ ಪತ್ನಿ ತಾನು ದೊರಕಿದ ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ಸೇರಿಸಿ ಆ ಲಕ್ಷ್ಮೀದೇವಿಯನ್ನ, ಆ ಕಮಲೆಯನ್ನ, ಹರಿಯ ರಮಣಿಯನ್ನು ಬೇಡಿ ಯಥಾಶಕ್ತಿ ಆ ವೈಭವ ಲಕ್ಷ್ಮಿ ವ್ರತ ಮಾಡಿದ್ದರಿಂದ ಈಗ ನೋಡು ಭದ್ರಶ್ರವ ರಾಜನಿಗೆ ಪತ್ನಿಯಾಗಿ ಎಲ್ಲ ಪ್ರಜೆಗಳನ್ನು ಕೂಡ ಸುಖದಿಂದ ಆನಂದದಿಂದ ನೋಡಿ ರಕ್ಷಿಸುವ ಭಾಗ್ಯ ಪಡೆದಿದ್ದಾರೆ. ಆದರೆ ಯಾವ ಲಕ್ಷ್ಮಿ ವ್ರತವನ್ನು ಮಾಡಿ ಸಂಪತ್ತು ಪಡೆದಿದ್ದಾಳೋ ಈಗ ಲಕ್ಷ್ಮಿಯಾದ ನನ್ನ ಮರೆತು ಬಿಟ್ಟಿದ್ದಾಳೆ. ಇವಳು ವ್ರತವೇ ಮಾಡ್ತಾ ಇಲ್ಲ, ಆದ್ರಿಂದ ಇವಳ ಸಂಪತ್ತು ನಾಶವಾಗುತ್ತದೆ ಅಂತವಳಿಗೆ ಅದನ್ನು ಎಚ್ಚರಿಸಿ ಹೇಳು. ಈ ಮಾತು ಕೇಳುತ್ತಲೇ ಸುರತ ಚಂದ್ರಿಕೆ ಕಿಡಿಕಿಡಿ ಆಗ್ಬಿಟ್ಲು. ದಾಸಿ ಹತ್ರ ಮಾತಾಡಿದ್ರು, ಒಳಗಿಂದ ಕೇಳಿದ್ಲು, ಹೊರಕು ಬಂದ್ಲು, ಹೇ ಮುದುಕಿ, ಮುದಿಗೂಬೆ ದರಿದ್ದಳೆ, ನಿತ್ಯ ಯೌವನೆ ಲಕು

ಇಲ್ಲಿ ಬಂದು ಏನು ನನ್ನ ಅವಮಾನ ಮಾಡ್ತಾ ಇದ್ದಿ? ಆಗ ಮುದುಕಿ ವೇಷದಲ್ಲಿದ್ದಾಳೆ ಲಕ್ಷ್ಮಿ. ಅವಳಿಗೆ ಹೇಳ್ತಾಳೆ, ನಾನು ನಿಂಗೆ ಹೀಗೆ ಕಾಣಿಸ್ತೇನಲ್ಲ, ನನ್ನ ಲಕ್ಷ್ಮಿ ಯಾರು ಗೊತ್ತೇ? ನಿತ್ಯ ಯೌವ್ವನೆಲ್ಲ ತುಂಬಿದ.

ಇದು ಆ ದೂರ್ಥಳಿಗೆ ಗೊತ್ತಾಗಲಿಲ್ಲ ನೋಡಿ. ದರಿದ್ರಳೆ ತಾನೇನು ಬಹಳ ಸುಂದರಿ ಅಂದ್ಕೊಳ್ತಾ ಇದ್ಯಾ, ತೊಲಗು ತೊಲಗೆಲೆ ಮುದಿಗೋಬೇ ನಿನ್ನ ಹಿಂದೆ ಲಕ್ಷ್ಮಿ ಆಗಿದ್ದೆ ತೊಲಗಾಚೆ.

ನಿನ್ನಂತ ದರಿದ್ರ ವ್ರತ ಮಾಡಬೇಕು. ನಾನು ಸುರತ ಚಂದ್ರಿಕೆ ಏನ್ ಕಡಿಮೆ ನನಗೆ, ನಾನೇ ಯಾಕೆ ವ್ರತ ಮಾಡಲಿ? ತೊಲಗಾಚೆ ಅಲೆಯು ತಲೆಯು ತೆಂಜಲ ಉಂಬನಿ ಇಳೆಯ ಲಕ್ಷ್ಮಿಯೇ, ನಾನೇ ಲಕ್ಷ್ಮಿ ಅಂತ ಎಲ್ಲ ಭಿಕ್ಷೆ ಬೇಡ ತಿಂತ ಇದ್ದೆ, ಎಂಜಲು ತಿಂತ ಇದ್ದೆ. ಎನ್ನಯ ತಲ ತಲಾಂತರ ಕಿರ್ಪುದಿಲ್ಲಿಯ ಭಾಗ್ಯ ಸಂಪದ, ನಾನೇನು ವ್ರತ ಮಾಡಬೇಕಾದಿಲ್ಲ, ನನಗೇನು ಕೊರತೆ ಇಲ್ಲ. ಹೋಗಂತ ಮುದುಕಿ ತಿರಸ್ಕಾರ ಮಾಡಿ ಆಚೆ ಕಳಿಸಿದ್ದ. ಇದರಿಂದಾಗಿ ಲಕ್ಷ್ಮಿ ಸುರತ ಚಂದ್ರಿಕೆಯನ್ನು ಶಪಿಸಿ ನಿನ್ನ ಸರ್ವ ಸಂಪತ್ತು ನಾಶವಾಗಲಿ ಅಂತ ಹೊರಟು ಹೋಗ್ತಾರೆ. ಮಾರ್ಗದಲ್ಲಿ ಆ ಮಗಳು ಶ್ಯಾಮಲೆ ಸದ್ಗುಣ ಸಂಪನ್ನಳು ಮಾತಾಡಿಸ್ತಾಳೆ, ಅಜ್ಜಿ ಯಾರು ನೀನು? ಆ ವಿನಯದ ಮಾತೆ ವಾಕ್ ಅಂಬ್ರಣಿ ಅಲ್ವೇ ಲಕ್ಷ್ಮಿ, ಒಳ್ಳೆಯ ವಾಕನ್ನು ಕೊಡೋದು ಲಕ್ಷ್ಮಿ. ಮಾತಿನಿಂದಲೇ ಇಹ ಪರ ಎರಡೂ ಸಾಧ್ಯವಾಗ್ತದಲ್ವೇ, ನಾಲಿಗೆಯಲ್ಲೇ ಒಳ್ಳೆ ಕೆಟ್ಟ ಕೆಲಸ ಮಾಡೋದು, ಅದನ್ನಲ್ವೇ ಪುರಂದರದಾಸರು ಹೇಳ್ತಾರೆ.

ಆ ಮೃದುವಾದ ಮಾತಿಗೆ ಲಕ್ಷ್ಮೀದೇವಿ ಪ್ರಸನ್ನಳಾಗಿ, ಮಗು ನಿನಗೆ ಮುಂದೆ ಉತ್ತರೋತ್ತರವಾದಂಥ ಅಭ್ಯುದಯವಿದೆ, ನಿನಗೆ ಧನಲಕ್ಷ್ಮಿ ಅಂತ ಒಂದು ಮಹಾನ್ ವ್ರತ ಇದೆ, ಅದನ್ನು ಮಗು ಆ ವೈಭವ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಧನಲಕ್ಷ್ಮಿಯ ವ್ರತ ಮಾರ್ಗಶೀರ್ಷ ಮಾಸದ ಮೊದಲ ಗುರುವಾರ ವ್ರತ ದೀಕ್ಷೆಯನ್ನು ಕೈಗೊಳ್ಳಬೇಕು. ಇದನ್ನು ಶ್ರದ್ಧೆಯಿಂದ ಮಾಡು. ದೊರಕಿದ ವಸ್ತುಗಳನ್ನು ಭಕ್ತಿ ಪ್ರೇಮದಿಂದ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ 16 ಸುಮಾಂಗಲ್ಯವತಿಯರನ್ನು ಕರೆಸಿ ಬಾಗಿನವಿತ್ತು. ಅವರೆಲ್ಲರ ಆಶೀರ್ವಾದ ಪಡಿ ಮಗು, ಮುಂದೆ ನಿನಗೆ ಶುಭವಾಗುವುದೆಂದಾಗ ಶ್ಯಾಮಲ ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದ ಕಾರಣದಿಂದ ಸಿದ್ಧೇಶ್ವರ ನಾಮಕ ರಾಜನ ಪುತ್ರ ಮಾಲಾಧರ ಅನ್ನುವವನು ಆ ಶ್ಯಾಮಲನ್ನು ವಿವಾಹ ಮಾಡಿಕೊಳ್ತಾನೆ. ತಂದೆ ತಾಯಿಗಳು ವಿವಾಹ ಮಾಡುವ ಯೋಗ್ಯತೆ ಇಲ್ಲ, ಯಾಕೆ ದಾರಿದ್ರ್ಯ ಬಂದುಬಿಟ್ಟಿದ್ದ ಸುರತ ಚಂದ್ರಿಕೆಗೆ. ಸುರತ ಚಂದ್ರಿಕೆಯ ಸಂಪತ್ತು ನಾಶವಾದರೆ ಶ್ಯಾಮಲೆಗೆ ಸರ್ವ ಸಂಪತ್ತನ್ನು ದೇವಿ ಒದಗಿಸಿಕೊಡ್ತಾರೆ. ಇತ್ತ ಸುರತ ಚಂದ್ರಿಕಾ ಭದ್ರಶ್ರವರು ರಾಜ್ಯ ಕಳ್ಕೊಂಡು ಭಿಕಾರಿಗಳಾಗಿದ್ದಾರೆ. ಮಗಳು ಸಂಪತ್ತು ಕಳಿಸ್ತಾಳೆ, ತಂದೆ ತಾಯಿ ಉಪವಾಸ ಇರಬಾರ್ದು. ಆದ್ರೆ ಲಕ್ಷ್ಮಿ ಮುನಿದರೆ ಯಾವ ಸಂಪತ್ತಿದ್ರೂ ಪ್ರಯೋಜನ ಇಲ್ಲ. ದೊಡ್ಡ ಕುಡಿಕೆಯಲ್ಲಿ ಪಾತ್ರೆಯಲ್ಲಿ ನವರತ್ನಗಳನ್ನು ಚಿನ್ನಾಭರಣ ಹಾಕಿ ಕಳಿಸಿದ್ರೆ ಮಗಳು, ತಾಯಿ ಸುರತ ಚಂದ್ರಿಕಾ ಮುಚ್ಚಳ ತೆಗೆದು ನೋಡಿದರೆ ಎಲ್ಲ ಇದ್ದು ಕಾಣಿಸ್ತು, ಒಂದೇ ಒಂದು ಸಂಪತ್ತಿದೆ. ಆಗ ಸುರತ ಚಂದ್ರಿಕೆ ತನ್ನ ಅಹಂಕಾರಕ್ಕೆ ಪಶ್ಚಾತ್ತಾಪಡ್ತಾರೆ. ದೇವಿ ಮುರಿದರೆ ಸಂಪತ್ತಿದ್ರೂ ದೊರಕೋದಿಲ್ಲ. ಅಮ್ಮ ಐಶ್ವರ್ಯ ಲಕ್ಷ್ಮಿ ವೈಭವ ಲಕ್ಷ್ಮಿ ಧನಲಕ್ಷ್ಮಿ, ನಾನು ಧಿಕ್ಕಾರ

ಸಂಪತ್ತು ಸರ್ವನಾಶವಾಗಿ ಹೋಯ್ತು. ಯಾವಾಗ ಅನುಗ್ರಹ ಮಾಡಿದ ಸ್ಥಾನಮಾನಗಳು ಹೋದವು, ರೋಗ ರುಜಿನಗಳು ಆಕ್ರಮಿಸಿದವು. ನಮ್ಮ ಮಾತು ಕೇಳದೆ ಜನರು ನಮ್ಮಲ್ಲಿ ದ್ವೇಷ ಸಾಧಿಸುತ್ತಾನೆ. ನಮ್ಮ ವಾಕಿನಲ್ಲಿ ನಿಲ್ಲು, ಮನದಲ್ಲಿ ನಿಲ್ಲು, ಬುದ್ಧಿಯಲ್ಲಿ ನಲಿದಾಡು, ಹೃದಯದಲ್ಲಿ ನಿಂತು ಸದಾಕಾಲ ಸದ್ವಿಚಾರ ಮತ್ತು ನಾರಾಯಣನ ಕೃಪೆಗೆ ಅನುಗ್ರಹ.

ಸುಂದರವಾದ ನಾಲ್ಕು ಭುಜಗಳಿಂದ ಯುಕ್ತಳಾಗಿ ದ್ವಿನೇತ್ರಳು ವರಾಭಯಕರಾನ್ವಿತ ವರದ ಹಸ್ತ ಅಭಯ ಹಸ್ತದಿಂದ ಅಬ್ಜದ್ವಯಕರಾಂ ಭೋಜಾಂ ಎರಡು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು ಅಂಬುಜಾಸನ ಸಂಸ್ಥಿತ ಕಮಲದ ಮೇಲೆ ಕುಳಿತು ದರ್ಶನ ಕೊಟ್ಟಿದ್ದಾಳೆ. ಆ ತಾಯಿಯನ್ನು ಕಂಡು ಸುರತ ಚಂದ್ರಿಕಾದಿಗಳು ಪಾದಕ್ಕೆರಗಿದಾಗ ಹಿಂದಿನ ರಾಜ್ಯ ಸಂಪತ್ತು ಭೋಗ ಸ್ಥಾನಮಾನ ಒಂದು ಕ್ಷಣದಲ್ಲಿ ಒದಗಿಬಿಡುತ್ತೆ. ತಾಯಿ ಅನುಗ್ರಹ ಮಾಡಿದ ವೇಳೆ ಏನದಕ್ಕೆ ನಾರಾಯಣನ ಕೃಪಾಜ್ಞಾನವು ಪ್ರಾಪ್ತಿಯಾಗ್ತದೆ ಅಂತಹ ಆ ವೈಭವ ಲಕ್ಷ್ಮಿ ಸಕಲರಿಗೆ ಸನ್ಮಂಗಳ ವೈಭವ ತಂದುಕೊಡುತ್ತೆ. ವೈಭವ ಲಕ್ಷ್ಮಿ ಧನಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಮಹಾಮಾಯೇಕಿ ಭಕ್ತರು ಪ್ರಾರ್ಥನೆ ಮಾಡ್ತಾರೆ. ಧಾನ್ಯಲಕ್ಷ್ಮಿ ಭೂದೇವಿ ಅವತಾರ ಮಾಡಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾನೆ.

ಅನ್ನಲಕ್ಷ್ಮಿಯ ಮಹಿಮೆ ವರ್ಣನೆ ಮಾಡ್ತಾರೆ. ವೇದ ಕಾಲದಲ್ಲಿ ಉಂಟಾದ ಒಂದು ಭೀಕರ ಬರಗಾಲದಿಂದ ವೇದಜ್ಞರಾಗಿರತಕ್ಕಂಥವರೆಲ್ಲ ದಿಕ್ಪಾಲಾಗಿ ಹೋದರಂತೆ. ವೈದಿಕ ಸಂಪ್ರದಾಯವೇ ನಿಂತು ಹೋಗುವ ಸ್ಥಿತಿ ಬಂದುಬಿಡ್ತು. ಆಗ ಎಲ್ಲ ವೇದಜ್ಞರು ಗೌತಮರ ಆಶ್ರಮಕ್ಕೆ ಬರ್ತಾರೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರತಕ್ಕಂಥ ವೇದಜ್ಞರನ್ನು ಕಂಡು ಗೌತಮರು ಈ ಬರಗಾಲ ದೂರ ಹೋಗಿ ಧನಧಾನ್ಯ ಸಮೃದ್ಧಿ ಆಗಬೇಕೆಂಬುದಾಗಿ ಶ್ರೀಬೀಜ ಮಂತ್ರವನ್ನು ಜಪಿಸ್ತಾ ಒಂದು ಮುಷ್ಟಿ ಧಾನ್ಯವನ್ನು ಕೈಲಿ ಹಿಡ್ಕೊಂಡು ವರದಾ ಭಯ ಸಂಯುಕ್ತ

ಆ ಶಾಕಂಬರಿಯನ್ನ ಆ ವನದುರ್ಗೆಯನ್ನು ಪೂಜಿಸುತ್ತಾರೆ. ತಾಯೇ, ಕೋಟಿ ಕೋಟಿ ಜೀವಜಾಲಗಳು ಹೀಗೆ ಸಾಯ್ತಾರವಾಗ, ನೀ ಅನುಗ್ರಹ ಮಾಡಮ್ಮ, ನಿನ್ನ ದೇಹದ ಬಿಂದು ಜಲವೇ ಅಕ್ಷಯವಾಗಿ ಸಕಲ ಧನಧಾನ್ಯಗಳಾಗ್ತಾವೆ.

ಸಂಖ್ಯಾತರು ನೋಡುತ್ತಿರುವಂತೆ ಅಪಾರವಾದ ಸಂಪತ್ತು ಧನಧಾನ್ಯಗಳ ಜೊತೆಗೆ ವೃದ್ಧಿಯಾಯಿತಂತೆ. ಕೋಟಿ ಕೋಟಿ ಜೀವನನ್ನು ತೃಪ್ತಿಗೊಳಿಸಿದಂಥವಳೇ ಆ ಧಾನ್ಯ ಲಕ್ಷ್ಮೀ ಜಗನ್ಮಾತೆ. ವಿದ್ಯಾಲಕ್ಷ್ಮಿ ಸ್ವರಹೀನ ವೇದದಿಂ ಕಾಮ್ಯ ಫಲ ನಾಶ. ಆ ವಿದ್ಯೆ ಕೊಡ್ತಾಳೆ ವಿದ್ಯಾಲಕ್ಷ್ಮಿ. ಗೋಭಿಲ ಅಂತಕ್ಕಂಥವನನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ದೇವಶರ್ಮ ರಥಂತರ ಸೂಕ್ತಗಳನ್ನು ಹೇಳಿ ಪುತ್ರರನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಗೋಭಿಲ ಉಬ್ಬಸದ ರೋಗದವನಿದ್ದನಂತೆ. ಆ ಉಬ್ಬಸದಿಂದ ಹೇಳುವಾಗ ಸ್ವರಹೀನವಾಗಿ ಮಂತ್ರಾರ್ಥಗಳು ಕೆಡುವಾಗ ದೇವಶರ್ಮ ಆಕ್ಷೇಪ ಮಾಡ್ತಾನೆ. ಸ್ವರಹೀನ ವೇದದಿಂ ಕಾಮ್ಯ

ರಥಂತರ ಸೂಕ್ತವನ್ನು ಹೇಳುವಾಗ ಸ್ವರಹೀನಾಗಿ ಹೇಳಿದ್ದಕ್ಕಾಗಿ ನಿಂದೆ ಮಾಡ್ತಾನೆ. ಆಗ ಗೋಭಿರ ಅಂದ, ನಾನು ಉಪ್ಪಸ್ವರ ಹೋಗಿದವ, ತಪ್ಪಿ ಸ್ವರ ವ್ಯತ್ಯಾಸ ಆಗಿದೆ, ಆದರೆ ನನ್ನ ಸ್ವರ ಮನಸ್ಸಲ್ಲಿದೆ, ಇದು ವೇದಾಭಿಮಾನ ದೇವತೆ ಗೊತ್ತಿದೆ, ನಿನ್ನನ್ನು ತಿರಸ್ಕಾರ ಮಾಡಿದೆಯಲ್ಲ. ಮಂದಭಾಗ್ಯ ದೂರಾಚಾರಿ ಧೂರ್ತ, ಮಂದಭಾಗ್ಯ ದೂರಾಚಾರಿ ಧೂರ್ತ.

ದುಷ್ಟಪುತ್ರನಲ್ಲಿ ಹುಟ್ಟಲಿ ಅಂತ ಶಾಪ ಕೊಡ್ತಾರೆ. ಇದರಿಂದ ದುಃಖಿತನಾದಂತಹ ದೇವಶರ್ಮ ಗೋಬೆರಳಲ್ಲಿ ಪ್ರಾರ್ಥಿಸಿ ಜಗದಂಬಿಕೆಯ ಓಂ ಶ್ರೀ ಹ್ರೀಂ ಮುಂತಾದ ಮಹಾನ್ ಬೀಜಾಕ್ಷರಗಳ ಉಪದೇಶವನ್ನು ಮಗನಿಗೆ ಕೊಡಿಸ್ತಾನೆ. ಸತ್ಯವ್ರತ ಅಥವಾ ಉತ್ತತ್ಯ ನಾಮಕನಾದಂಥ ಆ ಬುದ್ಧಿಹೀನನು ಐಂ ಎಂಬ ಆ ಬೀಜಾಕ್ಷರದಲ್ಲಿ ಬಿಂದುವನ್ನು ಮರೆತು ಐ ಐ ಅಂತ ಉಚ್ಚಾರ ಮಾಡುತ್ತಿದ್ದಂತೆ. ಒಮ್ಮೆ ಬಾಲಕ ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದಾಗ ಆ ಐ ಎಂಬ ಉಚ್ಚಾರ ಮಾಡಿದ ಪ್ರಾಣಿಗಳನ್ನು ಕಂಡು ಹೆದರಿ, ಆದರೆ ಆ ಬಾಲಕನ ಶ್ರದ್ಧೆಗೆ ಜಗದಂಬಿಕೆ ಸಕಲ ವೇದವಿದ್ಯೆಯನ್ನು ಅನುಗ್ರಹ ಮಾಡಿ ಕಾಪಾಡಿದಳಂತೆ. ಅಸ್ಪಷ್ಟದ ಪಿಯನ್

ಕೇಳುಗರೆ, ಇದುವರೆಗೂ ಅಷ್ಟಲಕ್ಷ್ಮಿ ವೈಭವ ಕುರಿತ ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭ.